ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026ನೇ ಇಸವಿಯ ಆಗಸ್ಟ್ ತಿಂಗಳ 5ನೇ ತಾರೀಕಿನ ಬುಧವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಇಂದು ಬೆಳಿಗ್ಗೆ 6:54 ಕರುನಾಳು ಬಾಬೆಳಕೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ, 8:35 ಗೀತಾ ಸುನಾದ, 8:45 ನಂಗಕಾಡು ನಂಗಜನ ಕಾರ್ಯಕ್ರಮ, 9:20 ಆರೋಗ್ಯದಂಗಳ, 9:50 ವಿಶೇಷ ಸಂದರ್ಶನ ಕಾರ್ಯಕ್ರಮ, 10:20 ಗಾನಗಂಧರ್ವ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡು ಹಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮೀಯರೇ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಬಿತ್ತರಗೊಳ್ಳಲಿವೆ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸುವಂತಹ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲಕ ರಾಷ್ಟ್ರ ಸೇವೆಗೆ ತಮ್ಮನ್ನು ಸಮರ್ಪಿಸಿಕೊಂಡಂತಹ ದೊಡ್ಡ ಚೇತನ ನಾನು ಕಂಡಂಥದ್ದು ಯಾದವರಾವ್ ಜಿ ಜೋಶಿ. ಶ್ರೀ ಯಾದವರಾವ್ ಜೋಶಿ ಎಷ್ಟು ಚಂದ, ಸ್ವಲ್ಪ ಕುಳ್ಳದ ಮನುಷ್ಯ, ಎಷ್ಟು ಮುಖದ ಮೇಲೆ ತೇಜ ಆಗೋತ್ತಾ. ನಾಗಪುರದ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಂತಹ ಜೋಶಿ 14ನೇ ವರ್ಷ ಆಗೋದ್ರೊಳಗೆ ಒಂದು ಕಚೇರಿ ನಡೆಸುವಷ್ಟು ಮಟ್ಟದ ಸಂಗೀತಗಾರರಾಗಿದ್ದರಂತೆ. ಅಷ್ಟು ಚಂದ ಸಂಗೀತಗಾರರಾಗಿದ್ದು ಸ್ವಯಂ ಸೇವಕ ಸಂಘವನ್ನು ಸೇರಿಕೊಂಡು ಅದರಲ್ಲೇ ತಾದಾತ್ಮ್ಯತೆ ಹೊಂದಿದಾಗ ಸಂಗೀತನ ಬಿಟ್ಟು ದೇಶ ಸೇವಾ ವೃತ್ತದಲ್ಲಿ ತಡೆಸ್ಕೊಂಡ್ರು. ಆಶ್ಚರ್ಯ, ನಾಗ್ಪುರ ಬಿಟ್ಟು ಕರ್ನಾಟಕದಲ್ಲೇ ಮನೆ ಮಾಡ್ಕೊಂಡ್ಬಿಟ್ರು. ಹೇಳ್ತಿರ್ತಾರೆ ಅವ್ರ ಸ್ನೇಹಿತರು, ಹೇಳ್ತಿದ್ರಂತೆ ದೇಶದಲ್ಲಿ ಎಲ್ಲೋ ಒಂದು ಸಮಾರಂಭ ಆದಾಗ ಜನ ಅವ್ರನ್ನ ಪರಿಚಯ ಮಾಡ್ತಿರೋದು ಯಾದವರಾವ್ ಜಿ ಫ್ರಮ್ ಕರ್ನಾಟಕ ಅಂತಿದ್ರಂತೆ. ಕರ್ನಾಟಕದಿಂದ ಬಂದಂಥ ಯಾದವರಾವ್ ಜಿ ಅಂತ ಕರ್ನಾಟಕದವರೇ ಆಗ್ಬಿಟ್ರು. ಬೇಂದ್ರೆಯವರಾಗಲಿ, ಗರುಡ್ ಸದಾಶಿವರಾಯರಾಗಲಿ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರಾಗಲಿ, ಗೋಪಾಲಕೃಷ್ಣ ಅಡಿಗರಾಗಲಿ, ಇವರೆಲ್ಲ ಯಾದವರಾಯರನ್ನು ತುಂಬ ಮೆಚ್ಕೊಂಡವ್ರು. ಬೇಂದ್ರೆಯವರಂತೂ ಇವರು ಸಮಾಜ ನಿಷ್ಠೆ, ವ್ಯಕ್ತಿ ಮಾಧುರ್ಯ ಕಂಡು ಇವರು ಜೋಶಿ ಅಲ್ಲಪ್ಪ ಜ್ಯೋತಿ ಅಂದಿದ್ರಂತ. ಅಜ್ಞಾದೇಶವಾದಂಥ ಪ್ರೇಮ ನಾನು ನೋಡಿದ್ದೇನೆ. ಇಲ್ಲಿ ಇದಕ್ಕೆ ಬರಬೇಕವ್ರು ಸ್ಕೂಲಿಗೆ ಬಂದಾಗ ಜಮಖಾನೆ ಹಾಸ್ಕೊಂಡು ಕೂತಿರ್ಬೇಕು, ಕಾಲ್ ಮೇಲೆ ಕಾಲು ಹಾಕು, ನಗುಮುಖ, ಯಾರೇ ಹೋಗಲಿ ಯಾವ ಸಮಯಕ್ಕೂ ನಗನಾಗ್ತಾ ಇರೋರು, ಅಯ್ಯೇ ಬೈಠೇ ಅನ್ನೋ

ಅವರು ಪ್ರೀತಿಯಿಂದ ಅನ್ಯಾದೇಶವಾದಂತಹ ಪ್ರೇಮ ಸ್ನೇಹಪರತೆ ಅವರ ಚೇತನದ ಜೀವಾಳಾಗಿತ್ತು. ಮಾತು ಅತ್ಯಂತ ಮೃದು, ಆದರೆ ಖಚಿತ. ಒಂದ್ಸಲ ಹೇಳಿದ್ರೆ ಹಾಗೆ ಆಗ್ಬೇಕು. ಎಂಥವರನ್ನಾದರೂ ತಮ್ಮ ಕಣ್ಣುಗಳಿಂದ, ಪ್ರೀತಿಯನ್ನು ತುಂಬಿದ ಕಣ್ಣುಗಳಿಂದ ಗೆದ್ದು ಬಿಡ್ತಾ ಇದ್ರು. ಮದುವೆ ಆಗಲಿಲ್ಲ, ಹಾಗೆ ಉಳಿದು ಸದಾ ಸರ್ವದಾ ದೇಶ ಪ್ರೇಮವನ್ನೇ ಚಿಂತೆ ಮಾಡ್ತಿದ್ದಂಥವ್ರು ಯಾದವರಾಯರು. ಅವ್ರ ಜೊತೆಗೆ ಹುಡುಗರಿದ್ದರಲ್ಲ, ಅವ್ರು ಎಲ್ ಇದೊಂದು ಅಯಸ್ಕಾಂತ ಇದ್ದಂಗೆ. ಒಂದು ಮಳೆಯನ್ನ ಅಯಸ್ಕಾಂತ ಗುಜ್ಜಿಬಿಟ್ರೆ ಮಳೆ ಕೂಡ ಅಯಸ್ಕಾಂತ ಆಗಿಬಿಡುತ್ತದೆ. ಹಾಗೆ ತನ್ನ ಜೊತೆ ಬಂದಂಥ ತರುಣರನ್ನ ತಕ್ಷಣ ದೇಶ ಪ್ರೇಮಿಗಳನ್ನಾಗಿ ಮಾಡಿಬಿಡೋರು. ಅವ್ರ ಜೀವನ ಸುಲಭ ಆಗಿರಲಿಲ್ಲ ಸ್ವಾಮಿ. ಪ್ರತಿ ಕ್ಷಣ ಅಗ್ನಿ ಪರೀಕ್ಷೆಯಲ್ಲಿ ಹಾದು ಬಂದಂಥವ್ರು. ಆದ ಪ್ರತಿ ಅಗ್ನಿ ಪರೀಕ್ಷೆಯಲ್ಲಿ ಬಂಗಾರದ ಹಾಗೆ ಹೊಳಕೊಂಡು ತೇಜವಂತರಾಗಿ ಬಂದಂಥವ್ರು. ಅವರಿಗೆ ಆತ್ಮಗೌರವ ಅತ್ಯಂತ ಮುಕ್ತವಾದದ್ದು. ಯಾರಿಗೂ ತಲೆ ಬಾಗಿಸೋದು ಸಾಧ್ಯ ಇರಲಿಲ್ಲ. ಅವರು 76ರಲ್ಲಿ ತುರ್ತು ಪರಿಸ್ಥಿತಿ ಬಂದಾಗ ಬೆಂಗಳೂರಿನ ಜೈಲಲ್ಲಿ ಇಟ್ಟಿದ್ರಂತೆ ಅವ್ರನ್ನ. ಅವರಿಗೆ ಬೆನ್ನು ಎಲುಬಿಗೆ ಪೆಟ್ಟಾಗಿ ಶಸ್ತ್ರಚಿಕಿತ್ಸೆ ಆಗಿತ್ತು. ಅಡ್ಡಾಡು ಸುಲಭ ಇರಲಿಲ್ಲ. ಆಗ ಅವ್ರ ತಂಗಿ ತಾರಾಬಾಯಿ ಒಂದು ಟೆಲಿಗ್ರಾಮ್ ಕೊಡ್ತಾರೆ ಇವರಿಗೆ. ಯಾದವರಾಯರ ತಂದೆ ಇವ್ರ ಪ್ರೀತಿಯಿಂದ ಅಬಾಜಿ ಅಬಾಜಿ ಅಂತ ಕರೆಯೋರು. ಆರೋಗ್ಯ ಹದಗೆಟ್ಟು ಉಳಿಯೋ ಭರವಸೆ ಇಲ್ಲ. ಕೊನೆ ದರ್ಶನಕ್ಕೆ ಯಾದವರಾಯರು ತಕ್ಷಣ ಬರಬೇಕು, ಸರ್ಕಾರದಿಂದ ಪರೋಲ್ ತಗೊಂಡು ಬರಬಹುದು ಅಂತ ತಂಗಿ ತಂತಿ ಕಳಿಸಿದ್ದಾರೆ, ಟೆಲಿಗ್ರಾಮ್ ಕಳಿಸಿದ್ದಾರೆ. ಯಾದವರಾಯರು ತಂದೆಗೆ ಒಬ್ಬನೇ ಮಗ ಮತ್ತು ಅತ್ಯಂತ ಭಾವುಕ ಸಂಬಂಧ ತಂದೆ ಜೊತೆಗೆ. ಮನಸ್ಸು ಒದ್ದಾಡೋಯ್ತು ಯಾದವರಾಯರದು. ಚಿಂತೆ ಮಾಡಿ ರಾತ್ರಿಯಲ್ಲಿ ನಿದ್ದೆ ಮಾಡಿಲ್ಲ. ಹತ್ತಿದ್ದಾರೆ, ಬೆಳಿಗ್ಗೆ ಒಂದು ಪತ್ರ ಬರೆದದಂತೆ. ಆ ಪತ್ರ ಸಾಲುಗಳು ಹೆಂಗಿದ್ದಾವೆ ಸ್ನೇಹಿತರೆ, ನಿಮ್ಮ ಕಣ್ಣು ಮುಂದೆ ಬರಬೇಕದು. ಆ ನಿಮ್ಮ ಧ್ವನಿಯನ್ನು ನಿಮ್ಮ ಜೀವನವನ್ನು ಒದ್ದೆ ಮಾಡಬೇಕದು. ಅಷ್ಟು ಚಂದ ಕತೆ ಅದು ಬರೆದದ್ದು. ಅಬಾಜಿ, ನೀವು ನನಗೊಮ್ಮೆ ಹೇಳಿದ್ರಿ, ಯಾದವ ಬೇಕು ಅಂದರೆ ಹಸಿವಿನಿಂದ ಬದುಕು ಜೀವನ, ಆದರೆ ಯಾರೇ ಆದರೂ ನಮ್ಮ ಬಾಗಿಲು ಬಲೆ ನಿಂತು ನಮ್ಮ ಗೌರವಕ್ಕೆ ಕುಂದು ತರುವಂಥ ಅವಕಾಶ ಕೊಡಬೇಡ, ಯಾರ ಮುಂದೆ ಕೈ ಚಾಚಬೇಡ ಅಂತ ಹೇಳಿದ್ರಿ. ಅಬಾಜಿ, ಈಗ ನಿಮ್ಮನ್ನು ತಕ್ಷಣ ಬಂದು ಕಾಣೋದು ಅಗತ್ಯ, ನನಗೆ ಗೊತ್ತು ಅದು. ಆದರೆ ಅದಕ್ಕೋಸ್ಕರ ಸರ್ಕಾರದ ಮುಂದೆ ಪರೋಲುಗಾಗಿ ಕೃಪಾಭಿಕ್ಷೆ ಸಲ್ಲಿಸಲು ಮೊಳಕಾಲೂರಿ ಕೈ ಚಾಚಿಕೊಂಡು ನಿಂತ್ಕೊಳ್ಳೆ. ನಾನು ಸ್ವಾಭಿಮಾನವನ್ನು ಬಿಟ್ಟು ಮತ್ತೊಬ್ಬರ ಒಂದು ಪರೋಲ್ ಭಿಕ್ಷೆ ಬೇಡಿ ನಿಮ್ಮನ್ನು ಭೇಟಿ ಮಾಡೋದನ್ನು ನೀವು ಕೂಡ ಇಷ್ಟಪಡೋದಿಲ್ಲ ಅಂತ ನನಗೆ ಗೊತ್ತಿದೆ. ಅದಕ್ಕೆ ಕ್ಷಮಿಸಿ, ನನ್ನ ನಿಮ್ಮ ಕಾಲುಗಳಿಗೆ ನಾನು ಇಲ್ಲಿಂದನೇ ನಮಸ್ಕಾರ ಮಾಡ್ತೇನೆ. ಆದರೆ ಕೈದಿಯಾಗಿ ಪೊಲೀಸರ ಕಾವಲಿನಲ್ಲಿ ಬಂದು ನಿಮ್ಮ ಗೌರವ ಪ್ರತಿಷ್ಠೆಗೆ ನಾನು ಕುಂದು ತರೋ ಮನಸ್ಸಿಲ್ಲ. ನನಗೆ ನಿಮ್ಮನ್ನು ನೋಡ್ತೇನೆ ಎಲ್ಲೋ ಗೊತ್ತಿಲ್ಲ. ನನ್ನ ಜೀವನ ಸ್ವಾಭಿಮಾನಿಯಾಗಲಿ, ಸಂಪನ್ನವಾಗಲಿ, ತೇಜಸ್ವಿ ಆಗಲಿ, ಮತ್ತು ಯಾರ ಮುಂದೆ ಭಿಕ್ಷೆಗಾಗಿ ಕೈ ಒಡ್ಡದಂತೆ ಪ್ರಖರ ಆಗಿರಲಿ ಅಂತ ಅಲ್ಲಿಂದಾನೆ ಹರಿಸಿ ನನ್ನ ಅಂತ ಹೇಳಿ ಹೋಗಲಿಲ್ಲ. ಪತ್ರ ಬರುತ್ತಿದ್ರು. ಕೆಲ ದಿನಗಳ ನಂತರ ಅವ್ರ ತಂದೆ ತೀರ್ಕೊಂಡ್ರು. ಇದು ಸ್ವಾಭಿಮಾನದ ಜ್ವಲಂತ ನಿದರ್ಶನ ಸ್ವಾಮಿ. ಸಣ್ಣ ಪುಟ್ಟ ಆಸೆಗಳಿಗೆ, ಆಮಿಷಗಳಿಗೆ ಯಾರ್ಯಾರದೋ ಕಾಲು ಹಿಡ್ಕೊಂಡು ಯಾಚನೆ ಮಾಡ್ಕೋತೀವಲ್ಲ. ಆತ್ಮಾಭಿಮಾನವನ್ನು ಕುಗ್ಗಿಸ್ಕೊಂಡು, ದೇಹವನ್ನು ಗೇಣುದ್ದ ಮಾಡಿಕೊಂಡು, ಕೈ ಚಾಚಿ ನಿಂತ್ಕೋತೀವಲ್ಲ, ಬಾಯಿ ತಕ್ಕೊಂಡು ಸಹಾಯ ಮಾಡಿ ಅಂತ ಹೇಳಿ. ಸಣ್ಣ ಸಣ್ಣದ ಅಪೇಕ್ಷೆಗಳಿಗೆ ಕೈ ಚಾಚಿ ಜೀವನ ಹಣ್ಣು ಮಾಡ್ಕೊಳ್ಳೋದು ಬೇಡ. ಯಾದವರಾಯರ ಜೀವನದ ಘಟನೆ ಏನೋ ಮಾರ್ಗದರ್ಶಿ ಆಗಬೇಕು. ನಮ್ಮ ಪರಂಪರೆಯಲ್ಲೊಂದು ಮಾತಿದೆ ಸ್ನೇಹಿತರೆ, ಭಗವಂತನ ಬೇಡಿದರೆ ಎರಡೇ ಬೇಡಬೇಕಂತೆ, ಮೂರನೇದು ಬೇಡಬಾರದು. ನಾವು ಯಾರನ್ನು ಬೇಡ್ಕೊಂಡ್ರು ಕೂಡ ಅವರು ಕೂಡ ಭಗವಂತನೇ ಬೇಡ್ಕೊಳ್ಳುತ್ತಾನೆ. ಬೇಡ್ಕೊಳ್ಳದಿದ್ದರೆ ದೇವರನ್ನು ಬೇಡ್ಕೊಳ್ಳಿ, ಇವ್ರನ್ನೆಲ್ಲ ಯಾಕೆ ಬೇಡ್ಕೋತೀರಿ? ಪರಂಪರೆಯಲ್ಲಿ ಹೇಳ್ತಾರೆ, ಬಿನಾ ದೈನ್ಯೇನ ಜೀವನಂ ಅನಾಯಾಸ ಮರಣಂ. ಭಗವಂತನ ಕೇಳಿದ್ರೆ ಎರಡೇ ಕೇಳಬೇಕಂತೆ, ಕೈ ಚಾಚಿದ್ರೆ ಅವನೇ ಚಾಚಿ, ಎರಡೇ ಕೇಳಬೇಕೇನು? ಬಿನಾ ದೈನ್ಯೇನ ಜೀವನಂ. ಭಗವಂತ, ಯಾರ ಮುಂದೂ ದೀನನಾಗಿ ಕೈ ಚಾಚುವಂಥ ಪರಿಸ್ಥಿತಿ ತರಬೇಡಪ್ಪ ನನಗೆ. ಎರಡನೇದು ಅನಾಯಾಸ ಮರಣಂ. ಮಾತಾಡ್ತಾ ಮಾತಾಡ್ತಾ ನಮ್ಮ ಗುಂಡಪ್ಪ ಹೇಳಿದಂಗೆ, ನಿದ್ದೆ ಒಲು ಸಾವು ಪಡೆ ಮಂಕುತಿಮ್ಮ, ಎರಡೇ ಕೇಳ್ಕೋಬೇಕಂತೆ. ಅದಕ್ಕೆ ಯಾವುದೇ ಪ್ರಸಂಗದಲ್ಲಿ ನಮ್ಮ ಆತ್ಮಾಭಿಮಾನವನ್ನು ಒತ್ತೆ ಇಟ್ಟು ಬದುಕು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ದೇಶದಲ್ಲಿ ಪಿಎಂ ಸೂರ್ಯಘರ್ನಿಂದ 50 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಸೌರ ಬೆಳಕು ಕಂಡಿವೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಪ್ರತಿಯೊಂದು ಗ್ರಾಮಕ್ಕೂ ಶುದ್ಧ ಕುಡಿಯುವ ನೀರು ತಲುಪಿಸುವುದು ರಾಜ್ಯ ಸರ್ಕಾರದ ಪ್ರಮುಖ ಆದ್ಯತೆ, ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು, ವಿಪಕ್ಷ ನಾಯಕರ ಆಗ್ರಹ. ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನದಡಿ ಬೆಳಗಾವಿ ಜಿಲ್ಲೆಯ 7048 ರೈತರಿಗೆ ತರಬೇತಿ. ವಾರ್ತೆಗಳ ವಿವರ. ದೇಶದಲ್ಲಿ ಪಿಎಂ ಸೂರ್ಯಘರ್ ಶುರುವಾದ 2 ವರ್ಷದಲ್ಲಿ 50.6 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಸೌರ ಬೆಳಕು ಕಂಡಿವೆ, 19 ಲಕ್ಷ ಮನೆಗಳ ವಿದ್ಯುತ್ ಬಿಲ್ ಶೂನ್ಯವಾಗಿದೆ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮಫ್ತ್ ಬಿಜ್ಲಿ ಯೋಜನೆ ವಿಶ್ವದ ಅತಿದೊಡ್ಡ ಸೌರ ಮೇಲ್ಛಾವಣಿ ಅಭಿಯಾನವಾಗಿ ಹೆಗ್ಗುರುತಾಗಿದೆ. ಯೋಜನೆ ಆರಂಭವಾದ 2 ವರ್ಷದಲ್ಲಿ ಅಭೂತಪೂರ್ವ ಪ್ರಗತಿ ಸಾಧಿಸಿದೆ, ಪ್ರತಿನಿತ್ಯವೂ ಹೊಸದೊಂದು ಮೈಲಿಗಲ್ಲು ಸ್ಥಾಪಿಸುತ್ತಿದೆ ಎಂದಿದ್ದಾರೆ. ಕಳೆದ 10 ವರ್ಷಗಳಲ್ಲಿ 7.94 ಲಕ್ಷ ಸೌರ ಮೇಲ್ಛಾವಣಿ ಸ್ಥಾಪನೆ ಕಂಡಿದ್ದ ಭಾರತದಲ್ಲಿ ಈಗ ಸೂರ್ಯಘರ್ ಯೋಜನೆ ಜಾರಿ ಬಳಿಕ ಗಮನಾರ್ಹ ವೇಗ ಕಂಡಿದೆ. 75,021 ಕೋಟಿ ವೆಚ್ಚದಲ್ಲಿ ತ್ವರಿತ ಅನುಷ್ಠಾನಗೊಂಡ ಈ ಯೋಜನೆ ಇಂದು ಪ್ರತಿ 6 ದಿನಗಳಿಗೊಮ್ಮೆ 1 ಲಕ್ಷ ಮನೆಗಳನ್ನು ತಲುಪುತ್ತಿದೆ ಎಂದು ಹೇಳಿದ್ದಾರೆ. ಜಲಜೀವನ ಮಿಷನ್ ಗ್ರಾಮೀಣ ಭಾರತದ ಜೀವನದಲ್ಲಿ ಐತಿಹಾಸಿಕ ಬದಲಾವಣೆ ತಂದಿದ್ದು ವಿಶ್ವದ ಅತಿದೊಡ್ಡ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆಯನ್ನು ನಿರ್ಮಿಸಿದೆ ಎಂದು ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ತಿಳಿಸಿದ್ದಾರೆ. ಜಲಜೀವನ್ ಮಿಷನ್ 2.0 ಮೂಲಕ ಮೂಲಸೌಕರ್ಯದ ಜೊತೆಗೆ ಪ್ರತಿಯೊಂದು ಗ್ರಾಮೀಣ ಕುಟುಂಬಕ್ಕೂ ನಿರಂತರ ಸುರಕ್ಷಿತ ಮತ್ತು ಗುಣಮಟ್ಟದ ಕುಡಿಯುವ ನೀರು ಪೂರೈಸುವುದಕ್ಕೆ ವಿಶೇಷ ಒತ್ತು ನೀಡಲಾಗುತ್ತಿದೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದ್ದಾರೆ. ಐಐಎಂ ಬೆಂಗಳೂರು ಹಾಗೂ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಐಎಲ್ಒ ಅಧ್ಯಯನಗಳ ಪ್ರಕಾರ ಈ ಯೋಜನೆ ಲಕ್ಷಾಂತರ ಜನರಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಸಾಮರ್ಥ್ಯ ಹೊಂದಿದೆ. ಗ್ರಾಮ ಪಂಚಾಯಿತಿಗಳು, ಮಹಿಳೆಯರು ಮತ್ತು ಜನಸಾಮಾನ್ಯರ ಸಹಭಾಗಿತ್ವದಿಂದ ಹರ್ ಘರ್ ಜಲ್ ಸಂಕಲ್ಪವು ಇಂದು ಯಶಸ್ವಿ ಜನಾಂದೋಲನವಾಗಿ ರೂಪುಗೊಂಡಿದೆ ಎಂದು ಹೇಳಿದ್ದಾರೆ. ಪ್ರತಿಯೊಂದು ಗ್ರಾಮಕ್ಕೂ ಶುದ್ಧ ಕುಡಿಯುವ ನೀರು ತಲುಪಿಸುವುದು ರಾಜ್ಯ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಜನರಿಗೆ ಶಾಶ್ವತ ಹಾಗೂ ಸಮರ್ಪಕ ನೀರಿನ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಅಧಿಕಾರಿ

0: ಗಳಿಗೆ ಸೂಚಿಸಲಾಗಿದೆ ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೀದರ್ ಜಿಲ್ಲೆಯ ಕಮಲನಗರದಲ್ಲಿ ಅಮೃತ್ 2.0 ಯೋಜನೆಯಡಿ 84.82 ಕೋಟಿ ರೂಪಾಯಿ ವೆಚ್ಚದಲ್ಲಿ ಔರಾದ್ ಹಾಗೂ ಆರು ಹಳ್ಳಿಗಳಿಗೆ ಕುಡಿಯುವ ನೀರು ಒದಗಿಸುವ ಯೋಜನೆಯ ಕಾಮಗಾರಿಯನ್ನು ಅಧಿಕಾರಿಗಳೊಂದಿಗೆ ವೀಕ್ಷಿಸಿ ಪ್ರಗತಿ ಹಾಗೂ ಕಾಮಗಾರಿಯ ಗುಣಮಟ್ಟದ ಕುರಿತು ಪರಿಶೀಲನೆ ನಡೆಸಿ ಅವರು ಮಾತನಾಡಿದರು. ಸಂಪುಟ ದರ್ಜೆ ಸಚಿವರಾದ ಸಂತೋಷ್ ಎಸ್ ಲಾಡ್ ಅವರು ನಾಳೆಯಿಂದ 2 ದಿನ ಧಾರವಾಡ ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಕಲಘಟಗಿಯಲ್ಲಿ ತಾಲೂಕು ಮಟ್ಟದ ಅಭಿವೃದ್ಧಿ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ಹಾಗೂ ಅತಿವೃಷ್ಟಿ ಬರ ಪರಿಸ್ಥಿತಿ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸುವರು. ಬಳಿಕ ಕಲಘಟಗಿ ಮತಕ್ಷೇತ್ರದಲ್ಲಿ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡುವರು. ಮಧ್ಯಾಹ್ನ 3 ಗಂಟೆಗೆ ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಅತಿವೃಷ್ಟಿ ಬರ ಪರಿಸ್ಥಿತಿ ಕುರಿತು ಚರ್ಚೆ ನಡೆಸುವರು. ಬಳಿಕ ನವಲಗುಂದ, ಕುಂದಗೋಳ ಹಾಗೂ ಅಳ್ನಾವರ ತಾಲೂಕಿನ ಗ್ರಾಮಗಳಲ್ಲಿ ಅತಿವೃಷ್ಟಿ ಬರ ಪರಿಸ್ಥಿತಿ ಕುರಿತು ಚರ್ಚಿಸಿ ಗ್ರಾಮಗಳಿಗೆ ಭೇಟಿ ನೀಡುವರು ಎಂದು ಸಚಿವರ ಆಪ್ತ ಕಾರ್ಯದರ್ಶಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಾನವ ಕಳ್ಳಸಾಗಾಣಿಕೆ ಮತ್ತು ಜೀತ ಪದ್ಧತಿಯಂತಹ ಸಾಮಾಜಿಕ ಪಿಡುಗುಗಳ ವಿರುದ್ಧ ಜಾಗೃತಿ ಮೂಡಿಸಲು ಹಾಗೂ ಇವುಗಳನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಗದಗ ಜಿಲ್ಲೆಯ ಎಲ್ಲ ಇಲಾಖೆಗಳು ಒಂದಾಗಿ ಶ್ರಮಿಸುವುದು ಅಗತ್ಯ ಎಂದು ಹಿರಿಯ ದಿವಾಣಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಸಿಎಸ್ ಶಿವನಗೌಡರು ತಿಳಿಸಿದ್ದಾರೆ. ಗದಗ ನಗರದ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಮಾನವ ಕಳ್ಳಸಾಗಾಣಿಕೆ ಹಾಗೂ ಜೀತ ಪದ್ಧತಿ ಕಾರ್ಮಿಕ ವಿರೋಧಿ ಜನಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು. ತಮಿಳುನಾಡು ಸರ್ಕಾರ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವ ಹಿನ್ನೆಲೆ ಕರ್ನಾಟಕದ ಹಿತಾಸಕ್ತಿಯನ್ನು ಸಮರ್ಥವಾಗಿ ರಕ್ಷಿಸಬೇಕು ಎಂದು ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡಿನ ಕ್ರಮದಿಂದ ರಾಜ್ಯಕ್ಕೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ನೀರು ಹರಿಸಿದರೆ ಜನ ಅದನ್ನು ಸಹಿಸುವುದಿಲ್ಲ ಎಂದು ಹೇಳಿದರು. ಶುಕ್ರವಾರ ಬೆಳಿಗ್ಗೆ ವಿಧಾನಸಭೆ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಸಭೆ ನಡೆಸಲಿದ್ದು, ಅಧಿವೇಶನದಲ್ಲಿ ಯಾವ ವಿಷಯಗಳನ್ನು ಪ್ರಸ್ತಾಪಿಸಬೇಕು ಹಾಗೂ ಯಾವ ರೀತಿಯ ಹೋರಾಟ ನಡೆಸಬೇಕು ಎಂಬ ಬಗ್ಗೆ ಚರ್ಚಿಸಲಾಗುವುದು ಎಂದು ಆರ್ ಅಶೋಕ್ ತಿಳಿಸಿದರು. ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ ಭೂಮಿಯ ಫಲವತ್ತತೆ ಸುಧಾರಿಸುವುದು ಹಾಗೂ ಸಾಗುವಳಿ ವೆಚ್ಚ ಕಡಿಮೆ ಮಾಡಿ ರೈತರ ನಿವ್ವಾಳ ಆದಾಯ ಹೆಚ್ಚಿಸಲು ಸಹಕಾರಿಯಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಈ ಯೋಜನೆಯಡಿ 7048 ರೈತರಿಗೆ ಮಾಹಿತಿ ಹಾಗೂ ತರಬೇತಿ ನೀಡಿ ಅನುಕೂಲ ಮಾಡಿಕೊಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂಧೆ ಹೇಳಿದ್ದಾರೆ. ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರ ಕಾರ್ಯಾಲಯದ ಸಭಾಂಗಣದಲ್ಲಿ ಆಯೋಜಿತ 2026-27 ಸಾಲಿನ ಯೋಜನೆಗಳ ಅನುಷ್ಠಾನ, ವಿವಿಧ ಯೋಜನೆಗಳ ಜಿಲ್ಲಾ ಮಟ್ಟದ ಮೇಲ್ವಿಚಾರಣಾ ಸಮಿತಿಯ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ 7.52 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿತ್ತು. ಅದರಲ್ಲಿ ವಿವಿಧ ಕೃಷಿ ಬೆಳೆಗಳ ಬಿತ್ತನೆ ಗುರಿಗೆ 7.16 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದ್ದು, ಈವರೆಗೆ 95% ಬಿತ್ತನೆಯಾಗಿದೆ ಎಂದು ಅವರು ತಿಳಿಸಿದರು. 2025-26 ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಗದಗ ಜಿಲ್ಲೆಯ ರೈತರಿಗೆ ವಿವಿಧ ಬೆಳೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ಒಟ್ಟು 78 ಕೋಟಿ ಬೆಳೆ ವಿಮೆ ಪರಿಹಾರ ಮಂಜೂರು ಮಾಡಿದ್ದು, ಅರ್ಹ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣ ಜಮೆಯಾಗಲಿದೆ ಎಂದು ಜಂಟಿ ಕೃಷಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರತಿ ವರ್ಷ ಆಗಸ್ಟ್ 1-7 ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸಲಾಗುತ್ತದೆ. ಈ ಸಪ್ತಾಹವು ಕೇವಲ ಆಚರಣೆಯಲ್ಲ, ಪ್ರತಿಯೊಂದು ಮಗುವಿನ ಆರೋಗ್ಯಕರ ಭವಿಷ್ಯವನ್ನು ನಿರ್ಮಿಸುವ ಸಾಮಾಜಿಕ ಚಳವಳಿಯಾಗಿದೆ ಎಂದು ಧಾರವಾಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ. ಪರಶುರಾಮ್ ಎಫ್ಕೆ ತಿಳಿಸಿದ್ದಾರೆ. ಅವರು ಆಕಾಶವಾಣಿಯೊಂದಿಗೆ ಮಾತನಾಡಿ

0: ತಾಯಿಯ ಹಾಲು ಮಗುವಿನ ಮೊದಲ ಆಹಾರ ಮಾತ್ರವಲ್ಲ, ಅದು ಮಗುವಿನ ಮೊದಲ ಲಸಿಕೆ, ಮೊದಲ ಔಷಧಿ ಮತ್ತು ಮೊದಲ ರಕ್ಷಣೆಯಾಗಿದೆ. ಮಗು ಜನಿಸಿದ ಒಂದು ಗಂಟೆಯೊಳಗೆ ಸ್ತನ್ಯಪಾನ ಆರಂಭಿಸುವುದು ಅತಿ ಮುಖ್ಯ. ಮೊದಲ 6 ತಿಂಗಳು ಕೇವಲ ತಾಯಿಯ ಹಾಲನ್ನು ನೀಡಬೇಕು. ನಂತರ ಪೂರಕ ಆಹಾರದೊಂದಿಗೆ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಸ್ತನ್ಯಪಾನ ಮುಂದುವರಿಸಬೇಕು ಎಂದು ಹೇಳಿದ್ದಾರೆ.
1: ವಿಶ್ವ ಸ್ತನ್ಯಪಾನ ಸಪ್ತಾಹನ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ವಾರದಲ್ಲಿ ಸಾರ್ವಜನಿಕರಿಗಾಯಿತು, ಅದರಲ್ಲಿ ಗರ್ಭಿಣಿ ತಾಯಿಗಳಿಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಿಗಿರ್ಬೋದು, ಆಶಾ ಕಾರ್ಯಕರ್ತರಿಗಿರ್ಬೋದು, ನಮ್ಮ ಆರೋಗ್ಯ ಕಾರ್ಯಕರ್ತರು ತಿಳುವಳಿಕೆ ನೀಡುವುದೇನಪ್ಪ ಅಂತಂದ್ರೆ, ಸ್ತನ್ಯಪಾನವನ್ನ ಕಡ್ಡಾಯವಾಗಿ ಒಂದು ಮಗು ತನ್ನ ತಾಯಿ ಎದೆ ಹಾಲು ಕುಡಿತಪ್ಪ ಅಂತಂದ್ರೆ ಅದು ಆರೋಗ್ಯ ಉತ್ತಮವಾಗಿರ್ಬೋದು, ಯಾವುದೇ ರೀತಿ ರೋಗ ರುಜಿನಗಳು ಬರದೇ ಇರ್ಬೋದು, ಬಂದರೂ ಯಾವುದೇ ಔಷಧಿ ಇಲ್ಲದೆ ಅದು ಬಾಡಿಯಿಂದ ಹೊರ ಹೋಗ್ಬಹುದು. ಗರ್ಭಕಂಠದ ಕ್ಯಾನ್ಸರ್ ಇರ್ಬೋದು, ಗರ್ಭಚೀಲದ ಕ್ಯಾನ್ಸರ್ ಇರ್ಬೋದು, ಅದನ್ನು ಎದೆ ಹಾಲು ಕುಡಿಸೋದ್ರಿಂದ ತಾಯಿಗೆ ಆಗ್ತಕ್ಕಂತ ಕ್ಯಾನ್ಸರ್ ರೋಗ ಬರುವುದನ್ನ ನಾವು ತಡೆಯಬಹುದು. ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿ ಇರ್ತೈತಿ ಹಾಲಿನಲ್ಲಿ, ತಾಯಿ ಎದೆ ಹಾಲು ಅಮೃತ ಸಮಾನ.
0: ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಹಂಚಿಕೆಯಾದ ಪಡಿತರ ಮತ್ತು ಸೆಪ್ಟೆಂಬರ್ ಆಗಸ್ಟ್ 2 ತಿಂಗಳ ಪಡಿತರ ಧಾನ್ಯವನ್ನು ಆಗಸ್ಟ್ ತಿಂಗಳಿನಲ್ಲೇ ಒಟ್ಟಿಗೆ ವಿತರಿಸಲಾಗುತ್ತಿದ್ದು, ಅಂತ್ಯೋದಯ ಪಡಿತರ ಚೀಟಿದಾರರಿಗೆ ಆಗಸ್ಟ್ ತಿಂಗಳಿನ 21 ಕೆಜಿ ಹಾಗೂ ಸೆಪ್ಟೆಂಬರ್ ತಿಂಗಳಿನ 21 ಕೆಜಿ ರಾಗಿ ಹಾಗೂ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಪ್ರತಿ ತಿಂಗಳು 14 ಕೆಜಿ ಅಕ್ಕಿಯಂತೆ 2 ತಿಂಗಳಿಗೆ ಒಟ್ಟು 28 ಕೆಜಿ ವಿತರಣೆ ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಆದ್ಯತಾ ಪಡಿತರ ಚೀಟಿದಾರರಿಗೆ ಪ್ರತಿ ಸದಸ್ಯನಿಗೆ 6 ಕೆಜಿ ರಾಗಿ ಮತ್ತು 4 ಕೆಜಿ ಅಕ್ಕಿ ಸೇರಿ ಪ್ರತಿ ಸದಸ್ಯರಿಗೆ ಒಟ್ಟು 10 ಕೆಜಿ ಧಾನ್ಯ ವಿತರಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ಪಿಎಂ ಸೂರ್ಯಘರ್ನಿಂದ 50 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಸೌರ ಬೆಳಕು ಕಂಡಿವೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಪ್ರತಿಯೊಂದು ಗ್ರಾಮಕ್ಕೂ ಶುದ್ಧ ಕುಡಿಯುವ ನೀರು ತಲುಪಿಸುವುದು ರಾಜ್ಯ ಸರ್ಕಾರದ ಪ್ರಮುಖ ಆದ್ಯತೆ, ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು, ವಿಪಕ್ಷ ನಾಯಕರ ಆಗ್ರಹ. ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನದಡಿ ಬೆಳಗಾವಿ ಜಿಲ್ಲೆಯ 7048 ರೈತರಿಗೆ ತರಬೇತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 97 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: DVJ ಅವರ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ಜಡವೆಂಬುದೇನು?
6: ಜಡವೆಂಬುದೇನು?
5: ಸೃಷ್ಟಿಯಲ್ಲಿ ಚೇತನ ಸುಪ್ತಿ.
6: ಸೃಷ್ಟಿಯಲ್ಲಿ ಚೇತನ ಸುಪ್ತಿ.
5: ಅಡಗಿ ನಿದ್ರಿಪುದಲ್ಲಿ?
6: ಅಡಗಿ ನಿದ್ರಿಪುದಲ್ಲಿ
5: ಚೈತನ್ಯದಗ್ನಿ.
6: ಚೈತನ್ಯದಗ್ನಿ.
5: ಮಿಡಿಯೆ ಪರಸತ್ವ?
6: ಮಿಡಿಯೆ ಪರಸತ್ವ.
5: ವಿದ್ಯುತ್ ದೀಪ್ತಿಯನದ್ ಆಗ?
6: ವಿದ್ಯುತ್ ದೀಪ್ತಿಯನಾಗ.
5: ನಡೆವುದದು ಜೀವಿಯೊಲು ಮಂಕುತಿಮ್ಮ?
6: ನಡೆವುದದು ಜೀವಿಯೊಲು ಮಂಕುತಿಮ್ಮ.
5: ಹಿಂದಿನ ಮುಕ್ತಕದಲ್ಲಿ ಜಡವಾದಂಥ ಹಿಮಗಿರಿ ಮತ್ತು ಚೈತನ್ಯ ಇರುವಂಥ ಒಂದು ಇರುವೆ, ಈ ಎರಡರ ಒಂದು ಹೋಲಿಕೆಯನ್ನು ನಾವು ನೋಡಿದ್ವಿ. ದೊಡ್ಡದಾಗಿರುವಂಥ ಹಿಮಾಲಯ ಪರ್ವತದಷ್ಟೇ ಮಹತ್ವ ಸಣ್ಣದಾದಂಥ ಇರುವೆಗೂ ಕೂಡ ಇದೆ, ಆದರೆ ಅದು ಬೇರೆ ರೂಪದಲ್ಲಿ ಬೇರೆ ವಿಧದಲ್ಲಿ ಅನ್ನೋದನ್ನು ನಾವು ನೋಡಿದ್ವಿ. ಸೊ ಈಗ ಮುಂದಿನ ಮೂರು ಮುಕ್ತಕಗಳಲ್ಲಿ

ಆ ರೀತಿಯ ಜಡ ಮತ್ತೆ ನಮಗೆ ತೋರಿಕೊಳ್ತಾ ಇರುವಂತ ಚೈತನ್ಯದ ಒಂದು ವಿಚಾರ, ಈ ಎರಡೂ ಕೂಡ ಬಹಳಷ್ಟು ಭಿನ್ನವೇನಲ್ಲ. ಜಡದಲ್ಲೂ ಕೂಡ ಚೈತನ್ಯ ಅನ್ನುವಂಥದ್ದು ಇರಬಹುದು ಅನ್ನುವಂಥ ಸಾಧ್ಯತೆಯನ್ನು, ಸಂಭವವನ್ನು ಡಿ ವಿ ಜಿಯವರು ನಮಗೆ ಮುಂದಿಡ್ತಾರೆ. ನಮ್ಮ ಪ್ರಪಂಚದಲ್ಲಿ ಅಚ್ಚೆ ಈಚೆ ಎಲ್ಲ ನೋಡಿದಾಗ ಜಡ ಅಲುಗಾಡದೇ ಇರುವಂಥ, ನಡೆಯೋಕ್ಕಾಗದೇ ಇರುವಂಥ ಜೀವ ಇಲ್ಲ ಅಂತ ನಮಗನ್ಸೋದೆಲ್ಲ ಜಡ ಅಂತ ನಾವು ಅಂದ್ಕೊಳ್ತೀವಿ. ಸೃಷ್ಟಿಯಲ್ಲಿ ಅದರಲ್ಲಿರುವಂಥ ಚೇತನ ಸುಪ್ತವಾಗಿದೆ, ಅದರಲ್ಲಿ ಇದೆ ಚೈತನ್ಯ, ಆದರೆ ಅದು ಸುಪ್ತವಾಗಿದೆ ಅಂತ. ನಾವು ರಾಮ ಅಹಲ್ಯೆಯ ಕಥೆಯಲ್ಲಿ ನೋಡಿದಾಗ, ಕಥೆಯನ್ನು ಕೇಳಿದಾಗ ನೋಡಿದ್ವಿ, ಯಾವುದೋ ಒಂದು ಶಕ್ತಿ ಆ ಶಿಲೆಯನ್ನು ಮುಟ್ಟಿದಾಗ ಆ ಶಿಲೆ ಎದ್ದು ನಿಲ್ಲುತ್ತು, ಅಹಲ್ಯೆಯಾಗಿ ನಿಲ್ಲುತ್ತು ಅಂತ. ಸೊ ಹಾಗೆಯೇ ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ಜಡ ವಸ್ತುಗಳಲ್ಲಿಯೂ ಕೂಡ ಚೈತನ್ಯ ಅನ್ನುವಂಥದ್ದು ಇದ್ದೇ ಇದೆ. ಆ ಚೈತನ್ಯ ಅಡಗಿ ನಿದ್ರಿಸುತ್ತಿದೆ, ಅದು ನಮಗೆ ಹೊರಗಡೆಗೆ ಕಾಣಿಸ್ತಾ ಇಲ್ಲ. ಸ್ಥೂಲವಾದಂಥ ನಮ್ಮ ಕಣ್ಣುಗಳಿಗೆ ಒಂದು ಕಲ್ ಬಂಡೆಯನ್ನು ನೋಡಿದಾಗ ಅದರಲ್ಲಿ ಏನು ಯಾವುದೇ ರೀತಿಯ ಅಲುಗಾಟ ನಮಗೆ ಕಾಣಿಸಲ್ಲ. ಅದೇ ಒಂದು ಇರುವೆ ಗೂಡನ್ನು ನೋಡೋಣ ಅಥವಾ ಒಂದು ಜೇನಿನ ಹುಟ್ಟನ್ನು ನೋಡೋಣ, ಅದರಲ್ಲಿ ಆ ಇರುವೆಗಳು ಜೇನುಗಳು ವಿಲಿ ವಿಲಿ ವಿಲಿ ಒದ್ದಾಡ್ತಾ ಇರ್ತವೆ, ಓಡಾಡ್ತಾ ಇರ್ತವೆ, ಏನೆಲ್ಲ ಚಟುವಟಿಕೆ ಇದೆ ಅನ್ನೋದು ನಮಗೆ ಕಾಣಿಸುತ್ತೆ. ದೂರದಿಂದ ಎಷ್ಟೋ ಮೀಟರ್ ಮೇಲಿಂದ ಯಾವುದಾದ್ರೂ ಒಂದು ಮಾರ್ಕೆಟ್ ನೋಡಿದರೆ ಆ ಮಾರ್ಕೆಟಲ್ಲಿ ಮನುಷ್ಯರು ಕೂಡ ಅದೇ ಥರ ಚಿಕ್ಕ ಚಿಕ್ಕದಾಗಿ ಓಡಾಡ್ತಾ ಇದ್ದಾರೇನೋ ಅಂತ ಅನಿಸುತ್ತೆ. ಸೊ ಹಾಗೆ ಆ ಚಲನೆ ನಮ್ಮ ಕಣ್ಣಿಗೆ ಗೋಚರವಾಗುತ್ತೆ ಜೀವಿಗಳಲ್ಲಿ. ಜೀವ ಇಲ್ಲದೇ ಇರುವಂಥ ಒಂದು ಬಂಡೆಯಲ್ಲಿ ಆ ಥರ ಚಲನೆ ಇಲ್ವಾ ಅಂತಂದರೆ, ಈಗ ವಿಜ್ಞಾನ ಹೇಳುತ್ತೆ ಇಲ್ಲ, ಅದರಲ್ಲಿರುವಂಥ ಆಟಮ್ಸ್ ಇರುತ್ತಲ್ಲ, ಅದರಲ್ಲಿರುವಂಥ ಅಣುಗಳು, ಆ ಅಣುಗಳ ಒಳಗಡೆ ಆ ಚೈತನ್ಯದ ಒಂದು ಸ್ಪಂದನ ನಿರಂತರವಾಗಿ ನಡೀತಾ ಇದೆ ಅಂತ. ಆ ಆಟಮ್ ಒಳಗಡೆ ಒಂದು ನ್ಯೂಕ್ಲಿಯಸ್ ಅಂತಿದೆ, ಆ ನ್ಯೂಕ್ಲಿಯಸ್ ಸುತ್ತೂರು ಎಲೆಕ್ಟ್ರಾನ್ಸ್ ಅನ್ನುವಂಥವು ಸುತ್ತಾ ಇರ್ತವೆ. ಹೇಗೆ ಸೂರ್ಯ ನಕ್ಷತ್ರ ಆ ಸೂರ್ಯನ ಸುತ್ತೂರು ಗ್ರಹಗಳು ಸುತ್ತಾ ಇರ್ತವೋ, ಹಾಗೆ ಒಂದು ಸಣ್ಣ ಅಣುವಿನಲ್ಲಿ ನ್ಯೂಕ್ಲಿಯಸ್ ಅನ್ನೋದ್ರ ಸುತ್ತೂರು ಎಲೆಕ್ಟ್ರಾನ್ಸ್ ಸುತ್ತಾ ಇರ್ತವೆ. ಆ ನ್ಯೂಕ್ಲಿಯಸ್ ಸ್ಥಿರವಾಗಿ ಅಲ್ಲಾಡದೇ ಇದೆಯಾ ಅಂದರೆ ಅದರೊಳಗೂ ಚೈತನ್ಯದ ಸ್ಪಂದನ ನಿರಂತರವಾಗಿ ನಡೀತಾ ಇದೆ. ಸೊ ವಿಜ್ಞಾನ ಆ ರೀತಿ ಇವತ್ತು ತಿಳ್ಕೊಳ್ತಾ ಇದೆ, ಆದರೆ ಇದೇನೂ ಗೊತ್ತಿಲ್ಲದೆ ನಮ್ಮ ಪುರಾಣ ಇತಿಹಾಸ ಅಥವಾ ಉಪನಿಷತ್ತುಗಳನ್ನೆಲ್ಲ ಬರೆದವರು ನ್ಯೂಕ್ಲಿಯಾರ್ ಫಿಸಿಕ್ಸ್ ಎಲ್ಲ ತಿಳ್ಕೊಂಡಿದ್ದವರು ಅನ್ನೋಂಥ ಭ್ರಮೆಗೆ ನಾವು ಬೀಳೋದು ಬೇಡ. ಅವ್ರು ಹೇಳಿರೋವಂಥದ್ದು ಬೇರೆ ರೀತಿಯಲ್ಲಿ, ಸೃಷ್ಟಿಕರ್ತನ ಶಕ್ತಿ ಪ್ರತಿಯೊಂದರಲ್ಲೂ ಅಡಗಿದೆ ಅನ್ನೋಂಥದ್ದನ್ನು ಅವ್ರು ಹೇಳಿದರು. ಈಗ ವಿಜ್ಞಾನ ಅದನ್ನು ನಮ್ಮ ಕಣ್ಣಿಗೆ ಗೋಚರವಾಗುವ ಭಾಷೆಯಲ್ಲಿ ವಿವರಿಸ್ತಾ ಇದೆ. ಸೊ ಹಿಂದಿನ ದಾರ್ಶನಿಕರು ಹೇಳಿದಂಥದ್ದು ಈಗ ನಮ್ಮ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಅದು ಹೌದೇನೋ ಅಂತ ನಮಗೀಗ ಅನ್ನಿಸ್ತಾ ಇದೆ. ವಿಜ್ಞಾನವೂ ಕೂಡ ಅದರಲ್ಲಿ ಚೈತನ್ಯ ಅಡಗಿದೆ ಅನ್ನೋದನ್ನು ಒಪ್ಪಿಕೊಳ್ತಾ ಇದೆ. ಸೊ ನಾವು ಮೊದಲಿನ ಮುಕ್ತಕಗಳೆಲ್ಲ ನೋಡಿದಂತೆ ಜಡ ಮತ್ತು ಜೀವ ಈ ಎರಡಕ್ಕೂ ಒಂದೇ ಮೂಲ, ಆ ಮೂಲ ಶಕ್ತಿ ಪ್ರಕಟ ಆಗ್ತಾ ಇರುವಂಥ ವಿಧಾನಗಳು ಬೇರೆ ಬೇರೆ. ನಮ್ಮ ಭಗವದ್ಗೀತೆಯಲ್ಲೂ ಕೂಡ ಈ ಥರದ ಉಲ್ಲೇಖಗಳು ಅನೇಕ ನಮಗೆ ಸಿಗ್ತವೆ. ಅನೇಕ ಉಲ್ಲೇಖಗಳು, ಅನೇಕ ಶ್ಲೋಕಗಳು ಈ ವಿಚಾರವನ್ನು ಎತ್ತಿ ಹಿಡಿತವೆ. ವಿಶೇಷವಾಗಿ 10ನೇ ಅಧ್ಯಾಯ ವಿಭೂತಿ ಯೋಗದಲ್ಲಿ ಭಗವಂತ ಚರ ಅಚರ ವಸ್ತುಗಳಲ್ಲಿ ತನ್ನನ್ನು ಹೇಗೆ ಹುಡುಕಬಹುದು ಅನ್ನೋದನ್ನು ವಿವರಿಸಿದ್ದಾನೆ. ಎಲ್ಲ ಕಡೆ ನೀನೇ ಇದೆಯಾ ಅಂತ ಹೇಳ್ಬಿಟ್ಟಿಯಲ್ಲಪ್ಪ, ನೀನಿದೆಯಾ ಅಂತ ನಾನು ಹೇಗೆ ಗುರುತಿಸ್ಕೊಳ್ಳಿ ಅಂತ ಅರ್ಜುನ ಕೇಳ್ತಾನೆ ಕೃಷ್ಣನ್ನ. ಆವಾಗ ಶ್ರೀಕೃಷ್ಣ ನಮ್ಮ ಕಣ್ಣಿಗೆ ಕಾಣುವ ಏನೇನೆಲ್ಲ ವಸ್ತುಗಳಿದೆಯೋ ಆ ಎಲ್ಲ ವಸ್ತುಗಳಿಗೆ ಒಂದೊಂದು ಉದಾಹರಣೆಯನ್ನು ಕೊಟ್ಟು ಅದರಲ್ಲಿ ವಿಶೇಷವಾದಂಥದ್ದು ಯಾವುದು ಅಂತ ನೀನು ಗುರುತಿಸ್ತೀಯೋ ಆ ವಿಶೇಷವಾದದ್ದು ನಾನು ಅಂತ ಹೇಳ್ತಾ ಹೋಗ್ತಾನೆ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಅಂತ ಹೇಳ್ತಾನೆ. ನಾನು ಆತ್ಮನಾಗಿ ಎಲ್ಲದರ ಒಳಗೂ ಇದ್ದೀನಿ ಅಂತ. ಈಗ ಎಲ್ಲ ಪರ್ವತಗಳನ್ನು ನೋಡಿದ್ರೆ ನಾನು ಹಿಮಾಲಯ, ಯಾಕೆ ಹಿಮಾಲಯ ಎಲ್ಲ ಪರ್ವತಗಳಲ್ಲಿ ದೊಡ್ಡದು, ಎಲ್ಲ ಆನೆಗಳಲ್ಲಿ ನಾನು ಐರಾವತ, ಯಾಕೆ ಎಲ್ಲ ಆನೆಗಳಲ್ಲಿ ಐರಾವತ ಅತ್ಯಂತ ಪ್ರಸಿದ್ಧವಾದಂಥ ಆನೆ, ಎಲ್ಲ ಋತುಗಳಲ್ಲಿ ನಾನು ವಸಂತ ಋತು, ಯಾಕೆ ವಸಂತ ಋತು ಒಂದು ಸುಂದರವಾದಂಥ ಘಳಿಗೆ, ನಮ್ಮ ಒಂದು ಸಂವತ್ಸರದಲ್ಲಿ ವಸಂತ ಋತು ಬಹಳ ಸುಂದರವಾದಂಥ ಘಳಿಗೆ. ಸೊ ಹೀಗೆ ಯಾವ ವಸ್ತುವಿನಲ್ಲಿ ನೀನು ಉತ್ಕೃಷ್ಟವಾದಂಥದ್ದನ್ನು ನೋಡ್ತೀಯೋ ಅದರಲ್ಲೆಲ್ಲ ನಾನಿದ್ದೀನಿ ಅಂತ ಕೃಷ್ಣ

ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಹಾಗೆ ಪ್ರತಿಯೊಂದು ಅಂಶದಲ್ಲೂ ಕೂಡ ಆ ಭಗವಂತನ ಅಂಶ ಅಡಕವಾಗಿದೆ. ಅದು ಆ ಚೈತನ್ಯದ ಒಂದು ಅಗ್ನಿ, ಒಂದು ಎನರ್ಜಿ ಸುಪ್ತವಾಗಿದೆ. ಯಾವಾಗ ಅದು ಪ್ರಕಟವಾಗುತ್ತೋ ಆಗ ಅದು ಚಲಿಸುತ್ತೆ, ಆಗ ಅದು ನಮ್ಮ ದೃಷ್ಟಿಗೆ ಗೋಚರವಾಗುವ ರೀತಿಯಲ್ಲಿ ಚಲಿಸುತ್ತೆ ಅನ್ನೋದನ್ನು ನಾವು

0: ಬಂದಿದೆ. ರೋಬೋಟ್ಸ್ ಮನುಷ್ಯ ಏನೇನೆಲ್ಲ ಮಾಡ್ತಾನೋ ಅದನ್ನೆಲ್ಲ ಮಾಡುತ್ತಂತೆ. ಆ ರೋಬೋಟ್ಸಿಗೆ ಎಲ್ಲಿಂದನೋ ಒಂದು ಶಕ್ತಿ ಕೊಡಬೇಕು, ಅದು ಪವರ್ ಯಾವುದು ಬ್ಯಾಟ್ರಿಯಿಂದ ಒಂದು ಪವರ್ ಕೊಡಬೇಕು ಅಥವಾ ಎಲೆಕ್ಟ್ರಿಸಿಟಿ ಪವರ್ ಕೊಡ್ತೀವೋ, ಆ ಎಲೆಕ್ಟ್ರಿಸಿಟಿ ಪವರ್ ಕೊಟ್ಟು ಬ್ಯಾಟ್ರಿ ಪವರ್ ಕೊಟ್ಟು ಅದನ್ನು ಆನ್ ಮಾಡಿದರೆ ಇದುವರೆಗೂ ಜಡವಾಗಿದ್ದಂಥ ರೋಬೋಟ್ ಮನುಷ್ಯ ಏನೇನು ಮಾಡ್ತಾನೋ ಅದನ್ನೆಲ್ಲ ಮಾಡಬಲ್ಲದು. ಹಾಗೆ ನಾವು ನಮ್ಮ ವಿದ್ಯುತ್ ಪರಿಕರಗಳನ್ನು ನೋಡೋಣ. ನಮ್ಮ ಮನೇಲಿ ಏನೋ ಎಷ್ಟೋ ವಿದ್ಯುತ್ ಪರಿಕರಗಳಿರ್ತವೆ. ಟಿ ವಿ ಇದೆ, ಮಿಕ್ಸರ್ ಇದೆ, ಗ್ರೈಂಡರ್ ಇದೆ, ರೇಡಿಯೋ ಇದೆ, ಹೀಗೆ ಅನೇಕ ಪರಿಕರಗಳು ವಿದ್ಯುತ್ ಶಕ್ತಿಯಿಂದ, ಫ್ಯಾನ್ ಇದೆ, ದೀಪ ಇದೆ, ಬಲ್ಬ್ ಇದೆ, ನಡೀತವೆ. ಸೊ ಈಗ ಅದು ಸ್ವಿಚ್ ಆನ್ ಮಾಡೋ ತನಕ ಬಲ್ಬು ಸುಮ್ಮನೆ ಇರುತ್ತೆ. ಸ್ವಿಚ್ ಆನ್ ಮಾಡಿದ ತಕ್ಷಣ ಬಲ್ಬಲ್ಲಿ ಬೆಳಕು ಹತ್ಕೊಳ್ಳುತ್ತೆ. ಫ್ಯಾನು ಸುಮ್ಮನೆ ತಿರುಗಲ್ಲ, ಆನ್ ಮಾಡಿದ ನಂತರ ಅದು ತಿರುಗಕ್ಕೆ ಶುರುವಾಗುತ್ತೆ. ಫ್ಯಾನು ಹೊಳೆಯಲ್ಲ ಬಲ್ಬ್ ಹೊಳೆದಂಗೆ, ಬಲ್ಬ್ ತಿರುಗಲ್ಲ ಫ್ಯಾನ್ ತಿರುಗದಂಗೆ. ಆದರೆ ಅವೆರಡನ್ನೂ ನಡೆಸುವಂತಹ ಶಕ್ತಿ ಯಾವುದಿದೆ ಅದು ಒಂದೇ, ಎಲೆಕ್ಟ್ರಿಸಿಟಿ. ಒಂದೇ ಎಲೆಕ್ಟ್ರಿಸಿಟಿ ವೈರ್ಗಳ ಮೂಲಕ ಹರಿತಾ ಬೇರೆ ಬೇರೆ ಎಲೆಕ್ಟ್ರಿಕ್ ಉಪಕರಣಗಳಲ್ಲಿ ಹೇಗೆ ಬೇರೆ ಬೇರೆ ಕೆಲಸಗಳನ್ನು ಮಾಡಿಸ್ತದೋ ಹಾಗೆ ಭಗವಂತನ ಶಕ್ತಿ ಬೇರೆ ಬೇರೆ ಸೃಷ್ಟಿಯ ಪ್ರಕಾರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಕಟವಾಗುತ್ತೆ. ಕೆಲವರಲ್ಲಿ ನೇರವಾಗಿ ಅದು ಪ್ರಕಟಿತವಾಗಿದೆ, ಇನ್ನು ಕೆಲವಲ್ಲಿ ಸುಪ್ತವಾಗಿದೆ. ಸುಪ್ತವಾಗಿರೋದರಲ್ಲೂ ಕೂಡ ಭಗವಂತನ ಅಂಶ ಇದೆ ಅಂತ ಗುರುತಿಸ್ಕೊಳ್ಬೇಕಾಗಿರುವಂಥದ್ದು ನಮ್ಮ ಆದ್ಯ ಕರ್ತವ್ಯ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯಿಂದ ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಪ್ರಿಯ ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 97 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮೌನ ಮನಸ್ಸಿನ ಶಾಂತಿ ಮಾರ್ಗ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ಅವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮೌನ ಮನಸ್ಸಿನ ಶಾಂತಿ ಮಾರ್ಗ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಪ್ರಚಲಿತ ವಿದ್ಯಮಾನಗಳನ್ನು ಗಮನಿಸಿದಾಗ ಮೌನದ ಅಗತ್ಯ ತುಂಬಾ ಇದೆ ಎಂದೆನಿಸುತ್ತದೆ. ಮಾತಿನಿಂದ ಉಂಟಾಗುವ ಮಾಸದ ಗಾಯಗಳಿಗೆ ಮೌನ ಮುಲಾಮಿನಂತೆ ಉಪಶಮನ ನೀಡಬಲ್ಲದು. ಮನುಷ್ಯನ ವ್ಯಕ್ತಿತ್ವದ ಶೋಭೆಯನ್ನು ಮೌನ ಹೆಚ್ಚಿಸುತ್ತದೆ. ಮಾತಿನಲ್ಲಿ ಹೇಳಲಾಗದ ಅನೇಕ ಭಾವನೆಗಳನ್ನು ಮೌನ ಅಭಿವ್ಯಕ್ತಪಡಿಸಬಲ್ಲದು. ಮೌನ ಮನಸ್ಸಿನ ಭಾವನೆಗಳನ್ನು ನಿಯಂತ್ರಿಸಬಲ್ಲದು. ಮಾತಿನಿಂದ ಹೇಳಲಾಗದ ಎಷ್ಟೋ ವಿಷಯಗಳನ್ನು ಮೌನ ತಿಳಿಸಬಲ್ಲದು. ಆದರೆ ಅರ್ಥ ಮಾಡಿಕೊಳ್ಳುವ ಮನಸ್ಸುಳ್ಳುವವರಿಗೆ ಬೇಕು ಅಷ್ಟೇ. ಪ್ರಸ್ತುತ ದಿನಗಳಲ್ಲಿ ಜನರು ತಮ್ಮ ಅಭಿಪ್ರಾಯಗಳನ್ನು ತಕ್ಷಣವೇ ವ್ಯಕ್ತಪಡಿಸಬೇಕೆಂಬ ಆತುರದಲ್ಲಿರುತ್ತಾರೆ. ಮಾತು ಮನೆಕಿಡಿಸಿತು, ತೂತು ಹೊಲೆಕಿಡಿಸಿತು ಎಂಬ ಗಾದೆ ಮಾತಿಗನುಗುಣವಾಗಿ ಬೇಕಾದ ಬೇಡವಾದ ಮಾತುಗಳಿಂದ ಪರಸ್ಪರ ದೋಷಾರೋಪ ಮಾಡುತ್ತಾ ಜೊತೆಗಿದ್ದರೂ ಮಾನಸಿಕವಾಗಿ ದೂರವಿದ್ದಾರೆ. ಮಾತುಗಳನ್ನು ಕೇಳುವ ವ್ಯವಧಾನವು ಯಾರಿಗೂ ಇಲ್ಲ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮೌನದ ಅವಶ್ಯಕತೆ ತುಂಬಾ ಇದೆ. ಮಾತು ಬೆಳ್ಳಿ ಮೌನ ಬಂಗಾರವೆಂಬ ಗಾದೆಯೂ ಕೂಡ ಮೌನಕ್ಕಿರುವ ಅಧಿಕ ಮೌಲ್ಯವನ್ನು ತಿಳಿಸುತ್ತದೆ. ಮೌನ ನಮ್ಮಲ್ಲಿ ಸಹನೆ ತಾಳ್ಮೆಯನ್ನು ಬೆಳೆಸಬಲ್ಲದು.

ಕೋಪ ಬಂದ ಸಂದರ್ಭದಲ್ಲಿ ಮೌನವಾಗಿರುವುದನ್ನು ಕರಗತ ಮಾಡಿಕೊಂಡರೆ ಅನೇಕ ಸಮಸ್ಯೆಗಳಿಗೆ ಪರಿಹಾರ ದೊರೆತಂತಾಗುತ್ತದೆ. ಮೌನಕ್ಕಿರುವ ಶಕ್ತಿ ಅಪಾರವಾದುದು. ಅದು ಮನಸ್ಸುಗಳನ್ನು ಸೆಳೆಯಬಲ್ಲದು, ಗೆಲ್ಲಬಲ್ಲದು, ಬದುಕಿನಲ್ಲಿ ಭರವಸೆಯನ್ನು ಮೂಡಿಸಬಲ್ಲದು. ಮೌನದಿಂದಾಗುವ ಅನುಕೂಲಗಳು ಹೀಗಿವೆ: ಮಾತು ಮಾಡದ ಕೆಲಸವನ್ನು ಮೌನ ಮಾಡಬಲ್ಲದು. ಎಲ್ಲಿ, ಯಾವಾಗ, ಯಾವ ಸಂದರ್ಭಗಳಲ್ಲಿ ಮೌನವಾಗಿರಬೇಕೆಂದು ತಿಳಿದವರು ಜ್ಞಾನಿಯೆಂದೆನಿಸಿಕೊಳ್ಳುತ್ತಾರೆ. ಮೌನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಅದರಿಂದ ಸಿಗುವ ಅನುಕೂಲಗಳೇ ಹೆಚ್ಚು. ಇದು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ದಿನೇ ದಿನ ಮಾನಸಿಕವಾಗಿ ಹೆಚ್ಚುತ್ತಿರುವ ಒತ್ತಡಗಳನ್ನು ಕಡಿಮೆ ಮಾಡಿ ಮನಸ್ಸಿಗೆ ಶಾಂತಿಯನ್ನುಂಟು ಮಾಡಲು ಮೌನದ ಅಗತ್ಯತೆ ಇದೆ. ಮೌನದಿಂದ ಮಾನಸಿಕ ಶಾಂತಿ ಲಭಿಸುತ್ತದೆ. ಅನಗತ್ಯ ಮಾತುಗಳಿಂದ ಬೇಡದ ವಿಚಾರಗಳನ್ನು ತಲೆಯಲ್ಲಿ ತುಂಬಿಕೊಂಡು ನರಳುವುದಕ್ಕಿಂತ ಮೌನವಾಗಿದ್ದು ನಮಗೆ ಸಂಬಂಧವಿಲ್ಲದ ವಿಚಾರಗಳ ಕಡೆಗೆ ಗಮನ ಹರಿಸುವುದನ್ನು ಬಿಟ್ಟರೆ ಮನಸ್ಸು ಆಹ್ಲಾದಕರವಾಗಿರುತ್ತದೆ. ಗದ್ದಲ, ಮನಸ್ತಾಪ, ಭಿನ್ನಾಭಿಪ್ರಾಯ ಎಲ್ಲಕ್ಕಿಂತ ಶಾಂತಿ ಅತಿ ಅಮೂಲ್ಯವಾದುದು. ಹಾಗಾಗಿ ಮೌನವಾಗಿ ಉಳಿದಷ್ಟು ಮನಸ್ಸಿನಲ್ಲಿ ಶಾಂತ ಚಿತ್ತತೆ ಮೂಡುತ್ತದೆ. ನನಗೆ ಈ ಮಾತನ್ನು ಹೇಳುವಾಗ ಬಹಳ ಹಿಂದೆ ಓದಿದ್ದ ಗೌತಮ ಬುದ್ಧನ ಕಥೆಯೊಂದು ನೆನಪಿಗೆ ಬರುತ್ತದೆ. ಒಮ್ಮೆ ಬುದ್ಧ ಮತ್ತು ಅವರ ಶಿಷ್ಯರು ಪ್ರಯಾಣಿಸುತ್ತಿದ್ದಾಗ ದಾರಿಯಲ್ಲಿ ಒಂದು ನದಿ ಬಳಿ ವಿಶ್ರಾಂತಿ ಪಡೆಯಲು ನಿಂತರು. ಬುದ್ಧನಿಗೆ ಬಾಯಾರಿಕೆಯಾದ್ದರಿಂದ ಹತ್ತಿರದಲ್ಲಿದ್ದ ನದಿಯಿಂದ ನೀರು ಕುಡಿಯಲು ತರಲು ಶಿಷ್ಯನಿಗೆ ಹೇಳಿದರು. ಶಿಷ್ಯನು ನದಿ ಹತ್ತಿರ ಹೋದಾಗ ಅಲ್ಲಿ ಕೆಲವರು ಬಟ್ಟೆ ತೊಳೆಯುತ್ತಿದ್ದರು ಮತ್ತು ಗಾಡಿಯೊಂದು ನದಿಯನ್ನು ದಾಟಿ ಹೋಗುತ್ತಿತ್ತು. ಇದರಿಂದ ನೀರೆಲ್ಲ ಕಲಕಿಕೊಂಡು ಮಣ್ಣು ಸೇರಿ ಕಲುಷಿತವಾಗಿತ್ತು. ಕುಡಿಯಲು ಯೋಗ್ಯವಲ್ಲದ ಆ ಮಣ್ಣು ನೀರನ್ನು ಕಂಡು ಶಿಷ್ಯನು ಹಾಗೆಯೇ ವಾಪಸ್ ಬಂದು ಬುದ್ಧನಿಗೆ ನೀರು ಕಲುಷಿತವಾಗಿದೆ ಎಂದು ತಿಳಿಸಿದನು. ಸ್ವಲ್ಪ ಸಮಯ ಕಳೆದ ಬಳಿಕ ಬುದ್ಧನು ಅದೇ ಶಿಷ್ಯನನ್ನು ಮತ್ತೆ ಹೋಗಿ ನೀರು ತರುವಂತೆ ಸೂಚಿಸಿದರು. ಶಿಷ್ಯನು ಮರಳಿ ಹೋದರೂ ನೀರು ಇನ್ನೂ ಕದಡಿದಿರುವುದನ್ನು ಕಂಡು ಬರಿಗೈಯಲ್ಲಿ ಹಿಂದಿರುಗಿದನು. ಮತ್ತೆ ಕೆಲವು ನಿಮಿಷಗಳ ನಂತರ ಬುದ್ಧರು ಮೂರನೇ ಬಾರಿಗೆ ಅದೇ ಶಿಷ್ಯನನ್ನು ಕಳುಹಿಸಿದರು. ಈ ಬಾರಿ ಶಿಷ್ಯನು ನದಿಯ ಬಳಿ ಹೋದಾಗ ಮಣ್ಣೆಲ್ಲ ತಳಕ್ಕೆ ಕುಳಿತು ನೀರು ಸಂಪೂರ್ಣವಾಗಿ ತಿಳಿಯಾಗಿ ಶುದ್ಧವಾಗಿರುವುದನ್ನು ಕಂಡನು. ಆಗ ಖುಷಿಯಿಂದ ನೀರನ್ನು ಪಾತ್ರೆಯಲ್ಲಿ ತುಂಬಿಕೊಂಡು ಬುದ್ಧನಿಗೆ ತಂದುಕೊಟ್ಟನು. ನೀರು ತಂದ ಶಿಷ್ಯನನ್ನು ನೋಡುತ್ತಾ ಬುದ್ಧನು ಒಂದು ಅಮೂಲ್ಯವಾದ ಪಾಠವನ್ನು ಹೇಳಿದರು. ನೀರು ಶುದ್ಧವಾಗಲು ನೀನು ಏನು ಮಾಡಿದೆ? ನೀನು ಅದಕ್ಕೆ ಯಾವುದೇ ಪ್ರಯತ್ನ ಮಾಡಲಿಲ್ಲ, ಅದನ್ನು ಹಾಗೆಯೇ ಬಿಟ್ಟೆ. ಮಣ್ಣು ತನ್ನಷ್ಟಕ್ಕೆ ತಾನೇ ತಳಕ್ಕೆ ಕುಳಿತು ನೀರು ತಿಳಿಯಾಯಿತು. ಅದೇ ರೀತಿ ನಮ್ಮ ಮನಸ್ಸು ಕೂಡ ಕೋಪ, ಆತಂಕ ಅಥವಾ ಆಲೋಚನೆಗಳಿಂದ ಮನಸ್ಸು ಕದಡಿದಾಗ ಅದನ್ನು ಬಲವಂತವಾಗಿ ಶಾಂತಗೊಳಿಸಲು ಪ್ರಯತ್ನಿಸಬಾರದು. ಅದಕ್ಕೆ ಸ್ವಲ್ಪ ಸಮಯ ಮತ್ತು ಅವಕಾಶ ನೀಡಿದರೆ ಆಲೋಚನೆಗಳು ತಾನಾಗಿಯೇ ಅಡಗಿ ಮನಸ್ಸು ಶಾಂತವಾಗುತ್ತದೆ. ಈ ಕಥೆಯನ್ನು ಅರ್ಥ ಮಾಡಿಕೊಂಡಾಗ ಮೌನದ ಮಹತ್ವದ ಅರಿವಾಗುತ್ತದೆ. ನಮ್ಮ ಮನಸ್ಸು ಕೂಡ ಆ ನದಿಯಂತೆ ಕೆಲವೊಮ್ಮೆ ಇನ್ನಿಲ್ಲದಂತೆ ಬೇಡದ ಕಲ್ಮಶಗಳನ್ನು ತುಂಬಿಕೊಂಡು ಅಶುದ್ಧವಾಗಿರುತ್ತದೆ. ಕೋಪ, ಹತಾಶೆ, ಆಕ್ರೋಶ, ಮತ್ಸರ, ದ್ವೇಷ ಎಂಬ ಇತ್ಯಾದಿ ಕಲ್ಮಶಗಳನ್ನು ಬಿಟ್ಟು ಮೌನದ ಮರೆ ಹೋಗಿ ಮನವೆಂಬ ನದಿಯನ್ನು ತಿಳಿಯಾಗಿಸಿಕೊಳ್ಳಬಹುದು. ಮೌನದಿಂದ ಏಕಾಗ್ರತೆ ಹೆಚ್ಚಿಸುತ್ತದೆ. ಮೌನವನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದರಿಂದ ಅಧ್ಯಯನ, ಕೆಲಸ ಮತ್ತು ಧ್ಯಾನದಲ್ಲಿ ಗಮನವನ್ನು ಕೇಂದ್ರೀಕರಿಸಲು ಸಹಾಯವಾಗುತ್ತದೆ. ಮೌನ ನಮ್ಮಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಗುರಿಯಡೆಗೆ ಸಾಗುವ ದಾರಿಯಲ್ಲಿ ನಮ್ಮ ಗಮನವನ್ನು ಹರಿಸಲು ಸಹಾಯಕವಾಗುತ್ತದೆ. ಏಕಾಗ್ರತೆ ಹೆಚ್ಚಿಸಿಕೊಳ್ಳಬೇಕಾದರೆ ಮೌನದ ಮರೆ ಹೋಗಬೇಕಾಗುತ್ತದೆ. ಆಗ ಮಾತ್ರ ನಮ್ಮ ಸಾಧನೆಯ ದಾರಿಯಲ್ಲಿ ಗುರಿ ತಲುಪಲು ಸಾಧ್ಯವಾಗುತ್ತದೆ. ಮೌನವನ್ನು ಕರಗತ ಮಾಡಿಕೊಂಡಷ್ಟು ಏಕಾಗ್ರತೆ ಹೆಚ್ಚುವುದಲ್ಲದೆ ನಮ್ಮ ಗುರಿಯನ್ನು ತಲುಪಲು ಸಾಧ್ಯವಾಗುತ್ತದೆ. ಮೌನದಿಂದ ಅನಗತ್ಯ ಕಲಹ ತಪ್ಪಿಸುತ್ತದೆ, ಆತ್ಮ ಸಂಯಮವನ್ನು ಬೆಳೆಸುತ್ತದೆ. ಮೌನ ಯೋಚಿಸದೆ ಮಾತನಾಡುವುದರಿಂದ ಉಂಟಾಗುವ ಜಗಳ ಮತ್ತು ತಪ್ಪು ತಿಳುವಳಿಕೆಗಳನ್ನು ಕಡಿಮೆ ಮಾಡುತ್ತದೆ. ಮೌನದ ಸಹವಾಸದಿಂದ ಮನಸ್ತಾಪವನ್ನು ದೂರ ಮಾಡಬಹುದು. ಸ್ವತಂತ್ರವಾಗಿ ಆಲೋಚಿಸುವ, ಚಿಂತಿಸುವ ಸಾಮರ್ಥ್ಯವನ್ನು ಬೆಳೆಸುವುದರೊಂದಿಗೆ ಅನವಶ್ಯಕ ಅನಗತ್ಯ ಜಗಳ ಮನಸ್ತಾಪಗಳನ್ನು ತಪ್ಪಿಸುವ ಕೆಲಸವನ್ನು ಮೌನ ಮಾಡುತ್ತದೆ. ಈ ಸಾಮಾಜಿಕ

0: ಜಾಲತಾಣಗಳನ್ನು ಗಮನಿಸಿದರೆ ಸಾಕು, ಪರಿಚಯವಿಲ್ಲದವರು ಪರಸ್ಪರ ಜಿದ್ದಿಗೆ ಬಿದ್ದವರಂತೆ ಮಾತಿನ ಪ್ರಹಾರವನ್ನು ನಡೆಸುತ್ತಿದ್ದಾರೆ. ಯಾವುದೇ ಘಟನೆಗಳ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳದೆ ಸುಖ ಸುಮ್ಮನೆ ಮಾತನಾಡುವುದಕ್ಕಿಂತ ಮೌನದ ಮರೆ ಹೋದರೆ ಅನಗತ್ಯವಾದ ಕಲಹಗಳನ್ನು ತಪ್ಪಿಸಲು ಸಾಧ್ಯವಾಗುತ್ತದೆ. ಮೌನ ಕೋಪ, ಆತುರ ಮತ್ತು ಭಾವನೆಗಳನ್ನು ನಿಯಂತ್ರಿಸುವ ಶಕ್ತಿ ನೀಡುತ್ತದೆ, ಆತ್ಮ ಸಂಯಮವನ್ನು ಬೆಳೆಸುತ್ತದೆ. ಏನೇ ಸಮಸ್ಯೆಗಳು ಎದುರಾದರೂ ತಕ್ಷಣವೇ ಪ್ರಕ್ರಿಯಿಸುವುದರ ಬದಲು ಕೂಲಂಕುಷವಾಗಿ ಆಲೋಚಿಸುವ, ವಿಚಾರಗಳ ಬಗ್ಗೆ ಚರ್ಚಿಸುವ, ನಿಧಾನವಾಗಿ ಪರಿಸ್ಥಿತಿಯನ್ನು ಅವಲೋಕಿಸುವ, ಕ್ಷಣಿಕ ಕೋಪದ ಕೈಗೆ ಬುದ್ಧಿ ನೀಡುವುದರ ಬದಲು ಸಂಯಮ ಬೆಳೆಸಿಕೊಳ್ಳುವ, ಉದ್ವೇಗಗಳಿಂದ ಉಂಟಾಗುವ ಒತ್ತಡಗಳಿಂದ ಮುಕ್ತಗೊಳ್ಳುವ ಮನೋಭಾವವನ್ನು ಬೆಳೆಸುತ್ತದೆ. ಮೌನವು ಸಂಬಂಧಗಳನ್ನು ಬಲಪಡಿಸುತ್ತದೆ. ಸಂಬಂಧ ಗಟ್ಟಿಯಾಗಿ ಉಳಿಯಬೇಕಾದರೆ ಮಾತುಗಳನ್ನು ಕೇಳಿಸಿಕೊಳ್ಳುವ ತಾಳ್ಮೆ ಮೊದಲಿಗಿರಬೇಕು. ಮೌನ ಇತರರ ಮಾತುಗಳನ್ನು ಗಮನವಿಟ್ಟು ಕೇಳುವ ಗುಣ ಬೆಳೆಸಿ ಪರಸ್ಪರ ಅರ್ಥೈಸಿಕೊಳ್ಳಲು ನೆರವಾಗುತ್ತದೆ. ಈ ಮುಖೇನ ಸಂಬಂಧಗಳಲ್ಲಿರುವ ಬಂಧವನ್ನು ಬಲಪಡಿಸುತ್ತದೆ. ಸಂಬಂಧಗಳ ಅರಮನೆಯಲ್ಲಿ ಮಾತಿಗಿಂತ ಮೌನ ವಿರಾಜಮಾನವಾಗಿ ಉಳಿಯುತ್ತದೆ. ಜೊತೆಗೆ ಅನಗತ್ಯ ವಿತಂಡವಾದಗಳಿಗಿಂತ ಮೌನದ ಮರೆಯ ಮುಖೇನ ಸಂಬಂಧಗಳನ್ನು ಬಲಪಡಿಸಿಕೊಳ್ಳಬಹುದು. ಮೌನವು ವಿದ್ಯಾರ್ಥಿಯ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ವಿದ್ಯಾರ್ಥಿಗಳಿಗೆ ಮೌನ ಅತ್ಯಂತ ಅಗತ್ಯ. ಶಾಂತ ವಾತಾವರಣದಲ್ಲಿ ಅಧ್ಯಯನ ಮಾಡಿದರೆ ಪಾಠವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಭೋಪಾಲ್ನಲ್ಲಿ ಇಂದಿನಿಂದ 3ನೇ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಸಮಿತಿ ಸಭೆ ಆರಂಭ. ಭಾರತೀಯ ರಿಸರ್ವ್ ಬ್ಯಾಂಕ್ನ ದ್ವೈಮಾಸಿಕ ಹಣಕಾಸು ನೀತಿ ಪರಾಮರ್ಶೆ ಇಂದು ಪ್ರಕಟ. ಯಮನ್ ಕರಾವಳಿಯಲ್ಲಿ ಭಾರತೀಯ ಧ್ವಜ ಹೊಂದಿದ್ದ ಹಡಗಿನ ಮೇಲಿನ ದಾಳಿಗೆ ಭಾರತ ತೀವ್ರ ಖಂಡನೆ. ನೀಟ್ ಯುಜಿ 2026ರ ಮೊದಲ ಸುತ್ತಿನ ಕೌನ್ಸಿಲಿಂಗ್ ನೋಂದಣಿ ಪ್ರಕ್ರಿಯೆ ಇಂದಿನಿಂದ ಪ್ರಾರಂಭ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತೀಯ ಪಟುಗಳು ಕಣದಲ್ಲಿ. ವಾರ್ತೆಗಳ ವಿವರ: 2026ರ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿರುವ ಭಾರತ 3ನೇ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಸಮಿತಿ ಸಭೆಯನ್ನು ಇಂದಿನಿಂದ ನಾಳೆಯವರೆಗೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಆಯೋಜಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದು, ಬ್ರಿಕ್ಸ್ ಸಂಸ್ಕೃತಿ ಸಚಿವರ ಸಭೆಗೆ ಮುನ್ನ ಸಾಂಸ್ಕೃತಿಕ ಸಹಕಾರ ಹಾಗೂ ಪ್ರಮುಖ ವಿಚಾರಗಳ ಕುರಿತು ಒಮ್ಮತ ಮೂಡಿಸುವ ಕುರಿತು ಚರ್ಚಿಸಲಿದ್ದಾರೆ. ಇದರ ಜೊತೆಗೆ 13ನೇ ಬ್ರಿಕ್ಸ್ ಶಿಕ್ಷಣ ಸಚಿವರ ಸಭೆ ಹಾಗೂ 3ನೇ ಬ್ರಿಕ್ಸ್ ಹಿರಿಯ ಅಧಿಕಾರಿಗಳ ಸಭೆ ಕೂಡ ಇಂದಿನಿಂದ ಇದೇ 7ರವರೆಗೆ ಒಡಿಶಾದ ಭುವನೇಶ್ವರದಲ್ಲಿ ನಡೆಯಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಶಿಕ್ಷಣ ಸಚಿವರು, ಹಿರಿಯ ಅಧಿಕಾರಿಗಳು ಹಾಗೂ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಆರಂಭಿಕ ಬಾಲ್ಯ ಆರೈಕೆ ಮತ್ತು ಶಿಕ್ಷಣ ಬಲಪಡಿಸುವುದು, ಕೌಶಲ್ಯಾಭಿವೃದ್ಧಿ ಹಾಗೂ ಸಹಕಾರ ಹೆಚ್ಚಿಸುವುದು ಮತ್ತು ಸಂಯುಕ್ತ ಸಂಶೋಧನೆ, ನಾವೀನ್ಯತೆ ಹಾಗೂ ನವೋದ್ಯಮಗಳನ್ನು ಉತ್ತೇಜಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು 13ನೇ ಬ್ರಿಕ್ಸ್ ಶಿಕ್ಷಣ ಸಚಿವರ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ನ ದ್ವೈಮಾಸಿಕ ಹಣಕಾಸು ನೀತಿ ಪರಾಮರ್ಶೆ ಇಂದು ಪ್ರಕಟವಾಗಲಿದೆ. ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ಬೆಳಗ್ಗೆ 10 ಗಂಟೆಗೆ ಮುಂಬೈನಲ್ಲಿ ರೆಪೋ ದರದ ಕುರಿತು ನಿರ್ಧಾರ ಪ್ರಕಟಿಸಲಿದ್ದಾರೆ. ಕೇಂದ್ರ ಬ್ಯಾಂಕ್ನ 3 ದಿನಗಳ ಹಣಕಾಸು ನೀತಿ ಸಮಿತಿ ಸಭೆ ಸೋಮವಾರ ಆರಂಭಗೊಂಡಿತು. ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಹಾಗೂ ಅಮೆರಿಕದ ಫೆಡರಲ್ ರಿಸರ್ವ್ನ ಕಠಿಣ ಹಣಕಾಸು ನೀತಿಯ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಮಹತ್ವ ಪಡೆದಿದೆ. ಪ್ರಸ್ತುತ ಶೇಕಡ 5.25ರಷ್ಟಿರುವ ರೆಪೋ ದರವನ್ನು ಯಥಾಸ್ಥಿತಿಯಲ್ಲಿ ಮುಂದುವರೆಸುವ ನಿರೀಕ್ಷೆ ಇದೆ. 6 ಸದಸ್ಯರ ಹಣಕಾಸು ನೀತಿ ಸಮಿತಿ ತಟಸ್ಥ ನಿಲುವನ್ನು ಕಾಯ್ದುಕೊಳ್ಳುವ ಸಾಧ್ಯತೆ ಇದೆ. ಯಮನ್ ಕರಾವಳಿಯ ಸಮೀಪ ಕೆಂಪು ಸಮುದ್ರದಲ್ಲಿ ನಿನ್ನೆ ಮುಳುಗಿದ ಭಾರತೀಯ ಧ್ವಜ ಹೊಂದಿದ್ದ ವಾಣಿಜ್ಯ ಹಡಗು ಎಂಎಸ್ವಿ ಫೈಜ್ನೂರ್ ಒಲಿಯ ಮೇಲಿನ ದಾಳಿಯನ್ನು ಭಾರತ ಖಂಡಿಸಿದೆ. ಹಡಗಿನಲ್ಲಿದ್ದ ಎಲ್ಲಾ 13 ಮಂದಿ ಭಾರತೀಯರನ್ನು ರಕ್ಷಿಸಲಾಗಿದೆ. ಸಿಬ್ಬಂದಿಯ ಸುರಕ್ಷತೆ ಮತ್ತು ಭದ್ರತೆಗಾಗಿ ರಿಯಾದ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪರಿಸ್ಥಿತಿಯನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡುತ್ತಿದ್ದು, ಯಮನ್ ಅಧಿಕಾರಿಗಳೊಂದಿಗೆ ಸಕ್ರಿಯವಾಗಿ ಸಮನ್ವಯ ಸಾಧಿಸುತ್ತಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಈ ವಿಷಯವನ್ನು ತಿಳಿಸಿದೆ. ಈ ಪ್ರದೇಶದಲ್ಲಿ ವಾಣಿಜ್ಯ ಹಡಗುಗಳ ಮೇಲಿನ ನಿರಂತರ ದಾಳಿಗಳು ಅತ್ಯಂತ ಆತಂಕಕಾರಿ ಎಂದು ಸಚಿವಾಲಯ ತಿಳಿಸಿದೆ. ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ತಕ್ಷಣವೇ ಕೊನೆಗೊಳ್ಳಬೇಕು ಹಾಗೂ ಅಂತಾರಾಷ್ಟೀಯ ಜಲಮಾರ್ಗಗಳಲ್ಲಿ ಮುಕ್ತ ಮತ್ತು ನಿರ್ಬಂಧರಹಿತ ನೌಕಾಯಾನ ಹಾಗೂ ವಾಣಿಜ್ಯ ಚಟುವಟಿಕೆಯನ್ನು ಶೀಘ್ರವೇ ಪುನಃಸ್ಥಾಪಿಸಬೇಕು ಎಂದು ಭಾರತ ಒತ್ತಾಯಿಸಿದೆ.

0: ನೀಟ್ ಯುಜಿ 2026 ಮೊದಲ ಸುತ್ತಿನ ಕೌನ್ಸೆಲಿಂಗ್ ನೋಂದಣಿ ಪ್ರಕ್ರಿಯೆಯನ್ನು ವೈದ್ಯಕೀಯ ಕೌನ್ಸೆಲಿಂಗ್ ಸಮಿತಿಯು ಎಂಸಿಸಿ ಇಂದು ಪ್ರಾರಂಭಿಸಲಿದೆ. ಮೊದಲ ಸುತ್ತಿನ ನೋಂದಣಿ ಇಂದಿನಿಂದ ಇದೇ 12 ಮಧ್ಯಾಹ್ನ 3 ಗಂಟೆಯವರೆಗೆ ನಡೆಯಲಿದ್ದು, ಶುಲ್ಕ ಪಾವತಿಗೆ ಸಂಜೆ 6 ಗಂಟೆಗೆ ಅವಕಾಶವಿರುತ್ತದೆ. ಅಭ್ಯರ್ಥಿಗಳು ನಾಳೆಯಿಂದ 13 ಬೆಳಗ್ಗೆ 11 ಗಂಟೆವರೆಗೆ ಆದ್ಯತೆಯ ಸೀಟುಗಳ ಆಯ್ಕೆ ಮಾಡಬಹುದು. ಇದೇ 17 ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟವಾಗಲಿದ್ದು, ಸೀಟು ಪಡೆದ ವಿದ್ಯಾರ್ಥಿಗಳು ಇದೇ 18-22 ಸಂಬಂಧಪಟ್ಟ ಕಾಲೇಜುಗಳಿಗೆ ವರದಿ ಮಾಡಿಕೊಳ್ಳಬೇಕಾಗುತ್ತದೆ. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಕೇಂದ್ರ ಆರೋಗ್ಯ ಸಚಿವಾಲಯ ನೋಂದಣಿ ಶುಲ್ಕ ಪಾವತಿ ಹಾಗೂ ಸೀಟು ಆಯ್ಕೆ ಪ್ರಕ್ರಿಯೆಯ ಕುರಿತು ವಿವರವಾದ ಮಾರ್ಗದರ್ಶಿ ವಿಡಿಯೋಗಳನ್ನು ಎಂಸಿಸಿ ಪೋರ್ಟಲ್ನಲ್ಲಿ ಬಿಡುಗಡೆ ಮಾಡಿದೆ. ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಯಾವುದೇ ನೆರವು ಬೇಕಿದ್ದಲ್ಲಿ ವಿದ್ಯಾರ್ಥಿಗಳು ಉಚಿತ ಸಹಾಯವಾಣಿ ಸಂಖ್ಯೆ 1800-1002-7637 ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 1800-1002-7637 ಅಥವಾ ಇಮೇಲ್ ವಿಳಾಸ mcc2026@gov.in ಮೂಲಕ ವೈದ್ಯಕೀಯ ಕೌನ್ಸಿಲಿಂಗ್ ಸಮಿತಿಯನ್ನು ಸಂಪರ್ಕಿಸಬಹುದಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಿರುವ ಸ್ಥಳೀಯ ಚುನಾವಣೆಗಳನ್ನು ಭಾರತ ಸಂಪೂರ್ಣ ಪ್ರಹಸನ ಎಂದು ಬಣ್ಣಿಸಿದೆ. ಇಂತಹ ಕೃತಕ ಚುನಾವಣಾ ಪ್ರಕ್ರಿಯೆಯಿಂದ ವಾಸ್ತವಾಂಶವನ್ನು ಮರೆಮಾಚಲು ಸಾಧ್ಯವಿಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಾಕಿಸ್ತಾನಿ ಪಡೆಗಳ ದಬ್ಬಾಳಿಕೆಯ ಕಾರ್ಯಾಚರಣೆ ಹಾಗೂ ನಾಗರಿಕರ ಹತ್ಯೆಯೇ ಅಲ್ಲಿನ ನೈಜ ಪರಿಸ್ಥಿತಿಯಾಗಿದೆ ಎಂದರು. ಜೂನ್ನಿಂದೀಚೆಗೆ ಕನಿಷ್ಠ 90 ನಾಗರಿಕರು ಜೀವ ಕಳೆದುಕೊಂಡಿದ್ದಾರೆ ಎಂದು ತಿಳಿಸಿದರು. ಜನರ ಅಸಮಾಧಾನಕ್ಕೆ ಪಾಕಿಸ್ತಾನ ಗುಂಡಿನ ದಾಳಿ, ವಿದ್ಯುತ್ ವ್ಯತ್ಯಯ, ಬೆದರಿಕೆ ಹಾಗೂ ಬಲಪ್ರಯೋಗದ ಮೂಲಕ ಪ್ರತಿಕ್ರಿಯಿಸಿದೆ ಎಂದು ಅವರು ಆರೋಪಿಸಿದರು. ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಎಂದ ಅವರು, ಮಾನವ ಹಕ್ಕುಗಳ ಕುರಿತು ಪಾಕಿಸ್ತಾನದ ದ್ವಂದ್ವ ನಿಲುವನ್ನು ಜಗತ್ತು ಅರ್ಥ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಅಧ್ಯಯನ ಪ್ರವಾಸಕ್ಕಾಗಿ ಭಾರತಕ್ಕೆ ಆಗಮಿಸಿರುವ ವಿವಿಧ 17 ದೇಶಗಳ ವಿಶ್ವಸಂಸ್ಥೆಯ ಕಾಯಂ ಪ್ರತಿನಿಧಿಗಳನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ನಿನ್ನೆ ಭೇಟಿಯಾಗಿ ಸುದೀರ್ಘ ಸಂವಾದ ನಡೆಸಿದರು. ಜಾಗತಿಕ ಬದಲಾವಣೆಗಳ ಈ ಸಂದರ್ಭದಲ್ಲಿ ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಆಶೋತ್ತರಗಳನ್ನು ಪ್ರತಿಬಿಂಬಿಸುವ ಸುಧಾರಿತ ಬಹುಪಕ್ಷೀಯತೆಯ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದರು. ಭೇಟಿಯ ವೇಳೆ ತಂತ್ರಜ್ಞಾನ, ಸಾಮುದ್ರಿಕ ಭದ್ರತೆ, ಶಾಂತಿ ಪಾಲನೆ, ಅಭಿವೃದ್ಧಿ ಪಾಲುದಾರಿಕೆ ಹಾಗೂ ವಿಪತ್ತು ನಿರ್ವಹಣೆ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಯಿತು. ಈ ಮುನ್ನ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ವಿಶ್ವಸಂಸ್ಥೆಯ ಈ ನಿಯೋಗಕ್ಕೆ ಆತಿಥ್ಯ ವಹಿಸಿ ಭಾರತದ ದೃಷ್ಟಿಕೋನವನ್ನು ಹಂಚಿಕೊಂಡಿದ್ದರು. ರಾಷ್ಟ್ರಪತಿ ಭವನದ ಅಮೃತ ಉದ್ಯಾನದ ಬೇಸಿಗೆ ಹೂವಿನ ಪ್ರದರ್ಶನ ಇದೇ 16 ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತವಾಗಲಿದೆ. ಸೆಪ್ಟೆಂಬರ್ 15 ಸಾರ್ವಜನಿಕರು ಉದ್ಯಾನಕ್ಕೆ ಭೇಟಿ ನೀಡಬಹುದು. ಈ ಅವಧಿಯಲ್ಲಿ ಬೆಳಗ್ಗೆ 10 ಸಂಜೆ 6 ಉದ್ಯಾನ ತೆರೆದಿರಲಿದ್ದು, ಸಂಜೆ 5 ಕೊನೆಯ ಪ್ರವೇಶಕ್ಕೆ ಅವಕಾಶವಿದೆ. ಪ್ರವೇಶ ಉಚಿತವಾಗಿದೆ. ನಿರ್ವಹಣಾ ಕಾರ್ಯಕ್ಕಾಗಿ ಪ್ರತಿ ಸೋಮವಾರ ಉದ್ಯಾನ ಮುಚ್ಚಿರುತ್ತದೆ. ರಾಷ್ಟೀಯ ಕ್ರೀಡಾ ದಿನವಾದ ಆಗಸ್ಟ್ 29 ಕ್ರೀಡಾಪಟುಗಳಿಗೆ ಹಾಗೂ ಶಿಕ್ಷಕರ ದಿನವಾದ ಸೆಪ್ಟೆಂಬರ್ 5 ಶಿಕ್ಷಕರಿಗೆ ವಿಶೇಷ ಪ್ರವೇಶ ಕಲ್ಪಿಸಲಾಗುವುದು. ಪ್ರವಾಸಿಗರು ಮುಂಗಡವಾಗಿ ಆನ್ಲೈನ್ನಲ್ಲಿ ಸಮಯದ ಸ್ಲಾಟ್ ಕಾಯ್ದಿರಿಸಬಹುದು. ಸ್ಥಳದಲ್ಲೇ ಟಿಕೆಟ್ ಕಾಯ್ದಿರಿಸುವ ವ್ಯವಸ್ಥೆ ಇರುವುದಿಲ್ಲ. ಹರ್ಮಸ್ ಜಲಸಂಧಿ ಮೂಲಕ ಹಡಗುಗಳ ಸುರಕ್ಷಿತ ಸಂಚಾರಕ್ಕಾಗಿ ನೂತನ ಕಾರಿಡಾರ್ ನಿರ್ಮಿಸುವ ಕುರಿತು ಇರಾನ್ ಮತ್ತು ಒಮಾನ್ ನಡುವಿನ ಮಾತುಕತೆಗಳು ಹೊಸ ಹಂತ ತಲುಪಿವೆ. ಅಮೆರಿಕ ತನ್ನ ಅನಗತ್ಯ ಹಸ್ತಕ್ಷೇಪ ನಿಲ್ಲಿಸಿದರೆ ಈ ತಿಳುವಳಿಕೆ ಒಪ್ಪಂದ ಶೀಘ್ರದಲ್ಲೇ ಕಾರ್ಯರೂಪಕ್ಕೆ ಬರಲಿದೆ ಎಂದು ಇರಾನ್ ಸರ್ಕಾರಿ ಮಾಧ್ಯಮ ತಿಳಿಸಿದೆ. ಕತಾರ್ ಸೇರಿದಂತೆ ಮಧ್ಯಪ್ರಾಚ್ಯ ದೇಶಗಳ ರಾಜತಾಂತ್ರಿಕ ಮಧ್ಯಸ್ಥಿಕೆಯಿಂದಾಗಿ ಇರಾನ್ ಮತ್ತು ಅಮೆರಿಕ ನಡುವಿನ ಬಿಕ್ಕಟ್ಟು ಶಮನಕ್ಕೆ ಸಂಭಾವ್ಯ ಒಪ್ಪಂದದ ಕರಡು ಪ್ರತಿಗಳನ್ನು ವಿನಿಮಯ ಮಾಡಿಕೊಳ್ಳಲಾಗುತ್ತಿದೆ. ಈ ನಡುವೆ ಇಂದು ಅಥವಾ ನಾಳೆಯೊಳಗೆ ಒಪ್ಪಂದ ಏರ್ಪಟ್ಟು ಜಲಸಂಧಿ ಮರು ಆರಂಭವಾಗುವ ಸಾಧ್ಯತೆ ಇದೆ ಎಂದು

0: ಅಮೆರಿಕದ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಸುಳಿವು ನೀಡಿದ್ದಾರೆ. ತಮ್ಮ ದೇಶದ ಸಾರ್ವಭೌಮತ್ವ ರಕ್ಷಣೆಗೆ ಬದ್ಧ ಎಂದಿರುವ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯನ್ ಪ್ರಾದೇಶಿಕ ಸಂಘರ್ಷ ಹೆಚ್ಚಿಸಲು ಆಸಕ್ತಿ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅತ್ತ ಸೌದಿ ಅರೇಬಿಯಾ, ಯುಎಇ, ಕತಾರ್ ದೇಶಗಳ ಮನವಿ ಮೇರೆಗೆ ಸದ್ಯ ಮಿಲಿಟರಿ ದಾಳಿಯನ್ನು ತಡೆಹಿಡಿಯಲಾಗಿದ್ದು ರಾಜತಾಂತ್ರಿಕ ಪರಿಹಾರ ಕಂಡುಕೊಳ್ಳಲು ಇರಾನ್ಗೆ ಅಂತಿಮ ಅವಕಾಶ ನೀಡಲಾಗಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ದೇಶಾದ್ಯಂತ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ 50ಕ್ಕೂ ಅಧಿಕ ಕುಟುಂಬಗಳು ಮೇಲ್ಚಾವಣಿ ಸೌರ ವಿದ್ಯುತ್ ವ್ಯವಸ್ಥೆಯಿಂದ ಪ್ರಯೋಜನ ಪಡೆದಿವೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ದಕ್ಷಿಣ ಕೊರಿಯಾದ ಆಸಾನ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಸೂಪರ್ 300 ಟೂರ್ನಿಯಲ್ಲಿ ಇಂದು ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ಸ್ ಪಂದ್ಯಗಳಲ್ಲಿ ಹಲವು ಭಾರತದ ಆಟಗಾರರು ಅಂತಿಮ ನಾಲ್ಕರ ಘಟ್ಟ ಪ್ರವೇಶಿಸುವ ಭರವಸೆಯೊಂದಿಗೆ ಕಣಕ್ಕಿಳಿಯುತ್ತಿದ್ದಾರೆ. ಕ್ವಾರ್ಟರ್ ಫೈನಲ್ಸ್ ಪಂದ್ಯಗಳಲ್ಲಿಂದು ಭಾರತದ ಇಶಾರಾಣಿ ಬರುವ ಅನ್ಮೋಲ್ಕರ್, ಮಾಳವಿಕಾ ಬನ್ಸೋಡ್, ಆಕರ್ಷಿ ಕಶ್ಯಪ್, ತನ್ಯಾ ಹೇಮಂತ್ ಮತ್ತು ತೈಪೆ ಓಪನ್ ಮಹಿಳಾ ಸಿಂಗಲ್ಸ್ ಚಾಂಪಿಯನ್ ತಾನ್ವಿ ಶರ್ಮಾ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ. ಭಾರತದ ಅಗ್ರ ಬ್ಯಾಡ್ಮಿಂಟನ್ ಆಟಗಾರರಾದ ಹಾಗೂ ಮಾಜಿ ವಿಶ್ವದ ಅಗ್ರ ಶ್ರೇಯಾಂಕಿತ ಆಟಗಾರ ಕಿಡಂಬಿ ಶ್ರೀಕಾಂತ್ ತಮ್ಮ ಅಭಿಯಾನ ಆರಂಭಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭೋಪಾಲ್ನಲ್ಲಿ ಇಂದಿನಿಂದ 3ನೇ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಸಮಿತಿ ಸಭೆ ಆರಂಭ. ಭಾರತೀಯ ರಿಸರ್ವ್ ಬ್ಯಾಂಕ್ನ ದ್ವೈಮಾಸಿಕ ಹಣಕಾಸು ನೀತಿ ಪರಾಮರ್ಶೆ ಇಂದು ಪ್ರಕಟ. ಯಮನ್ ಕರಾವಳಿಯಲ್ಲಿ ಭಾರತೀಯ ಧ್ವಜ ಹೊಂದಿದ್ದ ಹಡಗಿನ ಮೇಲಿನ ದಾಳಿಗೆ ಭಾರತ ತೀವ್ರ ಖಂಡನೆ. ನೀಟ್ ಯುಜಿ 2026 ಮೊದಲ ಸುತ್ತಿನ ಕೌನ್ಸೆಲಿಂಗ್ ನೋಂದಣಿ ಪ್ರಕ್ರಿಯೆ ಇಂದಿನಿಂದ ಪ್ರಾರಂಭ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತೀಯ ಪಟುಗಳು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ. ಸ್ವಾಧೀನ ಸಮಸ್ಯೆ ಕುರಿತು ಸರಗೂರು ತಾಲೂಕಿನ ಕಳ್ಳಹಳ್ಳ ಎ ಹಾಡಿಯ ಶ್ರೀಮತಿ ಚಿಕ್ಕಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
3: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
2: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
3: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
2: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
3: ದಿವ್ಯಾಂಗ ದೀಪ್ತಿ.
4: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರೆ, ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸ್ವಾಧೀನ ಸಮಸ್ಯೆ ಕುರಿತು, ಕಳೆದ 15 ವರ್ಷಗಳಿಂದ ಈ ಸ್ವಾಧೀನ ಸಮಸ್ಯೆಯನ್ನ ತಾವು ಅನುಭವಿಸ್ಕೊಂಡು ಜೀವನವನ್ನ ಮಾಡಿಕೊಂಡು ತುಂಬಾ ಕಷ್ಟಕರ ಜೀವನದಲ್ಲಿ ವಾಸ ಮಾಡ್ತಿರುವ ಸರಗೂರು ತಾಲೂಕಿನ ಕಳ್ಳಹಳ್ಳ ಅಡಿಯ ಶ್ರೀಮತಿ ಚಿಕ್ಕಮ್ಮರವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಹಾಗೆ ಅವರ ಸಮಸ್ಯೆ ಕುರಿತು ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
5: ನಮಸ್ಕಾರ ಸರ್.
4: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಕಿರು ಪರಿಚಯವನ್ನ ಮಾಡಿಕೊಡಿ. ಎಲ್ಲಿಯವರು, ಯಾವೂರು?
5: ನಮ್ಮ ಕಲ್ಲಾಡಿ ಅವ್ರ. ನನ್ನ ಹೆಸರು ಚಿಕ್ಕಮ್ಮ. ನಮ್ಮ ಯಜಮಾನರ ಹೆಸರು ಚಿಕ್ಕಯ್ಯ.
4: ಎಷ್ಟು ವರ್ಷದಿಂದ ಕಲ್ಲಾಡಿಲಿ ವಾಸವಾಗಿದ್ದೀರ?
5: ಸುಮಾರು 30 ವರ್ಷ ಗಂಟ ಇಲ್ಲಿ ಕಲ್ಲಾಳದಾಡಿಲಿ. ನಾವು ಕಲ್ಲಾಳದಾಡಿಲಿ 30 ವರ್ಷ ಗಂಟ ಮೇಡಮ್. ಇಲ್ಲಿ ಎಲ್ಲ ನಾನು ಕೂಲಿ ಕಂಬಳ ಮಾಡ್ತಿದ್ವಿ ಗಟ್ಟಿಗೆ. ಅದರ ಏನೋ ಒಂಥರ ಮನಿ ಕಣ ಟೈಮ್ನಲ್ಲಿ ಕೈ ಕಾಲು ಸುತ್ತಿಲ್ದಾಗೆ ಆಗೋಯ್ತು. ಏನನ್ನಾಗ ಆಗೋಯ್ತು. ಆಗ ಬೆಳಗಿನ ಜಾಕ ನಡ್ಕೊಂಡು ಬಂದ್ಬಿಡ್ತು. ರಾತ್ರಿ ಹಂಗಾಯ್ತಾ, ಬೆಳಿಗ್ಗೆ ಅಷ್ಟೊತ್ತಿಗೆ ನಡ್ಕೊಂಡು ಬಂದ್ಬಿಡ್ತು. ನಡ್ಕೊಂಡು ಬಂದು ತಿರು ಇನ್ನೂ ರಾತ್ರಿ ಹೊತ್ತು ಕೈ ಕಾಲೆಲ್ಲ ಒಂಥರ ಬೆಂಡಾಗೋಯ್ತು. ಹೇಳಕ್ ಆಯ್ತೇ ಇಲ್ಲ. ಆಗ ಎಲ್ಲ ಈಸರಿ ಬನ್ನಿ, ಯಾಕಮ್ಮ ಈಸರಿ ಕೂತ್ಕೊಂಡ, ಹೊಟ್ಟೆ ಮಾಡಿದೆ, ಟೀ ಕುಡ್ದೆ ಅಂತಂದ್ರೆ ನನ್ಗೆ ಕೈಲಿ ಅಂತೀನಿ, ಆಗಲ್ಲ ನನಗೆ ಇದು ಬರಲ್ಲ, ಎರಡು ಕಾಲು ಬರಲ್ಲ, ಎರಡು ಕೈ ಬರಲ್ಲ ಬರಲ್ಲ, ಏನನ್ನ ನನಗೆ ಗೊತ್ತಿಲ್ಲ ಅಂತ ಅವ್ತ ಕರೀತಾ ಕೂತ್ಕೊಂಡು. ಆಗ ಏನಾಯ್ತು, ಚೆಂದಾಗಿ ಕೂಲಿಗೆ ಹೋದಾವು ಹಿಂಗಾಯ್ತಲ್ಲ ಅಂತ ಎಲ್ಲ ಗಾಬರಿ ಮಾಡ್ಕೊಂಡು. ಆಗ ನಾನು ಅಯ್ಯೋ ದೇವ್ರಿ ನನಗ ಇವತ್ತು ಕೂಲಿಗೆ ಹೋಗಿ ಹಿಂಗಾಯ್ತಲ್ಲ ರಾತ್ರಿ ಅಂತ ಹೋಗ್ತಾ ಕರೀತಾ ಕೂತ್ಕೊಂಡು ಅಲ್ಲಿಂದ ಮೇಡಮ್ ನನಗ

0: ಹೇಳಕ್ ಹೋಗಲ್ಲ ಮುಟ್ಟಕ್ಕ. ಆಗ ಏನೋ ನನ್ನ ಮಕ್ಕ ಮಾಡೋದು ಮುಟ್ಟೋದು ಮಾಡ್ತಿರು. ಈ ಸುಮಾರಾಗೆ ಆದರೂ ನನಗೆ ಕಾಲು ಕೈ ಬರಲ್ಲ. ಆಮೇಲೆ ನಡ್ಕೋದ್ರ ಬಿದ್ದೆ ಹೋಗ. ಏನಾರು ಗಾಬರಿ ಮಾಡ್ಕೊಂಡ್ರವರು ನಂಗೆ ತಮ್ಮಯ್ಯ ಅಜ್ಜ ಊರೋದಕ್ಕೆ ಆಗಲ್ಲ ಆಗಲ್ಲ ತಮ್ಮಯ್ಯ ಆಗೋದಿಲ್ಲ. ಏ ಎಲ್ಲಿ ಬಾ ಎಲ್ಲಿ ಬಾ ಅಂತಂದ್ರ ಗಾಬರಿ ಮೇಲೆ ಮನೇನ ದೀಸರಿ ಬಂದರೆ ಬಿದ್ದೋಯ್ತು. ಸುಮಾರ ನಿಧಾನ ಬಂದರೆ ಈ ಸರಿ ಹೊರಗಡೆ ಬರ್ಬೇಕು. ಇಷ್ಟು ನನ್ನ ಜೀವನ ಕಾಯ್. ಆಮೇಲೆ ನೀರು ಹಿಡಿಯೋಕ್ಕಾಗಲ್ಲ ನೆಲ್ಲಿ ಹಿಂಗೆ ಚೀವ್ರ ತಕ್ಕೋಗಿ ಹಿಡ್ದಲ್ಲಿ ಮಡಗ್ಬಿಟ್ಟು ಸುಮ್ಮನೆ ಕಾಯ್ ಕೂತಿರೋದು ನಾಯಿಗೆ ಹಿಂಗೆ ಮುಡ್ಸಿರ್ತಾವ. ಆಗ ಯಾರ ಬಂದ್ರೆ ಬವನ್ಯವ ಮಾ ಒಳಗಡೆ ಹಾಕೊಡಿ ಅನ್ನೋದು ಇದೆ. ಸೋದು ಪಾಡು ನೀರು ತಂದು ಮನ್ಗೆ ಹಾಕ ಅಡ್ಗವನ್ನು ಮಾತ್ರ ತೆಕೊಂಡು ಹೋಗಿ ಅಕ್ಕಿ ಮಾಡ್ಕೊತೀವಿ. ಇದು ಬಿಟ್ಟ ಮೇಲೆ
1: ನಿಮ್ಗೆ ಸ್ವಾಧೀನ ಸಮಸ್ಯೆ ಬಿಟ್ಟು ಯಾವುದೇ ತರ ಸಮಸ್ಯೆ ಇಲ್ಲ
0: ಏನಿಲ್ಲ. ಆಮೇಲೆ ಇದಿಷ್ಟಕ್ಕೆ ನನಗೆ
1: ಮೊದ್ಲೇನ್ ಕೆಲಸ ಮಾಡ್ತಿದ್ರಿ ನೀವು?
0: ಮೊದಲು ರೈತರಲ್ಲಿ ಎಲ್ಲ ಕೆಲಸ ಮಾಡ್ತಿದ್ವಿ. ಕೂಲಿ ಕಮ್ಮಕ್ಕೆ ಹೋಗಿ ಕಾಯಿ ಕೀಳೋದು ಚತ್ತ ಭತ್ತ ಎಲ್ಲದ್ ಮಾಡ್ತಿದ್ವಿ. ಯಾವ್ದಾದ್ರು ಕೆಲಸ ಕೊಡ್ತಾರ ರಾಗಿ ಬೀಸೋದು ನೀವನ್ನಾಗ ನವಣ ಕುಟ್ಟೋದು ಯಾವ್ರ ಊರದು ಉಳ್ಳಿ ಕುಯ್ಯೋದು ಎಲ್ಲ ಮಾಡ್ತಿದ್ವಿ. ಹಂಗ ಮಾಡ್ತಿದ್ದಾಗಿ ನನ್ಗೆ ಹಿಂಗಾಯ್ತು. ಅದು ಬಿಟ್ಟ ಮೇಲೆ ನನಗೆ ಏನಂದ್ರೆ ಏನಿಲ್ಲ ಮೇಡಮ್.
1: ಎಷ್ಟು ವರ್ಷ ಆಯ್ತು ಈ ಸಮಸ್ಯೆ ಕಾಣಿ?
0: ಒಂದ್ 15 ವರ್ಷ ಆಗಲ್ಲ ಮೇಡಮ್. 15 ವರ್ಷ ಗಂಟ ತರಸ್ತಾ ಕೂತೀವಿ. ಅಂದ್ರೆ ನೀವು ಅನ್ನಾಗ ನೀರು ಬರಕನ್ನ ಕಣ್ಣ ರಕ್ತ ಬರ್ತದ ಕಾಣ ಅಷ್ಟೇ ನನ್ಗ ಹಂಗೆ. ಆಮೇಲೆ ನನ್ನ ಜೀವನ ನಾನೇ ತಿನ್ಕತ್ನ್ಯಾಕ ಹಿಂಗೆಲ್ಲ ನಾನು ಜೀವನ ಕಳೀತೀನಲ್ಲ ಹೆಂಗ್ ಜೀವನ ಕಳಿಬೇಕು ಯಾರು ನಾನು ಕೇಳಲಿ. ಸೋದ ಕಟ್ತಾರಾಕಿಲ್ಲ ಒಂದು ನೀರು ಮನಗ ತರಾಗಿಲ್ಲ. ಆಮೇಲೆ ಒಂದು ದುಡ್ಡು ಕಾಸು ಕೈಲಿಲ್ಲ ಒಂದು ಹುಷಾರಿಲ್ಲ ಅಂದ್ರೆ ಆಸ್ಪತ್ರೆಗೆ ಹೋಗಕ್ಕಿಲ್ಲ. ಅದನ್ನ ಜ್ವರ ಬಂದ್ರುವ ನಳಾಡ್ಕ ಮನೆ ಕಣ ಏನು ಹುಷಾರಿಗಿದ್ದಾರೆ ಅಂದ್ರೆ ಹುಷಾರಿಗೇನು ಏನು ಮಾಡಿದ್ರೆ ಮೇ ಇದಿಲ್ವಲ್ಲ ಮೇಡಮ್ ಹುಷಾರಿಲ್ಲ ಅಂದ್ರೆ ಅಂತಂದ್ರೆ ಅವರು ಅವ್ರ ಕೈಯಿಂದ ಮಾಡ್ದಾರ ಇಲ್ಲ ನನ್ನ ಕೈಯಿಂದ ಇದ್ರೆ ಒಂದು ಆಸ್ಪತ್ರೆ ಇನ್ನೊಂದು ಹೋಗ್ಬೇಕು. ಆಗ ಹುಷಾರಿಲ್ಲ ಅಂದ್ರೆ ಹುಷಾರಾಗಿವ್ನೇ ಅನ್ನೋದು ಏನು ಮಾಡ್ರಿ ಮೇಡಮ್. ಅಷ್ಟಕ್ಕೆ ನಾನು ಜೀವನ ಎತ್ತೇ ಇದ್ದೆ.
1: ಅಂದ್ರೆ 12 ವರ್ಷಗಳಿಂದ ನಿಮ್ಗೆ ಈ ಆರೋಗ್ಯ ಸಮಸ್ಯೆ ಏನಾದ್ರು ಕಾಣಿಸ್ಕೊಳ್ತು. ಈ ನಿಟ್ಟಿನಲ್ಲಿ ಆ ತೊಟ್ಟಿಂದ ತುಂಬಾ ಕಷ್ಟದಲ್ಲಿ ಜೀವನ ಮಾಡ್ತಾ ಇದ್ರಿ. ಮನೇಲಿ ಯಾರ್ಯಾರಿದ್ದೀರ ನೀವು?
0: ನನ್ನ ಮಗನದು ಹುಡುಗ ಹುಡುಗ ಅಂದ್ರೆ ಒಂದು 16 ವರ್ಷ ಆಗದ. ನನ್ನ ಮಗ ತೀರೋದ ಇಬ್ರು ಗಂಡ ಮಕ್ಕ ತೀರೋದ್ರು ಗಂಡ ತೀರೋದ ಇಬ್ರು ಮಗನದು ಒಂದು ಹುಡುಗಿ ತೀರೋಯ್ತು ಮೊಮ್ಮಕ್ಕಳು ಇಲ್ಲ ತೀರೋದು ಅವ ಒಂದು ಹುಡುಗ ಮಗನದು ಮಗಳದೊಂದು ಇದು ಹುಡುಗ ಮಗನದೊಂದು ಹುಡುಗ
1: ಅಂದ್ರೆ 3 ಜನ ಇದ್ರಿ ಇವಾಗ. ಈಗ ಈ ತರ ಸಮಸ್ಯೆ ಐತಲ್ಲ ಹಾಸ್ಪಿಟ್ಲ್ ಎಲ್ಲೂ ತೋರಿಸ್ತಿಲ್ವ?
0: ಹೋಗಿಲ್ಲ ಮೇಡ.
1: ಯಾಕೆ?
0: ನಡ್ಕೋ ಬಸ್ ಹತ್ತಕ್ಕೂ ಇದು ಸತ್ತಿಲ್ವಲ್ಲ ಮೇಡಮ್ ತೋರ್ಸೆ ಇಲ್ಲ ಮೇಡಮ್ ಆಸ್ಪತ್ರೆ ಅಂತ. ನಾನು ಇಲ್ಲಿವರೆಗದು ಆಯ್ತಲ್ಲ ಕಾಲ್ ಕೈ ಹಿಂಗ ಆಯ್ತಲ್ಲ ಮೇಡಮ್ ತೋರ್ಸೆ ಇಲ್ಲ. ನಡ್ಕೋಗಕ್ಕೆ ಬಸ್ ಹಿಂಗ ಗಿಡ್ಕೋ ಹತ್ತಕ್ಕೂ ಆಗಲ್ಲ ಮೇಡಮ್. ಕೂತ್ಕೊತೀನಿ ಇಳೇ ಹೊತ್ತಿಗೂ ಭಯ ಹತ್ತು ಹೊತ್ತಿಗೂ ಆಗಲ್ಲ. ಆಮೇಲೆ ಹತ್ತಿ ಹೋಗೊತ್ತಿಗ ಬೆರ್ಚ್ಕೊಡ್ತದ ಕಾಲು ಮುಂದೆ ಕಜ್ಜ ತುಯ್ಯಕ್ಕೆ ಆಗಲ್ಲ ಮೇಡಮ್ ಅಷ್ಟಕ್ಕೂ ಹಂಗಾಯ್ತ. ಅದಕ್ಕೆ ಸಲಗಿ ಎತ್ತಾಗೂ ಕಡಿಯಲ್ಲ.
1: ಅಂದ್ರೆ ಎಲ್ಲೇ ಹೋಗ್ಬೇಕಾದ್ರು ನಿಮಗೆ ಈ ಒಂದು ಸಮಸ್ಯೆಯಿಂದ ನೀವು ಮುಂದೆ ಹೋಗಕ್ ಆಗ್ತಾ ಇಲ್ಲ, ಯಾರು ಸಪೋರ್ಟ್ ಮಾಡೋರಿಲ್ಲ. ಈ ಹುಷಾರ್ ಬಿದ್ದ ಮೇಲೆ ನಿಮ್ಮ ಪರಿಸ್ಥಿತಿ ಹೇಗಿತ್ತು?
0: ಹಂಗೇನು ಮೇಡಮ್ ಪರಿಸ್ಥಿತಿ ಅಂದ್ರೆ ಯಾರು ಹೇಳ್ಕೊಡಲ್ಲ. ಆಮೇಲೆ ಹೇಳಿದ್ರು ಯಾಕೆ ಕೊಚ್ಚಿ ನನ್ನ ಪರಿಸ್ಥಿತಿ ಹ್ಞೂ ಅಂತಾರ. ನನ್ಗೆ ಹಿಂಗಾಯ್ತಲ್ಲ ಏನ್ ಮಾಡವಂದ್ರ ಹ್ಞೂ ಅಂತಾರ ಮೇಡಮ್.
1: ಅಲ್ಲ ನೀವ್ ಹೆಂಗಿದ್ರಿ ಅವಾಗ ಕಷ್ಟ ಆಗ್ತಿತ್ತ ಇರೋದು? ನಿಮ್ ಕೆಲ್ಸ ನೀವೇ ಮಾಡ್ಕೋಬೇಕು.
0: ಆಗ ಹಿಂಗೆ ಬೀಳ್ತಾರ ನಡೋಕಿಲ್ಲ. ಆಮೇಲೆ ನಡ್ಕುಲು ಈ ಕಾಲು ಕೈ ಬತ್ತಿತ್ತಲ್ಲ ಮೇಡಮ್ ನಡ್ಕುಲು ಹಿಂಗೆ. ಆಮೇಲೆ ಈಗಲೂ ನಡ್ಕಲೆ ಹಂಗ ಹಾಕ್ಬಿಟ್ಟಾಗ ಯಾರು ಬನ್ನಿ ಅಮ್ಮ ಈ ಸೇರಿ ಅಂದ್ರ ಹೊರಟಾಳ ಮಾಡಕ್ ಬರಕ್ಕಾಗಲ್ಲ. ಆಮೇಲೆ ಭಿಕ್ಷರು ಬಂದ್ರು ಸುದ ಅವನ್ದು ಕೈಲಿ ಕಡ್ಡಿ ಇಡ್ಕ ಬಂದ್ರು ಮೊರ ಇಟ್ಕೊಳಕ್ಕೆ ಆಗಲ್ಲ. ಆಗ ಅಕ್ಕಿ ಅವ್ರು ಬಿಸ ಹಾಕ್ಬೇಕಂದ್ರೆ ತೆಕೊಂಡು ಬಂದು ಕೊಡ್ತೀನಿ ಅವರು ಹಾಕತ್ತೆ. ಹಂಗೆ ನನ್ನ ಪರಿಸ್ಥಿತಿ ಏನ್ ಮಾಡ್ದಾರ
1: ಈಗ ಈ ತರ 12 ವರ್ಷಗಳು.

0: ಹಿಂದೆ ಈ ತರ ಸಮಸ್ಯೆ ಕಾಣಿಸ್ಕೊಂಡಾಗ ನಿಮ್ಮ ಆರೋಗ್ಯ ಸಮಸ್ಯೆ ಕುರಿತು ನೀವು ಯಾವ್ದೇ ಹೆಚ್ಚಿನ ಚಿಕಿತ್ಸೆ ತಗೊಳ್ಲಿಲ್ಲ? ಹ್ಮ್, ಅಂದ್ರೆ ಕರ್ಕೊಂಡು ಹೋಗೋರು ಯಾರು ಇರ್ಲಿಲ್ಲ?
1: ಹ್ಮ್, ಕರ್ಕೊ ಹೋಗಕ್ಕೂ ಯಾರಿಲ್ಲ. ನಿಂತವ ಹಣ ಇದ್ದದ ಕರ್ಕೊ ಹೋಗಕ್ಕ, ಏನ್ ಮಡಗಿದ್ದ? ಈಗ ಒಂದು ಆಸ್ಪತ್ರೆ ಕರ್ಕೊ ಹೋಗಕ್ಕ ನೀ ಹಣ ಮಡಗಿದ್ದಯ್ಯ, ಏನ್ ಮಾಡವ್? ಅದಕ್ಕ ಹಿಂಗೆ ಕಾಲ ಕಳ್ಯಾವ್ ಒಂದು ಹುಟ್ಟು ಸುಮ್ಮನೆ ಹಿಂಗೆ ಒದ್ದಾಡ. ಹ್ಮ್, ಯಾರ ಸೌದ ತಂದ್ರೆ ಒಂದಿಷ್ಟು ಕೊಡ್ತಾರೆ, ಆಗೋದ್ರಲ್ಲಿ ನಾನು ಅಡುಗೆ ಪಡ್ಗ ಮಾಡ್ಕೊಂಡು ನೀನು ಕಳೆ ತೀರೋದ್ರೆ ಸುಮ್ಮನೆ ನನ್ಗೆ ಸೌದಿ ಇಲ್ವಲ್ಲ ಅಂತ ಕೇಳೋದು ಇಲ್ಲ ಮೇಡಮ್. ಯಾಕ ಡೈಲಿ ನಾವು ಕೇಳ್ಬೇಕಲ್ಲ. ಈಗ ಗೀಯಾಗೂ ಇಲ್ಲ, ಮಟ್ಟಾಗೂ ಇಲ್ಲ, ಆ ಮೂಲಲ್ಲಿ ಕೂತ್ಕೊಂಡು ನಾವು ಮುರ್ಸಾಗಲ್ಲ. ಸೌದ ಸೊಪ್ಪು ಕೊಡವ ಅಂತ, ಸೊಪ್ಪು ತಂದ್ರೆ ಕೊಡಬೇಕು, ಸೌದ ತಂದ್ರೆ ಕೊಡಬೇಕು. ಅಂತರಲ್ಲಿ ನಾ ಹೆಂಗೆ ಕೇಳವ ಅಂತ ಕೇಳಲ್ಲ. ಆಗ ಒಟ್ಟಿಗಿಟ್ಟು ಮಾಡ್ದೆ ಮಾಡಿ ಕೇಳಿದ್ರ ಮೇಡಮ್ ಸೌದ ಇಲ್ಲ. ನಾನು ಆಗೊಂದು ಯಾರು ಹೊಟ್ಟೆ ಹುರಿದು ಸೌದ ಕೊಟ್ರೆ ಅಡುಗೆ ಮಾಡ್ತಾರೆ, ಅಲ್ಲ ಅಂದ್ರೆ ಸುಮ್ಮನೆ ಊಟ ಮಾಡಿದೆ ಅಂದ್ರೆ ಆಯ್ತು ನೋಟು ಮನೆ ಕಡೆ ಗೊಚ್ಕೊಂಡು ಏನ್ ಮಾಡ್ತಾರೆ? ನಾವ್ ಎಲ್ಲರೂ ಕೇಳಕ್ಕದ ಮೇಡಮ್.
0: ಈ ಒಂದು ಸಮಸ್ಯೆ ಆದ್ಮೇಲೆ ಸುತ್ತಮುತ್ತ ಸಾಮಾಜಿಕ ಸಮಸ್ಯೆಗಳು ನಿಮ್ಗೆ ಎದುರಾದ್ವಾ?
1: ಹಂಗ್ ಸಾಯ್ತು ಮೇಡಮ್, ಕಡ್ಡಿ ಹಿಡ್ಕೊಂಡು ಬೀಳ್ತಾಳ. ಆಮೇಲೆ ಹಿಂಗೆ ಸುಮಾರಾಗಿದ್ದಾಗ ಹಂಗಂತಾರೆ ಮೇಡಮ್. ಆಗ ಆಡಿದ್ರು ಯಾವ ಕೈ ಬರಲ್ಲ, ಕಾಲು ಬರಲ್ಲ ಅಂತವ. ನಾವು ಅಲ್ಲಿಗೆ ಇಲ್ಲಿಗೆ ಕರ್ಕೋಗಕ್ಕಾಗಲ್ಲ, ನಮ್ಮ ತಲೆ ಮೇಲೆ ಬರ್ತದ. ಹುಷಾರಿಲ್ದಿದ್ದವಳ ಹುಷಾರಿಲ್ಲ, ಏನಿಲ್ಲ ಮೇಡಮ್, ಇದು ಮಾತ್ರ ಕಾಲು ಕೈ ಇಷ್ಟಕ್ಕೇ ನನಗೆ ತೊಂದ್ರೆ. ಕಾಲು ಕೈ ಏರೋ ನಾಲ್ಕು ಮಾತ್ರ ನಾನು ತೊಂದರೆ ಆಗಿರೋದ, ಯಾವ ತೊಂದ್ರೆ ನನಗೆ.
0: ಎಷ್ಟು ವಯಸ್ಸು ನಿಮಗೆ?
1: ಆಗದ ಮೇಡಮ್, ಒಂದು 70 ಸಾರಿ ಆಗದ ಅಂದ್ರೆ ನಾವು ಗೊತ್ತಿಲ್ಲ ಮೇಡಮ್. ಆಗದ ಅಲ್ಲಿ ಗಂಟ ಗೇತಿದ್ದಿ, ಈಗ ಅಂದ್ರೆ 60 ವರ್ಷ ಆಗಿಯೂ ನಾವು ಗೇತಿದ್ದಿ ಮಾಡ್ತಿದ್ದಿ, ಯಾವುದು ದಕ್ತಿತ್ತಿಲ್ಲ. ಆದ್ರೆ ಇದು ಬತ್ತಲ್ಲ ಮೇಡಮ್ ಮೂಲ, ಇದು ಬಿಟ್ಟ ಮೇಲೆ ಇದೆ ನನಗೆ ಏನು ಸಮಸ್ಯೆ ಇಲ್ಲ.
0: ನಮ್ಮ ವಿವೇಕಾನಂದ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಲಿಲ್ವ ನಿಮ್ಮನ್ನ?
1: ಅಲ್ಲಿ ಹೋಗಿಲ್ಲ, ಹೋಗಕ್ಕೆ ಮೇಡಮ್ ನಂಗೆ ಇದು ಸೊತ್ತಿಲ್ವಲ್ಲ. ಆಮೇಲೆ ಒಂದಾಳು ಇರಬೇಕು ಅಲ್ಲಿ ಇಲ್ಲಿಂದ ಕರ್ಕೋದ್ರ ಅಲ್ಲಿನ ಹಿಡ್ಕ ಹೋಗ್ಬೇಕು. ಆಮೇಲೆ ಬ್ರೆಡ್ ಮೇಲೂ ಹಚ್ಚಬೇಕು, ಕಾಲ ಕಕ್ಕುವ ಆಗಲ್ಲ, ಅದಕ್ಕೆ ಸಲುವಾಗಿ ಎತ್ತ ಕಡ್ದಿಲ್ಲ.
0: ಯಾವುದೇ ಸಲಕರಣೆಗಳನ್ನ ನೀವು ಬಳಸ್ತಾ ಇಲ್ಲ ಅಂದ್ರೆ ವೀಲ್ ಚೇರು ಕಡ್ಡಿ ಅಥವಾ ಏನು ಬಳಸ್ತಾ ಇಲ್ವಾ? ಏನು ಬಳಸ್ತಾ
1: ಇಲ್ಲ,
0: ಅಂದ್ರೆ ತೆವ್ಕೊಂಡೇ ಜೀವನ ಮಾಡ್ತಾ ಇದೀರಾ. ಸರ್ಕಾರದಿಂದ ಏನು ಸೌಲಭ್ಯ ಬರ್ತಾ ಇಲ್ವಾ?
1: ಏನಿಲ್ಲ ಮೇಡಮ್, ಏನು ಸೌಲಭ್ಯ ಕೊಟ್ಟಿಲ್ಲ. ಇದಕ್ಕಾಗಿ ನಾ ಯಾರು ಮಾಡಿಸೂ ಇಲ್ಲ ಮೇಡಮ್. ಹಿಂಗಾಗಲ್ಲ, ಕಾಲು ಬರಲ್ಲ, ಕೈ ಬರಲ್ಲ, ಇವು ಮಾಡಿಸೋ ಅಂತ ಯಾರು ಅವ್ರ ಮಿಲ್ಗ ಸುಮ್ಸು ಮಾಡಿಲ್ಲ. ನಾನು ಹಿಂಗೆ
0: ಹೆಚ್ಚಿನ ವಿಚಾರಿಸ್ನಿಲ್ವಾ?
1: ಎಲ್ಲಕ್ಕೂ ವಿಚಾರಿಸಿದಿ, ವಿಚಾರಿಸ್ಬಿಟ್ಟು ಹ್ಞೂ ಅಂತಾರ ಮಾಡಕ ಆಯ್ತೇ ಇಲ್ಲ. ಹ್ಞೂ ಅಂತಾರ ನನ್ನ ನಡವಳಿಕೆ ಎಲ್ಲ ನೋಡ್ತಾರ, ತಾರಾಡ್ಕ ತಪ್ರಸಾಡ್ಕೊಂಡು ಬೀಳೋದು ನೋಡ್ತಾರ, ಎಲ್ಲ ಮಾಡ್ತಾರ. ಅಂತಿರ್ಲು ಹಿಂಗ ಅವರಲ್ಲ, ಇವ್ರಿಗ ಸ್ವಲ್ಪ ನೋಡವು. ಇನ್ನು ನಮ್ಮೂರಲ್ಲಿ ಇವೊಬ್ಬ ಹಿಂಗಾಗಲ್ಲ ಅಂತ ಅವ್ರ ಮನ್ಸಿಗೆ ಬಂದಿಲ್ಲ.
0: ಈಗ ನೀವು ಮನೆಯಲ್ಲಿ 3 ಜನ ಇದ್ರಿ ಅಂತ ಹೇಳಿದ್ರಿ, ನೀವೊಬ್ಬ ವಿಶೇಷಚೇತನರಾಗಿ ಮನೆ ಕೆಲಸ ಎಲ್ಲ ನೀವೇ ಮಾಡ್ಕೋತೀನಿ ಅಂತ ಹೇಳಿದ್ರಿ, ಹೇಗಿರುತ್ತೆ ನಿಮ್ಮ ದಿನನಿತ್ಯ ಜೀವನ?
1: ಏನ್ ಮಾಡೋ ಮೇಡಮ್, ಅದಕ್ಕಿಂತ ಮಿತಿ ಮೀರಿನ ಮಾಡಕ್ಕಂತ ಅದೇ ಆ ನೀರು ಯಾರನ್ನಾರ ಗುಹಾಕೊಂಡು ಬನ್ನಪ್ಪ ನೀರು ಹಾಕಿ ಅಂತ ಮಡಿಗೆ ಅಂತೀನಿ. ಒಂದಿಷ್ಟು ಸೌದ ತಂದಾರ ಸೌದ ಕೇಳ್ತೀನಿ, ಅದು ಹುಟ್ಟ ಮೇಲೆ ಮನೇಲಿ ತೊಳ್ಕೊತೀನಿ, ಬೆಳಿಕೊತೀನಿ, ಅನ್ನ ಮಾಡ್ಕೊತೀನಿ, ಸಾರು ಮಾಡ್ಕೊತೀನಿ, ಎಲ್ಲ ಮಾಡ್ಕೊತೀನಿ ಊತ ಜಾಗದಲ್ಲಿ ಅಂದ್ರ. ಆಮೇಲೆ ಹಿಂಗೆ ಯಾರ ನೀರು ಕಾಯಿಸಿ ಬಾವು ಇಕ್ಕಂದ್ರೆ ಮೆತ್ತ ಕಡ್ಡಿ ತುಯ್ಕೊಂಡು ಹೋಗಿ ನೀರು
0: ಉಯ್ಕೊತೀನಿ.
1: ಅವ್ರ ಮನೇಲಿ ಕಾಯಿಸ್ತಾರ ಮೇಡಮ್, ಉಯ್ಕೊತೀನಿ.
0: ಅಕ್ಕಪಕ್ಕದವ್ರು ಚೆನ್ನಾಗಿ ಸಪೋರ್ಟ್ ಮಾಡ್ತಾರ?
1: ಯಾರು ಅಕ್ಕಪಕ್ಕ ಯಾರು ಇಲ್ಲ, ನಾನು ತೆಂಗಿನರು ಮಾಡ್ತಾರೆ. ಈಗ ಒಂದು ಬೆಲ್ಲ ಇಲ್ಲಂದ್ರ ಕೊಡ್ತಾರ ಮೇಡಮ್, ಒಂದು ಸೌದೆ ಇಲ್ಲಂದ್ರೆ ಕೊಡ್ತಾರ, ಒಂದಷ್ಟು ಸೊಪ್ಪು ತಂದ್ರೆ ಕೊಡ್ತಾರ.
0: ಅಂದ್ರೆ ಅವರು ಕೂಡ ನಿಮ್ಗೆ ಸಪೋರ್ಟ್ ಅನ್ನ ಮಾಡ್ತಾ ಇದಾರೆ.
1: ತೆಂಗಿನರು ನನಗೆ ಸಪೋರ್ಟ್ ಮಾಡಿ ಇಲ್ಲಿ ಗಂಟ ನಾನು ಜೀವನ ಕಳಿತೀನಿ ಅಂದ್ರೆ ಅಕ್ಕಪಕ್ಕ ಯಾರಿಲ್ಲ, ನನ್ನ ತಂಗಿಂದ್ರೆ ಮಾಡ. ಹಿಂಗಾಗೋದ ಇಲ್ಲಿ ಒಬ್ರು ಮಾತಾಡಿದ್ರು

0: ಪಾಕಗಳು ಅವ ನಮ್ಮ ಕಡೆ ಎಲ್ಲ ಊಟ ಮಾಡಲ್ಲ. ತನ್ನ ಪೂರ್ವ ಟೈಮ್ ಮಾಡ್ಕೊತಾರ, ಒಂದು ಸೌದ ಕೊಡ್ತಾರೆ, ಇಷ್ಟು ತಂದ್ರೆ ಕೊಡ್ತಾರೆ. ಇದು ಬಿಟ್ಮೇಲೆ
1: ಈಗ ದುಡಿತಿದ ಕೈಗಳು ಒಂದು ತಕ್ಷಣ ನಿಂತೋದಾಗ ಎಷ್ಟು ಕಷ್ಟ ಆಯ್ತು ನಿಮ್ಗೆ ಜೀವನ ಸಾಕ್ಸೋದು?
0: ತಮಾಮ ಇಲ್ವೇ ಇಲ್ಲ ಮೇಡಮ್, ಅಂತ ಕಷ್ಟ ಆಗೋಗಿತ್ತು ಜೀವನ ಸಾಕ್ಸಕ್ಕೆ. ಇದಿತ್ತಿಲ್ಲ ನನ್ಗೆ ಮೇಡಮ್, ನೀರು ಬರಕನ್ನ ರಕ್ತ ಬಂದ್ಬಿಟ್ಟಿತ್ತು ಹಂಗೆ. ಈಗಲೂ ಅಷ್ಟೇ, ಆಗ್ಲಿಂದ ಯಾವತ್ತು ಹಿಂಗಾಯ್ತಲ್ಲ, ಗಂಡ ಸತ್ ಮುಂಡಂದು ಬಿಟ್ಟು ದುಡ್ಡು ಮಾಡಿಸಿತ್ತ, ಅದು ನಿಂತೋಯ್ತ. ಆಗ ಬತ್ತಿದ್ದಾಗ ಹೆಂಗೆ ಜೀವನ, ಮಕ್ಕಳು ಮರಿ ಕೈಲು ತರಿಸ್ಕೊಂಡು ನಾನು ಜೀವನ ಕಳೀತಿದ್ದೆ, ಮಕ್ಕಳು ಮರಿ ಕೈಲು ತರಿಸ್ಕೊಂಡು ನಾನು ಜೀವನ ಕಳೀತಿದ್ದೆ. ಈಗ ಅದು ನಿಂತೋಯ್ತಲ್ಲ, ಅಲ್ಲಿಂದ ದೇಶಕ್ಕೆ ನನಗೆ ಭಾರಿ ತಾಪತ್ರ, ಅಲ್ಲಿಂದ ದೇಶ ಭಾರಿ ತಾಪತ್ರ.
1: ಈಗ ಮೊಮ್ಮಕ್ಕಳಿದ್ದಾರೆ ಅಂತ ಹೇಳಿದ್ರಲ್ಲ, ಹೇಗೆ ನೋಡ್ಕೋತಾರೆ ನಿಮ್ಮನ್ನ?
0: ಅವ್ರು ಹುಡುಗರು ಮೇಡಮ್, ನೋಡ್ಕೊಳಕ್ಕಂತ ಚಿಕ್ಕ ಹುಡುಗರು, ಅವ್ರು ನೋಡ್ಕೊಳಕ್ಕಂತ.
1: ನೀವೇ ಅವ್ರು ನೋಡ್ಕೋತೀರ?
0: ಏನಾರು ಬಂದತ್ತ ಗಜ್ಜಿ ಏನು ಮಾಡಿದ್ದ, ಅಕ್ಕಿ ಹಾಕಿನಿ ಅನ್ನ ಮಾಡಿನಿ ಅಂದ್ರೆ ಸೊಪ್ಪಿನ ಸಾರಿ ಹಾಕಿ ಕೊಡ್ತು. ನಾನೇನು ಮಾಡಾಗಿದ್ ಮೇಡಮ್, ನಾನೇನು
1: ಅಂದ್ರೆ ನೀವೊಬ್ರು ವಿಶೇಷ ಚೇತನರಾಗಿದ್ರು ಕೂಡ ನಿಮ್ ಕೆಲಸ ನೀವೇ ಮಾಡ್ಕೊಂಡು ಆ ಮಕ್ಕಳು ಕೂಡ ನೀವೇ ಮಾಡ್ಕೊಡ್ತಾ ಇದೀರ. ಈಗ ನಮ್ಮ ಹಾಸ್ಪಿಟಲ್ ಕಡೆನೆ ಚಿಕಿತ್ಸೆ ಕೊಡಿ ಅಂತಂದ್ರೆ ತಗೋತೀರ ನೀವು? ನಿಮ್ಗೆಲ್ಲಾದ್ರೂ ಸಾಧನೆ ಸಲಕರಣೆಗಳು ಬೇಕಾ ಅಂದ್ರೆ ವೀಲ್ ಚೇರು, ಕುರ್ಚಿ ಇಡ್ಕೊಂಡು ನಡೆದಾಡೋ ಅಂತ ಕೇನ್ ಆಗಿರ್ಬೋದು, ಅದನ್ನೆಲ್ಲ ಕೊಟ್ಟರೆ ಈಸ್ಕೋತೀರ ನೀವು?
0: ಈಸ್ಕೋತೀನಿ. ಅಂದ್ರೆ ಬರಕಾಲ ಮೇಡಮ್, ಅಲ್ಲಿ ಗಂಟ ಬರಕಾಲ ಇರೋದೇ ಹೋಗ್ಬೇಕು ಮೇಡಮ್. ಈಗ ನಾನು ಅವೆಲ್ಲ ಒತ್ತದಮ್ಮ ಅಂದ್ರು ನನ್ಗ ಅಲ್ಲಿ ಗಂಟ ಏರಕಾಲ.
1: ಸರ್ಕಾರದಿಂದ ದುಡ್ಡು ಬರ ಅಂತಂದು ಯಾರು ಮಾಡಿಸ್ಕೊಟ್ಟಿಲ್ಲ.
0: ಹಿಂಗಾಗಿನಲ್ಲ ಮೇಡಮ್,
1: ಮಾಡ್ಕೊಟ್ರೆ ಉತ್ತಮ. ನಿಮ್ಗೆ
0: ಉತ್ತಮ ಕೆಲ್ಸನೆ ಹಿಂಗೆ ನನ್ನ ಜೀವನ, ಅದು ಬಿಟ್ಟ ಮೇಲೆ ಇನ್ನೇನು ಇಲ್ಲ ಮೇಡಮ್. ಮುಂಜಾನೆ ಅಲ್ಲ ತಲನೂ ಅಲ್ಲ, ಇದಕ್ಕಾಗಿ ಮಾತ್ರ ಸಾಯ್ತೀನಿ.
1: ಇನ್ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ ನಿಮ್ಗೆ?
0: ಏನು ಇಲ್ಲ, ಏನ್ ತೊಂದ್ರೆ ಇಲ್ಲ ಮೇಡಮ್. ನಡೆಯಿಂದ ಎರಡು, ಆಮೇಲೆ ಇಲ್ಲಿಂದ ಸುತ್ತು ಬರಲ್ಲ, ಭುಜದಿಂದ ಈ ಕೈಗ ಸುತ್ತು ಬರಲ್ಲ, ಈ ನಡೆಯಿಂದ ಎರಡು ಕಾಲು ಸುತ್ತು ಬರಲ್ಲ. ಸೋತು ಬರಲ್ಲ,
1: ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ,
0: ಏನ್ ತೊಂದ್ರೆ ಇಲ್ಲ ಮೇಡಮ್, ಯಾವ ತೊಂದ್ರೆ ಇಲ್ಲ. ಇದು ಇದಕ್ಕಾಗಿ ಮಾತ್ರ
1: ಅಂದ್ರೆ ನಡಿಯೋಕಾಗಲ್ಲ, ಮತ್ತೆ ಕೈ ಒಂದು ಚಲನೇನ ಮಾಡೋಕಾಗಲ್ಲ ನಿಮ್ಗೆ. ಮನೇಲಿ ಏನಾರು ಗಟ್ಟಿಯಾಗಿ ಹಿಡ್ಕೊಂಡು ಅಥವಾ ಕೆಲ್ಸ
0: ಒಂದು ಕೈಯೆಲ್ಲ ಮಾತ್ರ ನಿಲ್ ತಡಿಯಕಾಗಲ್ಲ. ಒಂದು ಕೈ ಹಿಡ್ಕೊಂಡ್ರೆ ಎಲ್ಲ ನೆಲ್ಪಲ್ಲ, ಅದ್ರ ಎರಡು ಕೈನೆ.
1: ಅಲ್ಲ, ನೀವೇನಾದ್ರು ಅಭ್ಯಾಸ ಮಾಡ್ತಾ ಇದ್ದೀರಾ ಈಗ ಭಾರವಾದ ವಸ್ತುಗಳನ್ನ ಹಿಡ್ಕೊಂಡು ಕೈ ಮಡಿಸೋ ಅಂತದ್ದು ಏನಾರು ಮಾಡ್ಕೋತಾ ಇದ್ದೀರಾ ನೀವು?
0: ಹಿಂಗ್ ಮಡಿಸ್ಕೋಬೋದು ಅಂದ್ರೆ ಭಾರ ಆಗಲ್ಲ ಮೇಡಮ್. ಈ ಪಟ್ಟಿ ಬಿಂದಗಲ್ಲಿ ನೀರು ಇಟ್ಕೊಳಕ್ಕ ಸುತ್ತಿ ಬರಲ್ಲ, ಅಂದ್ರೆ ಎರಡು ಕೈ ಹಿಡ್ಕೋಬೇಕು. ಆಮೇಲೆ ಊಟ ಮಾಡ್ಕೋಬೇಕಂದ್ರ ಎರಡಿದ ಹಿಂಗ ಮಡಿಸ್ಕೊಂಡ್ರ ತಮ್ಮ ಆಗಲ್ಲ, ನೀರು ಇಟ್ಕೊಂಡು ಊಟ ಮಾಡ್ಕೊಂಡು. ಅದಕ್ಕೆ ನೀವು ಬನ್ನಿ ಜನ ಅಂತ ಕಡ್ಡಿಟ್ಬಿಟ್ಟು ಆ ದಾರನೇ ಹಿಡ್ಕೊಬಂದು ಗೋಡೆ ಹಿಡ್ಕೊಂಡು ಕಡ್ಡಿತಂದು.
1: ಅಂದ್ರೆ ನಿಮಗೂ ಗೊತ್ತಾಗಿರೋ ನಿಟ್ಟಿನಲ್ಲಿ ನೀವು ಕೂಡ ಮನೇಲಿ ಏನೇನು ಅಂದ್ರೆ ಸೌಲಭ್ಯಗಳು ಬೇಕು, ನಡಿಯೋಕೆ ಆಗಿರ್ಬೋದು, ಕುಂತ್ಕೊಳ್ಳೋಕೆ ಆಗಿರ್ಬೋದು, ಈ ರೀತಿ ಸೌಲಭ್ಯಗಳನ್ನು ನೀವು ಕೂಡ ಮನೇಲಿ ಪ್ರಯತ್ನ ಮಾಡ್ತಾ ಇದ್ದೀರಾ. ಈಗ ಈ ತರ ಸಮಸ್ಯೆ ಆದ ತಕ್ಷಣ ಕೆಲವರು ಕುಂತು ಹೋಗ್ಬಿಡ್ತಾರೆ, ಆದ್ರೆ ನೀವು ಛಲ ಬಿಡದೆ ನಿಮ್ ಕೆಲಸಗಳಾಗಿರ್ಬೋದು ಮನೆಯವ್ರ ಕೆಲಸಗಳನ್ನ ನೀವೇ ನೋಡ್ಕೋತಾ ಇದ್ದೀರಾ, ಇದ್ರ ಬಗ್ಗೆ ಏನ್ ಹೇಳ್ತೀರ?
0: ಮೇಡಮ್, ಕೂತ್ಕೊಂಡ್ರ ಜೀವನ ಹಿಂಗೆ ಸಾಕು, ತಮ್ಮ ಕೂತ್ಕೊಂಡ್ರ ನಾನು ಒಟ್ಟಾರೆ ಕೇಳ್ಬೇಕಲ್ಲ ಮೇಡಮ್, ಅಂದ್ಬಿಟ್ಟು ನನ್ನ ಜೀವನ ಇರೋದ. ಈಗ ಚೆನ್ನಾಗಿರೋ ನನ್ಗ ಹೊಟ್ಟ ಹಚ್ಚಿತ್ತದ, ಟೆಂಪರಿಕರ್ ನನ್ಗ ಕುಡಿ ಅನ್ನಕ್ಕದ ಮೇಡಮ್, ಆಗಲ್ಲ. ಈಗ ಅವ್ರ ಕೆಲಸ ಬದುಕು, ಕೂಲಿ ಕಂಬಳ ಗೇಯವರು. ಈಗ ನಾನು ಮೂಲ ಸೇರ್ಬಿಟ್ಟಿನಿ, ಬೆಳಿಗ್ಗೆ ಮಾಡಿ ಕೊಟ್ಬಿಟ್ಟು ಹೋದ್ರೆ ಚಂದ ಗಂಟೆ ಏನು ಮೇಡಮ್ ಕೇಳಕ್ಕದ ಮೇಡಮ್, ಕೂಲಿಗೆ ಹೋದವ್ರ ಕೇಳಕ್ಕಾಗಲ್ಲ. ಇದ ನನ್ನ ಕೈ ಎಷ್ಟೋ ಆಯ್ತ, ನನ್ನ ಕಾಲು ಎಲ್ಲಿ ಗಂಟ ನೀಡ್ತೀನಿ, ನನ್ನ ಕೈ ಎಲ್ಲಿ ಗಂಟ ನೀಡ್ತೀನಿ, ನನ್ನ ಒಟ್ಟ ಜೀವನ ನನ್ನ ಕೋರ್ಬೇಕು. ಇದು ಒಬ್ಬರನ್ನ ಕೇಳಬಾರ್ದು, ನನ್ನ ಮನೇಲಿ ಅದು ಸಂದ ಗಂಟ ಮನೇಲಿ ಕುಂಟಿ ಕೂತಿರ್ತಾಳ, ಈ ಕುಂಟಿ ನಾವು ಹಗಲು ಸಂದ ನೀರು ಕೊಟ್ಕೊಂಡು ಊಟ ಮೂರತ್ತು ಊಟ ಕೊಟ್ಕೊಂಡು ನಾವು ಕಾಲ ಕಳೆಯಕ ನಮ್ಮ ಕೂಲಿ ಏನು ಮಾಡಬೇಕು ಗೊತ್ತದ್ರ ಮೇಡಮ್? ಕೂಲಿ ಕೊಟ್ಕೊಂಡು ನಾವು ಕೂತಿದ್ರ ಇವಳು ಕೂತಿದ್ರೆ ನಮ್ಮ ಕೂಲಿ ಬಂದದ ಅಂತಾರೆ ಬ್ಯಾಡಿ ಸಮಸ್ತೆ. ನಮ್ಮ ಜೀವನ ಎಲ್ಲಿ ಗಂಟ ಆಯ್ತದ ನನ್ನ ಕೈ, ಅಲ್ಲಿ ಗಂಟ ನನ್ನ ಜೀವನ ಕಾಪಾಡೋ ಚುಚ್ಚಾಕೊಂಡ್ರೆ ಅನ್ನ ಮಾಡ್ಕೊಂಡು.

0: ಚಾ ನನ್ನ ಹುಡುಗರಿಗೂ ಇಷ್ಟ ಹಾಕೊಂಡು ನಾನು ಇಷ್ಟ ಹಾಕೊಂಡು ಊಟ ಮಾಡ್ಕೊಂಡ್ರು ಚಾ. ನಾವು ಇಷ್ಟು ತಿನ್ನದ ಇಷ್ಟು ಒಂದಂಗಳು ತಿನ್ನ ಹೋಗಾರದು ಅನ್ಕೊಂಡು ನನ್ನ ಜೀವನ
1: ಸಾಕೊಂಡು ಹೋಗ್ತಾ ಇದ್ರ. ಈ ನಿಟ್ಟಿನಲ್ಲಿ ಅಮ್ಮ, ಈಗ ಸುತ್ತಮುತ್ತ ಆಡ್ಕೊಳ್ಳೋರು ತುಂಬಾ ಜನ ಇರ್ತಾರೆ, ಈ ನಿಟ್ಟಿನಲ್ಲಿ ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ?
0: ಮೇಡಮ್, ಎಲ್ಲ ಆಡುವಾಯ್ತು, ಅದಕ್ಕೆ ಅಲ್ವಾ ಆ ಕುದುರೆ ಕಣಗೆ ಇತ್ತಿದ್ದ, ಕೂಲಿ ಮಾಡ್ತಿದ್ದ, ತಿಂತಿದ್ದ, ಹಿಂಗೆ ಹಿಂಗೆ ಮೂಲ ಸೇರ್ಕಂಡ ಅಂದ್ರ ನನ್ನ ಇಷ್ಟವ. ಅವ ಮೂಲ ಕುಂಡಿಸ್ಬೇಕಂತಿರೋದೇ ಅವನದು. ಸಿಂಹ ಭೂಮಿ ತಾಯಿ ನನ್ನ ಅದೃಷ್ಟ ಬೇರ ಯಾರು ಏನ್ ಮಾಡಕ್ಕಲ್ಲ ಮೇಡಮ್. ಹಂಗೇನದ್ ನಾನು ಅವ್ರ ಏನಂತೀನಿ, ನನ್ನ ಅದೃಷ್ಟ, ನಾ ಏನ್ ಕರ್ಮ ಮಾಡಿದ್ನೋ, ಅವ ತಿದ್ದಿ ಕಳ್ಸಿದ್ನೋ ಬ್ರಹ್ಮ ಶಿವನು ಅವನ ಇಷ್ಟ. ನಿಮ್ಮ ಕೈ ಕಳ್ಗ ನಾನು ಬಂದಿಲ್ಲ, ಅವ ಕಳಿಸಿದ ಎಡಂತರಲ್ಲಿ ಹಿಂಗೆ ಮಾಡ್ಕೊ ಕುಂಟಿಸ್ಬಿಟ್ನ, ಇನ್ನು ನನ್ನ ಜೀವನ ಕಳಿತೀನಿ ಅನ್ಕಲಿ. ಕುಂಟಿ ಅಂದ್ರು ನಿಮ್ಮದೇ, ಹಾ ಕುಸಿಗಂದ್ರು ನಿಮ್ಮದೇ, ನೀವು ಆಡಿ ಪಾಪ ಹೊತ್ಕಣಿ. ನಾನು ಕೇಳಿ ಈಚರಿ ಕೇಳಿ ಈಚರಿ ಬಿಡ್ತೀನಿ.
1: ಅಂದ್ರೆ ಯಾವುದೇ ಸಾಮಾಜಿಕ ಸಮಸ್ಯೆಗಳಿಗೆ ತಲೆ ಕೊಡ್ದೇನೆ ನಿಮ್ ಜೀವನ ಸಾಗಿಸ್ಕೊಂಡು ಹೋಗ್ತೀನಿ ಅನ್ನೋ ಧೈರ್ಯ ಮತ್ತೆ ಸ್ವಾವಲಂಬಿ ಬದುಕು ಕಟ್ಕೊಳ್ಳೋ ಉತ್ಸಾಹ ನಿಮ್ಗೆ ಇನ್ನೂ ಕೂಡ ಇದೆ. ಒಟ್ಟಾರೆ ಈಗ ವಿಶೇಷ ಚೇತನರಿಗೆ ಈಗ ಕುಂತ್ಕೊಂಡು ಜೀವನ ಸಾಗಿಸೋ ತುಂಬಾ ಕಷ್ಟ, ಈ ನಿಟ್ಟಿನಲ್ಲಿ ಅಂತವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ?
0: ಆ ಭೇದ ಭಾವನ ನನ್ನ ಹತ್ರ ಇಲ್ಲ, ಯಾಕಂದ್ರ ನಾನು ಹಿಂಗ್ ತಿರುಗಬಾರ್ದು, ನಾಲ್ಕು ಜನದ ಮುಂದ ಹಿಂಗ್ ತಿರುಗಬಾರ್ದು ಕಡ್ಡಿ ಊರ್ಕೊಂಡು ಅಂತ ನನ್ನ ಜನ್ಮದಲ್ಲಿ. ಅವರು ಕಡ್ಡಿ ಊರ್ಕ ತಿರುಗುತ್ತಾಳಂದ್ರ ಕಡ್ಡಿ ಊರ್ಕ ತಿರುಗುತ್ತಾಳಂದ್ರ ಇದೇ ಕಡ್ಡಿ ಅವ್ರಿಗೆ ಬರ್ತಾರೆ. ನನ್ನ ಆಚರಣೆಯಲ್ಲಿಲ್ಲ ಮೇಡಮ್, ನಾಲ್ಕು ಜನ ಹೆಂಗಸರು ಗಂಡಸರು ಅಂತಾರ, ಇದು ನಾನು ಹೊರಗಡೆ ಹೋಗಬಾರ್ದು, ಮನೇಲಿದ್ದ ಕಾಲ ಕಳೆಯುವ ಅಂತ ನನ್ನ ಆತ್ಮದಲ್ಲಿ. ಕಂಡವರು ನೋಡಿದವರು ಹೇಳಲಿ,
1: ಸಹಾಯ ಮಾಡಲಿ.
0: ಇವತ್ತು ನಾನು ಹೋಗಬಾರ್ದು ಹೊರಗಡೆ, ನನ್ನ ನಾಸು ಭಾಳ ಆಯ್ತು ಅಂತ ನನ್ನ ಆತ್ಮದಲ್ಲಿ ಇಲ್ಲ ಅನ್ಕಲಿ. ದೇವ್ರು ಕೊಟ್ಟ ಬಾಯಿಲಿ ಅಂತಾರ ಆಡ್ಕಲಿ. ಈಗ ನೀವು ನಾ ಮೇಡಮ್ ಹೊರಗಡೆ ಹೋಗೋದೆ ಇರಕದ್ದ, ಮುಂದೆ ಮಾಡಕ್ಕೆ ಇರಕದ್ದ, ದಾನ ಮಾಡ್ದೆ ಇರಕದ್ದ ಮೇಡಮ್, ಕುಂಟಿ ಕುಸಿಗಂದ್ಬಿಟ್ಟು ಎಲ್ಲ ನಿಮ್ ಕೈಲಾದ ಮಾಡ್ಕೊಳ್ಳಿ.
1: ಈ ಕುರ್ತಾಗಿ ಏನು ಮಾತ್ರೆ ಗೀತ್ರೆ ಔಷಧಿ ಏನೋ ತಗೋತಿಲ್ಲ?
0: ಏನಿಲ್ಲ ಮೇಡಮ್, ಔಷಧಿ ಇಲ್ಲ, ಮಾತ್ರೆ ಇಲ್ಲ, ಊಟ ಮಾತ್ರ ಇಷ್ಟ, ಅನ್ನ ಮಾತ್ರ ತಾನ ಅಷ್ಟೇ ನಮ್ ಜೀವನ ಆಸ್ಕೊಂಡು ಮನೆ ಕೈ.
1: ಈ ಕುರ್ತಾಗಿ ಯಾವ್ದೇ ರೀತಿ
0: ಹಿಂಗೆ ಒಂದ್ಗೊಳಗ
1: ತಿರುಗಾಡ್ತೀವಿ
0: ತಿರುಗಾಡೋದು ಕಡ್ಡಿಲೆ. ಮನೇಲಿ ಮಾತ್ರ ತೆಕೊಂಡು ಮಟ್ಕೊಂಡು ಗೂಸ್ಕೊತೀನಿ, ಪಾತ್ರೆ ಬೆಳಿಕೊತೀನಿ, ಆಮೇಲೆ ಬಗ್ಗ ಹೋಗಲ್ಲ, ಭಾರಿ ಇದನ್ನು ತಗೊಂಡ್ರೆ ಮೇಡಮ್ ಅದಕ್ಕೆ ತೆಕೊಂಡು ಮನೆಗಿನಾಗು ಗುರ್ಸ್ಕೊತೀನಿ, ಗೂಸ್ಕೊತೀನಿ, ಪಾತ್ರೆ ಬೆಳಿಕೊತೀನಿ, ಅಡ್ಗ ಮಾಡ್ಕೊತೀನಿ. ಇದು ಮೇಲೆ ಬೆಳಿಗ್ಗೆ ಹಿಂಗೆ ಆಗಲೂ ಹೊತ್ತು ಸುಮಾರಾಗೆ ಸುತ್ತಾಡ್ತೀನಿ ಇಲ್ಲಿ. ಅಷ್ಟು ಅಷ್ಟು ಹುಟ್ಟ ಮೇಲೆ ಇನ್ನೇನು ಇಲ್ಲ.
1: ಒಟ್ಟಾರೆ ನಮ್ಮ ವಿಶೇಷ ಚೇತನಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ?
0: ನಾನಂತೀನಿ ಮೇಡಮ್, ನಾಸ್ಕಂಡ್ರಿ ಅಂತ ಸಿಕ್ಕಿದ್ ಮೇಡಮ್, ನಾಸ್ಕೊಳಕ್ಕೆ ಹೋಗಲ್ಲ. ಈಗ ಯಾರು ಕೊಟ್ಟರು ಹಿಂಗೆ ಊಟ ಮಾಡ್ತೀನಿ ಅದು ನಾಸ್ಕೊಳಕ್ಕದ್ದ ಇಲ್ಲ, ನಾಸ್ಕೊಳಕ್ಕ ಆಗಲ್ಲ ಮೇಡಮ್. ನಮ್ಮ ತಂದ ಫಲ ಯಾರು ಕೊಡೋಕ್ಕಾಗಲ್ಲ, ನಾಸ್ಕೊಳಕ್ಕಾಗಲ್ಲ, ಇರಾಗ ಹಿಂಗೆ ಇದು ಮಾಡ್ಕೊಂಡು ಹೋಗಿ ಜೀವನ.
1: ತುಂಬ ಖುಷಿ ಆಯ್ತು ಅಮ್ಮ ಈ ನಿಮ್ಮ ಮಾತು ಕೇಳಿ. ನಮಗೂ ಕೊಡೋ ಒಂದು ಒಂದು ಸ್ವಾವಲಂಬನೆ ಜೀವನ ಎಷ್ಟೆಲ್ಲ ಕಷ್ಟ ಇರುತ್ತೆ, ಅದರಲ್ಲೂ ಒಬ್ಬ ವಿಶೇಷ ಚೇತನರಾಗಿ ನೀವು ಒಬ್ಬ ಸ್ವಾವಲಂಬಿಯಾಗಿ ಈಗಲೂ ಕೂಡ ಜೀವಿಸ್ತಾ ಇರೋದು ನಮಗೂ ತುಂಬ ಖುಷಿಯ ವಿಚಾರ ಅಮ್ಮ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ನಿಮ್ಮ ಸಮಸ್ಯೆ ಬಗ್ಗೆ, ನಿಮ್ಮ ಆರೋಗ್ಯ ಸಮಸ್ಯೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
0: ನಮಸ್ಕಾರ.

ಕೇಳುಗ್ರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸ್ವಾಧೀನ ಸಮಸ್ಯೆ ಕುರಿತು ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಕಲ್ಲಹಳ್ಳ ಹಾಡಿಯ ಶ್ರೀಮತಿ ಚಿಕ್ಕಮ್ಮಾರ್ ಅವರು. ಇಲ್ಲಿಗೆ ಈ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನ.

0: ಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ ಧ್ವನಿ. ನಮಸ್ಕಾರ. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
1: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
0: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
1: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
0: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
1: ದಿವ್ಯಾಂಗ ದೀಪ್ತಿ.
2: ಪ್ರಿಯ ಕೇಳುಗರೇ, ಇದುವರೆಗೂ ಸ್ವಾಧೀನ ಸಮಸ್ಯೆ ಕುರಿತು ಸರಗೂರು ತಾಲೂಕಿನ ಕಳ್ಳಹಳ್ಳ ಎ ಹಾಡಿಯ ಶ್ರೀಮತಿ ಚಿಕ್ಕಮ್ಮರವರ ಜೊತೆಗಿನ ದಿವ್ಯಾಂಗ ದೀಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಇಂಡೋ ಪಾಕಿಸ್ತಾನ ಯುದ್ಧದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಸಾವಿರದ ಒಂಬೈನೂರ ನಲವತ್ತೆಂಟರವರೆಗೆ ಜಮ್ಮು ಮತ್ತು ಕಾಶ್ಮೀರದ ರಾಜಪ್ರಭುತ್ವದ ಮೇಲೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹೋರಾಡಿದ ಸಶಸ್ತ್ರ ಸಂಘರ್ಷವಾಗಿದೆ. ಹೊಸದಾಗಿ ಸ್ವತಂತ್ರವಾದ ಎರಡು ರಾಷ್ಟ್ರಗಳ ನಡುವೆ ನಡೆದ ನಾಲ್ಕು ಇಂಡೋ ಪಾಕಿಸ್ತಾನ ಯುದ್ಧಗಳಲ್ಲಿ ಇದು ಮೊದಲನೆಯದು. ಕಾಶ್ಮೀರವನ್ನು ವಶಪಡಿಸಿಕೊಳ್ಳುವ ಪ್ರಯತ್ನದಲ್ಲಿ ಮತ್ತು ಅದರ ಆಡಳಿತಗಾರ ಭಾರತಕ್ಕೆ ಸೇರುವ ಸಾಧ್ಯತೆಗಳನ್ನು ತಡೆಗಟ್ಟುವ ಪ್ರಯತ್ನದಲ್ಲಿ ವಜೀರಿಸ್ತಾನದಿಂದ ಬುಡಕಟ್ಟು ವಲ್ಷ್ಕರ್ ಪ್ರಾರಂಭಿಸುವ ಮೂಲಕ ಪಾಕಿಸ್ತಾನವು ತನ್ನ ಸ್ವಾತಂತ್ರ್ಯದ ಕೆಲವು ವಾರಗಳ ನಂತರ ಯುದ್ಧವನ್ನು ಚುರುಕುಗೊಳಿಸಿತು. ಯುದ್ಧದ ಅನಿರ್ದಿಷ್ಟ ಫಲಿತಾಂಶವು ಎರಡು ದೇಶಗಳ ಭೌಗೋಳಿಕ ರಾಜಕೀಯದ ಮೇಲೆ ಇನ್ನೂ ಪರಿಣಾಮ ಬೀರುತ್ತದೆ. ಹರಿಸಿಂಗ್ ಜಮ್ಮು ಮತ್ತು ಕಾಶ್ಮೀರದ ಮಹಾರಾಜ ಪೂಂಚ್ನಲ್ಲಿ ತನ್ನ ಮುಸ್ಲಿಂ ಪ್ರಜೆಗಳಿಂದ ದಂಗೆಯನ್ನು ಎದುರಿಸುತ್ತಿದ್ದನು ಮತ್ತು ಅವನ ಸಾಮ್ರಾಜ್ಯದ ಪಶ್ಚಿಮ ಜಿಲ್ಲೆಗಳ ನಿಯಂತ್ರಣವನ್ನು ಕಳೆದುಕೊಂಡನು. ಅಕ್ಟೋಬರ್ 22, 1947 ಪಾಕಿಸ್ತಾನದ ಪಶ್ಚಿಮ ಬುಡಕಟ್ಟು ಸೇನಾಪಡೆಗಳು ರಾಜ್ಯದ ಗಡಿಯನ್ನು ದಾಟತೊಡಗಿದ್ದವು. ಈ ಸ್ಥಳೀಯ ಬುಡಕಟ್ಟು ಸೇನಾಪಡೆಗಳು ಮತ್ತು ಅನಿಯಮಿತ ಪಾಕಿಸ್ತಾನ ಪಡೆಗಳು ಶ್ರೀನಗರದ ರಾಜಧಾನಿಯನ್ನು ವಶಪಡಿಸಿಕೊಳ್ಳಲು ತೆರಳಿದವು. ಆದರೆ ಬಾಲ ಮುಲ್ಲಾರವರನ್ನ ತಲುಪಿದ ನಂತರ ಅವರು ಲೂಟಿ ಮಾಡಲು ತೆಗೆದುಕೊಂಡರು ಮತ್ತು ಸ್ಥಗಿತಗೊಳಿಸುತ್ತಿದ್ದರು. ಮಹಾರಾಜ ಹರಿಸಿಂಗ್ ಸಹಾಯಕ್ಕಾಗಿ ಭಾರತಕ್ಕೆ ಮನವಿ ಮಾಡಿದರು ಮತ್ತು ಸಹಾಯವನ್ನ ನೀಡಲಾಯಿತು. ಆದರೆ ಅದು ಭಾರತಕ್ಕೆ ಪ್ರವೇಶದ ಸಾಧನಕ್ಕಾಗಿ ಸಹಿಯಾಗುವ ವಿಷಯವಾಗಿತ್ತು. ಯುದ್ಧವನ್ನು ಆರಂಭದಲ್ಲಿ ಜಮ್ಮು ಮತ್ತು ಕಾಶ್ಮೀರ ರಾಜ್ಯ ಪಡೆಗಳು ಮತ್ತು ವಾಯು ಫ್ರಾಂಟಿಯರ್ ಪ್ರಾಂತ್ಯಕ್ಕೆ ಹೊಂದಿಕೊಳ್ಳುವ ಗಡಿನಾಡು ಬುಡಕಟ್ಟು ಪ್ರದೇಶಗಳಿಂದ ಸೇನಾಪಡೆಗಳು ಹೋರಾಡಿದವು. ಅಕ್ಟೋಬರ್ 26, 1947 ರಾಜ್ಯವು ಭಾರತಕ್ಕೆ ಸೇರ್ಪಡೆಯಾದ ನಂತರ ಭಾರತೀಯ ಪಡೆಗಳು ರಾಜ್ಯದ ರಾಜಧಾನಿಯಾದ ಶ್ರೀನಗರಕ್ಕೆ ವಿಮಾನದಲ್ಲಿ ರವಾನಿಸಲಾಯಿತು. ಬ್ರಿಟಿಷ್ ಕಮಾಂಡಿಂಗ್ ಅಧಿಕಾರಿಗಳು ಆರಂಭದಲ್ಲಿ ಪಾಕಿಸ್ತಾನ ಪಡೆಗಳ ಸಂಘರ್ಷಕ್ಕೆ ಪ್ರವೇಶವನ್ನು ನಿರಾಕರಿಸಿದರು. ರಾಜ್ಯವನ್ನು ಭಾರತಕ್ಕೆ ಸೇರಿಸುವುದನ್ನು ಉಲ್ಲೇಖಿಸಿದರು. ಆದಾಗ್ಯೂ ನಂತರ 1948 ಅವರು ಪಶ್ಚಾತ್ತಾಪ ಪಟ್ಟರು ಮತ್ತು ಪಾಕಿಸ್ತಾನದ ಸೇನೆಗಳು ಸ್ವಲ್ಪ ಸಮಯದ ನಂತರ ಯುದ್ಧವನ್ನು ಪ್ರವೇಶಿಸಿದವು. ಮುಂಚೂಣಿಗಳು ಕ್ರಮೇಣ ಗಟ್ಟಿಯಾದ ನಂತರ ಅದನ್ನು ಭಾರತೀಯ ರೇಖೆ ಎಂದು ಕರೆಯಲಾಯಿತು. ಔಪಚಾರಿಕ ಕದನ ವಿರಾಮವನ್ನು ಜನವರಿ 1, 1949 ಜಾರಿಗೆ ಬರುವಂತೆ ಘೋಷಿಸಲಾಯಿತು. ಕೇಳುಗರ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಇಂಡೋ ಪಾಕಿಸ್ತಾನ ಯುದ್ಧದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಚನ ಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ ಧ್ವನಿ. ನಮಸ್ಕಾರ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಶೈಲಜಾ, ರಮೇಶ್ ವೆಂಕಟರಮಣನ್, ಏರ್ ಕಮಾಂಡರ್ ಎನ್ ಜಯಸಿಂಹ, ರಾಜಶ್ರೀ ಪಾಂಡುರಂಗ, ಪೂಜಾರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರೆಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ ಇವರೆಲ್ಲರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 5/8/2026 ಬುಧವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವೀರವರು ಆಯುರ್ವೇದ ತಜ್ಞರು, ಡಾಕ್ಟರ್ ದೀಪಶ್ರೀರವರು ವಾಕ್ಭಾಷೆ ಶ್ರವಣ ತಜ್ಞರು, ಆಯನರಾಜ್ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವೂ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 968

ಸೌತೆಕಾಯಿ 18 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 14 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಹಾಗಲಕಾಯಿ 32 ರೂಪಾಯಿ, ಕಾಲಿಫ್ಲವರ್ 16 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 15 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 12 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 8 ರೂಪಾಯಿ. ಕೇಳುಗರೆ, ಕೇಳಿದರಲ್ಲ, ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ವಿಶ್ವದಲ್ಲೇ ಅತ್ಯಂತ ಎತ್ತರಕ್ಕೆ ಹಾರುವ ಪಕ್ಷಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ವಿಶ್ವದಲ್ಲೇ ಅತ್ಯಂತ ಎತ್ತರಕ್ಕೆ ಹಾರುವ ಪಕ್ಷಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಸಾಮಾನ್ಯವಾಗಿ ನೀವು ರಣಹದ್ದುಗಳ ಬಗ್ಗೆ ಕೇಳಿಯೇ ಇರುತ್ತೀರಿ. ಆದರೆ ವಿಶ್ವದಲ್ಲೇ ಅತಿ ಹೆಚ್ಚು ಎತ್ತರಕ್ಕೆ ಹಾರುವ ರಣಹದ್ದು ಯಾವುದೆಂದು ಕೇಳಿದರೆ ನಮಗೆ ಗೊತ್ತಿಲ್ಲ. ರೂಫೆಲ್ಸ್ ಗ್ರೀಫನ್ ರಣಹದ್ದು ವಿಶ್ವದಲ್ಲೇ ಅತ್ಯಂತ ಎತ್ತರಕ್ಕೆ ಹಾರುವ ಪಕ್ಷಿಯಾಗಿದೆ. ಅಳಿವಿನಂಚಿನಲ್ಲಿರುವ ಈ ಪ್ರಭೇದವು ಆಫ್ರಿಕಾ ಪರಿಸರದಲ್ಲಿ ಕಂಡುಬರುತ್ತದೆ. ಕೊಳೆತು ಹೋದ ಪ್ರಾಣಿಗಳನ್ನು ತಿಂದು ಪರಿಸರ ವ್ಯವಸ್ಥೆಯನ್ನು ಆರೋಗ್ಯದಿಂದ ಇಡುತ್ತದೆ. ಗಂಡು ಮತ್ತು ಹೆಣ್ಣು ಒಂದೇ ರೀತಿಯ ಬಣ್ಣವನ್ನು ಹೊಂದಿರುತ್ತವೆ. ಒಟ್ಟಾರೆ ಕಂದು ಅಥವಾ ಕಪ್ಪು ಕುತ್ತಿಗೆಯ ಕೆಳಭಾಗ, ಹೊಟ್ಟೆಯ ಭಾಗ ಬಿಳಿ ಮತ್ತು ಕಂದು ಬಣ್ಣದ ಪುಕ್ಕಗಳಿಂದ ಕೂಡಿರುತ್ತದೆ. ತೆಳುವಾದ ನಯವಾದ ತಲೆ ಮತ್ತು ಕುತ್ತಿಗೆ ಮತ್ತು ಬಿಳಿ ಕಾಲರ್ ಪಟ್ಟಿಯನ್ನು ಆವರಿಸುತ್ತದೆ. ಕಣ್ಣುಗಳು ಸಾಮಾನ್ಯವಾಗಿ ಹಳದಿ ಬಣ್ಣದಲ್ಲಿರುತ್ತವೆ. ಇವು ಸಾಧಾರಣ ಶಕ್ತಿಶಾಲಿ ಮಸುಕಾದ ಕೊಕ್ಕನ್ನು ಹೊಂದಿರುತ್ತವೆ. ಇವು ತಮ್ಮ ನಾಲಿಗೆ ಮೇಲೆ ಚೂಪಾದ ಮುಳ್ಳಿನ ತರಹದ ಭಾಗಗಳನ್ನು ಹೊಂದಿರುವುದರಿಂದ ಇವು ಮಾಂಸವನ್ನು ಮತ್ತು ಮೂಳೆಯನ್ನು ಬೇರ್ಪಡಿಸುತ್ತವೆ. ರುಫೆಲ್ಸ್ ಗ್ರೀಫನ್ ರಣಹದ್ದುಗಳು ಆಫ್ರಿಕಾದ ದೊಡ್ಡ ರಣಹದ್ದುಗಳಾಗಿವೆ. ಇವು 33-38 ಇಂಚುಗಳಷ್ಟು ಎತ್ತರದಲ್ಲಿ ಬೆಳೆಯುತ್ತವೆ ಮತ್ತು 8 ಅಡಿ ಅಗಲವಾದ ರೆಕ್ಕೆಗಳನ್ನು ಹೊಂದಿರುತ್ತವೆ. ಇವುಗಳ ದೇಹದ ತೂಕ 6-9 ಕೆಜಿ ಇರುತ್ತದೆ. ಆಫ್ರಿಕಾದ ಸಾಹೆಲ್ ಪ್ರದೇಶದಲ್ಲಿ ಮತ್ತು ಪಶ್ಚಿಮದ ಸೆನೆಗಲ್, ಕ್ಯಾಂಬಿಯಾ ಮತ್ತು ಮಾಲಿಯಿಂದ ಹಿಡಿದು ಪೂರ್ವದಲ್ಲಿ ಸುಡಾನ್, ದಕ್ಷಿಣ ಸುಡಾನ್ ಮತ್ತು ಇಥಿಯೋಪಿಯನ್ವರೆಗೂ ಕಂಡುಬರುತ್ತವೆ. ಕೀನ್ಯಾ, ಟಾಂಜಿನಿಯಾ ಮತ್ತು ಮೊಜಾಂಬಿಕ್ನ ಸವಾಲನ್ ಮೂಲಕವೂ ಇವುಗಳನ್ನು ಕಾಣಬಹುದು. ಗ್ರೀಫನ್ ರಣಹದ್ದುಗಳು ಪರ್ವತ ಪ್ರದೇಶಗಳ ಬಳಿ ವಾಸಿಸುತ್ತವೆ. ಆದರೆ ಆಹಾರವನ್ನು ಹುಡುಕುವ ಸಲುವಾಗಿ ಇವು ಕಾಡು ಪ್ರದೇಶಗಳು ಮತ್ತು ಹುಲ್ಲುಗಾವಲುಗಳ ಮೂಲಕ ಪ್ರಯಾಣಿಸುತ್ತವೆ. ಬೇರೆ ಬೇರೆ ಪ್ರಾಣಿಗಳ ಮೃತದೇಹವನ್ನು ಹಂಚಿಕೊಂಡು ತಿನ್ನುವಾಗ ಇವುಗಳ ನಡುವೆ ಜಗಳವಾಗಬಹುದು. ಇವು ಗೊಣಗಾಡುವುದು, ಬುಸುಗುಡುವುದು, ತುಳಿಯುವುದು ಮತ್ತು ಕುತ್ತಿಗೆಯ ಬಣ್ಣವನ್ನು ಆಳವಾದ ಕೆಂಪು ಬಣ್ಣಕ್ಕೆ ಬದಲಾವಣೆ ಮಾಡುವ ಮೂಲಕ ತಮ್ಮ ಗುಂಪಿನಲ್ಲಿ ತಮ್ಮ ಪ್ರಾಬಲ್ಯವನ್ನು ಸಹವರ್ತಿ ರಣಹದ್ದುಗಳಿಗೆ ತೋರಿಸುತ್ತವೆ. ಗ್ರೀಫನ್ ರಣಹದ್ದುಗಳು ಆಹಾರವನ್ನು ಹುಡುಕುವ ಸಲುವಾಗಿ ಆಕಾಶದಲ್ಲಿ ಹೆಚ್ಚಿನ ಎತ್ತರದಲ್ಲಿ ಹೇರಿ ತಮ್ಮ ಸಮಯವನ್ನು ಕಳೆಯುತ್ತವೆ. ಕೆಲವೊಮ್ಮೆ ಪ್ರತಿದಿನ 6-7 ಗಂಟೆಗಳ ಕಾಲ ಆಕಾಶದಲ್ಲಿ ಉಳಿಯುತ್ತದೆ. ಕೆಲವು ನಿಧಾನವಾಗಿ ತಮ್ಮ ಶಕ್ತಿಯುತ ರೆಕ್ಕೆಗಳನ್ನು ಬಡಿಯುತ್ತಾ ಗಾಳಿ

0: ಇಲ್ಲಿ ಹಾರುತ್ತವೆ ಅಥವಾ ತಮ್ಮ ಶಕ್ತಿಯನ್ನು ಸಂರಕ್ಷಿಸಲು ಮತ್ತು ತಮ್ಮ ದೇಹವನ್ನು ಆಕಾಶದಲ್ಲಿ ಆರಿಸಲು ಬಲವಾದ ಗಾಳಿಯನ್ನು ಅವಲಂಬಿಸುತ್ತವೆ. ಈ ರಣಹದ್ದುಗಳು 6 ನಿಮಿಷಗಳಲ್ಲಿ ಕನಿಷ್ಠ 4.82 ಕಿಲೋಮೀಟರ್ನಷ್ಟು ಹಾರುತ್ತವೆ. ಈ ಕುಖ್ಯಾತ ರೂಫಲ್ಸ್ ಗ್ರೀಫನ್ ರಣಹದ್ದುಗಳು ದೃಷ್ಟಿ ಪ್ರತ್ಯೇಕವಾಗಿಸಿ ಕೊಳೆತ ಪ್ರಾಣಿಗಳ ದೇಹದ ಮೇಲೆ ಇರಿಸುತ್ತವೆ. ಬೇಟೆಯನ್ನು ಕಂಡುಹಿಡಿಯಲು ಇವು ದೃಷ್ಟಿಯನ್ನು ಮಾತ್ರ ಅವಲಂಬಿಸಿರುತ್ತವೆ. ರಣಹದ್ದು ಗಾಳಿಯಿಂದ ಮೃತದೇಹವನ್ನು ಗುರುತಿಸಿದಾಗ ರಣಹದ್ದು ಹತ್ತಿರದಲ್ಲಿ ಕೆಳಕ್ಕೆ ತಿರುಗುತ್ತದೆ ಮತ್ತು ಇದರ ರೆಕ್ಕೆಗಳ ಹರಡುವಿಕೆಯೊಂದಿಗೆ ಓಡಿ ಹೋಗುತ್ತದೆ. ಶವದ ಚರ್ಮದ ಒಳಗೆ ತಮ್ಮ ತಲೆಯನ್ನು ತೋರಿಸಿ ಮಾಂಸವನ್ನು ತಿನ್ನುತ್ತದೆ. ರೂಫಲ್ಸ್ ಗ್ರೀಫನ್ ರಣಹದ್ದುಗಳು ಆಂಥ್ರಾಕ್ಸ್, ಬೊಟೋಸಿಲಮ್ಸ್ ಮತ್ತು ಕಾಲಾರವನ್ನು ಹೊಂದಿದ ಕೊಳೆತ ಮಾಂಸವನ್ನು ಸೇವಿಸಿದರೂ ಸಹಿತ ಇವುಗಳಿಗೆ ಯಾವ ರೋಗಗಳು ಬರುವುದಿಲ್ಲ, ಏಕೆಂದರೆ ರಣಹದ್ದುಗಳ ಹೊಟ್ಟೆಯಲ್ಲಿ ಕೊಳೆತ ಮಾಂಸದಲ್ಲಿರುವ ಬ್ಯಾಕ್ಟೀರಿಯಾಗಳು ನಾಶವಾಗುತ್ತವೆ. ಈ ರಣಹದ್ದುಗಳು ಒಮ್ಮೆ ಹೊಟ್ಟೆ ತುಂಬ ತಿಂದರೆ ಕನಿಷ್ಠ 4 ದಿನಗಳವರೆಗೆ ಉಪವಾಸವಿರುತ್ತವೆ. ಗ್ರೀಫನ್ ರಣಹದ್ದುಗಳು ಸಾಮಾನ್ಯವಾಗಿ ಬೇಟೆಯಾಡುವುದಿಲ್ಲ. ಇವು ದೊಡ್ಡ ಪರಭಕ್ಷಕಗಳು, ಈಗಾಗಲೇ ಕೊಲ್ಲಲ್ಪಟ್ಟ ಬೇಟೆಯನ್ನು ತಿನ್ನುತ್ತವೆ. ಸ್ಮಿತ್ ಸೋನಿಯಸ್ ರಾಷ್ಟ್ರೀಯ ಮೃಗಾಲಯದಲ್ಲಿ ಗ್ರೀಫನ್ ರಣಹದ್ದುಗಳಿಗೆ ಮೊಲಗಳು, ಇಲಿಗಳು, ಬ್ರ್ಯಾಂಡ್ ಫೈಫನ್ ಡಯಟ್ ಮತ್ತು ಎಲುಬು ಮೂಳೆಗಳನ್ನು ಆಹಾರವಾಗಿ ನೀಡಲಾಗುತ್ತದೆ. ತರಬೇತಿ ಅವಧಿಗಳಲ್ಲಿ ಗೋಮಾಂಸದ ಸಣ್ಣ ತುಂಡುಗಳನ್ನು ನೀಡಬಹುದು. ಈ ಪ್ರಾಣಿಗಳು ಹೆಚ್ಚು ಸಾಮಾಜಿಕವಾಗಿ ಸಾವಿರಾರು ಸಂಖ್ಯೆಯಲ್ಲಿ ದೊಡ್ಡ ಹಿಂಡುಗಳಲ್ಲಿ ವಾಸಿಸುತ್ತವೆ. ಗ್ರೀಫನ್ ರಣಹದ್ದುಗಳು ಏಕಪತ್ನಿ ಎಂದು ಪರಿಗಣಿಸಲಾಗುತ್ತದೆ, ಅಂದರೆ ಒಂದು ಗಂಡಿಗೆ ಒಂದು ಹೆಣ್ಣು. ಜೀವನಕ್ಕಾಗಿ ಇವು ಒಟ್ಟಿಗೆ ಸಂತಾನೋತ್ಪತ್ತಿ ಮಾಡುತ್ತವೆ. ಗಂಡು ಮತ್ತು ಹೆಣ್ಣು ಎರಡು ಸೇರಿ ತಮ್ಮ ಗೂಡನ್ನು ನಿರ್ಮಿಸಲು ಒಟ್ಟಾಗಿ ಕೆಲಸ ಮಾಡುತ್ತವೆ. ಇವು ಕೊಂಬೆಗಳನ್ನು, ಎಲೆಗಳನ್ನು ಮತ್ತು ಹುಲ್ಲನ್ನು ಸಹ ನಿರ್ಮಾಣ ಸಾಮಗ್ರಿಗಳಾಗಿ ಬಳಸುತ್ತವೆ. ಮರಗಳು ಅಥವಾ ಇತರೆ ಸಸ್ಯ ವರ್ಗಗಳಿಂದ ನೇರವಾಗಿ ಸಂಗ್ರಹಿಸುವ ಬದಲು ಹೆಣ್ಣು ಇತರೆ ಗೂಡುಗಳಿಂದ ಕೋಲುಗಳನ್ನು ತೆಗೆದುಕೊಳ್ಳುವುದನ್ನು ವಿಜ್ಞಾನಿಗಳು ಗಮನಿಸಿದ್ದಾರೆ. ಹೆಣ್ಣು ಗೂಡು ಕಟ್ಟುವ ವಸ್ತುಗಳನ್ನು ತೆಗೆದುಕೊಂಡು ಬಂದರೆ ಗಂಡು ಗೂಡಿನ ಒಟ್ಟಾರೆ ರಚನೆಯನ್ನು ರೂಪಿಸುವ ಕೆಲಸ ಮಾಡುತ್ತದೆ. IUCN ಕೆಂಪು ಪಟ್ಟಿಯಲ್ಲಿ ಒಟ್ಟು 22,000 ರುಫೆಲ್ಲಾ ರಣಹದ್ದುಗಳು ಪಕ್ಷಿ ಸಾಂದ್ರತೆ ಇದೆ ಎಂದು ವರದಿಯಾಗಿದೆ. ಪರಿಸರ ಮತ್ತು ಆವಾಸ ಸ್ಥಾನ ನಷ್ಟ, ವ್ಯಾಪಾರಕ್ಕಾಗಿ ಬೇಟೆಯಾಡುವ ವಿಷ ಸೇವನೆಯಿಂದ ಇವುಗಳ ಸಂತತಿ ಕಡಿಮೆಯಾಗುತ್ತಿದೆ. ಗ್ರೀಫನ್ ರಣಹದ್ದು ವಿಶ್ವದಲ್ಲೇ ಅತಿ ಎತ್ತರಕ್ಕೆ ಹಾರುವ ಪಕ್ಷಿ ಎಂದು ದಾಖಲೆಯನ್ನು ಹೊಂದಿದ್ದು ನಿಖರವಾಗಿ 11,300 ಮೀಟರ್ ಅಂದರೆ 37,100 ಅಡಿ ಎತ್ತರವನ್ನು ತಲುಪಿದೆ. ರೂಫಲ್ಸ್ ರಣಹದ್ದು 40-50 ವರ್ಷಗಳವರೆಗೆ ಜೀವಿಸುತ್ತದೆ ಎಂದು ಭಾವಿಸಲಾಗಿದೆ. ಗ್ರೀಫನ್ ರಣಹದ್ದುಗೆ ಜರ್ಮನ್ ಪರಿಶೋಧಕ ಮತ್ತು ಎಡ್ವರ್ಡ್ ರೂಫಲ್ಸ್ ಎಂಬ ಜೀವಶಾಸ್ತ್ರಜ್ಞರ ಹೆಸರನ್ನು ಇಡಲಾಗಿದೆ. ಕೇಳುಗರೇ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ವಿಶ್ವದಲ್ಲೇ ಅತ್ಯಂತ ಎತ್ತರಕ್ಕೆ ಹಾರುವ ಪಕ್ಷಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ವಿಶ್ವದಲ್ಲೇ ಅತ್ಯಂತ ಎತ್ತರಕ್ಕೆ ಹಾರುವ ಪಕ್ಷಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
0: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
2: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
0: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
2: ಈ ತರಬೇತಿಯು 1 ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು
0: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, AI ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.

0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-0317311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739-0317311.
0: ಇಮೇಲ್ ವಿಳಾಸ covord.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
3: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
4: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
4: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
3: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
4: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
3: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
4: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ನಮಃ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 20ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ಪರಸ್ತಸ್ಮ

ಅವ್ಯಕ್ತಕ್ಕೆ ಅತೀತವಾಗಿರುವಂತಹ ಮತ್ತೊಂದು ಸನಾತನ ಅವ್ಯಕ್ತ ಭಾವವಿದೆ. ಸಕಲ ಪ್ರಾಣಿಗಳು ನಾಶವಾದರೂ ಕೂಡ ಈ ಸನಾತನ ಅವ್ಯಕ್ತ ಭಾವ ನಾಶವಾಗುವುದಿಲ್ಲ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇಲ್ಲಿ ಎರಡು ಅವ್ಯಕ್ತಗಳನ್ನ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಒಂದು, ಈ ಪ್ರಪಂಚಕ್ಕೆ ಬರುವುದಕ್ಕೆ ಮುಂಚೆ ನಾವೆಲ್ಲ ಅವ್ಯಕ್ತ ಸ್ಥಿತಿಯಲ್ಲಿರ್ತೇವೆ, ಅಂದ್ರೆ ನಾವು ಗೊತ್ತಿಲ್ಲ ಹೇಗಿರ್ತೀವಿ ಅಂಥೇಳಿ. ಆದ್ರೆ ಅವುಗಳಲ್ಲಿ ಅವಿದ್ಯೆ ಅನ್ನುವಂಥದ್ದು ಒಂದು ಬೀಜ ರೂಪದಲ್ಲಿ ಇರುತ್ತೆ. ಯಾವಾಗ ಅವಕಾಶ ಸಿಕ್ಕುತ್ತೋ ಆಗ ಪುನಃ ಮೇಲೇಳ್ತದೆ. ಬೀಜದಲ್ಲಿ ಗಿಡ ಹೇಗೆ ಸುಪ್ತಾವಸ್ಥೆಯಲ್ಲಿದೆಯೋ ಹಾಗೆ ನಾವು ಸುಷುಪ್ತಿಗೆ ಹೋದ್ರೆ ಅವಿದ್ಯೆ ಅನ್ನುವಂಥದ್ದು ಬೀಜ ರೂಪದಲ್ಲಿರುತ್ತೆ. ಆದ್ರೆ ಅಲ್ಲಿಂದ ಎದ್ದು ಕನಸಿಗೋ ಜಾಗ್ರತಾವಸ್ಥೆಗೋ ಬಂದ್ರೆ ಸಾಕು, ಆಗಲೇ ಅವು ನಮ್ಮನ್ನ ಮೆಟ್ಟಿಕೊಳ್ಳುವಂಥದ್ದು. ಕೆಲವು ವೇಳೆ ಈ ಜೇನುಗೂಡನ್ನ ಕೆಣಕಿ ನೀರಿನಲ್ಲಿ ಮುಳುಗ್ತೇವೆ ಅವುಗಳಿಂದ ಪಾರಾಗೋದಕ್ಕೆ, ಆದ್ರೆ ಅವು ನೀರಿನ ಮೇಲೆಯೇ ಹಾರಾಡ್ತಾ ಇರುತ್ತೆ. ಯಾವಾಗ ನಾವು ನೀರಿನ ಮೇಲೆ ಮುಖ ಇಡುತ್ತೇವೆಯೋ ಆಗ ಅವು ನಮ್ಮನ್ನು ಕಚ್ಚಲು ಸಿದ್ಧವಾಗ್ಬಿಡ್ತವೆ. ಇಲ್ಲಿ ಅವ್ಯಕ್ತ ಎಂಬುವಂಥದ್ದು ಹಾಗಿದೆ, ನಮ್ಮ ಹಿಂದೆ ಮುಂದೆ ಕಾಡುವುದಕ್ಕೆ ಸಿದ್ಧವಾಗಿದೆ. ಮತ್ತೊಂದು ಅವ್ಯಕ್ತವೇ ಸನಾತನವಾಗಿರುವಂಥದ್ದು, ಅಲ್ಲಿ ಯಾವ ಸಂಸ್ಕಾರವೂ ಇಲ್ಲ, ಯಾವ ಅಜ್ಞಾನವೂ ಇಲ್ಲ, ಅದು ಯಾವಾಗಲೂ ಇರುವಂಥದ್ದು. ಈ ಪ್ರಪಂಚವೆಲ್ಲ ಬರುವುದಕ್ಕೆ ಮುಂಚೆ ಅದು ಇತ್ತು, ಈ ಪ್ರಪಂಚವೆಲ್ಲ ನಾಶವಾದ ಮೇಲೂ ಕೂಡ ಅದು ಇರುತ್ತದೆ. ಆ ಅವ್ಯಕ್ತ ಬೇರೆ, ಅದು ಭಗವಂತನಿಗೆ ಸೇರಿದ ಅವ್ಯಕ್ತ. ನಮ್ಮ ಅವ್ಯಕ್ತ ಸ್ಥಿತಿ ಅಥವಾ ನಮ್ಮ ಸಮುದಾಯವನ್ನೆಲ್ಲ ಸೇರಿದ ಪ್ರಳಯ ಕಾಲದ ಅಥವಾ ಸೃಷ್ಟಿಗೆ ಮುಂಚಿನ ಅವ್ಯಕ್ತ ಸ್ಥಿತಿ ಬೇರೆ. ಇವುಗಳೆಲ್ಲ ಈಗ ಕಾಣದೇ ಇದ್ರೂ ಕೂಡ ಮುಂದೆ ಯಾವುದೋ ರೂಪದಲ್ಲಿ ಕಾಣಿಸಿಕೊಂಡು ನಮ್ಮ ಕರ್ಮಗಳನ್ನು ಸವಿಸಬೇಕಾಗಿದೆ. ಆ ಭಗವಂತನ ಅವ್ಯಕ್ತ ಸ್ವರೂಪವಾದರೂ ಯಾವ ಕರ್ಮ ನಿಯಮಕ್ಕೂ ಕೂಡ ಒಳಪಟ್ಟಿಲ್ಲದ ಒಂದು ಸ್ಥಿತಿ.

ಎಂದಿಗೂ ನಾಶವಾಗುವುದಿಲ್ಲ. ಮಡಿಕೆ ಕುಡಿಕೆಗಳನ್ನು ಒಡೆದು ಹಾಕಿದ್ರೆ ಅದರೊಳಗಡೆ ಇರುವಂಥ ಆಕಾಶವನ್ನು ನಾವು ಹೇಗೆ ಒಡೆದು ಹಾಕಲಾರವೋ ಹಾಗೆ ಪರಮಾತ್ಮನ ಒಂದು ಅವ್ಯಕ್ತ ಸ್ಥಿತಿ ಅನ್ನುವಂಥದ್ದು. ಅದಕ್ಕೊಂದು ಉದಾಹರಣೆ ಅಂತಂದರೆ, ಶಾಲೆಯ ಒಂದು ತರಗತಿಯಲ್ಲಿ ಒಂದೇ ಒಂದು ಕರಿಯ ಹಲಗೆ ಮೇಲೆ ಅನೇಕ ಉಪಾಧ್ಯಾಯರುಗಳು ಬರೀತಾರೆ. ಗಣಿತದ ಉಪಾಧ್ಯಾಯರು ಬರೆದಿರುವಂಥ ಅಂಕೆ ಸಂಖ್ಯೆಗಳನ್ನೆಲ್ಲ ಪೂರ್ತಿ ಒರೆಸಿ ಭೂಗೋಳವನ್ನು ಕಲಿಸುವಂಥ ಉಪಾಧ್ಯಾಯರು ಭೂಪಟವನ್ನು ಬಿಡಿಸ್ತಾರೆ. ಅದೇ ಹಲಗೆಯ ಮೇಲೆ ರಸಾಯನಶಾಸ್ತ್ರವನ್ನು ಕಲಿಸುವಂಥ ಉಪಾಧ್ಯಾಯರು ಬಂದಾಗ ಭೂಪಟವನ್ನು ಅಳಿಸಿ ರಸಾಯನಶಾಸ್ತ್ರದ ನಿಯಮಗಳನ್ನು ಬರೀತಾರೆ. ಇತಿಹಾಸವನ್ನು ಕಲಿಸುವ ಉಪಾಧ್ಯಾಯರು ತರಗತಿಗೆ ಬಂದಾಕ್ಷಣ ಅದೇ ಕರಿ ಹಲಗೆಯ ಮೇಲೆ ಇರುವಂಥದ್ದನ್ನು ಪೂರ್ತಿ ಒರೆಸಿಬಿಟ್ಟು ರಾಜ ಮಹಾರಾಜರು ಆಳಿದ ಕಾಲಗಳನ್ನು ಬರೀತಾರೆ. ಹೀಗೆ ಪ್ರತಿಯೊಬ್ಬ ಉಪಾಧ್ಯಾಯನು ಕೂಡ ಆ ಕರಿ ಹಲಗೆಯ ಮೇಲೆ ಬರೆದಿದ್ದಾನೆ. ಅಲ್ಲಿ ಇರುವಂಥದ್ದು ಕರಿ ಹಲಗೆ ಅನ್ನುವಂಥದ್ದು ಒಂದೇ, ಅದು ಬದಲಾವಣೆ ಆಗಲಿಲ್ಲ. ಅದೇ ರೀತಿ ಇಡೀ ಪ್ರಪಂಚದ ಒಂದು ಸೃಷ್ಟಿ, ಸ್ಥಿತಿ ಮತ್ತು ಲಯ, ಇವು ಮೂರೂ ಕೂಡ ಬದಲಾವಣೆಗಳು ಬದಲಾಗದ ಯಾವುದೋ ಒಂದು ಅಧಿಷ್ಠಾನದಿಂದಾಗಿ ನಡೆಯಲು ಸಾಧ್ಯ. ಈ ಶಕ್ತಿಯು ಅವಿನಾಶಿಯಾದ ಒಂದು ತತ್ವ. ಇದನ್ನ ಪರಮಾತ್ಮ ಇಲ್ಲಿ ಹೇಳ್ತಿರುವಂಥದ್ದು. ನಾಶವಾಗುವ ಭೂತಗಳಲ್ಲಿ ಇದು ಇದ್ದರೂ ಕೂಡ ಅದು ಅವಿನಾಶಿಯಾದಂಥ ಒಂದು ತತ್ವ. ಅದೇ ತರಗತಿಯಲ್ಲಿ ಸಂಜೆಯ ಹೊತ್ತು ಉಪಾಧ್ಯಾಯರು ಮತ್ತು ಹುಡುಗರು ತರಗತಿಯನ್ನ ಬಿಟ್ಟು ಹೋದ ಮೇಲೂ ಕೂಡ ಆ ಕರಿಹಲಿಗೆಯು ಬದಲಾಗದೆ ಹಾಗೇ ಇರುತ್ತದೆ. ಅದೇ ರೀತಿ ಬುದ್ಧಿಯನ್ನು ಬೆಳಗುವ ಆತ್ಮ ಚೈತನ್ಯವು ಅವ್ಯಕ್ತ ಸ್ವರೂಪವಾಗಿದ್ದು, ಅರ್ಥಾತ್ ಇಂದ್ರಿಯ ಮನಸ್ಸು ಮತ್ತು ಬುದ್ಧಿಗಳಿಗೆ ಅಗೋಚರವಾಗಿದ್ದು, ಶರೀರ ಮನಸ್ಸು ಬುದ್ಧಿಗಳೆಂಬ ನಾಶವುಳ್ಳ ಸ್ವರೂಪದ ಈ ಉಪಾಧಿಯಲ್ಲಿದ್ದರೂ ಕೂಡ ಅದು ಅವಿನಾಶಿ. ಹೀಗೆ ಅವ್ಯಕ್ತ ಪ್ರಕೃತಿಯು ವ್ಯಕ್ತವಾಗಿರುವಂಥ ಜೀವರಾಶಿಗಳಿಗೆ ಕಾರಣವಾಗಿರುವಂಥದ್ದು. ವೇದಾಂತದಲ್ಲಿ ಇದನ್ನೇ ಅವಿದ್ಯಾ ಎಂದು ಕರೆಯುವುದುಂಟು. ಅವಿದ್ಯೆಯು ಯಾವುದೇ ಒಂದು ಇರುವ ವಸ್ತುವಿನ ಬಗ್ಗೆ ಆಗಿರಬೇಕು. ಇಲ್ಲದ ವಸ್ತುವಿನ ಬಗ್ಗೆ ಅವಿದ್ಯೆ ಇರುವಂಥದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಬಾಲದ ಬಗ್ಗೆ ನನಗೆ ಅವಿದ್ಯೆ ಇಲ್ಲ, ಏಕೆಂದರೆ ನನಗೆ ಬಾಲವೇ ಇಲ್ಲ. ಇದರ ಅರ್ಥ ನನಗೆ ತಿಳಿಯದ ಯಾವುದೋ ಒಂದು ವಸ್ತು ಇರಲೇಬೇಕೆಂದಾಯಿತು ಅಲ್ವಾ? ಇದೇ ಒಂದು ಪ್ರಪಂಚದ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳೆಂಬ ಬದಲಾವಣೆಗೆ ಕರಿ ಹಲಗೆಯಂತೆ ಬದಲಾಗದಿರುವಂಥ ಒಂದು ಆಧಾರ ಶಕ್ತಿ. ಈ ಆಧಾರ ಶಕ್ತಿಯ ಬಗ್ಗೆ ನನಗೆ ತಿಳಿಯದಿರುವುದನ್ನೇ ಈ ವೇದಾಂತದಲ್ಲಿ ಅವಿದ್ಯಾ ಅಂಥೇಳಿ ಕರೆದಿರುವಂಥದ್ದು. ಈ ಅವಿದ್ಯೆಯೇ ಬಹುರೂಪ ಪ್ರಪಂಚದ ಸೃಷ್ಟಿಗೆ ಕಾರಣ. ಅಧಿಷ್ಠಾನವಾದ ಆತ್ಮವಸ್ತು ಈ ಅವಿದ್ಯೆಯನ್ನ ದಾಟಿರುವಂಥ ಒಂದು ಶಕ್ತಿ. ಹೀಗೆ ಈ ಅವ್ಯಕ್ತ ವಸ್ತುವೇ ಪರಮಾತ್ಮನು, ಅಥವಾ ಅದಕ್ಕಿಂತ ಪರಮಗತಿ ಎನಿಸಿಕೊಳ್ಳುವಂಥದ್ದು ಇನ್ನೇನಾದರೂ ಇದೆಯಾ ಅಂಥೇಳಿ ನಾವು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಭಗವಂತ ಉತ್ತರ ಕೊಡ್ತಾನೆ. ಹಾಗಾಗಿ ಅವ್ಯಕ್ತವಾಗಿರುವಂಥದ್ದೆಲ್ಲ ಶ್ರೇಷ್ಠವೂ ಸನಾತನವೂ ಆಗಿರುವಂಥ ಬ್ರಹ್ಮತತ್ವವೂ ಇದೆ. ಆದರೆ ನಾಶವಾಗುವಂಥ ಸಮಸ್ತ ಭೂತಗಳಲ್ಲಿ ಇದ್ದರೂ ಕೂಡ ಅದು ಅವಿನಾಶಿಯಾಗಿರುವತ್ತೆ ಅನ್ನುವಂಥ ಮಾತನ್ನೇ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು. ಅವ್ಯಕ್ತವಾಗಿರುವಂಥ ಭಾವ ಯಾವತ್ತೂ ನಾಶ ಆಗೋದಿಲ್ಲ, ಆದರೆ ವ್ಯಕ್ತವಾಗಿರುವಂಥದ್ದು ನಾಶವಾಗತ್ತೆ. ಅಂದರೆ ನಾವು ವ್ಯಕ್ತವಾಗಿರುವಂಥದ್ದು ಈ ನಮ್ಮ ಶರೀರ. ಈ ಶರೀರ ಒಂದಲ್ಲ ಒಂದು ದಿನ ನಾಶವಾಗತ್ತೆ. ಆದರೆ ಅವ್ಯಕ್ತವಾಗಿ ಇರುವಂತಹ ಆತ್ಮರೂಪ, ಈ ದೇಹದೊಳಗಿರುವಂಥ ಒಂದು ಆತ್ಮರೂಪ, ಅದು ಸದಾ ಶಾಶ್ವತ. ಅದು ನಾಶವೇ ಹೊಂದದೇ ಇರುವಂಥದ್ದು, ಶಾಶ್ವತ ಮತ್ತು ಸನಾತನ. ಅದು ಆತ್ಮ. ನಾಶವಾಗುವಂಥದ್ದು ಈ ದೇಹ, ಅದನ್ನೇ ವ್ಯಕ್ತ ಮತ್ತು ಅವ್ಯಕ್ತ ಅಂತೇಳಿ ಹೇಳ್ತಾ ಇರುವಂಥದ್ದು. ಹಾಗಾಗಿ ಈ ಒಂದು ಶ್ಲೋಕಕ್ಕೆ ಈ ಮುದ್ದುರಾಮ ನಾವು ಹೇಗೆ ಅದನ್ನು ಜೋಡಿಸ್ಕೊಳ್ಬಹುದು ನೋಡೋಣ. ಕೇಡಬಗೆವುದಕ್ಕಿಂತ ಒಳಿತೆಸಗುವುದೇ ಮೇಲು, ಕೆಡಬಗೆವುದಕ್ಕಿಂತ ಒಳಿತೆಸಗುವುದೇ

ಹಾಗಾಗಿ ನಾವು ಇರುವಂತಹ ಬದುಕಿನಲ್ಲಿ, ಇರುವಂತಹ ಜೀವನದಲ್ಲಿ ಕೇಡನ್ನ ಬಗೆಯುವುದಕ್ಕಿಂತ ಒಳಿತನ್ನ ಬಯಸುವುದು ಮೇಲು. ಯಾಕಂದ್ರೆ ಈ ಆತ್ಮಸ್ವರೂಪಿಯಾಗಿರುವಂತಹ, ಶಾಶ್ವತವಾಗಿರುವಂತಹ ಆತ್ಮಸ್ವರೂಪಿ ಸಮರಗಳನ್ನ ಭಾವನೆಯಲ್ಲಿ ಉಳಿಸಿಕೊಳ್ಳುವುದಕ್ಕಿಂತ ಸಂಧಾನಗಳನ್ನ ಮಾಡಿಕೊಳ್ಳುವುದರ ಮೂಲಕ ಈ ಒಂದು ಜಗತ್ನಲ್ಲಿ ಮುಕ್ತಾತ್ವಮಾಗಿ ತೆರಳಬಹುದು. ಅಹಮಿಕೆಯ ನುಡಿಗಿಂತ ಸೌಜನ್ಯ ದನಿ ಅನ್ನುವಂಥದ್ದು ಯಾವಾಗಲೂ ಮಿಗಿಲು. ಅಹಮಿಕೆಯಲ್ಲಿ ನುಡಿಯೋದಕ್ಕಿಂತ ಸೌಜನ್ಯದಲ್ಲಿ ಇದ್ದಾಗ ನಾವು ಬದುಕಿನಲ್ಲಿ ಒಂದು ಸಾರ್ಥಕತೆಯನ್ನ ಪಡೆಯಬಹುದು. ಹಾಗಾಗಿ ಕರುಣೆ ಅನ್ನುವಂಥದ್ದು ಜೀವನದ ಮೇರು ಪಂಕ್ತಿ. ಸಹಜವಾಗಿ ಜೀವನದಲ್ಲಿ ಏರುಗತಿಯನ್ನು ನಾವು ಸಾಗಬೇಕು ಅಂತಂದ್ರೆ ಕರುಣೆಯಿಂದ ಇರಬೇಕು. ಆ ಕರುಣೆಯೇ ನಮಗೆ ಯಾವಾಗಲೂ ಈ ಜೀವನಕ್ಕೆ ಋಣಿ ಅನ್ನುವಂಥ ಅಂಶವನ್ನೇ ಇಲ್ಲಿ ಕೃಷ್ಣ ತಿಳಿಸಿರುವಂಥದ್ದು. ಹಾಗಾಗಿ ಸದಾ ನಾವು ಅತ್ತ ಕಡೆ ಗಮನವನ್ನು ಹರಿಸೋಣ.

0: ಪ್ರಿಯ ಕೇಳುಗರೆ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಟ್ಟ ಗೀತಾಸುನಾದ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ ಸರಗೂರು ತಾಲೂಕಿನ ಕಳ್ಳಹಳ್ಳ ಎ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ಹಾಡಿಯ ನಿವಾಸಿಗರಾದ ಶ್ರೀಮತಿ ಚಿಕ್ಕಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಹಾಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೇನೆ ಅಲ್ಲಿ ಯಾವ ಜನಾಂಗದವರು ವಾಸ ಮಾಡಿಕೊಂಡು ಹೋಗ್ತಿದ್ದಾರೆ, ಹಾಗೇನೆ ಒಟ್ಟಾರೆಯಾಗಿ ಅವರ ಜೀವನ ಶೈಲಿ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ಕಲ್ಲಹಳ್ಳ ಹೇಯಾಡಿಯ ನಿವಾಸಿಗರಾದ ಶ್ರೀಮತಿ ಚಿಕ್ಕಮ್ಮರವರು. ಬನ್ನಿಯಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಕಲ್ಲಹಳ್ಳ ಎ ಅಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕ ತಿಳಿದು ಬರೋಣ. ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನ ಕೊಡ್ತೀವಿ. ನಮಸ್ಕಾರ.
4: ನಮಸ್ತೆ.
3: ತಮ್ಮ ಒಂದು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುವವರಿಗೆ ಮಾಡ್ಕೊಡೋದಾದ್ರೆ.
4: ನನ್ನ ಹೆಸರು ಚಿಕ್ಕಮ್ಮ, ಕಲ್ಲಹಳ್ಳ ಆಡಿ.
3: ತಾವಳು ಎಷ್ಟು ವರ್ಷಗಳಿಂದ ಈ ಒಂದು ಕಲ್ಲಹಳ್ಳ ಆಡಿಯಲ್ಲಿ ಜೀವನವನ್ನ ಮಾಡ್ಕೊಂಡು ಬರ್ತೀವಿ?
4: ಈಗ ನಂದು ಒಂದು 55 ವರ್ಷ ಸರ್. 5 ವರ್ಷದಿಂದ ನೀವು ನನಗ ನಮ್ಮ ತಂದೆ ಅವ್ರು ಇರ್ತಿದ್ರು. ಅವ್ರು ನೀವು ನನಗ ಅದರ ಮಾಮೂಲಿ ಇವತ್ತು ನೀವು ನನಗ ಸರ್ಕಾರ ಬತ್ತು, ಸರ್ಕಾರ ಬಂದ ಮೇಲೆ ನಮ್ಗೆ ಅಂದ್ರೆ ಆದಾಯ ಕೊಡ್ತಾರ, ಕೊಡೋದಕ್ಕೇನು ನಮ್ಗೆ ಇದಿಲ್ಲ. ಆದರೆ ನೀವು ನನಗ ನಮ್ಮ ತಾಯಿ ತಂದೆ ಕೊಡ್ತಿದ್ದ ಅನ್ನ ನೀರು ಈಗ ಇಲ್ಲ. ಇವಾಗಿಲ್ಲ. ಅವತ್ತು ಗೆಣಸು ತರಲಿ ಹೊಟ್ಟೆ ತುಂಬ್ತಿತ್ತು, ಗಣಕ ಸೊಪ್ಪು ತರಲಿ ಹೊಟ್ಟೆ ತುಂಬ್ತಿತ್ತು, ಇಲ್ವಾ ಸರ್? ಅದು ಈಗ ಅದಿಲ್ಲ. ಅದಿಲ್ಲದೆ ಈಗ ನೀವು ಅನ್ನಾಗ ಅನಂತರ ರೋಗಗಳು ಬಂತು, ಸುತ್ಕತ್ತು. ಕೊರೋನಾ ಸೂಜಿ ಹಾಕ್ಸ್ಬೇಕಂದ್ರು ಕೊರೋನಾ ಸೂಜಿ ಹಾಕ್ಸ್ಕೊಂಡು ಈಗ ನಮ್ಗೆ ನಡೆಯೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ. ಆ ತೊಂದ್ರೆ ಆವತ್ತಿನ ಕಾಲದದು ಗೆಣಸು ತಿನ್ನಲಿ, ಸೊಪ್ಪೇ ತಿನ್ನಲಿ, ಅಂಬಲಿ ಕಾಯಿಸ್ಕೊಡ್ಲಿ, ನೆಮ್ಮದಿತ್ತು ಆವಾಗ, ನೆಮ್ಮದಿತ್ತು. ಇವತ್ತು ನೀವು ಚಿತ್ರಾನ್ನ ತಿನ್ನಿ, ಪುಳಿಯೋಗರೆ ತಿನ್ನಿ, ಇಡ್ಲಿ ತಿನ್ನಿ, ದೋಸೆ ತಿನ್ನಿ, ಯಾವುದಕ್ಕೂ ಬರಲ್ಲ. ಅವತ್ತಿನ ಕಾಲದ ಫುಡ್ಡು ತುಂಬ ಚೆನ್ನಾಗಿರ್ತದೆ.
3: ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೆ ಹೊಂದ್ಕೊಂಡು ಬಿಟ್ಟಿದ್ರೆ
4: ಅವತ್ತು ಇರ್ತಿತ್ತು. ಇವತ್ತು ನೀವು ನನಗೆ ರೋಡಲ್ಲಿ ಬಂದಿದ್ಕೊಂಡು ರೋಡಲ್ಲಿ ಬಂದಿರಾಗ ಇಲ್ಲಿದ್ದು ರೋಗ, ಆ ರೋಗಗಳು ತೀರ್ಸಕ್ಕೆ ಆಯ್ತಾ ಇಲ್ಲ. ಇವತ್ತು ಆಸ್ಪತ್ರೆಗೆ ಹೋಗ್ತೀವಿ, ಅಲ್ಲಿ ಅಷ್ಟು ಕಟ್ಟಿ ಅಂದಾಗ ನಮ್ಮಂಥ ಬಡವರು ಕಟ್ಟಕ್ಕೂ ಆಗಲ್ಲ. ನೀವು ನನಗೆ ಅವ್ರು ಹೇಳ್ದಷ್ಟು

0: ನಾವು ಕಟ್ಟಕ್ಕಾಗಲ್ಲ. ಆದರೆ ನೀವು ಅನ್ನಾಗ ನಾವು ಗೇಯ್ಬೇಕು, ನೀವು ಅನ್ನ ಕೂಲಿ ಮಾಡೋದು ದುಡ್ಡಲ್ಲಿ ನಾವು ತಕ್ಕೋಯ್ ಕಟ್ಟಾಕ ಆದದೋ ಇಲ್ವೋ ಹೇಳಿ,
1: ಕಷ್ಟ ಆಗ್ತದೆ
0: ಕಷ್ಟ. ನಾನೇ ನೀವು ಅನ್ನಾಗ ಇವ್ಯ ಕನ್ನಡ ಆಸ್ಪತ್ರೆಯಲ್ಲಿ ಹುಷಾರಿತ್ತಿಲ್ಲ. ಈಗ ನನ್ನ ಮಗ ಗೇಯವನು ಅಲ್ಲ, ನಾನು ಗೇಯವನು ಅಲ್ಲ, ಹೆಂಗೆ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಿದ್ಯಾ, ಕೆಲಸ ನಿಂತೋಯ್ತು. ನಿಂತೋದ್ಮೇಲೆ ನೀವು ಅನ್ನಾಗ ಯಾರು ಕೊಟ್ಟರು? ನಾನು ನಿಮ್ಮ ಮನಗ ನಮ್ಮ ಹುಡುಗಿಯಾಗ 3 ವರ್ಷದ ಮೇಲೆ ಸೇರ್ಕೊಂಡ ನನ್ನ ಮಗಳು ಇದ್ರಲ್ಲಿ 3 ವರ್ಷ ಸೇರ್ಕೊಂಡು ನೀವು ಮನಗ ಈಗ ಅವಳಿಗೂ 2 ಮಕ್ಕಳಾಗದ, 2 ಮಕ್ಕಳು ನೀವು ಮನಗ 16-18 ವರ್ಷ ಆಗದ, ಆಗ ಸೇರ್ಕೊಂಡು ಈಗ ನೀವು ಮನಗ 60 ವರ್ಷ ಆಯ್ತು ಅಂತ ನಗಂಟ ನಾನು ಹೋಗಿ ನೀವನಾಗ ಮೈಸೂರಲ್ಲಿ ಹೋಗಿ ಚೆಕ್ ಮಾಡಿಸ್ಕೊ ಬಂದೆ. ಇನ್ನು 5 ವರ್ಷ ಮಾಡ್ಬೋದಮ್ಮ, 5 ವರ್ಷ ಮಾಡ್ಬೋದು ಅನ್ನಾಗೆ ನನಗೆ ಹುಷಾರಿಲ್ದಾಗ ಆಗೋಯ್ತು. ಈ ನಮ್ಮ ಮಕ್ಕಳಿಗೆ ಯಾರು ಹೋಗಿ ಮಾಡ್ತಾಯಿರಿ, ಆಮೇಲೆ ನಾವು ಹುಷಾರಾದ್ಮೇಲೆ ಹೋಗಿ ಮಾಡ್ತೀನಿ ಅಂತಂದು ನಿಲ್ಸೇಬಿಟ್ರು. ನಾಗೆ ಇದ್ರ ದುಡ್ಡು ಕೊಟ್ಟಿಲ್ಲ, ನೀವು ಅನ್ನಾಗ 8 ತಿಂಗಳದ್ದು ಹಣನೂ ಕೊಟ್ಟಿದೆ. ಅದರಿಂದ ನೀವು ಅನ್ನಾಗ ಹಿಂಗೆ ಮಾಡ್ಕ ಮಾಡ್ಕ ಇವತ್ತು ಸರ್ಕಾರ ಸರ್ಕಾರ ಅಂತೀವಿ. ಸರ್ಕಾರ ಕೊಡೋರು ಕೊಡ್ತಾರ, ಇಲ್ದಿದ್ದವ್ರಿಗಿಲ್ಲ. ಆದ್ರೆ ಅವ್ರ ಕೈಲಿ ಮಾಡೋಕ್ಕಾಯ್ತಾ ಇಲ್ಲ, ಏನು ಮಾಡೋಕ್ಕಾಯ್ತಿತ್ತಲ್ಲ. ಇವತ್ತು ಸಿದ್ದರಾಮಯ್ಯ 2,000 ರೂಪಾಯಿ ಹಾಕ್ಸ್ತಿದ, ಆ ದುಡ್ಡು ತಿನ್ನೋರು ತಿಂತಾರೆ ನಮ್ಮ ಮತ್ತವ್ರಿ ಇಲ್ವಾ ಸರ್? ಇದರಲ್ಲಿ ನೀವು ಅನ್ನಾಗ ಅದೇ ಹಳೆ ಕಾಲ ಪದ್ಧತಿ ನಡೆದಿದ್ರ ನಮಗೆ ಕಷ್ಟನೂ ಇಲ್ಲ ಸುಖನೂ ಇಲ್ಲ, ಹೆಂಗೆ ಆರಾಮಾಗಿ ಇರ್ಬೋದು. ಇವತ್ತೇನ ನೀವು ಅನ್ನಾಗ ಎಲ್ಲ ಹೊಂದಾಣಿಕೆ ಆದವು, ಆ ಹೊಂದಾಣಿಕೆಯಿಂದ ನೀವು ಅನ್ನಾಗ ನಮ್ಗೆ ದಾರಿ ತಪ್ಪಾಯ್ತು. ಈ ರೋಡಲ್ಲಿ ಹೋಗೋದು ಆ ನೆಟ್ಟಿಗೆ ಹೋಗೋ ರೋಡಲ್ಲೇ ಹಿಂಗೆ ತಪ್ಪಿಸ್ಬಿಟ್ರಲ್ಲ, ಆ ದಾರಿಗೆ ನೀವು ಹೆಂಗೆ ಸುತ್ತಕೋ ಹೋಗಿ ನೀವು ಅನ್ನಾಗ ಊರು ಸೇರೋಕ್ಕಾಗೋದು ಆಯ್ತಾ ಇಲ್ಲ. ಅದರಿಂದ ನೀವು ಅನ್ನಾಗ ಏನು ರೇಡಿಯೋ ಕಾಲ್ ಮಾಡ್ತೀನಿ ಅಂತಿದ್ದಾರೆ ನನ್ನದು, ಅದ್ರ ಜಾಸ್ತಿ ಮಾತಾಡಬೇಕು ಅಂತದ. ಈಗ ನಮ್ಮೂರಲ್ಲಿ ನೀವು ಅನ್ನಾಗ ಈಗ ನಮ್ಮ ಹುಡುಗನೇ ಗೊತ್ತಿಲ್ದಿದ್ದಾವ, ಇಂಥವನಿಗೆ ನೀವು ಅನ್ನಾಗ ಒಂದು ಬಾತ್ರೂಮ್ ಮಾಡೋಕ್ಕಾಗಲ್ವಾ? ಅದು ರೋಡಲ್ಲಿ ಹೋಗಿ ಕೂತ್ಕೊಂಡಾಗ ನನಗೂ ಬೇಜಾರಾಯ್ತದ, ಹೆಂಗೆ ಅಂತಾನೆ. ಈಗ ನಿಮ್ಮ ಅಂತವ್ರ ಬೈಕಲ್ಲೆಲ್ಲ ಓಡಾಡ್ತಿದ್ದಾರೆ, ಅವ್ನು ಕೂತಿರ್ತಾನೆ, ಅವನಿಗೆ ನಾಚಿಕಿರಲ್ಲ ಇಲ್ವಾ ಸರ್? ನಾಚಿಕಿಲ್ದ ಬೈದ್ರಲ್ಲಿ ಅವ್ನು ಕೂತಿರ್ತಾನೆ. ಅವತ್ತು ನೀವು ಅನ್ನಾಗ ಯಾರು ನೋಡಿದವ್ರೆಲ್ಲ ಕೈಲೆಲ್ಲ ಗೋರಿ ಇಡ್ತಾನ ರೋಡಲ್ಲಿ ಇರಬಾರ್ದಂತ. ಈ ಪದ್ಧತಿ ನಾ ಕಣ್ಣಿಂದ ನಾವು ನೋಡ್ತೀವಿ, ಆದ್ರೆ ಸರ್ಕಾರ ನೋಡ್ದಾರ? ನೋಡಕ್ಕ ಆಯ್ತೇ. ಇದು ನಮ್ಮ ಮರ್ಯಾಗೆ ಒಂದು ನೀವು ಅನ್ನಾಗ ಮಾಡು ಕೊಟ್ಟಾಗ ನಮ್ಮ ಆಡಿಗಳಿಗ, ಆದ್ರೆ ಅವ್ರನ್ನ ಕೈ ಮುಗಿಬೋದು. ಇಲ್ಲಾಂದ್ರ ನೀವು ಅನ್ನಾಗ ಇದೇ ನಾವು ರೋಡಲ್ಲಿ ಅವ್ರು ಕೂತಿರ್ತಾರ, ಬರೋ ಟೈಮ್ ನಿಂತ್ಕೋತಾರ, ಆಗೇನ್ ಮಾಡೋದು ಹೇಳಿ ಸಾ? ತಪ್ಪಾದ್ರೆ ತಪ್ಪನೆ. ಅದನ್ನ ನೀವು ಅನ್ನಾಗ ನಮ್ಮ ಜನಗಳಿಗೆ ಇದೊಂದು ಉದ್ಧಾರ ಮಾಡಿ ನಮ್ಮ ಆಡಿಗಳು, ಆದ್ರೆ ನೀವು ಅನ್ನಾಗ ರೈತರಿಗಲ್ಲ ನಮ್ಮ ಆಡಿಗಳಿಗೆ ಉದ್ಧಾರ ಸರ್ಕಾರ ಮಾಡ್ಕೊ ಬಂದ್ರ ಇನ್ನು ಅವ್ರು ಖುಷಿಯಾಗಿ ಅವ್ರು ಏನು ಹೇಳ್ತಾರ ಓಟಿನ ಸಮಸ್ಯೆ ಇನ್ನೊಂದು ಸಮಸ್ಯೆ ಹೇಳ್ದಾಗ ನಾವು ಎದ್ದು ನಿಲ್ಬೋದು. ಅದೇ ಇಲ್ಲ ಅಂತಂದ್ಮೇಲೆ ನಾವು ಎಲ್ಲ ಸಹ ಎದ್ದು ನಿಲ್ಲೋದು
1: ಕಷ್ಟ
0: ಕಷ್ಟ. ಇವತ್ತು ನೀವು ಅನ್ನಾಗ ಗುಡಿಸಲ್ಲಿದ್ದಾಗ ಸರ್ಕಾರನೇ ಮನ ಕೊಡಿ, ಸೊಪ್ಪುಗಳಲ್ಲಿ ಇರ್ತಿದ್ವು, ಸೊಪ್ಪುಗಳಲ್ಲಿ ಇರೋದನ್ನ ಬಿಟ್ರ ಅವರು ಬಿಡ್ಬೇಕಾಗಿತ್ತು. ಇವತ್ತು ಪಾರೇಶ್ನವ್ರು ಬರ್ತಾರ ನಮ್ಮ ಜಾಗ ಬಿಡಿ ಅಂತ, ನೀವು ಅನ್ನಾಗ ಕುಂಕೋದಕ್ಕೆ ಹೋದ್ರೆ ಅಂತಾರ, ಏ ಏನೋ ಮರ ತಕ್ಕ ಹೋಗಕ್ ಬಂದಿದ್ದಾರೆ ಅಂತ ಹಿಡ್ಕೊ ಹೋಯ್ತಾರ. ಅದಕ್ಕೆ ಒಣೆ ಯಾರ ಆ ಒಣೆನ ಈಗ ನಮಗೆ ಸೌದ ಬೇಕು ಸರ್, ಗ್ಯಾಸ್ ಇಲ್ಲ ಏನೂ ಇಲ್ಲ ಅಂತೀರ ನಾವು ಹಿಂಗ ಜೀವನ ಕಳೆಟ್ಟೆ. ಆಮೇಲೆ ಪಾರೇಶ್ನವ್ರದ್ದು ಹಿಂಸ ಇತ್ತಾಗ ನಮ್ಮ ಸರ್ಕಾರದ್ದು ಹಿಂಸ, ಎಲ್ಲರದ್ದು ಹಿಂಸ. ಹಿಂಸ ತೋಪಿಸ್ಬೇಕಾದ್ರೆ ಯಾರಿಂದ ಬೇಕು? ಬೇಕು. ಅದಿಲ್ದಿದ್ರೆ ನಾವು ಜೀವನ ಕಳೆಯಕ್ಕಾಗಲ್ಲ ಸರ್. ಜೀವನ ಕಳಿಬೇಕಂತಂದ್ರೆ ನೀವು ಅನ್ನ ಅವ್ರದ್ದು ಕೈ ಸಾಸ್ಬೇಕು, ನಮ್ಮ ಕೈ ಸಾಸ್ಬೇಕು. ಅಲ್ಲಿ ಏನಾರ ಅನಾಹುತ ಆದಾಗ ನಮ್ಮನ್ನ ಕೇಳ್ಬೋದು ಅವ್ರು, ಏ ನೀವು ಕಾಡ್ಗೆ ಹೋಗ್ತಿದ್ದಾರಲ್ಲ ಏನ ಎತ್ತಲಂತ ಅವ್ರು ಕೇಳ್ಬೋದು. ತೊಂದರೆ ಆದ್ಮೇಲೆ ತೊಂದರೆ ಆಗದೆ ನೀವು ಅನ್ನಾಗ ಬಂದು ಹಿಡ್ಕೊಂಡು ನೀವು ತಕ್ಕೋಗಿ ಆಫೀಸಲ್ಲಿ ಗುಂಬತ್ರ ಯಾರು ಗವಣೆ ಸೌದಕ್ಕೆ ಹೋಗಿರೋ ಗಂಟ ಹಿಡ್ಕೊಂಡೋದ್ರು ಸರ್. ನಮ್ಮ ತಂಗಿ ಗಂಡ ಅವರೆಲ್ಲ ಹೋಗಿದ್ರು, ನಮ್ಮ ತಂಗಿ ಗಂಡೇನ ಅವರು ಮಕ್ಕಳು ಹೋಗಿ ಸೌದಕ್ಕೆ ಹೋಗಿದ್ರು. ಸೌದಕ್ಕೆ ಹೋಗಿರೋ ಕಾರಣ ಸೌದ ಮಡ್ಗರ ಇಂಥ ಈ ದಾರ ಮಡ್ಗರ, ಈ ದಾರ ಮಡಗಿರಾಗ ನೀವು ಅನ್ನಾಗ ಸುಮ್ ಸುಮ್ ಇದ್ದಿದಾಗ ಹಿಡ್ಕೊ ಹೋಗಿ ನೀನು ಎಷ್ಟ 9 ಗಂಟೆಲಿ ಇಟ್ಕೊಂಡದ್ದು 4 ಗಂಟೆ ಉಂಟಿಸ್ಬಿಟ್ಟದಲ್ಲಿ ಆಗ ಏನು ಮಾಡಬೇಕು? ಆದ್ರೆ ನಮ್ಮ ಜನಗಳ ಒಗ್ಗಟ್ಟಿಲ್ಲ. ಈಗ ನಾವು ಒಬ್ಬ ಮುಂದಕ್ಕೆ ನಿಂತ್ಕೊ ಹೋದ್ಮೇಲೆ ಅವ್ರು ಹಿಂದ್ ಗುಟ ಬರ್ಬೇಕು ತಾನೆ. ಹಂಗಿದ್ರೆ ಫಾರೆಸ್ಟ್ನವ್ರನ್ನ ಸೋಲಿಸ್ಬೋದು ಅಂದ್ರೆ ಹಂಗಿಲ್ದಿದ್ಮೇಲೆ ನನ್ನ ಸೂ ಬಿಟ್ಬಿಟ್ಟು ನೀವು ಹಿಂದೆ ಕೊಂಬನಲ್ಲಿ ಹೋಗಿ ಹಿಂದಕ್ಕಂಡ್ರ ತಪ್ಪರ್ದ ನಂದೆ ಇಲ್ವ ಸರ್? ತಪ್ಪರೋದು ನಂದೆ. ಹಂಗೆ ಮಾಡ್ತಾರಲ್ಲ ಸರ್ ನೀವನಾಗ ಸರ್ಕಾರ ಏನೋ ಸರಿ ಕೊಡಂಗೆ ಕೊಡ್ತಾನ, ನಾವು ಕೊಡಿಸ್ಕೊಳಕ್ಕಾಗಲ್ಲ ನೀವನಾಗ ಒಂದು

0: ಅವಳಂದ್ರೆ 50-60 ವರ್ಷಗಳಿಂದ ಇದೇ ಆಡಿದ ಜೀವನ
1: ಇದೇ ಆಡಿದ ಸರ್. ಆದ್ರೆ ನಾವು ಹುಟ್ಟುತ್ತ ಇದೇ ಆಡಿ ಬೆಳೆದೋದು ಇದೇ ಆಡಿ ಇದೇ ಊರು ಬಿಟ್ಟರೆ ಇನ್ನು ಯಾವ ಊರಲ್ಲಿ ನಾವು ನೀವು ಮನಗ ಇಲ್ಲ.
0: ಚಿಕ್ಕ ವಯಸ್ಸಿನಲ್ಲೂ ಕೂಡ ಇದೇ
1: ಆಡಿ ಇದೇ ಆಡಿ
0: ತಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಮ್ಮ?
1: ನಮ್ಮ ಕುಟುಂಬದಲ್ಲಿ ನಾನು ನನ್ನ ಮಗ ಇಬ್ಬರೇ ಸರ್.
0: ಇಬ್ಬರಲ್ಲಿ
1: ನೀವು ಅನಗ ಅವನಿಗೆ ಏನು ಕೆಲಸ ಗೊತ್ತಿಲ್ಲ. ನೀವು ಅನಗ ನಾ ಮಾಡಿ ಇಕ್ಕಿದ್ರೆ ತಿಂತಾನ ಇಲ್ಲಂದ್ರೆ ಇಲ್ಲ. ಅಷ್ಟು ಜೀವನ ನೀವು ಅನಗ ತಾಯಿ ಮಕ್ಕ ಇವೆ. ಅದು ನನಗೂ ನೀವು ಅನಗ ಎದ್ದಾಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ, ಓಡಾಡೋಕ್ಕೂ ಆಗಲ್ಲ. ಒಂದೆರಡು ಮರಿ ಸಾಕಿನಿ ಸರ್, ಅದು ಬಿಟ್ಟ ಇನ್ನು ದೊಡ್ಡದಂತ ಏನೂ ಇಲ್ಲ.
0: ನಿಮ್ಮ ಮಗವ್ರಿಗೆ ಏನು ಸಮಸ್ಯೆ ಇದೆಯಮ್ಮ?
1: ಅವನಿಗ ನೀವು ಅನಗ ಹೇಳಗ ಸರ್ ಮಾತಾಡಕ್ಕೆ ಬರ್ತಾಯಿಲ್ಲ. ಬರ್ದಿದ್ದನ್ನ ನೀವು ಅನಗ ತಿಂಗಳಿಗೆ 2,000 ರೂಪಾಯಿ ಹಾಕ್ತಿದ್ರು, ಅದು ಕಟ್ಟಾಯ್ತು. ಅದು ಏನು ಬಗೆಯಲ್ಲಿ ಕಟ್ಟಾಗದಂತ ನನಗೆ ಗೊತ್ತಿಲ್ಲ.
0: ನಿಂತೋಗಿದೆ.
1: ಆಮೇಲೆ ನನಗ ನೀವು ಅನಗ ವಿಧಿ ದುಡ್ಡು ಬರಬೇಕಿತ್ತು, ಅದೇ ನಮ್ಮ ಮನೆ
0: ಹೋಗ್ತಿರೋದಿಲ್ಲ.
1: ಜೀವನ ಕಳಿಬೇಕು ನೀವು ಅನಗ, ಜೀವನ ಕಳಿಬೇಕಾರ ಬಹಳ ಕಷ್ಟದ ಸರ್. ಈ ಕಷ್ಟ ನೀವು ಅನಗ ನನಗ್ ಬಂದಾಗ ಇನ್ನೊಬ್ರು ಬರಬಾರ್ದು. ಈ ಕಷ್ಟ ನೀವು ಅನಗ ಈಗ ತಂಗರ ಅವ್ರ ಅವ್ ನಾವು ಅಂದ್ರ 8 ಜನ ಬೇರೆ ಹೆಣ್ಣು ಮಕ್ಕಳೇ, ತಮ್ಮದಿರಲ್ಲ ಅಣ್ಣದಿರಲ್ಲ. ಇವತ್ತು ಅವ್ರ ಮನೆ ಜೀವನ ಸಾಕದೇ ಅವ್ರ ಕಷ್ಟ. ಇವತ್ತು ನಮ್ಮ ಮಕ್ಕ ಅವಳಂತ ನೋಡಕ್ಕದ್ದವ್ರು ನೋಡಕ್ ಆಯ್ತಾ ಇಲ್ಲ. ಈ ಭಂಗದಲ್ಲಿ ನಾವು ಬದುಕ್ತೀನಿ, ನೀವು ಅನಗ ಇಷ್ಟೇ ಮಾತಾಡೋದು. ನೀವು ಅನಗ ಜೇಯ ಅಂತ ನಮ್ಮ ಕಲ್ಲಾಡ ಆಡಿ ನಮ್ಮ ಊರಲ್ಲಿ ಯಾರು ಯಜಮಾನ ಅವರ ಅವ್ರಿಗೋಸ್ಕರ ಅವ್ರ ನಮಸ್ಕಾರ ಹೇಳಿ ನೀವು ಬಂದು ರೇಡಿಯೋ ಕಾಲ ಮಾಡೋರ್ಗೆ ಅವ್ರಿಗೂ ನಮಸ್ಕಾರ ಮಾಡಿ ನಾನು ನಮಸ್ತೆ ಹೇಳ್ತೀನಿ.
0: ಇಲ್ಲಿ ಯಾವ ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ರಮ್ಮ ಸಂಪೂರ್ಣವಾಗಿ?
1: ಇಲ್ಲಿ ನಾವು
0: ಜೇನುಕುರುಬ
1: ಸೋಲ್ಗ
0: ಅಂದ್ರೆ 7 ಜನಾಂಗದವರು ವಾಸ ಮಾಡ್ಕೊಂಡು,
1: ಇನ್ನು ಅದು ಬಿಟ್ರೆ ಬೇರೆ ಜನಾಂಗ ಇಲ್ಲ.
0: ಅಂದ್ರೆ ತಮ್ಮ ಒಂದು ಕಲ್ಯಾಣ ಏಡಿಲಿ ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ರಾಗಿದ್ರೆ?
1: ಒಟ್ಟಿಗ ಒಂದು ಮೇಲ್ಗಡೆ ಕೆಳಗಡೆಯಿಂದ ಒಂದು 50-60-84 ಎರಡು ಸೇರಿಸ ಹೇಳ್ತಿರ ನಾನು ಕೆಳಗಡೆ ಎ ಆಡಿ ಬಿ ಆಡಿ.
0: ಅಂದ್ರೆ ಕಲ್ಯಾಣ ಎ ಮತ್ತು ಬಿ ಎರಡು ಸೇರಿಸಿ ಒಟ್ಟು 88 ಕುಟುಂಬಗಳು ವಾಸ ಮಾಡ್ಕೊಂಡು
1: ಇರೋವ್ರೆಲ್ಲ ನೀವು ಅನಗ ಈ ಆಡಿಲಿದ್ದ ಜನ ಜನಾಂಗ. ಆದ್ರೆ ನೀವು ಯಾವ ಆಡಿಲಿ ನೋಡಿದ್ರು ಜನ ಚಿಕ್ತಿತ್ತಿಲ್ಲ, ಅಂತ ಜನ ಇದ್ರು ನಮ್ಮ ಆಡಿಗಳಲ್ಲಿ. ಆ ಜನ ಈಗ ನೀವು ಅನಗ ಒಂದೊಂದೇ ಏನ 20 ಜನಕ್ಕೊಂದು ತಿಂಗಳಿಗೊಂದು ಹೆಂಗು ಹೋಯ್ತಾ ಇರೋದ್ರಲ್ಲಿ. ಆದ್ರ ಅವ್ರು ಕೊಡ್ತಾ ಇದ್ದೆ ಏನೋ ಅದ್ರ ಈ ಟಿ ಬಿ ಕಾಯಿಲೆ ಏನೋ ಅದು ನಾವು ನೀವು ಅನಗ ನಾವು ಆದಷ್ಟು ನಮ್ಮ ಕೈಲಿರೋದು ಅವ್ರ ಕೈಲಿ ಮಾಡೋಕ್ಕಾಗಿಲ್ಲ ಅಂದ್ರೆ ನಮ್ಮ ಕೈಲಿರೋದು ಅನ್ನ ಆಗಲಿ ಗಂಜಿ ಆಗಲಿ ತಕೊಯ್ಕೆ ಕೊಡ್ತಾ ಇದ್ರು. ಆದ್ರೆ ಅವ್ರಿಗೆ ಅನ್ನ ಬೇಕಾಗಿಲ್ಲ, ಅವ್ರಿಗೆ ಬೇಕಾಗಿರೋದೇನ ಇಸಿದ ನೀರು ಬೇಕು. ಆ ನೀರು ಕೊಟ್ಟರೆ ಅವರು ಕೈ ಒಡೋದು ಆಗಲೇ ಅನ್ನ ತಿನ್ನೋದು. ನಾವೆಲ್ಲಿಂದ ಕೊಡೋವು ಹಂಗೆ ಮಾಡ್ಕೊಂಡು ಸುಮಾರು ಈ ಆಡಲಿದ್ದದು ಲೆಕ್ಕ ಹಾಕ್ಸಕ್ಕೆ ಆಯ್ತಿತ್ತಲ್ಲ ಸರ್ ಅಂತ ಜನಗಳಿದ್ದು. ಇವತ್ತು ಹೋಗಿ ಹೋಗಿ ಒಂದು ಸ್ವಲ್ಪ ಜನ ಉಳಿದೀವಿ.
0: ಯಾಕೆ ಕಾರಣ ಇರ್ಬೋದಮ್ಮ?
1: ಕಾರಣ ಇದೆ ಸರ್, ಆ ರೋಗ ಇರೋದ್ರಿಂದ ಕಾರಣ. ಆ ರೋಗ ಇಲ್ಲಾಂದ್ರೆ ನಮ್ಮ ಜನಗಳು ಸಾಯ್ತಿತ್ತಿಲ್ಲ. ಆ ರೋಗದಿಂದನೇ ನಮ್ಮ ಜನಗಳು ನೀವು ಅನ್ನಕ ಮಟ್ಟ ಆಯ್ತಾ ಬಂದರು. ಆದ್ರೆ ಕೆಲವು ಜನಗಳು ಚೆನ್ನಾಗವ್ರ, ಆದ್ರೆ ನಮ್ಮ ಜೇನು ಗುರು ಭಂಗ ಮಾತ್ರ ನೀವು ಅನಗ ಸಾಯೋದು ಜಾಸ್ತಿ. ಅದು ಬಿಟ್ರೆ ನೀವು ಅನಗ ಇನ್ನು ಅವ್ರಿಗೆ ರೋಗ ಈಗ ನಾವು ಇವೇನಿ ಈಗ ನಮ್ಗೇನಾದ ತಕ್ಷಣ ಬಂದಾಗ ನಾವು ಇಲ್ಲಿ ಟೆಂಪೋ ಬರ್ತದ, ಟೆಂಪೋ ಬಂದಾಗ ತೋರಿಸ್ಕೊತೀವಿ. ಇವ ಪೆದ್ದ ಇವ ತಕೋಯ್ ತೋರಿಸ್ತೀನಿ, ನನಗೆ ಅಲ್ಲಿಗೆ ಹೋಗೋಕ್ಕಾಗಲ್ಲ ಸೊ ಹಿಂಗ ಅವನಿಗೆ ಮಾತಾಡಕ್ಕೆ ಬರಲ್ಲ. ರಾತ್ರಿ ಹೊತ್ತಿ ನಿದ್ದೆ ಮಾಡ್ತಾ ಇಲ್ಲ, ಒಂಥರ ಉಳ್ಳಾಡ್ತಾನೆ ಅಂತಂದಾಗ ಅವರು ಏನು ಒಂದು ಜರದ ಮಾತ್ರ ಕೆಮ್ಮು ಮಾತ್ರ ಕೊಡ್ತಾರೆ, ಸರಿ ಆಯ್ತಾನೆ.
0: ಆಸ್ಪತ್ರೆಗೆ ಏನಾದರೂ ತೋರಿಸಲಿಲ್ಲ
1: ಇಲ್ಲ. ಈಗ ಈ ತಿಂಗಳು ಬಂದ್ರೆ 3 ತಿಂಗಳಿಂದ ವಿವೇಕಾನಂದಲ್ಲಿ ನೀವು ಅನಗ ಸ್ವಾಮಿನಾಥ ಡಾಕ್ಟರ್ ತಾವು ಮಾತ್ರ ಫಸ್ಟ್ ಈಸ್ಕೊತ್ತಿದ್ದೋ ಈಸ್ಕೊತ್ತಿದ್ದಾಗ ಇವನಾಗ ಒಂಥರ ನೀವು ಅನಗ ಮಂಡಿ ಕೈ ಎಲ್ಲ ಚೇತ್ಕೊಳ್ಳೋದು ಹಂಗ ತೀರಗಂಟ ನಿಲ್ಸ್ಬಿಟ್ಟಿ. ಈಗ ತೀರಕ್ಕ 3 ತಿಂಗಳು ಕೊಡ್ತಾ ಇದ್ದ, ಈಗ ಹೆಂಗಿದ್ರೆ ಸಾಮಾನ್ಯ ಇಲ್ಲ ಅವನಿಗ. ಈಗ ಒಂಥರ ಗಣ್ಣು ಒಂಥರ ಇದ್ರಂಗ ಆಯ್ತದ ಅವನಿಗ. ರಾತ್ರಿ ನಿದ್ದೆ ಮಾಡಲ್ಲ, ಬೆಳಿಗ್ಗೆ ಮಾತ್ರ ನೀವು ಅನಗ ಹಿಂಗೆ ನಿಕ್ಕರ ಹಾಕೊಂಡು ಇದು ಹಾಕೊಂಡು ಬೆಳಿಗ್ಗೆ ತಿರುಗಾಡ್ತಾರೆ. ರಾತ್ರಿ ಹೊತ್ತು ಪಟ ಬಿಸಾಕ್ತಾರೆ. ಏನು ಮಾಡ್ದಾರೆ
0: ಕಷ್ಟ ಅವ್ರಿಗೆ ಗೊತ್ತು,
1: ನಮ್ಮ ಕಷ್ಟ ನಮ್ಗೆ ಗೊತ್ತು. ಆದ್ರೆ ನೀವು ಅನಗ ನಿಮ್ಗೆ ಹೇಳ್ದಾಗ ಇನ್ನೊಬ್ರಿಗೆ ಹೇಳ್ದಾಗ ಏ ಸುಳ್ಳು ಅಂತ ಅನ್ಬೋದು. ಆದ್ರೆ ನೋವು ತಾಯಿ ಒಬ್ಳು ಗೊತ್ತು ಮಾತ್ರ.
0: ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ರಮ್ಮ ಜೀವನಕ್ಕೆ?
1: ಈಗ ಜೀವನಕ್ಕೆ ಏನು ಇಲ್ಲ ಸರ್. ನೀವು ಅನಗ ಏನ ನೀವು ಅನಗ

0: ಮಾಡಿಸಾಕಿ ನಮ್ಮ ತಂಗಿ ಹೋಗಿ ಮೇಯಿಸ್ಕೊಬರ್ತಾರ ಕಟ್ಟಾಕತ್ತೀನಿ. ಈ ರೇಷನ್ ಬರ್ತಿತ್ತು, ನೀವು ರೇಷನ್ ಬಂದಾಗ ನಮ್ಗೆ ತೊಂದರೆ ಇರ್ತಿತ್ತಲ್ಲ, ಹೆಂಗೆ ಜೀವನ ಕಳಿಬೋದಾಯ್ತು. ನೀವನ ಬೆಲ್ಲ ಸಿಕ್ತಿತ್ತು, ನೀವನಾಗ ಅಕ್ಕಿ ಸಕ್ಕರೆ ಬ್ಯಾಳ ಕಾಳು ಕಳ್ಳ ಕಾಳು ಅದೆಲ್ಲ ಸಾರ್ಗ ಅನ್ನೋದು ತೊಂದರೆ ಇರ್ತಿಲ್ಲ. ಇವತ್ತು ನೀವನಾಗ ಅದು ನಿಂತೋಯ್ತು, ನಮ್ಗೆ ಕಷ್ಟ.
1: ಈಗ ರೇಷನ್ ನಿಲ್ಸ್ಬಿಟ್ಟಿದ್ದಾರೆ?
0: ನಿಲ್ಸ್ಬಿಟ್ಟಿದ್ದಾರೆ.
1: ಎಷ್ಟು ದಿನ ನಿಲ್ಸ್ಬಿಟ್ಟಿದ್ದಾರೆ?
0: ಈಗ 6 ತಿಂಗಳ ಮೇಲೆ ಆಯ್ತು.
1: 6 ತಿಂಗಳಾಗಿದ್ದೀವಿ?
0: 6 ತಿಂಗಳಾಗದ. 6 ತಿಂಗಳಿಂದ ನೀವನಾಗ ನಮ್ಗೆ ರೇಷನ್ ಇಲ್ಲ. ಆದ್ರೆ ನೀವನಾಗ ಇವ್ ಮಾತಾಡಲ್ಲ ಅಂತ ಇವನಿಗೊಂದು ರೇಷನ್ ಕೊಡ್ತಿರು, ನನಗೊಂದು ರೇಷನ್ ಕೊಡ್ತಿರು, ಸಾಕು ಜೀವನಕ್ಕೆ ನಮ್ಮ ತಾಯಿ ಮಕ್ಕಳಿಗೆ. ಅಷ್ಟೇ, ತೀಗಿಲ್ಲ.
1: ಏನಕ್ಕೋಸ್ಕರ ನಿಲ್ಸಿದ್ದಾರೆ ಅಂತ
0: ಅದು ಗೊತ್ತಿಲ್ಲ ಸರ್. ಈಗ ನೀವನಾಗ ಸೊಸೈಟಿಲಿ ಬರ್ತದ, ಈಗ ನನ್ನ ಮಗನಿಗೆ 5 ಕೆಜಿ ಅಕ್ಕಿ ಕೊಡ್ತಾರೆ, ನನಗೆ 5 ಕೆಜಿ 10 ಕೆಜಿ ಅಕ್ಕಿ ಕೊಡ್ತಾರೆ.
1: ಸರ್ಕಾರ ಕೊಡ್ತಿದ್ದಂತ ರೇಷನ್ ಇಂದ ತಮ್ಮ ಒಂದು ಜೀವನ ನಡ್ಕೊಂಡು
0: ಹೋಗ್ತಾ
1: ಇತ್ತು. ತುಂಬಾ ಕಷ್ಟ
0: ಕಷ್ಟ ಒಬ್ರಿಗಲ್ಲ, ಇಡೀ ದೇಶನೇ ತೊಂದ್ರೆ. ಅವ್ರೇನಂದ್ರೆ ಕೂಲಿ ಮಾಡಂತ ಜನಗಳು ಹೋಗಿ ನೀವನ್ನ ಕೂಲಿ ಮಾಡ್ಬೋದು, ಪ್ರತಿಯೊಂದು ತರಕ ಸಾಲ್ತಿಲ್ಲ. ಅದರಿಂದ ಸರ್ ನೀವನ್ನಾಗ ಏನೋ ಸರ್ಕಾರ ಅದೊಂದು ಮಾಡಿದ್ರು, ಅದು ಮಾಡದ್ನ ನಿಂತೋಗದ. ಈಗ ನೀವನ್ನಾಗ ಕಷ್ಟದ ಮೇಲೆ ಕಷ್ಟ. ಈ ಮಳೆ ಬೇರೆ, ಕೆಲಸ ಇಲ್ದಿದಾವ ಹೊತ್ತಿಗೆ ಕೆಲಸ ಮಾಡ್ತಾರ, ಇಲ್ಲಾಂದ್ರೆ ಇಲ್ಲ. ಮಳಲಿ ಎಲ್ಲ ಕೂತ್ಕೊಂಡು ಏನು ತಿಂದಾರಿ? ಆವತ್ತು ನೀವನಾಗ ನಮ್ಮ ತಾಯಿ ತಂದೆ ಇದ್ದಾಗ ಗತ್ತಲ್ಲಿ ಒಂದು ಮೂಟ ಸೊಪ್ಪು ಕುಯ್ಕೊಂಡ್ಬಂದ್ರವಾ, ಅದು ಅಗ್ರಣಿ ಇಲ್ಲ ಬಗ್ರಾಣಿ ಇಲ್ಲ, ಉಪ್ಪು ಹಾಕೋದು ಬೇಯಿಸೋದು ಕೊಡ್ತಿರೋದೆ ಮಕ್ಕಳಿಗೆ. ಒಂದು ಆಳ್ಗ ನೀವನಗ ಮಡ್ಕ ಅಂಬ್ಲಿ ಕಾಯಿಸ್ಬಿಟ್ಟು ಒಂದೊಂದು ತಟ್ಟ ಹೋಯ್ತಿದ್ರು. ಅವತ್ತು ದನ್ನ ಹೆಂಗಿತ್ತು, ಇವತ್ತು ದನ್ನ ಹೆಂಗದ?
1: ತುಂಬಾ ಆರೋಗ್ಯವಾಗಿ
0: ಇರ್ತದ ಮಕ್ಕಳು. ಯಾರು ನಿಮ್ಮಂತವ್ರು ಬಂದ್ರ ನಮ್ ನೀಡಕ್ ಆಯ್ತಿತ್ತಲ್ಲ ಓಟನೆ, ಹೋಗಿ ಗುತ್ತಿ ನೋಕಂಡ್ರ ನೀವು ಕರೆದ್ರು ಬರ್ತಾ ಇಲ್ಲ, ಎಲ್ಲಾರ ಕಲ್ ತಕೊಂಡು ತಗ್ಲಿ ಹಂಗ ಮಾಡ್ತಾ ಇತ್ತು ನಮ್ಮ ಕಾಲದಲ್ಲಿ. ಆದ್ರ ಮಕ್ಕ ಚಿಕ್ಕ ವಯಸ್ಸು ನಾವು. ಆಗ ನಮ್ಮ ಅಪ್ಪ ಅವ್ರು ನೀವನಾಗ ಜಮೀನ್ ಹಿಡಿಯಕ್ ಸಲುವಾಗಿ ಬಟ್ಟಿಗೆಲ್ಲ ಬಟ್ಟ ನೀವನಾಗ ಹಿಂಗೆ ಇಂಥ ಬಟ್ಟ ಅರ್ಕು ಬಟ್ಟ ಅಂದ್ರ ನಾವು ಕಟ್ಕೊಬಿಟ್ರ ಸ ಒಂದು ಚೀರಲ್ಲಿ 4 ಜನ ಹೆಣ್ಣು ಮಕ್ಕಳಿಗೆ ಅರ್ದರ್ದು. ಇವತ್ತು ಬಟ್ಟ ಎಷ್ಟು ಬೇಕು, ಬೇರೆ ರೋಡಲ್ಲಿ ಬಂದು ಹೋಗಿ ಅವ್ರಿಗೆ ಕೊಡ್ಬೋದು. ಅವತ್ತಿನ ಕಾಲದಲ್ಲಿ ಬಟ್ಟಿಗೆ ಜೀವನ ಕಳೆದಿದ್ದು, ಇವನಾಗ ಊಟದಲ್ಲಿ ಸಮಸ್ಯೆ ಇತ್ತು. ಆ ಸಮಸ್ಯೆ ಈಗ ಹೇಳಿದ್ರ ಕಣ್ಣಲ್ಲಿ ನೀರು ಬರ್ತದ ಸರ್, ಅದು ಹೇಳ್ಕೋಬಾರ್ದು.
1: ತುಂಬಾ
0: ಇವತ್ತು ಕಷ್ಟ ಇಲ್ಲ, ಇವತ್ತು ಸುಖ. ಅವತ್ತು ಕಷ್ಟ ಇತ್ತು, ಕಷ್ಟದಲ್ಲೇ ನಮ್ಮ ತಾಯಿ ತಂದೆ 8 ಮಕ್ಕಳು ಸಾಕಿದ್ರು. ಇವತ್ತು 2 ಆಪ್ರೇಷನ್ ಮಾಡಿಸ್ಕೊಂಡಿರೋ ಅವ್ರು ಸಾಕಾಗ್ತಾ ಇಲ್ಲ ಇಲ್ವಾ ಸರ್? ಇವತ್ತು ನಮ್ಮ ತಾಯಿಗ 12 ಮಕ್ಕಳು, ಈಗ ಇರೋದು ನಾವು ನೀವನಾಗ 8 ಮಕ್ಕಳು, ಹೆಣ್ಣು ಮಕ್ಕಳೇ. 8 ಮಕ್ಕಳಿಗೆ ನಮ್ಮ ತಾಯಿ ತಂದೆ ಏನಂದ್ರು, ಇನ್ನೊಬ್ರ ಮನೇಲಿ ಉಪ್ಪು ಹೋಗ್ಬೇಡಿ, ಮೆಣಸಿಕಾಯಿ ಹೋಗ್ಬೇಡಿ, ನಿಮ್ಮ ಮನೆ ಆಯ್ತು, ನೀವು ಆಯ್ತು, ಈ ತರ ಜೀವನ ಕಳೆದ್ರೆ ನಾ ಹೆಂಗ್ ಸಾಕ್ತೀನಿ ನಿಮ್ಮನ್ನ, ಅದೇ ರೀತಿ ಇರ್ಬೇಕು ಅಂತಂದ್ರು. ಆ ರೀತಿ ನಾವು ಗೊತ್ತಾಗಿ ಬದುಕ್ತೀನಿ ಸರ್, ಸುಳ್ಳಲ್ಲ.
1: ಕಾಲದಲ್ಲಿ ಜೀವನ ಸಾಗಿಸ್ಕೊಂಡೋದಕ್ಕೆ ಕಷ್ಟ ಇದ್ರು ಕೂಡ ನಿಮ್ದೇ ಅನ್ನೋದಿತ್ತು
0: ಇತ್ತು. ಈಗ ನೀವನಾಗ ನೆಮ್ಮದಿಲ್ಲ, ನೀವು ಎಷ್ಟೇ ಮೊಟ್ಟ ಚಿಕ್ಕನ ಏನೇ ತಂತೀನಿ ನೆಮ್ಮದಿಲ್ಲ. ಅವತ್ತು ಬೇಯಿಸಿರ ಅಂದ್ರೆ ಬೆಂಕಿಲಿ ಬೇಯಿಸಿರ ಗೆಣಸು ಒಂದ್ ಚೀಲ, ಹಸಿ ಗೆಣಸು ಒಂದ್ ಚೀಲ, ಅದ್ಯಾಕ ಬೆಳಿಗ್ಗೆ ಬೇಕಲ್ಲ ರಾತ್ರಿ ಬೇಯಿಸ್ಬಿಡೋದು. ಇಲ್ಲಿಂದ ಸುಟ್ಕೊ ಬಂದಿರ ಗೆಣಸ ಸಾಯ್ಕಾಲ ತಿನ್ಸೋದು ಮಕ್ಕಳಿಗೆ ಬಿಸಿ ನೀರು. ಅದು ಎಲ್ಲ ನೀರು, ಇವತ್ತು ನೆಲ್ಲಿ ನೀರಾದ ಬೋರ್ ನೀರಾದ, ಅವತ್ತು ಕೆರೆ ನೀರು, ಕೆರೆ ನೀರು ಕುಡಿದ್ರು ರೋಗ. ಇವತ್ತು ನೆಲ್ಲಿಲ್ಲ ಒಳಗಿಂದ ಬರ್ತದ, ಒಳಗಲ್ಲಿ ಗೊಜ್ಜು ಬಂದದೋ ನೀವನಾಗ ಪಿಟ್ರಿ ನೀರು ಬಂದದೋ ಇನ್ನೊಂದು ಬಂದ ನಮ್ಗೆ ಗೊತ್ತಿಲ್ಲ. ನೀರಲ್ಲಿ ಎಷ್ಟು ಗೊಜ್ಜು ಅದಂತ ನಮ್ಗೆ ಗೊತ್ತಿಲ್ಲ. ಕೆರಲ್ಲಿ ನೀವನಾಗ ಆನ ಬಂದು ಉತ್ಸವ ಹೋಯ್ತದ, ಏತು ಬಿಟ್ಟು ಹೋಯ್ತದ, ಆ ನೀರು ಕುಡಿತಿದ್ದು. ಅವತ್ತು ರೋಗ ಇಲ್ಲ,
1: ಇವಾಗೆಲ್ಲ ರೋಗಗಳು ಕೂಡ
0: ಬರ್ತಾ ಇದೆ. ರೋಗ ಅಂದ್ರೆ ಈಗ ಇವತ್ತು ನೀವನಾಗ ಮಾತಾಡ್ಬಿಟ್ಟು ಹೆಸರು ಬಂದಿದ್ರು ಆ ಸಿಕ್ಕಮ್ಮ ಮಾತಾಡ್ತಾ ಬೆಳಿಗ್ಗೆ ಇಲ್ಲ ಅಂತಂದಾಗ ಕಾರಣ ನಿಮ್ಮನ್ನ ಹೇಳಕ್ಕದ್ದ. ನಮ್ಮ ರೋಗ ನಮ್ಮನ್ನ ಏನಿತ್ತು ನಮಗೆ ಗೊತ್ತಿಲ್ಲ ಇಲ್ವಾ ಸರ್? ಇದನ್ನ ಜನ ಒಂದೊಂದ್ರಲ್ಲಿ ಅಂತಾರ, ಏ ಅವ ಮಾಡಿಸ್ಬಿಟ್ಟ, ಅವ ಸತ್ತ, ಮಾಡ್ಲ ಯಾರು ಮಾಡೋಕ್ಕಾಗಲ್ಲ. ನಮ್ಮ ಜೀವನದಲ್ಲಿ ಇರೋದು ಸರ್ ಗೊತ್ತಾಗಿರ್ಬೇಕು, ಬದುಕಬೇಕು ಅಂತಂದ್ರೆ ನಮ್ಮ ಇದರಲ್ಲೇ ಇರೋದು, ಇನ್ನೊಬ್ರು ಮಾಡೋಕ್ಕಾಗಲ್ಲ.

0: ಈಗ ತಾವುಗಳು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ಮಾಡಿಸ್ಕೊಂಡಿದ್ರ?
1: ಅದ್ರ ಸುಮಾರು ಜನ ನಮ್ದು ಅದ, ಅದ್ರ ನೀವ ನಮ್ ಗುಂಪಲ್ಲಿ ಎಲ್ಲರದ ಆಧಾರ್ ಕಾರ್ಡ್ ಇವ್ರದ್ದು ಕಂಡುಬಿಟ್ಟಿಗದು ರೇಷನ್ ಅವ್ರದ್ದು ಇಲ್ಲ, ಸ್ವಲ್ಪ ಜನ ರೇಷನ್ ಕಾರ್ಡ್ ಇಲ್ಲ, ಹಿಂಗೆ ಆಧಾರ್ ಕಾರ್ಡು ಐಡೆಂಟಿಟಿ ಕಾರ್ಡ್ ಎಲ್ಲ ಮಾಡಿಸ್ಕೊಂಡ.

0: ಅವ್ರಿಗೆ ನಾವು ಹೇಳಿ ಮಾಡ್ಸಕ್ಕ ಅಂತಂದ್ರೆ ಈಗ ನೀವು ಮಾಡಿಸ್ಬೇಕಾರ ಬಾ ನೀನು ದುಡ್ಡು ತಕೊಂಡು ನೀವು ಮಾಡ್ಸಂದಾಗ ನಾವೆಲ್ಲಿ ಮಾಡ್ಸಕ್ಕದು ಅವ್ರ ಕೈಲಿ ತನಿ ಇರೋದು ಸರ್. ಈಗ ಇವತ್ತು ನನಗೆ ಇಲ್ಲ ಅಂತಂದ ಮೇಲೆ ನಿಮ್ಗೆ ಹೇಳೋಕ್ಕಾಗಲ್ಲ. ನಿಮ್ಗೆ ಹೇಳಿದ್ರೆ ನೀವು ಅನ್ನಾಗ ಹೇ ಚಿಕ್ಕಮ್ಮನ ಇಲ್ಲೇ ಹುಟ್ಟಿ ಬೆಳೆದು ಮಾಡ್ಸಕ್ಕಾಗಿಲ್ಲ ಅನ್ನೋದು ಯಾರ್ದ ನಿಮ್ಮ ಬಾಯಿಲಿ ಬರ್ತ ಇಲ್ವ ಸರ್? ಅದನ್ನ ನಾವು ಮಾಡಿಸಿ ಮಡಿಕೊಂಡು ನಿಮ್ಮ ಹತ್ತಿರ ಬಂದಾಗ ಒಂದೊಂದು ಆಧಾರ್ ಕಾರ್ಡ್ ಅದ, ಅದರ ಜಾತಿ ಪತ್ರ ಇನ್ನೊಂದಿಲ್ಲ ಇರೋದು ಹೇಳ್ಬೇಕು. ಅದರ ಆಧಾರ್ ಕಾರ್ಡು ನಮ್ಮ ಹುಡುಗಂದು, ನಂದು ರೇಷನ್ ಕಾರ್ಡ್, ನಮ್ಮ ತಮ್ಮ ಅದ, ನಮ್ಮ ಗುಂಪಲ್ಲಿ ಎಲ್ಲ ಅದ. ಅದ್ರ ನಮ್ಮ ತಂಗಿ ಮಗಳದು ಅಳಿಂದು ಅವ್ರದಿಲ್ಲ, ಅದ್ರ ಇನ್ನು ಸ್ವಲ್ಪ ಜನದಿಲ್ಲ ಬಿಡಿ ಸರ್. ಅವ್ರಿಗೆ ರೇಷನ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ಕಾರ್ಡ್ ಸುಮಾರು ಜನಕ್ಕಿಲ್ಲ. ಹಿಂಗೆ ಬರ್ತಾರ ಬರ್ಕ ಹೋಯ್ತಾರೆ, ಅವರು ಇವ್ರಿಗೆ ಹೇಳ್ತಾರೆ ಇವರು ಮಾಡಿಸಲ್ಲ.
1: ಈಗ ಸರ್ಕಾರದಿಂದ ಯಾವೆಲ್ಲ ಮೂಲಭೂತ ಸೌಕರ್ಯಗಳು ತಮ್ಮೊಂದು ಅಡಿ ಸಿಗ್ತಿದೆ, ಒಂದು ಸಮಸ್ಯೆಗಳಿದೆ ಅಂತ ಮಾಡಿ
0: ನಮ್ಮ ಮಾಡಿಲ್ಲ ಸಮಸ್ಯೆಗಳಾದ ಬೇಕಾದಷ್ಟದ. ಇವತ್ತು ನೀವು ಅನ್ನಾಗ ಮನೆ ಇಲ್ದಿದ್ದವ್ರಿಗೆ ಮನೆ ಇಲ್ಲ, ಬರೋವ್ರಿಗೆ ಮನೆ ಬಂದದ, ಅದು ಅರ್ಧ ಬರ್ಧ ಆಗದ, ಅದನ್ನ ಎತ್ತಿ ನಿಲ್ಸಿದ್ರೆ ತಾನೇ ಸನ್ನಿ ಒನಗ ಅವ್ರು ಆ ಗುಡ್ಸ್ನಲ್ಲಿ ಇರ್ಬೋದು. ಅದು ಇಲ್ಲ ಅಂದಾಗ ಜೀವನ ಎಲ್ಲಿ ಮಾಡ್ಬೇಕು? ಈಗ ಒಬ್ಬರ ಮನೇಲಿ ಇದೆ ನಮ್ಮ ಹುಡುಗಿ, ಬೇರೆಯವ್ರ ಮನೇಲಿ ಅವಳು ಮನೆ ನಿಂತೋಯ್ತು. ಇನ್ನು ಅದು ನೀವು ಅನ್ನಾಗ ಮಾಡಿ ಬರ್ಬೇಕಾರೆ ಇನ್ನು 2 ವರ್ಷ ಆದದೋ 1 ವರ್ಷ ಆದದ ನಮಗೆ ಗೊತ್ತಿಲ್ಲ. ಈಗ ನಾವು ನೀವು ಅನ್ನಾಗ ಬೇರೆ ರೈತರಂಗ ಅದು ಇದು ಮಡಿಕೊಂಡು ಏನಾರು ಅರ್ಜೆಂಟಾಗಿ ನಮ್ಮ ಮನನ ಸರಿ ಮಾಡಿಸ್ಕೋಬೇಕನ್ನೋ ಗೊತ್ತಿಲ್ಲ. ಆ ಗೊತ್ತಿಲ್ದಿರೋ ಗಂಟ ಈಗ ನಿಮ್ಗೆ ಕಾಲ್ ಕಟ್ತೀವಿ, ಏ ನಮ್ಮ ಜೈಲ್ದ ಆಗ್ಬೇಕು ಇರಮ್ಮ, ಈಗಲೇ ನೀವು ಅನ್ನಾಗ ನೀವು ಹೇಳ್ದಾಗ ಅಷ್ಟು ಮಾಡೋಕ್ಕಾದಂತ ಅವ್ರಂತ ಅಷ್ಟು ನಾವು ನೀವು ಅನ್ನಾಕ ಕೇಳ್ಕೊಂಡು ಇನ್ನೊಬ್ರು ಮನೇಲಿ ಇದ್ಕೊಂಡಾಗ ಅವ್ರು ಬಂದು ಬಿಡು ಅಂದಾಗ ಬಿಡ್ಲೇಬೇಕು ಇಲ್ವ ಸರ್? ಆ ಸ್ಥಿತಿಲಿ ನಮ್ಮ ಊರಲ್ಲಿ ರೋಡದೇನು ಸಮಸ್ಯೆ ಇಲ್ಲ. ರೋಡದೇನು ನೀವು ಅನ್ನಾಗ ಮೇನ್ ರೋಡ್ ಒಳ್ಳೆ ಪೈನಾಗದಾದ್ರೆ ಆಡಿ ಒಳಕ್ಕೆ ಹೋಗ್ಬೇಕಾದ್ರು ಗೊಜ್ಜೆ ಇಲ್ಲ, ಆದರೆ ಸಿಂಪಲಾಗಿ ಆ ರೋಡ್ ಕೆಳಗಡೆ ಆಡಿಗೆ ಹೋಗ್ಬೇಕಾರ ಸ್ವಲ್ಪ ಕಷ್ಟ ಇಲ್ವ ಸರ್? ಇಬ್ಬಿ ಆಡಿಗೆ
1: ಈಗ ಕುಡಿನೀರು ಸೌಲಭ್ಯ ಇಲ್ಲ.
0: ಕುಡಿಯೋ ನೀರಿಗೆ ಏನು ತೊಂದರೆ ಅಲ್ಲ ಸರ್, ಆದ್ರೆ ನೀವು ಅನ್ನಾಗ ಈ ನೆಲ್ಲಿ ನೀರಿಗಿಂತ ಒಂದು ಬೋರ್ ಹೊಡಿಸ್ಕೊಟ್ರ, ಈ ಬೋರಿಂಗ್ ಹೊಡಿಯದ ಅದು ನೆಮ್ಮದಿ. ಆ ನೀರಲ್ಲಿ ಏನು ಗೊಜ್ಜೆ ಇರಲ್ಲ. ಗೊಜ್ಜೆ ಹೆಂಗೆ ಅಂತಾನೆ, ಈಗ ಅಲ್ಲಿ ಸರ್ಗೂರಿಂದ ಹೋಟ್ಲಲ್ಲಿ ಆ ಕಡೆಯಿಂದ ಬೀದಿಲಿ ಬರ ನೀರು, ಆ ಬಟ್ಟೆ ಬರೆ ಕೊಳ್ದು ನೀವನ್ನ ಬರ ನೀರನ್ನ ಬಿಟ್ರಿಗ ಹಾಕ್ತಾರ ಆ ನೀರಲ್ಲಿ. ಹಂಗಾಗಿ ನೀವು ಅನ್ನಾಗ ನೀವು ಅದರಲ್ಲಿ ಒಂದು ಡಬ್ಬ ತಕ್ಕೋಗಿ ನಮ್ಮ ಜನಾಂಗ ನೀವು ನಮ್ಮ ಸಾಹೇಬ್ರುಗಳೆಲ್ಲ ಏನು ಮಾಡ್ತಾರೆ ಆ ನೀರನ್ನು ತಕ್ಕೋಗಿ ಚೆನ್ನಾಗಿರೋ ನೀರಂತ ತಕ್ಕೋಗಿ ಮಡಿಕತ್ತಾರೆ. ಆಗ ಆ ನೀರು ಕುಡಿಯೋದಕ್ಕಿಂತ ಕೆರ ನೀರು ಕುಡಿರಿ, ಆ ನೀರಿಗಿರ ಶ್ರೇಷ್ಠ ಈ ನೀರಿಗಿಲ್ಲ.
1: ಈಗ ತಮ್ಮೊಂದು ಕಲ್ಲಳ್ಳಿ ಏಡಿಲಿ ಎಲ್ಲ ಕುಟುಂಬಗಳಿಗೆ ಕೂಡ ಶೌಚಾಲಯ ಆಗಿದೆ ಅಮ್ಮ? ಹೇಗೆ
0: ಆಗಿಲ್ಲ ಸರ್, ಆದ್ರೆ ಒಂದು ಸ್ವಲ್ಪ ಜನಕ್ಕಾಗಿರ್ಬೋದು, 3 ಜನ 4 ಜನ ಕೆಳಗ ಅದೇ ಏ ಆಡಿಲಿ, ಆದ್ರೆ ಈ ಆಡಿಲಿ ಆಗಿಲ್ಲ. ಒಬ್ರಿಗೊಂದು ಶೌಚಾಲಯ ಇಲ್ಲ, ಯಾವುದಕ್ಕಿಲ್ಲ ಸರ್, ಆದ್ರೆ ತೊಂದ್ರೆ ಅದ.
1: ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ
0: ಇದೆ. ಆ ಜಮೀನು ಅಂತಂದ್ರೆ ಅದೇ ಹಿಂಗೆ ನಮ್ಮ ತಂದೆಯವರು ಅಷ್ಟು ಇಷ್ಟು ಹಿಡಿದು ಇವ್ ಮಕ್ಕಳಿಗೆ ಒಂದು 1/2 ಎಕ್ರೆ ಒಂದು 1/2 ಎಕ್ರೆ ಇಷ್ಟು ಅಂದ್ರೆ ಒಬ್ಬೊಬ್ರಿಗದ. ನೀವು ಅನ್ನಾಗ 2 ಎಕ್ರೆ 3 ಎಕ್ರೆ ಹಿಂಗಲ್ಲ ಅದ. ಆದ್ರೆ ನಮ್ಗೆ ನೀವು ಅನ್ನಾಗ ನಮ್ಮ ಅಪ್ಪ ಹಿಡ್ದದ್ದು ಗಂಡು ಮಕ್ಕಳು ಆಗಲಿ ಹೆಣ್ಣು ಮಕ್ಕಳು ಅಂತಂದ್ಬಿಟ್ಟು ಒಂದು 1/2 ಎಕ್ರೆ ಅನ್ಸ್ಬಿಟ್ಟಾರೆ.
1: ಬಹಳ ಸಂತೋಷಮ್ಮ, ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು, ಹಾಗೆಯೇ ಎಚ್ ಡಿ ಕೋಟೆ ತಾಲೂಕಿನಲ್ಲಿರುವಂಥ ಹಾಡಿಗಳು ಕೂಡ ಈ ಒಂದು ಮೂಲಭೂತ ಸೌಕರ್ಯಗಳಿಂದ ಕಷ್ಟಪಡ್ತಿರುವಂಥ ಎಷ್ಟೋ ಹಾಡಿಗಳಿಗೆ ಏನಾದರೂ ಕಿವಿ ಮಾತಾಡೋಕ್ಕೆ ಇಷ್ಟಪಡ್ತೀರಾ ಹಾಡಿಗಳಿಗೆ?
0: ಹಾಡಿಗಳು ನಾವು ನೀವು ಒಂದು ಹಾಡಿಗಳು ಹೋಗಿ ನೋಡಿದ್ರೆ ಅದು ಹಾಡಿಲಿ ಕಷ್ಟ ಅಂತ ಹೇಳ್ಬೋದು. ಈಗ ನಾವು ಹಾಡಿಗಳಿಗೆ ಹೋಗಲ್ಲ, ಅವರು ನಮ್ಮ ಹಾಡಿಗಳಿಗೆ ಬಂದು ಸಮಸ್ಯೆ ಹೇಳಲ್ಲ. ಈಗ ನಾವು ನೀವು ಅನ್ನಾಗ ನಿಮ್ಮ ಹಾಡುಗಳಿಗೆ ಬಂದು ನೀವು ಅನ್ನಾಗ ನಿಮ್ಮ ಕಷ್ಟ ಏನದ ಎತ್ತಲದ ಅಂತ ನಾವು ಕೇಳ್ಕೊ ಬಂದಾಗ ಅವ್ರ ಹಾಡಿಲಿ ಏನು ಸಮಸ್ಯೆ ಅಂತ ನಾವು ಹೇಳ್ಬೋದು ಸರ್. ಈಗ ನೀವು ಅನ್ನಾಗ ನಮ್ಮ ಹಾಡುಗಳಲ್ಲಿ ಇರೋದು ಏನು ಸಮಸ್ಯೆ ಅಂತ ಅದು ಹೇಳ್ಕೊಬೋದು. ಅವ್ರ ಹಾಡಿದ್ದು ನಮ್ಗೆ ನೀವು ಅನ್ನಾಗ ಬಾವಿಕಾಯಿರ ಆಡ್ಯೋ ಕೆಬ್ಬಪ್ಪುರ ಆಡ್ಯೋ ನೋಡಾಡ್ಯೋ ನೀವು ಅನ್ನಾಗ ಆ ಹಾಡಿಲಿ ಎಲ್ಲ ನಾವು ನುಗ್ಗಿ ನೋಡಿ ಇರೋ ಸತ್ಯನ ಹೇಳ್ಬೇಕು. ಇಲ್ದಿದ್ದು ಸುಳ್ಳು ಆಡಕ್ಕೆ ಹೋಗೋದೇ ಸಾಹೇಬರು ಬಂದಿದ್ರು ಹಾಡುಗಳಲ್ಲಿ ಏನಿತ್ತು ಕಷ್ಟ ಸುಖ ನಿಮ್ಮ ಹಾಡುಗಳದೆಲ್ಲ ನಾನು ಮಾತಾಡಿನಿ ಅಂತ ಹೇಳೋಕ್ಕಾಗಲ್ಲ ಸರ್.
1: ಭಾಳ ಸಂತೋಷಮ್ಮ, ಇಷ್ಟೊತ್ತು ನಮ್ಮ ಒಂದು ನಂಗ ಕಡು ನಂಗಜನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಒಂದು ಕಲ್ಲಳ್ಳ ಏಡಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ.
0: ನಮಸ್ತೆ ಸರ್.
1: ಪ್ರಿಯ ಕೇಳುಗರು, ಕೇಳಿದ್ರಲ್ಲಿ ಇಷ್ಟೊತ್ತು ನಂಗ ಕಡು ನಂಗಜನ ಕಾರ್ಯಕ್ರಮದಲ್ಲಿ ಸರಗುರು

0: ತಾಲೂಕಿನ ಕಲ್ಲಾಳೆಯ ಅಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಕಲ್ಲಾಳೆಯ ಅಡಿಯ ನಿವಾಸಿಗಳಾದ ಶ್ರೀಮತಿ ಚಿಕ್ಕಮ್ಮರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಸಮಸ್ಯೆ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ.
3: ಕಾಸುಕಿಯ ಕುರುಬಾರು ದೂರಿ ದೂರಿ,
1: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರು ತಾಲೂಕಿನ ಕಳ್ಳಹಳ್ಳ ಎ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ಹಾಡಿಯ ನಿವಾಸಿಗರಾದ ಶ್ರೀಮತಿ ಚಿಕ್ಕಮ್ಮಾರವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನ

0: ವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದಂಗಳ ವಿಶ್ವ ಸ್ತನ್ಯಪಾನ ಸಪ್ತಾಹ ಮತ್ತು ಎದೆಹಾಲಿನ ಮಹತ್ವ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಷ್ಮಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
3: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
4: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
3: ಮಾನಸಿಕ
4: ದೈಹಿಕ
3: ಸಾಮಾಜಿಕ ಸುಸ್ಥಿತಿ,
4: ಮಹಿಳೆಯರು
3: ಮಕ್ಕಳು
4: ಹಿರಿಯರು
3: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
4: ತಪ್ಪದೆ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ 9:20, ಮರುಪ್ರಸಾರ ಶುಕ್ರವಾರ 6:50.
1: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
5: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ಲಿಂಗರಾಜು. ಕೇಳುಗರೆ, ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನ ಸಪ್ತಾಹದ ಮಹತ್ವ ಹಾಗೂ ತಾಯಿಯ ಎದೆಹಾಲಿನ ಮಹತ್ವವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ತಜ್ಞರಾದ ಡಾಕ್ಟರ್ ಸುಷ್ಮಾ ವೈದ್ಯನಾಥ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
6: ನಮಸ್ತೆ ಸರ್.
5: ಮೇಡಮ್, ನಮ್ಮ ಪ್ರತಿ ವರ್ಷ 1-7 ತನಕ ಕೂಡ ನಾವು ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಈ ಒಂದು ಸ್ತನ್ಯಪಾನದ ಮಹತ್ವ ಇರ್ಬೋದು ಮತ್ತು ತಾಯಿಯ ಎದೆ ಹಾಲಿನ ಮಹತ್ವ ಕುರಿತು ಇವತ್ತು ಮಾತನಾಡಿದ್ರೆ, ಮೇಡಮ್, ಈ ಒಂದು ಸ್ತನ್ಯಪಾನ ಸಪ್ತಾಹ ಅಂದರೆ ಏನು, ಅದರ ಮಹತ್ವ ಮತ್ತು ಈ ಒಂದು ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ತಿಳಿಸ್ಬೋದ ಮೇಡಮ್?
6: ಪ್ರತಿ ವರ್ಷ 1-8 ಇದು ಯುನಿಸೆಫ್ ಇಂದ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಮಾಡ್ತೇವೆ. ಇದರದ್ದು ಮಹತ್ವ ಏನು ಅಂತ ಹೇಳಿದ್ರೆ, ತಾಯಿಯ ಹಾಲಿನ ಮಹತ್ವನ ಕೇವಲ ತಾಯಿ ಅಲ್ಲದೆ ಕುಟುಂಬ ಜೊತೆಗೆ ಎಲ್ಲ ಸೊಸೈಟಿಗೂ ಅದರ ಅರಿವು ಮೂಡಿಸ್ಲಿಕ್ಕೋಸ್ಕರ, ಮತ್ತೆ ಮಗುವಿಗೆ ತಾಯಿಯ ಹಾಲು ಅದು ಅದೊಂಥರ ರೈಟ್ಸ್ ಅಂತದ್ದು, ಮಗುವಿಗೆ ಹಾಲು ತಾಯಿದು ತಗೊಳ್ಬೇಕು ಅನ್ನೋದು ರೈಟ್ಸ್, ಅದು ಎಲ್ಲ ತಾಯಂದಿರಿಗೂ ಅರಿವಾಗಬೇಕು ಅಂತ ಹೇಳಿ ನಾವು ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಮಾಡ್ತೀವಿ. ಈ ವರ್ಷದ್ದು ಥೀಮ್ ಏನಿದೆ ಅಂತ ಹೇಳಿದ್ರೆ, ಅದು ಮಗುವಿನ ಆರೋಗ್ಯಕ್ಕೆ ಈ ಹಾಲು ಬೇಕಿರೋದ್ರಿಂದ ಆ ಆರೋಗ್ಯ ಶುರುವಾದಾಗ್ಲಿಂದನೇ ಎಲ್ಲ ಮಕ್ಕಳಿಗೂ ಅದು ಹಾಲು ಕರೆಕ್ಟಾಗಿ ಬರಬೇಕು ಅಂತ, ಮತ್ತೆ ಅದರದ್ದು ನಾವು ಸ್ಟೆಪ್ಸ್ ಏನೆಲ್ಲ ಫಾಲೋ ಮಾಡ್ತಿದ್ದೀವಿ, ಆ ಹಾಲು ಹೇಗೆ ಕೊಡಬೇಕು, ಎಷ್ಟು ಸರ್ತಿ ಕೊಡಬೇಕು, ಹೇಗೆಲ್ಲ ಕೊಡಬೇಕು ಅಂತ, ಅದರ ಮಹತ್ವ ಎಲ್ಲ ತಾಯಂದಿರಿಗೂ ಮತ್ತೆ ಸೊಸೈಟಿಗೂ ಗೊತ್ತಾಗಬೇಕು ಅಂತ ಈ ವರ್ಷದ ಥೀಮ್ಸ್.
5: ಈಗ ತಾವು ಹೇಳಿದಂಗೆ ನೀನು ಈ ಒಂದು ಸ್ತನ್ಯಪಾನ ಸಪ್ತಾಹವನ್ನು ಸೊ ಯಾಕೆ ಯಾವ ಕಾರಣಕ್ಕೋಸ್ಕರ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ರಿ. ಅದೇ ರೀತಿ ಮೇಡಮ್, ಈಗ ತಾಯಿಯ ಎದೆ ಹಾಲು ಅಂತಕ್ಕಂಥದ್ದು ಪ್ರತಿ ಮಗುವಿಗೂ ಕೂಡ ಬಹಳ ಮುಖ್ಯ ಮತ್ತು ಅತ್ಯವಶ್ಯಕ. ಅದರಲ್ಲೂ ಕೂಡ ಹುಟ್ಟಿದ ತಕ್ಷಣ ಬರ್ತಕ್ಕಂಥ ಒಂದು ಮೊದಲ ಹಾಲು ಕೊಲೆಸ್ಟ್ರಾಮ್ ಅಂತ ನಾವು ಏನು ಹೇಳ್ತೀವಿ, ಅದು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಕೊಡಬಹುದು. ಹಾಗಾಗಿ ಮೊದಲ ಹಾಲು ಅಥವಾ ನಾವು ಕೊಲೆಸ್ಟ್ರಾಮ್ ಅಂತ ಏನಂತೀವಿ, ಅದು ಆ ಮಗುಗೆ ಏಕೆ ಮುಖ್ಯ ಮತ್ತು ಹೇಗೆ ಅದು ಯಾವ ಒಂದು ತಕ್ಷಣದಲ್ಲಿ ಅದನ್ನು ಕೊಡಿಸ್ಬೇಕಾಗತ್ತೆ ಮೇಡಮ್?
6: ಕೊಲೆಸ್ಟ್ರಾಮ್ ಅನ್ನೋದು ಒಂದು ಬಂಗಾರಕ್ಕೆ ಸಮಾನ, ಅಂದರೆ ಅದು ಮಗುವಿಗೆ ಅದು ಕೊಡುವಂತಹ ಮೊದಲನೇ ಲಸಿಕೆ ಅಥವಾ ಮೊದಲನೇ ಆಹಾರ.

0: ಕೊಡಲೇಬೇಕಾಗಿರುವಂತ
1: ಗಿಣ್ಣಾಲು ಅಂತಂದ್ರೆ ಏನು, ಅಥವಾ ಗಿಣ್ಣಾಲು ಮತ್ತೆ ಕೊಲೆಸ್ಟ್ರಾಮ್ ಎರಡು ಒಂದೇನಾ? ಸೊ ಇದರ ಪ್ರಾಮುಖ್ಯತೆ ಎಷ್ಟು?
0: ಗಿಣ್ಣಾಲು ಅಂದ್ರೆ ಸೇಮ್ ಕೊಲೆಸ್ಟ್ರಾಮೆ, ಇದು ನಾ ಹೇಳಿದಾಗೆ ಇದು ಮೊದಲ 3 ದಿನ ಉತ್ಪತ್ತಿ ಆಗುವಂತದ್ದು ತಾಯಿ ಎದೆಯಿಂದ. ಅದು ತಾಯಿಯ ಹಾಲು ಹೇಗೆ ಬಿಳಿ ಇರುತ್ತೋ ಹಾಗಿರಲ್ಲ, ಸ್ವಲ್ಪ ಹಳದಿ ಬಣ್ಣ ಮತ್ತೆ ಸ್ವಲ್ಪ ಎಣ್ಣೆ ಎಣ್ಣೆ ತರ ಇರುವಂತದ್ದು. ಇದರಲ್ಲಿ ಮಗುವಿಗೆ ಬೇಕಾಗುವಂತಹ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುವಂತದ್ದು ಮತ್ತೆ ನೀರಿನ ಅಂಶ ಜಾಸ್ತಿ ಇರುತ್ತೆ. ಮೊದಲೇ ಹೇಳ್ದಂಗೆ ಮಗುವಿಗೆ ಹುಟ್ಟಿದ ತಕ್ಷಣ ತುಂಬಾ ಅಳ್ತಿರೋದ್ರಿಂದ ದಾಹ ಜಾಸ್ತಿ ಇರುತ್ತೆ, ಬಾಯಾರಿಕೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಬೇಕಾಗುವಂತ ಅದನ್ನ ಬಾಯಾರಿಕೆ ನೀಗಿಸುವಂತಹ ಶಕ್ತಿ, ನೀರಿನ ಅಂಶನೂ ಅದರಲ್ಲಿ ಇರುತ್ತೆ ಮತ್ತೆ ರೋಗ ನಿರೋಧಕ ಶಕ್ತಿನೂ ಇರುತ್ತೆ. ಸೊ ಮೊದಲು 3 ದಿನ ತಾಯಿಗೆ ಏನ್ ಹಾಲು ಬರುತ್ತೋ ಅದನ್ನ ವೇಸ್ಟ್ ಮಾಡದೆ ಮಗುವಿಗೆ ಕೊಡ್ಬೇಕಾಗಿರುವಂತದ್ದು.
1: ಮೇಡಮ್, ಈಗ ತಾವು ಹೇಳ್ದಂಗೆ ಏನು ಈ ಒಂದು ಕೊಲೆಸ್ಟ್ರಾಮ್ ಅಥವಾ ಗಿಣ್ಣು ಹಾಲು ಅಂತಕ್ಕಂಥದ್ದು ಬಹಳ ಮುಖ್ಯ, ಅದನ್ನ ನಾವು 3 ದಿನ ಒಳಗಡೆ ಕೊಡ್ಬೇಕಂತದ್ದು ಬಹಳ ಮುಖ್ಯ ಅಂತ ಹೇಳಿದ್ರಿ. ಈಗ ತಕ್ಷಣದಲ್ಲಿ ಸ್ತನ್ಯಪಾನ ಆರಂಭಿಸುವುದರಿಂದ ಆ ಮಗುವಿಗೆ ಆಗ್ತಕ್ಕಂಥ ಒಂದು ಪ್ರಯೋಜನಗಳು ಏನು ಮೇಡಮ್?
0: ಒಂದು ಮಗುವಿಗೂ ತಾಯಿಗೂ ಬಾಂಡಿಂಗ್ ಬರುತ್ತೆ, ಅಂದ್ರೆ ಮಗುವಿಗೆ ಇದು ತಾಯಿ, ತನ್ನ ತಾಯಿ, ತನ್ನ ತಾಯಿದು ಹಾಲು ಅಂತ ಸ್ಟಾರ್ಟ್ ಆಗುತ್ತೆ. ಮತ್ತೆ ಮಗುವಿಗೆ ನಾ ಹೇಳ್ದಾಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮೂರನೇದು ಮಗುವಿಗೆ ಬೇಕಾಗುವಂತಹ, ದೇಹಕ್ಕೆ ಬೇಕಾಗುವಂತಹ ಪೌಷ್ಟಿಕಾಂಶಗಳು ಸಿಗುವಂತದ್ದು. ಇಲ್ಲಿ ತಾಯಿ ಹಾಲು ಕೊಡೋದ್ರಿಂದ ಇದು ಮಗುವಿಗೆ ಬೆನಿಫಿಟ್ಸ್ ಅಲ್ಲದೆ ತಾಯಿಗೂ ಬೆನಿಫಿಟ್ಸ್ ಬರುವಂತದ್ದು ಇರುತ್ತೆ ಸರ್. ಅಂದ್ರೆ ತಾಯಿ ಡೆಲಿವರಿ ಆದ ತಕ್ಷಣ ಹಾಲು ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ರಕ್ತಸ್ರಾವ ತಾಯಿ ಗರ್ಭಕೋಶದಿಂದ ಆಗ್ತಾ ಇರುತ್ತೆ. ಸೊ ಆ ರಕ್ತಸ್ರಾವನ ಕಮ್ಮಿ ಮಾಡುವಂಥದ್ದು. ಎರಡನೇದು ತಾಯಿಯ ಗರ್ಭಕೋಶ ಅದು ಫುಲ್ ರಿಲ್ಯಾಕ್ಸ್ ಆಗಿರುತ್ತೆ, ಅದನ್ನ ಕಂಟ್ರಾಕ್ಟ್ ಮಾಡ್ಲಿಕ್ಕೆ ಕೆಲವೊಂದು ಹಾರ್ಮೋನ್ಸ್ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗುತ್ತೆ. ಈ ಮಗುವಿಗೆ ಹಾಲು ಕುಡಿಸೋದ್ರಿಂದ ಕೆಲವೊಂದು ಹಾರ್ಮೋನ್ಸ್ ತಾಯಿಯಲ್ಲಿ ಉತ್ಪಾದನೆ ಆಗಿ ಆ ಗರ್ಭಕೋಶದಲ್ಲಿ ರಕ್ತಸ್ರಾವ ಆಗುವಂಥದ್ದು ಕಮ್ಮಿ ಆಗುತ್ತೆ. ಮತ್ತೆ ಮೂರನೇದು ಹಾಲು ಕುಡಿಸ್ಬೇಕಾದ್ರೆ ತಾಯಿ ಮಗುವನ್ನು ಹಿಡ್ಕೊಂಡಾಗ ಮಗುವಿಗೆ ತಾಯಿಯ ಬೆಚ್ಚಗೆ ಇರೋದನ್ನು ಸಿಗುತ್ತೆ. ಸೊ ಮಗುವಿನ ಟೆಂಪರೇಚರ್ ಕೂಡ ಮೇಂಟೈನ್ ಆಗುವಂಥದ್ದು.
1: ಈಗ ಮೇಡಮ್ ತಾವು ಹೇಳಿದ್ರಿ ಈಗ ಮಗುವಿಗೆ ಈ ಒಂದು ತಕ್ಷಣದಲ್ಲಿ ನಾವು ಸ್ತನ್ಯಪಾನವನ್ನು ಮಾಡಿಸೋದ್ರಿಂದ ಅನುಕೂಲ ಆಗುತ್ತೆ ಅಂತ ಹೇಳಿದ್ರಿ. ಈಗ ಮೊದಲ 6 ತಿಂಗಳು ಕೇವಲ ಬರೀ ತಾಯಿಯ ಹಾಲನ್ನೇ ಯಾಕೆ ನೀಡಬೇಕು, ಏನಾದ್ರು ನಿಖರವಾದ ಕಾರಣ ಇದೆಯಾ? ಸೊ ಹಾಲನ್ನು ಬಿಟ್ಟು ಬೇರೆ ಏನು ಯಾಕೆ ನೀಡಬಾರ್ದು ಮೇಡಮ್?
0: ಸ್ತನ್ಯಪಾನ ಅಂತ ಹೇಳಿದ್ರೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೀವಿ, ಅಂದ್ರೆ ತಾಯಿ ಹಾಲಲ್ಲದೆ ಮೊದಲ 6 ತಿಂಗಳು ಮಗುವಿಗೆ ಬೇರೆ ಯಾವುದು ಕೊಡೋ ಹಾಗಿಲ್ಲ. ಇದು ಯಾಕೆ ಹಾಗೆ ಹೇಳ್ತೀವಿ ಅಂತ ಹೇಳಿದ್ರೆ ಮಗುವಿನ ಜಠರ ಅಂದ್ರೆ ಕರುಳು ಏನಿರುತ್ತೋ ಅದು ತುಂಬಾ ಬೆಳವಣಿಗೆ ಆಗಿರಲ್ಲ. ತಾಯಿಯ ಹಾಲನ್ನ ಅರ್ಗಣೆ ಮಾಡ್ಕೊಳ್ಳೋಷ್ಟಷ್ಟೇ ಶಕ್ತಿ ಇರುವಂತದ್ದು. ಈ ತಾಯಿಯ ಹಾಲಲ್ಲಿ ಫಸ್ಟ್ 6 ತಿಂಗಳು ಪೌಷ್ಟಿಕಾಂಶಗಳಲ್ಲದೆ ರೋಗ ನಿರೋಧಕ ಎಷ್ಟು ಆಂಟಿಬಾಡೀಸ್ ಇರುವಂತದ್ದು. ಇದು ಮಗುವಿನ ಬೆಳವಣಿಗೆಗಲ್ಲದೆ ಮಗುವಿಗೆ ಕೆಲವೊಂದು ರೋಗ, ಫಾರ್ ಎಕ್ಸಾಂಪಲ್ ನಿಮೋನಿಯಾ ಆಗಿರೋಂಥದ್ದು ಅಥವಾ ಅತಿಸಾರ ಆಗುವಂಥದ್ದು ಅಥವಾ ಮಗುವಿಗೆ ಬೇರೆ ಬೇರೆ ಇನ್ಫೆಕ್ಷನ್ಸ್ ಎಲ್ಲ ಮಾಡೋ ಚಾನ್ಸಸ್ ಕಮ್ಮಿ ಮಾಡುವಂಥದ್ದು ಸರ್. ಸೊ ಇದು ಫಸ್ಟ್, ಆದ್ರಿಂದ ನಾವು ಫಸ್ಟ್ 6 ತಿಂಗಳು ಮಗುವಿಗೆ ತಾಯಿ ಹಾಲು ಅಷ್ಟೇ ಕೊಡಬೇಕಾಗಿದೆ. ಇನ್ನು ಕೆಲವು ಕಡೆ ಹಳ್ಳಿಗಳಲ್ಲಿ ಮಗುವಿಗೆ ಜೇನುತುಪ್ಪ ಕೊಡುವಂಥದ್ದು ಅಥವಾ ನೀರು ಕೊಡುವಂಥದ್ದು ಅಥವಾ ಜಾಯಿಕಾಯಿದು ಪೇಸ್ಟ್ ಮಾಡಿ ಕೊಡುವಂಥದ್ದು ಅಥವಾ ಬಾದಾಮಿ ಕೊಡುವಂಥದ್ದು, ತುಪ್ಪ ಕೊಡುವಂಥದ್ದೆಲ್ಲ ಇದಾಗ್ತಾ ಇದೆ. ಇದರಿಂದ ಮಗುವಿನ ಕರಳಿಗೆ ಆ ಶಕ್ತಿ, ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಮೊದಲೇ ಇರಲ್ಲ. ಹೀಗೆಲ್ಲ ಕೊಟ್ಟಾಗ ಮಗುವಿನ ಕರಳಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನ ಆದಷ್ಟು ಅದನ್ನೆಲ್ಲ ಸ್ಟಾಪ್ ಮಾಡ್ಬೇಕು. ಅದನ್ನು ಕೂಡ ಈವನ್ ಮಗುವಿಗೆ ಒಂದು ಹನಿ ನೀರು ಕೂಡ ಕೊಡಬಾರ್ದು ಅಂತ ಹೇಳ್ತೇವೆ. ಫಸ್ಟ್ 6 ತಿಂಗಳು ತಾಯಿ ಹಾಲಲ್ಲದೆ ವೈದ್ಯರು ಏನು ಕೊಟ್ಟಿರ್ತಾರೋ ಆ ಔಷಧಿ ಬಿಟ್ಟು ಮಗುವಿಗೆ ಬೇರೆ ಯಾವುದು ಕೊಡೋ ಹಾಗಿಲ್ಲ.
1: ತಾವು ಹೇಳಿದಂಗೆ ನೀವು ಒಂದು ವೇಳೆ ತಾವು ಹೇಳಿದ್ರಿ 6 ತಿಂಗಳು ತನಕ ಮಗುವಿಗೆ ತಾಯಿ ಎದೆಯಲ್ಲಿ ಬಿಟ್ಟು ಬೇರೆ ಏನು ಕೂಡ ಕೊಡಬಾರ್ದು. ಈಗ ಒಂದು ವೇಳೆಗೆ ತಾಯಿಯಲ್ಲಿ ಸರಿಯಾದ ರೀತಿಯಲ್ಲಿ ಹಾಲು ಬರಲಿಲ್ಲ ಅಥವಾ ಬರ್ತಾ ಇಲ್ಲ ಅಂತಂದಾಗ ಹೇಗೆ ಆ ಮಗುವಿಗೆ ಯಾವ ಥರ ಒಂದು ಪೌಷ್ಟಿಕಾಂಶ ಅಥವಾ ಹಾಲಿನ ಒಂದು ವ್ಯವಸ್ಥೆ ಆಗುತ್ತೆ ಮೇಡಮ್?
0: ಇದು ಎಲ್ಲ ತಾಯಂದಿರಲ್ಲೂ ಬೇಗ ಫಸ್ಟ್ ಕ್ವಶನ್ ಯಾವಾಗಲೂ ಕೇಳುವಂಥದ್ದು ಇದು, ಡೆಲಿವರಿ ಆದ ತಕ್ಷಣ ನನಗೆ ಹಾಲು ಬರ್ತಿಲ್ಲ ಅಥವಾ ಡೆಲಿವರಿ ಆಗಿ 24 ಗಂಟೆ ಒಳಗಡೆ ನನಗೆ ಮಗು ಹಾಲು ಕೊಡ್ಲಿಕ್ಕೆ ಆಗ್ತಿಲ್ಲ, ಮಗು ಜಾಸ್ತಿ ಅಳ್ತಾ ಇದೆ ಅನ್ನೋ ಈ ಥರ ಕನ್ಸರ್ನ್ಸೇ ತಾಯಿ ಹತ್ರ ಜಾಸ್ತಿ ಇರುತ್ತೆ. ಅದೇನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ 24 ಗಂಟೆ ತಾಯಿಯಲ್ಲಿ, ತಾಯಿಯ ದೇಹದಲ್ಲಿ ಸ್ವಲ್ಪ ಕೆಲವೊಂದು ಹಾರ್ಮೋನ್ಸ್ ಚೇಂಜಸ್ ಆಗ್ತಾ ಹೋಗ್ತದೆ. ಡೆಲಿವರಿ ಆದ ತಕ್ಷಣ ಹಾಲು ಬರೋದಿಲ್ಲ. ಸೊ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಪ್ರತಿ 2 ಗಂಟೆಗೆ ಒಂದ್ಸತಿ ಮಗುವಿಗೆ ಎದೆ ಚೀಪಿಸ್ಬೇಕು ಅಂತ ಹೇಳ್ತೀವಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಗು ಚೀಪುವಾಗ ತಾಯಿಯ ಎದೆಯಲ್ಲಿ ಕೆಲವೊಂದು ಸೆನ್ಸೇಷನ್ಸ್ ಆಗಿ ಅದು ಹಾರ್ಮೋನ್ಸ್ ತಾಯಿಯ ದೇಹದಲ್ಲಿ ಉತ್ಪಾದನೆ ಆಗಿ ಅದು ಹಾಲು ಉತ್ಪಾದನೆ ಮಾಡೋ ಮೂಲಕ ಆಗುವಂಥದ್ದು. ಇದೆಲ್ಲ ಆಗ್ಲಿಕ್ಕೆ ಮಿನಿಮಮ್ 24 ನಾಲ್ಕರಿಂದ 48 ಗಂಟೆಗಳ ಕಾಲ ಮಿನಿಮಮ್ ಬೇಕು. ಈ 48 ಗಂಟೆಗಳ ಕಾಲದಲ್ಲಿ ಎಲ್ಲಾ ತಾಯಂದಿರಲ್ವೇ ಅದು ಏನು ನೀರ್ ಹಾಲು ಅಂತ ಹೇಳ್ತೀವಿ, ಕೊಲೆಸ್ಟ್ರಾಲ್ ಅಂತ ಹೇಳಿದ್ವಲ್ಲ, ಅದು ಉತ್ಪಾದನೆ ಆಗೇ ಆಗುತ್ತೆ. ಸೊ ನಾವು ತಾಯಂದಿರಲ್ಲಿ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಈವನ್ ನಾವು ಮಗುವಿಗೆ ಬ್ರೆಸ್ಟ್ ಫೀಡಿಂಗ್ ಆನ್ ಡಿಮ್ಯಾಂಡ್ ಅಂದ್ರೆ ಮಗು ಯಾವಾಗೆಲ್ಲ ಅಳುತ್ತೋ ಅವಾಗಷ್ಟೇ ಹಾಲು ಕೊಡ್ಬೇಕು ಅಂತ ಹೇಳಿದ್ರು, ಪ್ರತಿ 2 ಗಂಟೆಗೆ ಒಂದ್ಸರ್ತಿ ಮಗುವಿಗೆ ಚೀಪಿಸ್ಲಿಕ್ಕೆ ಹೇಳ್ತೀವಿ. ಯಾಕಂದ್ರೆ ಮಗುವಿನ ಚೀಪೋದ್ರಿಂದ ತಾಯಿಯ ದೇಹದಲ್ಲಿ ಚೇಂಜಸ್ ಆಗಿ

0: ಹಾರ್ಮೋನ್ಸ್ ಉತ್ಪಾದನೆ ಆಗಿ ಅದರಿಂದ ಹಾಲು ಉತ್ಪಾದನೆ ಆಗುವಂಥದ್ದು. ಸೊ ಆದಷ್ಟು ಫಸ್ಟ್ ಎರಡು ದಿನ ಸ್ವಲ್ಪ ಕಾಯಬೇಕು. ಮತ್ತೆ ಮಗುವಿನಲ್ಲೂ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅಂತ ಹೇಳ್ತಾರೆ, ಅಂದರೆ ಬೊಜ್ಜು ಮಗುವಲ್ಲೂ ಇರುತ್ತೆ. ಸೊ ಮಗುವಿಗೆ ಏನು ಬೇಕು ಅಷ್ಟು ಸಕ್ಕರೆ ಅಂಶ ಇರುತ್ತೆ. ಸೊ ಮಗುವಿಗೆ ಸುಸ್ತ ಆಗುವಂಥ ಚಾನ್ಸಸ್ ತುಂಬ ಕಮ್ಮಿ. ಆದ್ರಿಂದ ನಾವು ತಾಯಂದಿರಿಗೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಒಂದೆರಡು ದಿನ ಮಗುವಿಗೆ ಬೇಕಾದಷ್ಟು ಸಾಕಷ್ಟು ಹಾಲು ಎಷ್ಟು ಬೇಕೋ ಅಷ್ಟು ಆಗುತ್ತೆ. ಫಸ್ಟ್ ಎರಡು ದಿನ ಮಕ್ಕಳು ಅಷ್ಟೆಲ್ಲ ಹಾಲು ಕುಡಿಯೋಲ್ಲ, ಸ್ವಲ್ಪ ಜಾಸ್ತಿ ನಿದ್ದೆ ಮಾಡ್ತಿರ್ತವೆ. ಆದ್ರಿಂದ ಆದಷ್ಟು ಭಯ ಆಗೋದು ಬೇಡ ಅಂತ ನಾವು ಹೇಳ್ತೀವಿ.
1: ಮೇಡಮ್, ಈಗ ಒಂದು ವೇಳೆಗೆ ಸಿಜರಿನ್ ಏರ್ಗೆ ಆದಾಗ, ಅಂದರೆ ತಾವು ಹೇಳಿದ್ರಿ ಮುಟ್ಟಿದ ಒಂದು ಗಂಟೆ ಒಳಗಡೆ ಹೆದೆಗೆ ಹಾಲು ಕುಡಿಸ್ಬೇಕು ಮಗುವಿಗೆ ಅಂತ ಹೇಳಿದ್ರಿ. ಈಗ ಒಂದು ವೇಳೆಗೆ ಸಿಜರಿನ್ ಆದಂತಹ ತಾಯಂದ್ರು ಯಾವಾಗ ಹೇಗೆ ಒಂದು ಸ್ತನ್ಯಪಾನವನ್ನು ಆರಂಭಿಸಬೇಕು ಮೇಡಮ್?
0: ನಾರ್ಮಲ್ ಡೆಲಿವರಿಲಿ ಅರ್ಧ ಗಂಟೆ ಒಳಗಡೆ ನಾವು ಮಗು ಡೆಲಿವರಿ ಆದ ಕೂಡಲೇ ಮಗುವನ್ನು ತಾಯಿ ಎದೆ ಭಾಗದ ಹತ್ರ ಇಟ್ಟು ಹಾಲು ಕುಡಿಸ್ಲಿಕ್ಕೆ ಶುರು ಮಾಡ್ತೀವಿ. ಸಿಜೇರಿಯನ್ ಆಗೋದಲ್ಲಿ ಮಿನಿಮಮ್ ಒಂದು ಗಂಟೆ ಆದರೂ ಬೇಕು, ಅದು ಕಂಪ್ಲೀಟ್ ಪ್ರೊಸೀಜರು, ಅದು ಆಪರೇಷನ್ ಎಲ್ಲ ಆಗೋಷ್ಟರಲ್ಲಿ ಒಂದು ಗಂಟೆ ಬೇಕು. ಸೊ ಅಲ್ಲಿ ತನಕ ನಾವು ಮಗುವನ್ನು ಬೆಚ್ಚನೆ ಅದು ಟೆಂಪರೇಚರ್ ಅನ್ನೆಲ್ಲ ಮೇಂಟೈನ್ ಮಾಡಿ ಒಂದ್ಸತಿ ತಾಯಿ ರಿಕವರಿ ರೂಮಿಗೆ ಶಿಫ್ಟ್ ಆದ ತಕ್ಷಣ ಒಂದು ಗಂಟೆ ಒಳಗಡೆ ಶಿಫ್ಟ್ ಆಗುತ್ತೆ ಸರ್ಜರಿ ಆದ್ಮೇಲೆ. ಸೊ ಒಂದು ಗಂಟೆ ಒಳಗಡೆ ಸಿಜೇರಿಯನ್ ಆಗಿರುವಂತಹ ತಾಯಿಯಂದಿರಲ್ಲೂ ಹಾಲು ಕುಡಿಸ್ಲಿಕ್ಕೆ ಶುರು ಮಾಡ್ತೀವಿ ಸರ್. ಇದು ಹಾಗೆ ಒಂದು ಗಂಟೆ ಒಳಗಡೆ ಆದಷ್ಟು ಒಂದು ಗಂಟೆ ಒಳಗಡೆ ಶುರು ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಕೆಲವೊಂದ್ಸತಿ ಮಗುವಿಗೆ ನಾವು ಹಾಲು ಕುಡಿಸ್ಲಿಲ್ಲದಿದ್ರೆ ಒಂದು ಗಂಟೆ ಒಳಗೆ ಅಥವಾ ಎರಡು ಗಂಟೆ ಒಳಗಡೆ ಮಗುವಿಗೆ ಸಕ್ಕರೆ ಅಂಶ ಕಮ್ಮಿ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಅದನ್ನ ಒಂದು ಗಂಟೆ ಒಳಗಡೆ ನಾವು ಕುಡಿಸ್ಬೇಕು ಅಂತ ಹೇಳ್ತೇವೆ.
1: ಇದ್ರ ಜೊತೆಗೆ ಮೇಡಮ್, ಈಗ ಅವಧಿಗೆ ಮುನ್ನ ಜನಿಸಿದಂತಹ ಮಕ್ಕಳು, ಅಂದ್ರೆ ನಾವು ಏನು ಪ್ರೀ ಟರ್ಮ್ ಡೆಲಿವರಿ ಆದಂತಹ ಮಕ್ಕಳಿಗೆ ಹೇಗೆ ತಾಯಿಯ ಒಂದು ಹಾಲನ್ನು ಯಾವ ತರವಾಗಿ ಕುಡಿಸಬಹುದು?
0: ಪ್ರೀಟರ್ಮ್ ಮತ್ತೆ ಟರ್ಮ್ ಅಂತ ಹೇಳ್ತೀವಿ, ಅಂದ್ರೆ 8-9 ತಿಂಗಳಿಗಿಂತ ಮುಂಚೆ ಮತ್ತೆ 9 ತಿಂಗಳಾದ್ಮೇಲೆ ಇರೋ ಹುಟ್ಟಿರೋ ಮಕ್ಕಳನ್ನು 9 ತಿಂಗಳಾದ್ಮೇಲೆ ಟರ್ಮ್ ಅಂತ ಹೇಳ್ತೀವಿ, 9 ತಿಂಗಳಿಗಿಂತ ಮುಂಚೆ ಪ್ರೀಟರ್ಮ್ ಅಂತ ಹೇಳ್ತೀವಿ. ಆ ಎರಡು ಮಕ್ಕಳಲ್ಲೂ ಆ ತಾಯಂದಿರಲ್ಲಿ ಉತ್ಪಾದನೆ ಆಗೋ ಹಾಲಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ ಸರ್. ತಾಯಿಯಲ್ಲಿ 9 ತಿಂಗಳಿಗಿಂತ ಮುಂಚೆ ಇರೋ ಮಕ್ಕಳಲ್ಲಿ ಸ್ವಲ್ಪ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ಆ ಮಕ್ಕಳು ತುಂಬಾ ಸಣ್ಣ ಇರ್ತವೆ ಅಥವಾ ತೂಕ ಕಮ್ಮಿ ಇರುತ್ತೆ. ಆ ಮಕ್ಕಳಿಗೆ ಬೆಳವಣಿಗೆಗೆ ಬೇಕಾಗುವಂತ ಅಂಶ ತಾಯಿಯ ಹಾಲಲ್ಲಿ ಇರುತ್ತೆ. ಸೊ ಆದ್ರಿಂದ ತಾಯಿ ಡೆಲಿವರಿ ಆದ ಕೂಡಲೇ ಈಗ ಮಗು 2 ಕೆಜಿಗಿಂತ ಕಮ್ಮಿ ಇದ್ರೆ ನಾವು ಆದಷ್ಟು ಡೈರೆಕ್ಟ್ ಆಗಿ ತಾಯಿಯ ಎದೆಗೆ ಮಗುವನ್ನು ಚೀಪ್ಲಿಕ್ಕೆ ಬಿಡಲ್ಲ. ಯಾಕಂದ್ರೆ ಮಗು ತೂಕ ಕಮ್ಮಿ ಇರುವಾಗ ಮಗು ಎದೆ ಚೀಪ್ಬೇಕಿದ್ರೆ ಅದರಲ್ಲಿ ಎನರ್ಜಿ ತುಂಬಾ ಲಾಸ್ ಆಗಿ ಮಗುವಿನ ತೂಕ ಕಮ್ಮಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ನಾವು ಏನ್ ಮಾಡ್ತೀವಿ, ಈಗ ಫಾರ್ ಎಕ್ಸಾಂಪಲ್ ಮಗು 1.5 ಕೆಜಿ ಇದ್ರೆ ತಾಯಿಯ ಹಾಲನ್ನು ಒಂದು ಡಬ್ಬದಲ್ಲಿ ಅಥವಾ ಗ್ಲಾಸ್ನಲ್ಲಿ ಶೇಖರಿಸಿ ಅದನ್ನ ಒಳ್ಳೆಯಿಂದ ಕೊಡುವಂಥದ್ದು ಸರ್. ಇದನ್ನ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಮಗುವಿಗೆ ಚೀಪೋ ಕೆಲಸ ಇರಲ್ಲ. ಮಗು ಚೀಪ್ ಬೇಕಿದ್ರೆ ಅದರ ಶಕ್ತಿ ಅದರಲ್ಲೇ ಹೋದ್ರೆ ಮಗುವಿನ ತೂಕ ಮತ್ತೂ ಇನ್ನೂ ಕಮ್ಮಿ ಆಗುತ್ತೆ. ಆದ್ರಿಂದ ತಾಯಿಯ ಹಾಲನ್ನ ಅದನ್ನ ತೆಗೆದು ಗ್ಲಾಸಲ್ಲಿ ಅಥವಾ ಬಾಕ್ಸಲ್ಲಿ ಶೇಖರಣೆ ಮಾಡಿ ಅದನ್ನು ಕೊಡುವಂಥದ್ದು. ಇನ್ನೊಂದು ನಾನ್ ನ್ಯೂಟ್ರಿಟಿವ್ ಸಕ್ಕಿಂಗ್ ಅಂತ ಹೇಳ್ತೀವಿ, ಅಂದ್ರೆ ತಾಯಿಯ ಹಾಲು ಎದೆಯಲ್ಲಿ ಪೂರ್ತಿ ತೆಗೆದು ಮಗುವನ್ನ ಎದೆಯನ್ನು ಮಾತ್ರ ಚೀಪಿಸ್ಬೇಕು. ಇದು ಎರಡು ಹೆಲ್ಪ್ ಆಗುತ್ತೆ, ಒಂದು ತಾಯಿಗೂ ಮಗುವಿಗೂ ಬಾಂಡಿಂಗ್ ಬರುವಂಥದ್ದು. ಕೆಲವೊಂದ್ಸತಿ ಮಕ್ಕಳು ಮರೆಯೋ ಚಾನ್ಸಸ್ ಇರುತ್ತೆ. ಸೊ ಹಾಗೆ ಮಗು ಹಾಗೆ ಮರಿಬಾರ್ದು ಅಂತ ಹೇಳಿ ನಾವು ಈ ನಾನ್ ನ್ಯೂಟ್ರಿಟಿವ್ ಸಕ್ಕಿಂಗ್ ಅಂತ ಒಂದು ಮಾಡ್ತೇವೆ ಸರ್. ಸೊ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಪ್ರೀಟರ್ಮ್ ಬೇಬೀಸ್ ಅಲ್ಲಿ ತಾಯಿಯ ಹಾಲು ತುಂಬಾ ಮುಖ್ಯವಾದದ್ದು. ಯಾಕಂದ್ರೆ ಈ ಪ್ರೀಟರ್ಮ್ ಬೇಬೀಸ್ ಅಲ್ಲಿ ಅವರಿಗೆ ರೋಗ ನಿರೋಧಕ ಶಕ್ತಿ ತುಂಬಾ ಕಮ್ಮಿ ಇರುತ್ತೆ. ಯಾಕಂದ್ರೆ ಅವರಿಗೆ 9 ತಿಂಗಳು ಹೊಟ್ಟೆಯಲ್ಲಿ ಗರ್ಭಕೋಶದಲ್ಲಿ ಇಲ್ಲದೆ ಇರೋ ಕಾರಣ ಅವರಿಗೆ ಅಷ್ಟು ರೋಗ ನಿರೋಧಕ ಶಕ್ತಿ ಇರೋದಿಲ್ಲ. ಸೊ ಈ ರೋಗ ನಿರೋಧಕ ಶಕ್ತಿಯನ್ನು ತಾಯಿಯ ಹಾಲಿನ ಮುಖಾಂತರವೂ ನಾವು ಕೊಡ್ಬೋದು. ಹಾಗೆ ಇದು ಪ್ರೀಟರ್ಮ್ ಬೇಬೀಸ್ ಅಲ್ಲಿ ತಾಯಿಯ ಹಾಲು ತುಂಬಾ ಮುಖ್ಯ ಸರ್.
1: ಮೇಡಮ್, ಈಗ ತಾವು ಹೇಳ್ದಂಗೆನೆ ಈಗ ಈ ಮಕ್ಕಳಿಗೆ ಈ ತಾಯಿ ಇದೆ ಅಲ್ಲಂತಕ್ಕಂಥದ್ದು ಬಹಳ ಮುಖ್ಯ ಅಂದ್ರಿ. ಸೊ ಅದೇ ರೀತಿಗೆ ನವಜಾತ ಶಿಶುವಿನ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ತಾಯಿ ಹಾಲು ಎಷ್ಟು ಮುಖ್ಯ ಮೇಡಮ್?
0: ಈ ಸ್ತನ್ಯಪಾನ ಅನ್ನೋದು ನಾವು 6 ತಿಂಗಳೇ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಆ 6 ತಿಂಗಳು ತಾಯಿಯಿಂದ ಇರುವಂತಹ ರೋಗ ನಿರೋಧಕ ಶಕ್ತಿ ಮಗುವಿಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಅದು ಹೇಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅಂದ್ರೆ ಈ ತಾಯಿಯ ಹಾಲಿನ ಮೂಲಕ. ಸೊ ಫಸ್ಟ್ 6 ತಿಂಗಳು ಮಕ್ಕಳಿಗೆ ಆಂಟಿಬಾಡೀಸ್ ಅನ್ನೋದು ತಾಯಿಯ ಹಾಲಿನ ಮುಖಾಂತರನೇ ಬರುವಂಥದ್ದು. ಸೊ ಈ ಟೈಮಲ್ಲಿ ಮಕ್ಕಳಿಗೆ ಆಗುವಂತಹ ಇನ್ಫೆಕ್ಷನ್ಸು ತಾಯಿ ಹಾಲು ಕೊಡ್ತಿದ್ರೆ ಕಮ್ಮಿ. ಯಾವ ತರ ಇನ್ಫೆಕ್ಷನ್ಸ್ ಅಂತ ಹೇಳಿದ್ರೆ, ಒಂದು ನಿಮೋನಿಯಾ ಆಗಿರ್ಬೋದು ಅಥವಾ ಅತಿಸಾರ ಆಗಿರ್ಬೋದು ಅಥವಾ ಕೆಲವೊಂದು ಇಮ್ಯುನಿಟಿ ಕಮ್ಮಿ ಆಗಿ ಮಗುವಿಗೆ ಪದೇ ಪದೇ ಜ್ವರ ಬರುವಂಥದ್ದೆಲ್ಲ ಕಾಣೋ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಇದೆಲ್ಲ ತಾಯಿ ಹಾಲು ಕುಡಿಸ್ಲಿಲ್ಲದಿದ್ರೆ ಬರುವಂತಹ ಚಾನ್ಸಸ್. ಯಾಕಂತ ಹೇಳಿದ್ರೆ, ಮಗುವಿನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಉತ್ಪಾದನೆ 6 ತಿಂಗಳವರೆಗೂ ಆಗೋಕ್ಕೆ ಚಾನ್ಸಸ್ ತುಂಬ ಕಮ್ಮಿ. ಸೊ ಆದ್ರಿಂದ ಫಸ್ಟ್ 6 ತಿಂಗಳು ರೋಗ ನಿರೋಧಕ ಶಕ್ತಿಯನ್ನು ಕಂಪ್ಲೀಟ್ ಆಗಿ ತಾಯಿಯಿಂದನೇ ತಾಯಿಯ ಎದೆ ಹಾಲಿಂದನೇ ಬರುವಂಥದ್ದು ಸರ್. ಆದ್ರಿಂದ ಫಸ್ಟ್ 6 ತಿಂಗಳು ಮಗುವಿಗೆ ಹಾಲು ಕೊಟ್ಟು ಅದು ರೋಗ ನಿರೋಧಕ ಶಕ್ತಿಯನ್ನು ನಾವು ಹೆಚ್ಚು ಮಾಡ್ತಿರ್ತೀವಿ.
1: ಮೇಡಮ್, ಈ ಸ್ತನ್ಯಪಾನ ಮಾಡೋದ್ರಿಂದ ತಾಯಿಗೆ ಆಗ್ತಕ್ಕಂಥ ಒಂದು ಪ್ರಯೋಜನಗಳೇನು ಮೇಡಮ್?
0: ಒಂದು ತಾಯಿಗೂ ಮಗುವಿಗೂ ಬಾಂಡಿಂಗ್ ಬರುವಂಥದ್ದು. ಎರಡನೇದು ತಾಯಿ.

0: ಮೆಂಟಲಿ ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಸ್ವಲ್ಪ ಮೆಂಟಲಿ ವೀಕ್ ಆಗಿರ್ತಾರೆ, ಅಂದ್ರೆ ಅವರಿಗೆ ಮಾನಸಿಕ ಒತ್ತಡ ಇರುತ್ತೆ, ಮಾನಸಿಕವಾಗಿ ಅವರು ತುಂಬಾ ಕುಂತಿರ್ತಾರೆ. ಇದರಿಂದ ಮಗುವಿಗೆ ಹಾಲು ಕುಡಿಸ್ಬೇಕಾದ್ರೆ ಅವರ ದೇಹದಲ್ಲಿ ಕೆಲವೊಂದು ಹಾರ್ಮೋನಲ್ ಚೇಂಜಸ್ ಇಂದ ಅವರಿಗೆ ಒಳ್ಳೇದಾಗುವಂಥದ್ದು, ಮಾನಸಿಕವಾಗಿ ಅವರಿಗೆ ಸ್ವಲ್ಪ ಶಕ್ತಿ ಬರುವಂಥದ್ದು. ಮೂರನೇದು ನಾ ಹೇಳ್ದಂಗೆ ಗರ್ಭಕೋಶಕ್ಕೆ ಅದು ರಕ್ತಸ್ರಾವ ಜಾಸ್ತಿ ಆಗದಿರೋ ಹಾಗೆ ಕೆಲವೊಂದು ಹಾರ್ಮೋನ್ಸ್ ತಡೆಯುವಂಥದ್ದು. ನಾಲ್ಕನೇದು ಗರ್ಭಕೋಶ ರಿಲ್ಯಾಕ್ಸ್ ಆಗಿರುತ್ತೆ, ಅಂದರೆ ಡೆಲಿವರಿ ಆಗಿರೋ ಟೈಮಲ್ಲಿ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿರುತ್ತೆ. ಅದನ್ನು ಕಂಟ್ರಾಕ್ಟ್ ಮಾಡಲಿಕ್ಕೆ ಈ ಮಗುವಿಗೆ ಹಾಲು ಕುಡಿಸೋದ್ರಿಂದ ಹೆಲ್ಪ್ ಆಗುತ್ತೆ ಸರ್. ಇನ್ನೊಂದು ತಾಯಿಗೆ ಈಗ 2 ವರ್ಷ ಎಲ್ಲ ಹಾಲು ಕುಡಿಸಿದ್ರೆ ತಾಯಿಗೆ ಬರುವಂತಹ ಬ್ರೆಸ್ಟ್ ಕ್ಯಾನ್ಸರು ಮತ್ತು ಗರ್ಭಕೋಶದ ಕ್ಯಾನ್ಸರ್ ಎಲ್ಲ ಆಗೋ ಚಾನ್ಸಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಮತ್ತು ಈ ಟೈಮಲ್ಲಿ ತಾಯಿ ಮತ್ತೊಂದು ತಿರ್ಗಾ ಗರ್ಭಿಣಿ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ.
1: ಮೇಡಮ್, ಈಗ ತಾವು ಹೇಳಿದಂಗೆ ಈಗ ಮೊದಲನೇ ಗರ್ಭಿಣಿ ಅಥವಾ ಮೊದಲನೇ ಪಾಪು ಹೊಂದಿರತಕ್ಕಂಥ ತಾಯಿಯಂದರು ಹೇಗೆ ಯಾವ ಥರ ಒಂದು ಸ್ತನ್ಯಪಾನವನ್ನು ಮಾಡಿಸ್ಬೇಕು, ಜೊತೆಗೆ ಅವ್ರಗಳಿಗೆ ಕುಟುಂಬದವರು ಹೇಗೆ ಯಾವ ಥರ ಸಹಕಾರವನ್ನು ನೀಡಬೇಕಾಗುತ್ತೆ ಮೇಡಮ್?
0: ಇದು ತುಂಬ ಮುಖ್ಯ, ಯಾಕಂದರೆ ಮೊದಲನೇ ತಾಯಿಯವರಿಗೆ ಹೇಗಿರಬೇಕು, ಮಗುವನ್ನು ಹೇಗೆ ನೋಡ್ಕೊಳ್ಬೇಕು, ಎಷ್ಟು ಸರ್ತಿ ಹಾಲು ಕುಡಿಸ್ಬೇಕು, ಮತ್ತು ಅವರ ಆಹಾರ ಪದ್ಧತಿಗಳೆಲ್ಲ ಅವ್ರಿಗೆ ಅಷ್ಟು ಗೊತ್ತಿರಲ್ಲ. ಈವನ್ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದ್ಸತಿ ಡೆಲಿವರಿ ಆದ ತಕ್ಷಣ ಕಂಪ್ಲೀಟ್ ಆಗಿ ಮಗುವಿನ ಮೇಲೆ ಎಲ್ಲದೂ ಕೇರ್ ಹೋಗುತ್ತೆ ಹೊರತು ತಾಯಿಯ ಮೇಲೆ ನಿಗಾ ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ಮಗುವಿಗೆ ಏನೇ ಹೆಚ್ಚು ಕಮ್ಮಿ ಆದರೂ ಅದು ಎಲ್ಲ ಲಾಸ್ಟಿಗೆ ಬ್ಲೇಮ್ ಬರೋದು ತಾಯಿಗೆ. ಅದಕ್ಕಿಂತ ನಾವು ಏನು ಹೇಳೋದು ಅಂತ ಹೇಳಿದ್ರೆ, ಒಂದ್ಸತಿ ಡೆಲಿವರಿ ಆದ ತಕ್ಷಣ ತಾಯಿ ಪಾತ್ರ ಹೆಂಗಿರುತ್ತೋ ಅದರ ಜೊತೆಗೆ ಅವರ ಕುಟುಂಬದ ಪಾತ್ರನೂ ಅಷ್ಟೇ ಇರುತ್ತೆ. ಡೆಲಿವರಿ ಆದ ತಕ್ಷಣ ನಾವು ಹೇಳಿದ ಹಾಗೆ ಹುಟ್ಟಿದ 1 ಗಂಟೆ ಒಳಗಡೆ ಹಾಲು ಕುಡಿಸ್ಬೇಕು. ಎರಡನೇದು ಡಿಮ್ಯಾಂಡ್ ಆನ್ ಫೀಡಿಂಗ್ ಅಂತ ಹೇಳ್ತೀವಿ, ಫೀಡಿಂಗ್ ಆನ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಅಂದ್ರೆ ಮಗು ಯಾವಾಗ್ಲೆಲ್ಲ ಅಳುತ್ತೋ ಅವಾಗ ನಾವು ಹಾಲು ಕುಡಿಸ್ಬೇಕು ಅಂತ. ಬಟ್ ತೊಂದರೆ ಏನ್ ಬಂತು ಅಂತ ಹೇಳಿದ್ರೆ, ಇಲ್ಲಿ ತಾಯಂದಿರಿಗೆ ಮೊದಲ ತಾಯಂದಿರಿಗೆ ಮಗುವಿಗೆ ಯಾವಾಗ ಹಾಲು ಬೇಕು ಅಥವಾ ಮಗುವಿಗೆ ಶುಗರ್ ಡೌನ್ ಆಗಿದ್ರೆ ಅಥವಾ ಮಗುವಿಗೆ ಬೇರೆ ಏನಾದ್ರು ತೊಂದರೆ ಆಗಿದ್ರೆ ಅವ್ರಿಗೆ ಅಷ್ಟು ಬೇಗ ಐಡೆಂಟಿಫೈ ಮಾಡ್ಲಿಕ್ಕೆ ಗೊತ್ತಾಗ್ತಿರಲ್ಲ. ಸೊ ಹಾಗಾಗಿ ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಪ್ರತಿ 2 ಗಂಟೆಗೆ ಒಂದ್ಸತಿ ಮಗುವಿಗೆ ಹಾಲು ಕುಡಿಸ್ಬೇಕು. ಅದು ಹೇಗೆ ಕುಡಿಸ್ಬೇಕು ಅಂದ್ರೆ 5 ನಿಮಿಷ ಅಲ್ಲ, ಒಂದು 15 ನಿಮಿಷ ಒಂದು ಎದೆ ಮತ್ತೆ 15 ನಿಮಿಷ ಇನ್ನೊಂದು ಎದೆ ಚೀಪಿಸ್ಬೇಕು ಅಂತ ಹೇಳ್ತೀವಿ. ಇದರಿಂದ ಒಂದು ಎರಡೂ ಎದೆಯಿಂದನೂ ಮಗುವಿಗೆ ಹಾಲು ಸಿಗುವಂಥದ್ದು, ಮತ್ತೆ ಎರಡೂ ಎದೆಯಿಂದನೂ ಹಾಲು ಕರೆಕ್ಟ್ ಆಗಿ ಉತ್ಪಾದನೆ ಆಗುವಂಥದ್ದು, ಇದೊಂದು ನಾವು ತಾಯಂದಿರಿಗೆ ಹೇಳ್ತೇವೆ. ಮತ್ತೆ ಕುಟುಂಬದವರಿಗೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಇದು ಎಮೋಷನಲ್ ಸಪೋರ್ಟ್ ತಾಯಿಗೆ ತುಂಬಾ ಬೇಕಾಗುವಂಥದ್ದು. ಅಂದ್ರೆ ತಾಯಿಗೆ ಈಗ ನಿದ್ದೆ ಹೆಚ್ಚು ಕಮ್ಮಿ ಆಗ್ಬೋದು, ರಾತ್ರಿ ಇಡೀ ಪ್ರತಿ 2 ಗಂಟೆಗೆ ಹಾಲು ಕುಡಿಸ್ಬೇಕು ಅಂತ ಹೇಳಿದ್ರೆ ಅವ್ರಿಗೂ ಕಷ್ಟ ಆಗುವಂಥದ್ದು. ಇನ್ ಕೇಸ್ ಹಾಗೆ ಅವ್ರಿಗೆ ಮಧ್ಯೆ ಮಧ್ಯೆ ಎಬ್ಬಿಸಕ್ಕೆ ತುಂಬಾ ಕಷ್ಟ ಆಗ್ತಿದೆ, ಅವ್ರಿಗೆ ನಿದ್ದೆ ಸಾಕಾಗ್ತಿಲ್ಲ ಅಂತ ಹೇಳಿದ್ರೆ ನಾವ್ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ತಾಯಿ ಹಾಲನ್ನು ಎಕ್ಸ್ಪ್ರೆಸ್ ಮಾಡಿ ಒಂದು ಡಬ್ಬಿಯಲ್ಲಿ ಶೇಖರಣೆ ಮಾಡಿ ಅದನ್ನು ರಾತ್ರಿ ತಾಯಿ ಅಥವಾ ಬೇರೆ ಯಾರಾದ್ರೂ ಕುಟುಂಬದವರು ಮಗುವಿಗೆ ಒಳ್ಳೆಯಿಂದ ಕುಡಿಸ್ಬೋದು ಅಂತ ಹೇಳ್ತೇವೆ. ಯಾಕಂದ್ರೆ ತಾಯಂದಿರಲ್ಲಿ ನಿದ್ದೆ ಕೂಡ ಅಷ್ಟೇ ಪಾತ್ರ ವಹಿಸುತ್ತೆ. ಅವರಿಗೆ ನಿದ್ದೆ ಹೆಚ್ಚು ಕಮ್ಮಿ ಆದ್ರೆ ಅಥವಾ ಗಾಬರಿ ಏನಾದ್ರು ಆದ್ರೆ ಮನಸ್ಸಲ್ಲಿ ತುಂಬಾ ಟೆನ್ಷನ್ ಇದ್ರೆ ಹೀಗೆಲ್ಲ ಇರ್ಬೇಕಾದ್ರೆ ತಾಯಿಯ ಹಾಲಿನ ಉತ್ಪತ್ತಿ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ ನಾವು ತಾಯಂದಿರಿಗೆ ಆದಷ್ಟು ರಿಲ್ಯಾಕ್ಸ್ ಆಗಿ ಇದಕ್ಕೆ ಎಮೋಷನಲಿ ಸಪೋರ್ಟ್ ಕೊಡ್ಲಿಕ್ಕೆ ಫ್ಯಾಮಿಲಿಯವರನ್ನ ನಾವು ಕೇಳ್ತೇವೆ, ಮತ್ತೆ ಅವರ ಆಹಾರ ಪದ್ಧತಿಗಳನ್ನು ನಾವು ಕೌನ್ಸಿಲ್ ಮಾಡ್ತೇವೆ.
1: ಈಗ ಆಹಾರ ಪದ್ಧತಿ ಅಂತ ಬಂದಾಗ ಸಾಮಾನ್ಯವಾಗಿ ಹೆಚ್ಚು ಗ್ರಾಮೀಣ ಪ್ರದೇಶದಲ್ಲಿ ಈ ಮೊದಲು ಅಂದರೆ ಡೆಲಿವರಿ ಆದಂತಹ ಒಂದು 3 ತಿಂಗಳು 6 ತಿಂಗಳ ತನಕ ಅವ್ರಿಗೆ ನೀರು ಕೊಡದೇ ಇರ್ತಕ್ಕಂಥದ್ದು ಇರ್ಬೋದು, ತರಕಾರಿಗಳನ್ನ ಕೊಡದಿರ್ಬೋದು, ಅಂದರೆ ಈ ಥರದ ಒಂದು ಪದ್ಧತಿಗಳಿದೆ. ಸೊ ಇದರಿಂದ ಮಗುವಿನ ಬೆಳವಣಿಗೆಗೆ ಅಥವಾ ಅವ್ರ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತ ಆಗಕ್ಕೇನಾದ್ರು ಕಾರಣ ಹಾಕ್ಬೋದು ಅಥವಾ ಹೇಗೆ ಮೇಡಮ್?
0: ಅದೇ ಹಳೆ ಕಾಲದಲ್ಲೆಲ್ಲ ಈಗಲೂ ಕೂಡ ಹಳ್ಳಿ ಭಾಗದಲ್ಲೆಲ್ಲ ನೀರು ಕುಡಿದ ತಕ್ಷಣ ತಾಯಿ ದಪ್ಪ ಆಗ್ತಾರೆ, ತಾಯಿ ದೇಹದೊಳಗಡೆ ನೀರು ತುಂಬುತ್ತೆ ಅನ್ನೋಂತಹದ್ದು ಇದೆಲ್ಲ ಇದೆ ತಲೆಯಲ್ಲಿ. ಬಟ್ ಇದು ಇದೆಲ್ಲ ಸುಳ್ಳು ಸರ್. ಇದು ತಾಯಿಗೆ ನಾವು ಕರೆಕ್ಟ್ ಆಗಿ ನೀರಿನ ಅಂಶ ಕೊಡ್ಲೇಬೇಕಾಗುತ್ತೆ, ಯಾಕಂದ್ರೆ ಇದು ತಾಯಿ ಅಲ್ಲದೆ ನಾವು ಮಗುವಿಗೂ ನೋಡ್ಬೇಕಾಗುತ್ತೆ. ಈಗ ತಾಯಿ ಅಷ್ಟು ಹಾಲು ಉತ್ಪಾದನೆ ಮಾಡಬೇಕು, ತಾಯಿ ಮಗು ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ತಾಯಿಯ ದೇಹದಲ್ಲಿ ಕೆಲಸ ಮಾಡ್ಲಿಕ್ಕೆ ತಾಯಿಗೆ ಯಥೇಚ್ಛ ನೀರಿನ ಅಂಶ ಇರಲೇಬೇಕು. ಆದ್ರಿಂದ ನಾವು ಏನ್ ಹೇಳ್ತೀವಿ ಅಂದ್ರೆ, ತಾಯಿಗೆ ಅಟ್ಲೀಸ್ಟ್ ದಿನಕ್ಕೆ 2-3 ಲೀಟರ್ ನೀರು ಕೊಡ್ಲೇಬೇಕು ಅಂತಾನೆ ನಾವು ಹಾಗೆ ಹೇಳ್ತೇವೆ. ಮತ್ತೆ ಇನ್ನೊಂದು ತರಕಾರಿ ಹಣ್ಣಿನ ಬಗ್ಗೆ ಕೇಳೋದಾದ್ರೆ, ಕೆಲವೊಂದು ತರಕಾರಿ ಕೊಟ್ಟರೆ ತಾಯಿಗೆ ಮಗುವಿಗೆ ವಾಯು ಆಗುತ್ತೆ ಅಥವಾ ತಾಯಿಗೆ ವಾಯು ಆಗುತ್ತೆ, ಕೆಲವೊಂದು ಹಣ್ಣು ಕೊಟ್ಟರೆ ಮಗುವಿಗೆ ಕಫ ಆಗುತ್ತೆ, ಈ ಥರದ್ದೆಲ್ಲ ಒಂದು ಭ್ರಮೆ ಸ್ವಲ್ಪ ಕಲ್ಪನೆ ಎಲ್ಲ ಇರುತ್ತೆ. ಹಾಗೆ ಯಾವುದೂ ಆಗಲ್ಲ, ಯಾವ ಹಣ್ಣು ಯಾವ ತರಕಾರಿನೂ ತಾಯಿಯ ಹಾಲಿನಿಂದ ಮಗುವಿಗೆ ಹಾಗೆ ಡೈರೆಕ್ಟ್ ಆಗಿ ಹೋಗೋದಿಲ್ಲ. ಏ ನಾವು ತಾಯಿಗೆ ಎಷ್ಟು ಪೌಷ್ಟಿಕಾಂಶದ ಆಹಾರಗಳು ಕೊಡ್ತೀವೋ ಅಷ್ಟು ಮಗುವಿಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ತಾಯಿಗೆ ಹಾಲು ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ತಾಯಿಯ ದೇಹದಲ್ಲಿ ಕೆಲವೊಂದು ಹಾರ್ಮೋನ್ಸ್ ಉತ್ಪತ್ತಿ ಆಗಬೇಕು, ಅದು ಉತ್ಪತ್ತಿ ಆಗಬೇಕು ಅಂತ ಹೇಳಿದ್ರೆ ತಾಯಿ ಅದಕ್ಕೆ ಬೇಕಾಗುವಂಥ ಆಹಾರ ಪದಾರ್ಥಗಳನ್ನು ತಗೊಳ್ಬೇಕು. ಸೊ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ತಾಯಿಗೆ ಪ್ರೋಟೀನ್ ಅಂಶ ಅಂದ್ರೆ ಕಾಳು, ಬೇಳೆಗಳು, ಮೊಟ್ಟೆ ಇದನ್ನೆಲ್ಲ, ಮತ್ತೆ ಚಿಕನ್, ಮಟನ್ ಏನೆಲ್ಲ ಇದೆಯೋ ಅದನ್ನ ಪ್ರೋಟೀನ್ ಅಂಶಗಳು ತಾಯಿಗೆ ಯಥೇಚ್ಛವಾಗಿ ಕೊಡ್ಬೇಕಾಗಿರುವಂತದ್ದು. ತರಕಾರಿಗಳು, ತರಕಾರಿಗಳಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ, ಮತ್ತೆ ಅದರಲ್ಲಿ ಐರನ್ ಮತ್ತೆ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರುತ್ತೆ. ಇದೆಲ್ಲ ತಾಯಿಯ ದೇಹಕ್ಕೆ ಬೇಕಾಗಿರುವಂತದ್ದೆಲ್ಲ ಇದೆಲ್ಲ ನಾವು ಸಮಭಾಗವಾಗಿ ನಾವು ಕೊಟ್ಟರೆ, ಸಮತೋಲನ ಆಹಾರ ಕೊಟ್ಟರೆ ತಾಯಿಗೂ

0: ಹೆಲ್ಪ್ ಆಗುತ್ತೆ, ಜೊತೆಗೆ ಮಗುವಿಗೂ ಹೆಲ್ಪ್ ಆಗುತ್ತೆ. ಈಗ ತಾಯಿಗೆ ನಾವು ಆಹಾರ ಕೊಡಲಿಲ್ಲ ಅಂತಿದ್ರೆ ಮಗುವಿಗೂ ಅವರು ಹಾಲು ಕುಡಿಸ್ಲಿಕ್ಕೆ ಹಾಲು ಬರೋದಿಲ್ಲ.
1: ಮೇಡಮ್, ಈಗ ಒಂದು ವೇಳೆ ಈಗ ಸ್ತನ್ಯಪಾನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ತಾಯಿಗೆ ಏನಾದರೂ ಸಮಸ್ಯೆಗಳು ಕಂಡು ಬಂದಾಗ ಯಾರನ್ನು ಸಂಪರ್ಕಿಸಬೇಕು, ಹೇಗೆ ಮೇಡಮ್?
0: ತಾಯಿಗೆ ಸಮಸ್ಯೆ ಅಂತ ಹೇಳಿದರೆ ಕೆಲವೊಂದ್ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ತಾಯಿ ಹಾಲು ಕೆಲವೊಂದ್ಸತಿ ಕೆಲವೊಬ್ಬರಿಗೆ ತಾಯಿ ಹಾಲು ಜಾಸ್ತಿಯಾಗಿ ಅದು ಎದೆ ಭಾಗ ಗೆಡ್ಡೆ ಆಗುವಂಥದ್ದು ಅಥವಾ ಎದೆ ತೊಟ್ಟಲ್ಲಿ ಗಾಯ ಆಗುವಂಥದ್ದು, ಈ ಥರದ್ದೆಲ್ಲ ಸಮಸ್ಯೆ ಇರುತ್ತೆ. ಮಗು ಕರೆಕ್ಟಾಗಿ ಚೀಪ್ಲಿಲ್ಲದಿದ್ದರೆ ಹೇಳಿದ್ರೆ ತಾಯಿಯ ತೊಟ್ಟಿನಲ್ಲಿ ಸಮಸ್ಯೆ ಆಗುವಂಥದ್ದೆಲ್ಲ ಇರುತ್ತೆ. ಹಾಗೇನಾದರೂ ಇದ್ದರೆ ಗೈನಕಾಲಜಿ ಒಂದ್ಸತಿ ತೋರಿಸ್ಬೇಕಾಗುತ್ತೆ. ಕೆಲವೊಂದ್ಸತಿ ಮೋಸ್ಟ್ ಆಫ್ ದ ಟೈಮ್ಸ್ ಮಗು ತಾಯಿಗೆ ಹಾಗೇನೆ ಔಷಧಿ ಕೊಟ್ಟು ಕಮ್ಮಿ ಮಾಡುವಂಥದ್ದು, ಬಟ್ ಅದೇನಾದರೂ ಎದೆ ಭಾಗದಲ್ಲಿ ಗೆಡ್ಡೆ ಆಗಿರೋದು ಅಂತ ಅಥವಾ ಏನಾದರೂ ಕುರ ಥರ ಏನಾದರೂ ಆಗಿ ಕ್ಯೂ ಏನಾದರೂ ಬರ್ತಿದ್ರೆ ಅದು ಕೆಲವೊಂದ್ಸತಿ ಆಪರೇಷನ್ ಬೇಕಾಗುವಂಥದ್ದು. ಅದರಿಂದ ನಾವು ತಾಯಂದಿರಿಗೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಹಾಲನ್ನು ಪ್ರತಿ 2 ಗಂಟೆಗೆ ಎದೆ ಪೂರ್ತಿ ಖಾಲಿ ಆಗೋ ತನಕ ಮಗುವಿಗೆ ಕುಡಿಸ್ಬೇಕು ಅಂತ ಹೇಳ್ತೀವಿ ಸರ್.
1: ಮೇಡಮ್, ಈ ಒಂದು ಸ್ತನ್ಯಪಾನಕ್ಕೆ ಸಂಬಂಧಿಸಿದಂತೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ತಪ್ಪು ಕಲ್ಪನೆಗಳು ಯಾವುವು, ಅವುಗಳ ಒಂದು ಸತ್ಯಾಂಶ ಏನು ಮೇಡಮ್?
0: ಸಮಾಜದಲ್ಲಿ ಒಂದು ಆಹಾರ ಪದಾರ್ಥಗಳಿಂದ ಹಿಂಗೆ ಕೊಡಬೇಕು, ಆ ಥರ ಕೊಡಬೇಕು, ಬಾಣಂತಿಯರಿಗೆ ನೀರು ಕೊಡಬಾರ್ದು, ಬಾಣಂತಿಯರಿಗೆ ತರಕಾರಿಗಳು ಕೊಡಬಾರ್ದು, ಬೇಳೆಕಾಳುಗಳು ಕೊಡಬಾರ್ದು ಅಂತ ಒಂದು ಹೇಳುವಂಥದ್ದು. ಎರಡನೇದು, ಬಾಣಂತಿಯರು ಮನೆಯಿಂದ ಆಚೆ ಹೋಗಲೇಬಾರ್ದು ಅನ್ನೋದೊಂದು ರೆಸ್ಟ್ರಿಕ್ಷನ್ಸ್ ಇರುವಂಥದ್ದು. ಮೂರನೇದು, ಬಾಣಂತಿಯರು ಯಾವಾಗಲೂ ಬೆಚ್ಚಗೆ ಇರಬೇಕು, ಸ್ಕಾರ್ಫ್ ಹಾಕಬೇಕು, ಸ್ವೆಟರ್ಸ್ ಹಾಕಬೇಕು, ಮತ್ತು ಅವರಿಗೆ ಆಚೆಲ್ಲೂ ಹೋಗುವಾಗಿಲ್ಲ, ಮಗು ಮಗು ಮಗು ಅಷ್ಟೇ ನೋಡ್ಕೊಳ್ಬೇಕು. ಮತ್ತು ಏನೇ ತೊಂದರೆ ಆದರೂ ಅದಕ್ಕೆ ಲಾಸ್ಟಿಗೆ ತಾಯಿಯೇ ಕಾರಣ ಆಗಿರ್ತಾಳೆ. ಈಗ ಫಾರ್ ಎಕ್ಸಾಂಪಲ್, ತಾಯಿ ಒಂದು ಹಣ್ಣು ಏನಾದರೂ ಜಾಸ್ತಿ ತಿಂದರೆ ಮಗುವಿಗೆ ಅದರಿಂದನೇ ತೊಂದರೆ ಆಗಿರುವಂಥದ್ದು, ತಾಯಿನೇ ಕಾರಣ ಅಂತ, ಈ ಥರದ್ದೆಲ್ಲ ತಾಯಿಯ ಮೇಲೆ ಬ್ಲೇಮ್ಸ್ ಜಾಸ್ತಿ ಇರುವಂಥದ್ದು ಸರ್. ಅದೆಲ್ಲ ಆದಷ್ಟು ಇದರಲ್ಲಿ ನಾ ಹೇಳಿದೆಲ್ಲ ಆದಷ್ಟು 100 to 100 ತಪ್ಪಿರುತ್ತೆ. ಯಾಕಂತ ಹೇಳಿದ್ರೆ ಎಲ್ಲದಕ್ಕೂ ತಾಯಿ ಒಬ್ಬರೇ ಕಾರಣ ಆಗಿರಲ್ಲ. ತಾಯಿ ಎಷ್ಟು ಎಮೋಷನಲ್ ಆಗಿ ನಾವು ಸಪೋರ್ಟ್ ಕೊಡ್ತೇವೋ ತಾಯಿಗೆ ಅಷ್ಟು ನಾವು ಹೆಲ್ಪ್ ಮಾಡಿದಂಗೆ, ಅದರಿಂದ ಇಂಡೈರೆಕ್ಟ್ಲಿ ಮಗುವಿಗೂ ನಾವು ಹೆಲ್ಪ್ ಮಾಡ್ತಿರೋ ಹಾಗೆ. ಸೊ ಇದರಲ್ಲಿ ಒಂದ್ಸತಿ ಡೆಲಿವರಿ ಆದ ಕೂಡಲೇ ಮಗುವಿನ ಮೇಲೆ ಎಷ್ಟು ಕಾಳಜಿ ಇರುತ್ತೋ ಅಷ್ಟೇ ಕಾಳಜಿ ತಾಯಿಯ ಮೇಲೂ ಕೂಡ ತೋರಿಸ್ಬೇಕು ಅಂತ ನಾ ಹೇಳ್ತೀನಿ ಸರ್.
1: ಓಕೆ ಮೇಡಮ್, ಈಗ ಇದ್ರ ಜೊತೆಗೆ ಈಗ ಒಂದು ವೇಳೆ ಉದ್ಯೋಗದಲ್ಲಿ ಇರ್ತಕ್ಕಂಥ ತಾಯಿಂದರು ಹೇಗೆ ಈಗ 6 ತಿಂಗಳ ನಂತರ ಅಥವಾ 6 ತಿಂಗಳ ಮುಂಚೆ ಏನಾದ್ರು ಕೆಲವು ಸಾಮಾನ್ಯವಾಗಿ ಕೆಲವು ಬೇಗ ಉದ್ಯೋಗಕ್ಕೆ ಹೋಗ್ಬೇಕಾಗಿರುತ್ತೆ, ಸೊ ಅಂಥ ಸಂದರ್ಭದಲ್ಲಿ ಹೇಗೆ ಅವರು ಸ್ತನ್ಯಪಾನವನ್ನು ಮಾಡಿಸ್ಬೋದು?
0: 6 ತಿಂಗಳ ತನಕ ಅದೇ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗೇ ಮಾಡಿಸ್ಬೇಕು. ಇನ್ ಕೇಸ್ ಅವ್ರ ಕೆಲಸಕ್ಕೆ ಹೋಗ್ಬೇಕು, ಏನಾದ್ರು ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಅದನ್ನು ತಾಯಿಯ ಹಾಲನ್ನು ಅದನ್ನು ತೆಗೆದು ಒಂದು ಸ್ಟೀಲ್ ಬಾಕ್ಸ್ನಲ್ಲಿ ನಾವು ಕಲೆಕ್ಟ್ ಮಾಡಿ ಅದನ್ನು ಶೇಖರಣೆ ಮಾಡ್ಬೋದು. ಫ್ರಿಡ್ಜ್ ಇಲ್ಲ ಅಂತ ಹೇಳಿದ್ರೆ, ರೆಫ್ರಿಜರೇಟರ್ ಇಲ್ಲ ಅಂತ ಹೇಳಿದ್ರೆ, ನಾವು ಅದು ಹೊರಗಡೆ ಒಂದು ನೀಟ್ ಕ್ಲೀನ್ ಸ್ಟೀಲ್ ಬಾಕ್ಸ್ನಲ್ಲಿ 4 hours ಕೂಡ 4 ಗಂಟೆಗಳ ಕಾಲ ಶೇಖರಣೆ ಮಾಡಿ ಮಗುವಿಗೆ ಒಳ್ಳೆಯಿಂದ ಕೊಡ್ಬೋದು ಸರ್. ನಮ್ಮನೇಲಿ ಫ್ರಿಡ್ಜ್ ಇದೆ ಅಂತ ಹೇಳಿದ್ರೆ ಅದು 8 ಗಂಟೆಯಿಂದ 12 ಗಂಟೆಗಳ ಕಾಲ ಫ್ರಿಡ್ಜಲ್ಲಿ ಇಟ್ಟು ನಾವು ಕೊಡ್ಬೋದು. ಈಗ 6 months ಆದ್ಮೇಲೆ ಈಗೇನು ತಾಯಂದಿರು ಕೆಲ್ಸಕ್ಕೆ ಹೋಗ್ತಿದ್ರೆ ಆದಷ್ಟು ಕೆಲವೊಂದ್ಸತಿ ಈಗ ತಾಯಿಗೆ ಹಾಗೆ ಡೈರೆಕ್ಟ್ ಆಗಿ ಅದನ್ನ ಕಲೆಕ್ಟ್ ಮಾಡ್ಲಿಕ್ಕೆ ನೋವಾಗುತ್ತೆ, ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಈಗ ಬ್ರೆಸ್ಟ್ ಪಂಪ್ ಅಂತ ಕೂಡ ಸಿಗುತ್ತೆ. ಬ್ರೆಸ್ಟ್ ಪಂಪ್ ಅಂತ ಹೇಳಿದ್ರೆ ಪಂಪ್ ಮೂಲಕ ತಾಯಿ ಎದೆಯಿಂದ ಹಾಲನ್ನು ಕಲೆಕ್ಟ್ ಮಾಡಿ ಅದನ್ನು ಬಾಟಲ್ ಅಲ್ಲಿ ಶೇಖರಣೆ ಮಾಡುವಂತದ್ದು, ಆ ಥರದ್ದು ಇರುತ್ತೆ. ಇದರಿಂದ ತಾಯಂದಿರಿಗೂ ನೋವು ಆಗಲ್ಲ. ಎರಡನೇದು, ತಾಯಂದಿರಿಗೂ ಗೊತ್ತಾಗುತ್ತೆ ಅವ್ರ ಎದೆಯಿಂದ ಎಷ್ಟು ಹಾಲು ಬರುತ್ತೆ, ಆ ಹಾಲು ಅಷ್ಟು ಮಗುವಿಗೆ ಸಾಕಾಗುತ್ತಾ ಅಂತೆಲ್ಲ ಇರುತ್ತೆ. ಸೊ ಇದು ತಾಯಿಗೂ ಹೆಲ್ಪ್ ಆಗುತ್ತೆ ಮತ್ತೆ ಮಗುವಿಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಫ್ರಿಡ್ಜ್ ಇಲ್ಲದಿದೆ ಆಲ್ಮೋಸ್ಟ್ 4 to 6 ಗಂಟೆವರೆಗೂ ಶೇಖರಣೆ ಮಾಡ್ಕೊಳ್ಬಹುದು.
1: ಮೇಡಮ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಮೇಡಮ್. ಅಂದ್ರೆ ಈ ಸ್ತನ್ಯಪಾನ ಅಂದ್ರೆ ಏನು, ಈ ಸ್ತನ್ಯಪಾನವನ್ನ ಹೇಗೆ ಆರಂಭಿಸಬೇಕು, ಜೊತೆಗೆ ಇದರಿಂದ ಮಗುವಿಗೆ ಮತ್ತು ತಾಯಿಗೆ ಆಗ್ತಕ್ಕಂತ ಒಂದು ಅನುಕೂಲಗಳೇನು ಅನ್ನೋದ್ರ ಬಗ್ಗೆ ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಮೇಡಮ್. ಮೇಡಮ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಈ ಒಂದು ಸ್ತನ್ಯಪಾನದ ಸಪ್ತಾಹದ ಕುರಿತು ತಮ್ಮ ಸಲಹೆ ಅಥವಾ ಸಂದೇಶ ಏನು ಮೇಡಮ್?
0: ಸ್ತನ್ಯಪಾನ ಅನ್ನೋದು ತುಂಬ ಪವಿತ್ರವಾದಂಥದ್ದು. ಇದು ಮಗುವಿಗೆ ಹುಟ್ಟಿದ ಕೂಡಲೇ ಆದಷ್ಟು 1 ಗಂಟೆ ಒಳಗಡೆನೆ ಕೊಡಬೇಕಾಗಿರೋಂಥದ್ದು. ಇದರಲ್ಲಿ ತಾಯಿಯಲ್ಲದೆ ಜನರದ್ದು ಅಂದರೆ ಫ್ಯಾಮಿಲಿ ಸಪೋರ್ಟ್ ಮತ್ತು ಸೊಸೈಟಿ ಸಪೋರ್ಟ್ ಕೂಡ ಆದಷ್ಟು ಬೇಕು. ಹಾಗೆ ತಾಯಿ ಎಲ್ಲೆಲ್ಲಿರ್ತಾರೋ, ಹೀಗೆ ಬಾಣಂತಿಯರು ಎಲ್ಲೆಲ್ಲಿರ್ತಾರೋ ಆದಷ್ಟು ಸೊಸೈಟಿಯಲ್ಲಿ ಅವರಿಗೆ ಸಪೋರ್ಟ್ ಮತ್ತು ಅವರಿಗೆ ಮುಜುಗರ ಆಗದೇ ಇರೋಂಥಂಗೆ ನೋಡಿಕೊಳ್ಬೇಕು. ಮತ್ತು ಇದು ತಾಯಿ ಹಾಲು ಮಗುವಿನ ಹಕ್ಕು. ಸೊ ಆ ಹಕ್ಕು ಎಲ್ಲ ಮಕ್ಕಳಿಗೂ ಸಿಗಬೇಕು ಅನ್ನೋದು ನಾ ಹೇಳ್ತೀನಿ ಸರ್.
1: ತುಂಬ ಧನ್ಯವಾದಗಳು ಮೇಡಮ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸ್ತನ್ಯಪಾನ ಸಪ್ತಾಹದ ಮಹತ್ವ ಮತ್ತು ಈ ಒಂದು ಎದೆಯಾಲಿನ ಮಹತ್ವವನ್ನು ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮೇಡಮ್.
0: ಥ್ಯಾಂಕ್ ಯು ಸರ್.
1: ಪ್ರಿಯ ಕೇಳುಗರೇ, ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನ ಸಪ್ತಾಹ ಮತ್ತು ತಾಯಿಯ ಎದೆಯಾಲಿನ ಮಹತ್ವವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ವೈದ್ಯರಾದ ಡಾಕ್ಟರ್

0: ಸುಷ್ಮ ವೈದ್ಯನಾಥ್ ಅವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ಆರೋಗ್ಯ ದಿನಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
1: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
2: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
1: ಮಾನಸಿಕ,
2: ದೈಹಿಕ,
1: ಸಾಮಾಜಿಕ ಸುಸ್ಥಿತಿ,
2: ಮಹಿಳೆಯರು,
1: ಮಕ್ಕಳು,
2: ಹಿರಿಯರು,
1: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ.
2: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
1: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
3: ಪ್ರಿಯ ಕೇಳುಗರೆ, ಇದುವರೆಗೂ ವಿಶ್ವ ಸ್ತನ್ಯಪಾನ ಸಪ್ತಾಹ ಮತ್ತು ಎದೆಹಾಲಿನ ಮಹತ್ವ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಷ್ಮಾರವರ ಜೊತೆಗಿನ ಆರೋಗ್ಯದಂಗಳ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 50 ರೂಪಾಯಿ, ಮೆಣಸಿನಕಾಯಿ 35 ರೂಪಾಯಿ, ಸೌತೆಕಾಯಿ 18 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 14 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಹಾಗಲಕಾಯಿ 32 ರೂಪಾಯಿ, ಕಾಲಿಫ್ಲವರ್ 16 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 15 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 12 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 8 ರೂಪಾಯಿ. ಕೇಳುಗರೆ, ಕೇಳಿದರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 5/8/2026 ಬುಧವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ದೀಪಶ್ರೀರವರು ವಾಕ್ಭಾಷೆ ಶ್ರವಣ ತಜ್ಞರು, ಆಯನರಾಜ್ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವೂ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.

0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013311.
0: ಇಮೇಲ್ ವಿಳಾಸ covord.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಎಸ್ವಿವೈಎಂನ ವಿಆರ್ಎಲ್ಸಿ ಕೆಂಚನಹಳ್ಳಿಯ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿ ಪಡೆದು ಸ್ವ ಉದ್ಯೋಗ ಮಾಡುತ್ತಿರುವ ಅನುಭವ ಕುರಿತು ಪಿರಿಯಾಪಟ್ಟಣ ತಾಲೂಕಿನ ಮಾಕೋಡ್ ಗ್ರಾಮದ ಶ್ರೀ ಪ್ರವೀಣ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪಿರಿಯಾಪಟ್ಟಣ ತಾಲೂಕಿನ ಮಾಕೋಡು ಗ್ರಾಮದ ಶ್ರೀಯುತ ಪ್ರವೀಣ್ ರವರು. ಇವರು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ಒಂದು ವಿಷಯದಲ್ಲಿ ತಮ್ಮ ಒಂದು ಜ್ಞಾನವನ್ನು ಹಾಗೂ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಈ ಒಂದು ತರಬೇತಿಯ ಮುಖಾಂತರ ಒಂದು ಅಗತ್ಯ ಜ್ಞಾನವನ್ನು ಪಡ್ಕೊಂಡು ಪ್ರಸ್ತುತ ಸ್ವಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ವಿವಿಧ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಜೊತೆಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ತಯಾರಿಯನ್ನು ನಡೆಸ್ತಾ ಬಹಳಷ್ಟು ಪ್ರಯತ್ನದಲ್ಲಿ ಇರಿದ್ರು. ಪ್ರಸ್ತುತ ಈ ತರಬೇತಿಯನ್ನು ಪಡ್ಕೊಂಡು ಈ ಒಂದು ಸ್ವಉದ್ಯೋಗವನ್ನು ಮಾಡ್ತಿರೋದಂತ ಆಗಿರ್ಬೋದು, ಇವರ ಇತರ ಪ್ರಯತ್ನಗಳಾಗಿರ್ಬೋದು, ಈ ಎಲ್ಲ ವಿಷಯಗಳ ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಪ್ರವೀಣ್ ಅವರು, ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಸರ್.
0: ಮೊದಲಿಗೆ ತಮ್ಮ ಒಂದು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ.
1: ಸರ್, ನನ್ನ ಹೆಸರು ಪ್ರವೀಣ ಅಂದ್ಬಿಟ್ಟು, ನಮ್ದು ಮೈಸೂರು ಡಿಸ್ಟಿಕ್ ಪಿರಿಯಾಪಟ್ಟಣ ತಾಲೂಕು ಮಾಕೋಡು ಗ್ರಾಮ ಸರ್. ಅಪ್ಪ ಅಮ್ಮ ಮಾಮೂಲಿ ವ್ಯವಸಾಯ ಮಾಡ್ತಾರೆ, ಒಬ್ರು ಅಣ್ಣ ಇದ್ದಾರೆ ಮತ್ತೆ ನಾನು ಸರ್ ಇಬ್ಬರು.
0: ತಮ್ದು ಶಿಕ್ಷಣ ಏನಾಗಿದೆ ಪ್ರವೀಣ್ ಅವರೇ?
1: ಸರ್, ನಂದು ಬಿಕಾಂ ಆಗೈತೆ ಸರ್. 2019 ಮುಗೀತು ನಮ್ದು.
0: ಈಗ ತಾವು 2019 ಅಂದ್ರೆ ಕಳೆದ 7 ವರ್ಷಗಳಿಂದ ತಮ್ಮ ಪದವಿ ಶಿಕ್ಷಣವನ್ನ ಮುಗಿಸಿದ್ದೀರಾ. ಪ್ರಸ್ತುತ ತಾವು ಈ ಸ್ವಉದ್ಯೋಗವನ್ನ ಮಾಡ್ತಿರೋಂಥದ್ದು, ಹಾಗಿದ್ರೆ ಈ ಪದವಿ ಶಿಕ್ಷಣ ಮುಗಿದ ನಂತರ ಏನೇನೆಲ್ಲ ಕೆಲಸಗಳನ್ನ ತಾವು ಮಾಡ್ತಾ ಬಂದ್ರಿ?
1: ಸರ್, ಒಂದು 2019 ಡಿಗ್ರಿ ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆಯ್ತಿದಂಗೆ ಮಾಮೂಲಿ 2019-20 ಮನೇಲೆ ಇದ್ದೆ. ಅಂದ್ರೆ ಕರೋನಾ ಬತ್ತಲ್ಲ ಸರ್, ಆಗ ಆ ಟೈಮಲ್ಲಿ ಮಾಮೂಲಿ ಕಾಂಪಿಟಿವ್ ಎಕ್ಸಾಮ್ಗೆ ಅಣ್ಣ ಪೊಲೀಸು ಅವರು ಓದ್ಕೋ ಮಾಮೂಲಿ ಎಕ್ಸಾಮ್ಗೆಲ್ಲ ಕಾಂಪಿಟಿವ್ ಎಕ್ಸಾಮ್ಗಳಿಗೆಲ್ಲ ಆಗೆಲ್ಲ ಕಾಲ್ಫಾರ್ಮ್ ಮಾಡ್ತಿದ್ರು. ಹಂಗಾಗಿ ಅದಕ್ಕೆ ಎಕ್ಸಾಮ್ಗೆ ಓದ್ಕೊಳ್ತಿದ್ದೆ ಮನೇಲೆ ಇತ್ಕೊಂಡು. ಮತ್ತೆ 2021 ಕೆಆರ್ಆರ್ ಬಂದೆ ಸರ್, ರೂಮ್ ಮಾಡ್ಕೊಂಡು ಹೋದ ನಮ್ಮ ಎಲ್ಲಿ ಓದಕ್ಕಾಗಲ್ಲ ಅಂತ. ಇಲ್ಲಿ ಕೆಆರ್ಆರ್ ರೂಮ್ ಮಾಡ್ಕೊಂಡು ಓದ್ತಿದ್ದೆ.
0: ಅಂದ್ರೆ ಇದುವರೆಗೂ ಕೂಡ ತಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನ ನಡ್ಸ್ಕೊಳ್ತಾ ಬಂದ್ರಿ, ಬೇರೆ ಕಡೆ ಎಲ್ಲೆಡೂ ಕೆಲ್ಸಕ್ಕೆ ಹೋಗ್ಲಿಲ್ವಾ?
1: ಎಲ್ಲೂ ಹೋಗ್ಲಿಲ್ಲ ಸರ್ ಕೆಲ್ಸಕ್ಕೆ. ಈ ಕಡೆಗೆ ಮಾಮೂಲಿ ಕಾಲ್ಫಾರ್ಮ್ ಎಲ್ಲ ಹಾಕ್ತಿದ್ವಾಗ ಕರೋನಾ ಟೈಮಲ್ಲಿ ನೋಟಿಫಿಕೇಶನ್ ಪೊಲೀಸ್ಗೆ ಓದ್ತಿದ್ರು, ಕಾಲ್ಫಾರ್ಮ್ ಹಾಕ್ಸಿದ್ರೆ ಅದಕ್ಕೆ ಓದ್ತೀವಿ ಸರ್.
0: ಯಾವ್ಯಾವ ತರ ಪರೀಕ್ಷೆಗಳನ್ನ ಎದುರಿಸಿದ್ರಿ? ಯಾವ ಪರೀಕ್ಷೆನಲ್ಲೂ ಕೂಡ ಯಶಸ್ಸು ಕಾಣ್ಲಿಲ್ವಾ?
1: ಇಲ್ಲ ಸರ್, ಪರೀಕ್ಷೆ 2-3 ರೂಪಾಯಿ ಎಕ್ಸಾಮ್ ಬರದೆ ಎಲ್ಲ ಫಿಸಿಕಲ್ ಬಂದು 1-5 ಸೆಲೆಕ್ಟ್ ಆದ್ರು. 2020 BSF ಎಕ್ಸಾಮ್ ಬರೆದಿದೆ, ಅದು ಸೆಲೆಕ್ಟ್ ಆಗಿತ್ತು, ಮನೇಲಿ ಬೇಡ ಅಂತ ಹೇಳಿದ್ರು. ಮತ್ತೆ 2021 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಬರದೆ ಎಕ್ಸಾಮ್ ಎಲ್ಲ ಕ್ಲಿಯರ್ ಆಯ್ತು, ಫಿಸಿಕಲ್ ಕ್ಲಿಯರ್ ಆಯ್ತು ಸರ್. ಅದು 1.75 ಉಂಟಾಯ್ತು. ಮತ್ತೆ 2021 ಮತ್ತೆ ಓದಕ್ ಶುರು ಮಾಡಿದೆ. 2023 DR ಎಕ್ಸಾಮ್ ಬರದೆ ಸರ್, ಅದು ಸೆಲೆಕ್ಟ್ ಆಯ್ತು, ಅದು ಹೋಯ್ತು ಸರ್, 1.25 ಹೋಯ್ತು. ಅದು ಎಲ್ಲ ಫಿಸಿಕಲ್ ಎಕ್ಸಾಮ್ ಎಲ್ಲ ಆಗಿತ್ತು. ಮನೇಲಿ ಮತ್ತೆ ಓದು ಅಂತ ಹೇಳಿದ್ರು, ನೀನು ಓದೋದ ಡಿಸ್ಕಂಟಿನ್ಯೂ ಮಾಡಿ.
0: ಈಗ ಹಲವಾರು ಬರೀತಾವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೀತಾ ಇದ್ರಿ, ಅದು ಕೂದಲೆಳೆ ಅಂತರದಲ್ಲಿ ತಮ್ಗೆ ಅವಕಾಶ ಕೈ ತಪ್ತಾ ಇತ್ತು. ಆ ಸಂದರ್ಭದಲ್ಲಿ ಇದೆಲ್ಲ ಸಾಕಣಪ್ಪ, ನಾನು ಏನಾದ್ರೂ ಕೆಲಸ ಮಾಡ್ಬೇಕು, ಏನೋ ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಕೆಲಸ ಮಾಡಿ ಏನಾದ್ರೂ ಸಂಪಾದನೆ ಮಾಡ್ಬೇಕು ಅಂತ ಅನಿಸಿದ್ದುಂಟ?
1: ಇತ್ತು ಸರ್, ಅಂದ್ರೆ ಚಿಕ್ಕದ್ರಿಂದ ಇತ್ತು ಸರ್ ನನ್ಗೆ. ಮಾಮೂಲಿ ಮೆಕ್ಯಾನಿಕ್ ಮಾಡ್ಬೇಕು, ಅದು ಮನೇಲಿ ಇದ್ದಾಗ್ಲೇನೆ ಅವು ಇವ್ರು ರೇಡಿಯೋ ಬಿಚ್ಚೋದು, ಮಾಮೂಲಿ ಬೈಕ್ಗಳು ಬಿಚ್ಚೋದು, ಸೈಕಲ್ ರೆಡಿ ಮಾಡೋದು ಈ ತರ ಇತ್ತು. ಅಂದ್ರೆ ನಮ್ಮನೆ ಏನಂದ್ರೆ ನಮ್ಮ ತಂದೆಯವರು ಅವ್ರ ವ್ಯವಸಾಯ ಇದ್ರಿಂದ ಅವ್ರ ಚಿಕ್ಕದಿಂದನು ಆಸೆ ಅಂತ ಏನೋ ನಮ್ಮ ಮಕ್ಕಳು ಓದಿಸ್ಬೇಕು, ಗೌರ್ಮೆಂಟ್ ಜಾಬ್ ಕೊಡಿಸ್ಬೇಕು ಅಂತ. ಅಂದ್ರೆ ನಾನು ಇಷ್ಟಪಟ್ಟು ಓದಿರ್ಲಿಲ್ಲ, ಅವ್ರ ಪ್ರೆಷರ್ ಮೇಲೆ ಓದ್ತಿದ್ದೆ ಎಕ್ಸಾಮ್, ಗೌರ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂತೂ ಓದ್ದೆ ಕಷ್ಟಪಟ್ಟು. ಧಾರವಾಡ ಬಿಜಾಪುರದಲ್ಲಿ ಕೋಚಿಂಗ್ ತಗೊಂಡೆ ನಾನು,

0: ಪಿ ಎಸ್ ಐ ಮತ್ತು ಕೆ ಎಸ್ದು ಅಲ್ಲೆಲ್ಲ ಕೋಚಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಓದ್ತಿದ್ದೆ, ಆಮೇಲೆ ಮನೆಯಿಂದ ಓದಕ್ಕಾಗಲ್ಲ ರೂಮ್ ಮಾಡಿದೆ. ಅಂದ್ರೆ ಮನೆಯವ್ರಿಗೆ ಹೇಳ್ತಿದ್ದೆ ನಾನು ಆಗಾಗಲೇ ಹಿಂಗೆ ಏನಾರ ಸ್ವಂತ ಬಿಸ್ನೆಸ್ ಮಾಡ್ತೀನಿ ಇದಾಗಲ್ಲ ಓದಕ್ಕಾಗಲ್ಲ ಓದಕ್ಕಾಗಲ್ಲ ಅಂತ. ಅಂದ್ರೆ ನೋಟಿಫಿಕೇಶನ್ ಎಲ್ಲ ಡಿಲೇ ಮಾಡೋರು, ಎಕ್ಸಾಮ್ಗಳು ಡಿಲೇ ಮಾಡೋರು, ಆಮೇಲೆ ಜಸ್ಟ್ ಜಸ್ಟ್ ಅಲ್ಲಿ ಹೋಯ್ತಿದ್ದು ಬೇಜಾರಾಗೋದು. ಹಿಂಗಾಗಿ ಇಂಟ್ರೆಸ್ಟ್ ಇತ್ತಿಲ್ಲ, ಮನೆಯವ್ರು ಇದ್ರು ಫೋರ್ಸ್ ಮೇಲೆ ಓದ್ತಿದ್ದೆ ನಾನು.
1: ಅಂದ್ರೆ ತಾವೊಬ್ಬ ಸರ್ಕಾರಿ ಉದ್ಯೋಗ ಇರಬೇಕು ಅನ್ನೋದು ತಮ್ಮ ಕುಟುಂಬದವರ ಆಸೆ ಆಗಿತ್ತು. ಒಂದು ಆಸೆಯನ್ನ ಈಡೇರಿಸಿದ ನಿಟ್ಟಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ರೆ ಇನ್ನೂ ಕೂಡ ಮಾಡ್ತಾ ಇದ್ರ. ಹಾಗಿದ್ರೆ ತಮ್ಗೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಸರ್ಕಾರಿ ಹುದ್ದೆಗೆ ಒಂದು ತಯಾರಿಯ ನಡುವೆ ಈ ಒಂದು ಮೊಬೈಲ್ ರಿಪೇರಿ ತರಬೇತಿ ಪಡ್ಕೋಬೇಕು, ಅದರಲ್ಲೇನಾದ್ರೂ ಒಂದು ಸ್ವಉದ್ಯೋಗ ಮಾಡ್ಕೋಬೇಕು ಅಂತ ತಮಗೆ ಏಕ್ ಅನ್ನಿಸ್ತು? ಹಾಗೇನೆ ಈ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಕೆಂಚನಹಳ್ಳಿಯಲ್ಲಿ ಸಿಗ್ತಿರುವಂಥ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರದ ಮೊಬೈಲ್ ತರಬೇತಿ ಬಗ್ಗೆ ತಮಗೆ ಯಾರು ಮಾಹಿತಿ ಕೊಟ್ಟರು?
0: ಅಂದ್ರೆ ಸರ್, ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ಮುಂದೆ ಸ್ಟಾರ್ಟಿಂಗು ನನಗೆ ಏನೋ ಒಂದು ಬಿಸ್ನೆಸ್ ಮಾಡೋಕಂತ ಆಸೆ ಇತ್ತು ಸರ್ ಚಿಕ್ಕನಿಂದನು. ಅಂದ್ರೆ ಈ ಕಂಪ್ಲೀಟ್ ಎಕ್ಸಾಮ್ ಓದ್ತಿದ್ನಲ್ಲ, ಇದು ಓದ್ ಮುಗಿಸ್ಕೊಳ್ಳೋಣ, ಇದ್ರ ಜೊತೆಗೆ ಏನೋ ಒಂದು ಮಾಡಕ್ ಐತಿದೆ ಅನ್ಕೊಂಡಿದ್ದೆ. ಸೈಡ್ ಆಗಿ ಒಂದಿರ್ಲಿ, ಅಪ್ಪ ಅಮ್ಮಗೆ ಏನೋ ಅಂಗಡಿ ಹಾಕೊಡೋದು, ಏನೋ ಒಂದು ಮಾಡೋಣ ಅಂತ. ಆದ್ರೆ ನನ್ ಮನಸ್ಥಿತಿ ಏನಿತ್ತು ಅಂದ್ರೆ ಈಗ ಮಾಮೂಲಿ ಕಂಪ್ಲೀಟ್ ಎಕ್ಸಾಮ್ ಮುಗಿದ್ಬಿಡ್ಲಿ, ಇದು ಮುಗಿದಿತ್ತದಂಗೆ ನೋಡೋಣ ನೋಡೋಣ ನೋಡೋಣ ಅನ್ಕೊ ಬಂದೆ. ಆಮೇಲೆ ನಮ್ಮ ಫ್ರೆಂಡ್ ಒಬ್ಬ ಹರ್ಷ ಅಂತ ಇದ್ದ, ನಂಜುನ್ ಕೂಡ, ಅವ್ನು ಹೇಳ್ದ ಹಿಂಗೆ ಹಿಂಗೆ ಮೊಬೈಲ್ ರಿಪೇರಿ ತಯಾರಿ ಕೊಡ್ತಾವ್ರೆ, ಹೋಯ್ತು ಬರೋಣ ಬಾ ಅಂತ. ನಮ್ಮನೆ ಕೇಳ್ದ ಹಿಂಗೆ ಹೋಯ್ತೀನಿ ಅಂತ. ಆ ಟೈಮಲ್ಲಿ ನಂದು ಫಿಸಿಕಲ್ ಬಂದಿತ್ತು, ಡಿಆರ್ ಪೊಲೀಸು. ನಮ್ಮನೆ ಬೇಡ, ಹೋಗೋದ್ ಬೇಡ, ಇಲ್ಲೇ ಹೆಂಗೆ ಇದೇ ಆಗೈತಲ್ಲ ಅಂತ ಇದು ಮಾಡಿದ್ರು. ಆದ್ರೂ ಸುದಾ ಮನೆಯವ್ರ ಕೇಳಿ ಮಾಮೂಲಿ ಜಗಳ ಮಾಡ್ಕೊಂಡು, ಇಲ್ಲ ಹೋಯ್ತೀನಿ ನಾನು, ಒಂದ್ ತಿಂಗಳಲ್ವಾ ಒಂದ್ ತಿಂಗಳು ಏನ್ ಬೇಗ ಕಳ್ದೈತದೆ ಅನ್ಕ ಬಂದೆ ಕೆಂಚನಹಳ್ಳಿಗೆ ಸರ್.
1: ಅಂದ್ರೆ ನಿಮ್ಮ ಸ್ನೇಹಿತನ ಸಲಹೆ ಮೇರೆಗೆ ತಾವು ಕೆಂಚನಹಳ್ಳಿಗೆ ಬರ್ತೀರಾ?
0: ಕೆಂಚನಹಳ್ಳಿ ಬಂದಿದೆ ಸರ್. ಅಲ್ಲಿ ಗಂಟ್ಲು ಮೊಬೈಲ್ ದು ರಿಪೇರಿ ಮಾಡ್ಬೇಕು ಅಂತ ಏನು ಇದಿತ್ತಿಲ್ಲ, ಸೇರಿನ ಒಟ್ಟಿನಲ್ಲಿ ಎಲ್ಲಾನು ಓವರ್ಆಲ್ ಆಗಿ ಮಾಡಿವೆ. ಮಾಮೂಲಿ ಮನೇಲಿ ಕರೆಂಟ್ ರಿಪೇರಿ ಇದು, ಬೈಕ್ ಅವು ಏನೇನೋ ಮಾಡಿದ್ವಿ, ಮೆಕ್ಯಾನಿಕ್ ಅವು ಇದು, ಸಣ್ಣ ಪುಟ್ಟ ಲೈಟಿಂಗ್ಸ್ ಗೀಟಿಂಗ್ಸ್ ಎಲ್ಲ ನಾನೇ ಇದು ಮಾಡ್ತಿದ್ದು, ಮಿಕ್ಸಿ ರಿಪೇರಿ ಚಿಕ್ಕ ಪುಟ್ಟ ಮನೆಗಳಲ್ಲಿ.
1: ಅಂದ್ರೆ ತಾವು ಸ್ವತಃ ಕಲ್ತಿದ್ದ ಅಥವಾ ಬೇರೆ ಇನ್ಯಾರಾದ್ರೂ ಮಾಡೋದನ್ನ ನೋಡಿ ಮಾಡ್ತಾ ಇದ್ರ?
0: ಇಲ್ಲ ಸರ್, ಮಾಮೂಲಿ ಅದು ಕೆಂಚನಹಳ್ಳಿ ಬಂದ್ಮೇಲೆ ಈ ತರ ಕ್ಯೂರಿಯಾಸಿಟಿ ಉಟ್ಕೊಂಡಿದ್ ನನ್ಗೆ, ಓ ಈ ತರ ಇರ್ತದೆ ಮೊಬೈಲ್ ಅಂದ್ರೆ ಹಿಂಗೆ ಈ ತರ ಮಾಡ್ಕೊಂಡು ಹೋಗೋದು. ಅಂದ್ರೆ ಮೊಬೈಲ್ ಅಂದ್ರೆ ನಾವು ಇಟ್ಕೊಂಡಿದೀವಲ್ಲ ಸರ್, ಈಗ ಅನಿಸ್ತದೆ ಏನೋ ಇದ್ರಲ್ಲಿ ಏನೋ ಅದೇ ಏನೋ ಅದೇ ಅಂತ. ಅದು ಕಲ್ತ ಮೇಲೆ ಗೊತ್ತಾಗೋಯ್ತು ಇಷ್ಟೇನಾ ಇದು ಅಂತ. ಆಮೇಲೆ ಅಂದ್ರೆ ಬದಲು ರಿಸ್ಕ್ ಅನ್ಕೊಂಡಿದೆ, ಮೊಬೈಲ್ ರಿಪೇರಿ ಎಲ್ಲ ಭಾರಿ ರಿಸ್ಕು, ಅದೆಲ್ಲ ಬಿಚ್ಚೋದು ಎಲ್ಲ ಚಿಕ್ಕ ಚಿಕ್ಕ ಐಟಮ್ಗಳು, ಈ ತರ ಏನ್ ಗೊತ್ತಾಗಲ್ಲ ಮಾಡಲ್ಲ ಅಂತ. ಆಮೇಲೆ ಅಲ್ಲಿ ಹೋಗಿ ಕೆಂಚನಹಳ್ಳಿಗೆ ಹೋದ್ಮೇಲೆ ಓ ಈ ತರ ಇರ್ತದ ಆ ಫೀಲ್ಡು, ನಾವು ಏನೋ ಅನ್ಕೊಂಡಿದ್ದು ಅನ್ಕೊಂಡು ಶುರು ಮಾಡಿದೆ ಸರ್.
1: ತಂದೆ ತಾಯಿನ ಒಪ್ಸಿ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನದ ಕೇಂದ್ರಕ್ಕೆ ಯಾವಾಗ ಬಂದ್ರಿ, ಯಾವಾಗ ನಿಮ್ದು ತರಬೇತಿ ಆಗಿದ್ದು?
0: ಸರ್, ಅಂದ್ರೆ 2024 24 ನಮ್ದು ಮಾರ್ಚ್ ಏಪ್ರಿಲ್ ಬ್ಯಾಚ್ ಸರ್.
1: ಅಂದ್ರೆ 2 ವರ್ಷ ಆಗಿದೆ ತಾವು ತರಬೇತಿ ಪಡ್ಕೊಂಡು?
0: 2 ವರ್ಷ ಆಯ್ತು ಸರ್.
1: ಈಗ ಆರಂಭದಲ್ಲೇ ತಾವು ಇಷ್ಟು ದೂರ ಬಂದು ತರಬೇತಿ ಪಡ್ಕೊಳ್ತೀನಿ ಅಂತಂದಾಗ ತಮ್ಮ ತಂದೆ ತಾಯಿ ಒಪ್ಪಿರ್ಲಿಲ್ಲ, ಅವರನ್ನ ಮನವೊಲಿಸಿ ತಾವು ಇಲ್ಲಿಗೆ ಬರ್ತೀರಾ ತರಬೇತಿ ಪಡ್ಕೊಳ್ಳಕ್ಕೆ. ತರಬೇತಿ ಪಡ್ಕೊಳ್ಳಿಕ್ಕೆ ಬಂದಂತ ಆರಂಭದ ದಿನಗಳು ಹೇಗಿತ್ತು, ಅಲ್ಲಿನ ವಾತಾವರಣ ಆಗಿರ್ಬೋದು, ಅಲ್ಲಿಂದ ಇಷ್ಟು ದೂರ ಬಂದದ್ದು ತಮ್ಗೆ ಹೇಗೆ ಅನಿಸ್ತು?
0: ಅಂದ್ರೆ ಸರ್, ಸ್ಟಾರ್ಟಿಂಗ್ ನಾವೊಂದು ಹೆಚ್ಚಿನ ಇದಿತ್ತು, ಅದರಲ್ಲಿ ನಾವೊಂದು 3 ಜನ ಕ್ಲೋಸ್ ಫ್ರೆಂಡ್ಸ್ ಗಳೇ ಸರ್. ಸ್ಟಾರ್ಟಿಂಗ್ ಏನ್ ರಿಸ್ಕ್ ಅನಿಸ್ತಿಲ್ಲ, ಯಾಕೆ ನಮ್ಮವ್ರು ತಮ್ಮವ್ರು ಅಂತಾನೆ ಇದಾಯ್ತು. ಇನ್ನೊಂದು 7 ಜನ ಹೊರಗಡೆಯಿಂದ ಬಂದಿದ್ರು, ಗುಂಡ್ಲುಪೇಟೆ ಮತ್ತೆ ನಂಜನಗೂಡು ಅಕ್ಕಪಕ್ಕದವ್ರು ಬಂದಿದ್ರು. ಅವ್ರೊಂದು ಒಂದ್ 2 ದಿನ ಆಯ್ತದಂಗೆ ಅವ್ರು ಫುಲ್ ಕ್ಲೋಸ್ ಆಗೋದ್ರು, ಪರಿಚಯ ಆಗೋದ್ರು. ಹಂಗಾಗಿ ಏನ್ ರಿಸ್ಕ್ ಅನಿಸ್ತಿಲ್ಲ. ಅಂದ್ರೆ ಮೊದ್ಲೆಲ್ಲ ಹಾಸ್ಟೆಲ್ ಎಲ್ಲ ಇದ್ವಲ್ಲ ಸರ್, ಏನ್ ರಿಸ್ಕ್ ಅನಿಸ್ತಿಲ್ಲ. ಅಂದ್ರೆ ಅಲ್ಲಿ ಫೆಸಿಲಿಟಿಗೆಲ್ಲ ನಮ್ಗೆ ಹೆಂಗೆ ಕಂಫರ್ಟಬಲ್ ಬರ್ತೋ ಹಂಗಿತ್ತು ಸರ್ ಫೆಸಿಲಿಟಿ. ಊಟ ತಿಂಡಿ ಆಗಿರ್ಬೋದು, ಉಳ್ಕೊಳಕ್ ವ್ಯವಸ್ಥೆ, ಪ್ರತಿಯೊಂದಕ್ಕೂ ಎಲ್ಲಕ್ಕೂ ಚೆನ್ನಾಗಿತ್ತು, ಅನುಕೂಲವಾಗಿತ್ತು.
1: ಈಗ ತಮಗೆ ಮೊಬೈಲ್ ರಿಪೇರಿ ಅನ್ನೋದು ಒಂದು ಹೊಸ ವಿಷಯ, ಅಂದ್ರೆ ನಿಮ್ಗೆ ಹೊರಗಡೆಯಿಂದ ನೀವು ನೋಡಿದಕ್ಕೂ ಅಲ್ಲಿ ಬಂದ್ಮೇಲೆ ಕಲಿಯಕ್ಕೆ ಶುರು ಮಾಡಿದ್ದಕ್ಕೂ ಬಹಳ ವ್ಯತ್ಯಾಸ ಆಯ್ತು. ಆರಂಭದ ದಿನಗಳಿಂದ ಯಾವ ರೀತಿ ನಮ್ಗೆ ಈ ಮೊಬೈಲ್ ಬಗ್ಗೆ ಅದರ ತರಬೇತಿಯನ್ನ ಕೊಡಕ್ ಶುರು ಮಾಡ್ತಾರೆ?
0: ಅಂದ್ರೆ ಸರ್, ನಮ್ಗೆ ಸರ್ ಬಂದ್ರು ಮೊಬೈಲ್ ರಿಪೇರಿ ಸ್ಟಾರ್ಟಿಂಗ್ ಒಂದಿನ ಬುಟ್ಕ ಬಂದ್ರು. ಬುಟ್ಕ ಬಂದಾಗ ಸ್ಟಾರ್ಟಿಂಗ್ ಇಂದ ಬೇಸಿಕ್ ಮೊಬೈಲ್ ಇಂದ ಶುರು ಮಾಡೋರು ಸರ್. ಈ ತರ ಮೊಬೈಲ್ ಈ ತರ ಇರ್ತದೆ, ಈ ತರ ಹಿಂಗ್ ಓಪನ್ ಮಾಡೋದು, ಈ ತರ ಇದ್ ಮಾಡೋದು, ಈ ತರ ಅಂತ. ಹಾಗೆ ಸ್ಟಾರ್ಟಿಂಗ್ ಫುಲ್ ಭಯ ಆಗೋದು, ಈ ತರ ಎಲ್ಲ ಬಿಚ್ಬೇಕಲ್ಲಪ್ಪ, ಈ ತರ ಎಲ್ಲ ಇದ್ ಮಾಡ್ಬೇಕಲ್ಲ. ಆಮೇಲೆ ಈಗೆಲ್ಲ ಫುಲ್ ಮಾಡೆಲ್ಗಳೆಲ್ಲ ಚೇಂಜ್, ಒಂದೊಂದು ಮೊಬೈಲ್ ಒಂದೊಂದ್ ತರ ಇರ್ತವೆ. ಒಂದೊಂದು ಮೊಬೈಲ್ ಫ್ರಂಟ್ ಬಿಚ್ಚಂಗ್ ಇರ್ತವೆ, ಒಂದ್ ಮೊಬೈಲ್ ಬ್ಯಾಕ್ ಬಿಚ್ಚಂಗ್ ಇರ್ತವೆ, ಓಪನ್ ಮಾಡಂಗ್ ಇರ್ತವೆ. ಹಂಗಾಗಿ ಸ್ಟಾರ್ಟಿಂಗ್ ಎಲ್ಲ ಗಾಬರಿ ಆಯ್ತು. ಆಮೇಲೆ ಬತ್ತ ಟ್ರೈನಿಂಗ್ ಅಲ್ಲಿ ಒಂದು 50% ಕವರ್ ಆಯ್ತು ಸರ್. ಈ ತರ ಹಿಂಗ್ ಬಿಚ್ಕೋ, ಈ ತರ ಹಿಂಗ್ ಓಪನ್ ಮಾಡೋದು, ಈ ತರ ಹಿಂಗ್ ಸ್ಕ್ರೀನ್ ಹಾಕೋದು, ಈ ತರ ಹಿಂಗ್ ಕಾಂಬೋ ಹಾಕೋದು ಅಂತ.
1: ಥಿಯರಿ ಕ್ಲಾಸ್ ಮತ್ತೆ ಪ್ರಾಕ್ಟಿಕಲ್ ಕ್ಲಾಸ್ ಎರಡು ಇರ್ತಾಯ್ತಾ?
0: ಎರಡು ಇರ್ತಿತ್ತು ಸರ್, ಥಿಯರಿ ಪ್ರಾಕ್ಟಿಕಲ್. ನೈಟ್ 2 ಗಂಟೆ ಮಾಡಿದ್ವಿ ಸರ್, ಸುಮ್ನೆ ಬಿಚ್ಚೋದು, ಓಪನ್ ಮಾಡೋದು, ಏನೈತೆ ಅಂತ ನೋಡೋದು, ಸಾರ್ಡರ್ ಮಾಡೋದು, ಮತ್ತೆ ಇದ್ ಮಾಡೋದು, ತರ ಮಾಡೋದು ಸರ್. ಥಿಯರಿ ಕ್ಲಾಸ್ ಎಲ್ಲ ಹೇಳ್ಕೊಡೋರು ಸರ್, ಕ್ಲೀನಾಗಿ ಎಲ್ಲ ಹೇಳ್ಕೊಡೋರು, ಎಲ್ಲ ಬರ್ಸಿ ನಮ್ಗೆ ಅರ್ಥ. ನಾವು ಬರ್ಕೊಳ್ಳೋ ಸರ್ ಎಲ್ಲ ಪ್ರತಿಯೊಂದು ಸರ್ ಹೇಳಿದ, ಅದು ಪ್ರಾಕ್ಟಿಕಲ್ ಹೇಳಿರೋ ಥಿಯರಿ ರೂಪ ಕನ್ವರ್ಟ್ ಮಾಡ್ಕೊಂಡು ಬರ್ಕೊಳ್ಳೋ, ಯಾಕೆಂದ್ರೆ ಅಲ್ಲಿಂದ ಬಿಟ್ಟು ಬಂದ್ಮೇಲೆ ಇನ್ನು ಇಲ್ಲಿಗೆ ಯೂಸ್ ಆಯ್ತದಲ್ಲ ಅನ್ಬಿಟ್ಟು ಪ್ರತಿಯೊಂದು ಬರ್ಕೊಳ್ಳೋ ಎಲ್ಲ.
1: ಪ್ರತಿನಿತ್ಯ ತಮ್ಮ ಅಲ್ಲಿ ದಿನಚರಿ ಹೇಗೆ ಆರಂಭ ಆಗ್ತಾ ಇತ್ತು? ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗೋ ತನಕ ಹೇಗೆಲ್ಲ ತಮಗೆ ತರಬೇತಿಯ ಅವಧಿನಲ್ಲಿ ಚಟುವಟಿಕೆಗಳು ಇರ್ತಾ ಇತ್ತು?
0: ಅದೇ ಸರ್, ಮಾರ್ನಿಂಗ್ ಬೆಳಿಗ್ಗೆ ಬೇಗ ಹೇಳ್ತಿದ್ದೋ, ಒಂದು 5:30-6 ಗಂಟೆಗೆ ಹೇಳ್ತಿದ್ದೋ. ಅಂದ್ರೆ ನಂದು ಫಿಸಿಕಲ್ ಬಂದಿದೆ ಸರ್ ಇದ್ರ ಎಕ್ಸಾಮ್ಗೆ. ಆಮೇಲೆ ನಮ್ಮ ಫ್ರೆಂಡ್ಸ್ ಗಳು ಅಚ್ಚನ ಇದ್ವಲ್ಲ, ಅಚ್ಚನ ರನ್ನಿಂಗ್ ಓಡೋವು ಸರ್, ರನ್ನಿಂಗ್ ಯೋಗ ಎಲ್ಲ ಮಾಡವು ಅಲ್ಲೇನೆ, ಎಲ್ಲ ರನ್ನಿಂಗ್ ಎಲ್ಲ ಯೋಗ ಎಲ್ಲ ಮಾಡಿ ಮತ್ತೆ

0: ಒಂಬತ್ತುವರೆ ಹತ್ತು ಗಂಟೆ ಸ್ಟಾರ್ಟ್ ಆದ್ರೆ ಕ್ಲಾಸ್, ಮಧ್ಯಾಹ್ನ ಒಂದ್ ಗಂಟೆ ಗಂಟ ಕ್ಲಾಸ್ ತಗೊಳೋರು, ಬೆಳಿಗ್ಗೆ ಹೊತ್ತೆಲ್ಲ ಮಾಮೂಲಿ ಥಿಯರಿ ತಗೊಳೋರು, ಮಧ್ಯಾಹ್ನ ಮೇಲೆಲ್ಲ ಮಾಮೂಲಿ ಪ್ರಾಕ್ಟಿಕಲ್ ತಗೊಳೋರು ಸರ್. ಸಂಜೆಗೆ ಆರು ಗಂಟೆಗೆ ಬಿಟ್ಬಿಡೋರು ನಮ್ಮನ್ನ ಸರ್. ಆದ್ಮೇಲೆ ಆರು ಗಂಟೆಯಿಂದ ನಾವು ಮಾಮೂಲಿ ಹೋಗಿ ರೂಮ್ ಹೋಗು, ಮಾಮೂಲಿ ಎಲ್ಲ ಇದ್ ಮಾಡ್ಕೊಂಡು ಬೇರೆ ಬಟ್ಟೆ ಇಕ್ಕ ಬಂದ್ಬಿಟ್ಟು ಮಾಮೂಲಿ ಒಂದ್ ಹತ್ತುವರೆ ಕೂತ್ಕೊಂಡ್ರೆ ನೈಟ್ ಒಂದ ಒಂದೂವರೆ ಎರಡು ಗಂಟೆ ಹತ್ತು ಗಂಟೆ ಕೆಲಸ ಮಾಡಿದೀವಿ ಸರ್, ಕಲ್ತಿದೀವಿ ಅಲ್ಲಿ.
1: ಅಂದ್ರೆ ಕಲಿಬೇಕು ಆಸಕ್ತಿ ಅಂತಿದ್ರೆ ಯಾವ್ದು ರೀತಿಯ ಸಮಯ ಅಥವಾ ನಿಗದಿತ ಅವಧಿಯ ಅವಶ್ಯಕತೆ ಇಲ್ಲ, ಎಷ್ಟು ಸಮಯ ಬೇಕಾದ್ರೂ ತಗೊಂಡು ಕಲಿಬಹುದಾಗಿದ್ದು.
0: ಹೌದು ಸರ್, ಸರ್ ಕಲಿಬೋದಿತ್ತು. ಏನ್ ಸರ್ ಎಲ್ಲ ರೆಸ್ಪಾನ್ಸ್ ಮಾಡೋರು ಚೆನ್ನಾಗಿ ಸರ್, ಅಲ್ಲೆಲ್ಲ ಇವರೆಲ್ಲ ಸ್ಟಾಫ್ ಗಳೆಲ್ಲ ಭಾರಿ ಹೆಲ್ಪ್ ಮಾಡೋರು ಸರ್ ನಮ್ಗೆ, ಓದ್ಲಿ ಮಾಡ್ಲಿ ಕಲೀಲಿ ಇದ್ ಮಾಡ್ಲಿ. ಅದಾದ್ಮೇಲೆ ಎಷ್ಟೋ ಜನಗಳಿಗೆ ನಮ್ ಬ್ಯಾಚಲ್ ಬಂದಿರೋರ್ಗೆ ಮಾಮೂಲಿ ಎಸ್ ಎಲ್ ಸಿ ಡ್ರಾಪ್ ಔಟ್ ಈ ತರ ಎಲ್ಲ ಬಂದಿರು ಪಾಪ, ಅವ್ರಿಗೆ ಏನು ಬರೆಯಕ್ ಗೊತ್ತಿರಲಿಲ್ಲ, ಆದ್ರೂ ಸುದಾ ಏನೋ ರೆಕಾರ್ಡ್ ಈಕಡ್ ಮಾಡ್ಕೊಂಡು ಫೋನಲ್ಲಿ, ಆಮೇಲೆ ಗೊತ್ತಿರೋ ಹತ್ರ ನೋಟ್ಸ್ ಎಲ್ಲ ಇಸ್ಕೊಂಡು ಬರ್ಕೊಂಡು ಏನೇನೋ ಇದ್ ಮಾಡ್ಕೊಂಡು ಮಾಡಿದ್ರು ಸರ್.
1: ಈಗ ತಾವು ತಮ್ಮ ಪಿರಿಯಾಪಟ್ಟಣ ತಾಲೂಕಿಂದ ನಮ್ಮ ಎಚ್ಚರಿಕೋಟೆ ತಾಲೂಕಿನ ಕೆಂಚರಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರಕ್ಕೆ ಬಂದು ಒಂದು ತಿಂಗಳ ಕಾಲ ತಾವು ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ, ತಮಗೆ ಅಲ್ಲಿನ ಒಂದು ಊಟ ವಸತಿ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿನ ಒಂದು ಪರಿಸರ ತಮ್ಮ ಕಲಿಕೆಗೆ ಎಷ್ಟು ಪೂರಕವಾಗಿತ್ತು
0: ಸರ್? ಚೆನ್ನಾಗಿದೆ ಸರ್. ಅಂದ್ರೆ ಎಲ್ಲಾ ತರದ ಸ್ಟಾಫ್ ಕಡೆಯಿಂದನು ಚೆನ್ನಾಗಿತ್ತು ಸರ್, ಮತ್ತೆ ನಮ್ಗೆ ಬಂದಿರೋ ಟೀಚರ್ಸ್ ಅವರು ಇದಾಗಿತ್ತು, ರೆಸ್ಪಾನ್ಸ್ ಚೆನ್ನಾಗಿತ್ತು, ಮತ್ತೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಇತ್ತಲ್ಲ ಸರ್ ಅವರೆಲ್ಲ ಚೆನ್ನಾಗಿತ್ತು. ಒಂಥರ ನಮ್ಮನೆ ವಾತಾವರಣ ಆಗ್ತಾರೆ ಹೊಂದ್ಕೊಬಿಟ್ಟಿದ ಸರ್, ಅಲ್ಲಿ ಪೂರ್ತಿ ಇದ್ದಾಗ ನಮ್ಮಲ್ಲೇ ಇದೀವೇನೋ, ನಮ್ ಇದ್ರ ಕುಟುಂಬದಲ್ಲೇ ಇದೀವೇನೋ ಅನ್ನಂಗೆ ಫೀಲ್ ಆಯ್ತು ಸರ್. ಎಲ್ಲಾರ್ದು ಚೆನ್ನಾಗಿದೆ ಸರ್. ಎಲ್ಲ ಅವ್ರೇನೆ ಎಲ್ಲ ಒಂದ್ ಕಾಟ್ ಒಬ್ಬೊಬ್ರಿಗೂ ಒಂದ್ ಕಾಟ್ ಕೊಟ್ಟಿದ್ರು, ಡೈಲಿ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಡೋರು, ಮತ್ತೆ ಊಟನೂ ಅಷ್ಟೇ ಸರ್, ಬೆಳಗ್ಗೆ ಮಾಮೂಲಿ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಊಟ, ಸ್ನಾಕ್ಸ್ ಎಲ್ಲ ಕೊಡೋರು ಸರ್. ಪ್ರತಿಯೊಂದು ವ್ಯವಸ್ಥೆ ಇತ್ತು ಸರ್.
1: ಈಗ ತಾವು ಥಿಯರಿನಲ್ಲಿ ಈ ವಿಷಯಗಳ ಕುರಿತು ಕಲಿಯೋದಕ್ಕೂ ತದನಂತರ ಅದನ್ನ ಪ್ರಾಕ್ಟಿಕಲ್ ಪ್ರಾಯೋಗಿಕವಾಗಿ ಮಾಡೋದಕ್ಕೆ ಏನಾದ್ರೂ ವ್ಯತ್ಯಾಸ ಅಥವಾ ಬದಲಾವಣೆ ಅಂತ ಅನಿಸ್ತಿತ್ತ?
0: ಅಂದ್ರೆ ಸರ್ ಸ್ಟಾರ್ಟಿಂಗು ಮೊಬೈಲ್ ಬಿಚ್ಚಕ್ಕೆ ಕೈ ನಡೆದವು, ಫುಲ್ ಏನೇನಾಗ್ಬಿಡ್ತಾವಲ್ಲ ಅಂದ್ರೆ ಸ್ಟಾರ್ಟಿಂಗ್ ಸರ್ ನನ್ನ ಫೋನ್ ನಾನು ಕಾಂಬೋ ಸುಮ್ಮನೆ ಗಮ್ಮ ಹಾಕೋಗ್ಬಿಟ್ಟು ಫೋನ್ ಕಾಂಬೋ ಬಿಟ್ಟೋಗಿತ್ತು ಅಂತ, ನನ್ನ ಫೋನೇ ಫಸ್ಟ್ ಫೋನ್ ಎಡ್ವರ್ಟ್ ಮಾಡ್ಕೊಂಡಿದ್ದೆ ನಾನು, ಫುಲ್ ಹೋಗ್ಬಿಡ್ತಾಲಪ್ಪ ಹಿಂಗ್ ಬಿಟ್ಬಿಡದ ಸುಮ್ಮನೆ ನನ್ನ ಫೋನೇ ಹೊಂಟೋಗ್ಬಿಡ್ತು, ಈಗ ಹತ್ತಿಗೆ ಬೇರೆ ಒಂದ್ ವರ್ಷ ರಿಟರ್ನ್ ಮಾಡ್ಬೇಕಲ್ಲ ಹಂಗೆ ಹಿಂಗೆ ಅಂತ. ಆಮೇಲೆ ಬತ್ತಾ ಬತ್ತಾ ಬತ್ತಾ ಬತ್ತಾ ಪ್ರಾಕ್ಟೀಸ್ ಆದಂಗ ನನ್ನ ಫೋನ್ ನಾನೇ ರೆಡಿ ಮಾಡ್ಕೊಂಡೆ, ಫಸ್ಟ್ನೇ ಫೋನ್ ನಂದು ನಾನೇ ರೆಡಿ ಮಾಡ್ಕೊಂಡಿದ್ದೆ ಸರ್.
1: ಈಗ ತಮ್ಮಂತೆ ಮೊದಲೆಲ್ಲ ಈ ತರ ತರಬೇತಿಯನ್ನ ಪಡ್ಕೊಂಡು ಆ ಒಂದು ವಿಷಯದಲ್ಲಿ ಜ್ಞಾನವನ್ನು ಹೆಚ್ಚಿಸಿಕೊಂಡು ಸ್ವ ಉದ್ಯೋಗ ಮಾಡ್ತಿರೋಂತ ಅಲ್ಲಿ ತರಬೇತಿ ಪಡ್ಕೊಂಡಂತ ಯಾರಾದ್ರೂ ಯುವಕರ ತರ ತಮ್ಮನ್ನ ಕರ್ಕೊಂಡು ಹೋಗಿ ಅವ್ರ ಯಾವ ತರ ಕೆಲಸ ಮಾಡ್ತಾ ಇದಾರೆ, ಅವ್ರ ಯಾವ ಸ್ವ ಉದ್ಯೋಗ ಕಟ್ಕೊಂಡಿದಾರೆ ಅಂತ ತಮ್ಗೆ ಕ್ಷೇತ್ರ ಭೇಟಿಗೆ ಏನಾರ ಕರ್ಕೊಂಡು ಹೋಗಿ ತೋರಿಸಿದ್ರ?
0: ಸರ್ ಫೀಲ್ಡ್ ಮಾರ್ಕೆಟ್ ಗೆ ಎಲ್ಲ ಕರ್ಕೊಂಡೋಗಿದ್ರು, ಎಲ್ಲ ಕರ್ಕೊಂಡೋಗಿ ಹೊರಗಡೆ ಎಲ್ಲ ತೋರಿಸೋರು, ಈ ತರ ಹಿಂಗೆ ಇವ್ರು ಇಷ್ಟು ಇದ್ ಮಾಡ್ತಾರೆ ಅದನ್ನ ಮಾಡ್ತಾವ್ರೆ, ಈ ತರ ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಕಲ್ತು ಇದ್ ಮಾಡಿದ್ರು, ಮತ್ತೆಲ್ಲ ಮಾರ್ಕೆಟ್ ಅಲ್ಲಿ ಇದ್ ಮಾಡ್ಕೊಡ್ರು ಸರ್, ಚೆನ್ನಾಗಿ ಪರಿಚಯ ಮಾಡಿಸ್ಕೊಟ್ರು, ಮತ್ತೆ ಅವ್ರ ನಂಬರ್ ಕೊಡಿಸ್ರು, ಮತ್ತೆ ಮೈಸೂರಿಗೆಲ್ಲ ಕರ್ಕೊಂಡೋಗಿದ್ರು, ಎಲ್ಲೆಲ್ಲಿ ಹೋಲ್ಸೇಲ್ ಅಂಗಡಿಗಳು ಎಲ್ಲೆಲ್ಲಿ ಸಿಗ್ತವೆ, ಕಾಂಬೋಗಳು, ಸಿಸಿ ಪಿನ್, ಮಾಮೂಲಿ ಕೇಬಲ್ಗಳು, ಆಕ್ಸೆಸರೀಸ್, ಮೊಬೈಲ್ ಸಂಬಂಧಪಟ್ಟಂಗೆ ಪೂರ್ತಿ ಎಲ್ಲಾನು ಇದ್ ಮಾಡ್ಕೊಟ್ಟಿದ್ರು ಸರ್.
1: ಈಗ ತಾವು ಒಂದು ತಿಂಗಳುಗಳ ಕಾಲ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಇದ್ಕೊಂಡು ಈ ಮೊಬೈಲ್ ರಿಪೇರಿ ತರಬೇತಿಯನ್ನ ಪಡ್ಕೊಂಡ್ರಿ, ಈ 30 ದಿನಗಳ ಕಾಲ ತಾವು ಕಲಿತಂತಾಗಿರ್ಬೋದು, ಕೊನೆಯ ದಿನ 30ನೇ ದಿನ ಈ ತರಬೇತಿ ಎಲ್ಲ ಪಡ್ಕೊಂಡು ಅಲ್ಲಿಂದ ಹೊರಡಂತ ಸಂದರ್ಭದಲ್ಲಿ ತಮ್ಮ ಮನಸ್ಥಿತಿ ಹೇಗಿತ್ತು, ಅಲ್ಲಿ ಕಲಿತಂತ ವಿಷಯಗಳು ತಮ್ಮ ಭವಿಷ್ಯಕ್ಕೆ ಎಷ್ಟೆಲ್ಲ ಅನುಕೂಲ ಆಗುತ್ತೆ ಅಂತ ತಮ್ಮಲ್ಲಿ ಭರವಸೆ ಇತ್ತು?
0: ಅಂದ್ರೆ ಸರ್ ಸ್ಟಾರ್ಟಿಂಗ್ ಬಂದಾಗ ನಿಜವಾಗ್ ನಾವು ಮಾಡ್ತೀವ ಇದೆಲ್ಲ ನಮ್ಕೆಲ್ಲ ಆಯ್ತದ ಅನ್ಕೊ ಬಂದಿದ್ರು, ಸ್ಟಾರ್ಟಿಂಗ್ ಒಂದ್ ವಾರ ಫುಲ್ ಬೇಜಾರ್ ಹಿಡಿಸ್ಬಿಡ್ತು, ಅಂದ್ರೆ ಫುಲ್ ಏನು ಗೊತ್ತೇನೆ ಐತಲ್ಲ, ಏನಿದೆ ಐತಲ್ಲ ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ಒಂದ್ ಧೈರ್ಯ ಬಂತು, ಈ ತರ ಐತೆ ಕಣ ಫೀಲ್ಡ್ ಹಿಂಗ್ ಮಾಡೋಣ ಅಂತ. ಆಮೇಲೆ ಅಲ್ಲಿ ಹೋಯ್ತಿದಂಗೆಲ್ಲ ಫುಲ್ ಮಿಸ್ ಮಾಡ್ಕೊಂಡು ನಾವು ಹುಡುಗರುಗಳೆಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಿದ್ವಲ್ಲ, ಅದೆಲ್ಲ ಮಿಸ್ ಮಾಡ್ಕೊಂಡು, ಮತ್ತೆ ಸರ್ ಅಷ್ಟೇ ಫುಲ್ ಎಲ್ಲ ಚೆನ್ನಾಗಿ ಹೇಳ್ಕೊಡೋರು ಸರ್, ಏನು ಒಂದ್ರು ಡೌಟ್ ಕೇಳೋದು, ಒಂದ್ ಡೌಟ್ ಕೇಳ್ತಾರ ಅವ್ರು ನಾಲ್ಕು ಹೇಳ್ಕೊಡೋರು ಆನ್ಸರ್ಗಳ, ಈ ತರ ಹಿಂಗೆ ಹಿಂಗೆ ಈ ತರ ಹಿಂಗೆ ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ಹೋಗ್ತಾ ಒಂದ್ ಕಾನ್ಫಿಡೆಂಟ್ ಬಂತು ಸರ್, ಹೋಗಿ ಮಾಡ್ಬೋದು ನಾವು ಈ ತರ ಹಿಂಗೆಲ್ಲ ಅದೇ ಅಂತ. ಆಮೇಲೆ ನಾವು ಮೊಬೈಲ್ ಮುಂಚೆ ಎಲ್ಲ ರೆಡಿ ಮಾಡಿಸೋ ಸರ್, ಕಾಂಬೋ ಹಾಕ್ಸಿದೋ, ಸಿಸಿ ಪಿನ್ ಹಾಕ್ಸಿದೋ, ಕೇಬಲ್ಗಳೆಲ್ಲ ತಗೊಂಡಿದ್ದೋ, ಆಗ ಅನಿಸ್ತು ನಮ್ ತಾವು ಇಷ್ಟು ಮಾರ್ಜಿನ್ ಇಟ್ಟವ್ರೆ, ಇಷ್ಟ ತಗೊಂಡವ್ರೆ ನಾವು ಹೋಗಿ ಮಾಡ್ಬೋದು ಅಲ್ಗೋಗಿ ಅಂತ

0: ಹಾಗಾದ್ರೆ ಅಲ್ಲಿಂದ ಹೊರಡಂತ ಸಂದರ್ಭ ಆಗಿರ್ಬೋದು, ತಮ್ಗೆ ಯಾವ ರೀತಿ ಒಂದು ಆತ್ಮವಿಶ್ವಾಸನ ತುಂಬಿ ತಮ್ಮ ಜೊತೆ ಮಾತಾಡಿ ಅಲ್ಲಿಂದ ಕಳ್ಸಿಕೊಳ್ಳಲಾಗುತ್ತೆ
1: ಸರ್? ಅಂದ್ರೆ ನೀವು ಮಾಡೇ ಮಾಡ್ತೀರಿ, ಇಷ್ಟ ಚೆನ್ನಾಗಿ ಕಲ್ತಿದ್ರಿ, ಒಂದ್ ತಿಂಗಳು ಇದ್ ಮಾಡಿದ್ರಿ, ನಿಮ್ ಮೇಲೆ ನೀವು ಧೈರ್ಯ ತಗೊಳ್ಳಿ, ಪಕ್ಕ ಸಕ್ಸಸ್ ಆಗಿ ಆಗ್ತೀರಿ ಅನ್ಬಿಟ್ಟು ಎಲ್ಲ ಇನ್ಸ್ಟಿಟ್ಯೂಟ್ ಅವರೆಲ್ಲ ಇದ್ ಮಾಡಿದ್ರು ಸರ್. ಮಾಮೂಲಿ ಮಾಡ್ಬೋದು, ಹೊರಗಡೆ ಫೀಲ್ಡ್ ಹೋಯ್ತದಂಗೆ ಕಷ್ಟ ಅನಿಸ್ತದೆ, ಸ್ವಲ್ಪ ದಿನ ಕಷ್ಟ ಅನಿಸ್ತದೆ, ಆ ಫೀಲ್ಡ್ ಹೋಗಲ್ ಕೂತ್ಕೊಂಡ್ ಮೇಲೆ ನಿಮ್ಗೆ ಅನುಭವ ಆಗ್ತದೆ. ಡೈಲಿ ಒಬ್ಬೊಬ್ಬ ಹೊಸ ಹೊಸ ಕಸ್ಟಮರ್, ಹೊಸ ಹೊಸ ಅನುಭವಗಳು ಕಲ್ಸಿಟ್ಟು ಹೋಯ್ತಾನೆ. ನೀವು 50 ಭಾಗ ಇಲ್ಲಿ ಕಲ್ತಿದ್ರಿ, 50 ಭಾಗ ಕಸ್ಟಮರೇ ಕಲ್ಸ್ಕೊಡ್ತಾರೆ ಹೋಗಿ. ನಿಮ್ಗೆ ನಾವು ಅರ್ಧಂಬರ್ಧ ಕೆಲಸ ಕೂತ ಅನ್ಕೊಳಕ್ ಹೋಗ್ಬೇಡಿ, ಇನ್ನು ಅರ್ಧ ಕೆಲಸ ಕಸ್ಟಮರೇ ಕಲಿಸ್ತಾರೆ. ಯಾರೇ ದೊಡ್ಡ ಬಿಸ್ನೆಸ್ ಮ್ಯಾನ್, ಎಂತ ಟೆಕ್ನಿಕಲ್ ಆಗಿದ್ರು, ಟೆಕ್ನಿಷಿಯನ್ ಆಗಿದ್ರು, ಅವ್ನ್ಗೆ ಅರ್ಧಂಬರ್ಧ ಕೂತಿರ್ತೇವೆ, ಫೀಲ್ಡ್ ಬಂದ್ಮೇಲೆ ಅರ್ಧ ಕಲ್ಸ ಅಂತ ಹೇಳಿದ್ರು. ಆ ಕನ್ಫರ್ಮ್ ಮೇಲೆ ಸರ್ ಹೊರಗಡೆ ಬಂದಿದ್ದೆ.
0: ಹಾಗಿದ್ರೆ ಪ್ರವೀಣ್ ಅವರ, ತಾವು ಅಲ್ಲಿಂದ ತರಬೇತಿಯನ್ನ ಒಂದು ತಿಂಗಳ ಕಾಲ ಮುಗಿಸ್ಕೊಂಡು ಬಂದ ನಂತರ ಮುಂದಿನ ನಡೆ ಹೇಗಿತ್ತು ತಮ್ಮದು?
1: ಅಂದ್ರೆ ಸರ್, ಅಲ್ಲಿಂದ ಮುಗಿಸ್ಕೊ ಬಂದೆ, ನಮ್ಮ ಫ್ರೆಂಡ್ಸ್ ಗಳಿಗೆ ಯಾರು ಗೊತ್ತಿಲ್ಲ ಸರ್ ಹಿಂಗೆ ಮೊಬೈಲ್ ಎಲ್ಲ ಮಾಡ್ತಾನೆ ಅಂತ. ನಾನು ಅಲ್ಲಿಂದ ಬಿಟ್ಟಿದ್ದಂಗೆ ಏನ್ ಮಾಡಿದೆ ಅಂದ್ರೆ, ನಮ್ಮ ಹಳೆಯ ಮೊಬೈಲ್ಗಳಿದ್ದ ಸರ್ ಮನೇಲಿ,

0: ತಂದೆಯವ್ರು ಯೂಸ್ ಮಾಡಿ ನೀರೊಳಗೆ ಬೀಳಾಗಿರೋ ಫೋನ್ಗಳು ಮತ್ತೆ ಡೆಡ್ ಆಗಿರೋ ಫೋನ್ಗಳು ಅವೆಲ್ಲ ತೆಗ್ದಿ ಅಲ್ಲಿ ಏನೇನಾಗೈತೆ ಏನೇನಾಗೈತೆ ಅಂತೆಲ್ಲ ಚೆಕ್ ಮಾಡಿದೆ ಸರ್. ಅಂದ್ರೆ ಅದ್ರಲ್ಲೇ ಕೆಮ್ಸಲ್ ಇದ್ದಾಗ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದ್ ಸ್ವಲ್ಪ ಮೆಟೀರಿಯಲ್ಗಳು ಕೊಟ್ಟಿದ್ರು, ಮಲ್ಟಿಮೀಟ್ರು ಮತ್ತೆ ಬ್ಯಾಟ್ರಿ ಬೂಸ್ಟರ್ ಮತ್ತೆ ಟೂಲ್ಸ್ ಕಿಟ್ ಎಲ್ಲ ಕೊಟ್ಟಿದ್ರು. ಅದನ್ನ ಇಟ್ಕೊಂಡು ಎಲ್ಲಾನು ಬಿಚ್ಚು ಓಪನ್ ಮಾಡಿದೆ ಸರ್ ಏನೇನಾಗೈತೆ ಅಂತೆಲ್ಲನೂ. ಅದ್ರಲ್ಲಿ ಸುಮಾರು ಒಂದ್ ನಮ್ ಚಿಕ್ಕಪ್ಪವರು ಅಕ್ಕಪಕ್ಕ ಮನೆಗಳು ಎಲ್ಲ ಇಸ್ಕೊಂಡು ಫ್ರೀಯಾಗಿ ರೆಡಿ ಮಾಡ್ಕೊಟ್ಟೆ. ಫ್ರೀಯಾಗಿ ಆಗೋಂತವುಗಳ ಬ್ಯಾಟ್ರಿ ಬೂಸ್ಟಿಂಗ್ ಆಗಿರ್ಬೋದು, ಸಿಸಿ ಪಿನ್ ರೆಡಿ ಮಾಡೋದು, ಡಿಸ್ಪ್ಲೇ ಗಿಸ್ಪ್ಲೇ ಹೋಗಿರೋ ಅಮೌಂಟ್ ಸ್ವಲ್ಪ ಅಲ್ಪ ಸ್ವಲ್ಪ ಏನ್ ರೈಟ್ ಅಮೌಂಟ್ ಇಸ್ಕೊಂಡು ತಂದು ಹಾಕೊಟ್ಟೆ. ಆಮೇಲೆ ಅಕ್ಕಪಕ್ಕದವ್ರು ಗೊತ್ತಾಯ್ತು ಇವನು ಏನೋ ಮಾಡ್ತಾನೆ ಅಂತ ಊರಲ್ಲಿದ್ದಾಗ. ಆಮೇಲೆ ಇನ್ನೊಂದ್ ಸ್ವಲ್ಪ ದಿನ ಬತ್ತಾ ಬತ್ತಿದಂಗೆ ಫ್ರೆಂಡ್ಸ್ ಗಳ ಮೊಬೈಲ್ ಇಸ್ಕೊಂಡೆ, ಇಸ್ಕೊಂಡು ಮಾಮೂಲು ರೆಡಿ ಮಾಡ್ತೀವಿ ಸರ್. ಅಂದ್ರೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಓದಕ್ಕೆ ಏನ್ಬಿಟ್ಟು ಈ ಕೇರ್ನಾರ್ ರೂಮ್ ಮಾಡ್ಕೊಂಡಿದ್ದೆ. ಅಲ್ಲಿ ನಂಗೆ ಫ್ರೆಂಡ್ಸ್ ಗಳೆಲ್ಲ ಲೈಬ್ರರಿ ಫ್ರೆಂಡ್ಸ್ ಗಳು ಮತ್ತೆ ಹೊರಗಡೆ ಎಲ್ಲ ಗ್ರೌಂಡ್ ರನ್ನಿಂಗ್ ಓಡಕ್ ಹೋಗ್ತಿದ್ದ, ಅಲ್ಲಿ ಫ್ರೆಂಡ್ಸ್ ಗಳೆಲ್ಲ ಪರಿಚಯ ಆದ್ರು. ಅದರಿಂದ ಅವರೆಲ್ಲರೂ ತಂದ್ಕೊಡೋ ಸರ್ ಮೊಬೈಲ್ ಹಿಂಗೆ ಹಿಂಗ ಆಗೈತೆ ಹಿಂಗ ಆಗೈತೆ ಅಂತ ಹೇಳೋರು. ಅವ್ರಿಗೆ ಏನ್ ಮಾಮೂಲಿ ಏನ್ ಕಾಸ್ಟ್ ಮಾರ್ಕೆಟ್ ಅಲ್ಲಿ ಏನ್ ಕಾಸ್ಟ್ ಇದೆ ಅದೇ ಕಾಸ್ಟ್ ರೆಡಿ ಮಾಡ್ಕೊಡಿವೆ. ಹೋಲ್ಸೇಲ್ ಆಗಿ ಏನು ಕಾಂಬೋ ಸಿಗ್ತವೆ ಮತ್ತೆ ಸಿಸಿ ಪಿನ್ ಸಿಗ್ತವೆ ಕೇಬಲ್ ಸಿಗ್ತವೆ ಅದೇ ಫ್ರಿಜ್ ಕೊಡಿವೆ ಸ್ಟಾರ್ಟಿಂಗು. ಆಮೇಲೆ ಏನ್ ಮಾಡಿದೆ ಅಂದ್ರೆ ಸರ್, ನಾನು ಅಲ್ಲಿಂದ ಮುಗಿಸ್ಕೊಂಡು ಒಂದು 6 ತಿಂಗಳಾದ್ಮೇಲೆ ಮಾಮೂಲಿ ಮುಂಚೆ ಹೊಡೆದೋಗಿರ್ತದೆ ಫೋನು, ಅದನ್ನ ವಿಡಿಯೋ ಮಾಡ್ಕೊಳ್ಳೋದು, ಆಮೇಲೆ ರೆಡಿ ಆದ್ಮೇಲೆ ಮತ್ತೆ ವಿಡಿಯೋ ಮಾಡ್ಕೊಳ್ಳೋದು, ಎರಡನೂ ಸೇರಿ ಮಾಮೂಲಿ ಬಿಫೋರ್ ಆಫ್ಟರ್ ಬಿಫೋರ್ ಆಫ್ಟರ್ ಅಂತ ಫೋಟೋ ಹಾಕಕ್ಕಾದೆ. ಆಮೇಲೆ ಬತ್ತಾ ಬತ್ತಾ ಪಬ್ಲಿಸಿಟಿಗೆ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮು ಮಾಮೂಲಿ ವಾಟ್ಸಪ್ ಈ ತರ ಸ್ಟೇಟಸ್ ಹಾಕೊಳಕಾದೆ. ಆಮೇಲೆ ಲೈಬ್ರರಿ ಹುಡುಗರೆಲ್ಲ ಪರಿಚಯ ಇದ್ರಲ್ಲ, ಒಬ್ರಿಗೊಬ್ರು ಬಾಯಿಗೆ ಒಬ್ರಿಗೊಬ್ರು ಬಾಯಿಗೆ ಹೋಗಿ ಹೋಗಿ ಹೋಗಿ ಇದಾಯ್ತು ಸರ್ ಪಬ್ಲಿಸಿಟಿ ಆಯ್ತು.
1: ಅಂದ್ರೆ ಆರಂಭದಲ್ಲೇನೆ ತಾವು ಕೇರ್ನಗರದಲ್ಲಿ ಮಾಡ್ಕೊಂಡಿದ್ದಂತ ರೂಮ್ನಲ್ಲೇನೆ ಕೂಡ ಈ ಕೆಲಸವನ್ನ ಮಾಡ್ಲಿಕ್ಕೆ ಶುರು ಮಾಡ್ತೀರಾ ಸಣ್ಣ ಪುಟ್ಟ?
0: ಸಣ್ಣ ಪುಟ್ಟದ ಅಲ್ಲಿ ಟೂಲ್ಸ್ ಕೊಟ್ಟಿರೋ ಸರ್, ಆ ಟೂಲ್ಸ್ ಇನ್ನೊಂದ್ ಸ್ವಲ್ಪ ನಾನು ಸ್ವಲ್ಪ ತಗೊಂಡೆ. ತಗೊಂಡು ಸ್ಟಾರ್ಟಿಂಗ್ ಇಲ್ಲೇ ರೂಮ್ ಅಲ್ಲೇ ಸರ್ ಒಂದ್ ಟೇಬಲ್ ಓದ್ಕೊಳಕ್ಕೆ ಅಂತ ಸ್ಟಡಿ ಟೇಬಲ್ ಮಾಡ್ಕೊಂಡಿದ್ದೆ. ಆ ಟೇಬಲ್ ಅಲ್ಲಿ ಎಲ್ಲ ಇಟ್ಕೊಂಡೆ ಸರ್, ಹೀಟ್ರು ಆಮೇಲೆ ಇದು ಟೆಸ್ಟ್ ಸೆಪರೇಟರ್ ಮಿಷಿನ್ ಬ್ಲೋರು ಎಲ್ಲಾನು ಅಲ್ಲೇನೆ ಇದ್ ಮಾಡ್ಕೊಂಡು ಶುರು ಮಾಡಿದೆ ಸರ್ ರೂಮ್ ಅಲ್ಲೇನೆ.
1: ಈಗ ಪ್ರಸ್ತುತವಾಗಿ ತಾವು ತಮ್ಮದೇ ಆದಂತ ಒಂದು ಸ್ವಂತ ಅಂಗಡಿಯನ್ನ ಮಾಡ್ಕೊಂಡು ಈ ಬಿಸ್ನೆಸ್ ಅನ್ನ ಮಾಡ್ತಾ ಇದೀರ, ಇದನ್ನ ಯಾವಾಗ ಶುರು ಮಾಡಿದ್ರಿ, ಇದ್ರ ಬಗ್ಗೆ ಮಾಹಿತಿ ಹಂಚ್ಕೊಳ್ಳಿ.
0: ಅಂದ್ರೆ ಸರ್, ನಾನು ರೂಮ್ ಅಲ್ಲಿ ಮಾಡ್ಬೇಕಾದ್ರೆ ನನ್ ಬಾಡಿಗೆ ಏನು ಕಟ್ಟಂಗಿದ್ದಿಲ್ಲ ಸರ್, ಮತ್ತೆ ನಾನೇ ಓನ್ ಆಗಿ ಏನ್ ಬಾಕಲ್ ತೆಗಿಬೇಕು ಮತ್ತೆ ಇದೇ ತರ ಇಷ್ಟೊತ್ತಿ ಇರ್ಬೇಕು ಹಿಂಗೆ ಬರಬೇಕು ಅಂತ ಏನಿರ್ಲಿಲ್ಲ. ಆದ್ರೆ ಎಲ್ಲ ನಡೀತಿದ್ದು ನಂದು ಬರೀ ವಾಟ್ಸ್ಆಪ್ ಇದ್ರಲ್ಲಿ ಅಷ್ಟೇ, ಕಾಂಟ್ಯಾಕ್ಟ್ ಅಲ್ಲಿ ನಂಬರ್ ಅಲ್ಲಿ ಫೋನ್ ಮುಖಾಂತರ. ಹಂಗಾಗಿ ಜಾಸ್ತಿ ಕಸ್ಟಮರ್ಗಳನ್ನ ಇದ್ ಮಾಡಕತ್ತಿರ ಹೊರಗಡೆ, ನನ್ ಮೊಬೈಲ್ ಅಲ್ಲಿ ಏನ್ ಕಾಂಟ್ಯಾಕ್ಟ್ ಆಗ್ರೆ ಅವ್ರು ಮಾತ್ರ ಸಿಕ್ತಿದ್ರು. ಅದೇ ತಿಂಗೆ ಫ್ರೆಂಡ್ಸ್ ಗಳೆಲ್ಲ ಹೇಳಿದ್ರು ಹಿಂಗೆ ಹೆಂಗಿದ್ರು ಚೆನ್ನಾಗ್ ನಡೀತದೆ, ಬಿಸ್ನೆಸ್ ಚೆನ್ನಾಗಿ ಮಾಡ್ತಿದ್ವಿ, ಸುಮ್ಮನೆ ಒಂದು ಅಂಗಡಿ ಹಾಕಬಿಡು ಅಂತ ಅಂದ್ರು. ಆಮೇಲೆ ಗೌರ್ಮೆಂಟ್ ನಾವು ಯಾವ ಕಾಲ್ ಫಾರ್ಮ್ಗಳು ಯಾವ ಮಾಡ್ತಿರಲಿಲ್ಲ ಸರ್, 3 ವರ್ಷ ಆಗಿತ್ತು 2022-23 ಲಾಸ್ಟ್ ಸರ್ ನೋಟಿಫಿಕೇಶನ್, ಅದು ನಂದು ಬಂದು ಹೊಂಟೋಗ್ಬಿಟ್ಟಿತ್ತು ಫಿಸಿಕಲ್ ಕೆಲ ಬಂದು. ಆಮೇಲೆ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಜಾಸ್ತಿ ಫೋನ್ ಯೂಟ್ಯೂಬ್ ಅಲ್ಲಿ ನೋಡ್ತೇವೆ ಸರ್, ಯಾವ ರಿಪೇರಿ ಯಾವ ತರ ಹೊಸ ಮಾಡಲ್ಗಳು ಆತರ ಬಂದವೆ ಯೂಟ್ಯೂಬ್ ಅಲ್ಲಿ ನೋಡೋದು, ಮತ್ತೆ ಚಾರ್ಜ್ ಜಿಪಿಟಿ ಚೆಕ್ ಮಾಡೋದು, ಈ ತರ ಈ ಮೊಬೈಲ್ ಈ ತರ ಮಾಡ್ಬೋದು, ಈ ತರ ಹಿಂಗ ಕಂಪ್ಲೀಟ್ ಐತೆ, ಪ್ರತಿಯೊಂದು ಮೊಬೈಲ್ನ ಅಪ್ಲೋಡ್ ಮಾಡಿರ್ತಾರೆ ಸರ್. ಮಾಡಲ್ ನಂಬರ್ ಹಾಕಿದ್ರೆ ಆ ಮೊಬೈಲ್ ಪೂರ್ತಿ A to Z ಅದ್ರಲ್ಲಿ ಇರ್ತಾರೆ ಸರ್, ಏನ್ ಸರ್ವಿಸ್ ಯಾವ ತರ ಮಾಡ್ಬೇಕು ಏನತ್ತೆ ಅಂತ. ಅದ್ರ ಮುಖಾಂತರ ನೋಡ್ಕೊಂಡು ಸುಮಾರು ಕಲ್ತ್ಕೊಂಡೆ. ಮತ್ತೆ ರೂಮ್ ಅಲ್ಲಿ ಇದ್ರೆ ಸರ್ ಮಾಮೂಲಿ ಸ್ಟಡಿ ಟೇಬಲ್ ಅಲ್ಲೇನೆ ಎಲ್ಲಾನು ಜೋಡಿಸ್ಕೊಂಡಿದ್ದೆ, ಕಾಂಬಗಳೆಲ್ಲ ಇಲ್ಲೇ ಕ್ಯಾರ್ನಾಡದಲ್ಲಿ ಸಿಗೋ ಸರ್ ಹೋಲ್ಸೇಲ್ ಆಗಿ, ಎಲ್ಲಾನು ಅಲ್ಲೇ ಜೋಡಿಸ್ಕೊಂಡು ಅಲ್ಲೇ ರೆಡಿ ಮಾಡ್ಕೊಳಿವೆ. ಆಮೇಲೆ ಫ್ರೆಂಡ್ಸ್ ಗಳೆಲ್ಲ ಹಂಗೆ ಹೇಳಕ್ಕಾದ್ರಲ್ಲ ಹಿಂಗೆ ಹಿಂಗೆ ಹೊರಗಡೆ ಮಾಡ್ಕೋ ಹಿಂಗೆ ಮಾಡ್ತಿದ್ಯಲ್ಲ ಅಂತ, ಹಂಗಾಗಿ ಹೊರಗಡೆ ಅಂಗಡಿ ಮಾಡ್ಕೊಳಕ್ಕಾಯ್ತು ಸರ್. ಸರ್ ಅಂಗಡಿ ಶುರು ಮಾಡಿ ಒಂದ್ 2-3 ತಿಂಗಳು ಆಯ್ತು ಸರ್. ಇತ್ತೀಚೆಗೆ ಮಾಡಿರೋದು ಸರ್.
1: ಈಗ ಪ್ರಸ್ತುತ ಅಂಗಡಿಯನ್ನ ಮಾಡ್ಕೊಂಡಿರುವಂತದ್ದು ತಮ್ಮ ಒಂದು ಸ್ವಉದ್ಯೋಗವನ್ನ ನಿರ್ಧರಿಸಿದೆ, ಈಗ ತಮ್ಮ ಒಂದು ಆದಾಯ ಹೇಗಿದೆ ಈ ಒಂದು ಬಿಸ್ನೆಸ್ ಅಲ್ಲಿ?
0: ಅಂದ್ರೆ ಸರ್, ಮೊದ್ಲು ನಮ್ಮ ಫ್ರೆಂಡ್ ಸರ್ಕಲ್ಗಳು ಮಾತ್ರ ಕಸ್ಟಮರ್ ಆಗಿದ್ರು ನಮ್ಗೆ, ಅವ್ರ ಬಿಟ್ಟಿನ ಯಾರು ಹೊರಗಡೆ ಅವ್ರು ಬರ್ತಾ ಇರಲಿಲ್ಲ. ಈಗ ಅಂಗಡಿ ಮಾಡಿದ್ಮೇಲೆ ಮಾಮೂಲಿ ಎಲ್ಲ ಹೊರಗಡೆ ಅವರೆಲ್ಲ ಫುಲ್ ಕಸ್ಟಮರ್ ಅದ ಸರ್. ಅಂದ್ರೆ ಒಬ್ರು ಒಂದು ರೆಡಿ ಮಾಡಿಸ್ಕೊಂಡು ಫೋನ್ ಅಂದ್ರೆ ಅವ್ರು ಇನ್ನೊಬ್ರು ಬಾಯಿಗೆ ಇನ್ನೊಬ್ರು ಬಾಯಿಗೆ, ಮತ್ತೆ ಪಬ್ಲಿಸಿಟಿ ಆದ್ರಿಂದ ಹೊರಗಡೆ ಎಲ್ಲ ಇದ ಲೊಕೇಶನ್ ಎಲ್ಲ ಚೆನ್ನಾಗಿ ಸರ್, ಕೆನರ ಬಸ್ ಸ್ಟ್ಯಾಂಡ್ ಪಕ್ಕ ಇರೋದು, ಎಲ್ಲ ಬಂದು ಮಾಮೂಲಿ ಒಬ್ರಿಂದ ಒಬ್ರು ಒಬ್ರು ಬಾಯಿಗೆ ಒಂದು ಫೋನ್ ರೆಡಿ ಮಾಡ್ಸ್ಕೊಳಕ್ ಬಂದು ಇನ್ನೊಂದು ಫೋನ್ ಐತೆ ನಮ್ದು, ನಮ್ಮ ಅಪ್ಪವ್ರ ಹಿಂಗ್ ಆಗೈತೆ ಹಿಂಗ ಐತೆ ಅಂತ ಹೇಳೋರು ಸರ್. ಮತ್ತೆ ನಂದೇ ಅದ್ ವಿಸಿಟಿಂಗ್ ಕಾರ್ಡ್ ಮಾಡಿಸ್ಕೊಂಡಿದೀನಿ, ವಿಸಿಟಿಂಗ್ ಕಾರ್ಡ್ ಮೊಬೈಲ್ ರಿಪೇರಿ ಕೊಟ್ಟೋಗ್ತಾರಲ್ಲ ಸರ್ ಅವ್ರು ಕೊಟ್ಟಿರುವೆ, ಅದ್ ಇಟ್ಕೊಂಡು ಮತ್ತೆ ಫೋನ್ ಮಾಡೋದು, ಇಲ್ಲ ಮಾಮೂಲಿ ಈ ತರ ಮೊಬೈಲ್ ಹಿಂಗ್ ಬಂದೈತೆ ಅಲ್ಲಿಂದ ತರಿಸಿ ಸರ್ ಪಾರ್ಸಲ್ ಹಾಕೊಡೋದು ಮೊಬೈಲ್.
1: ಪ್ರಸ್ತುತ ಯಾವ ರೀತಿಯ ಸೆಟಪ್ ಅನ್ನ ಮಾಡ್ಕೊಂಡಿದ್ದೀರ ಅಂಗಡಿನಲ್ಲಿ?
0: ಅಂಗಡಿಲಿ ಸರ್ ಮಾಮೂಲಿ ಶೋಪ್ಕಿ ಅಂತ ಒಂದ್ ಡಿಸ್ಪ್ಲೇ ಇದ್ ಮಾಡಿಕೊಂಡಿದೀನಿ, ಮಾಮೂಲಿ ಮೊಬೈಲ್ ಆಕ್ಸೆಸರೀಸ್ ಗಳು ಮಾಡಿಕೊಂಡಿದೀನಿ. ಅಂದ್ರೆ ಸರ್ ಕಮ್ಮಿ ಲೋ ಬಜೆಟ್. ಅಂದ್ರೆ ಸರ್ ನಮ್ಮ ಮನಸ್ಥಿತಿ ಹೆಂಗಿರ್ತದೆ ಅಂದ್ರೆ, ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಏನೋ 1,000 ರೂಪಾಯಿ ದುಡ್ಡು ಬೇಕು, ಆತರ ಸಪೋರ್ಟ್ ಬೇಕು, ಫ್ಯಾಮಿಲಿ ಇದ್ಬೇಕು, ಅದು ಇದು ಬೇಕು. ಅಂದ್ರೆ ನೋಡೋರ್ ಕಣ್ಗೆ ದೊಡ್ಡ ದೊಡ್ಡ ಅಂಗಡಿಗಳು ನೋಡ್ತಿದ್ರೆ ಹಂಗ ಅನಸ್ತದೆ ಸರ್ ನಮ್ಗೆ, ಓ ಈ ತರ ದೊಡ್ಡದಾಗ ಅಂಗಡಿ ಮಾಡಕಾಯ್ತದ ಅಂತ. ಅಂದ್ರೆ ದೊಡ್ಡದಾಗ ಅಂಗಡಿ ಮಾಡಿರೋರು ಮುಂಚೆ ಚಿಕ್ಕದಾಗ ಅಂಗಡಿ ಮಾಡ್ಕೊಂಡು ದೊಡ್ಡದಾಗ ಅಂಗಡಿ ಹೋಗಿರ್ತಾರೆ ಅಂತ ಯೋಚನೆ ಮಾಡಿರಕ್ಕಿಲ್ಲ ನಾವು. ಹಂಗಾಗಿ ನನ್ಗ ಒಂದ್ 2-3 ಜನ ಹೇಳೋರು ಸರ್, ಅವ್ರನ್ನೆಲ್ಲ ವಿಸಿಟ್ ಮಾಡಿವೆ ಅಲ್ಲೆಲ್ಲ ಕೆಲವು ಕೆಂಚಲಿಗೋಗೆಲ್ಲ ಪರಿಚಯ ಮಾಡಿಸಿದ್ರಲ್ಲ, ಅವ್ರಿಗೆಲ್ಲ ಫೋನ್ ಮಾಡ್ಕೊಂಡು ಯಾವ ತರ ಮೊದ್ಲು ಹೆಂಗ್ ಮಾಡ್ತೀರಿ ಅಂತ. ಅವರೆಲ್ಲ ಮಾಮೂಲಿ 6 ತಿಂಗಳು ಅಲ್ಲಿ ಅಂಗಡಿ ಕೆಲಸ ಸೇರ್ಕೊಂಡು ಅಲ್ಲಿ ಕೆಲಸ ಕಲ್ತ್ಕೊಂಡು ಅಲ್ಲ ಸ್ವಲ್ಪ ಕಲ್ತ್ಕೊಂಡು ಇದ್ ಮಾಡ್ಕೊಂಡು ಶುರು ಮಾಡಿದ್ರು ಅಂತ ಹೇಳಿದ್ರು. ಆಮೇಲೆ ನಾನೇನ್ ಮಾಡಿದೆ, ಇಲ್ಲೆಲ್ಲ ಕೇಳ್ಕೊಂಡೆಲ್ಲ

0: ಸಂಘಟನೆಗಳಲ್ಲಿ ವಿವೇಕಗ್ರಾಮೀಣ ಜೀವನದಲ್ಲಿ ಬಂದು ಒಂದು ತಿಂಗಳ ಕಾಲ ತರಬೇತಿಯನ್ನು ಪಡ್ಕೊಂಡು ತಾವು ಕೊಟ್ಟಂತ ಫೀಸ್ ಅಥವಾ ಶುಲ್ಕ ಆಗಿರ್ಬೋದು ತಮ್ಗೆ ಉಪಯೋಗಕ್ಕೆ ಬರ್ತಾ ಇದೆಯಾ?
1: ಇಲ್ಲ ಸರ್, ನಾನಲ್ಲಿ ಒಂದ್ ರೂಪಾಯಿ ಫೀಸ್ ಕಟ್ಟಿಲ್ಲ ಸರ್. ನಾನಲ್ಲಿ ಒಂದೇ ಒಂದ್ ರೂಪಾಯಿ ಫೀಸ್ ಇಲ್ಲ ಸರ್. ಸ್ಟಾರ್ಟಿಂಗ್ ನಮ್ಮ ಫ್ರೆಂಡ್ ಹೇಳ್ದಾಗ ಯಾರು ಕೊಡ್ತಾರೋ ಫ್ರೀ ಆಗಿ ಇವತ್ತಿನ ಇದ್ರಲ್ಲಿ ಯಾರು ಸುಮ್ಮನೆ ಇದ್ ಮಾಡಕ್ ಹೋಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿದೆ. ಅಲ್ಗೆ ಹೋದ್ಮೇಲೆ ಇಲ್ಲ ಒಂದ್ ರೂಪಾಯಿ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದವನು. ಒಂದೇ ಒಂದ್ ರೂಪಾಯಿ ದುಡ್ಡು ಕಟ್ಟಿಸ್ಕೊಂಡಿಲ್ಲ ಸರ್. ನಾವು ಬೇರೆ ಇನ್ಸ್ಟಿಟ್ಯೂಟ್ ಎಲ್ಲ ಕೇಳ್ತೀವಲ್ಲ ಸರ್, ಪ್ರೈವೇಟ್ ಇನ್ಸ್ಟಿಟ್ಯೂಟ್. ನಮ್ಗೆ ಎಷ್ಟು ಕಲ್ಸರ್ ಇಷ್ಟೇನೆ ಅಂದ್ರೆ ಒಂದೂವರೆ ಲಕ್ಷ ಅಮೌಂಟ್ ಡೊನೇಷನ್ ಕಟ್ಟಿಸ್ಕೊಂಡು ಸೇಮ್ ಊಟ ತಿಂಡಿಗೆಲ್ಲ ಅಷ್ಟು ಖರ್ಚಾಗೋಯ್ತದೆ. ನಮ್ಗೆ ಎಷ್ಟು ಎಜುಕೇಶನ್ ಕೊಟ್ಟರೆ ಅತ್ಯಂತ ಕಮ್ಮಿ ಎಜುಕೇಶನ್ ಕಲ್ಸ್ಬಿಟ್ಟು ಕಲಿಸ್ತಾ ಹೊರಗಡೆ ಔಟ್ಪುಟ್ ಮಾಡ್ತಾರೆ ಸರ್ ಅವ್ರನ್ನ.
0: ಅಂದ್ರೆ ತಾವು ಯಾವ್ದೇ ರೀತಿಯ ಒಂದು ಶುಲ್ಕವನ್ನ ಕೊಡದೆ ಉಚಿತವಾಗಿ ತರಬೇತಿಯನ್ನ ಪಡ್ಕೊಂಡು?
1: ಉಚಿತವಾಗಿ ತರಬೇತಿ ಮತ್ತೆ ಉಚಿತ ಊಟದ ವ್ಯವಸ್ಥೆ ಮತ್ತೆ ವಸತಿ ವ್ಯವಸ್ಥೆ ಎಲ್ಲ ಉಚಿತವಾಗಿ ಪಡ್ಕೊಂಡಿದ್ದೆ ಸರ್.
0: ತಮ್ಗೆ ಎಷ್ಟು ಖುಷಿಯಾಗೋ ತೃಪ್ತಿ ಇದೆ ತರಬೇತಿಯನ್ನ ಪಡ್ಕೊಂಡಿರೋದು
1: ಅಂದ್ರೆ ಸರ್? ನಾನು ಮುಂಚೆ ಹೇಳಂದಲ್ಲ, ಏನು ಮೊಬೈಲ್ ರಿಪೇರಿ ಇದು ಒಂದ್ ಸಬ್ ಆಗಿ ಸರ್ ಇದಾಗಿರ್ಬೇಕು ಮಾಮೂಲಿ ಇದಾಗಿ ಅಂತ, ಅದೇ ಸಪರೇಟ್ ಅದೇ ಸಪರೇಟ್ ಅಂತ. ಈಗ ಅನಿಸ್ತದೆ ನಿಜವಾಗ್ಲೂ ನಾವು ಮೊನ್ನೆ ಒಂದು ಎಕ್ಸಾಮ್ ಬರ್ದೆ ಸರ್, ಎಕ್ಸಾಮ್ ಓದ್ಬಿಟ್ಟು ಬರ್ದಿದ್ರು ಅಷ್ಟೇ ಕ್ವಶನ್ ಅಟೆಂಡ್ ಮಾಡಿ ಅಷ್ಟೇ ಮಾಡ್ತಿದ್ದು, ಒಂದ್ ಬಿಸ್ನೆಸ್ ಮಾಡ್ಕೊಂಡ್ ಮಾಡ್ತಿದ್ರು ಅಷ್ಟೇ ಮಾಡ್ತಿದ್ದು. ಅಂದ್ರೆ ಬಿಸ್ನೆಸ್ ಏನ್ ಅಡ್ಡಿಯಲ್ಲ ಸರ್, ನಾವು ಓದಕ್ಕೆ ಆಗ್ಲಿ ಇಲ್ಲ ಫ್ಯಾಮಿಲಿ ಇತ್ತಿ ಆಗ್ಲಿ ಇನ್ನೊಂದಿನೊಂದಿ ಆಗ್ಲಿ, ಬಿಸ್ನೆಸ್ ನಮ್ಗೆ ಅಡ್ಡಿಯಲ್ಲ. ಆದ್ರೆ ನಾವ್ ಅನ್ಕೊಳೋದ್ ಮಾತ್ರ ಅಡ್ಡಿ, ಓ ಮಾಡಕ್ಕಾಯ್ತದೆ ನೋಡೋಣ, ಕಳೆದ್ಬಿಡ್ಲಿ ಮುಂದಿನ ತಿಂಗಳು ಕದ್ಬಿಡ್ಲಿ, ಬರೋ ವರ್ಷ ಕಳೆದ್ಬಿಡ್ಲಿ, ಈಗ ಹಣೆ ಬರ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅನ್ಕೊಳ್ಳೋದು ಅದೇ ದೊಡ್ಡ ತಪ್ಪು. ಹಂಗೆ ಮಾಡ್ಕೊಂಡು ನಾನು ಒಂದು ನಾನು ಅಲ್ಲಿ ಈಗ ಅನಿಸ್ತದೆ ಸರ್ ಅಂಗಡಿ ಮಾಡಿದ್ಮೇಲೆ, ಈಗಲೇ ಅಂಗಡಿ ಬೇಡ ಯಾವ್ದಾರ ಎಕ್ಸಾಮ್ ಎಲ್ಲ ಕನ್ಫರ್ಮ್ ಆಯ್ತದೆ ನೋಡೋಣ ನೋಡೋಣ ಅನ್ಕೊಂಡು ಹಂಗೆ ತಿಳ್ಕೊಂಡ್ಬಿಟ್ಟಿದೆ ಸರ್. ಒಂದೂವರೆ ವರ್ಷ ತಳ್ಳಾಕಿದಂಗೆ, ಇಲ್ಲ ನಾನು ಸ್ಟಾರ್ಟಿಂಗೇ ಮಾಡ್ಬಿಟ್ಟಿದ್ರೆ ಸರ್ ಅಂಗಡಿನ ಇನ್ನು ಕಸ್ಟಮರ್ಗಳೆಲ್ಲ ಜಾಸ್ತಿ ಆಗೋದು.
0: ಈಗ ಪ್ರಸ್ತುತ ಜಗತ್ತು ನೋಡ್ತು ಅಂದ್ರೆ ಪ್ರವೀಣರೇ ಬಹಳಷ್ಟು ಸ್ಪರ್ಧಾತ್ಮಕತೆಯನ್ನ ಕೂಡಿದೆ
1: ಸರ್.
0: ಅಂದ್ರೆ ಸರ್ಕಾರಿ ಹುದ್ದೆನೇ ಬೇಕು, ಸರ್ಕಾರಿ ಕೆಲಸಕ್ಕೆ ಹೋಗ್ಬೇಕು ಅನ್ನೋದು ಬಹಳಷ್ಟು ವಿದ್ಯಾರ್ಥಿಗಳಾಗೂ ಯುವ ಜನತೆಯರ ಕನಸಾಗಿರುತ್ತೆ. ಆ ನಿಟ್ಟಿನಲ್ಲಿ ನೋಡ್ತು ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರಿ ಉದ್ಯೋಗ ಸಿಗೋದಿಲ್ಲ. ಅದಕ್ಕೆ ಬದಲಾಗಿ ಅಂದ್ರೆ ನಾವು ಒಂದು ನಮ್ಮ ಕೌಶಲ್ಯವನ್ನ ಹೆಚ್ಚಿಸಿಕೊಂಡು ಒಂದು ವಿಷಯದಲ್ಲಿ ಅದರ ಕುರಿತು ಒಂದು ಜ್ಞಾನವನ್ನ ಪಡ್ಕೊಳ್ಳೋದ ಮುಖಾಂತರ ಒಂದು ಸ್ವಉದ್ಯೋಗವನ್ನ ಮಾಡುವಂಥದ್ದು ಈಗಿನ ಒಂದು ಕಾಲಮಾನದಲ್ಲಿ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನದಾರ ಕೇಂದ್ರ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ, ಹಲವಾರು ರೀತಿಯ ತರಬೇತಿಗಳನ್ನು ಕೊಟ್ಟು ಒಂದು ಯುವಕರಲ್ಲಿ ಒಂದು ಕೌಶಲ್ಯವನ್ನು ತುಂಬಿಸೋ ಮುಖಾಂತರ ಅವರ ಒಂದು ಸ್ವಉದ್ಯೋಗವನ್ನು ಮಾಡೋ ನಿಟ್ಟಲ್ಲಿ ಒಂದು ಅಡಿಪಾಯವನ್ನು ಹಾಕೊಡ್ತಾ ಇದೆ. ಈ ರೀತಿ ತರಬೇತಿ ಈ ನಮ್ಮ ಕೇಂದ್ರದಿಂದ ಸಿಗ್ತಾ ಇರುವಂಥದ್ದು ಆ ಒಂದು ಯುವಕರಿಗೆ ಎಷ್ಟೆಲ್ಲ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡ್ತಾ ಇದೆ ಅನ್ನೋದು ಕುರಿತು ತಮ್ಮ ಅನುಭವದ ಪ್ರಕಾರ ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ಯುವಕರುಗಳಿಗೆ ತಾವೇನು ಹೇಳೋಕೆ ಇಷ್ಟಪಡ್ತೀರಾ?
1: ಅಂದ್ರೆ ಸರ್, ನಾವು ಅನ್ಕೊಳ್ತೀವಿ ಸರ್ ಏನ್ತರ ಕಲಿಯಕ್ ಹೋಗಕ್ಕೆ ಮಾಮೂಲಿ ಹೊರಗಡಿಕೆಲ್ಲ ಹೋಗ್ಬೇಕು, ಮೈಸೂರ್ಗ್ ಹೋಗ್ಬೇಕು ಇಲ್ಲ ಬೆಂಗಳೂರ್ಗ್ ಹೋಗ್ಬೇಕು, ಅಲ್ಲ ಹೈದ್ರಾಬಾದ್ ಅಲ್ಲಿ ಕಲಿಬೇಕು, ಮೊಬೈಲ್ ಐಸಿ ವರ್ಕ್ ಕೊಡ ಹಂಗೆ ಹಿಂಗೆ ಅಂತ. ಹುಡುಗರುಗಳೆಲ್ಲ ಹಂಗೆ ಸರ್ ಮನಸ್ಥಿತಿ, ನಮ್ಮ ಮನಸ್ಥಿತಿ ನೀಡಿತ್ತು ಹಂಗೇನೆ. ಅಂದ್ರೆ ಹುಡುಕಿದ್ರೆ ಸರ್ ಸಿಗ್ತದೆ ಸರ್, ತರ ಈಗ ಕೆಂಚನಹಳ್ಳಿ ಐತಲ್ಲ ಸರ್, ಈ ತರ ಹಿಂಗ್ ಚೆನ್ನಾಗಿ ಒಳ್ಳೊಳ್ಳೆ ಎಜುಕೇಶನ್ ಕೊಡುವಂತವು ಯುವಕರುಗಳಿಗೆಲ್ಲ ಭಾರಿ ಯೂಸ್ ಆಯ್ತವೆ. ಅಂದ್ರೆ ನಾವು ಯೂಸ್ ಮಾಡ್ಕೋಬೇಕು ಅಷ್ಟೇ ಸರ್. ನಿಜವಾಗ್ಲೂ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ ಯುವಕರಿಗೆ ಈ ತರ ಹಿಂಗೆ ಮೊಬೈಲ್ ರಿಪೇರಿ ಕೊಟ್ಟು ಈ ತರ ಹಿಂಗ್ ಟ್ರೈನ್ ಅಪ್ ಮಾಡಿ ಹೊರಗಡೆ ನಮ್ಮ ಮನಸ್ಥಿತಿ ಎಲ್ಲ ಚೇಂಜ್ ಮಾಡಿ ಬಿಲ್ಡ್ ಮಾಡ್ತಾರೆ ಅಂತ ಗೊತ್ತೇ ಇಲ್ಲ. ನಾವ್ ಈಗ ಹೋಗಿ ಹೇಳಿದ್ರು ನಮ್ಮ ಫ್ರೆಂಡ್ಸ್ಗಳಿಗೆ ಹಿಂಗೆ ಕನೋ ಅಲ್ಲಿ ಹೋಗಿ ಕಲಿಯೋ ಮಾಡಿದ್ರೆ ಇವ್ನು ಹೇಳ್ತಾನೆ ಇವ್ನು ಅಂತ, ಅಲ್ಗೆ ಹೋದ್ಮೇಲೆ ಗೊತ್ತಾಗೋದು ಸರ್ ಅದ್ರದ್ದು ಏನು ಕಲಿಯೋದು ಯಾವ ತರ ನಮಗ್ ಮಾಡ್ಬೋದು ಅಂತ. ಅಲ್ಗೆ ಹೋದ್ಮೇಲೆ ಗೊತ್ತಾಗೋದು ಸರ್ ನಮ್ಗೆ. ಅಂದ್ರೆ ಚೆನ್ನಾಗಿದೆ ಸರ್, ಹೋಗಿ ಮಾಡಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಮಾಡ್ಬೇಕು. ಅಂದ್ರೆ ಕೆಲಸ ಮಾಡ್ತೀವೋ ಬಿಡ್ತೀವೋ ಸೆಕೆಂಡ್ರಿ ಸರ್, ನಮ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಹೋಗಿ ಕಲಿಯೋದ್ರಿಂದ. ಈಗ ನಮ್ ಬ್ಯಾಚ್ ಅಲ್ಲಿ ಸರ್ ಒಂದ್ 10-12 ಜನ ಇದ್ದು ಒಂದ್ 3-4 ಜನ ಮಾಡ್ದ ಸರ್. ಬಾಕಿಯವ್ರು ಮಾಮೂಲಿ ಅಂದ್ರೆ ಅವ್ರು ಮಾಡ್ತಾವ್ರೆ ಸಣ್ಣ ಪುಕ್ಕದಾಗಿ ಚಿಕ್ಕದಾಗಿ, ಅಂದ್ರೆ ಅವ್ರಿಗೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲ, ಅಮೌಂಟ್ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂದ್ರೆ ಪೆಂಡಿಂಗ್ ಮಾಡ್ಕೊಂಡ್ರೆ ಸಣ್ಣ ಪುಟ್ಟದ ಅವ್ರವ್ರ ಮೊಬೈಲ್ ಆಗಿರೋದು ಅವ್ರ ಫ್ಯಾಮಿಲಿಗಳು ಮೊಬೈಲ್ ಗಳು ಮಾಡ್ತಾವ್ರೆ. ಇನ್ ಬಾಕಿಯವರಿಗೆಲ್ಲ ಭಾರಿ ಯೂಸ್ ಆಯ್ತು ಸರ್. ಇಲ್ಲಿಂದ ಹೋಗಿದ್ ಮನಸ್ಥಿತಿನೆ ಒಂಥರ, ಅಲ್ಲಿ ಹೋದ್ಮೇಲೆ ಮನಸ್ಥಿತಿನೇ ಒಂಥರ ಆಯ್ತು ಸರ್ ನಮ್ಗೆ.
0: ಮುಂದೆ ಇನ್ನೇನೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡು ಅಥವಾ ತಮ್ಮ ಒಂದು ವ್ಯವಹಾರವನ್ನ ಯಾವ ರೀತಿ ಒಂದು ಉನ್ನತ ಮಟ್ಟಕ್ಕೆ ತಗೊಳ್ಬೇಕು ಅಂತ ಅನ್ಕೊಂಡಿದ್ರಾ?
1: ಅಂದ್ರೆ ಸರ್, ಮೊಬೈಲ್ ಇನ್ನೊಂದ್ ಸ್ವಲ್ಪ ದೊಡ್ಡದಾಗ ಶಾಪ್ ಮಾಡಿ ಅಂದ್ರೆ ಈಗೊಂದು ಚಿಕ್ಕದ ಮಾಡ್ಕೊಂಡಿದ್ದೀನಿ ಸರ್ ಶಾಪ್ ನ, ಸ್ವಲ್ಪ ದೊಡ್ಡದಾಗ ವಿಸ್ತರಿಸಿ ಅದನ್ಸದ್ ಇನ್ನು ಕಸ್ಟಮರ್ ಅಟ್ರಾಕ್ಷನ್ ಆಗಿ ಎಲ್ಲರಿಗೂ ಮಾಮೂಲಿ ಸರ್ವಿಸ್ ಕೊಡೋಣ ಅನ್ಕೊಂಡಿದ್ದೀನಿ ಸರ್.
0: ಬಹಳ ಸಂತೋಷ ಪ್ರವೀಣ್ ಅವರ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ 2 ವರ್ಷಗಳ ಹಿಂದೆ ನಮ್ಮ ಸ್ವಾಮಿ ವಿವೇಕಾನಂದ ಮೂವ್ಮೆಂಟ್ನ ಅಂಗಸಂಸ್ಥೆ ಆದಂತಹ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡ್ಕೊಂಡಂತಹ ಅನುಭವ ಆಗಿರ್ಬೋದು, ಈ ತರಬೇತಿಯಲ್ಲಿ ತಾವು ಕಲಿತಂತಹ ವಿಷಯಗಳಾಗಿರ್ಬೋದು, ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಾವು ತಯಾರಿಯನ್ನು ನಡೆಸುವುದರ ಜೊತೆಗೆ ಪ್ರಸ್ತುತವಾಗಲೂ ಕೂಡ ಈ ಒಂದು ಪ್ರಯತ್ನದಲ್ಲಿ ತಾವು ಇದ್ದು ಈ ಒಂದು ವಿಷಯದಲ್ಲಿ ಒಂದು ತರಬೇತಿಯನ್ನು ಪಡ್ಕೊಂಡು ಮೊಬೈಲ್ ರಿಪೇರಿ ಅಂಗಡಿಯನ್ನು ತಾವು ತೆರೆದು ಒಂದು ಸ್ವಉದ್ಯೋಗವನ್ನು ಮಾಡ್ತಾ ತಮ್ಮ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ತಾ ಕುರಿತು ತಮ್ಮ ಅನುಭವವನ್ನು ಹಾಗೂ ಈ ರೀತಿಯ ತರಬೇತಿಗಳು ಯುವಕರಲ್ಲಿ ಎಷ್ಟೆಲ್ಲ ಒಂದು ಅವಕಾಶಗಳನ್ನು ತಮ್ಮ ಭವಿಷ್ಯಕ್ಕೆ ಮಾಡಿಕೊಡ್ತಾ ಇದೆ ಅನ್ನೋದು ಕುರಿತು ತಮ್ಮ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬಿರುತ್ತಿದ್ದ ಧನ್ಯವಾದಗಳು ಪ್ರವೀಣ್ ಅವರೇ.
1: ಥ್ಯಾಂಕ್ ಯು ಸರ್.
0: ಪ್ರಿಯ ಕೇಳುಗರೇ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಿಯಪಟ್ಟಣ ತಾಲೂಕಿನ ಮಾಕೋಡು ಗ್ರಾಮದ ಶ್ರೀಯುತ ಪ್ರವೀಣ್ ರವರ ಜೊತೆಗಿನ ಸಂದರ್ಶನ.

ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುವರೆ, ಇದುವರೆಗೂ SBYM VRLC ಕೆಂಚನಹಳ್ಳಿಯ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿ ಪಡೆದು ಸ್ವ ಉದ್ಯೋಗ ಮಾಡುತ್ತಿರುವ ಅನುಭವ ಕುರಿತು ಪಿರಿಯಾಪಟ್ಟಣ ತಾಲೂಕಿನ ಮಾಕೋಡ್ ಗ್ರಾಮದ ಶ್ರೀ ಪ್ರವೀಣ್ರವರ ಜೊತೆಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ನಮ್ಮವನು ನಮ್ಮವನು.
1: ಪ್ರಿಯ ಕೇಳುಗರೆ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಇಂಡೋ ಪಾಕಿಸ್ತಾನ ಯುದ್ಧದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಜಮ್ಮು ಮತ್ತು ಕಾಶ್ಮೀರದ ರಾಜಪ್ರಭುತ್ವದ ಮೇಲೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹೋರಾಡಿದ ಸಶಸ್ತ್ರ ಸಂಘರ್ಷವಾಗಿದೆ. ಹೊಸದಾಗಿ ಸ್ವತಂತ್ರವಾದ ಎರಡು ರಾಷ್ಟ್ರಗಳ ನಡುವೆ ನಡೆದ ನಾಲ್ಕು ಇಂಡೋ ಪಾಕಿಸ್ತಾನ ಯುದ್ಧಗಳಲ್ಲಿ ಇದು ಮೊದಲನೆಯದು. ಕಾಶ್ಮೀರವನ್ನು ವಶಪಡಿಸಿಕೊಳ್ಳುವ ಪ್ರಯತ್ನದಲ್ಲಿ ಮತ್ತು ಅದರ ಆಡಳಿತಗಾರ ಭಾರತಕ್ಕೆ ಸೇರುವ ಸಾಧ್ಯತೆಗಳನ್ನು ತಡೆಗಟ್ಟುವ ಪ್ರಯತ್ನದಲ್ಲಿ ವಜೀರಿಸ್ತಾನದಿಂದ ಬುಡಕಟ್ಟು ವಲ್ಷ್ಕರ್ ಪ್ರಾರಂಭಿಸುವ ಮೂಲಕ ಪಾಕಿಸ್ತಾನವು ತನ್ನ ಸ್ವಾತಂತ್ರ್ಯದ ಕೆಲವು ವಾರಗಳ ನಂತರ ಯುದ್ಧವನ್ನು ಚುರುಕುಗೊಳಿಸಿತು. ಯುದ್ಧದ ಅನಿರ್ದಿಷ್ಟ ಫಲಿತಾಂಶವು ಎರಡು ದೇಶಗಳ ಭೌಗೋಳಿಕ ರಾಜಕೀಯದ ಮೇಲೆ ಇನ್ನೂ ಪರಿಣಾಮ ಬೀರುತ್ತದೆ. ಹರಿಸಿಂಗ್ ಜಮ್ಮು ಮತ್ತು ಕಾಶ್ಮೀರದ ಮಹಾರಾಜ ಪೂಂಚ್ನಲ್ಲಿ ತನ್ನ ಮುಸ್ಲಿಂ ಪ್ರಜೆಗಳಿಂದ ದಂಗೆಯನ್ನು ಎದುರಿಸುತ್ತಿದ್ದನು ಮತ್ತು ಅವನ ಸಾಮ್ರಾಜ್ಯದ ಪಶ್ಚಿಮ ಜಿಲ್ಲೆಗಳ ನಿಯಂತ್ರಣವನ್ನು ಕಳೆದುಕೊಂಡನು. ಅಕ್ಟೋಬರ್ 22, 1947 ಪಾಕಿಸ್ತಾನದ ಪಶ್ಚಿಮ ಬುಡಕಟ್ಟು ಸೇನಾಪಡೆಗಳು ರಾಜ್ಯದ ಗಡಿಯನ್ನು ದಾಟತೊಡಗಿದವು. ಈ ಸ್ಥಳೀಯ ಬುಡಕಟ್ಟು ಸೇನಾಪಡೆಗಳು ಮತ್ತು ಅನಿಯಮಿತ ಪಾಕಿಸ್ತಾನ ಪಡೆಗಳು ಶ್ರೀನಗರದ ರಾಜಧಾನಿಯನ್ನು ವಶಪಡಿಸಿಕೊಳ್ಳಲು ತೆರಳಿದವು. ಆದರೆ ಬಾಲ ಮುಲ್ಲಾರವರನ್ನ ತಲುಪಿದ ನಂತರ ಅವರು ಲೂಟಿ ಮಾಡಲು ತೆಗೆದುಕೊಂಡರು ಮತ್ತು ಸ್ಥಗಿತಗೊಳಿಸುತ್ತಿದ್ದರು. ಮಹಾರಾಜ ಹರಿಸಿಂಗ್ ಸಹಾಯಕ್ಕಾಗಿ ಭಾರತಕ್ಕೆ ಮನವಿ ಮಾಡಿದರು ಮತ್ತು ಸಹಾಯವನ್ನ ನೀಡಲಾಯಿತು. ಆದರೆ ಅದು ಭಾರತಕ್ಕೆ ಪ್ರವೇಶದ ಸಾಧನಕ್ಕಾಗಿ ಸಹಿಯಾಗುವ ವಿಷಯವಾಗಿತ್ತು. ಯುದ್ಧವನ್ನು ಆರಂಭದಲ್ಲಿ ಜಮ್ಮು ಮತ್ತು ಕಾಶ್ಮೀರ ರಾಜ್ಯ ಪಡೆಗಳು ಮತ್ತು ವಾಯು ಫ್ರಾಂಟಿಯರ್ ಪ್ರಾಂತ್ಯಕ್ಕೆ ಹೊಂದಿಕೊಳ್ಳುವ ಗಡಿನಾಡು ಬುಡಕಟ್ಟು ಪ್ರದೇಶಗಳಿಂದ ಸೇನಾಪಡೆಗಳು ಹೋರಾಡಿದವು. ಅಕ್ಟೋಬರ್ 26, 1947 ರಾಜ್ಯವು ಭಾರತಕ್ಕೆ ಸೇರ್ಪಡೆಯಾದ ನಂತರ ಭಾರತೀಯ ಪಡೆಗಳು ರಾಜ್ಯದ ರಾಜಧಾನಿಯಾದ ಶ್ರೀನಗರಕ್ಕೆ ವಿಮಾನದಲ್ಲಿ ರವಾನಿಸಲಾಯಿತು. ಬ್ರಿಟಿಷ್ ಕಮಾಂಡಿಂಗ್ ಅಧಿಕಾರಿಗಳು ಆರಂಭದಲ್ಲಿ ಪಾಕಿಸ್ತಾನ ಪಡೆಗಳ ಸಂಘರ್ಷಕ್ಕೆ ಪ್ರವೇಶವನ್ನು ನಿರಾಕರಿಸಿದರು. ರಾಜ್ಯವನ್ನು ಭಾರತಕ್ಕೆ ಸೇರಿಸುವುದನ್ನು ಉಲ್ಲೇಖಿಸಿದರು. ಆದಾಗ್ಯೂ ನಂತರ 1948 ಅವರು ಪಶ್ಚಾತ್ತಾಪ ಪಟ್ಟರು ಮತ್ತು ಪಾಕಿಸ್ತಾನದ ಸೇನೆಗಳು ಸ್ವಲ್ಪ ಸಮಯದ ನಂತರ ಯುದ್ಧವನ್ನು ಪ್ರವೇಶಿಸಿದವು. ಮುಂಚೂಣಿಗಳು ಕ್ರಮೇಣ ಗಟ್ಟಿಯಾದ ನಂತರ ಅದನ್ನು ಭಾರತೀಯ ರೇಖೆ ಎಂದು ಕರೆಯಲಾಯಿತು. ಔಪಚಾರಿಕ ಕದನ ವಿರಾಮವನ್ನು ಜನವರಿ 1, 1949 ಜಾರಿಗೆ ಬರುವಂತೆ ಘೋಷಿಸಲಾಯಿತು. ಕೇಳುಗರ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಇಂಡೋ ಪಾಕಿಸ್ತಾನ ಯುದ್ಧದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 50 ರೂಪಾಯಿ, ಮೆಣಸಿನಕಾಯಿ 32 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಹಾಗಲಕಾಯಿ 32 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 15 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 12 ರೂಪಾಯಿ, ಸೀಮೆ ಬದನೆಕಾಯಿ 14 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನ ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರ್ದು ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ ಸಂತೋಷ ಹರದ ತರುವುದು ವರ್ಷವಿಡಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 5/8/2026 ಬುಧವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವೀರವರು ಆಯುರ್ವೇದ ತಜ್ಞರು, ಡಾಕ್ಟರ್ ದೀಪಶ್ರೀರವರು ವಾಕ್ಭಾಷೆ ಶ್ರವಣ ತಜ್ಞರು, ಆಯನರಾಜ್ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವೂ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
3: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರಿಯ ಕೇಳುಗರೆ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರಿನ SVYM ಸಿಬ್ಬಂದಿ ವರ್ಗದವರಾದ ಶ್ರೀಯುತ ಮಂಜಣ್ಣರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರಿನ SVYM ಸಿಬ್ಬಂದಿ ವರ್ಗದವರಾದ ಶ್ರೀಯುತ ಮಂಜಣ್ಣರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಕೇಳುತ್ತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನು ತಿಳಿದು ಬರೋಣ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 50 ರೂಪಾಯಿ, ಮೆಣಸಿನಕಾಯಿ 32 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, MC 6 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಹಾಗಲಕಾಯಿ 32 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 15 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 12 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 5/8/2026 ಬುಧವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವೀರವರು ಆಯುರ್ವೇದ ತಜ್ಞರು, ಡಾಕ್ಟರ್ ದೀಪಶ್ರೀರವರು ವಾಕ್ಭಾಷೆ ಶ್ರವಣ ತಜ್ಞರು, ಆಯನರಾಜ್ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವೂ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಇಂಡೋ ಪಾಕಿಸ್ತಾನ ಯುದ್ಧದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ.

1947ರಿಂದ 1948ರವರೆಗೆ ಜಮ್ಮು ಮತ್ತು ಕಾಶ್ಮೀರದ ರಾಜಪ್ರಭುತ್ವದ ಮೇಲೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹೋರಾಡಿದ ಸಶಸ್ತ್ರ ಸಂಘರ್ಷವಾಗಿದೆ. ಹೊಸದಾಗಿ ಸ್ವತಂತ್ರವಾದ ಎರಡು ರಾಷ್ಟ್ರಗಳ ನಡುವೆ ನಡೆದ ನಾಲ್ಕು ಇಂಡೋ ಪಾಕಿಸ್ತಾನ ಯುದ್ಧಗಳಲ್ಲಿ ಇದು ಮೊದಲನೆಯದು. ಕಾಶ್ಮೀರವನ್ನು ವಶಪಡಿಸಿಕೊಳ್ಳುವ ಪ್ರಯತ್ನದಲ್ಲಿ ಮತ್ತು ಅದರ ಆಡಳಿತಗಾರ ಭಾರತಕ್ಕೆ ಸೇರುವ ಸಾಧ್ಯತೆಗಳನ್ನು ತಡೆಗಟ್ಟುವ ಪ್ರಯತ್ನದಲ್ಲಿ ವಜೀರಿಸ್ತಾನದಿಂದ ಬುಡಕಟ್ಟು ವಲ್ಷ್ಕರ್ ಪ್ರಾರಂಭಿಸುವ ಮೂಲಕ ಪಾಕಿಸ್ತಾನವು ತನ್ನ ಸ್ವಾತಂತ್ರ್ಯದ ಕೆಲವು ವಾರಗಳ ನಂತರ ಯುದ್ಧವನ್ನು ಚುರುಕುಗೊಳಿಸಿತು. ಯುದ್ಧದ ಅನಿರ್ದಿಷ್ಟ ಫಲಿತಾಂಶವು ಎರಡು ದೇಶಗಳ ಭೌಗೋಳಿಕ ರಾಜಕೀಯದ ಮೇಲೆ ಇನ್ನೂ ಪರಿಣಾಮ ಬೀರುತ್ತದೆ. ಹರಿಸಿಂಗ್ ಜಮ್ಮು ಮತ್ತು ಕಾಶ್ಮೀರದ ಮಹಾರಾಜ ಪೂಂಚ್ನಲ್ಲಿ ತನ್ನ ಮುಸ್ಲಿಂ ಪ್ರಜೆಗಳಿಂದ ದಂಗೆಯನ್ನು ಎದುರಿಸುತ್ತಿದ್ದನು ಮತ್ತು ಅವನ ಸಾಮ್ರಾಜ್ಯದ ಪಶ್ಚಿಮ ಜಿಲ್ಲೆಗಳ ನಿಯಂತ್ರಣವನ್ನು ಕಳೆದುಕೊಂಡನು. ಅಕ್ಟೋಬರ್ 22ರಂದು 1947ರಂದು ಪಾಕಿಸ್ತಾನದ ಪಶ್ಚುನ್ ಬುಡಕಟ್ಟು ಸೇನಾಪಡೆಗಳು ರಾಜ್ಯದ ಗಡಿಯನ್ನು ದಾಟತೊಡಗಿದವು. ಈ ಸ್ಥಳೀಯ ಬುಡಕಟ್ಟು ಸೇನಾಪಡೆಗಳು ಮತ್ತು ಅನಿಯಮಿತ ಪಾಕಿಸ್ತಾನ ಪಡೆಗಳು ಶ್ರೀನಗರದ ರಾಜಧಾನಿಯನ್ನು ವಶಪಡಿಸಿಕೊಳ್ಳಲು ತೆರಳಿದವು. ಆದರೆ ಬಾಲ ಮುಲ್ಲಾರವರನ್ನ ತಲುಪಿದ ನಂತರ ಅವರು ಲೂಟಿ ಮಾಡಲು ತೆಗೆದುಕೊಂಡರು ಮತ್ತು ಸ್ಥಗಿತಗೊಳಿಸುತ್ತಿದ್ದರು. ಮಹಾರಾಜ ಹರಿಸಿಂಗ್ ಸಹಾಯಕ್ಕಾಗಿ ಭಾರತಕ್ಕೆ ಮನವಿ ಮಾಡಿದರು ಮತ್ತು ಸಹಾಯವನ್ನ ನೀಡಲಾಯಿತು. ಆದರೆ ಅದು ಭಾರತಕ್ಕೆ ಪ್ರವೇಶದ ಸಾಧನಕ್ಕಾಗಿ ಸಹಿಯಾಗುವ ವಿಷಯವಾಗಿತ್ತು. ಯುದ್ಧವನ್ನು ಆರಂಭದಲ್ಲಿ ಜಮ್ಮು ಮತ್ತು ಕಾಶ್ಮೀರ ರಾಜ್ಯಪಡೆಗಳು ಮತ್ತು ವಾಯು ಫ್ರಾಂಟಿಯರ್ ಪ್ರಾಂತ್ಯಕ್ಕೆ ಹೊಂದಿಕೊಳ್ಳುವ ಗಡಿನಾಡು ಬುಡಕಟ್ಟು ಪ್ರದೇಶಗಳಿಂದ ಸೇನಾಪಡೆಗಳು ಹೋರಾಡಿದವು. ಅಕ್ಟೋಬರ್ 26ರಂದು 1947ರಂದು ರಾಜ್ಯವು ಭಾರತಕ್ಕೆ ಸೇರ್ಪಡೆಯಾದ ನಂತರ ಭಾರತೀಯ ಪಡೆಗಳು ರಾಜ್ಯದ ರಾಜಧಾನಿಯಾದ ಶ್ರೀನಗರಕ್ಕೆ ವಿಮಾನದಲ್ಲಿ ರವಾನಿಸಲಾಯಿತು. ಬ್ರಿಟಿಷ್ ಕಮಾಂಡಿಂಗ್ ಅಧಿಕಾರಿಗಳು ಆರಂಭದಲ್ಲಿ ಪಾಕಿಸ್ತಾನ ಪಡೆಗಳ ಸಂಘರ್ಷಕ್ಕೆ ಪ್ರವೇಶವನ್ನು ನಿರಾಕರಿಸಿದರು. ರಾಜ್ಯವನ್ನು ಭಾರತಕ್ಕೆ ಸೇರಿಸುವುದನ್ನು ಉಲ್ಲೇಖಿಸಿದರು. ಆದಾಗ್ಯೂ ನಂತರ 1948ರಲ್ಲಿ ಅವರು ಪಶ್ಚಾತ್ತಾಪ ಪಟ್ಟರು ಮತ್ತು ಪಾಕಿಸ್ತಾನದ ಸೇನೆಗಳು ಸ್ವಲ್ಪ ಸಮಯದ ನಂತರ ಯುದ್ಧವನ್ನು ಪ್ರವೇಶಿಸಿದವು. ಮುಂಚೂಣಿಗಳು ಕ್ರಮೇಣ ಗಟ್ಟಿಯಾದ ನಂತರ ಅದನ್ನು ಭಾರತೀಯ ರೇಖೆ ಎಂದು ಕರೆಯಲಾಯಿತು. ಔಪಚಾರಿಕ ಕದನ ವಿರಾಮವನ್ನು ಜನವರಿ 1, 1949ರಂದು ಜಾರಿಗೆ ಬರುವಂತೆ ಘೋಷಿಸಲಾಯಿತು. ಕೇಳುಗರ ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಇಂಡೋ ಪಾಕಿಸ್ತಾನ ಯುದ್ಧದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಕೇಳುತ್ತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 50 ರೂಪಾಯಿ, ಮೆಣಸಿನಕಾಯಿ 32 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಹಾಗಲಕಾಯಿ 32 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 15 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 12 ರೂಪಾಯಿ, ಸೀಮೆ ಬದನೆಕಾಯಿ 14 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ನಮ್ಮ ಬಾಂಧವ್ಯ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 96

0: ರ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಹಿಮಗಿರಿಯ ಕಂಡಂಗೆ,
4: ಹಿಮಗಿರಿಯ ಕಂಡಂಗೆ,
3: ಕ್ರಿಮಿಯ ಹಿರಿಮೆಯದೇನು,
4: ಕ್ರಿಮಿಯ ಹಿರಿಮೆಯದೇನು,
3: ಕ್ರಿಮಿಗೆ ಹಸಿವುಂಟು,
4: ಕ್ರಿಮಿಗೆ ಹಸಿವುಂಟು,
3: ಇನಿತು ಬೆದಕಾಟವುಂಟು,
4: ಇನಿತು ಬೆದಕಾಟವುಂಟು,
3: ಅಮಿತ ಸಂತತಿಯುಂಟು,
4: ಅಮಿತ ಸಂತತಿಯುಂಟು,
3: ಹಿಮಗಿರಿಯ ಸಮಯುಗದ,
4: ಹಿಮಗಿರಿಯ ಸಮಯುಗದ,
3: ಕ್ರಿಮಿ ಪಂಕ್ತಿ ಕಿರಿದಹುದೇ ಮಂಕುತಿಮ್ಮ,
4: ಕ್ರಿಮಿ ಪಂಕ್ತಿ ಕಿರಿದಹುದೇ ಮಂಕುತಿಮ್ಮ.
3: ಸೊ ಇಲ್ಲಿ ವರ್ಗೀಕರಣವನ್ನು ಕುರಿತು ನಾವು ಮಾತಾಡ್ತಾ ಇದ್ವಿ. ನಮಗೆ ಸಾಧಾರಣವಾಗಿ ಯಾವುದು ತುಂಬ ಇಂಪ್ರೆಸಿವ್, ನಮ್ಮ ಮೇಲೆ ತುಂಬ ಪ್ರಭಾವ ಯಾವುದು ಬೀರುತ್ತಪ್ಪ ಅಂತಂದರೆ, ಯಾವುದು ಗಾತ್ರದಲ್ಲಿ ದೊಡ್ಡದೋ ಅದು ಬಹಳ ಚೆನ್ನಾಗಿದೆ ಅಂತ ನಾವು ಅಂದ್ಕೊಳ್ತೀವಿ. ನಮ್ಮಲ್ಲಿ ಇಂಗ್ಲೀಷ್ನಲ್ಲಿ ಒಂದು ಇದು ಹೇಳ್ತಾರಲ್ಲ, ಅದು ಬಿಗ್ ಇಸ್ ಬ್ಯೂಟಿಫುಲ್ ಅಂತ. ಯಾವ್ದು ದೊಡ್ಡದಾಗಿದೆಯೋ ಅದು ಚೆನ್ನಾಗಿದೆ ಅಂತ. ಒಂದು ಚಿಕ್ಕ ಮನೆ, ಏ ಅದು ಚೆನ್ನಾಗಿಲ್ಲ, ಮನೆ ದೊಡ್ಡದಾಗಿರಬೇಕು. ಒಂದು ಚಿಕ್ಕ ಜಮೀನು, ಏ ಅದು ಸಾಕಾಗಲ್ಲ, ದೊಡ್ಡದಾಗಿರಬೇಕು. ಒಂದು ಗಾಡಿ, ಚಿಕ್ಕ ಗಾಡಿ ಅದೇನು ಪ್ರಯೋಜನ ಇಲ್ಲ, ದೊಡ್ಡದಾಗಿರಬೇಕು. ಸೊ ಈ ದೊಡ್ಡದರ ಹಿಂದೆ ಬೀಳೋವಂಥ ಚಾಳಿ ನಮ್ಮೆಲ್ಲರಲ್ಲೂ ಇರುತ್ತೆ. ಸೊ ಅಂತಹ ಒಬ್ಬ ವ್ಯಕ್ತಿ ಹೋಗ್ಬಿಟ್ಟು ಹಿಮಗಿರಿ, ಹಿಮಾಲಯ ಪರ್ವತವನ್ನು ನೋಡ್ದ ಅಂತ ಅನ್ಕೊಳ್ಳೋಣ. ಹಿಮಾಲಯ ಪರ್ವತವನ್ನು ನೋಡ್ತಾ ನಿಂತಿದ್ದಾನೆ, ಅವನ ಕಾಲ್ಗೇನೋ ಕಚ್ಚಿತು. ಅದೇನಪ್ಪ ಅಂತ ನೋಡಿದ್ರೆ ಇರುವೆ. ಸೊ ಇವಾಗ ಎರಡನ್ನು ಏಕಕಾಲಕ್ಕೆ ನೋಡ್ತಿದ್ದಾನೆ, ದೊಡ್ಡ ಹಿಮಾಲಯ ಪರ್ವತವನ್ನು ನೋಡ್ತಿದ್ದಾನೆ, ಕಾಲ್ ಪಕ್ಕದಲ್ಲಿ ಒಂದು ಸಣ್ಣ ಇರುವೆನು ನೋಡ್ತಾ ಇದ್ದಾನೆ. ಸಾಧಾರಣವಾಗಿ ಅವನಿಗೇನು ಅನ್ನಿಸ್ಬೇಕು, ಇರುವೆ ಏನು ಮಹಾ, ಅಲ್ಲಿ ನೋಡಲ್ಲಿ ಹಿಮಾಲಯ ಅದು ದೊಡ್ಡದು, ಇದೇನು ಮಹಾ ಅಂತ. ಸೊ ಹಾಗೆ ಹಿಮಗಿರಿಯನ್ನು ನೋಡಿದ ನಂತರ ಕ್ರಿಮಿ ಇರುವೆಯ ಏನು ಮಹಾತ್ಮೆ ಅದರದು, ಏನಿಲ್ಲ, ಯಶ್ಚಿತ್ ಒಂದು ಸಣ್ಣ ಇರುವೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಗಣನೆ ಆ ಥರ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಗಣನೆಗೆ ಆಧಾರವೇ ತಪ್ಪು ಅಂತ ಡಿ ವಿ ಜಿ ನಮಗೆ ಮತ್ತೆ ಇಲ್ಲಿ ಎಚ್ಚರವನ್ನು ಕೊಡ್ತಾ ಇದ್ದಾರೆ. ದೊಡ್ಡದು ಒಂದು ಮಾತ್ರಕ್ಕೆ ಯಾವುದೋ ಒಂದು ಬಹಳ ಚೆನ್ನಾಗಿದೆ ಅಂತೇನಲ್ಲ, ಚಿಕ್ಕದರಲ್ಲಿರುವಂಥ ವಿಶೇಷತೆಗಳನ್ನು ನೀನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದೀಯಾ ನೋಡು, ಇದು ಎಚ್ಚರಿಕೆಯ ಗಂಟೆ. ಹಾಗಾದರೆ ಆ ಸಣ್ಣದಾಗಿರುವಂಥ ಕ್ರಿಮಿಗೆ ಏನಿದೆಯಪ್ಪ ಮಹಾ ವ್ಯತ್ಯಾಸ, ಏನು ಮಹಾ ಅದರಲ್ಲಿದೆ ಅಂತಂದರೆ ಯೋಚನೆ ಮಾಡು. ಕ್ರಿಮಿಗೆ ಹಸುವಾಗತ್ತೆ, ಅದು ಊಟ ಮಾಡಬೇಕು ಅನ್ಸುತ್ತೆ ಅದಕ್ಕೆ. ಆದರೆ ಹಿಮಾಲಯಕ್ಕೆ ಏನಾದರೂ ಆ ಥರ ಭಾವನೆ ಇದೆಯಾ? ಯಾವ ಭಾವನೆಯೂ ಇಲ್ಲ. ಹಸಿವು ಅನ್ನುವಂಥದ್ದು ಇಲ್ಲಿ ಅಗೇನ್ ಸಾಂಕೇತಿಕ ಒಂದು ಭಾವ. ಹಸಿವು ಅಂತ ಅನ್ನೋ ರೀತಿಯಲ್ಲೇ ದಾಹ, ನೀರು ಕುಡಿಬೇಕು ಅನ್ಸುತ್ತೆ, ಅಥವಾ ಯಾವುದೋ ಒಂದು ವಸ್ತು ಬೇಕು ಅನ್ಸುತ್ತೆ, ವಸ್ತುವಿನ ಹಸಿವಾಗತ್ತೆ, ಒಂದು ಬಾಂಧವ್ಯದ ಹಸಿವಾಗತ್ತೆ, ಸ್ನೇಹದ ಹಸಿವಾಗತ್ತೆ, ಯಾವುದೋ ಒಂದು ರೀತಿಯ ಹಸಿವಾಗತ್ತೆ. ನನಗಿದು ಬೇಕು, ಇದು ಬೇಡ, ಬೇಕು ಬೇಡಗಳು ನಮ್ಮಲ್ಲಿ ಬರುತ್ತೆ. ಭಾವನಾತ್ಮಕವಾಗಿ ನಾನು ಸ್ಪಂದಿಸಬಲ್ಲೆ. ಹಿಮಾಲಯ ದೊಡ್ಡದಿರ್ಬೋದು, ಅದಕ್ಕೇನಾದರೂ ಭಾವನೆ ಇದೆಯಾ? ಇಲ್ಲ. ಅದಕ್ಕೆ ತಕ್ಕಂತೆ ಬೆದಕಾಟ ಉಂಟು. ನನಗೆ ಹಸುವು ಬಂತು ಅಂತಂದರೆ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ, ನಾನು ಅಲ್ಲಿ ಇಲ್ಲಿ ಓಡಾಡ್ತೀನಿ, ನನಗೆ ಬೇಕಾದಂಥ ಆಹಾರವನ್ನು ನಾನು ಹುಡುಕ್ತೀನಿ, ನನಗೆ ಯಾವುದೋ ಸ್ನೇಹ ಬೇಕು, ಸಂಬಂಧ ಬೇಕು ಅಂತಂದರೆ ಇನ್ನೊಬ್ಬರ ಜೊತೆ ನಾನು ಮಾತಾಡ್ತೀನಿ, ಆ ರೀತಿಯಲ್ಲಿ ನನ್ನ ಸಂಬಂಧದ ಹಸಿವನ್ನು ನಾನು ನೀಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಅಲ್ಲಿಗೆ ನಿಲ್ತಾ ಅಂತಂದರೆ ಹಿಮಗಿರಿ ಏನೋ ದೊಡ್ಡದಿರ್ಬೋದಪ್ಪ, ಆದರೆ ಇರುವೆಗೆ ಸಂತತಿಯುಂಟು. ಆ ಸಂತತಿ ಎಂಥದ್ದು? ಅಮಿತ ಸಂತತಿ. ಅದರ ಅಪ್ಪ ತಾತ ಮುತ್ತಾತ ಹಂಗೆ ಹಿಂದಕ್ಕೆ ಹೋಗ್ತಾ ಹೋದ್ರೆ ಎಷ್ಟು ಸಂತತಿ

0: ಎಷ್ಟು ತಲೆಮಾರು ಲೆಕ್ಕವೇ ಇಲ್ಲ. ಆ ಲೆಕ್ಕವೇ ಇಲ್ಲದೇ ಇರೋದರ ಕಾಲಗಣನೆಯನ್ನು ನಾವು ಮಾಡಿದಾಗ ಹಿಮಾಲಯ ಎಷ್ಟು ಹಳೆಯದೋ ಇರುವೆಯ ಸಂತತಿಯೂ ಕೂಡ ಅಷ್ಟೇ ಹಳೆಯದು. ಸೊ ಹಾಗೆ ಇವಾಗ ಕಣ್ಣಿಗೆ ಇಷ್ಟೇ ಕಾಣುವಂಥ ಇರುವೆಯನ್ನು ನೀನು ಇದೇನು ಮಹಾ ಅಂತ ಅನ್ನಕ್ಕಾಗಲ್ಲ. ಯಾಕೆಂದರೆ ಇರುವೆಗೆ ತನ್ನದೇ ಆದಂತಹ ವಿಶೇಷತೆ ಇದೆ, ಆ ವಿಶೇಷತೆ ಹಿಮಾಲಯಕ್ಕಿಲ್ಲ. ಹಾಗಾಗಿ ನೀನು ಕ್ರಿಮಿ ಪಂಕ್ತಿಯನ್ನು ಇರುವೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಜೀವರಾಶಿಗಳು ಇಷ್ಟಿಷ್ಟೇ ಇರ್ತವೆ, ಅವುಗಳನ್ನು ಚಿಕ್ಕದು ಅಂತ ಹೆಂಗಪ್ಪ ಹೇಳ್ತಿದ್ದಿ? ನಿನ್ನ ಗಣನೆ ಏನು? ಅಳತೆ ಸೈಜು,
1: ಇದಿಷ್ಟು ಮಿಲಿಮೀಟರ್ ಇದೆ, ಅದಷ್ಟು ಕಿಲೋಮೀಟರ್ ಇದೆ
0: ಅಲ್ವಾ. ಸೊ ಹಾಗೆ ಅದೊಂದರಿಂದನೇ ನೀನು ಅಳೆಯೋದಕ್ಕೆ ಸಾಧ್ಯ ಇಲ್ಲ. ಅದು ಒಂದೇ ಒಂದು ಮಾಪನದಿಂದ ದೊಡ್ಡದು ಚಿಕ್ಕದು, ಒಳ್ಳೆಯದು ಕೆಟ್ಟದ್ದು, ಹಿರಿದು ಕಿರಿದು ಅಂತ ಅನ್ನಕ್ಕೆ ಹೋಗ್ಬೇಡ ಅಂತ. ನಾವು ಜೀವನದಲ್ಲಿ ಅನೇಕ ಸರ್ತಿ ಮಾಡುವಂಥ ತಪ್ಪು ಇದೇನೆ. ಯಾರೋ ಒಬ್ಬರು ಬಹಳ ಸಾಹುಕಾರರಿದ್ದಾರೆ ಅಂದ ಮಾತ್ರಕ್ಕೆ ಅವರೇ ದೊಡ್ಡವರು ಸಮಾಜದಲ್ಲಿ ಅಂತ ಅಂದ್ಕೊಳ್ಳೋವಂಥದ್ದು ನಾವು ಮಾಡೋ ತಪ್ಪು ಅಲ್ವಾ. ಸರ್ವೇ ಗುಣಾಹ ಕಾಂಚನಮಾಶ್ರಯಂತಿ ಅಂತ ಹಳೆಯ ಕಾಲದ ಒಂದು ಸುಭಾಷಿತ. ಅಂದ್ರೇನು, ಎಲ್ಲ ಗುಣಗಳು ಕೂಡ ಒಳ್ಳೆ ಗುಣಗಳು, ಎಲ್ಲ ಗುಣಗಳು ಕೂಡ ಯಾರಲ್ಲಿ ಇದೆ ಅಂತ ನಾವು ಅಂದ್ಕೊಳ್ತೀವಿ, ಕಾಂಚನ ಯಾರಲ್ಲಿ ಹೆಚ್ಚಿನ ಚಿನ್ನ ಇದೆಯೋ, ಯಾರು ಸಾಹುಕಾರರೋ ಅವರನ್ನೇ ನಾವೇನು ಅಂದ್ಕೊಳ್ತೀವಿ, ಓ ಇವರೇ ಒಳ್ಳೆಯವರಪ್ಪ ಅಂತ. ಸೊ ಅವ್ರ ಹಿಂದೆ ಒಂದಷ್ಟು ಜನ ಹಿಂಬಾಲಕರು ಇರೋದನ್ನು ನಾವು ನೋಡ್ತೀವಲ್ಲ. ಸೊ ಅವರ ಗಣನೆ ಹೇಗಪ್ಪ ಅಂತಂದರೆ, ಹಿಮಾಲಯವನ್ನು ನೋಡಿ ದೊಡ್ಡದು ಅಂದ್ಕೊಂಡು ಕ್ರಿಮಿ ಪಂಕ್ತಿಯನ್ನು ಮೂಲೆ ಗುಂಪು ಮಾಡುವಂಥ ಬುದ್ಧಿಯ ಜನ ಅವರು. ನಮಗೆ ಬೇಕಾಗಿರೋದು ಅದಲ್ಲ, ನಮಗೆ ಬೇಕಾಗಿರೋದು ಕ್ರಿಮಿ ಪಂಕ್ತಿಯಲ್ಲೂ ಕೂಡ ವಿಶೇಷವಾದಂಥ ಶಕ್ತಿ ಇದೆ ಅಂತ ಗುರುತಿಸುವ ಮನೋಭಾವ ನಮ್ಮಲ್ಲಿರಬೇಕು. ಸೊ ಯಾರೋ ಒಬ್ಬರು ಬಡವರಿದ್ದರೂ ಕೂಡ ಆ ಐಶ್ವರ್ಯದಲ್ಲಿ ಬಡವನಾಗಿರೋಂಥವನು ಗುಣದಲ್ಲಿ ಹೇಗಿದ್ದಾನೆ ಅಂತ ನಾವು ನೋಡಬೇಕು. ಗುಣದಲ್ಲಿ ಅವನು ಶ್ರೀಮಂತನಾಗಿರ್ಬೋದು, ಸಂಪತ್ತಿನಲ್ಲಿ ಶ್ರೀಮಂತನಾಗಿರುವಂಥವನು ಗುಣದಲ್ಲಿ ಬಡವನಾಗಿರಬಹುದು. ಸೊ ಹಾಗೆ ಗಣನೆ ಏಕಮುಖೀಯವಾಗಿದ್ದಾಗ ನಮಗೆ ನಿಜವಾದಂತಹ ಮೌಲ್ಯದ ಅರ್ಥ ನಮಗಾಗೋದಿಲ್ಲ. ನಾವು ಹಿಂದೆ ಇದನ್ನು ನೋಡಿದ್ವಿ, ಲೌಕಿಕದ ಮೌಲ್ಯ ಅಲೌಕಿಕದ ನಾಣ್ಯ ಅಂತ. ಸೊ ಹಾಗೆ ನಾವು ಯಾವ ರೀತಿಯ ಮಾಪಕಗಳನ್ನು ಬಳಸ್ತೀವಿ ಜೀವನದಲ್ಲಿ ಅನ್ನುವಂಥದ್ದು ಮುಖ್ಯ. ಸ್ಥಾವಿರ ಅಳ್ಳಾಡದೇ ಇರುವಂತಹ ದೊಡ್ಡದಾದಂತಹ ಒಂದು ಹಿಮಾಲಯ ಪರ್ವತಕ್ಕೂ, ಜೀವ ಚೈತನ್ಯ ಇರುವಂತಹ ಒಂದು ಸಣ್ಣ ಕ್ರಿಮಿಗೂ ನಾವು ತಾಳೆ ಹಾಕಿ ನೋಡಬೇಕಾದ್ರೆ ಏಕಮುಖೀಯವಾದಂಥ ಮೆಜರ್ಮೆಂಟ್ ಇಟ್ಕೊಳ್ಳೋಕ್ಕಾಗಲ್ಲ, ಒಂದೇ ಮೆಜರ್ಮೆಂಟ್ ಇಟ್ಕೊಳ್ಳೋಕ್ಕಾಗಲ್ಲ. ಯಾಕೆ? ಹಿಮಾಲಯಕ್ಕೆ ತನ್ನದೇ ಶಕ್ತಿ ಇದೆ, ಕ್ರಿಮಿಗೆ ತನ್ನದೇ ಶಕ್ತಿ ಇದೆ. ಸೊ ಆ ಶಕ್ತಿಯ ಹಿನ್ನೆಲೆಯಲ್ಲಿ ನಾವು ಸರಿ ತಪ್ಪುಗಳನ್ನಾಗಲಿ ಉತ್ತಮ ಅಧಮಗಳನ್ನಾಗಲಿ ನಾವು ನೋಡಬೇಕೇ ಹೊರತು ನೇರವಾಗಿ ನೋಡುವಂಥದ್ದಲ್ಲ. ವಿ ಕೆನಾಟ್ ಕಂಪೇರ್ ಆರೆಂಜಸ್ ಅಂಡ್ ಆ್ಯಪಲ್ಸ್ ಅಂತ ಒಂದು ಇಂಗ್ಲೀಷ್ನಲ್ಲಿ ನಾನು ನುಡಿಯಿದೆ. ಒಂದು ಆ್ಯಪಲ್ ಒಳ್ಳೇದಾ ಅಥವಾ ಕಿತ್ತಲೆ ಹಣ್ಣು ಒಳ್ಳೇದಾ ಅಂತ ನಾವು ಹೆಂಗೆ ತೀರ್ಮಾನ ಮಾಡೋದಕ್ಕೆ ಸಾಧ್ಯ? ಯಾಕೆಂದರೆ ಆ್ಯಪಲ್ಲಿನ ಗುಣ ಆ್ಯಪಲ್ಗೆ, ಕಿತ್ತಲೆ ಹಣ್ಣಿನ ಗುಣ ಕಿತ್ತಲೆ ಹಣ್ಣಿಗೆ. ಇದಕ್ಕಿಂತ ಅದು ಒಳ್ಳೆಯದು ಅಂತ ಅನ್ಬೇಕಾದ್ರೆ ನನ್ನ ಆಂತರಿಕವಾದಂತಹ ಕೆಲವು ಪೂರ್ವಾಗ್ರಹಗಳ ಮೇಲೆ ನಾನು ಇದು ಸರಿ ಅದು ತಪ್ಪು, ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ಇರ್ತೀನಿ. ಮೂಲಭೂತವಾಗಿ ಅದು ಸರಿ ಇದು ತಪ್ಪುಗಳು ಇರಲ್ಲ ಅಲ್ಲಿ. ಸೊ ಅದನ್ನು ನಾವು ನೆನ್ಪಿಟ್ಕೋಬೇಕು. ಸೊ ಈಗ ದೊಡ್ಡದಾಗಿದೆ ಅನ್ನೋದರ ಒಂದೇ ಕಾರಣಕ್ಕೆ ಅದು ಸರಿ ಅಂತ ನಾವು ಅಂದ್ಕೊಳ್ಳೋಕ್ಕಾಗಲ್ಲ. ಬೇರೆ ಅನೇಕ ಗುಣಗಳನ್ನು ಆರೋಪಿಸಿ ನೋಡಿ ಯಾವುದು ನಿಜಕ್ಕೂ ಗೌರವಾರ್ಹವೋ ಅದಕ್ಕೆ ನಾವು ಸಲ್ಲಬೇಕಾದಂಥ ಗೌರವವನ್ನು ಸಲ್ಲಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 96 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸವಿಯ ಆಗಸ್ಟ್ ತಿಂಗಳ 5ನೇ ತಾರೀಕಿನ ಬುಧವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು: ಡಿಕೆ ಎಚ್ಚರಿಕೆ, ಬಳಿಕವೂ ಆಕ್ರೋಶ. ರಾಜೀನಾಮೆ ಕೊಟ್ಟರೆ ಕ್ಷಣದಲ್ಲಿ ಅಂಗೀಕರಿಸುವೆ ಶಿವಕುಮಾರ್. ಎಸ್ಒಪಿ ಅಳವಡಿಕೆ, ಆರ್ಬಿಐಗೆ ಗಡುವು. ಭತ್ತದ ಬೆಳೆಗೆ ನೀರು ಹರಿಸಲು ಒತ್ತಾಯ, ರಾಜ್ಯ ಕಬ್ಬು ಬೆಳೆಗಾರ ಸಂಘದಿಂದ ರಸ್ತೆ ತಡೆ ಪ್ರತಿಭಟನೆ. ಮಳೆಗೆ ಚೇತರಿಸಿದ ಹತ್ತಿ ಬೆಳೆ, ಒಟ್ಟು 16,540 ಹೆಕ್ಟೇರ್ ಹತ್ತಿ ಬೆಳೆಯುವ ಗುರಿ, ಕೇವಲ 3.70 ಹೆಕ್ಟೇರ್ ಬಿತ್ತನೆ. ಶಕ್ತಿ ದೇವತೆ ಸನ್ನಿಧಿಯಲ್ಲಿ ವರ್ಧಂತಿ ಸಂಭ್ರಮ, ಚಿನ್ನದ ಪಲ್ಲಕ್ಕಿಯಲ್ಲಿ ಚಾಮುಂಡೇಶ್ವರಿ ದೇವಿ ಮೂರ್ತಿಯ ಮೆರವಣಿಗೆ. ಮಳೆ ಜಲಪಾತಗಳಿಗೆ ಜೀವಕಳೆ. ಕೋಟಿ ಮತದಾರರು ಹೊರಕ್ಕೆ. ಎಸ್ಐಆರ್ 5.54 ಕೋಟಿ ಜನರ ಪೈಕಿ ಶೇಕಡ 20.4% ಎಎಸ್ಡಿಡಿಒ ಮತದಾರರು. ಯುಪಿಐಗೆ ಶುಲ್ಕ, ತಿದ್ದುಪಡಿಗೆ ಮಸೂದೆ. ಬಂಡವಾಳ ಆಕರ್ಷಣೆ, ಮುಂಬೈನಲ್ಲಿ 2 ದಿನಗಳ ರೋಡ್ ಶೋ. ಜಿಂದಾಲ್ನಿಂದ 1.2 ಲಕ್ಷ ಕೋಟಿ ಹೂಡಿಕೆ. ಡ್ರೋನ್ ದಾಳಿ, ಪ್ರತಿದಾಳಿ, ರಷ್ಯಾ ಉಕ್ರೇನ್ನಲ್ಲಿ 10 ಸಾವು. ಜನಗಣ ಮನಕ್ಕೆ ಸಾಕ್ಷಿಯಾದ ಅಕ್ಷಣ, ಭಾರತ ಬಾಕ್ಸಿಂಗ್ ತಾರೆಯರ ಗಮನ ಇನ್ನೂ ಏಷ್ಯನ್ ಗೇಮ್ಸ್ನತ್ತ. ಕೊಲಂಬೋ ತಲುಪಿದ ಗಿಲ್ ಪಡೆ, 15ರಿಂದ ಶ್ರೀಲಂಕಾ ವಿರುದ್ಧ ಟೆಸ್ಟ್, ಸುದರ್ಶನ್ ಫಿಟ್. ಮಂಗಳೂರಿನಲ್ಲಿ 11 ವರ್ಷದೊಳಗಿನವರ ರಾಷ್ಟ್ರೀಯ ಚೆಸ್, ಅದ್ವಿಕ್ಕೆ ಆಘಾತ ನೀಡಿದ ಕೃತಿಕ್. ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್, ವಿವಿ ಸಿಂಧುಗೆ 9ನೇ ಶ್ರೇಯಾಂಕ. ಪ್ರಮುಖಾಂಶಗಳ ವಿವರಣೆ: ಡಿಕೆ ಎಚ್ಚರಿಕೆ ಬಳಿಕವೂ ಆಕ್ರೋಶ, ರಾಜೀನಾಮೆ ಕೊಟ್ಟರೆ ಕ್ಷಣದಲ್ಲಿ ಅಂಗೀಕರಿಸುವೆ ಶಿವಕುಮಾರ್. ಬೆಂಗಳೂರು: ರಾಜೀನಾಮೆ ನೀಡಲು ಬಂದರೆ ಕೆಲವೇ ಕ್ಷಣಗಳಲ್ಲಿ ಅಂಗೀಕರಿಸುವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೀಡಿದ ಎಚ್ಚರಿಕೆ ಬೆನ್ನಲ್ಲಿ ಸಚಿವ ಸ್ಥಾನ ಆಕಾಂಕ್ಷಿಗಳ ಆಕ್ರೋಶ ಮತ್ತಷ್ಟು ತೀವ್ರಗೊಂಡಿದೆ. ಸಂಪುಟ ವಿಸ್ತರಣೆಯ ಕಸರತ್ತು ಮುಗಿಯುತ್ತಿದ್ದಂತೆಯೇ ಎದ್ದಿರುವ ಭಿನ್ನಮತಗಳ ಅಲೆಗಳು ಶಿವಕುಮಾರ್ ಅವರಿಗೆ ಬಿಸಿ ಮುಟ್ಟಿಸಿದೆ. ಸಚಿವ ಸ್ಥಾನ ಸಿಗದ ಶಾಸಕರು ಬಹಿರಂಗವಾಗಿ ಆಕ್ರೋಶ ವ್ಯಕ್ತಪಡಿಸಿದರೆ ಬೆಂಬಲಿಗರು ಬೀದಿಗಿಳಿದಿದ್ದಾರೆ. ಅತೃಪ್ತರು ಬಂಡಾಯದ ಬಾವುಟವನ್ನೇ ಹಾರಿಸಿದ್ದಾರೆ. ರಾಜೀನಾಮೆ ಬೆದರಿಕೆ ಒಡ್ಡಿದ ಶಾಸಕರಿಗೆ ಎಚ್ಚರಿಕೆ ನೀಡುವ ಶಿವಕುಮಾರ್, ಅಂತಹವರನ್ನು ಯಾರೂ ತಡೆಯಲು ಆಗುವುದಿಲ್ಲ, ಕೊಡಲು ಬಂದರೆ ಕೆಲವೇ ಕ್ಷಣಗಳಲ್ಲಿ ಅಂಗೀಕರಿಸುತ್ತೇನೆ ಎಂದಿದ್ದರು. ಅಲ್ಲದೆ ತಮ್ಮ ಆಪ್ತರನ್ನು ಮುಂದೆ ಬಿಟ್ಟು ಕೆಲವರ ಮನವೊಲಿಸುವ ಯತ್ನವನ್ನು ನಡೆಸಿದರು. ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ಇನ್ನು ಕೆಲವು ಶಾಸಕರು ಅಸಹನೆಯನ್ನು ಹೊರಹಾಕಿದ್ದಾರೆ. ಎಸ್ಒಪಿ ಅಳವಡಿಕೆ, ಆರ್ಬಿಐಗೆ ಗಡುವು. ನವದೆಹಲಿ: ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ಸುಲಿಗೆ ಮಾಡುವ ಪ್ರಕರಣಗಳನ್ನು ತಡೆಯಲು ಸುಪ್ರೀಂ ಕೋರ್ಟ್ ಹಲವು ನಿರ್ದೇಶನಗಳನ್ನು ನೀಡಿದೆ. ಡಿಜಿಟಲ್ ವಂಚನೆಗೆ ಬಳಸುವ ಬ್ಯಾಂಕ್ ಖಾತೆಗಳು ಮತ್ತು ವಂಚಕರ ನಿಯಂತ್ರಣಕ್ಕೆ ಪ್ರಮಾಣಿತ ಕಾರ್ಯಾಚರಣೆ ವಿಧಾನವನ್ನು 4 ವಾರಗಳ ಒಳಗಾಗಿ ಜಾರಿಗೊಳಿಸುವಂತೆ ಆರ್ಬಿಐ ಮಂಗಳವಾರ ಆದೇಶಿಸಿದೆ. ಹೊಣೆಗಾರಿಕೆ ಹಂಚಿಕೆ ಮತ್ತು ಸಂತ್ರಸ್ತರಿಗೆ ಪರಿಹಾರ ಒದಗಿಸಲು ಚೌಕಟ್ಟು ರೂಪಿಸುವ ಕುರಿತು ಬ್ಯಾಂಕ್ಗಳ ಜೊತೆ ಸಮಾಲೋಚಿಸುವಂತೆ ಅಂತರ್ ಇಲಾಖಾ ಸಮಿತಿಗೆ ಸೂಚನೆ ನೀಡಿದೆ. ಭತ್ತ ಬೆಳೆಗೆ ನೀರು ಹರಿಸಲು ಒತ್ತಾಯ, ರಾಜ್ಯ ಕಬ್ಬು ಬೆಳೆಗಾರ ಸಂಘದಿಂದ ರಸ್ತೆ ತಡೆ ಪ್ರತಿಭಟನೆ. ನಂಜನಗೂಡು: ತಾಲೂಕಿನ ರೈತರು ಭತ್ತ ಬೆಳೆಯಲು ಅನುಕೂಲವಾಗುವಂತೆ ತಕ್ಷಣ ನೂಗು ಅಣೆಕಟ್ಟೆಯಿಂದ ನಾಲೆಗಳಿಗೆ ನೀರು ಹರಿಸುವಂತೆ ಒತ್ತಾಯಿಸಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಕಾರ್ಯಕರ್ತರು ನಗರದಲ್ಲಿ ಮಂಗಳವಾರ ರಸ್ತೆ ತಡೆ ನಡೆಸಿದರು. ನಗರದ ರಾಷ್ಟ್ರೀಯ ಹೆದ್ದಾರಿಯ ವಿಶ್ವೇಶ್ವರಯ್ಯ ವೃತ್ತದಲ್ಲಿ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಅಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ನೇತೃತ್ವದಲ್ಲಿ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮಳೆಗೆ ಚೇತರಿಸಿದ ಹತ್ತಿ ಬೆಳೆ, ಒಟ್ಟು 16,540 ಹೆಕ್ಟೇರ್ ಹತ್ತಿ ಬೆಳೆಯುವ ಗುರಿ, ಕೇವಲ 3,070 ಹೆಕ್ಟೇರ್ ಬಿತ್ತನೆ. ಹಂಪಾಪುರ, ಸರಗೂರು ಹಾಗೂ ಎಚ್ಚಿಟಿಕೋಟೆ ವ್ಯಾಪ್ತಿಯಲ್ಲಿ ಕೆಲವು ದಿನಗಳಿಂದ ಸುರಿಯುತ್ತಿರುವ ಸಾಧಾರಣ ಮಳೆ ಹತ್ತಿ ಬೆಳೆಗಾರರಲ್ಲಿ ಸಂತಸ ಮೂಡಿಸಿದೆ. ಮಳೆಯ ಕೊರತೆಯಿಂದ ಸಂಕಷ್ಟದಲ್ಲಿದ್ದ ಹತ್ತಿ ಬೆಳೆ ಇದೀಗ ಚೇತರಿಸಿಕೊಂಡಿದ್ದು ಸುಮಾರು 3,070 ಹೆಕ್ಟೇರ್ ಪ್ರದೇಶಗಳಲ್ಲಿ ಬಿತ್ತನೆಯಾಗಿದ್ದು ಬೆಳೆ ಹಸಿರಾಗಿ ಕಂಗೊಳಿಸುತ್ತಿವೆ. ಬೆಳೆ ಉತ್ತಮ ಬೆಳವಣಿಗೆಗೆ ಮಳೆ ಪೂರಕವಾಗಿರುತ್ತಿರುವುದು ರೈತರಿಗೆ ಸಮಾಧಾನ ತಂದಿದೆ. ಮಳೆ ಜಲಪಾತಗಳಿಗೆ ಜೀವಕಳೆ. ಮೈತುಂಬಿದ ಜೋಗ, ಕಂಚಿಕಲ್, ಹುಲಿಕಲ್ನ ಬಾಳೆಬರೆ ಜಲಪಾತಗಳು. ಶಿವಮೊಗ್ಗ, ಮಲೆನಾಡಲ್ಲಿ ಕೊಂಚ ಬಿಡುವು ನೀಡಿದ್ದ ಮಳೆ ಮಂಗಳವಾರ ಮತ್ತೆ ಚುರುಕುಗೊಂಡಿದೆ. ಸಾಗರ ತಾಲೂಕಿನ ವಿಶ್ವವಿಖ್ಯಾತ ಜೋಗ ಜಲಪಾತ ಸೇರಿದಂತೆ ಜಿಲ್ಲೆಯ ಜಲಪಾತಗಳು ಜೀವಕಳೆ ಪಡೆದಿವೆ. ತೀರ್ಥಹಳ್ಳಿ ತಾಲೂಕಿನ 4 ಬಳಿಯ ಕಟ್ಟಿನ ಮಡಿಕೆ, ತೆಂಗಿನ ಕೊಪ್ಪ ಬಳಿಯ ಟೆಂಕಬೈಲ್, ಆಗೊಂಬೆ ಸಮೀಪದ ಜೋಗಿಗುಂಡಿ

ಹೊಸನಗರ ತಾಲೂಕಿನ ಯಡೂರು ಬಳಿಯ ಕಂಚಿಕಲ್ ಹುಲಿಕಲ್ ಸಮೀಪದ ಬಾಳೆಬರೆ ಜಲಪಾತಗಳ ವೈಭವ ಮರುಕಳಿಸಿದೆ. ಶಕ್ತಿ ದೇವತೆ ಸನ್ನಿಧಿಯಲ್ಲಿ ವರ್ಧಂತಿ ಸಂಭ್ರಮ, ಚಿನ್ನದ ಪಲ್ಲಕ್ಕಿಯಲ್ಲಿ ಚಾಮುಂಡೇಶ್ವರಿ ದೇವಿ ಮೂರ್ತಿಯ ಮೆರವಣಿಗೆ. ಮೈಸೂರು ಶಕ್ತಿ ದೇವತೆ ಚಾಮುಂಡೇಶ್ವರಿಯು ವರ್ಧಂತಿ ಮಹೋತ್ಸವವು ಚಾಮುಂಡಿ ಬೆಟ್ಟದಲ್ಲಿ ಮಂಗಳವಾರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಂಭ್ರಮದಿಂದ ನೆರವೇರಿತು. ಚಿನ್ನದ ಪಲ್ಲಕ್ಕಿಯಲ್ಲಿ ದೇವಿಯ ಮೂರ್ತಿಯನ್ನು ಇರಿಸಿ ದೇಗುಲದ ಸುತ್ತ ಮೆರವಣಿಗೆ ಮಾಡಲಾಯಿತು. ಅಪಾರ ಸಂಖ್ಯೆಯ ಭಕ್ತರು ಜೈ ದುರ್ಗೆ ಜೈ ಚಾಮುಂಡೇಶ್ವರಿ ಎಂಬ ಘೋಷಣೆ ಕೂಗುತ್ತಾ ನಮಿಸಿದರು. ಅರಮನೆ ಪೊಲೀಸ್ ಬ್ಯಾಂಡ್ ಜೊತೆಗೆ ಮಂಗಳವಾದ್ಯ ಛತ್ರಿ ಚಾಮರಗಳೊಂದಿಗೆ ಮೆರವಣಿಗೆ ಮುಂದುವರಿಯಿತು. ಆಷಾಢ ಮಾಸದ ಕೊನೆಯ ವಾರದಲ್ಲಿ ಪ್ರತಿ ವರ್ಷ ನಡೆಯುವ ಈ ಉತ್ಸವಕ್ಕೆ ಭಕ್ತರ ದಂಡು ಹರಿದು ಬಂದಿತ್ತು. ಕೋಟಿ ಮತದಾರರು ಹೊರಕ್ಕೆ ಎಲ್ಐಆರ್ 5.54 ಕೋಟಿ ಜನರ ಪೈಕಿ ಶೇಕಡಾ 20.4% ಎಎಸ್ಡಿಡಿಒ ಮತದಾರರು. ಬೆಂಗಳೂರು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಭಾಗವಾಗಿ ಈವರೆಗೆ ರಾಜ್ಯದ 1.11 ಕೋಟಿ ಮತದಾರರನ್ನು ಎಎಸ್ಡಿಡಿಒ ಎಂದು ವರ್ಗೀಕರಿಸಲಾಗಿದೆ. ಒಟ್ಟು ಮತದಾರರ ಪೈಕಿ ಶೇಕಡಾ 20.4% ಮತದಾರರು ಕರಡು ಪಟ್ಟಿಯಲ್ಲಿ ಹೊರಬೀಳುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಒಟ್ಟು 5.54 ಕೋಟಿ ಮತದಾರರಿದ್ದಾರೆ. ಮತಗಟ್ಟೆ ಅಧಿಕಾರಿಗಳು ಗಣತಿ ನಮೂನೆ ವಿವರಣೆಗಾಗಿ ಮನೆ ಮನೆಗೆ ಭೇಟಿ ನೀಡಿದಾಗ ಮತದಾರರು ಲಭ್ಯವಿಲ್ಲದೇ ಇದ್ದರೆ, ಅವರನ್ನು ಪತ್ತೆಯಾಗದ ಮನೆ ಖಾಲಿ ಮಾಡಿದ್ದರೆ ಸ್ಥಳಾಂತರ ಎಂದು ವರ್ಗೀಕರಣ ಮಾಡಲಾಗುತ್ತಿದೆ. ಜೊತೆಗೆ ಮತದಾರರು ಮೃತಪಟ್ಟಿಯಲ್ಲಿದ್ದರೆ ಮೃತ ಎಂದು ವರ್ಗೀಕರಿಸಲಾಗುತ್ತದೆ. ಅಂತಹ ಮತದಾರರು ಕರಡು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯುತ್ತಾರೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿಯ ಅಧಿಕಾರಿಯೊಬ್ಬರು ತಿಳಿಸಿದರು. ಯುಪಿಐಗೆ ಶುಲ್ಕ, ತಿದ್ದುಪಡಿಗೆ ಮಸೂದೆ, ಡಿಜಿಟಲ್ ಪಾವತಿ ವ್ಯವಸ್ಥೆಗೆ ಶುಲ್ಕ ವಿಧಿಸಲು ಅನುವು ಮಾಡಿಕೊಡುವ ತಿದ್ದುಪಡಿ. ಬೆಂಗಳೂರು ನವದೆಹಲಿ. ದೇಶದಲ್ಲಿ ಬಹಳ ಜನಪ್ರಿಯವಾಗಿರುವ ಯುಪಿಐ ಪಾವತಿಗಳಿಗೆ ಆರ್ಟಿಆರ್ ಶುಲ್ಕ ವಿಧಿಸಲು ಅವಕಾಶ ಮಾಡಿಕೊಡುವ ತಿದ್ದುಪಡಿ ಮಸೂದೆಯನ್ನು ಕೇಂದ್ರ ಸರ್ಕಾರವು ಸಂಸತ್ತಿಗೆ ಮಂಗಳವಾರ ಮಂಡಿಸಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತೆರಿಗೆ ಹಾಗೂ ಇತರ ಕಾನೂನುಗಳ ಮಸೂದೆ 2026ರನ್ನು ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ. ವಿದೇಶಿ ಬಂಡವಾಳವನ್ನು ಹೆಚ್ಚು ಆಕರ್ಷಿಸುತ್ತಿರುವುದು, ದೇಶದಲ್ಲಿ ತಯಾರಿಕಾ ಚಟುವಟಿಕೆಗಳನ್ನು ಉತ್ತೇಜಿಸುವುದು ಈ ಮಸೂದೆಯ ಉದ್ದೇಶ ಎಂದು ಹೇಳಲಾಗಿದೆ. ಬಂಡವಾಳ ಆಕರ್ಷಣೆ, ಮುಂಬೈನಲ್ಲಿ 2 ದಿನಗಳ ರೋಡ್ ಶೋ, ಚಿಂದಾಲ್ನಿಂದ 1.2 ಲಕ್ಷ ಕೋಟಿ ಹೂಡಿಕೆ. ಬೆಂಗಳೂರು ಉಕ್ಕು ತಯಾರಿಕೆ ವಲಯದ ಚಿಂದಾಲ್ ಸಮೂಹವು ರಾಜ್ಯದಲ್ಲಿ ಮುಂದಿನ 5 ವರ್ಷಗಳಲ್ಲಿ 1.20 ಲಕ್ಷ ಕೋಟಿ ಬಂಡವಾಳ ಹೂಡಲಿದೆ ಎಂದು ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ ತಿಳಿಸಿದ್ದಾರೆ. ರಾಜ್ಯಕ್ಕೆ ಬಂಡವಾಳ ಆಕರ್ಷಿಸುವ ಉದ್ದೇಶದಿಂದ ಅವರು ಮುಂಬೈನಲ್ಲಿ 2 ದಿನ ಹಮ್ಮಿಕೊಂಡಿರುವ ರೋಡ್ ಶೋನಲ್ಲಿ ಪಾಲ್ಗೊಳ್ಳಲು ಅಲ್ಲಿಗೆ ತೆರಳಿರುವ ಅವರು ಚಿಂದಾಲ್ ಅಧ್ಯಕ್ಷ ಸಚ್ಚನ್ ಜಿಂದಾಲ್ ಮತ್ತು ಜಂಟಿ ವ್ಯವಸ್ಥಾಪಕ ನಿರ್ದೇಶಕ ಜಯಂತ್ ಆಚಾರ್ಯ ಅವರೊಂದಿಗೆ ಸಭೆ ನಡೆಸಿದರು. ಜನಗಣ ಮನಕ್ಕೆ ಸಾಕ್ಷಿಯಾದ ಆ ಕ್ಷಣ ಭಾರತ ಬಾಕ್ಸಿಂಗ್ ತಾರೆಯರ ಗಮನವನ್ನು ಏಷ್ಯನ್ ಗೇಮ್ಸ್ನತ್ತ. ನವದೆಹಲಿ ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಭಾರತದ ಹೆಚ್ಚು ಚಿನ್ನದ ಪದಕಗಳನ್ನು ಗೆದ್ದುಕೊಟ್ಟ ಬಾಕ್ಸಿಂಗ್ ತಾರೆಯರ ದಂಡು ಮಂಗಳವಾರ ನಸುಕಿನಲ್ಲಿ ಇಲ್ಲಿಗೆ ಬಂದಿಳಿಯಿತು. ಆದರೆ ಮುಂದಿನ ತಿಂಗಳ ಮಧ್ಯದಲ್ಲಿ ಏಷ್ಯನ್ ಗೇಮ್ಸ್ ಆರಂಭವಾಗಲಿರುವುದರಿಂದ ಸಂಭ್ರಮ ಪಡಲು ಹೆಚ್ಚು ಸಮಯವೂ ಉಳಿದಿಲ್ಲ ಎಂಬ ವಿಷಯ ಅವರ ಮಾತುಗಳಲ್ಲಿ ವ್ಯಕ್ತವಾಯಿತು. ಕೊಲಂಬೋ ತಲುಪಿದ ಗಿಲ್ ಪಡೆ, 15ರಿಂದ ಶ್ರೀಲಂಕಾ ವಿರುದ್ಧ ಟೆಸ್ಟ್, ಸುದರ್ಶನ್ ಫಿಟ್. ಬೆಂಗಳೂರು ಶುಭಮನ್ ಗಿಲ್ ನಾಯಕತ್ವದ ಭಾರತದ ಕ್ರಿಕೆಟ್ ತಂಡವು ಮಂಗಳವಾರ ಶ್ರೀಲಂಕಾದ ರಾಜಧಾನಿ ಕೊಲಂಬೋ ತಲುಪಿದ್ದು, ಇದೇ 15ರಿಂದ ನಡೆಯಲಿರುವ 2 ಟೆಸ್ಟ್ ಸರಣಿಯಲ್ಲಿ ತಂಡವು ಆಡಲಿದೆ. ಆದರೆ ಬ್ಯಾಟರ್ ಸಾಯಿ ಸುದರ್ಶನ್ ಅವರು ತಂಡದೊಂದಿಗೆ ಪ್ರಯಾಣಿಸಲಿಲ್ಲ. ಅವರು ಬಿಸಿಸಿಐ ಶ್ರೇಷ್ಠತಾ ಕೇಂದ್ರದಲ್ಲಿ ಅವರು ಗಾಯಕ್ಕೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅವರ ಚೇತರಿಕೆ ಕುರಿತು ವೈದ್ಯಕೀಯ ತಂಡವು ನಿಗಾ ವಹಿಸಿದೆ. ಅವರು ಫಿಟ್ ಆದರೆ ಮಾತ್ರ ಲಂಕಾಕ್ಕೆ ತೆರಳುವರು ಎಂದು ಮೂಲಗಳು ಸ್ಪಷ್ಟಪಡಿಸಿವೆ. ಮಂಗಳೂರಿನಲ್ಲಿ 11 ವರ್ಷದೊಳಗಿನವರ ರಾಷ್ಟ್ರೀಯ ಚೆಸ್ ಅದ್ವಿಕ್ಕೆ ಆಘಾತ ನೀಡಿದ ಕೃತಿಕ್. ಮಂಗಳೂರು ಅಗ್ರ ಶ್ರೇಯಾಂಕಿತ ಮಹಾರಾಷ್ಟ್ರ ಆಟಗಾರ ಅದ್ವಿಕ್ ಅಗರ್ವಾಲ್ಗೆ ಆಘಾತ ನೀಡಿದ ತಮಿಳುನಾಡಿನ ಕೃತಿಕ್ ಮುತ್ತುಕುಮಾರ್ ರಾಷ್ಟ್ರೀಯ 11 ವರ್ಷದೊಳಗಿನವರ ಚೆಸ್ ಚಾಂಪಿಯನ್ಶಿಪ್ನ ಓಪನ್ ವಿಭಾಗದಲ್ಲಿ ಮಂಗಳವಾರ ಮಿಂಚಿದರು. ನಗರದ ಊರ್ವ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ NMPA ಪ್ರಾಯೋಜಿತ ಈ ಚಾಂಪಿಯನ್ಶಿಪ್ನ 5ನೇ ಸುತ್ತಿನ ಮುಕ್ತಾಯಕ್ಕೆ 4 ಮುನ್ನಡೆ ಹಂಚಿಕೊಂಡಿದ್ದಾರೆ. ಬಿಹಾರದ ದೇವಂಶ್ ಕೇಶ್ರಿ, ಪಶ್ಚಿಮ ಬಂಗಾಳದ ಮಣಿ ಸರ್ಬಾತ್ರು, ಅಯಾನ್ ಗುಪ್ತಾ ಮತ್ತು ತೆಲಂಗಾಣದ ದಿವಿತ್ ರೆಡ್ಡಿ ತಲಾ 5 ಪಾಯಿಂಟ್ಗಳೊಂದಿಗೆ ಅಗ್ರಸ್ಥಾನ ಹಂಚಿಕೊಂಡಿದ್ದಾರೆ. ಈ ದಿನದ ಶುಭಾಷಿತ: ಒಂದೇ ಒಂದು ಒಳ್ಳೆಯದಿದೆ, ಅದು ಜ್ಞಾನ. ಒಂದೇ ಒಂದು ಕೆಡುಕಿದೆ, ಅದೇ ಅಜ್ಞಾನ. ಸಾಕ್ರೆಟಿಸ್.

0: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಕ್ಯಾನ್ ಮಾಡ್ತಾರೆ, URL ತಪ್ಪಾಗಿ ಕಾಣಬಹುದು. ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಹಾಗೆ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ.
0: ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೀಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ @2026 #safe.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸಿ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಕೇಳುತ್ತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 50 ರೂಪಾಯಿ, ಮೆಣಸಿನಕಾಯಿ 32 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಹಾಗಲಕಾಯಿ 32 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 15 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 12 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 5/8/2026 ಬುಧವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವೀರವರು ಆಯುರ್ವೇದ ತಜ್ಞರು, ಡಾಕ್ಟರ್ ದೀಪಶ್ರೀರವರು ವಾಕ್ಭಾಷೆ ಶ್ರವಣ ತಜ್ಞರು, ಆಯನರಾಜ್ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವೂ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ಗೀತೆಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.

ಇದುವರೆಗೂ ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಯಾಂಜನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಕೇಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 50 ರೂಪಾಯಿ, ಮೆಣಸಿನಕಾಯಿ 32 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಹಾಗಲಕಾಯಿ 32 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 15 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 12 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 5/8/2026 ಬುಧವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವೀರವರು ಆಯುರ್ವೇದ ತಜ್ಞರು, ಡಾಕ್ಟರ್ ದೀಪಶ್ರೀರವರು ವಾಕ್ಭಾಷೆ ಶ್ರವಣ ತಜ್ಞರು, ಆಯನರಾಜ್ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವೂ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686668. ಧನ್ಯವಾದಗಳು.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪಾತರಗಿತ್ತಿ ಹೇಗೆ ರುಚಿ ನೋಡುತ್ತದೆ ಗೊತ್ತಾ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಕುಮಾರಿ ಸ್ಫೂರ್ತಿರವರು.
5: ಪ್ರೀತಿಯ ಚಿನ್ನದ ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.

ಕೇಳುಗರೆ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪಾತರಗಿತ್ತಿ ಹೇಗೆ ರುಚಿ ನೋಡುತ್ತದೆ ಗೊತ್ತಾ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಪಾತರಗಿತ್ತಿಗಳು ಲೆಪಿಡೋಫೇರಾ ಎಂಬ ಕ್ರಮಕ್ಕೆ ಸೇರಿದ ಕೀಟಗಳಾಗಿವೆ. ಲೆಪಿಡೋಫೇರಾ ಎಂದರೆ ಮಾಪಕಗಳಾಗಿರುವ ರೆಕ್ಕೆಗಳು. ರೆಕ್ಕೆಗಳು ಸಾವಿರಾರು ಸಣ್ಣ ಮಾಪಕಗಳಿಂದ ಮುಚ್ಚಲ್ಪಟ್ಟಿವೆ. ಇವು ಎಲ್ಲ ರೀತಿಯ ಹವಾಮಾನ ಮತ್ತು ತಾಪಮಾನದಲ್ಲಿ ವಾಸಿಸುತ್ತವೆ. ಕೆಲವು ಉಷ್ಣವಲಯದ ಮಳೆಕಾಡುಗಳಲ್ಲಿ ವಾಸಿಸುತ್ತವೆ. ಇಲ್ಲಿ ಹವಾಮಾನವು ಬಿಸಿ ಮತ್ತು ಆರ್ದ್ರವಾಗಿರುತ್ತದೆ ಮತ್ತು ಇವುಗಳಿಗೆ ಆಹಾರಕ್ಕಾಗಿ ಮಳೆಕಾಡುಗಳಲ್ಲಿ ಅನೇಕ ಹೂವಿನ ಸಸ್ಯಗಳಿವೆ. ಇಡೀ ಜಗತ್ತಿನಲ್ಲಿ ಸರಿಸುಮಾರು 17,500 ಜಾತಿಯ ಪಾತರಗಿತ್ತಿಗಳಿವೆ. ಪಾತರಗಿತ್ತಿಗಳು ಪರಿಸರಕ್ಕೆ ಎರಡು ರೀತಿಯ ಸಹಾಯವನ್ನು ಮಾಡುತ್ತವೆ. ಇವು ಹೂವುಗಳ ಪರಾಗ ಸ್ಪರ್ಶಕಗಳಾಗಿ, ಅಂದರೆ ಇವು ಹೂವಿನಿಂದ ಹೂವಿಗೆ ಪರಾಗವನ್ನು ಒಯ್ಯುತ್ತವೆ. ಇದರಿಂದ ಹೂವಿನಲ್ಲಿ ಸಂತಾನೋತ್ಪ್ರಕ್ರಿಯೆಯಾಗುತ್ತದೆ. ಇವು ಕಪ್ಪೆ, ಬಾವಲಿ, ಪಕ್ಷಿ ಹಾಗೂ ಅಲ್ಲಿಗಳಿಗೆ ಆಹಾರವಾಗಿದೆ. ಪಾತರಗಿತ್ತಿಗಳು ಜೀವನದ 4 ಹಂತಗಳನ್ನು ಹಾದು ಹೋಗುತ್ತವೆ. ಪ್ರತಿ ಹಂತದಲ್ಲೂ ಇವು ವಿಭಿನ್ನವಾಗಿ ಕಾಣುತ್ತವೆ ಮತ್ತು ಪ್ರತಿಯೊಂದಕ್ಕೂ ಒಂದು ಉದ್ದೇಶವಿದೆ. ಮೊಟ್ಟೆಯಿಂದ ವಯಸ್ಕರವರೆಗಿನ ಅವಧಿಯು ಕೆಲವು ವಾರಗಳಿಂದ ಕೆಲವು ವರ್ಷಗಳವರೆಗೆ ಇರುತ್ತದೆ. ಇವುಗಳ ಉದ್ದವು ಚಿಟ್ಟೆ ಪ್ರಕಾರವನ್ನು ಅವಲಂಬಿಸಿರುತ್ತದೆ. ಹೆಣ್ಣು ಪಾತರಗಿತ್ತಿ ಮೊಟ್ಟೆಯನ್ನು ಇಡುತ್ತದೆ. ಮೊಟ್ಟೆ ಒಡೆದು ಮರಿಹುಳು ಆಗುತ್ತದೆ.

ಬಣ್ಣ ಮತ್ತು ಚಲನೆಯನ್ನ ಮಾತ್ರ ನೋಡಬಹುದು ಮತ್ತು ಮನುಷ್ಯರಿಗೆ ಕಾಣದ ಬಣ್ಣಗಳನ್ನ ನೋಡಬಲ್ಲವು. ಪಾತ್ರಗಿತ್ತಿಗಳು ಜಗತ್ತನ್ನ ಹೇಗೆ ನೋಡುತ್ತವೆ ಎಂಬುದು ನಮಗೆಲ್ಲ ಆಶ್ಚರ್ಯಕರ ಸಂಗತಿ. ಹೌದು, ನಮ್ಮಲ್ಲಿ ಹೆಚ್ಚಿನವರು ಸಂಯುಕ್ತ ಕಣ್ಣುಗಳು, ಹೆಚ್ಚು ಲೆನ್ಸ್ಗಳಿಂದ ಮಾಡಲ್ಪಟ್ಟ ಕಣ್ಣುಗಳೊಂದಿಗೆ ಪರಿಚಿತವಾಗಿದ್ದೇವೆ. ಆದರೆ ನೀವು ಎಲ್ಲಾದರೂ ಓಸ್ಲೆಯ ಬಗ್ಗೆ ಕೇಳಿದ್ದೀರಾ? ಲ್ಯಾಟಿನ್ ಪದ ಚಿಕ್ಕ ಕಣ್ಣು ಎಂದರ್ಥ. ಈ ಸಣ್ಣ ಕಣ್ಣುಗಳು ಪಾತ್ರಗಿತ್ತಿಗಳಲ್ಲಿ ಇದ್ದು, ಈ ಚಿಕ್ಕ ಕಣ್ಣುಗಳನ್ನು ಚಲನೆ, ಬೆಳಕು ಮತ್ತು ನೆರಳನ್ನ ಪತ್ತೆ ಹಚ್ಚಲು ಬಳಸುತ್ತವೆ. ಪ್ರತಿಯೊಂದು ಪಾತ್ರಗಿತ್ತಿಯ ಪ್ರತಿ ಕಣ್ಣಿನಲ್ಲೂ ಸಾವಿರಾರು ಗ್ರಾಹಕಗಳನ್ನ ಹೊಂದಿವೆ. ಪ್ರತಿಯೊಂದು ಪಾತ್ರಗಿತ್ತಿಗಳು ತನ್ನದೇ ಆದ ಲೆನ್ಸ್ಗಳನ್ನ ಹೊಂದಿವೆ. ಮಾನವ ಕಣ್ಣುಗಳು 3 ಬಣ್ಣಗಳಿಗೆ ಗ್ರಾಹಕಗಳನ್ನ ಹೊಂದಿದರೆ ಪಾತ್ರಗಿತ್ತಿಗಳು 9 ಬಣ್ಣಗಳಿಗೆ ಗ್ರಾಹಕಗಳನ್ನ ಹೊಂದಿವೆ. ಸಾಮಾನ್ಯವಾಗಿ ಇವು ಕೆಂಪು, ಹಳದಿ, ಬಿಳಿ, ನೇರಳೆ, ಗುಲಾಬಿ ಮತ್ತು ಕಿತ್ತಳೆ ಹೂಗಳಿಗೆ ಆಕರ್ಷಿತವಾಗುತ್ತವೆ. ಇದು ನೇರಳಾತೀತ ಬೆಳಕನ್ನ ನೋಡುವ ಚಿಟ್ಟಿಯ ಸಾಮರ್ಥ್ಯದ ಕಾರಣದಿಂದಾಗಿರುತ್ತದೆ. ಅಂದರೆ ಈ ಬಣ್ಣಗಳು ಅವುಗಳ ಸಂಯುಕ್ತ ಕಣ್ಣುಗಳಿಗೆ ಗಮನಾರ್ಹವಾದ ಒಳಪನ್ನ ಹೊರಸೂಸುತ್ತವೆ. ಪ್ರೋಬೋಸ್ಕಿಸ್ ಎಂಬ ಉದ್ದವಾದ ನಾಲಿಗೆಯಂತಿರುವ ಭಾಗವಿದು. ಪಾತರಗಿತ್ತಿಗಳು ಇದನ್ನ ಹೂವಿನಿಂದ ಮಕರಂದ ಕುಡಿಯಲು ಬಳಸತೊಡಗುತ್ತವೆ. ಎಲೆಗಳು ಮತ್ತು ಕಾಂಡಗಳಿಂದ ರಸವನ್ನ ಹೀರಲು ಈ ಪ್ರೋಬೋಸ್ಕಿಸ್ ಅನ್ನ ಬಳಸುತ್ತದೆ ಮತ್ತು ತಮ್ಮ ಆಂಟಿನಗಳನ್ನು ವಾಸನೆ ಗ್ರಹಿಸಲು ಬಳಸುತ್ತವೆ. ಪಾತರಗಿತ್ತಿಗಳ ಮಧ್ಯ ಭಾಗವು ಎದೆಯ ಭಾಗವಾಗಿದೆ. ಈ ಭಾಗದಲ್ಲಿ 3 ಜೋಡಿ ಜಂಟಿ ಕಾಲುಗಳು ಮತ್ತು 2 ಜೋಡಿ ರೇಖೆಗಳಿರುತ್ತವೆ. ಪಾತರಗಿತ್ತಿಗಳಿಗೆ ಮಾಪಕಗಳನ್ನು ಅವುಗಳ ರೇಖೆಗಳ ಮೇಲೆ ಉತ್ತಮವಾಗಿ ಕಾಣಬಹುದು. ಪ್ರಕೃತಿಯಲ್ಲಿ ವಿವಿಧ ರೀತಿಯ ಬಣ್ಣದ ಪಾತರಗಿತ್ತಿಗಳನ್ನ ನಾವು ಕಾಣಬಹುದು. ಇವುಗಳನ್ನು ಹಿಡಿಯಲು ಹೋದರೆ ಇವುಗಳ ರೆಕ್ಕೆಗಳ ಬಣ್ಣದ ಪುಡಿ ನಮ್ಮ ಕೈಗೆ ಹಾಕಿಕೊಳ್ಳುತ್ತದೆ. ಪಾತರಗಿತ್ತಿಗಳ ರೆಕ್ಕೆಗಳ ಮೇಲಿನ ಬಣ್ಣಗಳು ಮತ್ತು ಮಾದರಿಗಳು ಅವುಗಳನ್ನು ಪರಭಕ್ಷಕಗಳಿಂದ ರಕ್ಷಿಸುತ್ತದೆ ಮತ್ತು ಮರೆಮಾಚುವಿಕೆಯು ಸಾಮಾನ್ಯ ಮಾದರಿಯಾಗಿದೆ. ಪಾತರಗಿತ್ತಿಗಳು ತಮ್ಮ ಕಾಲಿನ ಪಾದಗಳಿಂದ ರುಚಿ ನೋಡುತ್ತದೆ. ತಮ್ಮ ಅತಿಥೇಯ ಸಸ್ಯಗಳನ್ನು ಹುಡುಕಲು ಮತ್ತು ಆಹಾರವನ್ನ ಕಂಡುಹಿಡಿಯಲು ಇವು ತಮ್ಮ ಕಾಲುಗಳ ಮೇಲೆ ರುಚಿ ಗ್ರಾಹಕಗಳನ್ನು ಹೊಂದಿವೆ. ಪಾತರಗಿತ್ತಿಯ ದೇಹದ 3ನೇ ಭಾಗವು ಹೊಟ್ಟೆಯ ಭಾಗವಾಗಿದೆ. ಇದು ಮೃದುವಾಗಿರುತ್ತದೆ ಮತ್ತು 10 ವಿಭಾಗಗಳನ್ನು ಒಳಗೊಂಡಿದೆ. ಇದು ಸರಳ ಹೃದಯ, ಸಂತಾನೋತ್ಪತ್ತಿಯ ಅಂಗಗಳು, ಉಸಿರಾಟದ ಬೀಜಕಗಳು ಮತ್ತು ಜೀರ್ಣಕಾರಿ ಅಥವಾ ವಿಸರ್ಜನಾ ವ್ಯವಸ್ಥೆಯನ್ನು ಸಹ ಹೊಂದಿದೆ. ಇವು ಮಣ್ಣಿನ ಕೊಚ್ಚಿ ಗುಂಡಿಗಳಲ್ಲಿ ಸಿಗುವ ಖನಿಜ ಮತ್ತು ಲವಣಗಳನ್ನ ಹೀರಿಕೊಳ್ಳುತ್ತವೆ. ಇದನ್ನ ಫ್ಲೂಟಿಂಗ್ ಎಂದು ಕರೆಯಲಾಗುತ್ತದೆ ಮತ್ತು ಗಂಡು ಪಾತರಗಿತ್ತಿಗಳು ತಮ್ಮ ವೀರ್ಯಕ್ಕೆ ಖನಿಜ ಲವಣಾಂಶಗಳ ಅಗತ್ಯವಿರುವುದರಿಂದ ಇವು ಫ್ಲೂಟಿಂಗ್ ಮಾಡುವುದನ್ನು ತಾವು ಹೆಚ್ಚಾಗಿ ಕಾಣಬಹುದು. ಈ ಪೋಷಕಾಂಶಗಳು ನಂತರ ಸಂಭೋಗದ ಸಮಯದಲ್ಲಿ ಗಂಡಿನಿಂದ ಹೆಣ್ಣು ಪಾತರಗಿತ್ತಿಗೆ ರವಾನಿಸಲಾಗುತ್ತದೆ ಮತ್ತು ಖನಿಜಗಳು, ಲವಣಾಂಶಗಳು ಮೊಟ್ಟೆಗಳ ಉಳಿವಿಗೆ ಕೊಡುಗೆ ನೀಡುತ್ತವೆ. ಗಂಡು ಮತ್ತು ಹೆಣ್ಣು ಪಾತ್ರಗಿತ್ತಿಗಳು ಸಾಮಾನ್ಯವಾಗಿ ಒಂದೇ ರೀತಿ ಕಾಣುತ್ತದೆ. ಗಂಡು ಪಾತ್ರಗಿತ್ತಿಗಳು ಸಂಯೋಗಕ್ಕೆ ಸಿದ್ಧವಾದಾಗ ರೆಕ್ಕೆಗಳ ಮೇಲೆ ಸರಿಯಾದ ಗಾಢ ಬಣ್ಣ ಮತ್ತು ಮಾದರಿಯೊಂದಿಗೆ ಸಂಗಾತಿಯನ್ನ ಹುಡುಕುತ್ತದೆ. ನಂತರ ಹೆಣ್ಣು ಪಾತ್ರಗಿತ್ತಿ ತನ್ನ ಮೊಟ್ಟೆಗಳನ್ನ ಇಡಲು ಸೂಕ್ತವಾದ ಸಸ್ಯವನ್ನ ಹುಡುಕಲು ಹಾರಿ ಹೋಗುತ್ತದೆ. ಆಹಾರ ಸೌಲಭ್ಯ, ಎಲೆಗಳ ಬಣ್ಣ ಮತ್ತು ಆಕಾರ ಮೇಲೆ ಹೆಣ್ಣು ಪಾತ್ರಗಿತ್ತಿ ತನ್ನ ನಿರ್ಧಾರವನ್ನ ತೆಗೆದುಕೊಂಡು ಮೊಟ್ಟೆಗಳ ಗೊಂಚಲುಗಳನ್ನ ಎಲೆಗಳ ಕೆಳಗೆ ಅಥವಾ ಮೇಲ್ಭಾಗದಲ್ಲಿ ಇಡುತ್ತದೆ. ಮೊಟ್ಟೆಯಿಂದ ಮರಿಹುಳುಗಳು ಮರಿಹುಳುವಿನಿಂದ ಫ್ಯೂಪಾ ಆಗಿ ಫ್ಯೂಪಾದಿಂದ ಪಾತರಗಿತ್ತಿಯಾಗಿ ಹೊರಬರುತ್ತದೆ. ಎಲ್ಲಾ ಕೀಟಗಳಂತೆ ಪಾತರಗಿತ್ತಿಗಳು ಶೀತ ರಕ್ತದ್ರವವು. ಇದರರ್ಥ ಇವು ತಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಹೆಣಗಾಡುತ್ತವೆ ಮತ್ತು ತಮ್ಮ ಸುತ್ತಮುತ್ತಲಿನ ಪರಿಸರ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿವೆ. ಕಡಿಮೆ ತಾಪಮಾನವು ಕಡಿಮೆ ಚಟುವಟಿಕೆಗೆ ಕಾರಣವಾಗುತ್ತದೆ, ಆದರೆ ಹೆಚ್ಚಿನ ತಾಪಮಾನವು ಇವುಗಳನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಅದಕ್ಕಾಗಿ ನೀವು ಅನೇಕ ಪಾತರಗಿತ್ತಿಗಳು ಬಿಸಿಯಾದ ಉಷ್ಣವಲಯದ ಪ್ರದೇಶಗಳಲ್ಲಿ ಅಭಿವೃದ್ಧಿ ಹೊಂದುತ್ತಿರುವುದನ್ನು ನೋಡಬಹುದು. ಇದು ತುಂಬಾ ತಂಪಾಗಿದ್ದರೆ ಪಾತರಗಿತ್ತಿಗಳು ಹಾರಲು ಸಾಧ್ಯವಾಗುವುದಿಲ್ಲ ಎಂದರ್ಥ. ಆದಾಗ್ಯೂ ಪಾತರಗಿತ್ತಿಗಳು ತಮ್ಮನ್ನ ತಾವು ಬೆಚ್ಚಗಾಗಿಸಲು ಥರ್ಮೋಗ್ಯುರ್ಲೇಷನ್ ಎಂಬ ಪ್ರಕ್ರಿಯೆಯನ್ನು ಸಹ ಬಳಸುತ್ತದೆ. ಉದಾಹರಣೆಯೆಂದರೆ ಬ್ಯಾಸ್ಕಿಂಗ್ ಪ್ರಕ್ರಿಯೆ. ಇಲ್ಲಿ ಪಾತರಗಿತ್ತಿಗಳು ತಮ್ಮ ದೇಹವನ್ನು ಬೆಚ್ಚಗಾಗಿಸಲು ಸೂರ್ಯನ ಕಿರಣಗಳಿಗೆ ಒಡ್ಡಿಕೊಳ್ಳುತ್ತವೆ. ಪಾತರಗಿತ್ತಿಗಳು ವೇಗವಾಗಿ ಅಲಗಾಡುತ್ತಾ ತಮ್ಮ ಹಾರಾಟಕ್ಕೆ ತಯಾರಿ ಮಾಡಲು ಇವುಗಳ ಆಂತರಿಕ ತಾಪಮಾನವನ್ನು ಹೆಚ್ಚಿಸಲು ಇವುಗಳ ದೇಹವನ್ನು ನಡಗಿಸುತ್ತವೆ.

0: ಕೇಳುಗರ ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪಾತರಗಿತ್ತಿಗಳು ಹೇಗೆ ರುಚಿ ನೋಡುತ್ತವೆ ಗೊತ್ತಾ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪಾತರಗಿತ್ತಿ ಹೇಗೆ ರುಚಿ ನೋಡುತ್ತದೆ ಗೊತ್ತಾ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹಿಸಿ.

ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಕುರಿ ಸ್ಪಷ್ಟವಿದ್ದರೆ ಗೆಲುವು ಖಚಿತ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರವರು.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋದಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಗುರಿ ಸ್ಪಷ್ಟವಿದ್ದರೆ ಗೆಲುವು ಖಚಿತ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಮಾನವ ಜೀವನದಲ್ಲಿ ಗುರಿ ಎಂಬುದು ದಿಕ್ಕು ತೋರಿಸುವ ದಿಕ್ಸೂಚಿಯಂತೆ, ಗುರಿಯಿಲ್ಲದ ಜೀವನವು ದಿಕ್ಕಿಲ್ಲದ ಹಡಗಿನಂತೆ ಇರುತ್ತದೆ. ಯಾವ ಕ್ಷೇತ್ರದಲ್ಲಿ ಆಗಲಿ ಯಶಸ್ಸು ಸಾಧಿಸಬೇಕಾದರೆ ಮೊದಲು ಸ್ಪಷ್ಟವಾದ ಗುರಿ, ಅದರೊಂದಿಗೆ ಆತ್ಮವಿಶ್ವಾಸ, ಪರಿಶ್ರಮ ಮತ್ತು ನಿರಂತರ ಪ್ರಯತ್ನ ಅಗತ್ಯ. ಜೀವನದಲ್ಲಿ ಸಾಧನೆ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿಯ ಯಶಸ್ಸಿನ ಹಿಂದೆ ಒಂದು ಸ್ಪಷ್ಟ ಗುರಿ ಮತ್ತು ಅದನ್ನು ತಲುಪುವ ದೃಢ ಸಂಕಲ್ಪ ಇರುತ್ತದೆ. ಒಬ್ಬ ಯುವಕ ತನ್ನ ಊರಿನಲ್ಲಿ ಸಣ್ಣ ವ್ಯಾಪಾರ ಆರಂಭಿಸಬೇಕೆಂದು ನಿರ್ಧರಿಸಿದ. ಆತನ ಬಳಿ ದೊಡ್ಡ ಬಂಡವಾಳವೂ ಇರಲಿಲ್ಲ, ವ್ಯಾಪಾರದ ಅನುಭವವೂ ಹೆಚ್ಚಿರಲಿಲ್ಲ. ಆದರೆ ಏನಾದರೂ ಸಾಧಿಸಬೇಕೆಂಬ ಬಲವಾದ ಕನಸು ಮಾತ್ರ ಇತ್ತು. ಆತನನ್ನ ಯೋಜನೆಯನ್ನು ಸ್ನೇಹಿತರು ಮತ್ತು ಪರಿಚಯಸ್ಥರ ಮುಂದೆ ಹೇಳಿದಾಗ ಅನೇಕರು ನಿರುತ್ಸಾಹಗೊಳಿಸುವ ಮಾತುಗಳನ್ನು ಹಾಡತೊಡಗಿದರು. ಈ ಕೆಲಸದಲ್ಲಿ ಯಶಸ್ಸು ಸಿಗುವುದಿಲ್ಲ, ಇಂದಿನ ಸ್ಪರ್ಧೆ ಯುಗದಲ್ಲಿ ಹೊಸ ವ್ಯಾಪಾರ ನಡೆಸುವುದು ಸುಲಭವಲ್ಲ, ನಿನ್ನಿಂದ ಆಗುವುದಿಲ್ಲ, ಹಣ ಕಳೆದುಕೊಳ್ಳುವೆ ಎಂಬ ಮಾತುಗಳು ಪದೇ ಪದೇ ಕೇಳಿ ಬಂದವು. ಕೆಲವರು ಆತನನ್ನು ಹಾಸ್ಯ ಮಾಡಿದರು, ಇನ್ನು ಕೆಲವರು ಮೊದಲೇ ಸೋಲಿನ ಭವಿಷ್ಯ ನುಡಿದರು. ಆದರೆ ಆ ಯುವಕ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡ. ಇತರರ ನಕಾರಾತ್ಮಕ ಮಾತುಗಳಿಗಿಂತ ತನ್ನ ಗುರಿಗೆ ಹೆಚ್ಚು ಮಹತ್ವ ನೀಡಿದ. ಸಣ್ಣ ಮಟ್ಟದಲ್ಲಿ ವ್ಯಾಪಾರ ಆರಂಭಿಸಿದ. ಆರಂಭದಲ್ಲಿ ಕೆಲವು ತೊಂದರೆಗಳು ಎದುರಾದವು, ಕೆಲವೊಮ್ಮೆ ನಷ್ಟವೂ ಉಂಟಾಯಿತು. ಆದರೂ ಆತ ನಿರಾಶನಾಗಲಿಲ್ಲ, ತನ್ನ ತಪ್ಪುಗಳಿಂದ ಪಾಠ ಕಲಿತ, ಹೊಸ ಮಾರ್ಗಗಳನ್ನು ಹುಡುಕಿದ, ಪ್ರಾಮಾಣಿಕತೆ ಮತ್ತು ಪರಿಶ್ರಮವನ್ನು ತನ್ನ ಬಲವನ್ನಾಗಿಸಿಕೊಂಡ.

ಕೆಲವು ವರ್ಷಗಳು ಕಳೆದವು. ಒಂದು ಕಾಲದಲ್ಲಿ ಜನರು ಹಸದಿ ಎಂದಿದ್ದ ಅದೇ ವ್ಯಾಪಾರ ಯಶಸ್ವಿಯಾಗಿ ಬೆಳೆಯಿತು. ಆತನ ಸಂಸ್ಥೆ ಅನೇಕ ಜನರಿಗೆ ಉದ್ಯೋಗ ನೀಡುವ ಮಟ್ಟಕ್ಕೆ ವಿಸ್ತರಿಸಿತು. ಯಶಸ್ಸಿನ ರಹಸ್ಯವನ್ನು ಕೇಳಿದಾಗ ಆತ ಹೇಳಿದ ಮಾತು ಬಹಳ ಅರ್ಥಪೂರ್ಣವಾಗಿತ್ತು. ನಾನು ಎಲ್ಲರ ಮಾತುಗಳನ್ನು ಕೇಳಿದ್ದರೆ ಮೊದಲ ಹೆಜ್ಜೆಯನ್ನು ಇಡುತ್ತಿರಲಿಲ್ಲ. ನನ್ನ ಗುರಿಯ ಮೇಲೆ ವಿಶ್ವಾಸ ಇಟ್ಟಿದ್ದರಿಂದಲೇ ಇಂದು ಈ ಮಟ್ಟಕ್ಕೆ ಬಂದಿದ್ದೇನೆ. ಈ ಕಥೆ ನಮ್ಮೆಲ್ಲರ ಜೀವನಕ್ಕೆ ಒಂದು ದೊಡ್ಡ ಪಾಠವನ್ನು ನೀಡುತ್ತದೆ. ನಾವು ಯಾವುದೇ ಹೊಸ ಕೆಲಸ ಆರಂಭಿಸಿದಾಗ, ದೊಡ್ಡ ಕನಸು ಕಂಡಾಗ ಅಥವಾ ಮಹತ್ವದ ಗುರಿಯನ್ನು ಹೊಂದಿದಾಗ ಕೆಲವರು ಪ್ರೋತ್ಸಾಹಿಸುತ್ತಾರೆ, ಆದರೆ ಕೆಲವರು ನಿರುತ್ಸಾಹಗೊಳಿಸುವ ಮಾತುಗಳನ್ನು ಆಡುತ್ತಾರೆ. ಇದು ಜೀವನದ ಸಹಜ ಭಾಗ. ಆದರೆ ಯಶಸ್ಸು ಮತ್ತು ವಿಫಲತೆಯ ನಡುವಿನ ವ್ಯತ್ಯಾಸ ಅನೇಕ ಬಾರಿ ನಮ್ಮ ಮನೋಭಾವದಲ್ಲಿಯೇ ಅಡಗಿರುತ್ತದೆ. ನಕಾರಾತ್ಮಕ ಮಾತುಗಳು ನಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಬಹುದು, ನಮ್ಮ ಸಾಮರ್ಥ್ಯದ ಬಗ್ಗೆ ಅನುಮಾನ ಹುಟ್ಟಿಸಬಹುದು. ಆದರೆ ಇಂತಹ ಮಾತುಗಳಿಗೆ ಮಣಿದು ಬಿಟ್ಟರೆ ನಮ್ಮ ಕನಸುಗಳೇ ಅರ್ಧ ದಾರಿಯಲ್ಲಿ ನಿಂತು ಬಿಡುತ್ತವೆ. ಆದ್ದರಿಂದ ಯಾವ ಮಾತುಗಳನ್ನು ಸ್ವೀಕರಿಸಬೇಕು ಮತ್ತು ಯಾವ ಮಾತುಗಳನ್ನು ಕಡೆಗಣಿಸಬೇಕು ಎಂಬ ವಿವೇಕವನ್ನು ಬೆಳೆಸಿಕೊಳ್ಳುವುದು ಅತ್ಯಗತ್ಯ. ಸಮಾಜದಲ್ಲಿ ಅನೇಕ ಯುವಕರು ಹೊಸ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲು ಮುಂದಾಗುತ್ತಿದ್ದಾರೆ. ಕೆಲವರು ಉದ್ಯಮಿಗಳಾಗುತ್ತಿದ್ದಾರೆ, ಕೆಲವರು ಕೃಷಿಯಲ್ಲಿ ಹೊಸ ಪ್ರಯೋಗಗಳನ್ನು ಮಾಡುತ್ತಿದ್ದಾರೆ, ಕೆಲವರು ತಂತ್ರಜ್ಞಾನ, ಶಿಕ್ಷಣ, ಕಲೆ, ಸಾಹಿತ್ಯ ಮತ್ತು ಸಮಾಜ ಸೇವೆಯಂತಹ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಗುರುತನ್ನು ಮೂಡಿಸಲು ಪ್ರಯತ್ನಿಸುತ್ತಿದ್ದಾರೆ. ಇವರಲ್ಲಿ ಯಶಸ್ಸು ಸಾಧಿಸುವವರು ಸಾಮಾನ್ಯವಾಗಿ ಒಂದು ಗುಣವನ್ನು ಹೊಂದಿರುತ್ತಾರೆ, ಅದು ತಮ್ಮ ಗುರಿಯ ಮೇಲಿನ ಅಚಲ ವಿಶ್ವಾಸ. ಆತ್ಮವಿಶ್ವಾಸ ಎಂಬುದು ಯಶಸ್ಸಿನ ಪ್ರಮುಖ ಅಡಿಪಾಯವಾಗಿದೆ. ಆತ್ಮವಿಶ್ವಾಸವಿಲ್ಲದ ವ್ಯಕ್ತಿ ಅವಕಾಶಗಳನ್ನು ಕಂಡರೂ ಹೆದರುತ್ತಾನೆ. ಆತ್ಮವಿಶ್ವಾಸ ಹೊಂದಿರುವ ವ್ಯಕ್ತಿ ಸವಾಲುಗಳನ್ನು ಎದುರಿಸಿ ಮುಂದೆ ಸಾಗುತ್ತಾನೆ. ಆತ್ಮವಿಶ್ವಾಸ ಎಂದರೆ ಅವಕಾಶವಲ್ಲ, ಅದು ತನ್ನ ಸಾಮರ್ಥ್ಯದ ಮೇಲೆ ಇರುವ ನಂಬಿಕೆ. ವಿದ್ಯಾರ್ಥಿಗಳ ಜೀವನದಲ್ಲಿಯೂ ಇದೇ ಸತ್ಯ ಅನ್ವಯಿಸುತ್ತದೆ. ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರುವ ವಿದ್ಯಾರ್ಥಿಗೆ ಕೆಲವರು ಈ ಪರೀಕ್ಷೆ ತುಂಬ ಕಷ್ಟ, ನಿನ್ನಿಂದ ಸಾಧ್ಯವಿಲ್ಲ ಎಂದು ಹೇಳಬಹುದು. ಆದರೆ ಆತ ತನ್ನ ಅಧ್ಯಯನದ ಮೇಲೆ ಗಮನಹರಿಸಿ ಪರಿಶ್ರಮ ಮುಂದುವರಿಸಿದರೆ ಉತ್ತಮ ಫಲಿತಾಂಶ ಪಡೆಯುವ ಸಾಧ್ಯತೆ ಹೆಚ್ಚಾಗುತ್ತದೆ. ಅದೇ ರೀತಿ ಕ್ರೀಡಾಪಟು, ರೈತ, ಉದ್ಯೋಗಿ ಅಥವಾ ಸಮಾಜ ಸೇವಕ ಯಾರೇ ಆಗಿರಲಿ, ಯಶಸ್ಸು ಪಡೆಯಲು ಆತ್ಮವಿಶ್ವಾಸ ಮತ್ತು ನಿರಂತರ ಪ್ರಯತ್ನ ಅಗತ್ಯ. ನಾವು ಒಂದು ವಿಷಯವನ್ನು ಎಂದಿಗೂ ಮರೆಯಬಾರದು. ಯಾವುದೇ ಮಹತ್ವದ ಸಾಧನೆ ಒಂದು ದಿನದಲ್ಲಿ ಹುಟ್ಟುವುದಿಲ್ಲ. ಪ್ರತಿಯೊಂದು ಯಶಸ್ಸಿನ ಹಿಂದೆ ಅನೇಕ ದಿನಗಳ ಪರಿಶ್ರಮ, ತಾಳ್ಮೆ ಮತ್ತು ಸಂಕಷ್ಟಗಳು ಇರುತ್ತವೆ. ಕೆಲವೊಮ್ಮೆ ವಿಫಲತೆಗಳು ಎದುರಾಗುತ್ತವೆ, ಆದರೆ ವಿಫಲತೆ ಎಂದರೆ ಅಂತ್ಯವಲ್ಲ, ಅದು ಮತ್ತಷ್ಟು ಉತ್ತಮವಾಗಿ ಪ್ರಯತ್ನಿಸಲು ದೊರೆಯುವ ಅವಕಾಶವಾಗಿದೆ. ಸಾಮಾಜಿಕ ಜಾಲತಾಣಗಳ ಯುಗದಲ್ಲಿ ಟೀಕೆಗಳು ಮತ್ತು ನಕಾರಾತ್ಮಕ ಅಭಿಪ್ರಾಯಗಳು ಕ್ಷಣಾರ್ಧದಲ್ಲಿ ಹರಡುತ್ತವೆ. ಯಾರಾದರೂ ಹೊಸ ಪ್ರಯತ್ನ ಮಾಡಿದರೆ ತಕ್ಷಣ ಟೀಕಿಸುವವರು ಇರುತ್ತಾರೆ. ಇಂತಹ ಸಂದರ್ಭಗಳಲ್ಲಿ ನಮ್ಮ ಮನಸ್ಸನ್ನು ಸ್ಥಿರವಾಗಿಟ್ಟುಕೊಳ್ಳುವುದು ಅತ್ಯಗತ್ಯ. ಪ್ರತಿಯೊಂದು ಟೀಕೆಗೆ ಉತ್ತರ ನೀಡುವುದಕ್ಕಿಂತ ನಮ್ಮ ಕೆಲಸದ ಮೂಲಕ ಉತ್ತರ ನೀಡುವುದು ಹೆಚ್ಚು ಪರಿಣಾಮಕಾರಿ. ಗುರಿ ಸ್ಪಷ್ಟವಾಗಿದ್ದರೆ ದಾರಿಯಲ್ಲಿನ ಅಡೆತಡೆಗಳು ನಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಗುರಿ ಸ್ಪಷ್ಟವಾಗಿದ್ದರೆ ಕಷ್ಟಗಳು ತಾತ್ಕಾಲಿಕವೆಂದು ಅರ್ಥವಾಗುತ್ತವೆ. ಗುರಿ ಸ್ಪಷ್ಟವಾಗಿದ್ದರೆ ನಿರುತ್ಸಾಹದ ಮಾತುಗಳು ನಮ್ಮ ಹೆಜ್ಜೆಗಳನ್ನು ನಿಧಾನಗೊಳಿಸಬಹುದು, ಆದರೆ ನಿಲ್ಲಿಸಲು ಸಾಧ್ಯವಾಗುವುದಿಲ್ಲ. ಇತಿಹಾಸವನ್ನು ಗಮನಿಸಿದರೆ ಜಗತ್ತಿನಲ್ಲಿ ಸಾಧನೆ ಮಾಡಿದ ಅನೇಕ ವ್ಯಕ್ತಿಗಳು ಆರಂಭದಲ್ಲಿ ಟೀಕೆಗಳನ್ನು ಎದುರಿಸಿದ್ದಾರೆ, ಆದರೆ ಅವರು ತಮ್ಮ ಗುರಿಯನ್ನು ಬಿಟ್ಟುಕೊಡಲಿಲ್ಲ, ತಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟುಕೊಂಡರು. ನಮ್ಮ ಮಕ್ಕಳಿಗೂ ಇದೇ ಮೌಲ್ಯವನ್ನು ಕಲಿಸಬೇಕಾಗಿದೆ. ದೊಡ್ಡ ಕನಸುಗಳನ್ನು ಕಾಣಲು ಪ್ರೋತ್ಸಾಹಿಸಬೇಕು, ಪರಿಶ್ರಮದ ಮಹತ್ವವನ್ನು ತಿಳಿಸಬೇಕು, ವಿಫಲತೆಯನ್ನು ಹೆದರದೆ ಮತ್ತೆ ಮತ್ತೆ ಪ್ರಯತ್ನಿಸುವ ಮನೋಭಾವವನ್ನು ಬೆಳೆಸಬೇಕು. ಇತರರ ನಿರುತ್ಸಾಹದ ಮಾತುಗಳಿಗಿಂತ ನಮ್ಮ ಪರಿಶ್ರಮ ಮತ್ತು ಸಾಮರ್ಥ್ಯದ ಮೇಲೆ ನಂಬಿಕೆ ಇಡುವಂತೆ ಮಾರ್ಗದರ್ಶನ ಮಾಡಬೇಕು. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಗುರಿಗಳಿರುತ್ತವೆ. ಆ ಗುರಿಗಳನ್ನು ಸಾಧಿಸುವ ದಾರಿಯಲ್ಲಿ ಅನೇಕ ಸವಾಲುಗಳು ಎದುರಾಗಬಹುದು. ಕೆಲವರು ಅನುಮಾನ ವ್ಯಕ್ತಪಡಿಸಬಹುದು, ಕೆಲವರು

ನಿರುತ್ಸಾಹಗೊಳಿಸಬಹುದು. ಆದರೆ ನಮ್ಮ ಗುರಿ ಸ್ಪಷ್ಟವಾಗಿದ್ದರೆ ಮತ್ತು ನಮ್ಮ ಪ್ರಯತ್ನ ನಿರಂತರವಾಗಿದ್ದರೆ ಯಶಸ್ಸು ದೂರದಲ್ಲಿರುವುದಿಲ್ಲ. ಆದ್ದರಿಂದ ಬದುಕಿನಲ್ಲಿ ಒಂದು ಸಂಕಲ್ಪ ಮಾಡೋಣ. ನಮ್ಮ ಕನಸುಗಳನ್ನು ಸಣ್ಣದಾಗಿ ಕಾಣಬೇಡ. ನಿರುತ್ಸಾಹದ ಮಾತುಗಳಿಗೆ ಮಣಿಯಬೇಡ. ಆತ್ಮವಿಶ್ವಾಸವನ್ನು ನಮ್ಮ ಬಲವನ್ನಾಗಿಸೋಣ. ಪರಿಶ್ರಮವನ್ನು ನಮ್ಮ ಮಾರ್ಗವನ್ನಾಗಿಸೋಣ. ಗುರಿಯತ್ತ ದೃಢ ಹೆಜ್ಜೆ ಇಡೋಣ. ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ಗುರಿ ಸ್ಪಷ್ಟವಿದ್ದರೆ ಗೆಲುವು ಖಚಿತ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಗುರಿ ಸ್ಪಷ್ಟವಿದ್ದರೆ ಗೆಲುವು ಖಚಿತ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಭಾರತದ ಜಿಡಿಪಿ ಪ್ರಗತಿ ದರ ಶೇಕಡಾ 6.7% ಏರಿಕೆ. ಹಣದುಬ್ಬರ ಇಳಿಕೆ, ಆರ್ಬಿಐ ಅಂದಾಜು, ರೆಪೋ ದರ ಯಥಾಸ್ಥಿತಿ. ಸಂಸತ್ತಿನ ಉಭಯ ಸದನಗಳಲ್ಲಿ ಮುಂದುವರಿದ ಗದ್ದಲ, ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಸಂವಿಧಾನದ 370ನೇ ವಿಧಿ ರದ್ದುಗೊಂಡು ಇಂದಿಗೆ 7 ವರ್ಷ. ಜಮ್ಮು ಕಾಶ್ಮೀರದಲ್ಲಿ ವೃದ್ಧಿಸಿದ ಅಭಿವೃದ್ಧಿ ಮತ್ತು ಹೂಡಿಕೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ, ಭಾರತದ ಇಶಾರಾಣಿ ತಾನ್ವಿ ಮತ್ತು ಶ್ರೇಯಾಂಶಿಗೆ ಮುನ್ನಡೆ. ವಾರ್ತೆಗಳ ವಿವರ. ಜಾಗತಿಕ ಸವಾಲುಗಳು ಮತ್ತು ಅನಿಶ್ಚಿತತೆಗಳ ನಡುವೆಯೂ ಭಾರತದ ಆರ್ಥಿಕತೆಯು ದೃಢವಾದ ದೇಶೀಯ ಬೇಡಿಕೆಯ ಬಲದಿಂದ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಬೃಹತ್ ಆರ್ಥಿಕತೆಯಾಗಿ ಮುನ್ನಡೆಯುತ್ತಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಸಂಜಯ್ ಮಲ್ಹೋತ್ರಾ ತಿಳಿಸಿದ್ದಾರೆ. ಪ್ರಸಕ್ತ ಹಣಕಾಸು ವರ್ಷದ ಏಪ್ರಿಲ್ ಜೂನ್ ತ್ರೈಮಾಸಿಕದಲ್ಲಿ ದೇಶದ ಆರ್ಥಿಕತೆಯು ನಿರೀಕ್ಷೆಗಿಂತ ಉತ್ತಮ ಪ್ರದರ್ಶನ ನೀಡಿದೆ. ಈ ಹಿನ್ನೆಲೆಯಲ್ಲಿ ಹಣಕಾಸು ನೀತಿ ಸಮಿತಿಯ ತೀರ್ಮಾನಗಳನ್ನು ಪ್ರಕಟಿಸಿದ ಗವರ್ನರ್ 2026-27 ಹಣಕಾಸು ವರ್ಷದ ನೈಜ ಜಿಡಿಪಿ ಪ್ರಗತಿ ಅಂದಾಜನ್ನು ಶೇಕಡಾ 6.7% ಹೆಚ್ಚಿಸಲಾಗಿದೆ ಎಂದು ಪ್ರಕಟಿಸಿದರು. ಪ್ರಮುಖ ಬಡ್ಡಿದರವಾದ ರೆಪೋ ದರವನ್ನು ಶೇಕಡಾ 5.25% ಯಥಾಸ್ಥಿತಿಯಲ್ಲಿ ಕಾಯ್ದುಕೊಳ್ಳಲು ಆರ್ಬಿಐ ತೀರ್ಮಾನಿಸಿದ್ದು ತನ್ನ ತಟಸ್ಥ ನೀತಿಯನ್ನು ಮುಂದುವರಿಸಿದೆ. ಪಶ್ಚಿಮ ಏಷ್ಯಾದ ಸಂಘರ್ಷವು ಪ್ರಮುಖ ವ್ಯಾಪಾರ ಮಾರ್ಗಗಳ ಮೇಲೆ ಪರಿಣಾಮ ಬೀರುತ್ತಿದ್ದು ಜಾಗತಿಕ ಆರ್ಥಿಕತೆಗೆ ಸವಾಲಾಗಿ ಪರಿಣಮಿಸಿದೆ. ಆದರೂ ಚಿಲ್ಲರೆ ಹಣದುಬ್ಬರದ ಅಂದಾಜನ್ನು ಶೇಕಡಾ 5.1% ಶೇಕಡಾ 5% ಇಳಿಕೆ ಮಾಡಲಾಗಿದೆ. ದೃಢವಾದ ರಫ್ತು ವಹಿವಾಟು, ಸ್ಥಿರ ಹೂಡಿಕೆ ಚಟುವಟಿಕೆಗಳು ಹಾಗೂ ಪೂರೈಕೆ ಸರಪಳಿಯ ಸುಧಾರಣೆಯು ದೇಶದ ಆರ್ಥಿಕ ಬುನಾದಿಯನ್ನು ಮತ್ತಷ್ಟು ಬಲಪಡಿಸಿದೆ ಎಂದು ಆರ್ಬಿಐ ವಿಶ್ವಾಸ ವ್ಯಕ್ತಪಡಿಸಿದೆ. ವಿರೋಧ ಪಕ್ಷಗಳ ಸಂಸದರ ತೀವ್ರ ಗದ್ದಲ ಹಾಗೂ ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ಲೋಕಸಭೆ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಯಿತು. ವಾರದ ಸತತ 3ನೇ ದಿನವೂ ಪ್ರಶ್ನೋತ್ತರ ವೇಳೆಯಲ್ಲಿ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದವು. ಸಭೆಯ ಘನತೆಯನ್ನು ಕಾಯ್ದುಕೊಳ್ಳುವಂತೆ ಹಾಗೂ ಸದನದಲ್ಲಿ ಭಿತ್ತಿಪತ್ರಗಳನ್ನು ಪ್ರದರ್ಶಿಸದಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸದನದಲ್ಲಿ ವಿನಂತಿಸಿಕೊಂಡರು. ನಂತರವೂ ಗದ್ದಲ ಶಮನಗೊಳ್ಳದಿದ್ದಾಗ ಕಲಾಪವನ್ನು ಮಧ್ಯಾಹ್ನಕ್ಕೆ ಮುಂದೂಡಲಾಯಿತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಜಂತರ್ ಮಂತರ್ನಲ್ಲಿ ಪ್ರತಿಭಟನಾಕಾರರ ಮೇಲಿನ ಪೊಲೀಸ್ ಕ್ರಮ ಹಾಗೂ ರಾಮಮಂದಿರ ದೇಣಿಗೆ ಕಳವು ಆರೋಪಕ್ಕೆ ಸಂಬಂಧಿಸಿದಂತೆ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಸತತ ಅಡೆತಡೆಗಳು ಎದುರಾಗುತ್ತಿವೆ. ರಾಜ್ಯಸಭೆಯಲ್ಲೂ ವಿರೋಧ ಪಕ್ಷಗಳ ಸಂಸದರು ನಡೆಸಿದ ತೀವ್ರ ಗದ್ದಲದಿಂದಾಗಿ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ಬೆಳಿಗ್ಗೆ 11 ಗಂಟೆಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ವಿಪಕ್ಷಗಳ ಗದ್ದಲದ ನಡುವೆಯೇ ಶೂನ್ಯ ವೇಳೆಯನ್ನು ಕೈಗೆತ್ತಿಕೊಂಡರು. ಕಲಾಪದ ವೇಳೆ ಜಮ್ಮು ಮತ್ತು ಕಾಶ್ಮೀರದ ಬಿಜೆಪಿ ಸಂಸದ ಸತ್ಪಾಲ್ ಶರ್ಮಾ ಮಾತನಾಡಿ, ಸಂವಿಧಾನದ 370ನೇ ವಿಧಿ ರದ್ದುಗೊಂಡು ಇಂದಿಗೆ 7 ವರ್ಷಗಳು ಪೂರೈಸಿರುವುದನ್ನು ಸ್ಮರಿಸಿದರು. ಇಂದು ಜಮ್ಮು ಮತ್ತು ಕಾಶ್ಮೀರದ ಇತಿಹಾಸದಲ್ಲಿ ಮಾತ್ರವಲ್ಲದೆ ಇಡೀ ದೇಶದ ಇತಿಹಾಸದಲ್ಲೇ ಐತಿಹಾಸಿಕ ದಿನವಾಗಿದೆ. ಈ ನಿರ್ಧಾರವು ಜಮ್ಮು ಮತ್ತು ಕಾಶ್ಮೀರವನ್ನು ಅಭಿವೃದ್ಧಿಯ ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಹಾದಿಯಲ್ಲಿ ನಡೆಸಿದೆ ಎಂದು ಅವರು ಹೇಳಿದರು. ಇದೇ ವೇಳೆ ಹರಿಯಾಣದ ಬಿಜೆಪಿ ಸಂಸದ ಸಂಜಯ್ ಭಾಟಿಯಾ ಮಾತನಾಡಿ, ಭಾರತದ ಪ್ರಥಮ ಹಾಗೂ ಏಷ್ಯಾದ ಮೊದಲ ಮತ್ತು ವಿಶ್ವದಲ್ಲೇ ಅತ್ಯಂತ ಉದ್ದದ ಹೈಡ್ರೋಜನ್ ರೈಲನ್ನು ಹರಿಯಾಣಕ್ಕೆ ನೀಡಿದ್ದಕ್ಕಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಅರ್ಪಿಸಿದರು. ವಿರೋಧ ಪಕ್ಷಗಳ ಗದ್ದಲದ ನಡುವೆ ಮೊದಲಿಗೆ 12 ಗಂಟೆಗೆ, ನಂತರ 2 ಗಂಟೆಗೆ ಸದನದ ಕಲಾಪ

0: ಸುಡಲಾಯಿತು. ಜುಲೈ 20ರಂದು ಜಂತರ್ ಮಂತರ್ನಲ್ಲಿ ಪ್ರತಿಭಟನಾಕಾರರ ಮೇಲೆ ನಡೆದ ಪೊಲೀಸ್ ಕ್ರಮ ಹಾಗೂ ಅಯೋಧ್ಯೆ ರಾಮಮಂದಿರದ ದೇಣಿಗೆ ಅಕ್ರಮ ಆರೋಪಗಳನ್ನು ಖಂಡಿಸಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಹಲವು ವಿಪಕ್ಷ ಸಂಸದರು ಇಂದು ಸಂಸತ್ ಆವರಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಪ್ರಸಕ್ತ ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಸಂಸದರೊಂದಿಗಿನ ಸಂಪರ್ಕ ವೃದ್ಧಿಸುವ ಭಾಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ತಮ್ಮ ಅಧಿಕೃತ ನಿವಾಸದಲ್ಲಿ ಭಾರತೀಯ ಜನತಾ ಪಕ್ಷದ 37 ಸಂಸದರೊಂದಿಗೆ ಉಪಹಾರ ಕೂಟ ಹಾಗೂ ಸೌಹಾರ್ದಯುತ ಸಭೆ ನಡೆಸಿದರು. ಸಂಸತ್ ಅಧಿವೇಶನಗಳ ಸಂದರ್ಭದಲ್ಲಿ ಪಕ್ಷದ ಸಂಸದರ ವಿವಿಧ ಗುಂಪುಗಳೊಂದಿಗೆ ಮಾತುಕತೆ ನಡೆಸಿ ಸರ್ಕಾರದ ಆಡಳಿತ, ಸಂಸದೀಯ ವಿಷಯಗಳು ಹಾಗೂ ಸಂಸದರ ಕ್ಷೇತ್ರಗಳ ಸ್ಥಿತಿಗತಿಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳುವ ತಮ್ಮ ನಿರಂತರ ಅಭ್ಯಾಸದ ಭಾಗವಾಗಿ ಪ್ರಧಾನಿಯವರು ಈ ಸಭೆ ಆಯೋಜಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡುತ್ತಿದ್ದ ಸಂವಿಧಾನದ 370ನೇ ವಿಧಿ ರದ್ದುಗೊಂಡು ಇಂದಿಗೆ 7 ವರ್ಷಗಳು ಪೂರೈಸಿವೆ. 2019ರ ಇದೇ ದಿನದಂದು ಭಾರತದ ಸಂಸತ್ತು ಈ ಐತಿಹಾಸಿಕ ತೀರ್ಮಾನವನ್ನು ಕೈಗೊಳ್ಳುವ ಮೂಲಕ ಅಂದಿನ ಜಮ್ಮು ಕಾಶ್ಮೀರ ರಾಜ್ಯಕ್ಕಿದ್ದ ವಿಶೇಷ ನಿಬಂಧನೆಗಳನ್ನು ಹಿಂಪಡೆದಿತ್ತು. ಸಂವಿಧಾನದ 370ನೇ ವಿಧಿಯ ನಿಬಂಧನೆಗಳ ಅಡಿಯಲ್ಲಿ ಭಾರತದಲ್ಲೇ ಪ್ರತ್ಯೇಕ ಸಂವಿಧಾನವನ್ನು ಹೊಂದಿದ್ದ ಏಕೈಕ ರಾಜ್ಯ ಜಮ್ಮು ಮತ್ತು ಕಾಶ್ಮೀರವಾಗಿತ್ತು. ರಾಜ್ಯಕ್ಕೆ ಪ್ರತ್ಯೇಕ ಸ್ವಾಯತ್ತತೆಯನ್ನು ನೀಡಿದ್ದ ಈ ಕಾಯ್ದೆಯನ್ನು ರದ್ದುಗೊಳಿಸಿದ ನಂತರ ದೇಶದ ಎಲ್ಲಾ ಕೇಂದ್ರ ಕಾಯ್ದೆಗಳು ಹಾಗೂ ಸರ್ಕಾರದ ಕಲ್ಯಾಣ ಯೋಜನೆಗಳು ಜಮ್ಮು ಕಾಶ್ಮೀರದಲ್ಲಿಯೂ ಯಥಾವತ್ತಾಗಿ ಜಾರಿಗೆ ಬಂದಿವೆ. ಈ ನಿರ್ಧಾರವು ಜಮ್ಮು ಮತ್ತು ಕಾಶ್ಮೀರ ಪ್ರದೇಶದಲ್ಲಿ ಬೃಹತ್ ಪ್ರಮಾಣದ ಹೂಡಿಕೆಗಳನ್ನು ಆಕರ್ಷಿಸಲು ಹಾದಿ ಮಾಡಿಕೊಟ್ಟಿದ್ದು ಆರ್ಥಿಕ ಅಭಿವೃದ್ಧಿಯ ಸಾಮರ್ಥ್ಯವನ್ನು ಗಣನೀಯವಾಗಿ ವೃದ್ಧಿಸಿದೆ. ಹೆಚ್ಚುತ್ತಿರುವ ಹೂಡಿಕೆಗಳಿಂದಾಗಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿದ್ದು ಸಾಮಾಜಿಕ ಹಾಗೂ ಆರ್ಥಿಕ ಮೂಲಸೌಕರ್ಯಗಳು ಮತ್ತಷ್ಟು ಬಲಗೊಳ್ಳುತ್ತಿವೆ. ಸಂವಿಧಾನದ 370ನೇ ವಿಧಿ ರದ್ದುಗೊಂಡು 7 ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಈ 7 ವರ್ಷಗಳಲ್ಲಿ ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ನ ಜನರ ಜೀವನದಲ್ಲಿ ವ್ಯಾಪಕ ಬದಲಾವಣೆಗಳು ಕಂಡುಬಂದಿವೆ ಎಂದು ತಿಳಿಸಿದ್ದಾರೆ. ಎರಡೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮೂಲಸೌಕರ್ಯಗಳು ವಿಸ್ತರಣೆಯಾಗಿದ್ದು ಶಿಕ್ಷಣ, ಆರೋಗ್ಯ, ಉದ್ಯಮಶೀಲತೆ ಮತ್ತು ಕ್ರೀಡಾ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳು ಗಣನೀಯವಾಗಿ ವೃದ್ಧಿಸಿವೆ ಎಂದು ಉಲ್ಲೇಖಿಸಿದ್ದಾರೆ. ದಶಕಗಳಿಂದ ಮೂಲಭೂತ ಸಾಂವಿಧಾನಿಕ ಹಕ್ಕುಗಳಿಂದ ವಂಚಿತರಾಗಿದ್ದ ಮಹಿಳೆಯರು, ಶೋಷಿತ ಸಮುದಾಯಗಳು ಹಾಗೂ ಹಿಂದುಳಿದ ವರ್ಗಗಳು ಸಂವಿಧಾನದ ಸಂಪೂರ್ಣ ಜಾರಿಯೊಂದಿಗೆ ಇಂದು ಸಶಕ್ತಗೊಂಡಿದ್ದಾರೆ ಎಂದು ಪ್ರಧಾನಿ ಹೇಳಿದ್ದಾರೆ. ಕರ್ನಾಟಕದ ಯಾದಗಿರಿಯ ಬಡಿಯಾಳ ಕೈಗಾರಿಕಾ ಪ್ರದೇಶದ ಔಷಧ ತಯಾರಿಕಾ ಘಟಕದಲ್ಲಿ ಇಂದು ಮುಂಜಾನೆ ಸಂಭವಿಸಿದ ವಿಷಕಾರಿ ರಾಸಾಯನಿಕ ಅನಿಲ ಸೋರಿಕೆಯಿಂದಾಗಿ 3 ಕಾರ್ಮಿಕರು ಮೃತಪಟ್ಟಿದ್ದಾರೆ. ಘಟನೆಯಲ್ಲಿ ತೀವ್ರ ಅಸ್ವಸ್ಥಗೊಂಡಿರುವ ಮತ್ತಿಬ್ಬರು ಕಾರ್ಮಿಕರನ್ನು ಚಿಕಿತ್ಸೆಗಾಗಿ ರಾಯಚೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೃತ ಕಾರ್ಮಿಕರನ್ನು ಮಧ್ಯಪ್ರದೇಶ, ತೆಲಂಗಾಣ ಹಾಗೂ ಆಂಧ್ರಪ್ರದೇಶ ಮೂಲದವರೆಂದು ಗುರುತಿಸಲಾಗಿದೆ. ಘಟಕದ ಪೈಪ್ಲೈನ್ನಲ್ಲಿ ಉಂಟಾದ ಸಲ್ಫರ್ ಆಕ್ಸೈಡ್ ಅನಿಲ ಸೋರಿಕೆಯನ್ನು ಉಸಿರಾಡಿದ್ದೇ ಈ ಸಾವುಗಳಿಗೆ ಕಾರಣ ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡವೆ ತಿಳಿಸಿದ್ದಾರೆ. ದಕ್ಷಿಣ ಕೊರಿಯಾದ ಆಸನ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಇಶಾರಾಣಿ ಬರುವ ತನ್ವಿ ಶರ್ಮಾ ಮತ್ತು ಶ್ರೇಯಾಂಶಿ ವಾಲಿಶೆಟ್ಟಿ ಅವರು ಮಹಿಳಾ ಸಿಂಗಲ್ಸ್ ವಿಭಾಗದ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. 32ರ ಘಟ್ಟದ ಪಂದ್ಯದಲ್ಲಿ ಭಾರತದ ಇಶಾರಾಣಿ ಬರುವ ದಕ್ಷಿಣ ಕೊರಿಯಾದ ಲಿಸೋಹಿ ವಿರುದ್ಧ 21-18, 15-21, 21-7 ಸೆಟ್ಗಳ ಅಂತರದಲ್ಲಿ ಗೆದ್ದು ಶುಭಾರಂಭ ಮಾಡಿದರು. ಇನ್ನೊಂದೆಡೆ ತಾನ್ವಿ ಶರ್ಮಾ ಚೀನಾದ ಆಂಚಿ

ಯುವಾನ್ ಅವರನ್ನು 21-16, 21-15 ನೇರ ಸೆಟ್ಗಳಲ್ಲಿ ಮಣಿಸಿದರೆ ಶ್ರೇಯಾಂಶಿ ವಾಲಿಶೆಟ್ಟಿ ಚೀನಾ ತೈಪೇಯ ಯುಪೋ ಪೈ ವಿರುದ್ಧ 21-15, 21-14 ಅಂತರದಲ್ಲಿ ಜಯಗಳಿಸಿದರು. ಇಂದು ನಡೆಯಲಿರುವ ಇತರ ಪಂದ್ಯಗಳಲ್ಲಿ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಮಾಲ್ವಿಕಾ ಬಾನ್ಸೋಡ್ ಹಾಗೂ ಆಕರ್ಷಿ ಕಶ್ಯಪ್ ಕಣಕ್ಕಿಳಿಯಲಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಮಾಜಿ ವಿಶ್ವ ಅಗ್ರಶ್ರೇಯಾಂಕಿತ ಆಟಗಾರ ಕಿಡಂಬಿ ಶ್ರೀಕಾಂತ್, ಕಿರಣ್ ಜಾರ್ಜ್, ರೌನಕ್ ಚೌಹಾಣ್, ಸನೀತ್ ದಯಾನಂದ್ ಮತ್ತು ತರುಣ್ ಮನ್ನೇಪಲ್ಲಿ ಇಂದು ಸ್ಪರ್ಧೆಗಿಳಿಯಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಜಿಡಿಪಿ ಪ್ರಗತಿ ದರ 6.7% ಏರಿಕೆ. ಹಣದುಬ್ಬರ ಇಳಿಕೆ, ಆರ್ಬಿಐ ಅಂದಾಜು. ರೆಪೋ ದರ ಯಥಾಸ್ಥಿತಿ. ಸಂಸತ್ತಿನ ಉಭಯ ಸದನಗಳಲ್ಲಿ ಮುಂದುವರಿದ ಗದ್ದಲ, ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಸಂವಿಧಾನದ 370ನೇ ವಿಧಿ ರದ್ದುಗೊಂಡು ಇಂದಿಗೆ 7 ವರ್ಷ. ಜಮ್ಮು ಕಾಶ್ಮೀರದಲ್ಲಿ ವೃದ್ಧಿಸಿದ ಅಭಿವೃದ್ಧಿ ಮತ್ತು ಹೂಡಿಕೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ, ಭಾರತದ ಐಷಾರಾಣಿ ತಾನ್ವಿ ಮತ್ತು ಶ್ರೇಯಾಂಶಿಗೆ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2 ಗಂಟೆ 30 ನಿಮಿಷಕ್ಕೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ತುಂಬಸೋಗಿ ಗ್ರಾಮದ ಶ್ರೀಮತಿ ನಾಗಮ್ಮರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.

ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ತುಂಬಸೋಗಿ ಗ್ರಾಮದ ಶ್ರೀಮತಿ ನಾಗಮ್ಮ ರವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಶೈಲಜಾ, ರಮೇಶ್ ವೆಂಕಟರಮಣನ್, ಏರ್ ಕಮಾಂಡರ್ ಎನ್ ಜಯಸಿಂಹ, ರಾಜಶ್ರೀ ಪಾಂಡುರಂಗ, ಪೂಜಾರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರೆಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ, ಇವರೆಲ್ಲರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಎಲ್ಪಿಂ ಕೋರ್ಬ್ಗಳ ಬಳಕೆ ಹೇಗಿರುತ್ತದೆ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ. ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಹಾಗೂ ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ್ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಅಂತಹ ಈ ತರಗತಿಯನ್ನು ನಾನು ಸದಾನಂದ ನಿಮ್ಮ ಇಂಗ್ಲಿಷ್ ಕಲಿಕೆಯ ಅನುಕೂಲಕ್ಕಾಗಿ ನಡೆಸಿಕೊಡ್ತಾ ಇದ್ದೇನೆ. ಕಳೆದ ತರಗತಿಗಳಲ್ಲಿ ನಾನು ನಿಮಗೆ ವರ್ಬ್ಗಳ ಬಳಕೆ ಹೇಗಿರುತ್ತೆ ಇಂಗ್ಲಿಷ್ನಲ್ಲಿ ಅನ್ನೋದನ್ನು ವಿವರಿಸ್ತಾ ಇದ್ದೆ. ಹಾಗೆ ಹಿಂದಿನ ತರಗತಿಯಲ್ಲಿ ಮುಖ್ಯವಾಗಿ ಇಂಗ್ಲಿಷ್ನಲ್ಲಿ ಇರುವಂತಹ ಹೆಲ್ಪಿಂಗ್ ವರ್ಬ್ ಅನ್ನುವ ಭಾಗ ಏನಿದೆ ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು, ಮತ್ತು ವೈ ದೇ ಆರ್ ಯೂಸ್ಡ್, ಅವು ಯಾವ ಕಾರಣಕ್ಕಾಗಿ ಇಂಗ್ಲಿಷ್ನಲ್ಲಿ ಬಳಕೆಯಾಗ್ತವೆ ಅನ್ನೋದನ್ನು ವಿವರಿಸಿದ್ದೇನೆ. ನೀವು ಆ ತರಗತಿಯನ್ನು ಕೇಳಿದ್ದೀರಿ, ಅರ್ಥ ಮಾಡಿಕೊಂಡಿದ್ದೀರಿ, ಮತ್ತು ನಾನು ಯಾವಾಗಲೂ ನಿಮಗೆ ಒಂದು ಮಾತನ್ನು ಹೇಳಿದ್ದೇನೆ, ಈ ಇಂಗ್ಲಿಷ್ ತರಗತಿಗಳನ್ನು ಅಟೆಂಡ್ ಮಾಡಬೇಕಾದ್ರೆ ನಿಮ್ಮ ಕೈನಲ್ಲಿ ಒಂದು ನೋಟ್ಬುಕ್ ಮತ್ತು ಪೆನ್ಸಿಲ್ ಅಥವಾ ಪೆನ್ನು ಇರಬೇಕು. ಯಾಕಂದರೆ ಮುಖ್ಯವಾದ ವಿಷಯಗಳನ್ನು ಗುರುತು ಹಾಕ್ಕೊಂಡು ಪದೇ ಪದೇ ಅದನ್ನು ಓದಿ ಬರೆದು ಅಭ್ಯಾಸ ಮಾಡಿದಾಗ ಮಾತ್ರ ನಿಮ್ಮ ನೆನಪಲ್ಲಿ ಉಳಿಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂತ ಹೇಳಿದ್ರೆ ಪ್ರತಿ ಬಾರಿಯೂ ಕಲ್ತ್ಕೊಂಡು ಮತ್ತೆ ಪ್ರತಿ ಬಾರಿ ಮರೆತು ಬಿಡುವಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗತ್ತೆ. ಇದರಿಂದ ನಿಮ್ಮ ಶಕ್ತಿಯೂ ನಷ್ಟ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅಯ್ಯೋ ಈ ಇಂಗ್ಲಿಷ್ ನನಗೆ ಬರಲ್ಲ ಅನ್ನೋ ಯೋಚನೆ ಬಂದು ಇಂಗ್ಲಿಷಿನ ಸಹವಾಸವನ್ನು ಇಂಗ್ಲಿಷಿನ ಬಳಕೆಯನ್ನು ನೀವು ಕೈ ಬಿಟ್ಬಿಡಬೇಕಾಗತ್ತೆ. ಇದರಿಂದ ನಿಮಗೆ ಅಪಾಯ ಮತ್ತು ನಿಮ್ಮ ಭವಿಷ್ಯಕ್ಕೂ ಕೂಡ ಮಾರಕ ಆಗತ್ತೆ. ಇಂಗ್ಲಿಷ್ ಗೊತ್ತಿದ್ರೆ ನಮಗೆ ಉದ್ಯೋಗದ ಅವಕಾಶಗಳು ಕಲಿಕೆಯ ಅವಕಾಶಗಳು ಹೆಚ್ಚಾಗತ್ವೆ. ಹಾಗಾಗಿ ಈ ತರಗತಿಯಲ್ಲಿ ಹೇಳುವಂತಹ ಮುಖ್ಯವಾದಂತಹ ಅಂಶಗಳನ್ನು ನೀವು ಬರೆದಿಟ್ಕೊಳ್ಳೋ ಅಭ್ಯಾಸವನ್ನು ಮಾಡಬೇಕು. ಆಗ್ಬೋದಲ್ವಾ? ನೋಡಿ, ಕಳೆದ ತರಗತಿನಲ್ಲಿ ಈ ಹೆಲ್ಪಿಂಗ್ ವರ್ಬ್ ಅಂದರೆ ಏನು ಅನ್ನೋದರ ಜೊತೆಗೆ ಯಾಕೆ ಅದನ್ನು ಇಂಗ್ಲಿಷ್ನಲ್ಲಿ ಬಳಕೆ ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ವಿವರಿಸಿದ್ದೆ. ನಮಗೆ ಯಾವಾಗಲೂ ಕೂಡ ಯಾವುದೇ ವಿಷಯವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಅದು ಏನು ಮತ್ತು ಏಕೆ, ವಾಟ್ ಇಟ್ ಈಸ್, ವೈ ಇಟ್ ಈಸ್, ಮತ್ತು ಹೌ ಇಟ್ ಈಸ್, ಈ ಮೂರು ಪ್ರಶ್ನೆಗಳು ಬರಬೇಕು. ಈ ಮೂರು ಪ್ರಶ್ನೆಗಳಿಗೆ ಉತ್ತರ ದೊರೆತಾಗ ಮಾತ್ರ ನಾವೊಂದು ಅಂಶವನ್ನು, ಒಂದು ವ್ಯವಸ್ಥೆಯನ್ನು, ಒಂದು ಕಲಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಉದಾಹರಣೆಗೆ ಈಸ್ ನಾಟ್ ಕಮಿಂಗ್ ಅಂತ ನಾನು ಹೇಳೋದಾದರೆ ಈಸ್ ನಾಟ್ ಕಮಿಂಗ್, ಶೀ ಈಸ್ ನಾಟ್ ಕಮಿಂಗ್, ಅವಳು ಬರುತ್ತಿಲ್ಲ, ಈ ಈಸ್ ನಾಟ್ ಕಮಿಂಗ್, ಅವನು ಬರುತ್ತಿಲ್ಲ. ನೋಡಿ, ಅವಳು ಬರುತ್ತಿಲ್ಲ, ಅವನು ಬರುತ್ತಿಲ್ಲ, ಶಿ ಈಸ್ ಕಮಿಂಗ್, ಹೀಸ್ ಕಮಿಂಗ್, ಅವಳು ಬರುತ್ತಿರುವಳು, ಅವನು ಬರುತ್ತಿರುವನು. ನಿಮಗೆ ಕಮಿಂಗ್ ಅಂತ ಹೇಳಿದಾಗ ಬರುತ್ತಿರುವನು, ಬರುತ್ತಿರುವಳು ಅನ್ನೋ ಅರ್ಥ ಸಿಕ್ಬಿಡತ್ತೆ. ಆದರೆ ಅಲ್ಲಿ ಈಸ್ ಏನ್ ಪಾತ್ರನ ನಿರ್ವಹಿಸ್ತಾ ಇದೆ ಅನ್ನೋ ಅರ್ಥ ನಿಮಗೆ, ಅದರ ಪಾತ್ರ ಏನು ಅನ್ನೋದು ಬೇಗ ಗೊತ್ತಾಗುವುದಿಲ್ಲ. ಹಾಗಾಗಿ ಹೀ ಈಸ್ ನಾಟ್ ಕಮಿಂಗ್. ನೋಡಿ, ಕನ್ನಡದಲ್ಲಿ ಏನಾಗತ್ತೆ, ಅವನು ಬರುತ್ತಿಲ್ಲ, ಅವನು ಬರುತ್ತಿರುವನು, ಅವನು ಬರುತ್ತಿಲ್ಲ. ಈ ಬರುತ್ತಿರುವನು ಅನ್ನೋ ಭಾಗ ಇದೆಯಲ್ಲ, ಅಲ್ಲಿ ಈಸ್ ಪದದ ಉಪಸ್ಥಿತಿ ಇದೆ. ಬರುತ್ತಿಲ್ಲ ಅಂತ ಹೇಳಿದಾಗ ಆ ಇಲ್ಲ, ಬರುತ್ತಿಲ್ಲ ಅನ್ನೋ ಭಾಗದಲ್ಲೇ ಈಸ್ ನಾಟ್ ಅನ್ನೋದರ ಕೆಲಸ ಆಗ್ತಾ ಇರತ್ತೆ. ಇಂಗ್ಲಿಷ್ನಲ್ಲಿ ಈಸ್ ನಾಟ್ ಕಮಿಂಗ್, ಕನ್ನಡದಲ್ಲಿ ಬರುತ್ತಿಲ್ಲ. ಈ ಡಿಫ್ರೆನ್ಸ್ ಅನ್ನ ನೀವು ಗಮನಿಸ್ಕೊಳ್ಬೇಕು. ಆ ಡಿಫ್ರೆನ್ಸ್ ಅನ್ನ ನೀವು ಗಮನಿಸಿದಾಗ ಮಾತ್ರ ಪದೇ ಪದೇ ಅದರ ಕುರಿತು ಯೋಚನೆ ಮಾಡಬೇಕು. ಓ, ಇದು ಹೀಗೆ ಬಳಕೆ ಆಗತ್ತೆ ಅಂತ ಹೇಳಿ ಅರ್ಥ ಮಾಡಿಕೊಂಡು ಅಂತಹ ಉದಾಹರಣೆಗಳನ್ನ ನೀವು ನೋಡ್ತಾ ಹೋದ್ರೆ, ಶಿ ಈಸ್ ನಾಟ್ ಸಿಂಗಿಂಗ್, ಶಿ ಈಸ್ ನಾಟ್ ರೈಟಿಂಗ್, ವಿ ಆರ್ ನಾಟ್ ಲರ್ನಿಂಗ್, ಐ ಆಮ್ ನಾಟ್ ಲರ್ನಿಂಗ್, ಐ ಆಮ್ ಲರ್ನಿಂಗ್, ಐ ಆಮ್ ನಾಟ್ ಲರ್ನಿಂಗ್, ವಿ ಆರ್ ಲರ್ನಿಂಗ್, ವಿ ಆರ್ ನಾಟ್ ಲರ್ನಿಂಗ್, ಶಿ ಈಸ್ ಲರ್ನಿಂಗ್, ಶಿ ಈಸ್ ನಾಟ್ ಲರ್ನಿಂಗ್, ದೇ ಆರ್ ಲರ್ನಿಂಗ್, ದೇ ಆರ್ ನಾಟ್ ಲರ್ನಿಂಗ್. ಹೀಗೆ ಈಸ್ ನಾಟ್, ಆರ್ ನಾಟ್, ಆಮ್ ನಾಟ್ ಬಳಕೆಯಾಗತ್ತೆ ಅನ್ನುವಂಥ ಒಂದು
ನೆನಪ

0: ಶಿಕ್ಷಣ ನನ್ನ ಹಕ್ಕು.
1: ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ನಡೆಸುವ

ನಿಮ್ಮಲ್ಲಿ ಸೃಷ್ಟಿಯಾಗತ್ತೆ. ಇದಕ್ಕೆ ಒಂದು ಪ್ಯಾಟರ್ನ್ ಅಂತ ಹೇಳ್ತೀವಿ. ಒಂದು ರೀತಿಯ ರಿಪಿಟೇಷನ್ ಇರುತ್ತೆ, ಒಂದು ರೀತಿಯಲ್ಲೇ ಬಳಕೆಯಾಗತ್ತೆ. ಈ ಯಾವ ರೀತಿಯಲ್ಲಿ ಬಳಕೆಯಾಗತ್ತೆ ಆ ರೀತಿಯ ಪರಿಚಯ ನಮಗೆ ಆಗಬೇಕು. ಏನದು ಪ್ಯಾಟರ್ನ್ ಅಂದ್ರೆ, ಕನ್ನಡದಲ್ಲಿ ಕ್ರಿಯಾಪದ ಸ್ವತಃ ನೆಗೆಟಿವ್ ಆಗತ್ತೆ. ಮಾತನಾಡು, ಮಾತನಾಡುವುದಿಲ್ಲ. ಕೇಳು, ಕೇಳುವುದಿಲ್ಲ. ಮಾಡುತ್ತಿರುವೆನು, ಮಾಡುತ್ತಿಲ್ಲ. ನೋಡುತ್ತಿರುವೆನು, ನೋಡುತ್ತಿಲ್ಲ. ನೋಡಿ, ಇದು ಒಂದು ವ್ಯವಸ್ಥೆ, ಒಂದು ರೀತಿ, ಒಂದು ಪ್ಯಾಟರ್ನ್. ಅದೇ ಇಂಗ್ಲಿಷ್ನಲ್ಲಿ ಐ ಆಮ್ ನಾಟ್ ಸೀಯಿಂಗ್, ಐ ಆಮ್ ಸೀಯಿಂಗ್. ಈಸ್ ನಾಟ್ ಸೀಯಿಂಗ್, ಈಸ್ ಸೀಯಿಂಗ್. ಆರ್ ನಾಟ್ ಸೀಯಿಂಗ್, ಆರ್ ಸೀಯಿಂಗ್. ಹೀಗೆ ಈ ಹೆಲ್ಪಿಂಗ್ ವರ್ಬ್ನ ಇಟ್ಟುಕೊಂಡು ವಾಕ್ಯಗಳ ರಚನೆ ಆಗತ್ತೆ. ಈ ಪ್ಯಾಟರ್ನ್ನ ನೀವು ಗುರುತಿಸಬೇಕು. ಮೊದಲು ಗುರುತಿಸಬೇಕು ಅಂತ ಹೇಳಿದ್ರೆ ನಿಮಗದು ಮೊದಲು ಈ ರೀತಿ ಬಳಕೆ ಆಗತ್ತೆ ಅಂತ ಹೇಳಿ ಆಗಿರಬೇಕು. ಅರ್ಥ ಆದ ಮೇಲೆ ನಮಗೆ ಗುರುತಿಸೋದಕ್ಕೆ ಆಗತ್ತೆ. ಯಾಕಂದ್ರೆ ನಮ್ಮ ಮಿದುಳಿಗೆ ಒಂದು ಸಾಮರ್ಥ್ಯ ಇದೆ, ಅದಕ್ಕೆ ಏನು ಅರ್ಥ ಆಗಿರುತ್ತೋ ಅದನ್ನ ಗುರುತಿಸುತ್ತೆ. ಮತ್ತೆ ಅದಕ್ಕೊಂದು ದೌರ್ಬಲ್ಯನೂ ಇದೆ, ಅದಕ್ಕೆ ಏನು ಅರ್ಥ ಆಗಿಲ್ವೋ ಅದು ಅದನ್ನ ಗುರುತಿಸೋದಕ್ಕೆ ಆಗೋದಿಲ್ಲ ಅದಕ್ಕೆ. ಹಾಗಾಗಿ ನಮ್ಮ ಮಿದುಳಿಗೆ ನಾವು ಸಹಾಯ ಮಾಡಬೇಕು. ಇಂಗ್ಲಿಷ್ನಲ್ಲಿ ಈ ರೀತಿಯ ವಾಕ್ಯ ಪ್ರಕಾರಗಳು ಇವೆ, ಹಾಗಾಗಿ ಇವುಗಳ ಬಳಕೆಯನ್ನ ನಾವು ಹೀಗೆ ಮಾಡಬೇಕು. ಯಾಕೆ ಹೀಗೆ ಮಾಡಬೇಕು, ಈ ಪ್ರಶ್ನೆಗೆ ನೀವು ಉತ್ತರವನ್ನ ಕಂಡುಕೊಳ್ಬೇಕು. ಯಾಕಂದ್ರೆ ನಮ್ಮ ಮಿದುಳು ಒಬ್ಬ ಒಳ್ಳೆಯ ಸೇವಕ, ಇಂಗ್ಲಿಷ್ನಲ್ಲಿ ಸರ್ವೆಂಟ್ ಅಂತ ಹೇಳ್ತೀವಿ. ನಾವು ಏನನ್ನ ಹೇಳ್ತೀವೋ ಅದನ್ನ ಅದು ಮಾಡತ್ತೆ, ನೆನಪಿಟ್ಕೊಳ್ಳತ್ತೆ. ಮತ್ತೆ ಕಲಿಬೇಕಾದ್ರೆ ಯಾವಾಗ್ಲೂ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಜ್ಞಾನ ನನಗೆ ಏಕೆ ಬೇಕು ಮತ್ತೆ ಹೇಗೆ ಬೇಕು ಅನ್ನೋ ಮಾಹಿತಿಯನ್ನು ಕೂಡ ಮಿದುಳಿಗೆ ನೀಡಬೇಕು. ಆಗ ಮಾತ್ರ ಮಿದುಳು ಅದನ್ನ ನೆನ್ಪಿಟ್ಕೊಳ್ಳತ್ತೆ. ಈಗ ಉದಾಹರಣೆಗೆ ನೀವು ಯಾವುದೋ ಒಂದು ಸಿನಿಮಾ ಹಾಡನ್ನ ಕೇಳಿದ್ರಿ ಅಂತ ಇಟ್ಕೊಳ್ಳಿ. ನಿಮಗೆ ಆ ಹಾಡು ಇಷ್ಟ ಆಯ್ತು, ಅದರ ಮ್ಯೂಸಿಕ್ ಇಷ್ಟ ಇರ್ಬೋದು, ಅಥವಾ ಅದರಲ್ಲಿ ಇರುವಂತ ಪದಗಳು ನಿಮ್ಗೆ ಇಷ್ಟ ಆಯ್ತು. ಹಾಗಾಗಿ ಏನ್ ಮಾಡಿದ್ರಿ, ಅದನ್ನ ಪದೇ ಪದೇ ಹೇಳ್ಕೊಳ್ತಾ ಹೋದ್ರಿ, ಪದೇ ಪದೇ ಕೇಳ್ತಾ ಹೋದ್ರಿ. ಆಗ ಮಿದುಳು ಏನ್ ಮಾಡ್ತಪ್ಪ ಅಂತ ಹೇಳಿದ್ರೆ, ಓ ಇದು ಬಹಳ ಮುಖ್ಯ, ಯಾಕಂದ್ರೆ ಪದೇ ಪದೇ ಕೇಳ್ತಾ ಇದ್ದೀನಿ, ಪದೇ ಪದೇ ಇದನ್ನ ನಾನು ಕೇಳ್ತಾ ಬರ್ತಾ ಇದ್ದೀನಿ, ಓ ನನಗಿದು ಪದೇ ಪದೇ ಕೇಳಿಸ್ತಾ ಇದೆ, ಇದು ಮುಖ್ಯವಾದದ್ದು, ಪದೇ ಪದೇ ನೋಡ್ತಾ ಇದ್ದೀನಿ, ಇದು ಮುಖ್ಯವಾದದ್ದು ಅಂತ ಹೇಳಿ ಅದನ್ನೇನ್ ಮಾಡತ್ತೆ, ನೆನಪಿನ ಕೋಶದಲ್ಲಿ ಇಟ್ಕೊಂಡ್ಬಿಡತ್ತೆ. ಅದೇ ನೀವು ಟೆನ್ಸಸ್ ಅನ್ನ, ನಾನೀಗ ಹೆಲ್ಪಿಂಗ್ ವರ್ಬ್ ಅಂತ ಹೇಳಿದೆ, ಓ ಇವತ್ತು ಕೇಳ್ಬಿಟ್ಟು ಮತ್ತೆ ನೀವು ಅದ್ರ ಕಡೆ ಗಮನ ಕೊಡದೆ ಹೋದ್ರೆ, ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡದೆ ಹೋದ್ರೆ, ನಿಮ್ಮ ಮಿದುಳು ಏನ್ ಯೋಚನೆ ಮಾಡತ್ತಪ್ಪ ಅಂತ ಹೇಳಿದ್ರೆ, ಓ ಇದು ಮುಖ್ಯ ಅಲ್ಲ, ಇದು ಬೇಕಾಗಿಲ್ಲ ಅಂತ ಹೇಳಿ ಅದನ್ನ ತನ್ನ ನೆನಪಿನ ಕೋಶದಿಂದ ಹೊರಗಡೆ ಕಳಿಸ್ಬಿಡತ್ತೆ. ಈಗ ಒಂದು ಲೋಟದಲ್ಲಿ ನೀರು ಹಾಕಿಟ್ಟಿರ್ತೀವಿ, ಎಲ್ಲಿ ತನಕ ಲೋಟದಲ್ಲಿ ನೀರಿರುತ್ತೋ ಅಲ್ಲಿ ತನಕ ಲೋಟದ ತುಂಬಾ ನೀರಿರುತ್ತೆ. ಅದನ್ನ ಮತ್ತೆ ಬಳಸದೆ ಹೋದ್ರೆ ಏನಾಗತ್ತೆ, ಅವಾಗ ಆ ನೀರಿಗೆ ಧೂಳು ಮಣ್ಣು ಎಲ್ಲ ಸೇರ್ಕೊಂಡು ಗಲೀಜಾಗತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಆ ನೀರನ್ನ ಹೊರಗಡೆಗೆ ಚೆಲ್ತೀವಿ. ಅದೇ ನಮಗೆ ನೀರು ಮುಖ್ಯ ಅಂತ ಹೇಳಿದ್ರೆ, ಒಂದು ಬಾಟಲ್ಗೆ ಹಾಕಿ ಅದಕ್ಕೊಂದು ಮುಚ್ಚಳ ಹಾಕಿ, ಅಥವಾ ಒಂದು ಪಾತ್ರೆಗೆ ಹಾಕಿ ಅದರ ಮೇಲೊಂದು ಮುಚ್ಚಳವನ್ನ ಪ್ಲೇಟ್ ಅನ್ನ ಮುಚ್ಚಿ ಜೋಪಾನ ಮಾಡ್ತೀವಿ ಅಲ್ವಾ. ಹಾಗೆ ಇಂಗ್ಲಿಷನ್ನ ನೀವು ಕಲಿಬೇಕು ಅಂತ ಹೇಳಿದಾಗ ಹೀಗೆ ಜೋಪಾನ ಮಾಡುವ ಅಭ್ಯಾಸವನ್ನ ಮಾಡ್ಕೊಳ್ಬೇಕು. ನೋಡಿ, ಹೆಲ್ಪಿಂಗ್ ವರ್ಬ್ ಅಂತ ಹೇಳಿದಾಗ ನಾನು ನಿಮಗೆ ಪ್ಯಾಟ್ರನ್ ಅನ್ನೋ ಪದನ ಹೇಳ್ತಾ ಬಂದಿದ್ದೀನಿ. ಈ ಪ್ಯಾಟ್ರನ್ಗಳನ್ನ ನೀವು ಗುರುತಿಸ್ಬೇಕು. ಈ ಪ್ಯಾಟ್ರನ್ಗಳು ಏನು ಅಂತ ಹೇಳೋದಿಕ್ಕೆ ಮೊದಲು, ಹೆಲ್ಪಿಂಗ್ ವರ್ಬ್ಗಳು ಇಂಗ್ಲಿಷ್ನಲ್ಲಿ ಯಾಕೆ ಬಳಕೆ ಆಗ್ತವೆ ಅನ್ನೋದನ್ನ ಕಳೆದ ತರಗತಿಯಲ್ಲಿ ನಾನು ನಿಮಗೆ ಹೇಳಿದ್ದೆ, ಅದನ್ನ ಮತ್ತೆ ನೆನಪು ಮಾಡ್ಕೊಳ್ಳೋಣ. ನೆನಪಾಯ್ತಾ? ಸ್ವಲ್ಪ ಯೋಚನೆ ಮಾಡಿ, ನೆನಪು ಮಾಡ್ಕೊಳ್ಳಿ. ನಿಮ್ಮ ನೋಟ್ಬುಕ್ ಅನ್ನ ಒಮ್ಮೆ ತೆಗೆದು ನೋಡಿ, ಹೆಲ್ಪಿಂಗ್ ವರ್ಬ್ಗಳು ಇಂಗ್ಲಿಷ್ನಲ್ಲಿ ಯಾಕೆ ಬಳಕೆ ಆಗ್ತವೆ, ನೆನಪಾಯ್ತಾ?
ನಿಮ್ಮ ನೋಟ್ಬುಕ್ ಅಲ್ಲಿ

ಬರ್ಕೊಂಡಿದ್ದೀರಿ ನೋಡಿ. ಇಂಗ್ಲಿಷ್ನಲ್ಲಿ ಕ್ರಿಯೆಯನ್ನು ಸೂಚಿಸುವ ಕ್ರಿಯಾಪದಗಳು ಸ್ವತಃ ನೆಗೆಟಿವ್ ಆಗುವುದಿಲ್ಲ. ಸ್ಪೀಕ್ ಅನ್ನೋದು ಸ್ಪೀಕ್ ನಾಟ್ ಆಗಿ ಬಳಕೆ ಆಗುವುದಿಲ್ಲ. ಕನ್ನಡದಲ್ಲಿ ಮಾತನಾಡುವುದಿಲ್ಲ, ಮಾತನಾಡಿದೆ ಮಾತನಾಡಲಿಲ್ಲ ಅಂತ ಹೇಳಿ ಬಳಕೆ ಮಾಡ್ತೀವಿ. ಇದು ಕನ್ನಡದ ಪ್ಯಾಟ್ರನ್. ಇಂಗ್ಲಿಷಿನ ಪ್ಯಾಟ್ರನ್ ಏನು? ಸ್ಪೀಕ್, ಡು ನಾಟ್ ಸ್ಪೀಕ್, ಡಸ್ ನಾಟ್ ಸ್ಪೀಕ್ ಅಂತ ಹೇಳಬೇಕು. ಸ್ಪೋಕ್ ಮಾತನಾಡಿದೆ, ಡಿಡ್ ನಾಟ್ ಸ್ಪೀಕ್ ಮಾತನಾಡಲಿಲ್ಲ ಅಂತ ಹೇಳಬೇಕು. ಅಲ್ಲ ಸರ್, ಇದು ಯಾಕೆ ಹಿಂಗೆ ಅನ್ನೋ ಪ್ರಶ್ನೆ ನಿಮಗೆ ಬರಲೇಬೇಕು. ಬಂದಿದ್ರೆ ಗುಡ್, ಕಳೆದ ತರಗತಿಯಲ್ಲೂ ಈ ಪ್ರಶ್ನೆ ಬರಬೇಕು ಅಂತ ಹೇಳಿದ್ದೆ, ಅದಕ್ಕೆ ಉತ್ತರವನ್ನು ಹೇಳಿದ್ದೆ, ನೆನಪಿದೆಯಾ? ಹಾ, ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಇಂಗ್ಲಿಷ್ ಮಾತೃಭಾಷೆಯಾಗಿ ಹೊಂದಿರುವ ಇಂಗ್ಲೆಂಡಿನ ಜನ ಏನಿದ್ದಾರೆ, ಆ ಜನ ಈ ವ್ಯವಸ್ಥೆಯನ್ನ ಸರಿ ಅಂತ ಒಪ್ಕೊಂಡಿದ್ದಾರೆ. ಸ್ಪೀಕ್ ನಾಟ್ ಅನ್ನೋದು ತಪ್ಪು, ಡು ನಾಟ್ ಸ್ಪೀಕ್, ಡಸ್ ನಾಟ್ ಸ್ಪೀಕ್ ಅನ್ನೋದು ಇಂಗ್ಲಿಷ್ ಭಾಷೆಯಲ್ಲಿ ಸರಿಯಾದಂತಹ ಕ್ರಮ, ಸರಿಯಾದ ವಿಧಾನ ಅಂತ ಅವರು ಅದನ್ನು ಸ್ವೀಕರಿಸಿದ್ದಾರೆ. ನಮ್ಮ ಕೆಲಸ ಏನು? ನಾವು ಅವರ ಭಾಷೆಯನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಅವರು ಆ ಭಾಷೆಯನ್ನು ಹೇಗೆ ಬಳಸ್ತಾರೋ ಹಾಗೆ ನಾವು ಬಳಸಬೇಕು. ಅಲ್ಲ ಸರ್, ಹಂಗೆ ಯಾಕೆ ಬಳಸಬೇಕು ಅಂತ ನಿಮಗೆ ಮತ್ತೆ ಪ್ರಶ್ನೆ ಬರಬೇಕು. ಒಳ್ಳೆ ಪ್ರಶ್ನೆ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ಭಾಷೆಯನ್ನು ನಾವು ಮಾತುಕತೆಗೆ ಬಳಸ್ಕೊಳ್ತೀವಿ. ನಾನು ಹೇಳಿದ್ದನ್ನು ನೀವು ಕೇಳ್ತೀರಿ, ನೀವು ಹೇಳಿದ್ದನ್ನು ನಾನು ಕೇಳ್ತೇನೆ. ನೀವು ಹೇಳಿದ್ದು ನನಗೆ ಅರ್ಥ ಆಗಬೇಕು, ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಬೇಕು. ಈಗ ಉದಾಹರಣೆಗೆ, ನಾನು ಇಂಗ್ಲಿಷ್ ಭಾಷೆಯನ್ನು ಕನ್ನಡದ ಭಾಷೆಯ ಮೂಲಕ ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಈಗ ನಾನು ಇಲ್ಲ ಮಾತನಾಡು, ಇಲ್ಲ ಕೇಳಿಸು ಅಂತ ಹೇಳಿದ್ರೆ ಏನು ಹೇಳ್ತಿದ್ದಾರೆ ಇವರು ಅಂತ ಪ್ರಶ್ನೆ ಬರುತ್ತೆ. ಮಾತನಾಡುವುದಿಲ್ಲ, ಕೇಳಿಸಿಕೊಳ್ಳುವುದಿಲ್ಲ ಅಂತ ಹೇಳಿದ್ರೆ, ಓ ಇಲ್ಲ ಕೆಲಸ ಮಾಡಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅರ್ಥ ಆಗತ್ತೆ. ಯಾಕೆ? ಕನ್ನಡದಲ್ಲಿ ಬಳಕೆ ಹೀಗಿದೆ ಅಂತ ಹೇಳಿ ನಿಮಗೂ ಗೊತ್ತು, ನನಗೂ ಗೊತ್ತು. ಹಾಗಾಗಿ ನಾನು ಹೇಳೋದು ನಿಮ್ಗೆ ಅರ್ಥ ಆಗತ್ತೆ, ನೀವು ಹೇಳೋದು ನನಗೆ ಅರ್ಥ ಆಗತ್ತೆ. ಹಾಗೆ ಇಂಗ್ಲಿಷ್ನಲ್ಲಿ ಒಂದು ಸರಿಯಾದ ವ್ಯವಸ್ಥೆ ಅಂತ ಹೇಳಿ ಗುರುತಿಸಿದ್ದಾರೆ. ಅದನ್ನು ನಾನು ಮತ್ತೆ ನೀವು ಹಾಗೆ ಬಳಸಿದ್ರೆ ನಾನು ಹೇಳೋದು ನಿಮ್ಗೆ ಅರ್ಥ ಆಗತ್ತೆ, ನೀವು ಹೇಳೋದು ನನಗೆ ಅರ್ಥ ಆಗತ್ತೆ. ಹಿಂದೆ ಹೋದ್ರೆ ನಾನು ಹೇಳೋದು ನಿಮಗೆ ಗೊತ್ತಾಗೋದಿಲ್ಲ, ನೀವು ಹೇಳೋದು ನನಗೆ ಗೊತ್ತಾಗೋದಿಲ್ಲ. ಅವಾಗ ಏನಾಗತ್ತೆ? ಕರೆಕ್ಟ್, ಕನ್ಫ್ಯೂಷನ್ ಕ್ರಿಯೇಟ್ ಆಗತ್ತೆ, ಗೊಂದಲ ಸೃಷ್ಟಿಯಾಗತ್ತೆ. ಯಾವಾಗ ಗೊಂದಲ ಸೃಷ್ಟಿಯಾಗತ್ತೆ ಆಗ ಏನಾಗತ್ತೆ? ಜಗಳ ಆಗತ್ತೆ ಅಥವಾ ಮುನ್ಸ್ಕೊಳ್ಬೇಕಾಗತ್ತೆ. ಅಂದ್ರೆ ಒಬ್ರು ಹೇಳಿದ್ದು ಇನ್ನೊಬ್ಬರಿಗೆ ಗೊತ್ತಾಗಲ್ಲ, ಅವ್ರು ಹೇಳಿದ್ದು ಇವ್ರಿಗೆ ಗೊತ್ತಾಗಲ್ಲ. ಸೊ ಅಲ್ಲಿ ಕಮ್ಯುನಿಕೇಶನ್ ಆಗೋದಿಲ್ಲ. ಕನ್ನಡದಲ್ಲಿ ಸಂವಹನ ಅಂತ ಒಂದು ಪದ ಇದೆ. ಸಂವಹನ ಅಂದ್ರೆ ನೀವು ಒಬ್ಬರು ಹೇಳಿದ್ದು ಇನ್ನೊಬ್ಬರಿಗೆ, ಇನ್ನೊಬ್ಬರು ಹೇಳಿದ್ದು ಇವರಿಗೆ ಅರ್ಥ ಆಗಬೇಕು. ಒಪ್ಪುವುದು ತಿರಸ್ಕರಿಸೋದು ಬೇರೆ ಪ್ರಶ್ನೆ. ನನಗೆ ಸರಿ ಅನ್ನಿಸ್ಬಹುದು, ಸರಿ ಅಲ್ಲ ಅಂತ ಅನ್ನಿಸ್ಬಹುದು. ಆದರೆ ನಾನು ಹೇಳಿದ್ದು ನಿಮಗೆ, ನೀವು ಹೇಳಿದ್ದು ನನಗೆ ಗೊತ್ತಾಗಬೇಕು. ಹಾಗಾಗಿ ಯಾಕೆ ಇಂಗ್ಲಿಷ್ನಲ್ಲಿ ಇದೇ ವ್ಯವಸ್ಥೆ ಇರಬೇಕು ಅಂತ ಪ್ರಶ್ನೆ ಇದ್ದರೆ, ಕನ್ನಡದಲ್ಲೂ ಕೂಡ ಇದೇ ಸರಿಯಾದ ವ್ಯವಸ್ಥೆ ಅನ್ನುವಂತಹ ಒಂದು ಪ್ಯಾಟ್ರನ್ ಇದೆ ಅನ್ನೋದನ್ನು ನೀವು ಗುರುತಿಸಬೇಕು. ನೋಡಿ, ಲ್ಯಾಂಗ್ವೇಜಿಗೆ ಒಂದು ರೀತಿ ನೀತಿ ಇರುತ್ತೆ. ಯಾವುದೇ ಲ್ಯಾಂಗ್ವೇಜಿಗೆ ಒಂದು ರೀತಿ ನೀತಿ ಇರುತ್ತೆ. ಈಗ ಇಂಗ್ಲಿಷ್ನಲ್ಲಿ ಹೆಲ್ಪಿಂಗ್ ವರ್ಬ್ಗಳನ್ನು ವೈ ಬಳಕೆ ಮಾಡ್ತೇವೆ, ಯಾಕೆ ಬಳಕೆ ಮಾಡ್ತೇವೆ, ವೈ ಆರ್ ದೇ ಯೂಸ್ಡ್ ಅಂತ ಹೇಳಿ ನಿಮಗೆ ವಿವರಿಸ್ತೆ. ನಾವೀಗ ಹೌ ಆರ್ ದೇ ಯೂಸ್ಡ್ ಅಂತ ಹೇಳಿ ನೋಡೋಣ. ಹೌ, ಹೇಗೆ ಬಳಕೆ ಮಾಡ್ತಾರೆ. ಈಗ ಹೆಲ್ಪಿಂಗ್ ವರ್ಬ್ಗಳ ಪಟ್ಟಿಯನ್ನ ಕಳೆದ ತರಗತಿಯಲ್ಲಿ ನಾವು ಮಾಡಿದ್ವಿ ಅಲ್ವಾ. ನೋಡಿ, ಒಂದು ಈಸ್, ಆಮ್, ಆರ್, ಇವುಗಳನ್ನ ಹೆಲ್ಪಿಂಗ್ ವರ್ಬ್ ಆಗಿ ಬಳಸಿದಾಗ ಆಮ್ ನಾಟ್ ಆಗತ್ತೆ, ಈಸ್ ನಾಟ್ ಆಗತ್ತೆ, ಆರ್ ನಾಟ್ ಆಗತ್ತೆ. ಇದನ್ನ ಬರಿಬೇಕಾದ್ರೆ ಈಸ್ ನಾಟ್, ಆಮ್ ನಾಟ್, ಆರ್ ನಾಟ್.

ನಾಟ್ ಅಂತ ಹೇಳಿ ಮರೀತೇವೆ. ಮಾತಾಡಬೇಕಾದ್ರೆ ಇಸಂಟ್, ಇಸಂಟ್ ಅಂದರೆ ಬರೆಯೋ ಅಂತ ರೀತಿ ಹೇಗಿರುತ್ತಪ್ಪ ಅಂದರೆ ಐ ಎಸ್ ಎನ್ ಅಪೋಸ್ಟ್ರಫೆ, ಸಿಂಗಲ್ ಇನ್ವರ್ಟೆಡ್ ಕಾಮ ಹಾಕ್ತಿವಲ್ಲ ಅದನ್ನ ಅಪೋಸ್ಟ್ರಫೆ ಅಂತ ಹೇಳ್ತೀವಿ. ಇಸಂಟ್, ಆರಂಟ್, ಎ ಆರ್ ಇ ಎನ್ ಅಪೋಸ್ಟ್ರಫೆ ಟಿ, ಆರಂಟ್. ಆದರೆ ಆಮಂಟ್ ಅನ್ನೋ ಪದ ಇಂಗ್ಲಿಷ್ನಲ್ಲಿ ಇಲ್ಲ, ಅದನ್ನ ಏನ್ ಮಾಡಬೇಕಾಗತ್ತೆ, ಐಮ್ ನಾಟ್ ಅಂತ ಹೇಳಬೇಕು. ಐ ಅಪೋಸ್ಟ್ರಫೆ ಎಂ ಮತ್ತೆ ಗ್ಯಾಪ್ ಕೊಟ್ಟು ಎನ್ ಓ ಟಿ ನಾಟ್ ಅಂತ ಬರಿಬೇಕು. ಐಮ್ ನಾಟ್. ಯಾಕೆ ಸರ್ ಹೀಗೆ ಅಂತ ನಿಮಗೆ ಪ್ರಶ್ನೆ ಬರಬೇಕು, ಬಂದಿದ್ರೆ ಕರೆಕ್ಟ್. ಔಟ್ ಮೂಮೆಂಟ್ ಅನ್ನೋ ಪದನ ಬಳಸಲ್ಲ, ಐಮ್ ನಾಟ್ ಅಂತ ಹೇಳಿ ಬಳಸ್ತಾರೆ. ಸೊ ಐಮ್ ನಾಟ್ ಆಯ್ತು, ಇಸಂಟ್ ಆಯ್ತು, ಆರಂಟ್ ಆಯ್ತು. ಹಾಗೆ ಹ್ಯಾಸ್, ಹ್ಯಾವ್, ಹ್ಯಾಡ್ ಜೊತೆಗೂ ಕೂಡ ಹೆಲ್ಪಿಂಗ್ ವರ್ಬ್ಗಳನ್ನ ಬಳಕೆ ಮಾಡಬಹುದು, ಮಾಡ್ತಾರೆ. ಹ್ಯಾಸ್ ನಾಟ್, ಹ್ಯಾವ್ ನಾಟ್, ಹ್ಯಾಡ್ ನಾಟ್. ಹ್ಯಾವಂಟ್ ಅಂತ ಬಳಕೆ ಮಾಡ್ತಾರೆ, ಹ್ಯಾಸಂಟ್ ಅಂತ ಬಳಕೆ ಮಾಡ್ತಾರೆ, ಹ್ಯಾಡಂಟ್ ಅಂತ ಹೇಳಿ ಬಳಕೆ ಮಾಡ್ತಾರೆ ಅಂತ. ಡಸ್, ಡಿಡ್ ಈ ಪದಗಳ ಜೊತೆಗೂ ಕೂಡ ನಾಟ್ ಪದ ಬಳಕೆ ಆಗತ್ತೆ. ಡೂ, ಡಸ್, ಡಿಡ್ ಇವುಗಳನ್ನ ಹೆಲ್ಪಿಂಗ್ ವರ್ಬ್ ಆಗಿ ನಾವು ಇಂಗ್ಲಿಷ್ ನಲ್ಲಿ ಬಳಸಿದಾಗ ಡೂ ಇರುವುದು ಡೂ ನಾಟ್, ಡಸ್ ನಾಟ್, ಡಿಡ್ ನಾಟ್ ಆಗಿ ಬಳಕೆ ಆಗತ್ತೆ. ಡೂ ನಾಟ್, ಡೋಂಟ್, ಡಸ್ ನಾಟ್, ಡಸಂಟ್. ಡಸ್ ಸ್ಪೆಲ್ಲಿಂಗ್ ಅನ್ನ ಅಭ್ಯಾಸ ಮಾಡ್ಕೊಳ್ಳಿ ಸರಿಯಾಗಿ, ಡಿ ಒ ಇ ಎಸ್ ತುಂಬಾ ಸರಿ ನಾನು ಗಮನಿಸಿದ್ದೇನೆ, ಡಿ ಒ ಎಸ್ ಇ ಅಂತ ಬರೆಯೋ ಅಭ್ಯಾಸ ಜಾಸ್ತಿ, ಅದು ದೋಸೆ ಆಗ್ಬಿಡತ್ತೆ. ಆದರೆ ನಮಗ್ ಬೇಕಾಗಿರೋ ಪದ ಯಾವುದು, ಡಿ ಒ ಇ ಎಸ್, ಡಸ್. ಡಸ್, ಡಸಂಟ್, ಡಿಡ್ ನಾಟ್, ಡಿಡಂಟ್ ಆಗತ್ತೆ. ಸೊ ಈ ಡಿಡಂಟ್ ಅಂತ ಹೇಳೋದು ಯಾವಾಗ, ಮಾತಾಡಬೇಕಾದ್ರೆ. ಡೋಂಟ್, ಡಸಂಟ್, ಹ್ಯಾವಂಟ್, ಹ್ಯಾಸಂಟ್, ಹ್ಯಾಡಂಟ್, ಇಸಂಟ್, ಆರಂಟ್, ಐಮ್ ನಾಟ್ ಈ ಎಲ್ಲ ಪದಗಳನ್ನ ಶಾರ್ಟ್ ಫಾರ್ಮ್ಸ್ ಅಂತ ಏನು ನಾವು ಹೇಳ್ತೀವಿ, ಇದನ್ನ ಶಾರ್ಟ್ ಫಾರ್ಮ್ಸ್ ಅಂತ ಹೇಳ್ತಾರೆ. ನಿಮಗೆ ತರಗತಿನಲ್ಲಿ ಟೀಚರ್ಸ್ ಇದನ್ನ ಹೇಳಿರ್ತಾರೆ. ಇದನ್ನ ಮಾತಾಡಬೇಕಾದ್ರೆ ಬಳಸಬೇಕು. ಇತ್ತಿಲ್ಲಿ ಒಂದು ಸಣ್ಣ ಸಮಸ್ಯೆ ಆಗತ್ತೆ. ಮಾತನಾಡುವ ರೀತಿ ಹೇಗಿರುತ್ತೆ ಅನ್ನೋದನ್ನ ಬರೆದು ತೋರಿಸಿ ಅಂತ ಹೇಳಿದಾಗ ಡೋಂಟ್, ಡಿಡಂಟ್, ಡಸಂಟ್, ಹ್ಯಾವಂಟ್, ಹ್ಯಾಸಂಟ್, ಹ್ಯಾಡಂಟ್ ಅಂತ ಹೇಳಿ ಶಾರ್ಟ್ ಫಾರ್ಮ್ಸ್ ಅಲ್ಲಿ ಬರೀತೀವಿ. ಆದರೆ ಡೂ ನಾಟ್ ಅಂತ ಹೇಳಿ ಪೂರ್ತಿ ನೀವು ಬರೀಬೇಕಾದ್ರೆ ಡೂ ಅನ್ನೋದು ಬೇರೆ ಪದ, ನಾಟ್ ಅನ್ನೋದು ಬೇರೆ ಪದ, ನಡುವೆ ನೀವು ಗ್ಯಾಪ್ ಅನ್ನ ಕೊಡ್ಬೇಕು. ಡೋಂಟ್ ಬರಿಬೇಕಾದ್ರೆ ಗ್ಯಾಪ್ ಇರೋದಿಲ್ಲ, ಡಿ ಒ ಎನ್ ಅಪಾಸ್ಟ್ರಫೆ ಟಿ, ಅದು ಡೋಂಟ್. ಆದ್ರೆ ಡು ನಾಟ್ ಅನ್ನ ಬರಿಬೇಕಾದ್ರೆ ಡೂ ಮತ್ತೆ ನಾಟ್ ನ ನಡುವೆ ಅಂತರ ಇರಬೇಕು, ಗ್ಯಾಪ್ ಇರಬೇಕು. ಗ್ಯಾಪ್ ಇಲ್ಲದೆ ಬರೆದ್ರೆ ತಪ್ಪಾಗತ್ತೆ. ಬಹಳಷ್ಟು ಸರಿ ಇಂಗ್ಲಿಷ್ ಅನ್ನ ಬರೆಯುವ ರೀತಿನಲ್ಲಿ ಮಾಡ್ಬಿಡ್ತೀವಿ, ಆಗ ಒಂದು ಪರೀಕ್ಷೆನಲ್ಲಿ ಮಾರ್ಕ್ಸ್ ಕಡಿಮೆ ಆಗ್ಬಿಡತ್ತೆ, ಅದು ಒಂದು ಸಮಸ್ಯೆ. ಇನ್ನೊಂದು ಸಮಸ್ಯೆ, ತಪ್ಪು ತಪ್ಪು ಇಂಗ್ಲಿಷ್ ಅನ್ನ ಬಳಕೆ ಮಾಡೋದು ನಮ್ಮ ಅಭ್ಯಾಸದಲ್ಲಿ ಸೇರ್ಕೊಂಡ್ಬಿಡತ್ತೆ. ಅವಾಗ ಮುಂದೆ ನಾವು ದೊಡ್ಡವರಾದಾಗ ಇಂಗ್ಲಿಷ್ ಅನ್ನ ಅಯ್ಯೋ ಏನಪ್ಪ ಇದು, ತಪ್ಪು ತಪ್ಪು ಇಂಗ್ಲಿಷ್ ಅನ್ನ ಬರೀತಾರೆ ಇವರು ಅಂತ ಹೇಳಿ ಓದ್ದವರು ನೋಡಿದವರು ನಮ್ಮ ಬಗ್ಗೆ ಅಭಿಪ್ರಾಯನ ಮಾಡ್ಕೊಂಡ್ಬಿಡ್ತಾರೆ. ಅವಾಗ ಇವನು ಇಂಗ್ಲಿಷೇ ಇಷ್ಟು ತಪ್ಪಾಗಿ ಬಳಸೋದಾದ್ರೆ ಇವ್ರಿಗೆ ಇಂಗ್ಲಿಷ್ ಗೊತ್ತಿಲ್ಲ, ಮತ್ತೆ ಇಂಗ್ಲಿಷಿನಿಂದ ಇವರಿಗೆ ಯಾವುದೇ ಪ್ರಯೋಜನ ಆಗಲ್ಲ ಅನ್ನುವಂಥ ಒಂದು ಅರ್ಥನೂ ಬಂದ್ಬಿಡುತ್ತೆ. ಹಾಗಾಗಿ ಇಂಗ್ಲಿಷನ್ನ ಸರಿಯಾಗಿ ಬರೆಯೋದನ್ನ ಮಾತಾಡೋದನ್ನ ಅಭ್ಯಾಸ ಮಾಡಿಕೊಳ್ಬೇಕು. ಡೂ ನಾಟ್, ಡೂ ಮತ್ತೆ ನಾಟ್ನ ನಡುವೆ ಗ್ಯಾಪ್ ಇರಬೇಕು. ಡೋಂಟ್ ಅಂತ ಹೇಳಿದಾಗ ಡಿ ಒ ಎನ್ ಅಪಾಸ್ಟ್ರಫೆ ಟಿ ಇರಬೇಕು. ಅದ್ಭುತಲ್ವಾ, ಇದನ್ನ ನೆನ್ಪಿಟ್ಕೊಳ್ತೀರಾ? ಆ ನೋಡಿ, ನಂತರ ವಿಲ್ ಮತ್ತು ಶಲ್ ಪದಗಳ ಜೊತೆನೂ ಕೂಡ ನಾಟ್ ನ ಬಳಕೆ ಮಾಡ್ತೇವೆ. ವಿಲ್ ಅನ್ನೋದು ಏನಾಗತ್ತೆ, ವಿಲ್ ನಾಟ್,

ಅದನ್ನ ಶಾರ್ಟ್ ಫಾರ್ಮ್ ಆಗಿ ಬಳಸಬೇಕಾದ್ರೆ ವೋಂಟ್ ಆಗತ್ತೆ. WON T ವೋಂಟ್. ಈ ವಾಂಟ್ ಪದನ ವಾಂಟ್ ಪದದ ಜೊತೆಗೆ ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು. ವಾಂಟ್ WANT WANT ವಾಂಟ್. ವಾಂಟ್ ಅಂದ್ರೆ ನನ್ನ ಅಗತ್ಯ, ವಾಂಟ್ ನನಗೆ ಬೇಡಿಕೆ, ನನಗದು ಬೇಕು. ವಾಂಟ್ ಐ ವಾಂಟ್ ವಾಟರ್, ನನಗೆ ನೀರು ಬೇಕು. ಐ ವಾಂಟ್ ಅ ಪೆನ್ಸಿಲ್, ನನಗೊಂದು ಪೆನ್ಸಿಲ್ ಬೇಕು, ಅದು ವಾಂಟ್. ವಾಂಟ್ ಅಂದ್ರೆ ವಿಲ್ ನಾಟ್ ಅನ್ನೋದ ಸಂಕ್ಷಿಪ್ತ ರೂಪ. ಶಾರ್ಟ್ ಫಾರ್ಮ್ ಏನಾಗುತ್ತೆ? ವಾಂಟ್. ಐ ವಾಂಟ್ ಕಮ್ ಟುಮಾರೋ, ನಾನು ನಾಳೆ ಬರೋದಿಲ್ಲ. ಐ ವಿಲ್ ನಾಟ್ ಕಮ್ ಟುಮಾರೋ, ಅದೇನಾಗತ್ತೆ? ಐ ವಾಂಟ್ ಕಮ್ ಟುಮಾರೋ ಆಗತ್ತೆ. ಹಾಗೆ ಶಲ್ ನಾಟ್ ಅಂತಿದ್ರೆ ಶಾಂಟ್ SHAN TT ಶಾಂಟ್ ಆಗಿ ಬಳಕೆ ಮಾಡ್ತೀವಿ. ವಿಲ್ ಮತ್ತೆ ಶಲ್ ಬಳಕೆ ನಡುವೆ ಸ್ವಲ್ಪ ವ್ಯತ್ಯಾಸ ಇದೆ. ಅವುಗಳನ್ನ ಭವಿಷ್ಯದ ಸೂಚನೆಯನ್ನ ಕೊಡ್ಲಿಕ್ಕೆ, ಅಂದ್ರೆ ಫ್ಯೂಚರ್ ಟೆನ್ಸ್ ನ ಭಾಗವಾಗಿ ಬಳಕೆ ಮಾಡ್ತೀವಿ. ಅದರ ಬಗ್ಗೆ ಮುಂದೆ ಇನ್ನೊಂದು ತರಗತಿಯಲ್ಲಿ ನಾನು ವಿವರವಾಗಿ ಹೇಳ್ತೇನೆ. ಆದರೆ ಈ ತರಗತಿನಲ್ಲಿ ನನ್ನ ಉದ್ದೇಶ ಇದ್ದದ್ದು ಈ ಹೆಲ್ಪಿಂಗ್ ವರ್ಬ್ಗಳು ಹೇಗೆ ಬಳಕೆ ಆಗ್ತವೆ ಅನ್ನೋದನ್ನ ನಿಮಗೆ ಅರ್ಥ ಮಾಡಿಸೋದಿತ್ತು. ಮೇನ್ ವರ್ಬ್ ಅನ್ನೋದು ಒಂದು ಭಾಗ ಇದೆ. ಮೇನ್ ವರ್ಬ್ ಅಂದ್ರೆ ಕ್ರಿಯೆನ ಹೇಳುವಂತಹದ್ದು. ಹೆಲ್ಪಿಂಗ್ ವರ್ಬ್ ಅಂದ್ರೆ ಆ ಕ್ರಿಯೆಯನ್ನ ಸೂಚಿಸುವಂತಹ ಪದಗಳನ್ನ ನೆಗೆಟಿವ್ ಮಾಡ್ಲಿಕ್ಕೆ ಸಹಾಯ ಮಾಡುವಂತಹ ಗುಂಪಿನ ಪದಗಳನ್ನ ಹೆಲ್ಪಿಂಗ್ ವರ್ಬ್ ಅಂತ ಹೇಳಿ ಹೇಳ್ತೇವೆ. ಸೊ ಹಾಗಾಗಿ ಇಂಗ್ಲಿಷ್ ನಲ್ಲಿ ಕೆಲಸನ ಹೇಳುವಂತ ಪದಗಳು ಮಾತ್ರ ನೆಗೆಟಿವ್ ಸ್ವತಃ ಆಗೋದಿಲ್ಲ, ಸ್ವತಃ ನೆಗೆಟಿವ್ ಆಗೋದಿಲ್ಲ. ಆದ್ರೆ ಹೆಲ್ಪಿಂಗ್ ವರ್ಬ್ ಆಗಿ ಕೆಲಸ ಮಾಡುವಂತಹ ವರ್ಬ್ಗಳೇನಿದಾವೆ ಅವು ನೆಗೆಟಿವ್ ಆಗ್ತವೆ. ಅದನ್ನ ನಿಮಗೆ ಅರ್ಥ ಮಾಡಿಸೋದಿತ್ತು. ಈಸ್ ನಾಟ್ ಆಗತ್ತೆ, ಆದ್ರೆ ಗಿವ್ ನಾಟ್ ಅವಕಾಶ ಇಲ್ಲ. ಗೋಯಿಂಗ್ ನಾಟ್ ಅವಕಾಶ ಇಲ್ಲ. ಕಮಿಂಗ್ ನಾಟ್ ಅವಕಾಶ ಇಲ್ಲ. ಅವುಗಳನ್ನ ಗೋಯಿಂಗ್ ಅಥವಾ ಕಮಿಂಗ್ ಅನ್ನ ನೆಗೆಟಿವ್ ಮಾಡಬೇಕು ಅಂತ ಹೇಳಿದ್ರೆ ಇಸಂಟ್ ಗೋಯಿಂಗ್ ಅಥವಾ ವಾಸಂಟ್ ಗೋಯಿಂಗ್ ಅಂತ ಹೇಳಬೇಕು. ನೋಡಿ, ವಾಸ್ ಮತ್ತೆ ವರ್ ಅನ್ನುವ ಎರಡು ಪದಗಳಿದಾವೆ. ವಾಸ್ ನಾಟ್ ಅಂತ ಆಗ್ಬೇಕು, ವರ್ ನಾಟ್ ಅಂತ ಆಗ್ಬೇಕು. ಸಂಕ್ಷಿಪ್ತ ರೂಪ ಶಾರ್ಟ್ ಫಾರ್ಮ್ ಆಗಿ ಅಂದ್ರೆ ಮಾತನಾಡುವ ಸಂದರ್ಭದಲ್ಲಿ ವಾಸ್ ನಾಟ್ ಅನ್ನೋದನ್ನ ವಾಸಂಟ್ WASN TT ವಾಸಂಟ್ ಅಂತ ಬಳಸಬೇಕು. ವರ್ ನಾಟ್ ಅನ್ನೋದನ್ನ ವರಂಟ್ WERENOT ಅದು ವರ್ ನಾಟ್. ವರಂಟ್ ಅಂತ ಹೇಳಿದ್ರೆ WERENT ವರಂಟ್ ಅಂತ ಹೇಳಿ ತಿಳಿಸ್ಬೇಕು. ಸೊ ಈ ಪದಗಳು ಹೆಲ್ಪಿಂಗ್ ವರ್ಬಿನ ಪದಗಳು ಸ್ವತಃ ನೆಗೆಟಿವ್ ಆಗ್ತವೆ, ಮತ್ತವು ಹೇಗೆ ನೆಗೆಟಿವ್ ಸ್ವರೂಪವನ್ನ ಬರಿಬೇಕಾದ್ರೆ ತೆಗೆದುಕೊಳ್ತವೆ, ಮಾತಾಡಬೇಕಾದ್ರೆ ಅವು ಹೇಗೆ ಉಚ್ಚರಿಸಲ್ಪಡ್ತವೆ ಅನ್ನುವಂತಹ ಒಂದು ಅಂಶವನ್ನ ನಾನು ನಿಮಗೆ ಈ ತರಗತಿಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಸೊ ಹೀಗೆ ಹೆಲ್ಪಿಂಗ್ ವರ್ಬ್ಗಳು ಏನು ಅದನ್ನ ನಿಮಗೆ ಹೇಳ್ಕೊಟ್ಟಿದ್ದೇನೆ. ಏಕೆ, ಯಾಕೆ ಬಳಕೆ ಆಗ್ತವೆ, ವೈ, ಮತ್ತೆ ಈ ತರಗತಿಯಲ್ಲಿ ಹೇಗೆ ಬಳಕೆ ಆಗ್ತವೆ, ಹೌ ಆರ್ ದೇ ಯೂಸ್ಡ್ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನೀವಿದನ್ನ ಒಂದು ನೋಟ್ಬುಕ್ಕಲ್ಲಿ ಗುರುತಾಕೊಂಡಿದ್ದೀರಿ, ಮತ್ತೆ ಇದನ್ನ ಓದ್ತೀರಿ, ನಿಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡ್ತೀರಿ. ಈ ಎರಡು ಕೆಲಸಗಳನ್ನ ಮಾಡಿದಾಗ ಮಾತ್ರ ಈ ಹೆಲ್ಪಿಂಗ್ ವರ್ಬ್ಗಳು ಏನು, ಏಕೆ ಮತ್ತು ಹೇಗೆ ಇಂಗ್ಲಿಷ್ನಲ್ಲಿ ಬಳಕೆ ಆಗ್ತವೆ ಅನ್ನುವಂಥ ಜ್ಞಾನ ನಿಮ್ಮ ಮಿದುಳಿನಲ್ಲಿ ಉಳ್ಕೊಳ್ಳುತ್ತೆ. ನಿಮ್ಮ ನೆನಪಾಗಿ ಅದು ಉಳ್ಕೊಂಡು ನಿಮಗೆ ಅಗತ್ಯ ಬಂದಾಗ ಬಳಕೆ ಮಾಡಲಿಕ್ಕೆ ಅವಕಾಶ ಮಾಡುತ್ತೆ ಅನ್ನುವುದನ್ನು ಕೂಡ ನೀವು ಅರ್ಥ ಮಾಡಿಕೊಂಡಿದ್ದೀರಿ, ನೆನಪಲ್ಲಿಟ್ಕೊಂಡಿರ್ತೀರಿ, ಮತ್ತೆ ಈ ಕುರಿತು ಎಚ್ಚರದಿಂದ ಇರ್ತೀರಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ನೀವು ಭೇಟಿಯಾಗೋಣ. ಇಲ್ಲಿವರೆಗೆ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಹೆಲ್ಪಿಂಗ್ ವರ್ಬ್ಗಳ ಬಳಕೆ ಹೇಗಿರುತ್ತದೆ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು, ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸ ಪ್ರಶಸ್ತಿ ವಿಜೇತರು ಹಾಗೂ ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ್ ಆರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹ

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ. ಜಾನಪದ ಸೊಗಡಿನ ಕಾರ್ಯಕ್ರಮ

ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನಾಗರಿಕ ಸೇವೆಗಳ ಸುಧಾರಣೆಗೆ ಕೃತಕ ಬುದ್ಧಿಮತ್ತೆ ಆಧಾರಿತ ಧ್ವನಿ ತಂತ್ರಜ್ಞಾನಗಳ ಬಳಕೆ ಒತ್ತು, ಸಚಿವ ಪ್ರಿಯಾಂಕ್ ಖರ್ಗೆ. ಚಿತ್ರದುರ್ಗ, ಕೊಪ್ಪಳ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಸಚಿವರಿಂದ ಬರ ಪರಿಶೀಲನೆ. ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆ ಹಲವು ಶಾಸಕರಿಂದ ಬಹಿರಂಗ ಅಸಮಾಧಾನ, ಬಾಗೇಪಲ್ಲಿಯಲ್ಲಿ ಪ್ರತಿಭಟನೆ. ರೈತರಿಗೆ ಸರ್ಕಾರ ಶೀಘ್ರವೇ ಬರ ಪರಿಹಾರ ಘೋಷಿಸುವಂತೆ ಬಿಜೆಪಿ ಆಗ್ರಹ. ಅತ್ಯಾಧುನಿಕ ಧ್ವನಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುತ್ತಿರುವ ಜಾಗತಿಕ ಕೃತಕ ಬುದ್ಧಿಮತ್ತೆ ಸಂಸ್ಥೆ 11 Labs ತಂಡದೊಂದಿಗೆ ಗೃಹ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಇಂದು ಸಭೆ ನಡೆಸಿದರು. ಸಭೆಯಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಸ್ವಯಂಚಾಲಿತ ಧ್ವನಿ ರೂಪಾಂತರ ತಂತ್ರಜ್ಞಾನ, ಬಹುಭಾಷಾ ಧ್ವನಿ ಸೇವೆಗಳು ಹಾಗೂ ಸಂವಾದಾತ್ಮಕ ಕೃತಕ ಬುದ್ಧಿಮತ್ತೆ ವ್ಯವಸ್ಥೆಗಳ ಮೂಲಕ ರಾಜ್ಯದಲ್ಲಿ ನಾಗರಿಕ ಸೇವೆಗಳ ವಿತರಣೆಯನ್ನು ಇನ್ನಷ್ಟು ಸುಲಭ, ವೇಗದ ಹಾಗೂ ಪರಿಣಾಮಕಾರಿಯಾಗಿಸುವ ಕುರಿತು ವಿಸ್ತೃತವಾಗಿ ಚರ್ಚಿಸಲಾಯಿತು. ಸರ್ಕಾರದ ವಿವಿಧ ಸೇವೆಗಳನ್ನು ಸಾರ್ವಜನಿಕರಿಗೆ ಸುಲಭವಾಗಿ ತಲುಪಿಸುವುದು, ಸರ್ಕಾರದೊಂದಿಗೆ ನಾಗರಿಕರ ಸಂವಹನವನ್ನು ಮತ್ತಷ್ಟು ಸರಳಗೊಳಿಸುವುದು ಹಾಗೂ ಆಡಳಿತಾತ್ಮಕ ಪ್ರಕ್ರಿಯೆಗಳಲ್ಲಿರುವ ವಿಳಂಬ ಮತ್ತು ತಾಂತ್ರಿಕ ಅಡೆತಡೆಗಳನ್ನು ನಿವಾರಿಸುವಲ್ಲಿ ಈ ತಂತ್ರಜ್ಞಾನಗಳ ಬಳಕೆಯ ಸಾಧ್ಯತೆಗಳನ್ನು ಸಭೆಯಲ್ಲಿ ಪರಿಶೀಲನೆ ನಡೆಸಲಾಯಿತು. ಬಳಿಕ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ನಾಗರಿಕ ಕೇಂದ್ರಿತ, ತಂತ್ರಜ್ಞಾನ ಆಧಾರಿತ ಹಾಗೂ ಪಾರದರ್ಶಕ ಆಡಳಿತ ವ್ಯವಸ್ಥೆಗಳನ್ನು ನಿರ್ಮಿಸಲು ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಕೃತಕ ಬುದ್ಧಿಮತ್ತೆ ಆಧಾರಿತ ಧ್ವನಿ ತಂತ್ರಜ್ಞಾನಗಳು ಸರ್ಕಾರಿ ಸೇವೆಗಳನ್ನು ಜನಸ್ನೇಹಿಯಾಗಿಸುವುದರ ಜೊತೆಗೆ ವಿವಿಧ ಭಾಷೆಗಳನ್ನು ಮಾತನಾಡುವ ನಾಗರಿಕರಿಗೂ ಸೇವೆಗಳನ್ನು ಸುಲಭವಾಗಿ ತಲುಪಿಸುವ ಸಾಮರ್ಥ್ಯ ಹೊಂದಿವೆ. ಈ ನಿಟ್ಟಿನಲ್ಲಿ ಇಂತಹ ನವೋದ್ಯಮಗಳನ್ನು ಆಡಳಿತ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಳ್ಳುವ ಅವಕಾಶಗಳನ್ನು ಪರಿಶೀಲಿಸಲಾಗುವುದು ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯಂತೆ ಸಂಪುಟದ ಸಚಿವರು ಇಂದು ತಮ್ಮ ಉಸ್ತುವಾರಿ ಜಿಲ್ಲೆಗಳಿಗೆ ತೆರಳಿ ಬರ ಪರಿಶೀಲನೆ ನಡೆಸುತ್ತಿದ್ದಾರೆ. ಚಿತ್ರದುರ್ಗದ ಹಿರಿಯೂರು ತಾಲೂಕಿನಲ್ಲಿ ಮಳೆ ಅಭಾವ ಎದುರಾಗಿದ್ದು ಸಂಕಷ್ಟದಲ್ಲಿರುವ ರೈತರ ನೆರವಿಗೆ ಸರ್ಕಾರ ಸಂಪೂರ್ಣವಾಗಿ ಬದ್ಧವಾಗಿದೆ ಎಂದು ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ತಾಲೂಕಿನ ಆನೆಸಿಂದ್ರಿ ಗ್ರಾಮದ ವ್ಯಾಪ್ತಿಯಲ್ಲಿ ಜಮೀನಿಗೆ ಭೇಟಿ ನೀಡಿ ಬೆಳೆ ಹಾಗೂ ಕೃಷಿ ಭೂಮಿ ಪರಿಶೀಲಿಸಿ ಮಾತನಾಡಿದ ಅವರು, ಹಿರಿಯೂರು ತಾಲೂಕಿನಲ್ಲಿ ಈವರೆಗೆ ಕೇವಲ 11% ಮಾತ್ರ ಬಿತ್ತನೆಯಾಗಿದ್ದು ಜಿಲ್ಲೆಯಾದ್ಯಂತ 80%ಕ್ಕೂ ಹೆಚ್ಚು ಪ್ರದೇಶದಲ್ಲಿ ಬಿತ್ತನೆಯೇ ಆಗಿಲ್ಲ ಎಂದು ಹೇಳಿದ್ದಾರೆ. ಬಿತ್ತನೆ ಮಾಡಿದ ರೈತರಿಗೂ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ

0: ಶೇಕಡ 25%, ಬಿತ್ತನೆ ವೈಫಲ್ಯ ನಷ್ಟ ಪರಿಹಾರ ಸಿಗಲಿದೆ. ಬೆಳೆ ನಷ್ಟ ಅನುಭವಿಸಿದ ರೈತರಿಗೂ ವಿಮೆ ಮೂಲಕ ನೆರವು ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಜಿಲ್ಲೆಯಲ್ಲಿ ಕೈಗೊಂಡ ಜಾಗೃತಿ ಅಭಿಯಾನದಿಂದಾಗಿ ಸುಮಾರು 230,000 ರೈತರು ಬೆಳೆ ವಿಮೆಗೆ ನೋಂದಾಯಿಸಿಕೊಂಡಿದ್ದಾರೆ. ಕುಡಿಯುವ ನೀರಿನ ಅಭಾವವಿರುವ ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ ನೀರು ಪೂರೈಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಸಚಿವ ಕೆಎಚ್ ಮುನಿಯಪ್ಪ ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿಯ ಆಲೂರು ದುದ್ದನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೇರಸಂದ್ರ ಗ್ರಾಮದಲ್ಲಿ ರೈತರ ಜಮೀನುಗಳಿಗೆ ಭೇಟಿ ನೀಡಿ ರಾಗಿ, ಜೋಳ ಬೆಳೆ ಸೇರಿದಂತೆ ವಿವಿಧ ಬೆಳೆಗಳನ್ನು ವೀಕ್ಷಿಸಿ ರೈತರಿಂದ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಬಳಿಕ ಮಾತನಾಡಿದ ಅವರು, ಜೂನ್ ಜುಲೈನಲ್ಲಿ ಕಡಿಮೆ ಮಳೆಯಾಗಿದೆ. ಇದೇ 15ರೊಳಗೆ ಮಳೆ ಬರದಿದ್ದಲ್ಲಿ ಸಾಧ್ಯವಾದಷ್ಟು ಕಡಿಮೆ ಅವಧಿ ರಾಗಿ ಬೆಳೆ ಆಯ್ಕೆ ಮಾಡಿಕೊಳ್ಳಲು ರೈತರಿಗೆ ಸಲಹೆ ನೀಡಿದರು. ಪ್ರಸ್ತುತ ಸನ್ನಿವೇಶದಲ್ಲಿ ಜಾನುವಾರುಗಳಿಗೆ ಮೇವಿನ ಕೊರತೆ ಆಗದಂತೆ ನೋಡಿಕೊಳ್ಳಿ ಎಂದು ಪಶುಸಂಗೋಪನೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇನ್ನೊಂದೆಡೆ ಸಚಿವ ಶಿವರಾಜ ಎಸ್ ತಂಗಡಗಿ ಕೊಪ್ಪಳ ಗ್ರಾಮೀಣ ಭಾಗದಲ್ಲಿ ಪ್ರವಾಸ ಕೈಗೊಂಡು ಬರ ಪರಿಸ್ಥಿತಿಯ ಅವಲೋಕನ ನಡೆಸಿದರು. ಗಂಗಾವತಿ ತಾಲೂಕಿನ ವೆಂಕಟಗಿರಿ ಹೋಬಳಿಯ ವ್ಯಾಪ್ತಿಯ ಬಂಡ್ರಾಳ ಗ್ರಾಮಕ್ಕೆ ತೆರಳಿ ಬೆಳೆಹಾನಿ ಹಾಗೂ ಬರ ವೀಕ್ಷಣೆ ನಡೆಸಿದರು. ಬಳಿಕ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಇಂದು ನಾಳೆ ನಾಡಿದ್ದು ವಿವಿಧೆಡೆ ಸಂಚರಿಸಿ ಮುಂಗಾರು ಋತುವಿನ ಎಲ್ಲಾ ಬೆಳೆಗಳ ಪರಿಸ್ಥಿತಿ ಅವಲೋಕಿಸಲಾಗುವುದು ಎಂದು ತಿಳಿಸಿದ್ದಾರೆ.
1: ಯಾವ ರೈತರಿಗೂ ಅನ್ಯಾಯ ಆಗಲ್ಲ, ಯಾವ ತಾಲೂಕಿಗೂ ಅನ್ಯಾಯ ಆಗಲ್ಲ. ನಮ್ಮ ಜಿಲ್ಲೆಯಾಗಿರುವಂತಹ ಎಲ್ಲಾ ರೈತರಿಗೆ ಅನುಕೂಲ ಆಗುವಂತ ದೃಷ್ಟಿಕೋನ ಬಗ್ಗೆ ಮತ್ತೆ ಮೊದಲನೇ ಕ್ಯಾಬಿನೆಟ್ ಸವಿಸ್ತಾರವಾದಂತ ಚರ್ಚೆಗಳು ಆಗಿದೆ. ಆದ್ಮೇಲೆ ಇವತ್ತು ಮುಖ್ಯಮಂತ್ರಿಗಳು ನಮಗೆ ಬಹಳ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಎಲ್ಲಾ ಮಂತ್ರಿಗಳು ಅವ್ರವ್ರ ಜಿಲ್ಲೆಗೆ ನೀವು ಭೇಟಿ ಕೊಡಬೇಕು, ಅಲ್ಲಿ ಫೀಲ್ಡ್ ವರ್ಕ್ ಮಾಡಬೇಕು, ಆಮೇಲೆ ಸಭೆ ಮಾಡಬೇಕು. ಅದನ್ನ ಮಾಡಿ ವರದಿಯನ್ನು ಒಪ್ಪಿಸಿ ನಮ್ಮ ಕಂದಾಯ ಇಲಾಖೆಗಳ ಅಧಿಕಾರಿಗಳು ವರದಿ ಕಂದಾಯ ಇಲಾಖೆ ಸಚಿವರಿಗೆ ವರದಿಯನ್ನು ಒಪ್ಪಿಸಬೇಕು. ಅದಾದ್ಮೇಲೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗುತ್ತೆ. ಚರ್ಚೆ ಆದ್ಮೇಲೆ ಯಾರಿಗೂ ಅನ್ಯಾಯ ಆಗಲ್ಲ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಾವಣಗೆರೆ ಜಿಲ್ಲೆಯಾದ್ಯಂತ ಕಳೆದ 2 ದಿನಗಳಿಂದ ವ್ಯಾಪಕ ಮಳೆಯಾಗುತ್ತಿದ್ದು ಸಾಮಾನ್ಯ ಜನಜೀವನ ಬಾಧಿತಗೊಂಡಿದೆ. ಈ ಮಧ್ಯೆ ಗ್ರಾಮೀಣ ಭಾಗದಲ್ಲಿ ರಾಗಿ ಸೇರಿದಂತೆ ದ್ವಿದಳ ಧಾನ್ಯಗಳ ಬಿತ್ತನೆ ಕಾರ್ಯ ಮತ್ತಷ್ಟು ಚುರುಕು ಪಡೆದುಕೊಂಡಿದೆ. ಮುಂಗಾರು ಕೊರತೆಯಿಂದ ಸ್ಥಗಿತಗೊಂಡಿದ್ದ ಬಿತ್ತನೆ ಕಾರ್ಯ ಮತ್ತೆ ಚುರುಕು ಪಡೆದಿದ್ದು ಬಿತ್ತನೆ ಕ್ಷೇತ್ರದ ವಿಸ್ತೀರ್ಣ ಹೆಚ್ಚಾಗುತ್ತಿದೆ. ಜುಲೈ ಅಂತ್ಯದವರೆಗೆ ಜಿಲ್ಲೆಯಲ್ಲಿ ಶೇಕಡ 60 ಬಿತ್ತನೆ ಕಾರ್ಯ ಪೂರ್ಣಗೊಂಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆ ಬಳಿಕ ಅಸಮಾಧಾನ ಉಂಟಾಗಿದೆ. ಹಲವು ಶಾಸಕರು ಬಹಿರಂಗವಾಗಿ ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ. ಹಲವೆಡೆ ಪ್ರತಿಭಟನೆ ಬಂದ್ಗೆ ಕರೆ ನೀಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ಎಸ್ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡದಿರುವುದನ್ನು ಖಂಡಿಸಿ ಎನ್ಎಸ್ ಸುಬ್ಬಾರೆಡ್ಡಿ ಬೆಂಬಲಿಗರು ಬಾಗೇಪಲ್ಲಿ, ಚೇಳೂರು ಮತ್ತು ಗುಡಿಬಂಡೆ ತಾಲೂಕುಗಳ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಬಾಗೇಪಲ್ಲಿ ಪಟ್ಟಣ ಹೊರವಲಯದ ಟಿಬಿ ಕ್ರಾಸ್ ಬಳಿ ರಾಷ್ಟ್ರೀಯ ಹೆದ್ದಾರಿ 44 ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಎನ್ಡಿ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದ್ದಾರೆ. ಹಿರಿಯ ಕಾಂಗ್ರೆಸ್ ನಾಯಕ ಟಿಬಿ ಜಯಚಂದ್ರ ಹಂಗಾಮಿ ಸ್ಪೀಕರ್ ಹುದ್ದೆಯ ಪ್ರಸ್ತಾಪವನ್ನು ತಿರಸ್ಕರಿಸಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಪಕ್ಷದಲ್ಲಿ ಉಂಟಾಗಿರುವ ಭಿನ್ನಮತ ಶೀಘ್ರವೇ ಶಮನಗೊಳ್ಳಲಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದಿಂದ 140 ಮಂದಿ ಶಾಸಕರು ಆಯ್ಕೆಯಾಗಿದ್ದು ಅವರಲ್ಲಿ ಪಕ್ಷ ಕೇವಲ 30 ಮಂದಿಗೆ ಮಾತ್ರ ಸಚಿವ ಸ್ಥಾನ ನೀಡಿದೆ. ಉಳಿದಂತೆ ಸಚಿವ ಸ್ಥಾನ ಸಿಗದವರಿಗೆ ಇತರ ಹುದ್ದೆಗಳನ್ನು ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಲಾ ಸಮುದಾಯಕ್ಕೂ ಈ ಬಾರಿ ಪ್ರಾತಿನಿಧ್ಯ ನೀಡಲಾಗಿದ್ದು ಪೌರಕಾರ್ಮಿಕರ ಪುತ್ರನಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಕಾಂಗ್ರೆಸ್ ಪಕ್ಷ ಇತಿಹಾಸ ನಿರ್ಮಿಸಿದೆ ಎಂದು ಸಂಪುಟ ವಿಸ್ತರಣೆಯನ್ನು ಸಮರ್ಥಿಸಿಕೊಂಡಿದ್ದಾರೆ.

0: ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಬರ ಪರಿಸ್ಥಿತಿ ಎದುರಾಗಿದ್ದು ಸರ್ಕಾರ ಬರ ಪರಿಸ್ಥಿತಿಯನ್ನು ಸಮರ್ಪಕವಾಗಿ ನಿರ್ವಹಿಸಬೇಕಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ರೈತರಿಗೆ ಬೆಳೆ ವಿಮೆ ಕಟ್ಟಲು ಹಣವಿಲ್ಲ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರದಿಂದ ಹಣ ಕೇಳುವ ಮೊದಲು ರಾಜ್ಯ ಸರ್ಕಾರ ಬರ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ಗೆ ರೈತರ ಜಮೀನು ಸ್ವಾಧೀನಪಡಿಸಿಕೊಳ್ಳುವ ವಿಚಾರದಲ್ಲಿ ಸರ್ಕಾರದ ನಿರ್ಧಾರ ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಾವೇರಿ ನದಿ ಕರ್ನಾಟಕದ ಹಕ್ಕಾಗಿದ್ದು ಮೇಕೆದಾಟು ಅಣೆಕಟ್ಟು ನಿರ್ಮಾಣವನ್ನು ಯಾವುದೇ ಕಾರಣಕ್ಕೂ ತಡೆಯಲು ತಮಿಳುನಾಡಿಗೆ ಸಾಧ್ಯವಿಲ್ಲ ಎಂದು ಮಂಡ್ಯ ಶಾಸಕ ಪಿ ರವಿಕುಮಾರ್ ಗೌಡ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಹೆಚ್ಚುವರಿ ನೀರಿಗಾಗಿ ಮತ್ತೆ ಮೇಲ್ಮನವಿ ಸಲ್ಲಿಸಿರುವ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ತಮಿಳುನಾಡಿನ ರಾಜಕೀಯ ಮುಖಂಡರು ನೀರಿನ ಸಮಸ್ಯೆಗಿಂತ ರಾಜಕೀಯ ಮಾಡುವುದರಲ್ಲೇ ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದಾರೆ. ನ್ಯಾಯಮಂಡಳಿಯ ಆದೇಶವನ್ನು ಪಾಲಿಸಲು ಕರ್ನಾಟಕ ಸರ್ಕಾರ ಸಿದ್ಧವಿದೆ. ಆದರೂ ಸುಪ್ರೀಂಕೋರ್ಟ್ಗೆ ತೆರಳಿ ಅನಗತ್ಯವಾಗಿ ಸಮಯ ವ್ಯರ್ಥ ಮಾಡುತ್ತಿದ್ದಾರೆ. ನ್ಯಾಯಾಲಯದಲ್ಲಿ ಅವರಿಗೆ ಸೂಕ್ತ ಉತ್ತರ ಸಿಗಲಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಗರಿಕ ಸೇವೆಗಳ ಸುಧಾರಣೆಗೆ ಕೃತಕ ಬುದ್ಧಿಮತ್ತೆ ಆಧಾರಿತ ಧ್ವನಿ ತಂತ್ರಜ್ಞಾನಗಳ ಬಳಕೆಗೆ ಒತ್ತು, ಸಚಿವ ಪ್ರಿಯಾಂಕ್ ಖರ್ಗೆ. ಚಿತ್ರದುರ್ಗ, ಕೊಪ್ಪಳ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಸಚಿವರಿಂದ ಬರ ಪರಿಶೀಲನೆ. ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆ ಹಲವು ಶಾಸಕರಿಂದ ಬಹಿರಂಗ ಅಸಮಾಧಾನ, ಬಾಗೇಪಲ್ಲಿಯಲ್ಲಿ ಪ್ರತಿಭಟನೆ. ರೈತರಿಗೆ ಸರ್ಕಾರ ಶೀಘ್ರವೇ ಬರ ಪರಿಹಾರ ಕೊಡಿಸುವಂತೆ ಬಿಜೆಪಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸಂಗೀತ ಕಾರ್ಯಕ್ರಮದಲ್ಲಿ ಗಿರಿಜಾ ಕಲ್ಯಾಣ ಹರಿಕತೆ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವದಸ್ತನಯಾಪಿ ಪೂಜ್ಯ ಸರ್ವಂ ಯತೇವ ನಿಯವೇನ ವಧನ್ವಯಾನಾಂ ಆದ್ಯಸ್ಸನ ಗುಣೇರ್ವಗುಳಾಭಿ ಶ್ರೀರಾಮ ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶ ದಯಾಭಾತ್ರಂ ವಿಭಕ್ತಿಯಾದಿ ಗುಣಾನ್ನವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾಮಾತರ ಮುನಿಂ ಲಕ್ಷ್ಮೀನಾಥ ಸಮಾರಂಭನಾದಯಾಮನು ಮಧ್ಯಮಾಂ ಅಶ್ವದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ. ಧಿಮಿಕಿಟ ಧಿಮಿಕಿಟ ಭಾ

ಕೈಲಾಸವಾಸರಾದ ಶಿವನ ಒಡ್ಡೋಲಗ, ಪ್ರವದಾದಿ ಗಣಸಿದ್ಧ ಸಾಧ್ಯರಿಂದ ಆವೃತವಾಗಿರತಕ್ಕಂಥ ಒಡ್ಡೋಲಗ, ಜಟಾ ಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ, ಚಂದ್ರಧರನು ಚಂದ್ರಧರನು ಗಂಗಾಧರನು ಭಕ್ತವತ್ಸಲನೂ ಆಗಿರತಕ್ಕಂಥ ಪರಮೇಶ್ವರನು ತನ್ನ ಸತಿಯಾಗಿರುವ ದಾಕ್ಷಾಯಿಣಿಯಿಂದೊಡಗೂಡಿ ವಿರಾಜಮಾನನಾಗಿರುವ ಕಾಲ, ಅಲ್ಲಿಗೆ ಬ್ರಹ್ಮ ಮಾನಸಪುತ್ರರಾದ ನಾರದರು ಬರುತ್ತಿದ್ದಾರೆ. ಬ್ರಹ್ಮ ಮಾನಸಪುತ್ರರಾದ ನಾರದ ಮಹರ್ಷಿಗಳು ಬರುತ್ತಾ ಕೈಲಾಸವನ್ನು ಪ್ರವೇಶ ಮಾಡಿದಾಗ ಸಮಸ್ತ ಜನಗಳು ಸಹ ಅವರಿಗೆ ಸ್ವಾಗತವನ್ನು ಕೋರಿದ್ದಾರೆ. ಬಂದ ನಾರದರು ಎಲ್ಲರನ್ನು ಕಂಡು ಒಂದು ಸಲ ಜಗದ್ರಕ್ಷಕನಾದ ಶಿವನನ್ನು ನೋಡಿದ್ದೆ, ಪಕ್ಕದಲ್ಲಿ ಕುಳಿತಿರುವ ದಾಕ್ಷಾಯಿಣಿ ದೇವಿಯನ್ನು ನೋಡಿ ಹೇಳಿದರಂತೆ, ಅಮ್ಮ ಇದೇನು

ಹಾಗಂದಾಗ ದಾಕ್ಷಾಯಿಣಿ ಕೇಳಿದ್ಲು, ಏನಪ್ಪ ಅಮ್ಮ ಇದೇನು ಇನ್ನು ಇಲ್ಲೇ ಇದ್ದೀರಲ್ಲ, ಇದೇನು ಇಲ್ಲೇ ಇದ್ದೀರಲ್ಲ ಅಂದಾಗ ದಾಕ್ಷಾಯಿಣಿ ದೇವಿ ಕೇಳಿದ್ಲು, ಎಲ್ಲಿಗೆ ಹೋಗಬೇಕಾಗಿತ್ತು ನಾರದ? ಓಹೋ ಅಮ್ಮ, ಹಾಗಾದ್ರೆ ನಿನಗೆ ವಿಚಾರವೇ ಗೊತ್ತಿಲ್ಲ, ಏನಯ್ಯ ವಿಚಾರ? ಹೋಗ್ಲಿ ಬಿಡು ತಾಯಿ, ಈ ಮಾತು ಸ್ವಲ್ಪ ಗಮನಿಸಬೇಕಾಗಿದೆ ನೀವು. ಅಮ್ಮ ಇದೇನು ಇಲ್ಲೇ ಕೂತಿದ್ದೀರಲ್ಲ, ಎಲ್ಲಿಗೆ ಹೋಗ್ಬೇಕಾಗಿತ್ತಯ್ಯ? ಹಾಗಾದ್ರೆ ವಿಚಾರವೇ ಗೊತ್ತಿಲ್ಲ ನಿಮಗೆ, ಏನು ವಿಚಾರವೋ ಹೋದ್ರೆ ಹೋಗ್ಲಿ ಬಿಡಿ. ಹೀಗಂದ್ರೆ ಜನಗಳ ಗತಿ ಏನು? ಯಾರಾದ್ರೂ ಸಿಕ್ಕಿದಾಗ ಓ ನಮಸ್ಕಾರ, ಇದೇ ನಿನ್ನೆ ಇದ್ದೀರಲ್ಲ, ಯಾಕ್ರೆ ಎಲ್ಲಿಗೆ ಹೋಗ್ಬೇಕಾಗಿತ್ತು? ಓ ಹಂಗಂದ್ರೆ ನಿಮ್ಗೆ ವಿಚಾರವೇ ಗೊತ್ತಿಲ್ಲ, ಏನ್ರಿ ಹೋದ್ರೆ ಹೋಗ್ಲಿ ಬಿಡಿ ಅಂದ್ರೆ ಅವ್ರ ಗತಿ ಏನಾಗಬೇಕು? ಕೆಲವರು ಮಾತನಾಡಿಸುವಾಗ ಮಾತನಾಡುವಾಗ ಸಂಬಂಧವಿಲ್ಲದೆ ಮಾತನಾಡ್ತಾರೆ. ಆರೋಗ್ಯವಾಗಿದ್ದೀರಾ ಅಂದ್ರೆ ತುಮಕೂರಿಂದ ಇವಾಗ ಬಂದೆ ಅಂದಂಗೆ. ನಿಮ್ಮ ಮನೇಲಿ ಎಲ್ಲರೂ ಆರೋಗ್ಯವಾಗಿದ್ದಾರ? ಏನೋ ನಿಮ್ಮ ಆಶೀರ್ವಾದ ಅಂದ್ರೆ ಸರಿ. ಬಹುಜನ ವ್ಯತಿರಿಕ್ತವಾಗಿ ಮಾತನಾಡ್ತಾರೆ, ಸ್ವಾಮಿ ನಿಮ್ಮ ಮನೆಯಲ್ಲೆಲ್ಲ ಆರೋಗ್ಯವಾಗಿದ್ದಾರ, ನೀವ್ಯಾರ ಕೇಳಕ್ಕೆ? ಆ ಮಾತನ ಅರ್ಥವನ್ನ ಪರ್ಯಾಯವಾಗಿ ತಿಳಿದು ಹೇಗೆ ಮಾತನಾಡಬೇಕು ಎಂದು ಗೊತ್ತಿಲ್ಲದೆ ಮಾತನಾಡುವ ಜನ. ಮಾತಿನೊಳಗಡ ಮಾತು ಜಾನನ ಮಾತು ಮುತ್ತಿನಂತಿಹುದು ಕಡ. ಬಸವಣ್ಣ ಅವರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದು ಎನ್ನಬೇಕು, ನುಡಿಯಂತೆ ನಡೆಯಿಲ್ಲದಿರ್ದೊಡೆ ವಲ್ಲ ಕೂಡಲ ಸಂಗಮ ದೇವ. ನಮ್ಮ ಮಾತಿನಂತೆ ನಡೆಯಿರಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ. ನಡೆದಂತೆ ನುಡಿಯುವುದು ಎಲ್ಲೋ ಮಹನೀಯರು ಒಬ್ಬೊಬ್ರು. ಬಹುಜನಗಳಿಗೆ ಹೇಳ್ತಾರೆ, ಏನ್ರಿ ನಿಮಗ್ ಬಹಳ ಸಿಟ್ಟು? ಇಲ್ಲ ಕಣ್ರಿ, ಇಲ್ಲ ಬಹಳ ಸಿಟ್ಟಿದೆ, ಮೊದ್ಲಿತ್ತು ಈಗಿಲ್ಲ. ಇಲ್ಲ ಕಣ್ರಿ ಬಹಳ ಸಿಟ್ಟಿದೆ ಅಂದ್ರೆ ಎರಡ್ ಸಾವಿರ ಹೇಳೋದು ನಿನ್ಗೆ ಅಂತಾರೆ. ಅಲ್ಲೇ ಸಿಟ್ಟಿದೆ ಅವರಿಗೆ, ಅದನ್ನ ಬಿಟ್ಟವ್ರು ಹೋಗೋಕ್ಕಾಗಲ್ಲ, ಆದ್ರೆ ಬಿಟ್ಟಿದ್ದೇನೆ ಅನ್ನೋ ಭ್ರಮೆ ಮಾತ್ರ ಅಲ್ಲಿ ಇರುತ್ತಂತೆ. ಇಲ್ಲಿ ಅಮ್ಮ ಇನ್ನು ಇಲ್ಲೇ ಇದೆಯಲ್ಲ ಅಂದಾಗ ದಾಕ್ಷಾಯಿಣಿ ಕೇಳ್ತಾಳೆ, ನಾರದ ಸುಮ್ಮನೆ ನೀನು ನನ್ನ ಮನಸ್ಸಿಗೆ ವ್ಯಾಕುಲವನ್ನುಂಟು ಮಾಡಬೇಡ, ಏನ್ ವಿಚಾರ ಹೇಳು. ಅಮ್ಮ ನಿನ್ನ ತಂದೆಯಾಗಿರ್ತಕ್ಕಂತ ದಕ್ಷ ಪ್ರಜಾಪತಿಯ ನಗರದಲ್ಲಿ ದಕ್ಷ ಬ್ರಹ್ಮನು ಅವಿಚ್ಛಿನ್ನವಾದ ಯಾಗವನ್ನು ಮಾಡುತ್ತಿದ್ದಾನೆ, ಎಲ್ಲರೂ ಬಂದು ಸೇರಿದ್ದಾರೆ, ನೀನು ಹೋಗಿಲ್ವಲ್ಲಮ್ಮ. ಹಾಗಂದಾಗ ದಾಕ್ಷಾಯಿಣಿ ಕೇಳಿದ್ಲು, ಏನು ನಾರದ? ನನ್ನ ತಂದೆ ಯಾಗವನ್ನು ಮಾಡುತ್ತಿದ್ದಾನೆ, ಮತ್ತೆ ನನಗೆ ಈ ವರ್ತಮಾನ ಗೊತ್ತೇ ಇಲ್ವಲ್ಲ. ಈ ನಾರದ್ರೇನು ಮಾಡಿದ್ರ ಮೆತ್ತಿಗೆ, ಅಮ್ಮ ನಿನಗೊಂದು ಮಾತು ಹೇಳ. ಏನು? ನಿನಗೆ ಗೊತ್ತಿಲ್ಲದೆ ಇದ್ದರೂ ಕೂಡ ಅಣುವು ಅಲುಗಾಡಿದರೂ ಅದನ್ನೆಲ್ಲ ಅರಿಯಬಲ್ಲಂಥ ಈ ಶಂಕರನೇ ಗೊತ್ತಿಲ್ಲವೇ ಅದು? ಅವನ ಆಜ್ಞೆ ಇಲ್ಲದೆ ಯಾವ ಕೆಲಸ ಕಾರ್ಯಗಳು ನಡೆಯುವಂತಿಲ್ಲ ಅಂತ ಹೇಳ್ತಾರೆ. ಹಾಗಾದ ಮೇಲೆ ಆ ಮಹಾನುಭಾವನಾದ ಶಿವನಿಗೆ ಗೊತ್ತಿಲ್ಲವ ಅಮ್ಮ ಇದೆಲ್ಲ? ಕೂಡಲೇ ದಾಕ್ಷಾಯಿಣಿ ದೇವಿ ಪಕ್ಕದಲ್ಲಿ ತಿರುಗಿದ್ಲು, ಸ್ವಾಮಿ. ಏನು ದೇವಿ? ನನ್ನ ತಂದೆಯ ನಗರದಲ್ಲಿ ಯಾಗ ನಡೀತಿರೋದು ನಿಮಗೆ ಗೊತ್ತಿಲ್ವೇ? ಗೊತ್ತಿದೆ ದೇವಿ, ಮತ್ ಯಾಕ್ರಿ ಹೋಗ್ಲಿಲ್ಲ? ದೇವಿ ನಿನಗೊಂದು ಮಾತು ಹೇಳ್ತೇನೆ, ತನಗೆ ಮನ್ನಣೆ ದೊರೆಯದ ಎಡೆಯಲ್ಲಿ ಇರುವ ಆತ ಕಡು ಮೂರ್ಖ. ನಮಗೆಲ್ಲಿ ಗೌರವ ಸಿಕ್ಕೋಲ್ವ ಅಲ್ಲಿ ಇರಬಾರದ್ರಿ. ಇವತ್ತು ಶಿಲ್ಪಿಗಳಿಗೆ ಸನ್ಮಾನ ಮಾಡಿದ್ದಾರೆ, ಅವರ ಮಕ್ಕಳೊಂದು ಮಾತು ಹೇಳಿದ್ರು, ರಾಜಮಹಾರಾಜರ ಕಾಲದಲ್ಲಿ ಸನ್ಮಾನ ಇರ್ತಿತ್ತು, ಈಗಿಲ್ಲ, ನೀವಿದು ಮಾಡಿದ್ದು ನಮಗೆ ಬಹಳ ಸಂತೋಷ ಅಂತ. ಸನ್ಮಾನ ಮಾಡಿದ್ದು ನಾವು ಅವರಿಗಲ್ಲ, ನಾವೀಗ ಮಾಡಿದ ಸನ್ಮಾನ ಶಿಲ್ಪಿಗಳಿಗಲ್ಲ, ನಾವು ಮಾಡಿದ ಸನ್ಮಾನ ನಮ್ಮ ದೇಶದ ಕಲೆಗೆ, ನಾವು ಮಾಡಿದ ಸನ್ಮಾನ ನಮ್ಮ ದೇಶದ ಧರ್ಮಕ್ಕೆ, ನಾವು ಮಾಡಿದ ಸನ್ಮಾನ ನಮ್ಮ ದೇವರು ಸೃಷ್ಟಿ ಮಾಡಿದ ನಮಗಿಂತಲೂ ಜಾಣರಾದ ಶಿಲ್ಪಿಗಳಿಗೆ ಅಭಿಮಾನಕ್ಕೆ. ಆ ಸನ್ಮಾನ ಅವ್ರಿಗೇನು ದೊಡ್ಡದಲ್ಲ, ಒಂದು ಶಾಲು ಕೊಂಡ್ಕೊಳಕ್ಕಾಗಲ್ವೇ? ಅವರು ಬೋಧೆನವ್ರ ಅಂಗಡಿಗೆ ಹೋಗಿ ಏನೋ ಹೆಚ್ಚು ಕಡಿಮೆ ಮಾಡಿ ಒಂದು ಕೊಂಡ್ಕೊಂಡ್ಬಿಡ್ಬೋದಪ್ಪ, ಆದರೆ ನಾವು ಹೊತ್ತಿಸಿದ್ವಿ ಅನ್ನುವಾಗ ಶಾಲಲ್ಲ ಅಲ್ಲಿ, ಅದರಲ್ಲಿ ಪ್ರೀತಿ ತುಂಬಿದೆ. ಶಾಲನ ಕತೆ ಏನ್ರಿ ಬಿಡ್ರಿ, ಇದ್ದೇ ಇರ್ತದೆ. ಯಾರೋ ಒಬ್ಬ ಗುರು ಶಿಷ್ಯರಿಗೆ ಹೇಳಿದಂತೆ, ಪಕ್ಕದ ಮನೆಗೆ ಹೋಗಿ ಒಂದು ಶಾಲೆ ಇಸ್ಕೊಂಬಾರೋ. ಯಾಕೆ ಸ್ವಾಮಿ? ಪಕ್ಕದ ಮನೆಗೆ ಮದುವೆಗೆ ಹೋಗ್ಬೇಕು, ಇಸ್ಕೊಂಬಾರೋ. ಶಾಲ್ ತಂದು ಕೊಟ್ಟರು, ಶಾಲ ಹಾಕೊಂಡು ಗುರುಗಳು ಹೋದ್ರು ಮದುವೆಗೆ. ಜೋರಾಗಿತ್ತು ಮದುವೆ ಎಲ್ಲ ಮುಗಿಯಿತು, ಊಟ ಮಾಡಿಬಿಟ್ಟು ಎದುರುಗಡೆ ಅಶ್ವತ್ ಕಟ್ಟೆ ಮೇಲೆ ಮಲಗಿದ್ದಾರೆ. ಕಂಡೋರ್ ಮನೆ ಶಾಲು ಅಂತ ಮಡಚಿ ಪಕ್ಕದಲ್ಲಿ ಇಟ್ಬಿಟ್ಟು, ಲೈ ಶಿಷ್ಯ ಕಾಲೊತ್ತೋ ಅಂತ.

ಅವನು ಕಾಲೊತ್ತಾ ಕೂತಿದ್ದ. ಯಾರೋ ಒಂದು ನಾಲ್ಕು ಜನ ಬಂದರು, ಈ ಗುರುಗಳು ಜೋರಾಗಿದ್ರಲ್ಲ, ಇವ್ರು ಯಾರು ತಿಳ್ಕೊಳ್ಳೋಣ ಅಂತ ಶಿಷ್ಯನ್ ಕೇಳಿದ್ರು. ಅಯ್ಯ ಯಾರೋ ಇವರು. ಇವನಂದ, ಇವರಾ? ಇವರು ನಮ್ಮ ಗುರುಗಳು, ನಾನಿವ್ರ ಶಿಷ್ಯ, ಆ ಶಾಲು ಇವ್ರದಲ್ಲ. ಈ ಮಲಕೊಂಡಿದ್ದ ಗುರುಗಳು ನೋಡಿದ್ರು, ತೆಗೆದ್ನಲ್ಲಪ್ಪ ಮನಾನ ಇವನು, ಏನ್ ಮಾಡ್ಲಿ ಇವನ್ನ ಅಂದಿದ್ದೆ. ಅವ್ರು ಹೋಗೋವರೆಗೂ ಸುಮ್ಮನಿದ್ ಎದ್ದಿದ್ದೆ, ಏ ಅಯೋಗ್ಯ ಅಯೋಗ್ಯ ಅಯೋಗ್ಯ, ಅವ್ರು ಯಾರೋ ಬಂದು ಇವ್ರು ಯಾರು ಅಂದ್ರೆ ಶಾಲಿ ಇವ್ರದಲ್ಲ ಅಂತೀಯ, ಶಾಲಿ ಇವ್ರದಲ್ಲ ಅಂದ್ರೆ ಯಾರ್ದೋ ಒಡ್ಕೊಂಬಂದಿದ್ದಾರೆ ಅನ್ಕೊಳ್ಳಲ್ವ ಅವರು. ನನಗೊಂದು ಶಾಲಿ ಗೊಗ್ಗತಿ ಇಲ್ಲ ಅನ್ಕೊಂಡೇನು ಅವಿವೇಕಿ. ಇನ್ಯಾರಿಗಾದ್ರೂ ಈ ಶಾಲಿ ಇವ್ರದ್ದಲ್ಲ ಅನ್ನೋ ಸಿಗತ್ ತೋರಣ ಕಟ್ಬಿಡ್ತೀನಿ ನಿನ್ನ. ತಿರ್ಗಾ ಮಲಕ್ಕಂಡ್ರು, ಇನ್ನೊಂದ್ ನಾಲ್ಕು ಜನ ಬಂದ್ರು. ಅವ್ರು ಇವ್ರು ನೋಡಿದ, ಅಯ್ಯ ಯಾರೋ ಇವರು. ಇವನಂದ, ಇವರಾ? ಇವರು ನಮ್ಮ ಗುರುಗಳು, ನಾನಿವರ ಶಿಷ್ಯ, ಆ ಶಾಲು ಇವ್ರದೇ. ಅವರು ಅವ್ರದೇನಪ್ಪ ಸಂತೋಷ ಅಂದ್ರು ಹೊರಟೋದ್ರು. ಈ ಮನಕೊಂಡಿದ್ ಗುರುಗಳು ನೋಡಿದ್ರು, ಇವನಿಗೆ ಯಾಕೆ ಶಾಲನ್ ಸುದ್ದಿ? ಬಂದವ್ರು ಹೋದವ್ರಿಗೆಲ್ಲ ಶಾಲನ್ ಕತೆ ಹೇಳ್ತಾನಲ್ಲ ಇವನು, ಏನು ಮಾಡ್ಲಿ ಇವನ್ನ ಅಂತ ಎದ್ದಿದ್ದೆ, ಕೈ ತಗೆ ತಲೆ ಮೇಲೆ ಪಡೀರ ಮಾಡಿದ್ರು. ಅವಿವೇಕಿ ಅಯೋಗ್ಯನ್ ತಗೊಂಬಂದು, ಯಾರೋ ಬಂದು ಇವ್ರು ಯಾರ್ರಿ ಅಂದ್ರೆ ಇವ್ರು ಇಂಥವ್ರು ಅಂತ ಹೇಳಿ ಸುಮ್ಮನಾಗೋದು ಬಿಟ್ಬಿಟ್ಟು, ಇವ್ರಿಂಥವ್ರು ನಾನಿಂಥವನು ಶಾಲಿಂತಾದ್ದು ಒಂದು ಶಾಲಿನ ಕತೆಗೆ ಬರ್ತೀಯ ನೀನು. ಏ ಇನ್ನೊಂದ್ಸಲ ಶಾಲಿನ ಸುದ್ದಿಗ್ ಬಂದೆ ನಿನ್ ಸುಟ್ಟು ಭಸ್ಮ ಮಾಡಕ್ ಬಿಡ್ತೀನಿ. ಈ ಜೋರಾಗಿ ಹೊಡೆದು ಬಿಟ್ಟನಲ್ಲ, ತಲೆ ಕೆರಿಯೋಕ್ ಶುರು ಮಾಡಿದೆ. ಯಾವ ಸೀಮೆ ಗುರುವಯ್ಯ ಇವನು, ಪಟಾರ ಅಂತ ಹೊಡೆದು ಬಿಟ್ಟ ಅವ್ರ ಮನೆ ಹಾಳಾಗೋಗ, ಚುರ ಚುರ ಚುರ ಅಂತದಲ್ಲ, ಕಂಡೋರ್ ಮಕ್ಳು ಹಿಡ್ಕೊಂಡು ಹೊಡೆಯೋದೇ ಕೆಲಸ ನಾ ಇವ್ರಿಗೆ ಅಂತ ತಲೆ ಕೆರಿತಿದ್ದ. ಅಷ್ಟೊತ್ತಿಗೆ ಇನ್ನೊಂದ್ ನಾಲ್ಕು ಜನ ಬಂದ್ರು. ಅವ್ರು ಬಂದಿದ್ ಬಂದಿದ್ದೆ, ಅಯ್ಯ ಯಾರೋ ಇವರು. ಇವನಿಗೆ ರೇಗಿ ಬಿಟ್ಟಿತ್ತು. ಇವನೇನ್ ಮಾಡ್ದ, ಇವರಾ? ಇವ್ರು ನಮ್ಮ ಗುರುಗಳು, ನಾನಿವ್ರ ಶಿಷ್ಯ, ದಯವಿಟ್ಟು ನೀವ್ ಯಾರು ಶಾಲನ್ ಸುದ್ದಿಗ್ ಬರಬೇಡಿ, ಗೊತ್ತಾಯ್ತಾ? ಈ ಮಲಗಿದ್ ಗುರುಗಳಿದ್ರಪ್ಪ, ಇಲ್ಲೇ ಇದ್ರೆ ನೀ ಮಾರೇ ಬಿಡ್ತೀಯ ಕಣ, ಸಾಕು ನೀನ್ ಸಹವಾಸ ಅಂತ ಹೊರಟು. ಈಗ ನಾನು ಯಾಕೆ ಮಾತು ಹೇಳಿದೆ ಅಂದ್ರೆ, ಸನ್ಮಾನ ಅನ್ನುವಾಗ ಒಳಗಡೆ ಏನೋ ಒಂದು ಆನಂದ. ಬರೀ ಶಿಲ್ಪಿಗಳಿಗೆ ಸನ್ಮಾನ ಅನ್ನುವುದಲ್ಲ, ನಮ್ಮ ಧರ್ಮಕ್ಕೆ ಸನ್ಮಾನ ಅಂತ ಮಾಡಿ ಅವರನ್ನು ಇನ್ನು ಯಥೇಚ್ಛವಾಗಿ ಕೊಂಡಾಡಿ, ಅಷ್ಟಲ್ಲ ಇನ್ನೂ ಅನೇಕ ಜನರನ್ನ ಹೀಗೆ ಮಾಡ್ತಾ ಹೋಗಿ ಆಗ ನಮ್ಮ ದೇಶದ ಅನೇಕ ಕಲೆಗಳಿಗೆ ಪ್ರೋತ್ಸಾಹ ಕೊಟ್ಟ ಹಾಗಾಗತ್ತೆ. ಈಗ ದಾಕ್ಷಾಯಿನಿ ದೇವಿ ಹೇಳುತ್ತಿದ್ದಾಳೆ, ಸ್ವಾಮಿ ನಿನಗೆ ಗೊತ್ತಿದ್ದು ನೀನು ಹೋಗ್ಲಿಲ್ವೇ? ಆಗ ಪರಮಾತ್ಮ ಹೇಳ್ತಾನೆ, ದೇವಿ ಕೇಳು, ಅವಸರ ಪಡಬೇಡ, ಇಲ್ಲ ಕಣ್ರಿ, ಎಲ್ಲ ಗೊತ್ತಿದ್ದು ನೀವು ನನ್ನನ್ನ ನಮ್ಮ ತಂದೆ ಮನೆ ಕಳಿಸ್ತೇ ಇರೋದು ಅನ್ಯಾಯ. ಕೇಳು, ನಿಮ್ಮ ತಂದೆಯೇ ನನ್ನನ್ನು ಅವಮಾನ ಮಾಡಬೇಕು ಅಂತ ಮಾಡಿದ್ದಾನೆ ಈ ಕೆಲಸ. ಏನು ಅವಮಾನ ಎಂದರೆ, ಹಿಂದೊಂದು ಸಮಯದಲ್ಲಿ ದೇವಲೋಕದಲ್ಲಿ ನಡೆದ ಯಾಗದಲ್ಲಿ ನಿನ್ನ ತಂದೆ ಬಂದಾಗ ಎಲ್ಲರೂ ತಾವು ಸನ್ಮಾನಿಸಿದರಂತೆ, ನಾನು ಎದ್ದು ಆತನನ್ನು ಸನ್ಮಾನಿಸಲಿಲ್ಲ ಅನ್ನುವ ಸಿಟ್ಟಿಗೆ ಆತ ಒಂದು ಯಾಗ ಮಾಡ್ತಾ ಇದ್ದಾನೆ. ಆ ಯಾಗದಲ್ಲಿ ಎಲ್ಲರನ್ನು ಕರೆಸ್ತಿದ್ದಾನೆ, ನನ್ನನ್ನು ಕರೆಸಲ್ಲ. ಹಾಗಂದಾಗ ಈಕೆ ಹೇಳ್ತಾಳೆ, ಇಲ್ಲ ಇಲ್ಲ, ಇದು ಸರಿ ಇರಲಾರದು, ಬಹುಶಃ ನನಗೆ ಗೊತ್ತಾದಂತೆ ನಾನು ಹೋಗಿ ಬರ್ತೇನೆ. ಬೇಡ ದಾಕ್ಷಾಯಿಣಿ, ಮಾತನ್ನು ಕೇಳಿ ನೀರಿದರೆ ಕೆದ್ದು ಹೋಗುತ್ತೆ, ಬೇಡ, ಇಲ್ಲ ನಾನು ಹೋಗಿ ಬರೋದೆ. ನಂದಿ ಭೃಂಗಿ ಎಂದಾಗ ನಂದೀಶ್ವರನು ಭೃಂಗಿ ಇಬ್ಬರು ಬಂದಿದ್ದಾರೆ, ಹೋಗಿ ದಾಕ್ಷಾಯಿಣಿಯನ್ನ ದಕ್ಷ ಬ್ರಹ್ಮನ ನಗರಕ್ಕೆ ಬಿಟ್ಟು ಬನ್ನಿ. ಸರ್ವಾಲಂಕಾರ ಭೂಷಿತಳಾಗಿ ದಾಕ್ಷಾಯಿಣಿ ತಂದೆಯ ಮನೆಗೆ ಬರ್ತಾ ಇದ್ದಾಳೆ. ತಂದೆಯ ಮನೆಯಲ್ಲಿ ಯಾಗ, ಏನ್ ಅವಿಚ್ಛಿನ್ನವಾದ ಯಾಗ. ಓಂ ಅನಂತ ಜ್ಞಾನ ಭಗವನ್ ವಿಶ್ವ ಬ್ರಹ್ಮಾಂಡ ನಾಯಕ ಪ್ರಾಣೋಪಾನ ವ್ಯಾನೋದಾನ ಸಮಾನ ರೂಪಂ ವಾಂಗ್ಮನಸ್ಚಕ್ಷುಶ್ರೋತ್ರ ಜಿಹ್ವಾಘ್ರಾಣ ರೂಪಾ ವಿದ್ಯುದಗ್ನಿ ಜಲ ಓಷಧಿ ವನಸ್ಪತಿ ಆಕಾಶ ಮೇಘ ಪಂಕ್ತಿಪದರಸ್ತು ಶಂಭು. ಓಂ ಶಾಂತಿ ಶಾಂತಿ ಶಾಂತಿ. ಯಾಗ ಭೂಮಿಯಲ್ಲಿ ದೇವಾನು ದೇವತೆಗಳೆಲ್ಲ ಸೇರಿದ್ದಾರೆ. ಆ ಋತ್ವಿಕರು ಯಾಗದಲ್ಲಿ ಹವಸ್ಸನ್ನು ಅರ್ಪಿಸುವಾಗ ಅವರೇನ್ ಮಾಡಿದ್ರು, ಇಂದ್ರ ಜೇ ಸ್ವಾಹ, ಇಂದ್ರ ಜೇ ತನ್ನವಮಂ, ವರುಣ ಜೇ ಸ್ವಾಹ, ವರುಣ ಜೇ ತನ್ನವಮಂ, ರುದ್ರ ಜೇ ಸ್ವಾಹ ಅನ್ನುವಾಗ ನಂದಿ ಭೃಂಗಿಯರಿಬ್ಬರು ಕರೆತರುತ್ತಿದ್ದಾರಂತೆ ಮಹಾನುಭಾವಳಾದ ದಾಕ್ಷಾಯಿಣಿಯನ್ನ ದಕ್ಷ ಬ್ರಹ್ಮನ ಮನೆಗೆ.
ಅಲ್ಲಿ ಋತ್ವಿಕರು ರುದ್ರಯೇ ಸ್ವಾಹ ಅನ್ನುವ

ದಕ್ಷ ಬ್ರಹ್ಮ ಏನ್ ಮಾಡಿದ, ನಿಲ್ಲಿ, ಆ ರುದ್ರನಿಗೆ ಹವಿಸ್ಸನ್ನು ಕೊಡಕೂಡದು. ಎದ್ದರು ಅಗಸ್ತ್ಯರು, ಏನಿದು ಮಾತು ಅಯ್ಯ, ತ್ರಿಮೂರ್ತಿಗಳಿಗೆ ನಾವು ಹವಿಸ್ಸನ್ನು ಅರ್ಪಿಸದಿದ್ದರೆ ನಿನ್ನ ಯಾಗ ಸಮಾಪ್ತಿಯಾಗುವುದಾದ್ರೆ ಹೇಗೋ, ನೀವು ಯಾರಿಗಾದರೂ ಅರ್ಪಿಸಿ ಆದರೆ ಆ ಶಿವನಿಗೆ ಮಾತ್ರ ಸಲ್ಲದು. ಅಲ್ಲೇ ಬಾಗಿಲಲ್ಲಿ ನಿಂತಿದ್ದಳಂತೆ ಮಹಾನುಭಾವರಾದ ದಾಕ್ಷಾಯಿಣಿ. ಆ ನಿಂತಿದ್ದ ದಾಕ್ಷಾಯಿಣಿ ಏನು ಮಾಡಿದ್ದಾಳೆ, ಅಪ್ಪ ಅಪ್ಪ ಅಂದ್ರೆ ತಿರುಗಿ ನೋಡಿದ ಈ ದಕ್ಷ ಬ್ರಹ್ಮ, ಓಹೋ ದಾಕ್ಷಾಯಿಣಿ, ನಿನ್ನ ಗಂಡ ಹೇಳಿ ಕಳಿಸದ್ನ, ಇಲ್ಲದೆ ಇರುವ ಗೌರವವನ್ನು ತಂದುಕೊಡು ಎಂದು, ನಿನ್ನನ್ನು ಇಲ್ಲಿಗೆ ಬಾ ಎಂದು ಕರೆದವರು ಯಾರು, ನಿನ್ನನ್ನು ಇಲ್ಲಿಗೆ ಬಾ ಎಂದು ಕರೆದವರು ಯಾರು? ಹಾಗಂದ ಕೂಡಲೇ ಈ ದಾಕ್ಷಾಯಿಣಿ ಹೇಳ್ತಾಳಪ್ಪ, ಗಂಡನ ಸಂಗಡ ತೌರು ಮನೆ ಎಂದರೆ ಹಾಗೆ ಹೀಗೆ ಎಂದು ಬಹುವಾಗಿ ವಿಧವಾದ ವಾದವನ್ನು ಮಾಡಿ ಬಂದ ಮಗಳಿಗೆ ತಂದೆ ಕೊಡುವ ಕೊಡುವಳಿ ಇದೇನಪ್ಪ ಅಪ್ಪ, ಇದು ನ್ಯಾಯವೇನೋ ನಿನಗೆ, ಇವಂದ ನ್ಯಾಯ. ಆ ನ್ಯಾಯವನ್ನು ಹೋಗಿ ಕೇಳು ನಿನ್ನ ಗಂಡನನ್ನ, ಎಲ್ಲರೂ ನನಗೆ ಗೌರವವನ್ನು ಕೊಡುತ್ತಿದ್ದರೆ ನಿನ್ನ ಗಂಡ ಮಾತ್ರ ಗೌರವವನ್ನು ಕೊಡದೆ ಅವಮಾನ ಮಾಡಿದರೆ ಅದನ್ನು ಕೇಳು. ಈಕೆ ಅಂದ್ಲಪ್ಪ, ಸರ್ವಲೋಕ ಕೊಡೆಯನಾಗಿರುವ ನನ್ನ ಪತಿಯಲ್ಲಿಯೂ ನೀನು ಗೌರವವನ್ನು ಅಪೇಕ್ಷೆ ಪಡುವುದು ತಪ್ಪಲ್ಲವೇನಪ್ಪ? ಓಹೋ, ಸರ್ವಲೋಕ ಪತಿಯೋ ನಿನ್ನ ಪತಿ, ತಿನ್ನಲನ್ನವಿಲ್ಲದೆ ತಿರುಪೈ ಅನ್ನವನ್ನೆತ್ತು ಮೆರೆಯುವವನು, ಧರಿಸಲಾಭರಣವಿಲ್ಲದೆ ರುಂಡಮಾಲೆಯನ್ನು ಧರಿಸುವವನು, ಉಡುಗೆಯಿಲ್ಲದೆ ಗಜ ಚರ್ಮವನ್ನುಟ್ಟವನು, ಇರಲು ಎಡೆಯಿಲ್ಲದೆ ಆ ಸ್ಮಶಾನದಲ್ಲಿ ವಾಸ ಮಾಡುವವನು, ಆಯುಧವೋ ತ್ರಿಶೂಲ, ವಾದ್ಯವೋ ಠಮರುಗ, ವಾಹನವೋ ಎತ್ತು, ಹೋಗಿ ಯಾರಿಗೆ ಹೇಳುವೆ ಈ ಗಮ್ಮತ್ತು? ಹಾಗಂದ ಕೂಡಲೇ ಈ ಕೂತಿದ್ದಂತಹ ದಾಕ್ಷಾಯಿಣಿ ಎಂದು ಹೇಳಿದ್ದಾಳೆ, ನಿಲ್ಲಿಸು ನಿನ್ನ ಈ ಅಪಲಾಪವನ್ನ, ನಿಲ್ಲಿಸು ನಿನ್ನ ಈ ಅಪಲಾಪವನ್ನ. ಎಂಥ ಮಾತು ಹೇಳ್ತಾಳೆ ಅಂದ್ರೆ, ಏನಂದೆ, ನನ್ನ ಗಂಡನ ಬಗ್ಗೆ ಮಾತನಾಡುತ್ತಿದ್ದೀಯ, ಈ ಒಂದು ಮಾತನ್ನು ಕೇಳು, ಜಗತ್ತಿನ ಜನಗಳಿಗಾಗಿ ಸರ್ವಸ್ವವೊಂದು ತ್ಯಾಗ ಮಾಡಿದ ತ್ಯಾಗಮೂರ್ತಿ ನನ್ನ ಗಂಡ, ಉಡಲಕ್ಕಾಗಿ ಪೀತಾಂಬರವನ್ನ ಕಿನಕಾಪಿನ ವಸ್ತ್ರಗಳನ್ನೆಲ್ಲ ಮನುಷ್ಯರಿಗೆ ಕೊಟ್ಟು ತಾನು ಗಜ ಚರ್ಮವನ್ನುಟ್ಟು ತಿರುಗಿದ, ಗಂಧ ಪುರುಗು ಅತ್ತರ ಜವ್ವಾದ ಲೇಪನೆಗಳೆಲ್ಲ ಮನುಷ್ಯರಿಗೆ ಕೊಟ್ಟು ತಾನು ಕೇವಲ ಚಿತಾಭಸ್ಮವನ್ನು ಧರಿಸಿ ತಿರುಗಿದ, ಕತ್ತಿ ಕಠಾರಿ ಅಂಬು ಈಟಿ ಭವನ ಭರ್ಚಿ ಕಲ್ಲುಗಳಲ್ಲೆಲ್ಲ ಮಾನವರಿಗೆ ಕೊಟ್ಟು ತಾನು ತ್ರಿಶೂಲವನ್ನು ಹಿಡಿದು ತಿರುಗಿದ, ಢಮರಗ ವೀಣಾ ವೇಣು ಗಾನಗಳೆಲ್ಲ ಮಾನವರಿಗೆ ಕೊಟ್ಟು ತಾನು ಕೇವಲ ಢಮರಗವನ್ನು ಹಿಡಿದು ತಿರುಗಿದ, ಕುದುರೆ ಆನೆ ಒಂಟೆಗಳನ್ನೆಲ್ಲ ನಿಮಗೆ ಕೊಟ್ಟು ತಾನು ಎತ್ತನ್ನೇರಿ ತಿರುಗಿದ, ರಕ್ತ ಮುತ್ತು ಪಚ್ಚೆ ಬರಗಿದ ಗೋಮೇನಿಗೆ ಅವಳ ಪುಷ್ಯರಾಗ ಬಂಗಾರ ಬೆಳ್ಳಿಗಳೆಲ್ಲ ನಿಮಗೆ ಕೊಟ್ಟು ಕೇವಲ ರುದ್ರಾಕ್ಷಿಯನ್ನು ಹಾಕಿ ರುಂಡಮಾಲೆಯನ್ನು ಹಾಕಿ ತಿರುಗಿದ, ಬಂಗಾರ ಬೆಳ್ಳಿ ಪಾತ್ರೆಗಳೆಲ್ಲ ಮಾನವರಿಗೆ ಕೊಟ್ಟು ತಾನು ಕಪಾಲವನ್ನು ಹಿಡಿದು ತಿರುಗಿದ, ಊರಿನ ಸಹವಾಸ ಊರಿನ ಜನಗಳಿಗೆ ಕೊಟ್ಟು ತಾನು ಸ್ಮಶಾನವಾಸನಾಗಿ ಬಾಳುತ್ತಾ ಇದ್ದಾನೆ. ಇಷ್ಟೆಲ್ಲ ಉಪಕಾರವನ್ನು ಮಾಡಿದರು, ಜಗವನೆಲ್ಲ ನುಂಗುವ ವಿಷವೆದ್ದಾಗ ಆ ಜಗ ನುಂಗುವುದು ಬೇಡ, ನಾನು ಹೋದರು ಚಿಂತೆಯಿಲ್ಲ ಎಂದು ವಿಷಪಾನವನ್ನು ಮಾಡಿದ ವಿಷಕಂಠ ನೀಲಕಂಠ, ಭಕ್ತವತ್ಸಲನಾದ ನನ್ನ ಪತಿಯನ್ನ ಈ ರೀತಿ ಮಾತನಾಡ್ತಿರುವ ನೀನು ನರಕ ಭಾಜನಾಗುವ ಎಚ್ಚರಿಕೆ. ಅಂದರೆ ಇದರರ್ಥ, ಹೆಂಡತಿಯಾದವಳು ಗಂಡನ ನಿಂದನೆಯಲ್ಲಿ ಅವಕಾಶ ಕೊಡಬಾರದು. ಬಹುಜನ ಅವಕಾಶ ಕೊಡ್ತಾರೆ, ಏನಮ್ಮ ನಿನ್ನ ಗಂಡ ಎಂತ ಗಂಡ ನಮ್ಮ ಅಂದ್ರೆ, ಅನ್ನಿ ಅನ್ನಿ ಚೆನ್ನಾಗಿ ಅನ್ನಿ, ಊರಿನವ್ರನ್ನೆಲ್ಲ ಕರ್ಸ್ಕೊಂಬನ್ನ ಅನ್ನಿ ಅನ್ಸಿ, ಅವ್ರಿಗೆ ಬುದ್ಧಿ ಬರಲಿ, ಎಲ್ಲಾದ್ರೂ ಉಂಟೆ. ಸತಿಗೆ ಪತಿಯೇ ದೈವ, ಅವರೇನಾದ್ರೂ ಆಗಿರಲಿ ಅದೊಂಥರ ಚಿಂತೆ ಇಲ್ಲ. ಆದರೆ ಈ ಆಧುನಿಕ ಪ್ರಪಂಚ ಒಂದು ಮಾತು ಹೇಳುತ್ತೆ, ಇವೆಲ್ಲ ಸುಳ್ಳು, ಗಂಡನೇ ದೇವರು ಅಂತ ಹೇಳಿ ಹೆಂಡತಿಯನ್ನ ಬಲಿ ಕೊಡ್ತಿದ್ದೀರಾ ನೀವು ಅಂತ. ಗಂಡ ಅನ್ನೋ ಶಬ್ದಕ್ಕೆ ಅನ್ವರ್ಥವಾದವನೇ ಗಂಡ. ಶ್ರೀರಾಮನಿಗೆ ಸೀತೆಯೇ ಹೆಂಡತಿ, ಸೀತೆಗೆ ರಾಮನೇ ಗಂಡ, ಅದಲ್ಲದೆ ಇನ್ಯಾವುದು ಇಲ್ಲವೇ ಇಲ್ಲ ಗಂಡ ಹೆಂಡ್ರನ್ನೋ ಶಬ್ದ. ನಮ್ಮ ಸೀಮೆಯಲ್ಲಿ ಈಗಲೂ ಅಷ್ಟೇ, ಆಯಾಸಪಟ್ಟು ಮನೆಗೆ ಬಂದ ಗಂಡನನ್ನ ಓಡಿ ಹೋಗಿ ಕೈ ಹಿಡಿದು ಕರೆತಂದು ತಾವು ಮಾಡಿರುವ ಅಡಿಗೆಯನ್ನು ಮಾಡಿ ಬಡಿಸಿ ಆ ಬಿಸಿ ಬಿಸಿಯಾದ ಅಡಿಗೆ ಗಂಡ ತಿಂತಿದ್ರೆ ನಗನಗ್ತ ಕೂತ್ಕೊಂಡು, ಏನ್ರಿ ಸಮಾಚಾರ ಗೊತ್ತಾಯ್ತಾ ನಿಮಗೆ, ಏನೇ ಆಕಾಶ ಕಳಿಸಿ ಕೆಳಗೆ ಬಿದ್ದೋಯ್ತು ಅಂತ ಕಂಡ್ರಿ, ತಿನ್ನಿ ಆಮೇಲೆ ಹೇಳ್ತೀನಿ, ಆಮೇಲೆ ಏನಾಯ್ತೆ ತಿರ್ಗ ಹೋಗಿ ಹಂಗೆ ಕೂತ್ಕೊಂಡ್ಬಿಡ್ತಂತೆ ಕಂಡ್ರಿ. ಯಾಕೆ ಈ ಕತೆ

0: ಇರ್ಲಾಯಮ್ಮ ಅಂದ್ರೆ ಗಂಡ ಹೊಟ್ಟೆ ತುಂಬ ತಿನ್ಲಿ.
1: ಆ ಭಾವನೆ ಇಲ್ಲದೆ ಬಹುಜನ ಹೆಣ್ಣು ಮಕ್ಕಳು ಗಂಡನ ಮೇಲೆ ದ್ವೇಷವನ್ನು ಕಾರಿ ಊಟಕ್ಕೆ ಇಟ್ಬಿಟ್ಟು ಅಳತಾ ಕೂತ್ಕೊಂಡ್ಬಿಡ್ತಾನೆ. ಯಾಕೆ ಅಳತೀಯ, ನಿಮ್ಮನ್ನು ಕಟ್ಕೊಂಡಾಗಲಿಲ್ಲ ಇದೇ ಹೇಳ್ಕೊಳ್ಳೆ. ಹಾಗೇನಾಗುತ್ತೆ ಅಂದರೆ ಆಯಮ್ಮನ ಸತಿಯಂತಾಗಲಿ, ಸತಿಯನ್ನ ರೋಧಿಸುವ ನೆಲದೊಳಗೆ ತರುವವನು ಪತಿಯಂತಾಗಲಿ ಸಾಧ್ಯವೇ ಇಲ್ಲ ಅಲ್ವೇ. ನೋಡಿ ಈ ಕಥೆಯಲ್ಲೇ ಒಂದು ಮಾತು ಬರುತ್ತೆ. ಇಲ್ಲಿ ದಾಕ್ಷಾಯಿಣಿ ದೇವಿ ಹೇಳಿದ್ಲು, ನನ್ನ ಪತಿಗೆ ಅವಮಾನ ಮಾಡಿದೆ, ನನ್ನ ಗಂಡ ಹೇಳಿದ ಬೇಡ ಬೇಡ ಬೇಡ, ಸೌರಮನೆ ಎಂಬ ಅಭಿಮಾನದಿಂದ ನೀನು ಹೋಗ್ತಿದ್ದೀಯ, ನಿನಗೆ ಅವಮಾನವಾಗುತ್ತೆ ಅಂತ ಸರಿಯಾದ ರೀತಿಯಲ್ಲಿ ಮಾನವನೆ ಕೊಟ್ಟೆ ಅಪ್ಪ, ಮಾನವನ ಕೊಟ್ಟೆ ಎಂದ ಕೂಡಲೇ ಆ ದಕ್ಷ ಬ್ರಹ್ಮ ಹೇಳಿದ, ನಿನ್ನನ್ನು ಬಾ ಎಂದವರು ಯಾರು? ಆಗ ಆಕೆ ಹೇಳ್ತಾಳೆ, ಹೌದಪ್ಪ ನೀನು ಕೇಳುವ ಪ್ರಶ್ನೆ ನಿಜ, ನಿನ್ನನ್ನು ಬಾ ಎಂದವರು ಯಾರು ಅಂದ್ರೆ ಯಾರು ಬಲ್ಲಿಯ ಅಪ್ಪ? ಯಾವುದು? ಅದ ನೋಡು ಅತ್ತ ನಿಂತಿದೆ ನೋಡು, ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ಸುತ್ತಿತ್ತು ಬುತ್ತಿತ್ತು ಎನ್ನನ್ನು ಸಾಕಿದ ಹೆತ್ತವ್ವನ ಒಡಲು. ಆ ಒಡಲು ಕರೆಯಿದ್ದು ಬಾ ಎಂದು. ಅಪ್ಪ ಓಡಾಡುವಾಗ ನನ್ನ ಸಂಗಡದಲ್ಲಿ ನಲಿದಾಡಿದ ಈ ಗಿಡ ಮರಗಳು, ಆ ಬಾಂದೊರೆಯು, ಆ ನದಿಯ ತೀರಗಳು, ನನ್ನ ಸಖಿಯರು, ಋಷಿಮುನಿಗಳು, ಇವರುಗಳೆಲ್ಲರ ಆ ಸಂಘದಿಂದ ಆದ ಆನಂದ ಎಂಬುದೇ ನನ್ನನ್ನು ಕರೆಯಿತೆ ವಿರಹ, ನಿನ್ನನ್ನು ಕಂಡು ಬಂದವಳಲ್ಲ, ಇನ್ನಿರಬಾರದು. ಯಜ್ಞೇಶ್ವರ ಪ್ರಕಟನಾಗು. ಯಾಗ ಮಂದಿರದಲ್ಲಿ ಪ್ರಕಟನಾಗು ಅಂದ ಕೂಡಲೇ ಬೆಂಕಿ ಧಗ ಧಗ ಧಗ ಧಗ ಜ್ವಲಿಸಿದರೆ ಈ ತಾಯಿ ಆ ಅಗ್ನಿ ಪ್ರವೇಶ ಮಾಡಕ್ ಹೋದ್ಲಂತೆ ಯಜ್ಞೇಶ್ವರನ ಭಯ ಬಂದ್ಬಿಡ್ತು. ಹುಯ್ಯಪ್ಪ, ಜಗಜ್ಜನನಿಯಾದ ಆದಿಶಕ್ತಿಯನ್ನ ನಾನು ಸುಡೋದು ಅಂದ ಅರ್ಥವೇನು? ತಣ್ಣಗಾಗಿ ತಣ್ಣಗಾದ್ರೆ ಈ ಜಗಜ್ಜನನಿ ಕೇಳ್ತಾಳೆ, ಅಯ್ಯ ನನ್ನನ್ನು ನಿನ್ನ ಜ್ವಾಲೆಯಲ್ಲಿ ಮರೆ ಮಾಡು, ಸತ್ಯಕ್ಕೆ ನಾನಿಲ್ಲಿರುವುದು ಬೇಡ, ಪ್ರತ್ಯಕ್ಷರಾಗು. ಅದಂದ ಕೂಡಲೇ ಧಗ ಧಗ ಧಗ ಧಗನೆ ಮಹಾದೇವತ್ತ ಹಾರಿಬಿಟ್ಟು ತಾಯಿ. ಹಾರಿದರೆ ದೂರದಿಂದ ನೋಡಿದ ನಂದಿ ಭೃಂಗಿಯರು, ಅಮ್ಮ ಅಮ್ಮ ಅಮ್ಮ, ಓಡಿ ಹಿಂತಿರುಗಿ ಬಂದರು. ಓಡಿ ಬಂದಿದ್ದೆ ಪರಮಾತ್ಮನಿಗೆ ಹೇಳಿದರು, ಸ್ವಾಮಿ ಸ್ವಾಮಿ. ಎಲ್ಲವನ್ನು ಬಲ್ಲ ಶಿವ, ಏನಾಯಿತು ನಂದಿ? ಸ್ವಾಮಿ ಅಮ್ಮನನ್ನ ಬಲು ವಿಧವಾದ ಹೀನ ನುಡಿಗಳಲ್ಲಿ ನೋಯಿಸಿದನ ದಕ್ಷ ಬ್ರಹ್ಮ, ಅಪಮಾನವನ್ನು ಸಹಿಸದಲೇ ತಾಯಿ ಹಾರಿದಳು ಅಗ್ನಿಯೊಳಗೆ, ಜ್ವಾಲೆಯಲ್ಲಿ ಬಲಿಯಾದಳು ಸ್ವಾಮಿ. ಈ ಪರಮಾತ್ಮ ಕೂತಿದ್ದವರೇನು ಮಾಡಿದ್ರಂತೆ, ದಾಕ್ಷಾಯಿಣಿ. ಇಲ್ಲಿ ಒಂದು ಮಾತು ಹೇಳಿ ಬಂದಕ್ಕೆ ಹೋಗಬೇಕು. ಸರ್ವಲೋಕವಲ್ಲಭನಾದ ಶಿವರಿಗೆ ದಾಕ್ಷಾಯಿಣಿ ಎಂಬ ಹೆಣ್ಣು ಹೋದಳು ಎಂಬ ಚಿಂತೆಯೇ ಅಲ್ಲ, ನನ್ನ ಮನಸ್ಸಿನ ಶಾಂತಿಯನ್ನ ಕಲಿಕಿದನಲ್ಲ ದಕ್ಷ ಬ್ರಹ್ಮ. ಹೆದ್ದನಿಗೆ ಒಂದು ಸಲ ಆರ್ಭಟಿಸಿ ಸಿಕ್ಕಿನಿಂದ ಜಲೆಯನ್ನ ಭರ್ರನೆ ತಿರುವಿ ನನಗೊಂದು ಸಲ ಹಣಲು. ವೀರಭದ್ರ ವೀರಭದ್ರ ಅಂದಾಗ ಭೂಮಿ ಜಲಪ್ಪನ ಬಾಯಿ ಬಿಟ್ಟಿದೆ. ಅನಂತ ಹಸ್ತಗಳಿಂದ ಅನಂತ ಆಯುಧಗಳನ್ನೆಲ್ಲವನ್ನು ಬಿಡಿದು ಅಪ್ಪರಿಸಿ ಆರ್ಭಟಿಸುತ್ತಲಿ ಕೆಂಗಣ್ಣನ್ನು ಕಾರು ಬಲಿ ಕೆಂಜಡ ಎಂಬ ತಿರುಗುತ್ತಲಿ ಕರದೊಳಗೆ ಬಿಡಿದ ಕರವಾಳದಿಂದಲೇ ಎದುರಾದವರ ಶಿರವನ್ನೆಲ್ಲ ಛೇದಿಸುವನೆಂಬ ಆರ್ಭಟದಿಂದಲೆದ್ದ ವೀರಭದ್ರ. ವೀರಭದ್ರ ಎದ್ದೊಡನೆ ಪರಮಾತ್ಮ ಹೇಳಿದನಂತೆ, ಹೋಗು, ಅಹಂಕಾರದಿಂದ ಮೆರೆಯಬಹುದಾದ ಆ ದಕ್ಷ ಬ್ರಹ್ಮನಿಗೆ ತಕ್ಕ ಶಿಕ್ಷೆಯನ್ನು ಮಾಡಿ ಬಾ. ಭೂತಗಣಗಳನ್ನೆಲ್ಲ ಕರ್ಕೊಂಡು ಹೊರಟ, ಭೂತಗಳೆಲ್ಲ ಹೊರಟಿವೆ. ಈ ಯಾಗ ಮಂದಿರದಲ್ಲಿ ದಕ್ಷ ಬ್ರಹ್ಮ ನಿಂತಿದ್ದ. ಒಬ್ಬ ಸೇವಕ ಓಡ್ ಬಂದ, ಮಹಾಸ್ವಾಮಿ ಮಹಾಪ್ರಭು ಏನು ಸ್ವಾಮಿ? ಕೈಲಾಸದಿಂದ ಸೈನ್ಯ ಬರ್ತಾ ಇದೆ. ದಕ್ಷ ಬ್ರಹ್ಮ ಹೇಳಿದ, ಹೆದರಬೇಡಿ, ಕೈಲಾಸದವರಾದ್ರೆ ಭಯವೇನು, ನಮ್ಮ ಸೈನ್ಯವನ್ನೆಲ್ಲ ಕರ್ಕೊಂಡು ಹೋಗಿ. ಅವನಂದ, ಸ್ವಾಮಿ ಬರ್ತಾ ಇರೋವು ಜನ ಅಲ್ಲ, ಮತ್ತಿನ್ನೇನು ಭೂತ. ಸ್ವಾಮಿ ಬರ್ತಿರೋವೆಲ್ಲ ದೆವ್ವ ಭೂತ. ನಿಂತಿದ್ರಲ್ಲ ಅವರೆಲ್ಲರೂ, ದೆವ್ವಾನೇ ಅನ್ನೋ ನಮ್ ಜನ ನೀ ಹೆದರಿಸೋದೆ ಅದೊಂದು. ಈ ಹರಿಕಥೆ ಕೇಳ್ಕೊಂಡೋಗೋರ್ನ ಭೋಜನ ಎದುರಿಸ್ತಾರೆ, ಮನೆಗೆ ಹೋಗ್ತಾ ಇದ್ದೀರಾ? ಹ್ಞೂ ಹ್ಞೂ. ಆ ಹುಣಸೆ ಮರದ ಹತ್ರ ಸ್ವಲ್ಪ ಹುಷಾರಾಗಿ ಹೋಗಿ, ಅಲ್ಲೇನು ಇರಲ್ಲ, ಇವ್ರ ಅಂದ್ಮೇಲೆ ಏನೋ ಕೂತ್ಕೊಂಡಂಗಾಗ್ತದೆ. ಈ ಪೂರ್ವಕಾಲದಲ್ಲಿ ಪೋಸ್ಟ್ ಮ್ಯಾನ್ಗಳು ಕುದುರೆ ಮೇಲೆ ಕೂತ್ಕೊಂಡ್ಬರೋರು. ಒಬ್ಬ ಪೋಸ್ಟ್ ಮ್ಯಾನ್ ಅಮಾವಾಸ್ಯ ಗೊತ್ತಿಲ್ಲ ಪಾಪ, ಅವನು ಕುದುರೆ ಮೇಲೆ ಕೂತ್ಕೊಂಡು ಹೊರಟ್ಬಿಟ್ಟ, ಪಕ್ಕದೂರಿಗೆ ಹೋಗ್ಕಾಗ್ದ ತರೋಣ ಅಂತ.

ಕುದುರೆ ನಿಧಾನವಾಗಿ ಹೋಗ್ತಿತ್ತು. ಇವನು ಸೋಮಾರಿ ಎಲ್ಲದರಲ್ಲಿ ತೂಗುಡಿಸೋ ಅಭ್ಯಾಸ. ಇವನು ಹೋಗ್ತಾ ಹೋಗ್ತಾ ತೂಗುಡಿಸ್ಬಿಟ್ಟು ಆ ಕುದುರೆಗೂ ನಿದ್ದೆ ಬಂದ್ಬಿಡ್ತು. ಅದು ಬರ್ತಾ ಬರ್ತಾ ಊರಿಗೆ ಬರೋಕ್ ಬದಲು ಸ್ಮಶಾನಕ್ಕೆ ಬಂದ್ಬಿಡ್ತು. ಕಂಡುಬಿಟ್ಟು ನೋಡಿದ ಬರೀ ಬೆಂಕಿ ಕಾಣಿಸ್ತು. ಏನಪ್ಪ ನಿದ್ದೆ ಬರ್ತಾ ಇದೆಯಲ್ಲ, ಸಾರಿ ಇಲ್ಲೇ ಮಲಗಿದ ಬೆಳಗ್ಗೆ ಎದ್ದೋದ್ರಾಯ್ತು ಅಂತ ಹೇಳಿದಿದ್ದೆ. ಆ ಕುದುರೆ ತಗೊಂಡೋಗೊಂದು ಹುಣಸೆ ಮರ ಕಟ್ಟಾಕಿ, ಭಾರಿ ಚಳಿ, ತೊಡಿಯಕಾಗದ ಚಳಿ. ಇವನ ಹತ್ರ ಎರಡು ಚೀಲ ಇತ್ತು, ಪೋಸ್ಟ್ ಚೀಲ, ಅದು ಗುಂಡಿಗೆ ಇಷ್ಟಿಷ್ಟುದ್ದ ಇತ್ತು. ಒಂದು ಚೀಲ ತಲೆಗಿದ್ದ ಸೊಂಟಕ್ಕೆ ಹಾಕೊಂಡ, ಇನ್ನೊಂದು ಚೀಲ ಕಾಲಿನಿಂದ ಸೊಂಟಕ್ಕೆ ಹಾಕೊಂಡ. ಆ ಮರದ ಹತ್ರ ಮಲಗಿಬಿಟ್ಟವ್ರು, ಹೊತ್ಕೊಳಕ್ ಹಾಸ್ಕೊಳಕ್ ಎರಡು ಆಗೋಯ್ತು ನೋಡಿ. ಇತ್ತ ಕಡೆ ಊರಲ್ಲ ದೊಡ್ಡ ಶ್ರೀಮಂತ ಕೆಟ್ಟ ನಕ್ಷತ್ರದಲ್ಲಿ ಸತ್ತದ, ಬಂದಿದ್ದವ್ರು ಪತ್ತೆ ಇಲ್ದೆ ಜರಗ್ಬಿಟ್ರು. ಆ ಮನೆಯವ್ರು ಏನ್ ಮಾಡಿದ್ರು, ನಾಲ್ಕು ಜನ ಕೂಲಿ ಆಳನ್ನು ಕರೆಸಿ ಅವ್ರಿಗೆ ದುಡ್ಡು ಕೊಟ್ಟಪ್ಪ ನೀವೇ ತಗೊಂಡ ಕೂತಾಕ್ಬಿಟ್ರು. ಆ ನಾಲ್ಕು ಜನದ ಪೈಕಿ ಇಬ್ರು ಧೈರ್ಯಸ್ಥರು, ಒಂದಿಬ್ರು ಪುಕ್ಕಲು. ಜನ ಎತ್ಕೊಂಡು ಬರ್ತಾವ್ರೆ, ರಾಮ ಲಕ್ಷ್ಮಣ ಜಾನಕಿ, ಜೈ ಬಲೋ ಹನುಮಾನಕಿ, ರಾಮ ಲಕ್ಷ್ಮಣ ಜಾನಕಿ, ಜೈ ಬಲೋ ಹನುಮಾನಕಿ, ಜೈ ಬಲೋ ಹನುಮಾನಕಿ, ಜೈ ಬಲೋ ಹನುಮಾನಕಿ, ಜೈ ಬಲೋ ಹನುಮಾನಕಿ ಬರ್ತಾ ಇದ್ದಾರೆ. ಸ್ಮಶಾನಕ್ಕೆ ಬರ್ಬೇಕಾದ್ರೆ ಮಧ್ಯ ಒಂದು ಸರ್ವೆ ತೋಪು, ಇವ್ರು ಹೆಣ ನೆತ್ಕೊಂಡು ಹಿಂಗ್ ನುಗ್ಗಿದ್ರು. ಅಲ್ಲೊಬ್ಬ ಹುಚ್ಚ, ಅವನು ಹಗಲು ರಾತ್ರಿ ಸುತ್ತ ಪದ್ಧತಿ, ಅವನೆರಡು ಸಾಮ್ರಾಟ ಕಡ್ಡಿ ಎಂಟ್ಸ್ಕೊಂಡು ಕಿವಿಲಿ ಇಟ್ಕೊಂಡು ಇವ್ರು ಹಿಂಗ್ ನುಗ್ಗಿದ್ರು, ಅವನು ಹಂಗ್ ನುಗ್ಗಿಬಿಟ್ಟ. ಈ ಹೆಣ ಎತ್ಕೊಂಡಿದ್ರಲ್ಲ, ಈ ಮುಂದ್ಗಡೆ ಇದ್ರಲ್ಲ ಪುಕ್ಕಲು, ಅವರಿಬ್ರು ಹಿಂಗ್ ನೋಡಿದ್ರು. ಒಬ್ಬ ಅಲ್ಲೇ ನಡ್ಗಕ್ ಶುರು ಮಾಡಿಬಿಟ್ಟ, ಗಡ ಗಡ ಗಡ ಗಡ ಗಡ ಗಡ ಗಡ ಹಿಂದ್ಗಡೆ ಇರಲೇ ಏನಾ ಅಂದ್ರೆ, ಒಬ್ಬ ಬೋ ಬೋ ಬೋ ಬೋ ಅಂದ, ಇನ್ನೊಬ್ಬ ದೇ ಹಿಂದ್ಗಡೆ ಏನ್ರ ಬೋ ಬೋ ಬೋ. ಅವನು ತನ್ನ ನನ್ನ ಹತ್ರಕ್ಕೆ ಬಂದ್ಬಿಟ್ಟ. ಬಂದ್ರೆ ಈಗ ನಡುಗ್ತಾ ಇರೋರು ಕೂತ್ಕೊಳಕ್ ಶುರು ಮಾಡ್ಬಿಟ್ರು. ಹಿಂದ್ಗಡೆ ಅವ್ರಲೇ ಎತ್ತಾಕ್ಬಿಡ್ತಿರಲ್ಲ ಹೆಣನ, ಅಯ್ಯೋ ಇವ್ರ ಮನೆ ಹಾಳಾಗ ಹೋಯ್ತಲ್ಲೋ, ಏನ್ರೋ ಏನ್ರೋ ಅಂದ್ರೆ ಅವ್ರು ಇಡ್ಡೇ ಬಿಟ್ರು. ಕೆಳಗಡೆ ನಡುಕ್ತಾವ್ರೆ, ಆ ಹುಚ್ಚರೋನ್ ತನ್ನ ತೋಟದ. ಈ ಹಿಂದ್ಗಡೆ ಇದ್ದ ಧೈರ್ಯ ಶಾಲೆಗಳು ಸಿಟ್ ಮಾಡ್ಕೊಂಡ್ರು, ಛೇ ಅವಿವೇಕಿಗಳ, ಇಲ್ಲಿ ನಾವಿಲ್ವೇನ್ರೋ, ಹೆದರ್ಕೊಂಡು ಸಾಯ್ತಿರಲ್ರೋ, ಹೋಗ್ರ ಹಿಂದಕ್ಕೆ ಅಂತ ಅವರಿಬ್ಬರನ್ನು ಹಿಂದಕ್ಕೆ ಕಳಿಸಿ ಧೈರ್ಯ ಶಾಲೆಗಳು ಮುಂದಕ್ಕೆ ಬಂದು ಹೆಣ ನೆತ್ಕೊಂಡು ಸ್ಮಶಾನಕ್ಕೆ ಬಂದ್ರು. ಒಬ್ಬಂದಲೇ ಕರೆಯೋ ಅವನ್ನ, ಯಾರನೋ ಅದೇ ಹಳ್ಳ ತೋಡೋ ಅಂತ ಕರೆಯೋ, ಲೇ ಅವನ ಹೆಸರೇನೋ, ಲೇ ಸುಮ್ಮನೆ ಕೂಗಾಕೋ ಬರ್ತಾನೆ. ಒಬ್ಬೇನ್ ಮಾಡ್ದ, ಅಯ್ಯೋ ಯಾರಪ್ಪ ಇದ್ದೀರಾ ಇಲ್ಲಿಯೋ ಅಂದ. ಈ ಹುಣಸೆ ಮರದ ಹತ್ರ ಪೋಸ್ಟ್ ಮ್ಯಾನ್ ಮಲಗಿದ್ದ, ಅವನ್ ನೋಡ್ದ ಯಾರೋ ಜನ ಬಂದವ್ರ, ಇವ್ರ ಜೊತೆಲಿ ಊರ್ಗಾರ ಹೋಗೋಣ ಅಂತ ಎದ್ದು ಕೂತ್ಕೊಂಡ. ಈ ನಾಲ್ಕು ಜನದ ಪೈಕಿಲೊಬ್ಬ ನೋಡ್ದ, ಏನೋ ಅಲ್ಲೇನೋ ಎದ್ದು ಕೂತದೆ. ಈ ಪೋಸ್ಟ್ ಮ್ಯಾನ್ ಎದ್ದು ನಿಂತ್ಕಂಡ, ಆ ಕಟ್ಟಾಕಿದ್ ಕುದುರೆ, ಈ ನಾಲ್ಕು ಜನವು ಪತ್ತೆ ಇಲ್ದೆ ಬಂದು ಸೇರ್ಕೊಂಡ್ಬಿಟ್ಟಿರ್ತೇವೆ. ಬೆಳಗ್ಗೆ ಪೋಸ್ಟ್ ಮ್ಯಾನ್ ಬಂದ್ರು, ಒಬ್ಬೊಬ್ಬನಿಗೂ ಚಳಿ ಜ್ವರ, ಗಡ ಗಡ ಗಡ ಗಡ. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೆದರ್ಸೋ ಜನವೇ ಹೆಚ್ಚು. ಆ ಭಯ ಬರದೆ ಇರೋದಕ್ಕೆ ಮಕ್ಕಳಿಗೆ ಏನ್ ಮಾಡಬೇಕು ಅಂದ್ರೆ, ಅಭಿಮನ್ಯುವಿನ ಕಥೆ, ಶ್ರೀರಾಮಲಕ್ಷ್ಮಣರ ಕಥೆ, ಮಾರ್ಕಂಡೇಯನ ಕಥೆ, ವೀರಘ್ರಣಿಗಳಾಗಿರ್ತಕ್ಕಂಥ ಭೀಮಾರ್ಜುನರ ಕಥೆ ಇತ್ಯಾದಿಗಳನ್ನು ಹೇಳಿ ಮಕ್ಕಳ ಮನಸ್ಸಿಗೆ ಧೈರ್ಯವನ್ನು ತುಂಬಬೇಕು. ಈಗ ಭೂತಗಳಂಗಳು ಬಂದಾಗ ಆ ಯಾಗ ಮಂದಿರದಲ್ಲಿದ್ದ ದೇವತೆಗಳೆಲ್ಲ ಮಾಯವಾಗಿ ಹೋದರು. ದಕ್ಷ ಬ್ರಹ್ಮನ ಕಡೆಯ ಸೈನಿಕರು ಯುದ್ಧಕ್ಕೆ ಹೋದಾಗ ಎಲ್ಲರೂ ಖಡ್ಗಗಳಿಂದ ದಡ ದಡ ದಡ ಕತ್ತರಿಸಿದರಂತೆ. ಯಾಗ ಮಂದಿರವನ್ನು ಪ್ರವೇಶ ಮಾಡಿದ

ನಾನೆಂಬ ಅಹಂಕಾರ ಹೋದ ಮೇಲೆ ಆ ದಕ್ಷ ಬ್ರಹ್ಮನಿಗೆ ಆಡಿನ ತಲೆಯನ್ನಿಟ್ಟರಂತೆ. ಇಲ್ಲಿ ಜಗತ್ ರಕ್ಷಕನಾಗಿರ್ತಕ್ಕಂತಹ ಪರಮಾತ್ಮ ದಾಕ್ಷಾಯಿಣಿಯು ತನ್ನನ್ನು ಬಿಟ್ಟು ಹೋದನು ಎಂದು ಗೊತ್ತಾದ ಮೇಲೆ ನೇರವಾಗಿ ಹಿಮವದ್ಗಿರಿ ಹತ್ರ ಬಂದಿದೆ, ತಪಸ್ಸುಗೋಸ್ಕರವಾಗಿ ಕುಳಿತು ಬಿಟ್ಟ. ಓ ಶಂಕರನ ತಪವು ಎಂದಿಗೆ ಪ್ರಾರಂಭವಾಯಿತೋ? ಜಗದೊಳಗೆ ಸೃಷ್ಟಿ ಸ್ಥಿತಿ ಲಯ ಈ ಮೂರು ಕಾರ್ಯ ಆಗಬೇಕಲ್ಲ, ಸೃಷ್ಟಿ ಸ್ಥಿತಿ ಲಯ ಇವೆಲ್ಲ ಚಿಕ್ಕಂದಲ್ಲಿ ಸ್ಕೂಲ್ನಲ್ಲೇ ಹೇಳ್ಕೊಡೋರು ನಮಗೆ. ಬ್ರಹ್ಮನ ಕೆಲಸ ಏನಪ್ಪ, ಶಿವನ ಕೆಲಸ ಏನಪ್ಪ ಅಂತ ಹೇಳ್ಕೊಡೋರು. ಈಗ ಏನ್ ಹೇಳ್ಕೊಡೋಕ್ಕೂ ಆಗಲ್ಲರಿ, ಯಾಕಂದ್ರೆ ಹೇಳ್ಕೊಡೋರಿಗೆ ಗೊತ್ತಿರಲ್ಲ ಕೆಲವು ಸಮಯ. ಯಾರೋ ಹುಡುಗ ಮೇಷ್ಟ್ರ ಹತ್ರ ಬಂದಂತೆ, ನೋಡಿ ಸರ್ ಇವನು ಎಷ್ಟು ಸುಳ್ಳು ಹೇಳ್ತಾನೆ, ಏನಯ್ಯ ಸೀತೆ ರಾಮನ ಹೆಂಡತಿ ಅಂತಾನೆ, ಹೇಳ್ಬೋದಾ ಸರ್ ಅವನು? ಅಲ್ಲಿಗೆ ಅವನಿಗೆ ಯಾವ ಸೀತೆ ಕತೆ ಅವನು ಹೇಳ್ತಾವನೆ ಅಂತ ಅವನಿಗೆ ಗೊತ್ತಿಲ್ಲ. ರಾಮದೇವರು ಗುರುಗಳಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಹೀಗೆ ನಿಂತಿದ್ದಂತೆ, ಶಿಷ್ಯ ಗುರುಗಳೇ ಹಾರು ಬೆಂಕಿಲಿ ಹಾರ್ತೀನಿ ಗುರುವೆ, ನನ್ನಾರೋ ಒಬ್ರು ತುಮಕೂರಿನಲ್ಲಿ ಹಿಂಗೆ ಮಾಡಿಬಿಟ್ಟಿದ್ರು. ಪ್ರಶ್ನೆ ಕೇಳ್ಬಿಟ್ರು, ರಾಮನ ತಂದೆ ಯಾರು? ನಾನಂದೆ ಅಜಮಹಾರಾಜ. ಅಜಮಹಾರಾಜ ಅಂದ್ರೆ ಅವ್ರೇನಂದ್ಬಿಟ್ರು, ಯಾವನೆಯ ನಿನ್ಗೆ ಹೇಳ್ಕೊಟ್ಟವನು ಅಂದ್ಬಿಟ್ಟ. ನನಗೆ ನಿಜವೇನೋ ಬೇರೆ ಹೇಳ್ಬಿಟ್ನೋ ಏನೋ ನಾನು ಅಂತ ಒದ್ದಾಡೋಗ್ಬಿಟ್ಟೆ. ಗೊತ್ತಿಲ್ಲ, ಸರಿಯಾಗಿ ನೋಡ್ಕಂಬ, ನಾಳೆ ಬರ್ತೀನಿ ನಿನ್ಗೆ ಹೇಳ್ಕೊಡ್ತೀನಿ ಅಂದ್ಬಿಟ್ಟ. ನಿಜವೇನೋ ಅಂತ ನಾನು ಪುಸ್ತಕ ಎಲ್ಲ ಹುಡುಕಾಡಿ ಕೊನೆಗೆ ವಾಪಸ್ ಬಂದು ನೋಡಿದ್ರೆ ಅವನ್ ಪತ್ತೇನೇ ಇಲ್ಲ ಕೇಳದವರು. ಈ ಬಹುಜನಕ್ಕೆ ಏನ್ ಕೇಳ್ತೀವಿ ಅಂತ ಗೊತ್ತಿರಲ್ರಿ, ಕೇಳ್ಬಿಡೋದ ಪುಸ್ತಕ ಅಂತ. ಗುರುಗಳ ಹತ್ರ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿದ್ರೆ ಎಲ್ಲ ಸಿಗುತ್ತೆ, ಇಲ್ದಿದ್ರೆ ಸಿಕ್ಕಲ್ಲ. ಈ ಮೂರು ದಿವಸದಿಂದಲೂ ಈ ಒಂಬತ್ತನೇ ಮಗ್ಗಿ ಭೋಜನ ಕೇಳುತ್ತಿದ್ದಾರೆ. ವಶಿಷ್ಠರಲ್ಲಿ ರಾಮದೇವರು ವಿದ್ಯಾಭ್ಯಾಸ ಮಾಡ್ತಿದ್ರು, ಗುರುಗಳು ಕೇಳಿದ್ರು ನಿಮ್ಗೆಲ್ಲ ಮಗ್ಗಿ ಬರುತ್ತೇನ್ರಪ್ಪ? ಬರುತ್ತೆ ಗುರುಗಳೇ. ನಿನಗೆ ಎಷ್ಟನೇ ಮಗ್ಗಿ ಬರುತ್ತೋ? ಹದಿನೆಂಟನೇ ಮಗ್ಗಿ. ನಿನಗೋ ಇಪ್ಪತ್ತೆಂಟನೇ ಮಗ್ಗಿ. ರಾಮ ನಿನಗೋ ಗುರುಗಳೇ ನನಗೆ ಒಂಬತ್ತನೇ ಮಗ್ಗಿ. ಆ ಒಂಬತ್ತನೇ ಮಗ್ಗಿಯನ್ನು ಹೇಳು ಅಂದಾಗ ರಾಮದೇವರು ಹೇಳಿದ್ರಂತೆ, ಒಂಬತ್ತೊಂದಲ್ಲಿ ಒಂಬತ್ತೋ ಒಂಬತ್ತೆರಡಲಹ ಹದಿನೆಂಟು ಒಂಬತ್ತ ಮೂರಲ ಇಪ್ಪತ್ತ ಏಳು ಒಬ್ಬ ಅಂದ ತಾಳ. ಗುರುಗಳು ಕೇಳಿದ್ರು ಯಾಕೋ ಹಿಂಗ ಗುರುಗಳೇ ಮಗ್ಗಿ ಹೇಳೋದು?

ಹೇಳ್ತಾ ಕೂತ್ಕೊಂಡ್ರೆ ಒಂದ್ ಮಗ್ಗಿ ಮುಗಿಯೋಕ್ ಮೂರ್ ದಿವಸ ಬೇಕಲ್ಲ. ಮತ್ತಿನ್ಯಾಗೋ ಹೇಳೋದು, ನಾ ಹೇಳ ಗುರುಗಳೇ ಹೇಳಪ್ಪ. ಆಗೋಯ್ತೇನೋ ಓ ಚೇ ಚೇ ರಾಮ, ನೀನೆ ಹೇಳಪ್ಪ. ಹೇಳ್ತೀನಿ ಗುರುಗಳೇ. ಒಂಬತ್ತೆರಡಲ ಹದಿನೆಂಟು, ಒಂಬತ್ತ ಮೂರಲ ಇಪ್ಪತ್ತ ಏಳು, ಒಂಬತ್ತ ನಾಲ್ಕಲ ಮೂವತ್ತಾರು, ಒಂಬತ್ತೈದಲ ನಲವತ್ತೈದು. ನಿಂತ್ಕೊಳ್ಳ. ಏನ್ ಗುರುಗಳೇ? ಅಲ್ಲ, ನೀನ್ ಹೇಳೋದ್ರಲ್ಲಿ ಏನ್ ವಿಶೇಷ? ರಾಗ ತಾಳ ಎರಡೂ ಸೇರಿಸಿದ್ಯಾ ಅಷ್ಟೇ ತಾನೆ? ಹೌದು ಗುರುಗಳೇ, ಆದ್ರೆ ಇನ್ನೊಂದು ವಿಶೇಷ ಇದೆ. ಏನು? ಕೊನೆ ಅಂಕಿಯನ್ನು ಕೂಡಿ ಎಲ್ಲ ಒಂಬತ್ತೆ ಬರುತ್ತೆ. ಹೇಗೋ ಲೆಕ್ಕ ಹಾಕಿ ಗುರುಗಳೇ. ಒಂಬತ್ತೆರಡಲ ಹದಿನೆಂಟು, ಒಂದು ಎಂಟು ಒಂಬತ್ತೆ, ಒಂಬತ್ತ ಮೂರಲ ಇಪ್ಪತ್ತ ಏಳು, ಎರಡು ಏಳು ಒಂಬತ್ತೆ, ಒಂಬತ್ತ ನಾಲ್ಕಲ ಮೂವತ್ತ ಆರು, ಮೂರು ಆರು ಒಂಬತ್ತೆ, ಒಂಬತ್ತೈದಲ ನಲವತ್ತೈದು, ನಾಲ್ಕು ಐದು ಒಂಬತ್ತು. ಒಬ್ಬ ಎದ್ದ ಗುರುಗಳೇ, ಇದು ಎಲ್ಲಾ ಮಗ್ಗಿಲು ಬರುತ್ತೆ. ಹೇಳೋ ಎಂಟೊಂದ್ಲೆಂಟೋ ಎಂಟೆಂಟ ಏನೋ

ನಿನ್ನ ಸಂಗೀತ ಸಾಕು ಏನೋ ಗುರುಗಳೇ, ಯಾರು ಒಂದು ಹೇಳು, ಇದ್ರಾಗ ಒಂದು ಹೊಟ್ಟೆ ಹೋಯ್ತು ಗುರುಗಳೇ. ರಾಮ ಎಲ್ಲ ಕುಡಿದ್ರೆ ಒಂಬತ್ತೆ ಬರುತ್ತೆ, ಅಷ್ಟೇನಪ್ಪ ವಿಶೇಷ ಗುರುಗಳೇ? ಈ ಜಗವೆಲ್ಲ ಇರುವುದು ಒಂಬತ್ತರೊಳಗೆ. ಹೇಗಪ್ಪ ಒಂದು ಜಗವೆಲ್ಲ ಒಂದು, ಜಗದಲ್ಲಿರುವ ಜನರೆಲ್ಲ ಒಂದು, ಈ ಜಗ ಜನಕ್ಕೆ ದೇವರೇ ಒಂದು. ಎರಡು ಕಣ್ಣುಗಳು ಎರಡು, ಭೂಮಿ ಆಕಾಶಗಳು ಎರಡು, ಜನನ ಮರಣಗಳು

ಎರಡು, ಪಾಪ ಪುಣ್ಯಗಳು ಎರಡು, ಸ್ವರ್ಗ ನರಕಗಳು ಎರಡು, ಭಾವಿಸಲು ಮನದೊಳಗಿರುವ ಶ್ರದ್ಧಾ ಭಕ್ತಿಗಳು ಎರಡು, ಮೂರು ಲೋಕಗಳು ಮೂರು, ಲೋಕಗಳನ್ನು ಧರಿಪ ಮೂರ್ತಿಗಳು ಮೂರು, ಮನದೊಳಗೆ ಮೆರೆವಂತ ಮಾನಸ ಕರ್ಮಣ ವಾಚಾಕರಣಗಳು ಮೂರು, ನಾಲ್ಕು ದಿಕ್ಕು ನಾಲ್ಕು, ವೇದಗಳು ನಾಲ್ಕು, ವೇದ ಪುರುಷ ಬ್ರಹ್ಮಣ ಶಿರ ನಾಲ್ಕು, ಧರ್ಮ ಅರ್ಥ ಕಾಮ ಮೋಕ್ಷಗಳು ನಾಲ್ಕು, ಐದು ದಿಸೆಗಳೈದು, ಭೂತಗಳು ಐದು, ಇಂದ್ರಿಯಗಳೈದು, ಪ್ರಾಣಗಳು ಐದು, ಆರು ವರ್ಗಗಳು ಆರು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಾರು, ಏಳು ಸಂಗೀತ ಸ್ವರವೇಳು, ತಾರೆಗಳು ಏಳು, ಲೋಕಗಳು ಏಳು, ವ್ಯಸನಗಳು ಏಳು, ಸಾಗರಗಳೇಳು, ಏಳು ವ್ಯಸನದಿಂದ ನೀ ಮೇಲೆ ಏಳು, ಎಂಟು ದಿಕ್ಕುಗಳು ಎಂಟು, ದಿಕ್ಪಾಲಕರು ಎಂಟು, ದಿಗ್ಗಜಗಳು ಎಂಟು, ಮನದೊಳಗೆ ಮೆರವಂಥ ಮದಗಳು ಎಂಟು, ಎಂಟರ ಮೇಲೊಂದು ಒಂಬತ್ತು, ಭಾವ ಒಂಬತ್ತು, ರಸಗಳೊಂಬತ್ತು, ಮಣಿಗಳೊಂಬತ್ತು, ಪಶಾಣಗಳು ಒಂಬತ್ತು, ಭಕುತಿ ಒಂಬತ್ತು, ಗ್ರಹಗಳು ಒಂಬತ್ತು, ಮಾನವನ ದೇಹದಲ್ಲಿರುವ ದ್ವಾರ ಒಂಬತ್ತು, ಒಂಬತ್ತರ ಮೇಲೆ ಹತ್ತು, ಹತ್ತು ಹತ್ತು ನೋಡಿದರೆ, ಹತ್ತು ನೋಡಿದರೆ ಸೊನ್ನೆ ಕಳೆದರೆ, ಹತ್ತು ನೋಡಿದರೆ ಸೊನ್ನೆ ಕಳೆದರೆ ಉಳಿವದೊಂದು ಜಗವೊಂದು ಜನವೊಂದು, ಈ ಜಗ ಜನಕ್ಕೆ ದೇವರೇ ಒಂದು. ಇದು ಒಂಬತ್ತನೇ ಮಗ್ಗಿ ಅಂತ ಸಾಮಾನ್ಯವಾಗಿ ಎಲ್ಲ ಕಥೆಗಳಲ್ಲಿ ಹೇಳೋದುಂಟು. ಓಂ ಅಂತ ಕುಳಿತಿದ್ದಾನೆ ಜಗದೊಡೆಯನಾದ ಕೈಲಾಸವಾಸ ಓಂಕಾರ ಪ್ರಿಯನಾಗಿರ್ತಕ್ಕಂಥ ಶಂಕರನು ತಪಸ್ಸಿಗೋಸ್ಕರವಾಗಿ ಕುಳಿತರೆ ಜಗತ್ತಿನಲ್ಲಿ ಸೃಷ್ಟಿ ಸ್ಥಿತಿ ಲಯ, ಸೃಷ್ಟಿಯನ್ನು ಬ್ರಹ್ಮ, ಸ್ಥಿತಿ ಕಾರ್ಯವನ್ನು ಮಹಾವಿಷ್ಣು ಮಾಡ್ತಾ ಇದ್ದಾರೆ, ಆದರೆ ಲಯಕರ್ತನಾಗಿರ್ತಕ್ಕಂಥ ಶಿವನಿಲ್ಲದೆ ಜಗತ್ತು ಹೆಚ್ಚು ಕಡಿಮೆ ಆಗ್ತಾ ಇದೆ. ಕೈಲಾಸವಾಸನಾದ ಶಿವನು ತಾನು ಹಾಗೆ ಕುಳಿತಿರುವುದರಿಂದ ದೇವತೆಗಳೆಲ್ಲರೂ ಸೇರಿದರಂತೆ. ದೇವತೆಗಳೆಲ್ಲ ಯೋಚನೆ ಮಾಡ್ತಿದ್ದಾರೆ ಮುಂದೇನು ಮಾಡೋದು ಅನ್ನುವಾಗ ಒಬ್ಬ ಗಂಧರ್ವ ಓಡಿ ಬಂದ, ಅಯ್ಯ ಅಲ್ಲಿ ನೋಡು, ತಾರಕ ಎಂಬತಕ್ಕಂಥ ರಾಕ್ಷಸ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡುತ್ತಿದ್ದಾನೆ, ಅವನ ತಪವನ್ನು ಆಚರಿಸುತ್ತಿದ್ದ, ತಪಸ್ಸು ಹಣ್ಣಾಯಿತು, ಬ್ರಹ್ಮದೇವ ಪ್ರತ್ಯಕ್ಷನಾದ. ಅಪ್ಪ ಏನು ಬರಬೇಕು? ಅವನು ತಾರಕ ಅಂದ, ನಾ ಸಾಯಲೇಬಾರದು. ಬ್ರಹ್ಮನಕ್ಕ, ಅಯ್ಯ ನಾನಿರೋವರೆಗೂ ಆ ವರ ಇರುತ್ತದೆ. ಯಾರೊಬ್ಬ ಮಿನಿಸ್ಟರ್ ಬರ್ತಾರೆ, ದಾಸರೇ ಈ ಸೈಟ್ ತಗೊಳ್ಳಿ ಅಂತ ಕೊಟ್ಟಿರ್ತಾರೆ, ಅವ್ರು ಹೋಗಿ ಇನ್ನೊಬ್ರು ಬರ್ತಾರೆ, ಕಿತ್ಗಳ ಅದನ್ನ ಅಂತಾರೆ. ನಾ ಬ್ರಹ್ಮನಾಗಿರೋವರೆಗೂ ನಿನಗೆ ನನ್ನ ವರ ಇರುತ್ತಪ್ಪ, ನಾನು ಹೋಗಿ ಇನ್ನೊಬ್ಬ ಬ್ರಹ್ಮ ಬಂದ್ರೆ ನೀ ಸತ್ತೋಗ್ತೀಯಲ್ಲ ಯಾ ಬೇಡ, ಅದಕ್ಕಿಂತಲೂ ಒಳ್ಳೆ ವರವನ್ನು ಕೇಳು. ಯೋಚನೆ ಮಾಡುವ ಏನು ವರವನ್ನು ಕೇಳಲಿ ಸ್ವಾಮಿ? ಹಾಗಿದ್ರೆ ಒಂದು ಕೆಲಸ ಮಾಡು, ಹರನು ತನ್ನ ನಿಜ ಸತಿಯ ನೊಡನಾಡೆ ಅವತರಿಸಿದ ಶಿಶುವ ಏಳನೆಯ ದಿನದಿ ಆಗಮಿಸಿ ಎನ್ನೊಡನೆ ಹೋರಾಡಿ ಕೊಲ್ಲುವ ವರವ ಕೊಡು. ಹರನು ತನ್ನ ನಿಜ ಸತಿಯನೊಡನಾಡೆ, ಇದು ಸ್ವಲ್ಪ ಹೆಚ್ಚು ತತ್ವವಾಗಬಹುದು, ತಿಳಿದ ಮಹನೀಯರು ನಿಮಗೆಲ್ಲ ಗೊತ್ತೇ ಆಗುತ್ತೆ. ಏನದು ಅಂದ್ರೆ, ಪರಮೇಶ್ವರನು ತಾನು ಭೂಲೋಕದಲ್ಲಿ ಅವತರಿಸ್ತಾನೆ ಅಂದ್ರೆ ಹೆಂಡತಿಯಾಗಿ ಪಾರ್ವತಿನೇ ಬರಬೇಕು, ಶ್ರೀಮನ್ ನಾರಾಯಣ ರಾಮನಾದ ಅಂದ್ರೆ ಲಕ್ಷ್ಮಿಯೇ ಸೀತೆಯಾದ್ಲು, ಜಗದೊಡೆಯನಾದ ನಾರಾಯಣ ಕೃಷ್ಣನಾದ ಎಂದರೆ ಶ್ರೀ ಲಕ್ಷ್ಮಿಯೇ ತಾನು ಬಂದು ರುಕ್ಮಿಣಿಯಾಗಿ ನಿಲ್ತಾಳೆ. ಹಾಗಾದ್ರೆ ಹರನು ತನ್ನ ನಿಜ ಸತಿಯ ನೊಡನಾಡೆ, ನಿಜವಾದ ಹೆಂಡತಿ ಎಂದರೆ ವಿವಾಹವಾಗಿದ್ದಂತ ದಾಕ್ಷಾಯಿಣಿಯಲ್ಲಿ ಕೂಡಿದಾಗ ಅವರಿಬ್ಬರಲ್ಲಿ ಉತ್ಪನ್ನನಾದ ಮಗುವು ಹುಟ್ಟಿದ ಏಳೇ ಏಳು ದಿವಸದಲ್ಲಿ ನನಗೆ ಮರಣ ಬರಹಂಗ ವರ ಕೊಡು. ಅನ್ಕೊಂಡ ಇನ್ನ ದಾಕ್ಷಾಯಿಣಿ ಬರೋಂಗಿಲ್ಲ, ಹರನು ದಾಕ್ಷಾಯಿಣಿ ಒಡನಾಡುವಂತಿಲ್ಲ, ಅವರೊಳಗೆ ಅವತರಿಸುವಂತಿಲ್ಲ, ಆ ಹುಟ್ಟಿದ ಮಗು ಏಳು ದಿವಸದೊಳಗಾಗಿ ನನ್ನ ಜೊತೆಯಲ್ಲಿ ಯುದ್ಧಕ್ಕೆ ಬರುವಂತೆಯೂ ಇಲ್ಲ, ನಾನು ಸಾಯೋ ಹಂಗಿಲ್ಲ. ಏನ್ರಿ, ನಮಗೆ ಬುದ್ಧಿ ಕೊಟ್ಟವನಿಗೆ ಬುದ್ಧಿ ಇಲ್ವೇ? ನಾವು ದೇವ್ರ ಹತ್ರಲೇ ಹೋಗಿ ಚಕ್ಕರ್ ಹಾಕ್ತೀವಲ್ಲ, ಸ್ವಾಮಿ ಪರಮಾತ್ಮ ನಾನು ಎಂತವನು ಅಂತ ಗೊತ್ತಿಲ್ವಾ ಅಂತೀವಲ್ಲ. ನಮ್ಮನ್ನು ಸೃಷ್ಟಿ ಮಾಡದವನಿಗೆ ಇನ್ನಷ್ಟು ಬುದ್ಧಿ ಇರಬಹುದು, ನಾವದನ್ನು ಯೋಚನೆ ಮಾಡಲ್ಲ.
ಭೋಜನ.

ಗುರುಗಳಿಗೆ ತಿರುಮಂತ್ರ ಹೇಳ್ತಾರೆ, ನಿಮ್ಗೆ ನಮ್ಗೆ ಗೊತ್ತಿಲ್ಲ ಗುರುವೇ ಕೂತ್ಕೊಂಡು ಹೇಳ್ಕೊಡ್ತೀನಿ ಅಂತಾರೆ. ಆ ಶಿಷ್ಯನನ್ನ ಅಷ್ಟರ ಮಟ್ಟಿಗೆ ತಯಾರು ಮಾಡಿದ ಗುರುವಿಗೆ ಇನ್ನೂ ಏನೋ ವಿಶೇಷ ಗುಣವಿರುತ್ತೆ, ಅದ ಆ ಶಿಷ್ಯ ತಿಳ್ಕೊಳ್ಳಲ್ಲ. ಶಿಷ್ಯ ಏನಂತಾನೆ ಅಂದ್ರೆ, ಸಾರಿ ನಮ್ ಗುರು ಯಾಕೋ ಗೊಡ್ ಪುರಾಣ ನಾನೇ ಸರಿ ಅಂತ. ಹಾಗಲ್ಲ, ವಿಶೇಷವಾದ ಬುದ್ಧಿ ಇರುತ್ತೆ. ಅದಕ್ಕೆ ದೊಡ್ಡವರು ಹೇಳಿದ್ರು, ಸ್ವಯಂ ಬುದ್ಧಿ ಸುಖಂ ಚೈವ ಗುರು ಬುದ್ಧಿ ವಿಶೇಷಿತ ಪರಬುದ್ಧಿ ವಿನಾಶಾಯ ಸ್ತ್ರೀ ಬುದ್ಧಿ ಪ್ರಳಯಾಂತಕ. ಕಥಾಭಾಗವನ್ನು ಮುಂದರಿಸುವುದಾದ್ರೆ ಆ ತಾರಕ ಏನು ಮಾಡದಂತೆ, ಹಿಡಿಯಿರಿ ದೇವತೆಗಳನ್ನೆಲ್ಲ, ಹಿಡಿಯಿರಿ ಆ ಕುಬೇರನನ್ನ, ಯಾರು ಬಂದ್ರು ದೇವೇಂದ್ರನ್ನ ಹಿಡಿಯೋದೇ ಮೊದಲು. ಯಾಕೆಂದ್ರೆ ಸ್ವರ್ಗ ಅನ್ನೋ ಒಂದು ಹೆಸರಿದೆ, ಅಲ್ಲಿ ಸುಖ ಅಂತ ಇದೆ ಅಂತ ತೀರ್ಮಾನ. ತಾರಕ ದೇವತೆಗಳನ್ನೆಲ್ಲ ಸದಬಡದಾಗ ಎಲ್ಲ ದೇವರುಗಳು ಸೇರಿದರಂತೆ, ಅಮ್ಮ ಜಗಜ್ಜನನಿ ತಾಯಿ ನೀನು ಕಾಪಾಡಬೇಕು ಅಂತ ತಾಯಿಯನ್ನು ಮರೆಯಿಡುತ್ತಾ ಇದ್ದ. ದೇವತೆಗಳಿಂದ ಪೀಡಿತರಾದವರು ರಕ್ಕಸರಾಗಲಿಲ್ಲ, ರಕ್ಕಸರಿಂದ ಪೀಡಿತರಾದ ದೇವತೆಗಳು ದೇವಿಯನ್ನು ಪ್ರಾರ್ಥನೆ ಮಾಡಿದರಂತೆ. ಜಗಜ್ಜನನಿ ದೇವಿ ಪ್ರತ್ಯಕ್ಷಳಾಗಿದ್ದಾಳೆ, ಏನು ಭಯಪಡಬೇಡಿ, ಅವತರಿಪೆ ನಾನು ಅವತರಿಸ್ತೇನೆ. ಎಲ್ಲಿ ಅವತರಿಸ್ತೇನೆ ಎಂದರೆ

ಮೊದಲಾದ ಕುವರಿಯಾಗಿ ನಾನು ಅವತರಿಸಿ ಶಿವನೊಡನೆ ಬೆರೆತು ಆ ರಕ್ಕಸನಾಗಿರುವ ತಾರಕನಿಂದ ನಿಮ್ಮೆಲ್ಲರ ಕಷ್ಟವನ್ನು ಹೋಗಲಾಡಿಸುತ್ತೇನೆ ಎಂಬುದಾಗಿ ಮಹಾನುಭಾವನಾಗಿರ್ತಕ್ಕಂಥ ಆ ದೇವಾನುದೇವನಾದ ದೇವೇಂದ್ರನಿಗೆ ಜಗಜ್ಜನನಿ ಆದಿಶಕ್ತಿ ಅಭಯವನ್ನು ಕೊಟ್ಟಿದ್ದಾರೆ. ಅವತರಿಸಿದ ಮೇಲೆ ರಕ್ಕಸರ ಬಾಧೆಯಿಂದ ನಾವು ನಿವೃತ್ತರಾಗ್ತೇವೆ ಎಂಬುದಾಗಿ ಭಾವಿಸಿ ನಾರದಾದಿ ಮಹರ್ಷಿಗಳು ಬಂದು ಪರ್ವತರಾಜನಿಗೂ ಮತ್ತು ಮೇನಾಕದೇವಿಗೂ ಹೇಳಿದರಂತೆ, ತಪಸ್ಸನ್ನು ಮಾಡಿ, ಎಡಬಿಡೆ ಎದಲೆ ಕರವನ್ನು ಮುಗಿಯುತ್ತವರ ದೇವಿಯನ್ನು ಕುರಿತು ತಾವು ತಪವಾಚರಿಸಲಾಗ. ಈ ಮಹಾನುಭಾವರಾಗಿರ್ತಕ್ಕಂಥ ಮೇನಾಕದೇವಿ ಪರ್ವತರಾಜನಿಬ್ಬರು ತಪಸ್ಸನ್ನು ಮಾಡುತ್ತಿದ್ದರೆ ಜಗಜ್ಜನನಿ ಪಾರ್ವತೀ ದೇವಿ ಪ್ರತ್ಯಕ್ಷಳಾಗಿದ್ದಾಳೆ. ಪ್ರತ್ಯಕ್ಷಳಾಗಿ, ಅಮ್ಮ ನಾನು ಅವತರಿಸ್ತೇನೆ, ನೀವು ಭಯಪಡಬೇಡಿ ಎಂಬುದಾಗಿ ಹೇಳಿ ಮಹಾನುಭಾವಳಾಗಿರ್ತಕ್ಕಂಥ ಜಗಜ್ಜನನಿ ತಾನು ಪ್ರತ್ಯಕ್ಷಳಾದಳಂತೆ. ಕಾಲ ಕಳೆದು ಮೇನಾಕದೇವಿ ಗರ್ಭವತಿಯಾಗಿದ್ದಾಳೆ. 9 ತಿಂಗಳ ಕಾಲ ಕಳೆಯುವಾಗ ಜಗಜ್ಜನನಿಯು ತಾನು ದಿವ್ಯ ದರ್ಶನವನ್ನು ತಂದೆ ತಾಯಿಗಳಿಗೆ ಕೊಟ್ಟು ತಾನೊಂದು ಹೆಣ್ಣು ರೂಪದಲ್ಲಿ ತಾನಲ್ಲಿ ಅವತಾರವನ್ನಾಗಿದ್ದಾಳೆ. ಅವತಾರವಾದ ಈ ಮಗುವಿಗೆ ನಾಮಕರಣ ಶಾಸ್ತ್ರ ಮಾಡಬೇಕಲ್ಲ. ಎಲ್ಲ ಪುರೋಹಿತರು ಸೇರಿದ್ರು, ಏನಂತ ಹೆಸರಿಡ್ತೀರಾ? ಒಬ್ಬರಂದ್ರು ಪರ್ವತ ರಾಜ ಕುಮಾರಿ ಪಾರ್ವತಿ, ಗೌರವರ್ಣದಲ್ಲಿ ಕೂಡಿದವಳಾದ್ದರಿಂದ ಗೌರಿ, ಗಿರಿರಾಜರ ಮಗಳಾದ್ದರಿಂದ ಗಿರಿಜಾ. ಎಲ್ಲ ಹೆಸರುಗಳು ಅಗ್ನಿವಾಗಿ ಬರ್ತಕ್ಕಂಥ. ಆಮೇಲೆ ತಾಯಿಗೆ ಬೇಕಾದಷ್ಟು ಹೆಸರು ಬಂತು. ಕಾತ್ಯಾಯಿನಿ, ಮಂಗಳದಾಯಿನಿ, ಶಶಾಂಕವದನೆ, ಮಹಾನುಭಾವಣಿ, ಕಲ್ಯಾಣಿ, ಸಿಂಹವಾಹಿನಿ, ಮಧುರಭಾಷಿಣಿ, ಪನ್ನಗವೇಣಿ, ಮೃಗಧರ ಮನಮಂದಿರ ಶೋಭಿನಿ, ಕಾತ್ಯಾಯಿನಿ, ಈಶ್ವರಿ, ಅಂಬಾ, ಜಗಜ್ಜನನಿ, ವೈಷ್ಣವಿ, ಪಾರ್ವತೀ ದೇವಿಯು ತಾನು ಬೆಳೆಯುತ್ತಿದ್ದಾಳಂತೆ. ಬೆಳೆದು ವರುಷ 1, 2, 3, 4, 5 ಆದಾಗ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಬಿಟ್ಟರೆ ಆ ಗುರುಗಳ ಎದುರಿನಲ್ಲಿ ಹೋಗಿ ಜಗಜ್ಜನನಿ ಕೂತಿದ್ದಾಳೆ. ಆ ಗುರುಗಳು ಓಮಂದರು. ಓಮಂದಾಗ ಈ ಪಾರ್ವತೀ ದೇವಿ ಆ ಗುರುಗಳನ್ನೇ ನೋಡಿ ಕಣ್ಣು ಮುಚ್ಚಿದಳಂತೆ. ಕಣ್ಣು ಮುಚ್ಚಿದ್ರೆ ಪಕ್ಕದಲ್ಲಿರ್ತಕ್ಕಂಥವನೊಬ್ಬಂದ, ಗುರುಗಳೇ ನೋಡಿ ರಾಜನ ಮಗಳು ತೂಗುಡಿಸ್ತಾ ಇದ್ದಾಳೆ. ಅವರಿಗೆಲ್ಲ ವಿದ್ಯೆ ಎಲ್ಲಿ ಬರ್ತದೆ ಸ್ವಾಮಿ, ಚೆನ್ನಾಗಿ ತಿನ್ಕೊಂಡಿರೋದು ಬಿಟ್ಟು. ಆಗ ಆ ಗುರುಗಳು ಕೇಳಿದ್ರು, ಅಮ್ಮ ಪಾರ್ವತಿ ಕಣ್ಣು ಬಿಟ್ಬಿಟ್ಲು, ಏನು ಗುರುಗಳೇ ಏನ್ ಹೇಳ್ತಾ ಇದ್ದೀಯಮ್ಮ? ಓಂ, ಯಾಕೆ ಕಣ್ಣು ಮುಚ್ಕೊಂಡೆ? ಗುರುಗಳೇ ನೀವು ಹೇಳಿದ್ದು ಒಂದೇ ಶಬ್ದ ಓಂಕಾರ, ಅದಕ್ಕೆ 5 ಅಕ್ಷರಗಳು ಸೇರುತ್ತೆ ಗುರುಗಳೇ. ಯಾವುದಮ್ಮ? ಪ್ರಥಮಂ ತಾರಕಂ ಚೈವ, ದ್ವಿತೀಯಂ ದಂಡ ಮುಚ್ಚದೆ, ತೃತೀಯಂ ಕುಂಡಲಾಕಾರಂ, ಚತುರ್ಥಂ ಅರ್ಧ ಚಂದ್ರಿಕಾ, ಪಂಚಮಂ ಬಿಂದು ಸಂಯುಕ್ತಂ, ಓಂ ಜ್ಯೋತಿಮಯಂ ರೂಪಂ. ಗುರುಗಳೇ ಬೆರಗಾದ್ರು, ಅಮ್ಮ ನಿನಗಿದೆ ಎಲ್ಲಿಂದ ಬಂತಮ್ಮ? ಗುರುಗಳೇ ನೀವೇ ಹೇಳ್ಕೊಟ್ರಿ. ಪಕ್ಕದಲ್ಲಿ ಅಂದ್ರೆ ಈ ಮೇಷ್ಟ್ರಲ್ಲ ಕಳು ಮೇಷ್ಟ್ರು, ಮೇಷ್ಟ್ರನ್ ಬೈ ಜನ ಬೈತಾರ್ರಿ, ಯಾಕ್ರಿ ಮೇಷ್ಟ್ರು ಬೈಬೇಕು? ನಮಗ್ ಬರದೇ ಇದ್ರೆ ಆ ಮೇಷ್ಟ್ರೇ

ಹುಡುಗನ್ ಫೇಲ್ ಮಾಡಿಸ್ಬಿಟ್ಟ ಅಂತಾರೆ. ಕರೇತೋ ವಸ್ತಾಧಯ ನಹಿತೋ ಶಾಗಿರ್ಧ. ಯಾರು ಕಷ್ಟಪಡ್ತಾರೋ ಅವ್ರು ವಿದ್ಯಾವಂತರಾಗ್ತಾರೆ, ಯಾರು ಕಷ್ಟಪಡಲ್ವೋ ಅವ್ರು ವಿದ್ಯಾವಂತರಾಗಲ್ಲ, ಶಿಷ್ಯರಾಗೇ ಇರ್ತಾರೆ. ಕಾರಣ ಏನು? ಕಲಿಯೋದ್ ಬೇಕಾದಷ್ಟು ಇರುತ್ತೆ, ಕಲಿಯುತ್ತಲೇ ಇರುತ್ತೆ. ಇಲ್ಲಿ ಈಗ ಮಹಾನುಭಾವನಾದ ಪಾರ್ವತಿಯನ್ನು ಕುರಿತು ಮಾತನಾಡುತ್ತಿರುವಾಗ ತಂದೆಯಾದ ಪರ್ವತರಾಜ ವಿವಾಹವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಪರ್ವತರಾಜನ ಮಗಳಾಗಿರುವ ಪಾರ್ವತಿಗೆ ವಿವಾಹ ಎಂದಾಗ ದೇವಾನು ದೇವತೆಗಳದೆಲ್ಲ ಭಾವಚಿತ್ರಗಳು ಬಂದವಂತೆ. ಅಮ್ಮ ಪಾರ್ವತಿ ಇದನ್ನು ನೋಡಮ್ಮ, ಅಮ್ಮ ಈತ ಇಂದ್ರ, ಈತ ವರುಣ, ಈತ ಅಗ್ನಿ, ಅಮ್ಮ ಈತ ಯಮ, ಈತನೇ ಕುಬೇರ, ಅಮ್ಮ ಇವ್ ನೋಡಿ ಗಂಧರ್ವ, ಈತ ನೋಡು ಕಿನ್ನರ, ಈತ ಕಿಂಪುರುಷ ಅಂತಿದ್ರೆ ಯಾವ ಭಾವಚಿತ್ರವನ್ನು ನೋಡಲಿಲ್ಲ, ಎಲ್ಲ ಇಟ್ಟುಬಿಟ್ಲು. ಹೋಗ್ಲಿ ಭೂಲೋಕದ ರಾಜರನ್ನಾದ್ರೂ ನೋಡಮ್ಮ, ಈತ ಕಾಶಿ ದೇಶದ ರಾಜ, ಈತ ಪರಪರ ದೇಶದವನು, ಇವನು ಕಳಿಂಗ ದೇಶದವನು, ಇವನು ಕಾಂಬಾಜು ದೇಶದವನು, ಅಂಗ ಕಳಿಂಗ ಕಾಶ್ಮೀರ ಕೊಂಕಣ ವಾಲವ ಸಿಂಧು ಕುರುಕ ಸೌರಾಷ್ಟ್ರ ಗುರ್ಜರ ಪರ್ಪರ ಧರ್ಮದೇಶಗಳೇ ಮೊದಲಾದ ಚಪ್ಪನ್ನಾರ ದೇಶ. ಇದನ್ನ ಬಾಯ್ಪಾಠ ಮಾಡಿದ್ದೀನಿ, ನೀವ್ ಯಾರು ಬೇಕಾದ್ರೂ ಕಲ್ತ್ಕೋಬಹುದು. ಅಂಗ ಕಳಿಂಗ ಕಾಶ್ಮೀರ ಕೊಂಕಣ ವಾಲವ ಸಿಂಧು ಕುರುಕ ಸೌರಾಷ್ಟ್ರ ಗುರುಜರ ಪರ್ವತ ಧರ್ಮದೇಶಗಳೇ ಮೊದಲಾದ ಚಪ್ಪನ್ನಾರ ದೇಶ. ಇನ್ನು ಸ್ವಲ್ಪ ಜೋರಾಗಿ ಹೇಳ್ತೀನಿ, ಅಂಗ ಕಳಿಂಗ ಕಾಶ್ಮೀರ ಕೊಂಕಣ ವಾಲವ ಸಿಂಧು ಕುರುಕ ಸೌರಾಷ್ಟ್ರ ಗುರುಜರ ಪದವಿ ಮೊದಲಾಗಿರುವ ಚಪ್ಪನ್ನಾರ ದೇಶ. ನನಗೆ ಮರ್ತೋಗಲ್ಲ, ಕೇಳದವ್ರಿಗೆ ಅರ್ಥವಾಗಲ್ಲ, ಅಷ್ಟೇ ವ್ಯತ್ಯ. ಕೆಲವರು ಮಾತಾಡೋಕ್ ಶುರು ಮಾಡುವಾಗ ಅರ್ಥವಾಗ್ದಾಗಿನ ಮಾತಾಡ್ತಾರೆ ನೋಡಿ. ಓ ನಮಸ್ಕಾರ ನಮಸ್ಕಾರ, ನಮ್ಗೆ ಭಾರಿ ಅವತ್ತೆ ಇದು ಮಾಡಿದ್ರೆ ನೋಡಿ, ಅವತ್ತು ನಾನು ನೀವು ಎಲ್ಲ ಇದು ಮಾಡಿದ್ವಲ್ಲ, ಯಾಕೆ ಹೋಗ್ಬಿಟ್ಟಿರ್ತೀರಿ, ಹೇಗಾದ್ರು ನೀವು ಅನ್ನಮ್ಮ ನೀವು ಇದನ್ನು ಮಾಡಿಕೊಂಡಿದ್ರೆ ನನಗೇನಾಗೋಯ್ತು ಅಂತ ಬಯಸಲು ಅವ್ರು ಏನು ಹೇಳಿದ್ರು ಅಂತಲೇ ಗೊತ್ತಾಗಲ್ಲ. ಹೀಗೆಲ್ಲ ಮಾತನಾಡ್ತಾ ಇರುವ ಸಮಯಕ್ಕೆ ಸರಿಯಾಗಿ ಬ್ರಹ್ಮ ಮಾನಸ ಪುತ್ರರಾದ ನಾರದರು ಬರ್ತಾ ಇದ್ದಾರಂತೆ. ಶಂಭೋ ಮಹಾದೇವ ಪರ್ವತರಾಜ. ಓಹೋ ನಾರದರು ಬಂದ್ಬಿಟ್ರು, ದೈವರ್ಷಿ ಗುರುಗಳು ದೈವರ್ಷಿ. ಏನ್ ವಿಚಾರ ಅಯ್ಯ? ಸ್ವಾಮಿ, ನನ್ನ ಮಗಳಾಗಿರುವ ಪಾರ್ವತಿಗೆ ವರನನ್ನು ಹುಡುಕ್ತಿದ್ದೇವೆ. ನಕ್ಕರು ಪರ್ವತರಾಜ, ಹುಚ್ಚು ಮಾತನಾಡ್ತಾ ಇದ್ದೀಯಾ? ಜಗವನ್ನೆಲ್ಲಾಳುವ ಜಗದೊಡೆಯ ಈಶನ ಮಡದಿಯನು ಮೋಸವಾಗಿ ಮಾತನಾಡುವುದು ತರವೇ. ಅಯ್ಯ, ಆಕೆಯನ್ನ ನನ್ನ ಮಗಳು ಎಂದು ಭಾವಿಸಿರುವೆ, ಆಕೆ ಜಗಜ್ಜನನಿ ಕಾಣಪ್ಪ. ಜಗದೊಡೆಯನಾದ ಪಾರ್ವತಿ ಪರಮೇಶ್ವರನ ವಸ್ತುವಾಗಿ ಅವತರಿಸಿದವಳು. ಅಮ್ಮ ಪಾರ್ವತಿ ಬಿಡುತ್ತಾಯಿ ಈ ಮಾತನ್ನ, ಹೋಗು ನನ್ನವ್ವ, ಹಿಮಾಲಯ ಪರ್ವತದಲ್ಲಿ ತಪವನ್ನಾಚರಿಸುತ್ತಿರ್ತಕ್ಕಂತಹ ಶಿವನ ಸೇವೆಯನ್ನು ಮಾಡು ಹೋಗು. ಹಗಂದ ಕೂಡಲೇ ಪಾರ್ವತಿಯು ಸ್ವಕೀರಂದೊಡಗೂಡಿ ಹಣ್ಣು ಹಂಪಲಗಳನ್ನು ಹಿಡಿದು ನೇರವಾಗಿ ಬಂದಳಂತೆ ಆ ಜಗದೊಡೆಯನಾದ ಶಿವನು. ಓಮಂತ ಕುಳಿತಿರುವ ಎಡೆಗೆ ಪಾರ್ವತಿ ದೇವಿ ಬಂದು ಸೇವೆಯನ್ನು ಮಾಡುವಾಗ ಓಮಂತ ಕುಳಿತಿದ್ದ ಪರಮೇಶ್ವರ, ಈ ತಾಯಿ ಎಷ್ಟು ದಿವಸಗಳ ಸೇವೆಯನ್ನು ಮಾಡಿದ್ರು ಎಚ್ಚರನಾಗಲಿಲ್ಲ. ಕೊನೆಗೆ ನಾರದಾದಿ ಮಹರ್ಷಿಗಳು ಹೇಳಿದ್ರಮ್ಮ, ಶಿವನು ಆರಾಧಿಸಿದಲ್ಲದೆ ಪ್ರತ್ಯಕ್ಷನಾಗುವುದಿಲ್ಲವಾದ್ದರಿಂದ ತಪವನ್ನಾಚರಿಸು ಅಂದರೆ ಆ ಜಗದರ್ಶನಾಗಿರುವ ಪರಮೇಶ್ವರನ ಮುಂದುಗಡೆ ಪಾರ್ವತಿ ದೇವಿ ತಪಸ್ಸು ಕೊಡುತ್ತಿದ್ದಾಳೆ. ಓ ನಾರದರು ಬಂದರು, ದೇವೇಂದ್ರ ಇದೊಳ್ಳೆ ಸಮಯ. ಏನು? ದಾಕ್ಷಾಯಿಣಿ ದೇವಿಯೇ ಪಾರ್ವತಿಯಾಗಿ ಹುಟ್ಟಿದ್ದಾಳಾದ್ದರಿಂದ ಕಣ್ಮುಚ್ಚಿ ಕುಳಿತಿರುವ ಶಿವನು ಕಣ್ತೆರೆದು ಆಕೆಯನ್ನು ಕಂಡೊಡನೆ ವಿವಾಹ ಸಿದ್ಧನಾಗ್ತಾನೆ, ಏರ್ಪಾಡು ಮಾಡು. ಹೌದು, ಯಾರು ಕಣ್ ಬಿಡಿಸೋರು? ಯಾರು ಕಣ್ ಬಿಡಿಸೋರ? ನಮ್ಮಿಂದ ಯಾರಿಂದ ಆಗಲ್ಲ, ಕಣ್ ಬಿಡಿಸೋನು ಅಂದ್ರೆ ಮನ್ಮಥ. ಬರಮಾಡಿಸಿ ದೈವ ಸಭೆಯಲ್ಲಿ ಕುಳಿತಿರುವಾಗ ಮನ್ಮಥ ಬರ್ತಾ ಇದ್ದಾನೆ. ಆ ಮನ್ಮಥನನ್ನು ಕಂಡಾಗ ಮನ್ಮಥನಿಗೆ ಮನ್ಮಥನೇ ಸಾಥಿ. ಮನ್ಮಥನ ರೂಪ ಹೇಗಿತ್ತು ಅಂದ್ರೆ ಮನ್ಮಥನಿದ್ದ ಹಾಗೆ ಇತ್ತು, ಅವನಿಗೆ ಇನ್ನೊಬ್ಬ ರೂಪ ಹೇಳೋಂಗಿಲ್ಲ. ಈ ಚಲುವು ನಿನಗಲ್ಲದೆ ಅನ್ಯರಿಗಿಲ್ಲ. ಆ ನಡೀತಿರೋ ಕ್ರಮ, ಅವನು ನಿಂತ್ಕೊಂಡು ಒಂದ್ಸಲ ಹೀಗೆ ತಿರುಗಿ ನೋಡಿದ್ರೆ ಕೆಲವರು ಅಷ್ಟೇ ಅಂದವಾಗಿರ್ತಾರೆ, ಅವರಿಗೆ ರೂಪದ ಮೇಲೆ ಅಷ್ಟೊಂದು ಅಭಿಮಾನ ಇರಲ್ಲ. ನಾರದರಂದ್ರಂತೆ, ಅಯ್ಯ ಬಿಲ್ಲಾಡಿಗಳೊಳಗತಿ ಶ್ರೇಷ್ಠ, ನಿನ್ನ ಸಮಾನ ಬಿಲ್ಲಾಡಿಗಳೇ ಇಲ್ಲ ಕಣೆಯ. ಇನ್ನು ನಿಂತಿರ ನಿಲುವೋ, ಆ ನಿನ್ನ ನಿಲುವು ಇನ್ನೊಬ್ಬರಿಗೆ ಬರೋಲ್ಲ. ಆ ಚೆಲುವೋ ಅಪ್ಪಪ್ಪ, ಇನ್ನಂಥ ಇನ್ಯಾರಿಗಿದೆ ಇನ್ನಂತ ಅಂತ. ಮನ್ಮಥರಿಗೆ ಸ್ವಲ್ಪ ಸಂತೋಷವಾಯ್ತು. ನನ್ನನ್ನೇನ್ ಮಾಡು ಅಂತೀರಾ, ನನ್ನನ್ನೇನ್ ಮಾಡು ಅಂತೀರಾ ಅಂದ್ರೆ, ಅಯ್ಯ ನೀನು ಒಪ್ಪಳದಾದ್ರೆ ಒಂದು ಕೆಲಸ ಇದೆಯಪ್ಪ, ಖಂಡಿತ ಮಾಡಿಕೊಡ್ತೇನೆ. ನಿನ್ನ ತಂದೆಯಾಗಿರ್ತಕ್ಕಂಥ ಶ್ರೀಮನ್ನಾರಾಯಣನ ಸಾಕ್ಷಿ, ಎನ್ನಪ್ಪ ಹರಿಯ ಪಾದ ಸಾಕ್ಷಿ ಅಂತ.

ಹೇಳ್ತಾನೆ, ಅಯ್ಯ ಇದು ಲೋಕ ಕಲ್ಯಾಣ ಕಾರ್ಯ, ಹೋಗಿ ಮಾಡಿ ಬಾರಯ್ಯ. ಮನ್ಮಥ ನೇರವಾಗಿ ಮನೆಗೆ ಬಂದರೆ ಹೆಂಡತಿ ಕಾದಿದ್ದಳಂತೆ ರತಿ ಆರತಿ ಎತ್ತೋದಕ್ಕೆ. ಆರತಿ ತಟ್ಟೆಯನ್ನು ತಂದು ಆರತಿಯನ್ನು ಬೆಳಗಿದಳು. ಗಂಡನ ನೋಡಿದ್ಲು, ಸ್ವಾಮಿ ಹೇಗೆ ಇಕ್ಕಿದ್ದೀರಾ? ದೇವಿ ಲೋಕ ಕಲ್ಯಾಣ ಕಾರ್ಯಕ್ಕೋಸ್ಕರವಾಗಿ ಶಿವನೊಡನೆ ನಾನು ಸೆಣಸಾಡಲು ಹೊರಟಿದ್ದೇನೆ. ಪಾರ್ವತೀ ದೇವಿಯ ಒಂದು ವಿವಾಹ ಮಹೋತ್ಸವ ಆಗಬೇಕಾಗಿದೆ. ರತಿ ಹೇಳಿದ್ದು, ನಾನು ನಿಮ್ಮ ಸಂಗಡ ಬರ್ತೀನಿ, ನಡೆ ಹೋಗೋಣ. ಶುಕದ ರಥವನ್ನೇರಿ ನಗು ನಗು ತಲಿ ನಲಿದಾಡಿ ಬರ್ತಾ ಇದ್ದಾರಂತೆ ಈ ರತಿ ಪತಿ ಇಬ್ಬರು. ಬರುವಾಗ ಆ ಪರಮಾತ್ಮ ಕಣ್ಮುಚ್ಚಿ ಕುಳಿತಿದ್ದರೆ ಕುಳಿತಂತ ಮನ್ಮಥ ಹೇಳಿದ, ದೇವಿ ನೋಡಿ ಈಗ ಎಂಬುದು ಒಂದು ಬಾಣವನ್ನು ತನ್ನ ಪಂಚಬಾಣಗಳಂದು ಬಾಣವನ್ನು ಹಿಡಿದ ಹರ ಹರ ಮಹಾದೇವ ಅಂತ ಹಾಡಿದ. ಕಣ್ಮುಚ್ಚಿ ಕುಳಿತಿರುವ ಶಿವನಿಗೆ ಎಲ್ಲಿಯೂ ಗಾನ ಕೇಳುತ್ತಾ ಇದೆ, ಎಲ್ಲಿಂದಲೋ ತಣ್ಣನೆ ಗಾಳಿ ಬೀಸ್ತಾ ಇದೆ. ಆ ಐದು ಬಾಣಗಳ ಪ್ರಯೋಗವಾಗುವುದರೊಳಗಾಗಿ ಮನ ಕಲಕಿ ಎಲ್ಲಿಂದಲೋ ಬರುತ್ತೇಳುತ್ತಿರುವ ಗಾನ ಕಲರವವನ್ನ ಶುಕಮಿಗ ಮಯೂರಾದಿ ಕೆಲ ಧ್ವನಿಗಳನ್ನ ಬೀಸುತ್ತಿರುವ ತಂಗಾಳಿಯನ್ನ ಆಗ್ರಾಣಿಸಬೇಕೆಂದಿರುವ ಮನವನ್ನು ಥಟ್ಟನೆ ಕಣ್ಣನ್ನು ಬಿಟ್ಟು ಕಣ್ಣು ಬಿಟ್ಟು ನೋಡಿದ. ಕಣ್ಣೆದುರಿಗೆ ಕಂಡವಳ ಪಾರ್ವತಿ, ಹಾ ದಾಕ್ಷಾಯಿಣಿ, ಇದೇನು ಆಶ್ಚರ್ಯ! ದಾಕ್ಷಾಯಿಣಿಯು ನನ್ನನ್ನಗಲಿ ಹೋದಳು ಎಂದು ಭಾವಿಸಿದ್ದನಲ್ಲ ಕಣ್ಣೆದುರಿಗೆ. ಇಲ್ಲ ಇಲ್ಲ, ದಾಕ್ಷಾಯಿಣಿಯು ಇಲ್ಲಿರಲು ಸಾಧ್ಯವೇ ಇಲ್ಲ. ಹಾಗಾದರೆ ನನ್ನನ್ನು ತಪದಿಂದ ವಿಮುಖವನ್ನಾಗಿ ಮಾಡಿದವರು ಯಾರು ಅಂತ ತಿರುಗಿದ. ಗಡಗಡ ನಡುಗುತ್ತ ನಿಂತಿದ್ದಳಂತೆ ಅರತಿ. ಎದುರುಗಡೆ ಪತಿಯು ಕರಗಳನ್ನು ಜೋಡಿಸಿ, ಸ್ವಾಮಿ ಶಿವ ದೇವ ನಾನೇ, ಎಲ್ಲವೋ ಮಾರ, ಎಷ್ಟು ಸೊಪ್ಪು ನಿನಗೆ ನೋಡೆಂಬುದಾಗಿ. ಜಗತ್ ರಕ್ಷಕನು ಫನಗಂಡನ್ನು ತೆರೆದೊಡನೆ ಫಾಲದಿಂದ ತಗ ತಗ ತಗ ತಗದು ಸುಟ್ಟು ಬೂದಿಯಾಗ ಬೂದಿಯಾದ ಗಂಡನನ್ನು ಕಂಡು ರತಿ ಶಿವನ ಹತ್ರ ಬಂದು ಹೇಳುತ್ತಾನೆ, ಸ್ವಾಮಿ ಒಂದೇ ಒಂದು ಉಪಕಾರ ಮಾಡು. ನಿನ್ನ ಸತಿಯಳ ಪಣೆಯಲ್ಲಿ, ನಿನ್ನ ಹೆಂಡತಿಯ ಹಣೆಯಲ್ಲಿ ತಿಲಕವನ್ನು ಇಡುವುದಕ್ಕೋಸ್ಕರವಾಗಿ ನನ್ನ ಹಣೆಯ ತಿಲಕವನ್ನು ಅಳಿಸಿಬಿಟ್ಟಿಯ. ನಿನ್ನ ಹೆಂಡತಿಯ ಕೈ ಬಳೆಯ ನಾದವನ್ನು ಕೇಳುವುದಕ್ಕಾಗಿ ನನ್ನ ಕೈ ಹಸಿರು ಬಳೆಗಳನ್ನು ಹೊಡೆದು ಹಾಕಿದೆಯಾ? ಸ್ವಾಮಿ ಒಂದು ಉಪಕಾರ ಮಾಡು, ಆವ ಕಣ್ಣ ತೆರೆದು ನೀ ನನ್ನ ಪತಿಯ ಸುಟ್ಟೆಯೋ, ಮತ್ತದೇ ಕಣ್ಣ ತೆರೆದು ನನ್ನನ್ನು ಸುಟ್ಟು ನಮ್ಮಿಬ್ಬರ ಭಸಿತವನ್ನು ಆನಂದದಿಂದ ಲೇಪಿಸು. ಈಗ ಪರಮಾತ್ಮ ಅವರಿಬ್ಬರಿಗೂ ಆಶೀರ್ವಾದ ಮಾಡಿ ಕಳಿಸಿ ತಿರುಗಿ ನೋಡಿದರೆ ಪಾರ್ವತಿ ತಪಸ್ಸನ್ನು ಮಾಡುತ್ತಿದ್ದಲಂತೆ. ಥಟ್ಟನ ಮಾಯವಾದ. ಮಾಯವಾದರೆ ಪಾರ್ವತಿ ದೇವಿ ಕಣ್ಬಿಟ್ಟು ನೋಡುತ್ತಾಳೆ, ಎಲ್ಲಿ ಎಲ್ಲಿ ನನ್ನ ಪತಿರಾಯಿ ಎಲ್ಲ ಹೋದನಲ್ಲ ಎಂಬುದಾಗಿ ಅನೇಕ ವ್ರತಗಳನ್ನೆಲ್ಲ ಮಾಡುತ್ತಿದ್ದಾಳೆ. ಒಂದು ದಿವಸ ಪರಮಾತ್ಮ ಮುದುಕನಂತೆ ವೇಷ ಹಾಕ ಬಂದ ಗಡಗಣ್ಣೆ. ಪಾರ್ವತಿ ಅಲ್ಲ, ನೀನು ತಪಸ್ಸು ಮಾಡ್ತಾ ಇರೋದು ಶಿವನ ಮದುವೆಯಾಗೋದಕ್ಕೆ, ನೀನು ವಿವಾಹವಾಗಬೇಕು ಅಂದಿರುವುದು ಶಿವನನ್ನ. ಆದರೆ ನನ್ನ ಮಾತನ್ನು ಕೇಳು, ಅವನು ಕೈಲಾಸ ಅನ್ನೋ ಬೆಟ್ಟದಲ್ಲಿ ವಾಸ ಮಾಡೋನು ಬೇಡ. ದೇವೇಂದ್ರನೋ ಬ್ರಹ್ಮನೋ ವಿಷ್ಣುನೋ ಹೆಚ್ಚು ಮಾತನಾಡಬೇಡಿ, ಹೊರಡಿ ಇಲ್ಲಿಂದ, ಹೋಗಲಿ. ಅವ್ರು ಯಾರು ಬೇಡದಿದ್ರು ಇದೋ ನಾನು ಕೈ ಹಿಡ್ಕೊಂಡ. ಇಲ್ಲಿ ಇದೆಲ್ಲ ಕಥೆ ಗೌಣವಾಗಿದೆ, ಅದರಿಂದ ಸೂಕ್ಷ್ಮವಾಗಿ ಹೇಳಿದೆ. ಇಲ್ಲೊಂದು ಮಾತು ಬಲು ಚೆನ್ನಾಗಿದೆ. ಕೈ ಹಿಡಿದ ಕೂಡಲೇ ಜಗಜ್ಜನನಿ ಪಾರ್ವತಿ ಶಿವನನ್ನು ಸುಟ್ಟು ಬಿಡುವಂತೆ ಕಣ್ಣನ್ನು ಅಳಿಸಿದಳಂತೆ. ಪರಮಾತ್ಮ ನೋಡಿದ, ಓಹೋ ನನ್ನ ಗುರುತು ಹಚ್ಚಲಿಲ್ಲ, ಇನ್ನಿದ್ರೆ ಸ್ವಲ್ಪ ಕಷ್ಟವಾಗುತ್ತೆ ಅಂತ ಥಟ್ಟನೆ ಪ್ರತ್ಯಕ್ಷನಾದ. ಪಾರ್ವತಿ ಕೈಲಾಸವಾಸನಾದ ಶಿವನನ್ನು ಕಂಡೊಡನೆ ಆ ಜಗಜ್ಜನನಿ ತಲೆಯನ್ನು ತಗ್ಗಿಸಿದರಂತೆ. ಪರಮಾತ್ಮ ಕೈ ಹಿಡ್ಕೊಂಡವನು ಹಾಗೆಯೇ ಹಿಡ್ಕೊಂಡಿದ್ದಾನೆ. ದೇವಿ ನಿನ್ನನ್ನು ನೋಡಿ ಎಷ್ಟು ಕಾಲವಾಯಿತು, ನನ್ನನ್ನು ಅಗಲಿ ಹೋಗಿದ್ದೇನೇನು ಅಂದ. ಈ ಕೈ ಬಿಡಿಸ್ಕೋಬೇಕು ಪಾರ್ವತಮ್ಮನವರು. ಹೆಂಗ್ ಬಿಡಿಸ್ಕೊಳ್ಳೋದು, ಬಿಡ್ರಿ ಅಂತ ಒದರೋದ? ಚೆನ್ನಾಗಿರಲ್ಲ, ಸಾಮಾನ್ಯರಂತಾಗೋಗುತ್ತೆ. ಇಲ್ಲ ಸುಮ್ಮನೆ ಇದ್ರೆ ಯಾರಾದ್ರೂ ನೋಡಿದ್ರೆ ಏನಂತಾರೆ, ಯಾಕೆ ಕೈ ಬಿಡಿಸ್ಕೊಳ್ಳೋದು ಅಂತ. ಆ ಕೈ ಹಿಡ್ಕೊಂಡಿದ್ದು ಶಿವ, ನಿನ್ನನ್ನು ನೋಡಿ ಬಹು ದಿವಸವಾಯಿತು, ನೀನು ನನ್ನ ನಗಲಿ ಬಹುಕಾಲವಾಯಿತು ಅಂದಾಗ ಪಾರ್ವತಿ ದೇವಿ ಹೇಳಿದ್ಲು, ಪರವಾಗಿಲ್ಲ ಕಣ್ರಿ, ನಾನು ಹೋದ್ಮೇಲೆ ಬಹಳ ವಿದ್ಯೆ ಕಲ್ತಿದ್ದೀರ. ಪರಮಾತ್ಮ ನೋಡಿದ, ಬಹಳ ವಿದ್ಯೆ, ಏನ್ ವಿದ್ಯೆ ಕಲ್ತಿದ್ದೇನೆ? ಕಂಡವ್ರ ಹೆಣ್ಣು ಮಕ್ಕಳು ಕೈ ಹಿಡಿಯೋದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀರಾ?

0: ಅಂದ್ರೆ ನಾನೀಗ ನಿನ್ನ ಹೆಂಡತಿಯಲ್ಲ, ಪರ್ವತರಾಜನ ಮಗಳಾಗಿ ಹುಟ್ಟಿದ್ದೇನೆ ಅನ್ನೋ ಅರ್ಥ. ಕೈ ಹಿಡಿದಿದ್ದ ಶಿವ ಬಿಟ್ಬಿಟ್ಟ.
1: ಅಯ್ಯಪ್ಪ ಅದು ನಿಜವೇ, ನಾನೆಂತ ಕೆಲಸ ಮಾಡ್ತಿದ್ದೆ
0: ಅಂದಾಗ ಪಾರ್ವತೀ ದೇವಿ ಪಾದಕ್ಕೆ ನಮಸ್ಕಾರ ಮಾಡಿದ್ರು, ಆಶೀರ್ವಾದ ಮಾಡಿದನಂತೆ. ಹಿಂತಿರುಗೂ ಅರಮನೆಗೆ, ನನ್ನ ಗಣಗಳೆಲ್ಲರೂ ಬರ್ತಾರೆ, ಹೋಗು. ಪ್ರಮದಾದಿ ಗಣಸಿದ್ಧ ಸಾಧ್ಯರೆಲ್ಲರೂ ಸಿದ್ಧರಾದರು, ನಾರದಾದಿ ಮಹರ್ಷಿಗಳು ಬಂದರು. ಪರ್ವತರಾಜ ನಿನ್ನ ಯೋಗವೇ ಯೋಗ, ನಿನ್ನ ಮಗಳಾದ ಪಾರ್ವತಿಯನ್ನು ಪರಮೇಶ್ವರನು ಕೊಟ್ಟು ವಿವಾಹ ಮಾಡು, ದೇವತೆಗಳು ಬಂದಿದ್ದೇವೆ.
1: ಅದನ್ನು ಕೂಡಲೇ ಪರ್ವತರಾಜ ಸ್ವಲ್ಪ ಮ್ಯಾಲಕ್ಕೆ ಹೋದ.
0: ಮದುವೆಗೆಲ್ಲ ತೀರ್ಮಾನ ಮಾಡಿ, ನೆಂಟ್ರು ಎಷ್ಟು ಜನ ಬರ್ತೀರಾ? ನೆಂಟರು 33 ಕೋಟಿ ಜನ. 33 ಕೋಟಿ ಅಂದ್ರೆ ಆ ಪರ್ವತರಾಜ ಅಂದ, ಅಷ್ಟೇನಾ ಅಂದ. ನಾರದ ನೋಡಿದ್ರು, ನಾರಾಯಣ ನಾರಾಯಣ ನಾರಾಯಣ, ಇವನಿಗೇನ್ ಗರ್ವ ಬಂದ್ಬಿಟ್ಟಿದೀಯಪ್ಪ. ನೆಟ್ಟಿಗೆ ಬಂದನಂತೆ, ಕೈಲಾಸ ವಾಸ ಏನಪ್ಪ? ಆ ಪರ್ವತರಾಜನ ಸ್ವಲ್ಪ ಮ್ಯಾಲಕ್ ಹೋಗ್ಬಿಟ್ಟಿದೆ ತಾನೆ. ನಾವು ಎಷ್ಟು ಜನ ಬರ್ತೀರಾ ಅಂದ, 33 ಕೋಟಿ ಜನ ಅಂದ. ಅಷ್ಟೇನಾ ಅಂತಾನೆ ಅಂದ್ರೆ ಇನ್ನೆಷ್ಟು ಜನ ಬಂದ್ರು ಚಿಂತೆ ಇಲ್ಲ ಅನ್ನೋ ಅಹಂಕಾರ. ಪರಮಾತ್ಮ ಅಂದ, ಅಷ್ಟೇ ತಾನೆ, ಏನ್ ಭಯವಿಲ್ಲ ಅಂತ ತನ್ನ ಕೈ ಹೀಗಂದ್ರಂತೆ. ಅಲ್ಲೊಬ್ಬ ಕುಳ್ಳುಗೊಬ್ಬ ಸೃಷ್ಟಿಯಾದ, ದೊಡ್ಡ ದೊಡ್ಡೆ ಗುಂಡೋಧರ ಅಂತ. ಗುಂಡೋಧರ ಹೋಗಪ್ಪ, ಸ್ವಲ್ಪ ಅವನಿಗೆ ವಿವೇಕ ಹೇಳ್ಬಿಟ್ಟು ಬಾರೋ. ಮದುವೆ ದಿನ ಗುಂಡೋದರ ಬಂದ, ತಡ ತಡ ತಂದೆ. ಯಾರಯ್ಯ ಪರ್ವತರಾಜ ಅಂದವರು? ಯಾರು ಯಾರು ಅವರು? ಪರ್ವತರಾಜ ನೋಡಿದ, ಯಾರಪ್ಪ ಯಾರಪ್ಪ ನೀನು? ನಾನು ಮದುವೆ ಗಂಡನ ಕಡೆ ಸ್ವಾಮಿ, ಅವ್ರ ಮ್ಯಾಲ ವಿಚಾರ ನೋಡ್ಕೊಳ್ಳೋನು ನಾನೇ. ಏನ್ ಸಮಾಚಾರ? ಮದುವೆ ಗಂಡ ಕಡೆ ನೆಂಟರೆಲ್ಲ ಬರ್ತಾ ಇದ್ದಾರೆ, ಅವರಿಗೆಲ್ಲ ಉಳ್ಕೊಳಕ್ ಸ್ಥಳ ಊಟ ತಿಂಡಿ ಹೇಗಿದೆ ನೋಡಕ್ ಬಂದಿದ್ದೀನಿ. ಪರ್ವತರಾಜ ಅಂದ, ಉಳ್ಕೊಳಕ್ ಮಳೆಯ ಬೆಟ್ಟಗಳೆಲ್ಲ ಇವೆ, ತಿಂಡಿ ತಯಾರಾಗ್ತಾ ಇದೆ, ಎಷ್ಟು ಜನ ಬಂದ್ರು ತಿನ್ಲಿ. ಹೌದಾ ಸ್ವಾಮಿ, ಅಡಿಗೆ ಹೆಂಗ್ ಮಾಡಿದಾರೋ ಅಲ್ಲಿ ಸ್ವಲ್ಪ ನೋಡ್ಬೇಕಲ್ಲ ನಾನು. ನೀನೀಗ್ಲೇ ಊಟ ಮಾಡ್ತೀಯಾ? ಏ ಯಾರೆಲ್ಲ ಕರ್ಕೊಂಡೋಗಿ ಊಟ ಹಾಕ್ರಯ್ಯ, ಛತ್ರಕ್ಕೆ ಬಂದ ಕೂತ್ಕೊಳ್ಳಿ, ಒಂದು ಎಲೆ ಹಾಕ್ರಯ್ಯ. ಇವನಂದ, ಸ್ವಾಮಿ ಒಂದು ವಿಚಾರ. ಏನು? ನಾ ಚಿಕ್ಕನಲ್ಲಿ ಹೊಟ್ಟೆ ನೋವು ಬರ್ತಿತ್ತಂತೆ, ನಮ್ಮಮ್ಮ ಅಡಿಕೆ ಮಾಡ್ಕೊಂಡಿದ್ದಾಳೆ, ನನ್ನ ಮಗನಿಗೆ ಎಲೆಯಲ್ಲಾಗಲಿ ತಟ್ಟೆಯಲ್ಲಾಗಲಿ ಊಟ ಹಾಕಲ್ಲ ಅಂತ. ಕಲ್ಲು ಚೆನ್ನಾಗಿದೆ, ಒಂದಿಷ್ಟು ತೊಳೆದು ಬಿಡಿ, ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ. ಕಲ್ಲು ತೊಳೆದರು ಕೂರಿಸಿದ್ರು, ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನದವನು ಗುಡ ಎತ್ಕೊಂಬಂದ. ಎಲೆ ಇಲ್ಲ, ಸಾರು ಇಲ್ಲ, ಪಲ್ಯ ಇಲ್ಲ, ಎಲ್ಲ ಇಡ್ಲಿ. ಏ ಹುಡುಗ ಅಲ್ಲಿ, ಏ ಹುಡುಗ ಅಲ್ಲಿ. ಇವನು ಚರ್ಮ ಇಟ್ಕೊಂಡಿದ್ದನಲ್ಲ, ಕೃಷ್ಣಾಂಜನ ಚರ್ಮ, ಸುರುಳಿ ಸುತ್ತಿ ಬೆನ್ನನ ಮೇಲೆ ಫ್ಯಾಡ್. ಅವನಿಗೆ ಸಿಟ್ಟು ಬಂದ, ಕುಕ್ಕೇನೆ ಕುಟ್ಬಿಟ್ಟ. ಸಿದ್ಕೊಂಡಾಳಾಗೋಗು, ಸಾರು ಬರ್ಲಿ ಸಾರು ಬರ್ಲಿ ಸಾರು ಬರ್ಲಿ. ಆ ಸಾರು ಬರೋದ್ರೊಳಗಾಗ ಅನ್ನದ ಗೂಡೇನೆ ಬಾಯಿಗೆ ಹಾಕೊಂಡ್ಬಿಟ್ಟ. ಆ ಪೊಡ್ಸೋರ್ ನೋಡಿದ್ಲು, ಅದೆಷ್ಟು ತಿಂತಾನೋ ತಿನ್ಲಿ, ತಗೊಂಬಂಡ್ರ ನೋಡೋಣ. ಸುಮಾರು 120 ಜನ ಸಾಲಾಗಿ ತರ್ತಾ ಇದ್ದಾರೆ. 33 ಕೋಟಿ ದೇವತೆಗಳ ಅನ್ನವನ್ನು ತಿಂದು ಬಿಟ್ಟ. ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನ ಬರ್ಲಿ, ಏನ್ ಬೇಕ್ಬೇಕು ತಗೊಂಬಂಡ್ರೆ. ಅಡಿಗೆ ಮಾಡೋ ಮೇಸ್ತ್ರಿ ನೋಡಿದ, ಸ್ವಲ್ಪ ತಾಳಪ್ಪ ಅಯ್ಯ, ಇನ್ನೂ ಅನ್ನ ಬೇಕಾ? ಸ್ವಲ್ಪ ತಾಳು, ನೀರು ಒಲೆ ಮೇಲೆ ಕುದೀತಾ ಇದೆ, ಅಕ್ಕಿ ತೊಳಿತಾ ಇದ್ದೀವಿ, ಇನ್ನೇನ್ ಹಾಕಿ ಅನ್ನ ಬಸ್ ತಿಳಿಸಿ ತಗೊಂಬರ್ತೀವಿ, ಸ್ವಲ್ಪ ತಾಳು. ಇವನಂದ, ಅಕ್ಕಿ ತೊಳೆದು ನೀವು ಅದನ್ನ ಅನ್ನ ಮಾಡಿ ಬಡಿಸೋಕ್ ಬಹಳ ಹೊತ್ತಾಗುತ್ತೆ, ಆ ತೊಳೆದಕ್ಕಿ ತಂದು ನನಗೆ ಹಾಕ್ಬಿಡಿ ಅಂದ. ಆ ಮೇಸ್ತ್ರಿ ಅಂದ, ಏನ್ರ ಹೋಗೋಣ ಎಲ್ಲ, ನಾವು ಅಡಿಗೆ ಮಾಡೋಣ, ಹೊರಟಾಗ್ಬಿಡೋಣ ನಡೀ ಸ್ವಾಮಿ. ಯಾಕಯ್ಯ? ಅಲ್ರಿ, ತೊಳೆದಕ್ಕಿನ ಬಾಯಿಗೆ ಹಾಕುವಂತವನು ಅಕ್ಕಿ ತೊಳೆದವರು ಬಾಯಿಗೆ ಹಾಕು ಅಂದ್ರೆ ಏನ್ ಮಾಡ್ತೀರ? ಬೇಡ. ಆ ವೇಳೆಗೆ ಪರ್ವತರಾಜ ಬಂದ, ಏನ್ ಸಮಾಚಾರ ಸ್ವಾಮಿ? 33 ಕೋಟಿ ಜನ ತಿಂದಾಕ್ಬಿಟ್ಟ ಸ್ವಾಮಿ, ತಿರುಗಾ ಅನ್ನ ಬೇಕು ಅನ್ನ ಬೇಕು ಅಂತಾನೆ ಸ್ವಾಮಿ. ಇವನು ಮನುಷ್ಯನಲ್ಲ, ಇಷ್ಟೇ ಇದ್ದಾನಲ್ಲೋ, ಅಯ್ಯೋಯ್ಯಪ್ಪ ಇಷ್ಟಿದ್ದೇ ಇಷ್ಟು ಮಾಡವನೆ. ಎದ್ದ ಗುಂಡೋದರ, ಏನ್ ಪರ್ವತರಾಜ, 33 ಕೋಟಿ ಬರ್ತಾನೆ ಅಂದ್ರೆ ಇಷ್ಟೇನಾ ಅಂದೆ ನೀನು? ಆ ಬರ್ತಾ ಇದ್ದಾರಲ್ಲ ಅವ್ರು ಕೊನೆ ಅವನ್ ನಾನು, ಇನ್ನು ಬರ್ತಾ ಇರೋರು ಇನ್ನೂ ದೊಡ್ಡ ದೊಡ್ಡ ವಿದ್ವಾಂಸರು, ಏನ್ ಹೇಳ್ತೀಯಾ ಅಂದಾಗ ಆ ಪರ್ವತರಾಜ ಆಳೋಕ್ ಶುರು ಮಾಡ್ಬಿಟ್ಟು.

0: ಅಪ್ಪ ಇದೇನಯ್ಯ ಇದು, ಯಾಕೆ ಹೀಗಾಯಿತು ಅನ್ನುವಾಗ ಮನಸ್ಸಲ್ಲಂತದೆ, ತಪ್ಪಾಯಿತಪ್ಪ, ಶಿವಶರಣನಾದ ಶಿವಭಕ್ತನಾದ ನಿನ್ನನ್ನು ಪರೀಕ್ಷೆ ಮಾಡಿದ್ದು ತಪ್ಪಾಯಿತು, ಎಲ್ಲರಿಗೂ ಅನ್ನವರ ದಾತನಾಗಿರುವ ಶಿವನಲ್ಲದೆ ನಮ್ಮನ್ನು ಕಾಪಾಡುವರು ಯಾರು ಎಂದಾಗ ಕೈ ಹೀಗಂದರೆ ಆ ಎಷ್ಟು ಸವದು ಹೋಗಿತ್ತೋ ಅದಕ್ಕೆ ಹತ್ತರಷ್ಟು ಸಿದ್ಧವಾಯಿತು. ಗುಂಡೋದರ ಹೇಳ್ತಾನೆ, ಸಕಲ ವಲ್ಲಭನಾದ ಶಿವನನ್ನ ನೀನು ಲೆಕ್ಕಿಸದೆ ಈ ರೀತಿ ಮಾತನಾಡಿದ್ದಕ್ಕೆ ಶಿಕ್ಷೆಯಾಯಿತು, ಪರ್ವತರಾಜನ ಮನೆಯಲ್ಲಿ ವಿವಾಹಕ್ಕೆಲ್ಲವೂ ಸಿದ್ಧವಾಗಿದೆಯಂತೆ. ಸಮಸ್ತ ದೇವತೆಗಳೆಲ್ಲರೂ ಬಂದು ಸೇರಿದ್ದಾರೆ, ಶ್ರೀಮನ್ ನಾರಾಯಣನೇ ಬ್ರಹ್ಮನೇ ಮೊದಲಾದವರೆಲ್ಲರೂ ಬಂದಿದ್ದಾರೆ, ಜಗಜ್ಜನನಿ ಆಗಿರತಕ್ಕಂತಹ ಪಾರ್ವತೀ ದೇವಿಯನ್ನು ತಲೆ ತಗ್ಗಿಸಿ ಬಂದು ನಿಂತಿದ್ದಾಳಂತೆ. ಪರ್ವತರಾಜ ಪಾದವನ್ನು ತೊಳೆಯುತ್ತ ಹೇಳಿದರಂತೆ, ಕನ್ಯಾ ದಾನವ ಮಾಡಿದ ಪರ್ವತ ರಾಜ, ಕನ್ಯಾ ದಾನವ ಮಾಡಿದ ಪರ್ವತ ರಾಜ ಪಾದವನ್ನು ತೊಳೆದು ಕನ್ಯಾದಾನವನ್ನು ಮಾಡುತ್ತಿದ್ದಾನಂತೆ. ಜಗಜ್ಜನನೇ ಆಗಿರ್ತಕ್ಕಂಥ ಪಾರ್ವತಿ ದೇವಿಯನ್ನ ಸ್ವೀಕಾರ ಮಾಡಿದ ಪರಮಾತ್ಮ ಕೈಲಾಸಕ್ಕೆ ಬಂದ ಮೇಲೆ ಪರ್ವತರಾಜ ಕುವರಿಯಾದ ಪಾರ್ವತಿ ಸಹಿತನಾಗಿ ಪರಮೇಶ್ವರನ ಕೈಲಾಸಕ್ಕೆ ಬಂದಾಗ ಆತನನ್ನು ಕೊಂಡಾಡಿದರಂತೆ ಬಹುವಿಧದಲ್ಲಿ. ಜಗತ್ ರಕ್ಷಕನಾದ ಶಿವನು ಪಾರ್ವತಿ ಸಹಿತನಾಗಿ ವಿವಾಹವಾಗಿ ಕೈಲಾಸದಲ್ಲಿ ಇರುವ ಕಾಲದಲ್ಲಿ ಅವತರಿಸಿದರಂತೆ ಮಹಾನುಭಾವನಾಗಿರುವ ಸುಬ್ರಹ್ಮಣ್ಯ ಸ್ವಾಮಿ ಷಣ್ಮುಖನು, ಅವತರಿಸಿದ ಸುಬ್ರಹ್ಮಣ್ಯ ಸ್ವಾಮಿಯು ಎದುರಾಗಿ ಬರುವ ರಾಕ್ಷಸನಾಗಿರ್ತಕ್ಕಂಥ ಆ ತಾರಕ ಎಂಬತಕ್ಕಂಥ ರಾಕ್ಷಸನನ್ನು ಸಂಹಾರ ಮಾಡಿದ್ದಾನೆ. ಜಗದೊಡೆಯನಾದ ವಿನಾಯಕ ಸ್ವಾಮಿ ಅವತರಿಸಿದ್ದಾನೆ, ಪ್ರಸನ್ನ ವಿನಾಯಕ ಅವತರಿಸಿದ್ದಾನೆ. ಗಿರಿಜಾವಲ್ಲಭನಾದ ಪರಮೇಶ್ವರನು ತನ್ನ ಕೈಲಾಸದಲ್ಲಿ ತನ್ನ ಭಕ್ತವೆಂದೊಡಗೂಡಿ ಸಂತೋಷ ಭರಿತರಾಗಿದ್ದಾನೆ. ಈ ಗಿರಿಜಾ ಕಲ್ಯಾಣದ ಕಥಾಭಾಗವನ್ನು ಕೇಳುತ್ತಿರುವ ತಮಗೆಲ್ಲರಿಗೂ ಸಕಲ ವಿಧವಾದ ಸುಖ ಸಂಪದಗಳನ್ನು ಪರಮಾತ್ಮ ಕರುಣಿಸಲಿ ಎಂದು ಗಿರಿಜಾ ಕಲ್ಯಾಣದ ಕಥಾಭಾಗವನ್ನು ಸಮಾಪ್ತಿ ಮಾಡಿ ಮಂಗಳವನ್ನು ಪಾಡೋಣ.
1: ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ.
2: ಇದುವರೆಗೂ ಸಂಗೀತ ಕಾರ್ಯಕ್ರಮದಲ್ಲಿ ಗಿರಿಜ ಕಲ್ಯಾಣ ಹರಿಕತೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಕ್ರಮಬದ್ಧಗೊಳಿಸುವಿಕೆ ಯೋಜನೆ, ಸೇವಾ ಸೌಲಭ್ಯಗಳ ಕುರಿತು ಕೃಷಿ ಸಲಹೆಗಾರರು ಹಾಗೂ ತರಬೇತುದಾರರಾದ ಶ್ರೀಮತಿ ಕುಮುದ ಎಚ್ಪಿ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
3: ಸಾಮಾಜಿಕ ಸವಲತ್ತು.
4: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
3: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
4: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
5: ಇವತ್ತು ಈ ದಿನ PMFME ಅಂತ ಕೃಷಿಯಲ್ಲಿ ಆಹಾರ ಸಂಸ್ಕರಣೆ ಮೇಲೆ ಯಾವ್ದೋ ಒಂದು ಸಾಲ ಸಿಗ್ತಾ ಇದೆ, ಸಬ್ಸಿಡಿ ಸಿಗುತ್ತೆ ಅಂತ ಹೇಳಿ ಕೇಳಿದಾರೆ. ಮೊದಲಿಗೆ ನಾನು ಶುರು ಮಾಡ್ತಾ ಹೋಗ್ಬೇಕಂದ್ರೆ ಈ ಸ್ಕೀಮ್ ಎಲ್ಲಿಂದ ಶುರುವಾಯ್ತು, ಹೇಗ್ ಬಂತು ಅಂತ ಹೇಳಿ ಹೇಳ್ಬೇಕಾಗತ್ತೆ. ಸೊ ಈ ಸ್ಕೀಮ್ ಬಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಅಂದ್ರೆ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತ ಆಗಿರುತ್ತೆ. ಇದರಲ್ಲಿ ನಮ್ಗೆ ಆಲ್ಮೋಸ್ಟ್ 60% ಅಷ್ಟು ನಾವೇನ್ ಸಬ್ಸಿಡಿ ತಗೊಂತೀವಿ ಅದು ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಇಂದ, ಮತ್ತೆ 40% ಅಷ್ಟು ಸ್ಟೇಟ್ ಗವರ್ಮೆಂಟ್ ಇಂದ ಬರುತ್ತೆ. ಸೊ ಇದು 21-25 ತನಕ ಪಂಚವಾರ್ಷಿಕ ಯೋಜನೆಯಲ್ಲಿ ಬಂದಿತ್ತು. ಅದನ್ನ ತುಂಬಾ ಜನ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊತಾ ಇದಾರೆ ಅಂತ ಹೇಳಿ ಅದನ್ನ ಇನ್ನೂ ಒಂದು ವರ್ಷ ಎಕ್ಸ್ಟೆಂಡ್ ಮಾಡೋಣ ಅಂತ ಹೇಳಿ 20-25 ಹಾಗೂ 26ನೇ ಸಾಲಿ ಕೂಡ ಮುಂದುವರೆಸ್ಕೊಂಡು ಬಂದಿದ್ದಾರೆ. ಅದು ಅಲ್ಲದೆ ಕರ್ನಾಟಕದಲ್ಲಿ ಈ ಒಂದು ಸಾಲಿಗೆನೆ 5,000 ಒಟ್ಟು ಉದ್ಯಮಗಳನ್ನ ಸೃಷ್ಟಿಸಬೇಕು ಅಂತ ಹೇಳಿ ನಮ್ಮ ಕರ್ನಾಟಕ ಸರ್ಕಾರದವರು ಹೆಚ್ಚಿನ ಒತ್ತನ್ನ ನೀಡಿ ಈ ವರ್ಷ ತುಂಬಾನೇ ಸಪೋರ್ಟ್ ಮಾಡಿ, ತುಂಬಾ ಏನಾಗುತ್ತೆ ಅಷ್ಟು ಅವೇರ್ನೆಸ್ ಗಳನ್ನೆಲ್ಲ ಕ್ರಿಯೇಟ್ ಮಾಡಿ ಹೆಚ್ಚಿನ ರೀತಿಯಲ್ಲಿ ಹಳ್ಳಿ ಮಟ್ಟಕ್ಕೂ ಹೋಬಳಿ ಮಟ್ಟಕ್ಕೂ ಒಂದು ಮಾಹಿತಿನ ನೀಡುವಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಯೋಜನೆಯ ಒಂದು ಚಿಕ್ಕ ಪರಿಚಯ, ಇದು ಯಾವ್ದಕ್ಕೆ ಮಾಡಬಹುದು, ಇಲ್ಲಿ ಹೇಳ್ತಿರೋ ತರ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳು ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಾವು ಹೇಳ್ಬೇಕಾಗಿರುವಂತದ್ದು ಆಹಾರ ಸಂಸ್ಕರಣೆ ಮಾಡುವಂತ ಉದ್ಯಮಗಳು ಅಂದ್ರೆ ಚಿಕ್ಕ ಪುಟ್ಟ ಫುಡ್ ಪ್ರೊಸೆಸಿಂಗ್ ಮಾಡುವಂತದ್ದು, ಮಿಲ್ ಗಳಾಗಿರ್ಬೋದು, ಚಕ್ಲಿ ಕೋಡ್ಬಳೆ ನಿಪ್ಪಟ್ ಮಾಡುವಂತಾಗಿರ್ಬೋದು. ಈಗ ಮಿಲ್ಲೆಟ್ ಗಳು ತುಂಬಾ ಫೇಮಸ್ ಆಗ್ತಿದೆ, ಮಿಲ್ಲೆಟ್ ಅಲ್ಲಿ ಹೆಲ್ತ್ ಮಿಕ್ಸ್ ಮಾಡುವಂತದ್ದು, ಮಿಲ್ಲೆಟ್ ಅಲ್ಲಿ ಬೇಕರಿ ಪ್ರಾಡಕ್ಟ್ಸ್ ಮಾಡುವಂತದ್ದು, ಎಣ್ಣೆಗಾಣ ಮಾಡುವಂತದ್ದು, ಈ ತರ ಏನೇ ಒಂದು ನಾವು ಮಾಡುವಂತ ಉದ್ಯಮದ ಕೊನೆಯ ಒಂದು ಪದಾರ್ಥ ಉತ್ಪನ್ನ ಅಂತ ಏನ್ ಹೇಳ್ತೀವಿ, ಆ ಉತ್ಪನ್ನ ತಿನ್ನೋದಕ್ಕೆ ಅಥವಾ ತಿನ್ನೋದಕ್ಕೆ ಉಪಯೋಗ ಆಗುವಂತ ಒಂದು ಉತ್ಪನ್ನ ಆಗಿರ್ಬೇಕು. ಅಂತ ಒಂದು ಆಕ್ಟಿವಿಟಿನ, ಅಂತ ಒಂದು ಉದ್ಯಮನ ನಾವು ಈ ಪರ್ಟಿಕ್ಯುಲರ್ ಆಹಾರ ಸಂಸ್ಕರಣಾ ಉದ್ಯಮಗಳ ಅಡಿಯಲ್ಲಿ ತಗೋಬೇಕಾಗತ್ತೆ. ಸೊ ಇದ್ರಲ್ಲಿ ಕಿರು ಆಹಾರ ಸಂಸ್ಕರಣ ಅಂದ್ರೆ ಏನು ಅಂತ ಹೇಳ್ತಾರೆ, ಕೆಲವರೆಲ್ಲ ಏನ್ ಮಾಡ್ತಾರೆ, ನನಗೆ ಜಾಸ್ತಿ ದುಡ್ಡಿಲ್ಲ, ನನ್ನ ಹತ್ರ ಬರೀ 5 ಲಕ್ಷ ಇದೆ ಇಲ್ಲ 2 ಲಕ್ಷ

ನಾನು ಅದ್ರಲ್ಲೇ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಮನೆ ಮಟ್ಟಕ್ಕೆ ಸ್ವಲ್ಪ ಮೆಷಿನ್ಗಳನ್ನ ಹಾಕೊಂಡು ಮಾಡ್ಕೊಂತೀನಿ ಅಂತ ಹೇಳೋರು ಇದ್ದಾರೆ. ಸೊ ಅಂತ ಒಂದು ಕಿರು ಸಂಸ್ಕರಣಾ ಘಟಕಗಳ ಕಿರು ಉದ್ಯಮಗಳನ್ನ ಯಾರು ಸೃಷ್ಟಿ ಮಾಡಕ್ಕೆ ಅಥವಾ ಮಹತ್ವಾಕಾಂಕ್ಷೆಗಳನ್ನ ಇಟ್ಕೊಂಡು ಮುಂದೆ ಬರ್ತಾರೆ ಅಂತವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಈ ಒಂದು ಸರ್ಕಾರದ ಯೋಜನೆ ಇವಾಗ ನಮ್ಮೆಲ್ಲರಿಗೆ ಲಭ್ಯ ಆಗಿದೆ. ಸೊ ಇದರಲ್ಲಿ ನಮ್ಗೆ ಇಲ್ಲಿ ತನಕ ಒಂದು 1.27 ಲಕ್ಷದಷ್ಟು ಹೆಚ್ಚು ಘಟಕಗಳು ನಮ್ಗೆ ಆಹಾರ ಸಂಸ್ಕರಣಾ ಘಟಕಗಳು ಕಾರ್ಯನಿರ್ವಹಿಸ್ತಾ ಇದಾವೆ ಕರ್ನಾಟಕದಲ್ಲಿ. ಅದ್ರಲ್ಲಿ 80% ಆಗಿರುವಂತದ್ದು ಸಣ್ಣ ಪ್ರಮಾಣದ ಕುಟುಂಬಗಳಿಂದ ಬಂದಿರುವಂತದ್ದು ಮತ್ತೆ ಸಾಂಪ್ರದಾಯಿಕ ವಿಧಾನದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತ ಒಂದು ಘಟಕಗಳಾಗಿರ್ತವೆ. ಅದು ಏನಕ್ಕೆ ಹೇಳ್ತಿದೀವಿ ಅಂತಂದ್ರೆ ಈ ಎಲ್ಲಾ ಘಟಕಗಳಿಗೂ ಯಾವುದೇ ಒಂದು ಡಾಕ್ಯುಮೆಂಟೇಶನ್ ಅಂತ ಇರಲ್ಲ. ಡಾಕ್ಯುಮೆಂಟೇಶನ್ ಅಂತಂದ್ರೆ ಏನು, ಈಗ ನಾನು ಮನೆಯಿಂದ ಉಪ್ಪಿನಕಾಯಿ ಮಾಡ್ಬಿಟ್ಟು ಒಂದು 10-15 ಜನಕ್ಕೆ ಮಾರ್ತಾ ಇರ್ತೀನಿ, ನನಗೆ ಚಿಕ್ಕ ಪುಟ್ಟದಕ್ಕೆ ಆದಾಯ ಆಗ್ತಾ ಇರತ್ತೆ. ಸೊ ಆತರ ಆದಾಯ ಆಗ್ತಿರೋ ಟೈಮಲ್ಲಿ ನಾನು ನನ್ನ ಆದಾಯನ ಹೆಚ್ಚಿಸ್ಕೊಳಕ್ಕೆ ಇನ್ನೊಂದಷ್ಟು ಜಾಸ್ತಿ ಉತ್ಪನ್ನ ಮಾಡಿ ಮಾರಾಟ ಮಾಡಕ್ ನೋಡ್ತೀನಿ ಹೊರತು ನಾನು ಆ ಡಾಕ್ಯುಮೆಂಟ್ ಏನ್ ಮಾಡ್ಬೇಕು, ಲೀಗಲ್ ಆಗಿ ನನ್ನ ಒಂದು ಆ ಉದ್ಯಮನ ಲೀಗಲ್ ಮಾಡ್ಕೊಳ್ಳುವಂಥದ್ದು, ಸೊ ನಿಯಮಬದ್ಧ ಮಾಡ್ಕೊಳ್ಳುವಂಥದ್ದನ್ನ ನಾನು ಯೋಚನೆ ಮಾಡಕ್ ಹೋಗಲ್ಲ. ಬರೀ ನನ್ನ ಉತ್ಪಾದನೆನ ಹೆಚ್ಚು ಮಾಡ್ಕೊಂಡು ನನ್ನ ಉದ್ಯಮನ ದೊಡ್ಡದ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿರ್ತೀನಿ. ಅಂತ ಟೈಮಲ್ಲಿ ಅಂತವ್ರಿಗೆ ಈ ಡಾಕ್ಯುಮೆಂಟೇಶನ್ ನಿಯಮಬದ್ಧತೆನ ಏನ್ ಹೇಗೆ ತರಿಸ್ಬೇಕು ಅನ್ನೋದಿರುತ್ತೆ, ಅದನ್ನ ಈ PMFME ಸ್ಕೀಮ್ಗಳಲ್ಲಿ ಮಾಡ್ತಾ ಇರ್ತೀವಿ. ಸೊ ಇದ್ರಲ್ಲಿ ನಮಗೆ ಇನ್ನೂ ಏನೇನಾಗುತ್ತೆ ಅಂತಂದ್ರೆ, ಕೆಲವು ಸರಿ ಡಾಕ್ಯುಮೆಂಟೇಶನ್ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಬ್ಯಾಂಕ್ ಅಲ್ಲಿ ಲೋನ್ ಕೊಡಲ್ಲ. ಆಮೇಲೆ ಬ್ರ್ಯಾಂಡಿಂಗ್ ಪ್ಯಾಕೇಜಿಂಗ್ ಮಾಡಕ್ ಹೋಗ್ತೀವಿ ಅಂತಂದ್ರೆ ಅಲ್ಲೂ ನಮ್ಗೆ ಕಷ್ಟಗಳಾಗುತ್ತೆ. ಯಾಕಂದ್ರೆ ನಾವು ಡಾಕ್ಯುಮೆಂಟ್ ಏನು ಮಾಡ್ಕೊಂಡಿರಲ್ಲ, ನಮ್ಮ ಹತ್ರ ನಾವ್ ಎಲ್ಲಿ ಉತ್ಪಾದನೆ ಮಾಡ್ತಿರ್ತೀವಿ ಅದಕ್ಕೆ ಏನಾದ್ರೂ ಸರ್ಟಿಫಿಕೇಟ್ ಇದೆಯಾ, ಅಥವಾ ನಾವು ಯಾವ ತರ ಹೈಜೀನ್ ಮೇಂಟೈನ್ ಮಾಡ್ತಿದೀವಿ, ಎಷ್ಟು ಶುಭ್ರವಾಗಿದೆ, ಎಷ್ಟು ಕ್ವಾಲಿಟಿ ಇದೆ ನಮ್ಮ ಪ್ರಾಡಕ್ಟ್ಸ್, ಇದ್ರ ಬಗ್ಗೆ ನಮ್ಮ ಹತ್ರ ಏನು ಮಾಹಿತಿಗಳಿರಲ್ಲ, ಏನು ಡಾಕ್ಯುಮೆಂಟೇಶನ್ ಇರಲ್ಲ. ಸೊ ಅಂತ ಟೈಮ್ ಅಲ್ಲಿ ನಮ್ಗೆ ಈ ಪರ್ಟಿಕ್ಯುಲರ್ ಸ್ಕೀಮ್ ಅಲ್ಲಿ ನಾವು ರಿಜಿಸ್ಟರ್ ಮಾಡ್ಕೊಂಡ್ರೆ ನಮ್ಗೆ ಈ ಡಾಕ್ಯುಮೆಂಟೇಶನ್ ಎಲ್ಲ ಮಾಡಿಸೋದಕ್ಕೆ ಹೆಲ್ಪ್ ಆಗುತ್ತೆ. ನಾನು ಈಗಾಗಲೇ ಹೇಳ್ದಂಗೆ ಒಟ್ಟು ನಿಯಮಬದ್ಧಗೊಳಿಸೋದ್ರೆ ನಮ್ಮ ಡಾಕ್ಯುಮೆಂಟೇಶನ್, ನಮ್ಮ ವ್ಯಾಪಾರ ಏನಿದೆ ಆ ವ್ಯಾಪಾರನ ಲೀಗಲ್ ಆಗಿ ಮಾಡುವಂತದ್ದು ಏನಿರುತ್ತೆ, ಅದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಮೇಡಮ್ ಆಗ್ಲೇ ಇಂಟ್ರೊಡಕ್ಷನ್ ಕೊಡುವಾಗ ಹೇಳ್ತಿದ್ರು, SHG ಗ್ರೂಪ್ಗಳಿಗೆ, ಸ್ವಸಹಾಯ ಸಂಘಗಳಿಗೆ, ಅಥವಾ ಇನ್ನೊಂದೇ ಯಾವ್ದಾದ್ರು ಸಹಕಾರಿ ಸಂಸ್ಥೆಗಳಿರ್ಬೋದು, ಅಥವಾ ಇವಾಗಂತೂ ತುಂಬಾನೇ ಟ್ರೆಂಡಿಂಗ್ ಅಲ್ಲಿರುವಂತ ರೈತ ಉತ್ಪಾದಕ ಸಂಘಗಳು ಅಂದ್ರೆ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ಅಂತ ಏನ್ ಹೇಳ್ತೀವಿ, ಇಂಥ ಆರ್ಗನೈಸೇಷನ್ ಗಳಿಗೆ ಆಗ್ಬೋದು ಅಥವಾ ಬೇರೆ ತರ ಸೊಸೈಟೀಸ್ ಆಗಿರ್ಬೋದು, ಎಲ್ಲರೂ ಯಾರು ಫುಡ್ ರಿಲೇಟೆಡ್ ವರ್ಕ್ ಮಾಡ್ತಿರ್ತಾರೆ, ಆಹಾರ ಸಂಬಂಧಿಸಿದಂತೆ ಯಾರೆಲ್ಲ ಕೆಲಸ ನಿರ್ವಹಿಸ್ತಾ ಇರ್ತಾರೆ, ಅಂತವರಿಗೆ ಬೆಂಬಲ ನೀಡೋದಕ್ಕೋಸ್ಕರ ಈ ತರದ್ದು ಯೋಜನೆಗಳಿಂದ ನಮ್ಗೆ ಸಹಾಯ ಸಿಗುತ್ತೆ. ಸೊ ಇದ್ರಲ್ಲಿ ಏನೇನ್ ಸಹಾಯ ಸಿಗುತ್ತೆ ಅನ್ನೋದಾದ್ರೆ, ಸಾಲ ಸೌಲಭ್ಯ ಸಿಗುತ್ತೆ, ಸಬ್ಸಿಡಿ ಸಿಗುತ್ತೆ, ಜೊತೆಗೆ ವೃತ್ತಿಪರ ತರಬೇತಿಗಳು ಮತ್ತೆ ಮಾರುಕಟ್ಟೆ ಸಂಪರ್ಕ ಸಹಾಯಗಳು ಸಿಗುತ್ತೆ. ಸೊ ಅದ್ರ ಬಿಟ್ಟು ನೆಕ್ಸ್ಟ್ ಇನ್ನೇನ್ ಸಿಗುತ್ತೆ ಅಂದ್ರೆ, ಮೌಲ್ಯ ಸರಪಣಿ ಅಭಿವೃದ್ಧಿ ಅಂತ ಹೇಳ್ತೀವಿ. ಅಂದ್ರೆ ನಮ್ಗೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಹತ್ರ ಬರೋ ರಾ ಮೆಟೀರಿಯಲ್ ಹಿಡಿದು ನಾವು ಆ ರಾ ಮೆಟೀರಿಯಲ್ ಕಚ್ಚಾ ಪದಾರ್ಥಗಳನ್ನ ಎಲ್ಲಿಂದ ತಗೋಬೇಕು, ಹೇಗ್ ತಗೋಬೇಕು, ಎಲ್ಲಿ ನಮಗೆ ಕಮ್ಮಿ ಅಮೌಂಟ್ಗೆ ಸಿಗುತ್ತೆ, ಅದನ್ನ ನಾವು ಪ್ರೊಸೆಸಿಂಗ್ ಹೆಂಗ್ ಮಾಡ್ಬೇಕು, ಇದನ್ನ ಹೆಂಗೆ ನಾವು ಬೇರೆ ತರ ಒಂದು ವ್ಯಾಲ್ಯೂ ಅಡಿಷನ್ ಮೌಲ್ಯವರ್ಧನೆ ಮಾಡುವಂತದ್ದಾಗ್ಲಿ, ಅಥವಾ ನೆಕ್ಸ್ಟ್ ಲೆವೆಲ್ಗೆ ಮಾರುಕಟ್ಟೆಗೆ ತಗೊಂಡು ಹೋಗುವಂತದ್ದು ಏನಿರುತ್ತೆ, ಅದ್ರ ಬಗ್ಗೆ ಎಲ್ಲೆಲ್ಲಿ ಕನೆಕ್ಷನ್ಸ್, ಯಾವ್ಯಾವ ಕಡೆಯಲ್ಲಿ ನಮ್ಗೆ ಯಾವ್ಯಾವ ತರ ಸಹಾಯಗಳು ಸಿಗುತ್ತೆ, ಯಾರನ್ನ ಮೀಟ್ ಮಾಡಿದ್ರೆ ನಮ್ಗೆ ಯಾವ ತರ ಸಪೋರ್ಟ್ ಸಿಗುತ್ತೆ, ಇದ್ರ ಬಗ್ಗೆ ಮಾಹಿತಿಗಳು ನಮ್ಗೆ ಈ ಪರ್ಟಿಕ್ಯುಲರ್ ಸ್ಕೀಮ್ ಇಂದ ಸಿಗುತ್ತೆ. ಸೊ ಈ ಒಂದು ಸ್ಕೀಮಿಗೆ ಅರ್ಹರು ಯಾರಿರ್ತಾರೆ ಅಂತ, ಸೊ ಅರ್ಹರು ಅಂದ್ರೆ ವೈಯಕ್ತಿಕ ಉದ್ಯಮಿ, ಅಂದ್ರೆ ನಾನು ಆಸ್ ಅನ್ ಇಂಡಿವಿಜುವಲ್, ನಾನು ಒಬ್ಳೆ ನಂದೊಂದು ಪ್ರೊಪ್ರೈಟರ್ಶಿಪ್ ಫರ್ಮ್ ಇಟ್ಕೊಂಡಿರ್ತೀನಿ. ಸೊ ನನ್ನ ಫರ್ಮ್ ಅಲ್ಲಿ ನಾನು ಎಣ್ಣೆಗಾಣ ಮಾಡ್ಕೋಬೇಕು ಅಂತ ಇರ್ತೀನಿ, ಅವಾಗ ನನ್ನ ಹತ್ರ ಡಾಕ್ಯುಮೆಂಟೇಶನ್ ಮಾಡಿಸಿ ನಾನೆಲ್ಲ ಮಾಡ್ತೀನಿ ಅಂತಿದ್ರೆ ನಾನು ಅದಕ್ಕೆ ಅರ್ಹಳಾಗಿರ್ತೀನಿ. ಇಲ್ಲ, ನನ್ನ ಹತ್ರ ಒಂದ್ ಸಂಘ ಇದೆ, ನಾನು ಒಂದು SHG ಸಂಘದ ಮೆಂಬರ್ ಆಗಿರ್ತೀನಿ. ಸೊ ಅಂತ ಟೈಮಲ್ಲಿ ನಮ್ಮ SHG ಆಸ್ ಅನ್ SHG ಗ್ರೂಪ್, ಒಂದು ಸ್ವಸಹಾಯ ಸಂಘದ ಗುಂಪು ಆಗಿ ನಾವು ಇದಕ್ಕೆ ಹೋಗ್ಬೋದು, ಇಲ್ಲ ಸ್ವಸಹಾಯ ಸಂಘದ ಒಬ್ಬ ವ್ಯಕ್ತಿಯಾಗೂ ನಾವು ಅದ್ರಲ್ಲಿ ಹೋಗಿ ನಾವು ಬೆನಿಫಿಟ್ ನ ತಗೋಬಹುದು. ಅದು ಬಿಟ್ಟು ರೈತ ಉತ್ಪಾದಕ ಸಂಘ ಸಂಸ್ಥೆಗಳೇನಿರುತ್ತೆ ಅದಿರುತ್ತೆ, ಖಾಸಗಿ ಸಂಸ್ಥೆಗಳು ಅಂದ್ರೆ ಪ್ರೈವೇಟ್ ಲಿಮಿಟೆಡ್, ಆಮೇಲೆ ಪಾರ್ಟ್ನರ್ಶಿಪ್ ರಿಲೇಟೆಡ್ ಇರುವಂತ ಒಂದು ಫರ್ಮ್ಗಳನ್ನ ಯಾರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಆ ರಿಜಿಸ್ಟರ್ಡ್ ಫರ್ಮ್ಗಳಿಗೂ ಕೂಡ ಇದ್ರಲ್ಲಿ ಅವಕಾಶಗಳು ಸಿಗುತ್ತೆ. ಅದು ಬಿಟ್ಟು ಸೊಸೈಟೀಸ್ ಅಂತ ಏನ್ ಹೇಳ್ತೀವಿ, ಸಹಕಾರಿ ಸಂಘಗಳು, ಇವುಗಳಿಗೂ ಇದ್ರಲ್ಲಿ ಅವಕಾಶಗಳು ಯಥೇಚ್ಛವಾಗಿ ಸಿಗುತ್ತೆ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ 35% ಸಬ್ಸಿಡಿ ಅಂತ ಹೇಳಿ ಸೆಂಟ್ರಲ್ ಗವರ್ಮೆಂಟ್ ಇಂದ, ಕೇಂದ್ರ ಸರ್ಕಾರದಿಂದ ಬರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಮಾತ್ರ, ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ ದೇಶದಲ್ಲಿ, ಇದಕ್ಕೆ ಅಡಿಷನಲಿ 15% ಸೇರಿಸಿ ಒಟ್ಟು 50% ಸಬ್ಸಿಡಿನ ನಮ್ಗೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದಿಂದ ಲಭ್ಯ ಆಗ್ತಾ ಇದೆ. ಸಬ್ಸಿಡಿ ಅಂದ್ರೆ ಹೇಗಿರುತ್ತೆ, ಸಬ್ಸಿಡಿ ಅಂತಂದ್ರೆ ಈಗ ನನ್ನ ಪ್ರಾಜೆಕ್ಟ್ ಕಾಸ್ಟ್ ಬಂದು 10 ಲಕ್ಷ ಇತ್ತು ಅಂದ್ರೆ ನನಗೆ ಮೆಷಿನರೀಸ್ ಎಲ್ಲ ಏನೇನ್ ಬೇಕು, ನನ್ಗೆ ಏನೇನ್ ತಗೋತಾ ಇದ್ದೀನಿ, ಆ ಮೆಷಿನರಿಗಳದೆಲ್ಲ ಒಟ್ಟು ಲೆಕ್ಕ ಎಲ್ಲ ಸೇರಿಸಿ ನಮ್ಗೆ 10 ಲಕ್ಷ ಆಗುತ್ತೆ ಅಂದ್ರೆ
ನನಗೆ ಆ

ಲಕ್ಷದ 50%, 35% ಪ್ಲಸ್ 15% ನನಗೆ ಸಬ್ಸಿಡಿ ಸರ್ಕಾರದ ಕಡೆಯಿಂದ ಸಿಗುತ್ತೆ. ಮೊದಲು 35% ಬರುತ್ತೆ, ಆಮೇಲೆ 15% ಬರುತ್ತೆ. ಸೊ ಟೋಟಲ್ 50% ನಮಗೆ ಇಲ್ಲಿ ನಮ್ಮ ಸಾಲದ ಮೇಲೆ ಬಂಡವಾಳ ಜೊತೆಲಿ ಸಬ್ಸಿಡಿ ಆಗಿ ಸಿಗುತ್ತೆ. ಸೊ ಸಾಲ ಹೇಗೆ ಸಿಗುತ್ತೆ? ಸಾಲ ನಾವು ನಮ್ಮ ವ್ಯವಹಾರಿಕವಾಗಿ ಯಾವ ಬ್ಯಾಂಕ್ಗಳಲ್ಲಿ ನಾವು ನಮ್ಮ ಅಕೌಂಟ್ಗಳು ಇಟ್ಕೊಂಡಿರ್ತೀವಿ ಅಥವಾ ನಮ್ಮ ಹಣಕಾಸಿನ ವ್ಯವಹಾರಗಳನ್ನ ನಡೆಸ್ತಾ ಇರ್ತೀವಿ, ಅಂತ ಒಂದು ಬ್ಯಾಂಕ್ಗಳಲ್ಲಿ ನಮ್ಮ ಹಣಕಾಸಿನ ಒಂದು ಆರ್ಥಿಕತೆ ಸ್ಥಿರತೆಯನ್ನ ನೋಡಿಕೊಂಡು ಅವ್ರು ನಮಗೆ ಈಗ ನನಗೀಗ 10 ಲಕ್ಷದ್ದು ನನ್ನ ಪ್ಲಾನ್ ಇಟ್ಕೊಂಡಿರ್ತೀನಿ, ಆದ್ರೆ ನನಗೆ 5 ವರ್ಷ ಆದ್ಮೇಲೆ ಪುನಃ ಎಕ್ಸ್ಪಾನ್ಷನ್ ಮಾಡಕ್ ಇಷ್ಟ ಇರಲ್ಲ, ನನಗೆ 20 ಲಕ್ಷದ ಈಗಲೇ ಕೊಟ್ಬಿಟ್ರೆ ನನ್ ಮುಂದಿನ 10 ವರ್ಷಕ್ಕೂ ಒಟ್ಟಿಗೆ ಒಂದೇ ಸರಿ ಇನ್ವೆಸ್ಟ್ಮೆಂಟ್ ಮಾಡಿ ನೋಡ್ಕೊಂಡು ಹೋಗ್ಬೋದು ಅಂತ ಹೇಳಿ ನಾನು 20 ಲಕ್ಷಕ್ಕೆ ಪ್ರಾಜೆಕ್ಟ್ ಪ್ಲಾನ್ ಮಾಡಿದ್ರೆ, ನಾನು 20 ಲಕ್ಷದ್ದು ಕೊಟೇಶನ್ ತಗೊಂಡು ಬ್ಯಾಂಕ್ ಹತ್ರ ಹೋದ್ರೆ ಬ್ಯಾಂಕ್ ಅವರು ನನ್ನ ಸ್ಥಿರತೆನ ನೋಡ್ತಾರೆ, ಆರ್ಥಿಕ ಸ್ಥಿರತೆನ ನೋಡ್ತಾರೆ, ಅಂದ್ರೆ ಫಿನಾನ್ಷಿಯಲ್ ಹಿಸ್ಟ್ರಿನ ನೋಡ್ತಾರೆ. ಸೊ ಆ ಫಿನಾನ್ಷಿಯಲ್ ಹಿಸ್ಟ್ರಿ ನೋಡಿದಾಗ ಅವರಿಗೆ ಇಲ್ಲ ನನಗೆ 20 ಲಕ್ಷ ಕೊಡೋಷ್ಟು ಅರ್ಹಳು ನಾನು ಇರಲ್ಲ, ನನಗೆ 15 ಲಕ್ಷ ಕೊಡ್ಬೋದು ಅಂತ ಅವ್ರಿಗೆ ಅನ್ಸಿದ್ರೆ, ಸೊ ಅವ್ರು ನನ್ನ ಕರೆದು ಡಿಸ್ಕಷನ್ ಮಾಡಿ ಹೇಳ್ತಾರೆ, ಇಲ್ಲಮ್ಮ ನಿಮಗೆ 15 ಲಕ್ಷ ಕೊಡ್ತೀವಿ ನಾವು, ಇನ್ನು 5 ಲಕ್ಷ ನೀವು ನಿಮ್ ಕೈಯಿಂದ ಹಾಕೊಳ್ಳೋದಕ್ಕೆ ಆದ್ರೆ ನೀವು ಹಾಕೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಪ್ರಾಜೆಕ್ಟ್ ಅನ್ನ 15 ಲಕ್ಷಕ್ಕೆ ಕಮ್ಮಿ ಮಾಡಿ ವಾಪಸ್ ತಗೊಂಡ್ ಬನ್ನಿ ನಮ್ಮ ಹತ್ರ ಅಂತ. ಸೊ ಅವಾಗ ನಾವು 15 ಲಕ್ಷಕ್ಕೆ ಪ್ರಾಜೆಕ್ಟ್ ಮಾಡಿ ಅವ್ರಿಗೆ ಕೊಡ್ಬೋದು. ಸೊ ಅವಾಗ ನಮ್ಮ ಬಜೆಟ್ ಏನಿರುತ್ತೆ, ನಮ್ಮ ಬಂಡವಾಳ ಅದು 15 ಲಕ್ಷಕ್ಕೆ ಇಳಿಯುತ್ತೆ. ಸೊ ನಾವು ಮಾಡುವಂತ ಪ್ರಾಜೆಕ್ಟ್ ನಮಗೆ ಬ್ಯಾಂಕ್ ಇಂದ ಅಪ್ರೂವ್ ಆಗಿ ಆ ಪರ್ಟಿಕ್ಯುಲರ್ 15 ಲಕ್ಷ ಏನ್ ಹೇಳ್ತೀವಿ ಅದ್ರದ್ದು 90% ಅಷ್ಟು ಬ್ಯಾಂಕ್ ಅವರು ನಮಗೆ ಸಾಲನ ಕೊಡ್ತಾರೆ. ಈಗ 10 ಲಕ್ಷ ನನಗೆ ಸ್ಯಾಂಕ್ಷನ್ ಮಾಡ್ತಾರಂದ್ರೆ 9 ಲಕ್ಷ ಬ್ಯಾಂಕ್ ಇಂದ ಸಾಲ ಸಿಗುತ್ತೆ, ಇನ್ನು 1 ಲಕ್ಷ ನಾವು ಯಾರು ಕಂಪನಿಯವರು ಅಥವಾ ವೈಯಕ್ತಿಕ ಹೋಗಿ ಅಥವಾ SHG ಗ್ರೂಪ್ ಇಂದ ಅಥವಾ FPO ಗ್ರೂಪ್ ಇಂದ ಯಾರು ಅದನ್ನ ಉದ್ಯಮನ ಸೃಷ್ಟಿ ಮಾಡ್ಕೊಳಕ್ಕೆ ಹೊರಟಿರ್ತೀವೋ ಅವರು ಆ 10% ನ ಬಂಡವಾಳನ ಹಾಕ್ಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ಇನ್ನೇನೇನ್ ಸಿಗುತ್ತೆ ಅಂತಂದ್ರೆ ಸಾಮಾನ್ಯ ಮೂಲ ಸೌಕರ್ಯಗಳು, ಅಂದ್ರೆ ಲೈಕ್ ಈಗ ನಮ್ಗೆ ವೇರ್ ಹೌಸ್ಗಳಾಗ್ಬೋದು. ಈ ಸಾಮಾನ್ಯ ಮೂಲ ಸೌಕರ್ಯಗಳು ಬಂದು ಜಾಸ್ತಿ FPOs ಅಥವಾ ಸೊಸೈಟೀಸ್ಗೆ ಸಿಗುತ್ತೆ. ಸೊ ಇದರಲ್ಲಿ ವೇರ್ ಹೌಸಸ್ ಆಗ್ಬೋದು, ಕೋಲ್ಡ್ ಸ್ಟೋರೇಜ್ ಆಗ್ಬೋದು, ಟೆಸ್ಟಿಂಗ್ ಲ್ಯಾಬ್ಸ್ ಆಗ್ಬೋದು, ಅಥವಾ ನೀವು ಊರಿಂದ ಒಂದು ಗ್ರೂಪ್ ಇತ್ತು, ಗ್ರೂಪ್ ಇಂದ ಸೇರಿಸಿ ಎಲ್ಲಾ ಗ್ರೂಪ್ ಅವರು ಎಲ್ಲ ಸೇರಿಸಿ ಅಥವಾ ಒಂದು ಊರವರೆಲ್ಲ ಸೇರಿಸಿ ಒಂದು ಜಾಗದಲ್ಲಿ ನಿಮ್ಮ ಉತ್ಪನ್ನನ ಆಹಾರಗಳನ್ನ ಸಂಸ್ಕರಣೆ ಮಾಡೋದಕ್ಕಾಗ್ಲಿ ಅಥವಾ ಸ್ಟೋರೇಜ್ ಮಾಡೋದಕ್ಕೆ ಸಂಗ್ರಹಣೆ ಮಾಡೋದಕ್ಕಾಗ್ಲಿ ಒಂದು ಘಟಕನ ಸ್ಥಾಪನೆ ಮಾಡ್ತೀರ ಅಂದ್ರೆ ಅದಕ್ಕೂ ಇದರಲ್ಲಿ ಸಬ್ಸಿಡಿಯಲ್ಲಿ ಅವಕಾಶ ಇದೆ. ಅದ್ರ ಜೊತೆಯಲ್ಲಿ ಸಂಘ ಸಂಸ್ಥೆಗಳಿಗೆ ಬ್ರ್ಯಾಂಡಿಂಗ್ ಮತ್ತೆ ಮಾರ್ಕೆಟಿಂಗ್ ಮಾಡೋದಕ್ಕೆ, ಪ್ಯಾಕೇಜಿಂಗ್ ವಿನ್ಯಾಸಗಳ ಕುರಿತು ಮತ್ತೆ ಮಾರುಕಟ್ಟೆ ಸಂಪರ್ಕಗಳ ಕುರಿತು ಕೂಡ ಇಲ್ಲಿ ಟ್ರೈನಿಂಗ್ ಗಳ ಮೂಲಕ ಅಥವಾ ಮಾರುಕಟ್ಟೆ ಸಂಪರ್ಕಗಳನ್ನ ನೀಡೋದ್ರ ಮೂಲಕನು ಸಹಾಯ ಮಾಡ್ತಾರೆ. ಸೊ ತರಬೇತಿ ಮತ್ತೆ ಸಾಮರ್ಥ್ಯ ವೃದ್ಧಿಗೂ ಅಂದ್ರೆ ಟ್ರೈನಿಂಗ್ಸ್, ನಾವಾಗ್ಲೇ ಹೇಳ್ದಂಗೆ ನಮ್ಗೆ ಯಾವ್ದೊಂದು ಪ್ಯಾಕೇಜಿಂಗ್ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಶನ್ ಗೊತ್ತಿರಲ್ಲ, ಅವಾಗ ಪ್ಯಾಕೇಜಿಂಗ್ ಎಕ್ಸ್ಪರ್ಟ್ಸ್ ಇರುವಂತ ಇನ್ಸ್ಟಿಟ್ಯೂಟ್ ಗಳಿರುತ್ತೆ, ಅಲ್ಲಿಂದ ಅವ್ರು ನಮಗೆ ಟ್ರೈನಿಂಗ್ ಕೊಡ್ಸ್ಕೊಡ್ತಾರೆ. ಅವಾಗವಾಗ ಮೈಸೂರಲ್ಲಿ CFTR ಅಲ್ಲಿ ಪ್ರಾಡಕ್ಟ್ ರಿಲೇಟೆಡ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಯಾವ ಪ್ರಾಡಕ್ಟ್ ಯಾವ ರಾ ಮೆಟೀರಿಯಲ್ ಇಂದ ಯಾವ ಪ್ರಾಡಕ್ಟ್ಸ್ ಬರುತ್ತೆ ಇದ್ರ ಬಗ್ಗೆ ಒಂದು ಮಾಹಿತಿಗಳನ್ನ ತರಬೇತಿಗಳ ಮೂಲಕನೂ ಸಾಮರ್ಥ್ಯ ವೃದ್ಧಿಗಳ ಮೂಲಕನೂ ಮಾಡ್ತಾ ಇದ್ದಾರೆ. ಹಾಗೆ ನಮ್ಗೆ ಸ್ವಸಹಾಯ ಸಂಘಗಳಿಗೆ ಶುರುವಿನಲ್ಲಿ ಆಸ್ ಎ ಗ್ರೂಪ್ ನಾವು ಸಂಘದ ಮೂಲಕ ಏನಾದ್ರೂ ಹೊಸದಾಗಿ ವ್ಯಾಪಾರನ ವ್ಯವಹಾರನ ಶುರು ಮಾಡ್ತಿದೀವಿ ಅಂತಂದ್ರೆ ಆ ಗುಂಪಿಗಳು ಕೆಲವೊಂದು ಸುತ್ತು ನಿಧಿ ಅಥವಾ ಬೀಜ ನಿಧಿ ಅಂತ ಹೇಳೋ ತರ ಒಂದು ಮೂಲಕದಲ್ಲಿ ಅವರಿಗೂ ಒಂದಷ್ಟು ಅಮೌಂಟ್ ಅನ್ನ ಒಂದು ಮೊತ್ತನ ಅವರಿಗೆ ಬಂಡವಾಳವಾಗಿ ಸಹಾಯ ನೀಡುವಂತ ಅವಕಾಶಗಳು ಕೂಡ ಈ ಯೋಜನೆಯಲ್ಲಿ ಇದೆ. ಸೊ ಇದು ನಾನು ಆಗ್ಲೇ ಹೇಳ್ದಾಗೆ 10 ಲಕ್ಷ ಅಥವಾ 10 ಕೋಟಿ ತನಕ ಗರಿಷ್ಠ ವೆಚ್ಚ ಅಂತ ಹೇಳ್ತೀವಿ, ಬಟ್ ಅಷ್ಟು ಲೈಕ್ 1 ಕೋಟಿ ತನಕ ಬರುತ್ತೆ ನಮಗೆ, ಅದು 1 ಕೋಟಿವರೆಗೂ ನಾವು ತಗೊಳ್ಳುವಂತ ಅವಕಾಶಗಳಿದೆ. ಅದರಲ್ಲಿ ಕೇಂದ್ರದಿಂದ ಸರ್ಕಾರ ಬರುವಂತದ್ದು 35%, 35% ಅಲ್ಲಿಯೂ ಕೂಡ ಅಪ್ಪರ್ ಲಿಮಿಟ್ ಬಂದು ನಮಗೆ 10 ಲಕ್ಷ. ಈಗ ನನ್ನ ಪ್ರಾಜೆಕ್ಟ್ 10 ಲಕ್ಷ ಇತ್ತು ಅಂತಂದ್ರೆ ನನಗೆ ಅದ್ರದ್ದು 35% ಅಂದ್ರೆ 3.5 ಲಕ್ಷ ಬರುತ್ತೆ. ಅದ್ರ ಜೊತೆಲಿ ನಾನು ಪುನಃ ಏನಾದ್ರು 50 ಲಕ್ಷ ತಗೊಂತೀನಿ ಅಂದ್ರೂ ನನ್ಗೆ 35% ಅಂತ ಹೇಳಿದಾಗ ನನ್ಗೆ ಅದ್ರದ್ದು ಜಾಸ್ತಿ ಆಗತ್ತೆ. ಸೊ ಅದ್ಲಿ ಅಷ್ಟು ಬರಲ್ಲ, ಬಟ್ ಅಪ್ಪರ್ ಲಿಮಿಟ್ ಬಂದು ನಮ್ಗೆ 10 ಲಕ್ಷ, ಅಂದ್ರೆ ಯಾವ್ದು ಕಡಿಮೆ ಇರುತ್ತೆ ಆ ಮೊತ್ತನ ಅಂದ್ರೆ ಗರಿಷ್ಠವಾಗಿ 10 ಲಕ್ಷ ತನಕ 35% ಅಲ್ಲಿ 15% ಕೇಂದ್ರ ಸರ್ಕಾರ ಮೀನ್ ರಾಜ್ಯ ಸರ್ಕಾರದ ಬರುವಂತದ್ದು 5 ಲಕ್ಷ ಗರಿಷ್ಠವಾಗಿ. ಸೊ ಎರಡು ಸೇರ್ಸಿ ನಮ್ಗೆ ಟೋಟಲ್ ಆಗಿ 15 ಲಕ್ಷ ಸಬ್ಸಿಡಿ ಮಾತ್ರ ಬರುತ್ತೆ. ಅಂದ್ರೆ ಎಕ್ಸಾಂಪಲ್ ಈಗ ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಬೇಕಂತಂದ್ರೆ ನಾನು 10 ಲಕ್ಷ ಪ್ರಾಜೆಕ್ಟ್ ಮಾಡ್ತಿದ್ರೆ ನಂಗೆ 5 ಲಕ್ಷ 50% ಅದು ಬಂದ್ಬಿಡುತ್ತೆ. ಅಕಸ್ಮಾತ್ ನಾನು 30 ಲಕ್ಷ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಅದ್ರದ್ದು 50% ಅಂದ್ರೆ 15 ಲಕ್ಷ ಬರುತ್ತೆ. ಬಟ್ 30 ಲಕ್ಷಕ್ಕಿಂತ ಜಾಸ್ತಿ ನಾನು 50 ಲಕ್ಷ ಮಾಡ್ತಿದ್ದೀನಿ ಅಥವಾ 1 ಕೋಟಿ ಮಾಡ್ತಾ ಇದ್ದೀನಿ ಅಂತಂದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಗೆ ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಇದೆ, ಅದು 15 ಲಕ್ಷನೇ. 10 ಲಕ್ಷ ಪ್ಲಸ್ 5 ಲಕ್ಷ, ನೀವು 50 ಲಕ್ಷ ಪ್ರಾಜೆಕ್ಟ್ ಮಾಡಿದ್ರು 1 ಲಕ್ಷ ಪ್ರಾಜೆಕ್ಟ್ ಮಾಡಿದ್ರು ನಿಮಗೆ ಬರುವಂತ ಸಬ್ಸಿಡಿ 15 ಲಕ್ಷ ಅಷ್ಟೇ ಆಗಿರುತ್ತೆ. ಇನ್ನು 10% ಫಲಾನುಭವಿಗಳು ಅವರ ಕೊಡುಗೆನ ನೀಡಲೇಬೇಕಾಗುತ್ತೆ, ಯಾಕೆಂತಂದ್ರೆ 90% ಬ್ಯಾಂಕ್ ಇಂದ ಲೋನ್ ಸಿಗುತ್ತೆ. ಸೊ 90% ಮ್ಯಾಕ್ಸಿಮಮ್, ನೀವು ಬೇಕಿದ್ರೆ 60% ತಗೋಬಹುದು. ಸೊ ಅಲ್ಲಿ 90% ತಗೋಬೇಕು ಅಂತ ಏನ್ ರೂಲ್ಸ್ ಇರಲ್ಲ. ಬಟ್ ಅಲ್ಲಿ ಇನ್ನೊಂದೇನಂದ್ರೆ ನೀವು ಯಾವ ಬ್ಯಾಂಕ್ ಇಂದ

ಸಾಲ ತಗೊಳಕ್ ಹೋಗ್ತೀರಾ, ಆ ಬ್ಯಾಂಕ್ದು ಕೆಲವು ಸರಿ ನಾರ್ಮ್ಸ್ ಇರುತ್ತೆ, ಆ ನಾರ್ಮ್ಗಳ ಮೂಲಕನು ಅದು ಚೇಂಜಸ್ ಆಗುತ್ತೆ. ಕೆಲವು ಬ್ಯಾಂಕ್ ಅಲ್ಲಿ 25% ಫಲಾನುಭವಿಗಳು ಹಾಕ್ಲೇಬೇಕು ಅಂತ ಇರುತ್ತೆ, ಕೆಲವು ಬ್ಯಾಂಕ್ ಅಲ್ಲಿ 10% ಹೇಳ್ತಾರೆ, ಇನ್ನು ಕೆಲವು ಬ್ಯಾಂಕ್ ಅಲ್ಲಿ ನಾರಿ ಶಕ್ತಿ ಅಂತೇಳಿ ಯೂನಿಯನ್ ಬ್ಯಾಂಕ್ ಅಲ್ಲಿ ಇದೆ, ಅದ್ರಲ್ಲಾದ್ರೆ 5% ಮಾತ್ರ ಹೇಳ್ತಾರೆ. ಸೊ ಹಾಗಾಗಿ ಆ ಬ್ಯಾಂಕಿಗೆ ಸೀಮಿತವಾಗಿ ಕೆಲವೊಂದು ರೂಲ್ಸ್ ಇರುತ್ತೆ, ಆ ರೂಲ್ಸ್ ನ ನೋಡ್ಕೊಂಡು ನಾವಲ್ಲಿ ಪ್ಲಾನ್ ಮಾಡಿಕೊಂಡು ನಾವು ಎಕ್ಸಿಕ್ಯೂಷನ್ ಮಾಡ್ಬೇಕಾಗತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ಇನ್ನು ಮೇನ್ ಇಂಪಾರ್ಟೆನ್ಸ್ ಏನೇನ್ ಕವರ್ ಆಗಲ್ಲ ಅನ್ನೋದಾದ್ರೆ, ಎಲ್ಲರೂ ಹೇಳ್ತಾರೆ ಮೇಡಮ್ ಮೆಷಿನರಿಗೆ ಮಾತ್ರ ಕೊಡ್ತಿದ್ದಾರೆ, ವರ್ಕಿಂಗ್ ಕ್ಯಾಪಿಟಲ್ ಗೆ ಎಲ್ಲಿಂದ ತಗೊಂಡ್ ಬರೋದು ಅಂತ. ಸೊ ವರ್ಕಿಂಗ್ ಕ್ಯಾಪಿಟಲ್ ಗೆ ನೀವು ಬೇಕು ಅಂದ್ರೆ ಬ್ಯಾಂಕ್ ಅವರಿಗೆನೆ ಪುನಃ ಅಪ್ರೋಚ್ ಮಾಡಿ ಸೆಪರೇಟ್ ಆಗಿ ಓಡಿ ಲೋನ್ ಓವರ್ ಡ್ರಾಫ್ಟ್ ಅಂತ ಹೇಳ್ತಾರೆ, ಆ ಲೋನ್ ಗಳನ್ನ ತಗೋಬೇಕಾಗತ್ತೆ. ಇದು ಈ ಪರ್ಟಿಕ್ಯುಲರ್ ಸ್ಕೀಮ್ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಕವರ್ ಆಗಲ್ಲ, ಬರೀ ಮೆಷಿನರಿ ಕಾಸ್ಟ್ ಏನಿರುತ್ತೆ ಮೆಷಿನರಿ ಕಾಸ್ಟ್ ಮಾತ್ರ ಕವರ್ ಆಗುತ್ತೆ, ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾಸ್ಟ್ ಏನಿರುತ್ತೆ ಅದ್ರದ್ದು 30% ಮಾತ್ರ ಕವರ್ ಆಗುತ್ತೆ. ಅಂದ್ರೆ ಲೈಕ್ ಈಗ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ನಂದು 10 ಲಕ್ಷ ಇರುತ್ತೆ, ನಂಗೆ 7 ಲಕ್ಷ ಮೆಷಿನರಿ ಇರುತ್ತೆ, 3 ಲಕ್ಷ ನಾನು ಚಿಕ್ಕದಾಗಿ ಒಂದು ಟೆಂಪರರಿ ಶೆಡ್ ಐರನ್ ಎಲ್ಲ ಯೂಸ್ ಮಾಡ್ಕೊಂಡು ಒಂದು ಚಿಕ್ಕ ಟೆಂಪರರಿ ಶೆಡ್ ಕನ್ಸ್ಟ್ರಕ್ಷನ್ ಮಾಡ್ಕೊಂತೀನಿ ಅಂದ್ರೆ, ಆ 3 ಲಕ್ಷ ಪ್ಲಸ್ ಈ ಮೆಷಿನರಿದ 7 ಲಕ್ಷ ಟೋಟಲ್ ಎಲ್ಲ ಸೇರಿಸಿ ನಂದು 10 ಲಕ್ಷ ಬಜೆಟ್ ಆಗುತ್ತೆ, ಅದಷ್ಟೇ ಕವರ್ ಆಗುತ್ತೆ. ಅಕಸ್ಮಾತ್ ನಂದು 5 ಲಕ್ಷ ಶೆಡ್ ಕನ್ಸ್ಟ್ರಕ್ಷನ್ ಗೆ ಆಗುತ್ತೆ, 7 ಲಕ್ಷ ನನಗೆ ಮೆಷಿನರಿ ಕವರ್ ಆಗುತ್ತೆ ಅಂತಂದ್ರು, ಪುನಃ ಅಲ್ಲಿ ನಿಮ್ಮ 5 ಲಕ್ಷದಲ್ಲಿ ಬರೀ 3 ಲಕ್ಷ ಮಾತ್ರ ಇಲ್ಲಿ ಪ್ರಾಜೆಕ್ಟ್ ಗೆ ಕವರ್ ಆಗುತ್ತೆ, ಬಾಕಿ ಉಳಿದ 2 ಲಕ್ಷ ನೀವು ನಿಮ್ ಕೈಯಿಂದ ಹಾಕ್ಬೇಕಾಗುತ್ತೆ. ಸೊ ಇದು ಅದು ಆ ರೂಲ್ಸ್ ಪ್ರಕಾರ ಹಾಗೆ ಇರುತ್ತೆ, 30% ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾಸ್ಟ್ ಮಾತ್ರ ಅಲ್ಲಿ ಬರುತ್ತೆ. ಸೊ ಅದನ್ನ ನೋಡಿಕೊಂಡು ನೀವು ನಿಮ್ಮ ಪ್ರಾಜೆಕ್ಟ್ ನ ಪ್ಲಾನ್ ಮಾಡ್ಕೋಬೇಕಾಗತ್ತೆ. ODOP ಅಂತ ಹೇಳಿ ಪ್ರತಿಯೊಂದು ಜಿಲ್ಲೆಗೂ ಒಂದೊಂದು ಸ್ಪೆಷಲ್ ಆಗಿ ಒಂದೊಂದು ಕ್ರಾಪ್ಗಳನ್ನ ಬೆಳೆಗಳನ್ನ ನಮೂದಿಸಿ ಆಲ್ರೆಡಿ ಹೇಳಿದ್ದಾರೆ, ಅದಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ. ಬಟ್ ಅದನ್ನೇ ಮಾಡ್ಬೇಕು ಅಂತ ಏನು ರೂಲ್ಸ್ ಇಲ್ಲ, ನೀವು ಯಾವುದೇ ಒಂದು ಆಹಾರ ಸಂಸ್ಕರಣೆ ಘಟಕಗಳನ್ನಾದ್ರೂ ಸಹ ಮಾಡಬಹುದು ಇದರಲ್ಲಿ. ಅದರ ಜೊತೆಯಲ್ಲಿ SC/ST ಗಳಿಗೆ ಬ್ಯಾಂಕ್ ವೈಸ್ ಆಗ್ಲಿ ಅಥವಾ ಡಿಪಾರ್ಟ್ಮೆಂಟ್ ಇಂದಾಗ್ಲಿ ಕೆಲವೊಂದು ಹೆಚ್ಚಿನ ಸೌಲಭ್ಯಗಳು, ಅಂದ್ರೆ ಲೈಕ್ ಇಂಟ್ರೆಸ್ಟ್ ಅಲ್ಲಿ ಕೆಲವೊಂದು ನೆಗೋಷಿಯೇಷನ್ ಇರುತ್ತೆ. ಸೊ ಅದರಲ್ಲಿ ಲೈಕ್ ಈಗ ಬೇರೆಯವರಿಗೆಲ್ಲ 8-100% ತನಕ ಬಂದ್ರೆ ಅವರಿಗೆ 2-3% ರಿಯಾಯಿತಿ ದರದಲ್ಲಿ ಅವರಿಗೆ ಸಬ್ಸಿಡಿಗಳು ಸಿಗುತ್ತೆ. ಸೊ ಈ ತರದ ಕೆಲವೊಂದು ಯೋಜನೆಗಳನ್ನ ಇದ್ರ ಜೊತೆಗೆ ಟೈ ಅಪ್ ಮಾಡಿ ಕೂಡ ತಗೊಳ್ಳುವಂತ ಅವಕಾಶಗಳು ಇಲ್ಲಿದೆ. ಅರ್ಜಿಗಳು ಹಾಕ್ಬೇಕು ಅಂತಂದ್ರೆ ಎಲ್ಲಿ ಹಾಕ್ಬೇಕು, ಹೇಗ್ ಹಾಕ್ಬೇಕು, ಅರ್ಜಿ ಹಾಕೋದಕ್ಕೂ ಮುಂಚೆ ನಮ್ಮ ಹತ್ರ ಏನಿರ್ಬೇಕು, ಇದ್ರ ಬಗ್ಗೆ ಎಲ್ಲರಿಗೂ ಡೌಟ್ ಇರುತ್ತೆ. ಇದ್ರಲ್ಲಿ ಮೇನ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್. ಸೊ ಎಲ್ಲರ ಹತ್ರ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇರುತ್ತೆ, ಬಟ್ ಕೆಲವು ಸರಿ ಏನಾಗಿರುತ್ತೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಗೆ ಲಿಂಕ್ ಆಗಿರಲ್ಲ, ಹಂಗಾಗಿ ಬ್ಯಾಂಕ್ ಅಲ್ಲಿ ಅಕೌಂಟ್ ಗೆ ಪ್ಯಾನ್ ಕಾರ್ಡ್ ಕರೆಕ್ಟ್ ಆಗಿ ಲಿಂಕ್ ಆಗಿರಲ್ಲ. ಇದ್ರದ್ದು ಕೆಲವೊಂದು ತುಂಬಾ ಇಶ್ಯೂಸ್ ಇಂದ ತುಂಬಾ ಲೋನ್ ಅಪ್ಲಿಕೇಶನ್ಸ್ ಎಲ್ಲ ರಿಜೆಕ್ಟ್ ಆಗಿರೋ ಚಾನ್ಸಸ್ ನ ನಾವು ಇಲ್ಲಿ ತನಕ ನೋಡ್ಕೊಂಡು ಬಂದಿದೀವಿ. ಹಾಗಾಗಿ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ನ ಕರೆಕ್ಟ್ ಆಗಿ ಲಿಂಕ್ ಮಾಡಿಸಿ ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಮಾಡಿಸಿ ತಗೊಂಡು ಹೋಗಿ. ಅದ್ರ ಜೊತೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್, ನೀವು ಯಾವ ಬ್ಯಾಂಕ್ ಅಲ್ಲಿ ಲೋನ್ ತಗೋತಿದ್ದೀರಿ ಅಂತ ಅನ್ಕೊಂಡಿದ್ದೀರಾ, ಆ ಬ್ಯಾಂಕ್ ಅಲ್ಲಿ ಒಂದ್ಸರಿ ಹೋಗಿ ಮ್ಯಾನೇಜರ್ ಹತ್ರ ಮಾತಾಡಿ ಅವರು ಎಷ್ಟು ಅಮೌಂಟ್ ಗೆ ಲೋನ್ ಕೊಡ್ತಾರೆ ಅಂತ ಹೇಳಿ ತಿಳ್ಕೊಂಡು, ಆಮೇಲೆ ಆ ಬ್ಯಾಂಕ್ ಡೀಟೇಲ್ಸ್ ನ ನೀವು DRP ಅಂದ್ರೆ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ಸ್ ಅಂತ ಹೇಳ್ತೀವಿ, ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು, ಇಂಥವ್ರಿಗೆ ಫೋನ್ ಮಾಡಿ ಅಥವಾ ಅವ್ರನ್ನ ಮೀಟ್ ಮಾಡಿ ನೀವು ಅವರಿಗೆ ಡಾಕ್ಯುಮೆಂಟ್ಸ್ ಗಳನ್ನ ಕೊಡ್ಬೇಕಾಗತ್ತೆ. ಅದ್ರ ಜೊತೆಯಲ್ಲಿ ಬ್ಯಾಂಕ್ದು 6 ತಿಂಗಳದ್ದು ನಿಮ್ಮ ವ್ಯವಹಾರದ ಸ್ಟೇಟ್ಮೆಂಟ್ ಗಳು, ಲಾಸ್ಟ್ ಸಿಕ್ಸ್ ಮಂತ್ಸ್ ಏನಿರುತ್ತೆ ಅದ್ರದ್ದು ಸ್ಟೇಟ್ಮೆಂಟ್ ಕೊಡ್ಬೇಕಾಗತ್ತೆ. ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬ್ಯಾಂಕ್ ಗೆ ಕೊಡ್ಬೇಕಾಗತ್ತೆ. ಜೊತೆಗೆ ನಿಮ್ಮ ಒಂದು ಉದ್ಯಮ ನಡೆಯುವಂತ ಜಾಗ ಏನಿರುತ್ತೆ ಆ ಜಾಗಕ್ಕೆ DRP ಗಳು ಬಂದ್ಬಿಟ್ಟು ಒಂದು GPS ಫೋಟೋ ತಗೊಂಡು ಹೋಗ್ತಾರೆ, ಜೊತೆಗೆ ನೀವು ಒಂದು GPS ಫೋಟೋನ ಅವರಿಗೆ ಕೊಡ್ಬೇಕಾಗತ್ತೆ. ಇದರ ಜೊತೆಯಲ್ಲಿ ಇದು ನಮ್ಮ ವೈಯಕ್ತಿಕ ದಾಖಲೆಗಳಾಯ್ತು, ಇದ ಬಿಟ್ಟು ನಮ್ಗೆ ವ್ಯಾಪಾರ ಮಾಡೋದಕ್ಕೆ ವ್ಯಾಪಾರಕ್ಕೆ ಸಂಬಂಧಿಸಿದಂತ ಏನೇನ್ ದಾಖಲೆಗಳು ಬೇಕಾಗತ್ತೆ ಅಂತಂದ್ರೆ, ಒಂದು ನೀವು ಏನು ಪರ್ಚೇಸ್ ಮಾಡ್ಬೇಕು ಅಂತಿದ್ದೀರಾ ಮೆಷಿನರೀಸ್, ಆ ಮೆಷಿನರಿಗಳದ್ದು ಕೊಟೇಶನ್ ಬೇಕಾಗತ್ತೆ. ಸೊ ಕೊಟೇಶನ್ ಅನ್ನ DRP ಗಳು ಕೆಲವರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ತಗೊಳ್ಳೋದಕ್ಕೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಬಟ್ ನಿಮಗೆ ಯಾವ ತರ ಮೆಷಿನರೀಸ್ ಬೇಕು, ಹೇಗಿರ್ಬೇಕು ಮೆಷಿನರಿ, ಅದ್ರ ಕೆಪಾಸಿಟಿ ಏನು ಅಂತ ನೀವೇ ತಿಳ್ಕೊಂಡು ನೀವೇ ಆ ಮೆಷಿನರೀಸ್ ನ ಐಡೆಂಟಿಫೈ ಮಾಡಿ ನೀವೇ ತಗೊಳ್ಳೋದು ನಿಮ್ಗೆ ತುಂಬಾ ಒಳ್ಳೇದಾಗಿರುತ್ತೆ. ಸೊ ಆದಷ್ಟು ನಿಮ್ಮ ಕೊಟೇಶನ್ ಗಳನ್ನ ನೀವೇ ತರಿಸ್ಕೊಂಡು ಒಂದ್ಸರಿ ನಿಮ್ಮ ವೆಂಡರ್ ಗಳು ಯಾರಿರ್ತಾರೆ, ವ್ಯಾಪಾರಿಗಳು ಯಾರಿರ್ತಾರೆ, ಅವ್ರ ಹತ್ರ ಮಾತಾಡ್ಕೊಂಡು ಅವ್ರ ಜೊತೆ ಒಂದು ಬಾಂಧವ್ಯನ ಬೆಳೆಸ್ಕೊಂಡು ಆಮೇಲೆ ಕೊಟೇಶನ್ಸ್ ನ ತಗೊಳ್ಳೋದು ತುಂಬಾ ಒಳ್ಳೇದಿಲ್ಲಿ. ಅದ್ರ ಜೊತೆಲಿ ನಿಮ್ದೇ ಓನ್ ಪ್ರಾಪರ್ಟಿ ಆಗಿತ್ತು ಅಂತಂದ್ರೆ ನಿಮ್ಮ ಪ್ರಾಪರ್ಟಿದು ಟ್ಯಾಕ್ಸ್ ಪೇ ರೆಸಿಪ್ಟ್ ಏನಾದ್ರೂ ಇದ್ರೆ ಕೊಡ್ಬೋದು. ಅಕಸ್ಮಾತ್ ಇಲ್ಲ ಅದು ರೆಂಟ್ ಅಥವಾ ಲೀಸ್ ಮಾಡ್ಕೊಂಡಿರೋದು ಅಂತಂದ್ರೆ ಆ ಲೀಸ್ಡ್ ಡಾಕ್ಯುಮೆಂಟ್ಸ್ ಅಥವಾ ರೆಂಟ್ ಡಾಕ್ಯುಮೆಂಟ್ಸ್ ಏನಿರುತ್ತೆ ಆ ಡಾಕ್ಯುಮೆಂಟ್ಸ್ ನೀವು ಅವರಿಗೆ ಕೊಡ್ಬೋದು. ಸೊ ಅದು ಬಿಟ್ಟು ನಿಮ್ಗೆ ಇನ್ನು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸ್ ಅಂತ ಹೇಳ್ತೀವಿ, ಉದ್ಯಮ ಆಧಾರ ಅಥವಾ MSME ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ. ಸೊ ಇದು ಬೇಕಾಗತ್ತೆ. ಆಮೇಲೆ ನಾವೆಲ್ಲರೂ ಆಹಾರ ಸಂಸ್ಕರಣೆ ರಿಲೇಟೆಡ್ ಕೆಲಸ ಮಾಡ್ತಿರೋದ್ರಿಂದ FSSA ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್. ಸೊ FSSA ಅಲ್ಲಿ 2-3 ತರ ಬರುತ್ತೆ, FSSA ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ಲೈಸೆನ್ಸ್ ಅಲ್ಲಿ ಸ್ಟೇಟ್ ಲೈಸೆನ್ಸ್ ಅಂಡ್ ಸೆಂಟ್ರಲ್ ಲೈಸೆನ್ಸ್ ಅಂತ ಬರುತ್ತೆ. ಉದ್ಯಮನ ಚಿಕ್ಕ ಮಟ್ಟದಲ್ಲಿ ಲೈಕ್ ನಿಮ್ದು 20

ಲಕ್ಷದ ಒಳಗಡೆ ಬಜೆಟ್ ಇದೆ ಅಂತಂದಾಗ ಎಫ್ ಎಸ್ ಎಸ್ ಸಿ ಲೈಸೆನ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಶುರುವಿನಲ್ಲಿ ನೀವು ಬ್ಯಾಂಕ್ ಲೋನ್ ತಗೊಂಡು ನಿಮ್ಮ ಮೆಷಿನರೀಸ್ ಬಂದು ನೀವು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋವರೆಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂತ ಏನ್ ಸಿಗುತ್ತೆ, ಆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಸಾಕು. ಆ 6 ತಿಂಗಳ ತನಕ ನೀವು ಆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇಟ್ಕೊಂಡು ನಿಮ್ಮ ಸಂಸ್ಥೆಗಳನ್ನ ಶುರು ಮಾಡಿ, ನೀವ್ ಯಾವಾಗ ಪ್ರೊಡಕ್ಷನ್ ಶುರು ಮಾಡ್ತೀರಾ ಆಮೇಲೆ ಪುನಃ ಅದನ್ನ ಎಂಡೋರ್ಸ್ಮೆಂಟ್ ಗೆ ಅಥವಾ ರಿಅಪ್ಲೈ ಮಾಡಿ ಅದನ್ನ ಲೈಸೆನ್ಸ್ ಗೆ ಅಪ್ಗ್ರೇಡ್ ಮಾಡ್ಕೋಬೇಕಾಗುತ್ತೆ. ಎಫ್ ಎಸ್ ಎಸ್ ಸಿ 100 ಲಕ್ಷಕ್ಕಿಂತ ಹೆಚ್ಚು ವ್ಯವಹಾರಗಳನ್ನ ನಡೆಸ್ತಾ ಇದೀವಿ, ವಹಿವಾಟು ನಡೀತಾ ಇದೆ ಸಂಸ್ಥೆಲಿ ಅಂದ್ರೆ ಆಮೇಲೆ ಅದಕ್ಕೆ ಲೈಸೆನ್ಸ್ ಸರ್ಟಿಫಿಕೇಟ್ ಕೊಡೋದು, ಸ್ಟೇಟ್ ಲೈಸೆನ್ಸ್ ಅಥವಾ ಸೆಂಟ್ರಲ್ ಲೈಸೆನ್ಸ್ ಅಂತ ಹೇಳಿ ಕೊಡ್ತಾರೆ. ಬಟ್ ನಮ್ದು ಬಿಸ್ನೆಸ್ ಬಂದು ಬರೀ 5-6 ಲಕ್ಷ ಇದೆ, 10 ಲಕ್ಷ ಇದೆ ಅಂತ ಹೇಳಿ ಆದಾಗ ನಮ್ಗೆ ಲೈಸೆನ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ತಗೊಳ್ಳೋ ಅವಶ್ಯಕತೆ ಇರುತ್ತೆ, ಅದನ್ನ ತಗೋಬೇಕಾಗುತ್ತೆ. ಜಿ ಎಸ್ ಟಿ ಕೂಡ ಹೌದು, ಅದು 20 ಲಕ್ಷಕ್ಕಿಂತ ಜಾಸ್ತಿ ವಹಿವಾಟು ನಡೀತಾ ಇದ್ರೆ ಮಾತ್ರ ಜಿ ಎಸ್ ಟಿ ಅಪ್ಲಿಕೇಬಲ್ ಇರುತ್ತೆ. ಮತ್ ಇನ್ನೊಂದು ಅಂದ್ರೆ ಬ್ಯಾಂಕ್ ಅವ್ರದ್ದು ನಾರ್ಮ್ಸ್ ಏನಿರುತ್ತೆ ಅದನ್ನ ನೋಡಿ ಚೆಕ್ ಮಾಡ್ಕೋಬೇಕಾಗುತ್ತೆ. ನೀವು ಸಾಲ ತಗೊಳ್ಳೋಂತ ಬ್ಯಾಂಕ್ ಅಲ್ಲಿ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ನೋಡಿ, ಅವ್ರಿಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಅವ್ರು ತಿಳಿ ಹೇಳ್ತಾರೆ ನಿಮ್ಗೆ, ಅದಷ್ಟು ಡಾಕ್ಯುಮೆಂಟ್ಸ್ ನ ನೀವು ಕೊಟ್ರೆ ಮಾತ್ರ ನಿಮ್ಗೆ ಲೋನ್ ಸಿಗುವಂತ ಚಾನ್ಸಸ್ ಇರುತ್ತೆ. ಒಂದು ಡಾಕ್ಯುಮೆಂಟ್ ಮಿಸ್ ಆದ್ರೂ ಲೋನ್ ರಿಜೆಕ್ಷನ್ ಆಗುವಂತದ್ದು ಜಾಸ್ತಿ ಅವಕಾಶಗಳು ಇರುತ್ತೆ. ಸೊ ಆದಷ್ಟು ಬ್ಯಾಂಕ್ ಅಲ್ಲಿ ಯಾವ ತರ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಷ್ಟು ಡಾಕ್ಯುಮೆಂಟ್ಸ್ ನ ರೆಡಿ ಮಾಡಿ ಇಟ್ಟು ಒಳ್ಳೇದು. ಇನ್ನು ಅದು ಬಿಟ್ಟು DPR ಅಂತ ಹೇಳ್ತೀವಿ, ಅಂದ್ರೆ ಒಂದು ನಿಮ್ಮ ಯೋಜನಾ ವರದಿ ಅಂತ. ಸೊ ಈ ಯೋಜನಾ ವರದಿಗಳನ್ನ ನಿಮ್ಮ ಸಂಪನ್ಮೂಲ ವ್ಯಕ್ತಿಗಳು ಯಾರಿರ್ತಾರೆ ಅವರು ತಯಾರಿಸಿ ಕೊಡ್ತಾರೆ. ಬಟ್ ಅವರಿಗೆ ಏನೇನ್ ಬೇಕಾಗುತ್ತೆ ಇನ್ಫಾರ್ಮೇಶನ್ಸ್, ಲೈಕ್ ಈಗ ನಿಮ್ಮ ಒಂದು ಉತ್ಪನ್ನನ ತಯಾರಿ ಮಾಡೋದಕ್ಕೆ ರಾ ಮೆಟೀರಿಯಲ್ ಏನ್ ಯೂಸ್ ಮಾಡ್ತೀರಾ, ಆ ರಾ ಮೆಟೀರಿಯಲ್ ನ ಯಾವ ಪ್ರೊಪೋರ್ಷನ್ ಅಲ್ಲಿ ಎಷ್ಟು ಯೂಸ್ ಮಾಡ್ತೀರಾ, ಲೈಕ್ ಈಗ ಎಣ್ಣೆಗಳಾಗಿರ್ಬೋದು. ಕಡಲೆ ಎಣ್ಣೆ ಅಂದ್ರೆ ನೀವು ತಗೊಂಬರೋ ಕಡಲೆ ವೆರೈಟಿ ಅಲ್ಲಿ ಎಷ್ಟು ರಿಕವರಿ ಪರ್ಸೆಂಟೇಜ್ ಅಲ್ಲಿ ಆಯಿಲ್ ಬರುತ್ತೆ, 20% ಬರುತ್ತಾ, 30% ಬರುತ್ತಾ, 40% ಬರುತ್ತಾ, 50% ಬರುತ್ತಾ, ಈ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ನೀವು ಕೊಡೋದ್ರ ಮೂಲಕ ಅವರಿಗೆ ರಿಪೋರ್ಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಆದಷ್ಟು ನಿಮ್ಮ ಪ್ರಾಜೆಕ್ಟ್ ಡೀಟೇಲ್ಸ್ ಅಟ್ ಲೀಸ್ಟ್ ಚಿಕ್ಕ ಪುಟ್ಟ ಮಾಹಿತಿಗಳಾದ್ರೂ ತುಂಬಾ ಕ್ರೂಷಿಯಲ್ ಇಂಪಾರ್ಟೆಂಟ್ ಮಾಹಿತಿ ಅಂತ ಏನ್ ಹೇಳ್ತೀವಿ ಅಂತ ಮಾಹಿತಿ ನಿಮ್ಮ ಹತ್ರ ಇದ್ರೆ ಒಳ್ಳೇದು. ನೀವು ಅದನ್ನ DRPಗಳಿಗೆ ನೀಡಿದ್ರೆ ಅವ್ರು ನಿಮ್ಗೆ ಪ್ರಾಜೆಕ್ಟ್ ರಿಪೋರ್ಟ್ ಗಳನ್ನ ಆದಷ್ಟು ಬೇಗ ಈಸಿಯಾಗಿ ಮಾಡ್ಕೊಡೋದಕ್ಕೆ ಅವ್ರಿಗೂ ಸಹಾಯ ಆಗುತ್ತೆ. ಸೊ ಇದ್ರಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಏನು ಅಂತ ಒಂದು ಕ್ವೆಶನ್ ಬರುತ್ತೆ ಇವಾಗ. ಸೊ ಈ ಅರ್ಜಿನ ನಾವು ಆನ್ಲೈನ್ ಅಲ್ಲಿ ಹಾಕ್ಬೇಕಾಗತ್ತೆ. ಆನ್ಲೈನ್ ಅಲ್ಲಿ ಹಾಕಕ್ಕೆ ಯಾರಿಗೆ ಗೊತ್ತಿರಲ್ವೋ ಅವರು DRPಗಳದ್ದು ಸಹಾಯನ ತಗೋಬಹುದು. ನೀವು ಇನ್ಫಾರ್ಮೇಶನ್ ಮತ್ತೆ ಡಾಕ್ಯುಮೆಂಟ್ಸ್ ನ ಕಂಪ್ಲೀಟ್ ಆಗಿ ಆ DRPಗಳಿಗೆ ನಿಮ್ಗೆ ಗೊತ್ತಿರುವಂತ DRPಗಳಿಗೆ ಕೊಟ್ರೆ ಅವರೇ ನಿಮ್ಮ ಪರವಾಗಿ ನಿಮ್ಮ ಅರ್ಜಿನ ಹಾಕೊಡ್ತಾರೆ. ಅರ್ಜಿ ಹಾಕಿದ ಮೇಲೆ ಆ DRPಗಳಿಗೆ ನಿಮ್ಮ ಒಂದು ಹಾಕಿರುವಂತ ಅರ್ಜಿನ ಪರಿಶೀಲನೆ ಮಾಡಿ, ನಿಮ್ಮ ಸ್ಥಳನ ಪರಿಶೀಲನೆ ಮಾಡಿ, ಆಮೇಲೆ ಅವರು ಅದನ್ನ ಅಪ್ರೂವ್ ಮಾಡಿ ಜಿಲ್ಲಾ ಸಮಿತಿಗೆ ಸಬ್ಮಿಟ್ ಮಾಡಕ್ಕಿರುತ್ತೆ. ಸೊ ಜಿಲ್ಲಾ ಸಮಿತಿಯಲ್ಲಿ ಕೃಷಿ ಇಲಾಖೆ ಹಾಗೆ ಕೃಷಿ ಸಂಬಂಧಿತ ಕೃಷಿಯೇತರ ಇಲಾಖೆಗಳ ಅಧಿಕಾರಿಗಳೆಲ್ಲರೂ ಇರ್ತಾರೆ. ಹಾಗೆ ಒಂದು ಬ್ಯಾಂಕ್ ಇಂದ ಒಬ್ರು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅಂತ ಯಾರಿರ್ತಾರೆ ಅವರು ಈ ಕಮಿಟಿಯಲ್ಲಿ ಇರ್ತಾರೆ. ಸೊ ಅವರೆಲ್ಲರೂ ಸೇರಿ ಆ ಒಂದು ಹಾಕಿರುವಂತ ಅರ್ಜಿ ಆಗ್ಲಿ ಯೋಜನೆ ಆಗ್ಲಿ ಅದು ಕರೆಕ್ಟ್ ಆಗಿದ್ಯಾ, ಇದು ನಿಜವಾಗ್ಲೂ ಪ್ರಾಫಿಟಬಲ್ ಆ ಇನ್ಕಮ್ ಬರುತ್ತಾ ಇದ್ರಲ್ಲಿ, ಇದನ್ನೆಲ್ಲ ಚೆಕ್ ಮಾಡಿ ಅವ್ರು ಅದನ್ನ ಅಪ್ರೂವ್ ಮಾಡಿ ಕೊಡ್ತಾರೆ. ಅಲ್ಲಿಂದ ಅಪ್ರೂವ್ ಆದ್ಮೇಲೆ ಅದು ಬ್ಯಾಂಕಿಗೆ ಹೋಗುತ್ತೆ. ಇದೆಲ್ಲ ಪ್ರೊಸೀಜರ್ಸ್ ಎಲ್ಲ ಆನ್ಲೈನ್ ಅಲ್ಲೇ ನಡೆಯುತ್ತೆ. ಸೊ ಹಾಗಾಗಿ ನಿಮ್ಮನ್ನ ಎಲ್ಲೂ ಆಫೀಸಿಗೆ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಯಾರು ನಿಮ್ಮನ್ನ ಎಲ್ಲೂ ಅಲ್ದಾಡ್ಸಲ್ಲ. ಇನ್ನೊಂದೇನಂತಂದ್ರೆ ಅದು ಬ್ಯಾಂಕಿಗೆ ಹೋದ ಮೇಲೆ ಮೇಡಮ್ ನೀವು ಎಲ್ಲೂ ಅಲ್ದಾಡ್ಸಲ್ಲ ಅಂದ್ರೆ ಮತ್ತೆ ಬ್ಯಾಂಕಿಗೆ ನಾವೇ ಹೋಗ್ಬೇಕಾಗತ್ತೆ ಅಂತ ಕೇಳ್ಬೋದು. ಹೌದು, ಬ್ಯಾಂಕ್ ಅಲ್ಲಿ ನಿಮ್ಮ ಮುಖನ ನೋಡದೆ ಕಸ್ಟಮರ್ ಮುಖನ ನೋಡದೆ ಯಾರು ಲೋನ್ ಕೊಡಲ್ಲ. DRPಗಳು ನಿಮ್ ಸಹಾಯಕ್ಕೆ ಬರ್ಬೋದು, ಆದ್ರೆ ಬ್ಯಾಂಕ್ ಅವ್ರು ನಿಮ್ಮನ್ನೇ ನೋಡಿ, ನಿಮ್ಮ ಆರ್ಥಿಕ ಸ್ಥಿತಿಗಳನ್ನ ನೋಡಿ, ಅವ್ರು ನಿಮ್ಮ ವ್ಯವಹಾರನ ನೋಡಿ, ನಿಮಗೆ ನಿಮ್ಮ ವ್ಯವಹಾರದ ಮೇಲೆ ಎಷ್ಟು ನಾಲೆಡ್ಜ್ ಇದೆ, ನೀವು ಎಷ್ಟು ನೀಟ್ ಆಗಿ ನಿಮ್ಮ ವ್ಯಾಪಾರನಾಗ್ಲಿ ಬಿಸ್ನೆಸ್ ಆಗ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ, ಇದ್ರ ಮೇಲೆ ಅವ್ರು ನಿಮ್ಗೆ ಸಾಲ ಮಂಜೂರು ಮಾಡುವಂತ ಒಂದು ಅವಕಾಶಗಳಿರೋದ್ರಿಂದ ಆದಷ್ಟು ನಿಮ್ಮ ಬ್ಯಾಂಕ್ಗಳ ಜೊತೆ ನಿಮ್ಮ ವ್ಯವಹಾರಗಳನ್ನ ನೀಟ್ ಆಗಿ ಕ್ಲೀನ್ ಆಗಿ ಇಟ್ಕೊಳ್ಳಿ. ಬ್ಯಾಂಕಿಗೆ ಅಪ್ಲಿಕೇಶನ್ ಪುಷ್ ಆಗಿದೆ ಅಂತ ಯಾವಾಗ DRPಗಳು ಹೇಳ್ತಾರೆ ಆ ದಿನದಿಂದನೇ ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಬ್ಯಾಂಕಿಗೆ ತಗೊಂಡು ಹೋಗ್ಕೊಡಿ. ಅವ್ರು ಕೇಳುವಂತ ಅಡಿಷನಲ್ ಡಾಕ್ಯುಮೆಂಟ್ಸ್ ಏನೇನಿರುತ್ತೆ ಅದನ್ನೆಲ್ಲ ನೀಟ್ ಆಗಿ ಸಬ್ಮಿಟ್ ಮಾಡಿ, ಆ ಸಬ್ಮಿಟ್ ಮಾಡಿದ್ಮೇಲೆ ಅವರು ಅವ್ರಿಗಿರುವಂತ ಒಂದು TOT ಟೈಮ್ ಅಂತ ಏನ್ ಹೇಳ್ತೀವಿ ಆ ಟೈಮ್ ಇದ್ರೊಳಗೆ ನಿಮ್ಗೆ ಆ ಸಾಲನ ಮಂಜೂರು ಮಾಡ್ಕೊಡ್ತಾರೆ. ಅಕಸ್ಮಾತ್ ಸಾಲ ಮಂಜೂರು ಮಾಡೋದಕ್ಕೆ ಆಗಲ್ಲ ಅನ್ನೋದಾದ್ರೆ ಅದಕ್ಕೆ ಏನ್ ರೀಸನ್ ಇದೆ, ವ್ಯಾಲಿಡ್ ರೀಸನ್ ಏನಿರುತ್ತೆ, ಆ ಒಂದು ಕಾರಣನ ಕೊಟ್ಟು ನಿಮ್ಗೆ ತಿಳಿ ಹೇಳಿ ಅದ್ರಲ್ಲಿ ಏನಾದ್ರು ಚೇಂಜ್ ಮಾಡಿ ರಿಅಪ್ಲೈ ಮಾಡೋಕೆ ಇರೋದಾದ್ರೆ ರಿಅಪ್ಲೈ ಮಾಡೋದಕ್ಕೆ ಹೇಳ್ತಾರೆ. ಇಲ್ಲಾಂತಂದ್ರೆ ಇಂತಿಂತ ರೀಸನ್ ಇದೆ, ನೀವು ಇದನ್ನ ಸರಿ ಮಾಡ್ಕೊಂಡು ಬಂದು ಆಮೇಲೆ ಬೇಕಿದ್ರೆ ಬ್ಯಾಂಕ್ನ ಅಥವಾ DRPಗಳನ್ನ ಸಂಪರ್ಕಿಸಿ ನಾವು ಮತ್ತೆ ಪುನಃ ನಿಮ್ಗೆ ಅಪ್ಲಿಕೇಶನ್ ಹಾಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಸಾಲ ಮಂಜೂರು ಆದ್ಮೇಲೆ ನಿಮ್ದು ಸಾಲದ್ದು ಸ್ಯಾಂಕ್ಷನ್ ಲೆಟರ್ ಮತ್ತೆ ನಿಮ್ಮ ಸಾಲ ಬಂದಂತ ಅಮೌಂಟ್ ಏನಿರುತ್ತೆ ಆ ನಿಮ್ಮ ಅಕೌಂಟ್ ಇಂದ ನೀವು ಕೊಟೇಶನ್ ಕೊಟ್ಟಿರುವಂತ ಅಕೌಂಟಿಗೆ, ಅಂದ್ರೆ ನಿಮ್ಮ ವೆಂಡರ್ಸ್ ಯಾರು ಇರ್ತಾರೆ, ನೀವು ಯಾರ ಹತ್ರ ನಿಮ್ಮ ಇದು ಯಂತ್ರಗಳನ್ನ ಖರೀದಿ ಮಾಡ್ತೀರಾ ಅಂತ ಒಂದು ವ್ಯಾಪಾರಿಗಳಿಗೆ ನಿಮ್ಮ ಅಕೌಂಟ್ ಇಂದ ಡೈರೆಕ್ಟ್ ಆಗಿ ಬ್ಯಾಂಕ್ ಅವರು ಐದರ್ RTGS ಮೂಲಕ ಪೇಮೆಂಟ್ ಮಾಡ್ತಾರೆ ಇಲ್ಲ DD ಮೂಲಕ ಪೇಮೆಂಟ್

0: ಮಾಡಬಹುದು. ಸೊ ಅವ್ರು ಪೇಮೆಂಟ್ ಮಾಡಿದ್ಮೇಲೆ ಅದ್ರ ಸ್ಟೇಟ್ಮೆಂಟ್ ಸ್ಯಾಂಕ್ಷನ್ ಲೆಟರ್ ಎರಡನ್ನು ಅವರು ಆನ್ಲೈನ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ. ಸಾಲ ಮಂಜೂರು ಆಗಿದೆ ಅಂತ ಹೇಳಿ ಅವರು ನೆಕ್ಸ್ಟ್ ಲೆವೆಲ್ಗೆ ಪುಷ್ ಮಾಡ್ತಾರೆ. ಅವ್ರು ಯಾವಾಗ ನೆಕ್ಸ್ಟ್ ಲೆವೆಲ್ಗೆ ಪುಷ್ ಮಾಡ್ತಾರೆ ಅದಾಗಿ ನಿಮ್ಗೆ ಒಂದು 2-3 ತಿಂಗಳಲ್ಲಿ ಅಥವಾ ಹೆಚ್ಚು ಅಂದ್ರು 6 ತಿಂಗಳ ಒಳಗೆ ನಿಮ್ಗೆ ಸಬ್ಸಿಡಿ ನಿಮ್ಮ ಖಾತೆಗೆ ಬಂದು ಬೀಳುತ್ತೆ. ಸೊ ಸಬ್ಸಿಡಿ ಬರುವಂತದ್ದು ಇಲ್ಲಿ 35% ಪ್ಲಸ್ 15% ಎರಡು ಇನ್ಸ್ಟಾಲ್ಮೆಂಟ್ ಅಲ್ಲಿ ರಿಲೀಸ್ ಆಗುತ್ತೆ, ಒಟ್ಟಿಗೆ ಬರಲ್ಲ. ಬಂದಿದ್ದು ಕೂಡ ನಿಮ್ಮ ಅಕೌಂಟ್ ಅಲ್ಲಿನೇ ಇನ್ನೊಂದು ಮಿರರ್ ಅಕೌಂಟ್ ಅಂತ ಹೇಳ್ತೀವಿ, ಆ ಅಕೌಂಟ್ ಅಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಆಗಿ ಉಳಿಯುತ್ತೆ. ಅದನ್ನ ಅವಾಗಿಂದ ಅವಾಗನ ನೀವು ಸೆಟಲ್ ಮಾಡಿ ನಿಮ್ ಸಾಲ ಪೂರ ತೀರ್ಸೋದಕ್ಕಾಗಲ್ಲ, 3 ವರ್ಷ ತನಕ ಅದನ್ನ FD ಅಲ್ಲಿ ಫಿಕ್ಸ್ ಡೆಪಾಸಿಟ್ ಅಲ್ಲಿ ಇಟ್ಟಿರ್ತಾರೆ. ಅಕಸ್ಮಾತ್ ಮೊದಲನೇ ಬ್ಯಾಂಕ್ ಅವರು ನಿಮ್ಮ ಅರ್ಜಿನ ಸಾಲ ಮಂಜೂರು ಮಾಡೋದಕ್ ಆಗಿಲ್ಲ ಅಂತಂದ್ರೆ ಅದು ಸೆಕೆಂಡರಿ ಬ್ಯಾಂಕ್ ಅಂತ ಇರುತ್ತೆ, ಆ ಸೆಕೆಂಡರಿ ಬ್ಯಾಂಕಿಗೆ ಪುಷ್ ಆಗುತ್ತೆ. ಅವರಲ್ಲಿಯೂ ನಿಮ್ಗೆ ಸ್ಯಾಂಕ್ಷನ್ ಮಾಡಕ್ ಆಗಿಲ್ಲ ಅಂತಂದ್ರೆ ಆ ಒಂದು ರೀಸನ್ ಏನಿರುತ್ತೆ ಆ ರೀಸನ್ ತಿಳ್ಕೊಂಡು ಅದನ್ನ ಸರಿಪಡಿಸ್ಕೊಳಕ್ ಆದ್ರೆ ಸರಿಪಡಿಸ್ಕೊಂಡು ಅದನ್ನ ಪುನಃ DRPಗಳ ಮೂಲಕ ರೀಅಪ್ಲೈ ಮಾಡೋಕೆ ಅವಕಾಶ ಇದೆ. ಸೊ DRPಗಳು ಯಾರು, ಅವರು ಏನ್ ಕೆಲಸ ಮಾಡ್ತಾರೆ, ಅವರಿಂದ ನಮಗೆ ಏನ್ ಸಹಾಯ ಆಗುತ್ತೆ? ಸೊ DRPಗಳಂದ್ರೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಅಂತ. ಅವರಿಗೆ CFTR ಇಂದ CSIR ಕಡೆಯಿಂದ ಕೃಷಿ ಇಲಾಖೆಯಿಂದ ಹಾಗೆ ಕೆಪೆಕ್ ಸಂಸ್ಥೆಗಳ ಕಡೆಯಿಂದ ಏನ್ ಅವಶ್ಯಕತೆ ಇರುತ್ತೆ ಈ ತಾಂತ್ರಿಕತೆ ರಿಲೇಟೆಡ್, ಲೈಕ್ ಈಗ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದು, ನಿಮ್ ಸ್ಪಾಟ್ ಬಂದು ಇನ್ಸ್ಪೆಕ್ಷನ್ ಮಾಡುವಂತದ್ದಾಗ್ಬೋದು, ಡಾಕ್ಯುಮೆಂಟ್ ವೆರಿಫೈ ಮಾಡಿ ಬ್ಯಾಂಕಿಗೆ ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ ಇದ್ರ ಬಗ್ಗೆ ನಿಮಗೆ ತಿಳಿ ಹೇಳುವಂತದ್ದಾಗ್ಬೋದು, ಇದ್ರ ಎಲ್ಲಾ ರಿಲೇಟೆಡ್ ಟ್ರೈನಿಂಗ್ ಕೊಟ್ಟಿರ್ತಾರೆ. ಟ್ರೈನಿಂಗ್ ಕೊಟ್ಟು ಅವ್ರು ಅದಕ್ಕೆ ಕ್ವಾಲಿಫೈಡ್ ಇದ್ದಾರೆ ಅಂತಂದಾಗ ಮಾತ್ರ ಅವ್ರಿಗೆ ಒಂದು ಎಕ್ಸಾಮ್ ಕೊಟ್ಟು ಅವ್ರ ಎಕ್ಸಾಮ್ ಕ್ಲಿಯರ್ ಮಾಡಿದ್ಮೇಲೆ ಅವರಿಗೆ DRP ಅಂತ ಹೇಳ್ಬಿಟ್ಟು ನಾಮಿನೇಟ್ ಮಾಡಿರ್ತಾರೆ. ಸೊ ಹಾಗಾಗಿ ಆ DRPಗಳು ನೀವು ನಿಮ್ಮ ಎಷ್ಟು ತಾಂತ್ರಿಕ ಮಾಹಿತಿಗಳನ್ನ ಕೊಡ್ತೀರಾ ಅದನ್ನ ಜೊತೆ ಸೇರಿಸಿ ಅವರ ನಾಲೆಜ್ ಏನಿರುತ್ತೆ ಅದನ್ನ ಸೇರಿಸಿ ನಿಮ್ಗೆ ಪ್ರಾಜೆಕ್ಟ್ ರಿಪೋರ್ಟ್ ಯೋಜನಾ ವರದಿನ ತಯಾರಿ ಮಾಡಿ ಕೊಡ್ತಾರೆ. ಅದು ಒಂದು. ಆಮೇಲೆ ನಿಮ್ಗೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಕ್ ಬರಲ್ಲ ಅಂತಂದ್ರೆ ನಿಮ್ಗೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿ ಕೊಡೋದಕ್ಕನ ಅವರು ಸಹಾಯ ಮಾಡ್ತಾರೆ. ಆಮೇಲೆ ಬ್ಯಾಂಕ್ಗಳಲ್ಲಿ ನಿಮ್ಗೆ ಏನಾದ್ರು ವ್ಯವಹಾರ ಮಾಡೋದಕ್ಕೆ ಅಥವಾ ನಿಮಗೆ ಮಾತಾಡೋದಕ್ಕೆ ಕಷ್ಟ ಆಗ್ಬೋದು, ಈಗ ಎಷ್ಟೊಂದು ಬ್ಯಾಂಕ್ಗಳಲ್ಲಿ ಕನ್ನಡ ಬರದೇ ಇರುವಂತವ್ರು ಇದ್ದಾರೆ, ಸೊ ಅಂತ ಟೈಮಲ್ಲಿ ನಿಮ್ಗೆ ಕಮ್ಯುನಿಕೇಶನ್ ಅಲ್ಲಿ ತೊಂದರೆ ಆಗ್ಬೋದು. ಸೊ ಅಂತ ಟೈಮಲ್ಲಿ ಇವ್ರು ಬಂದು ನಿಮ್ಗೆ ಆ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಏನಿರುತ್ತೆ ಅದನ್ನ ಫಿಲ್ ಮಾಡ್ಕೊಡೋದಕ್ಕೆ ಸಹ ಸಪೋರ್ಟ್ ಮಾಡ್ತಾರೆ. ಅದು ಬಿಟ್ಟು ಬೇರೆ ಏನ್ ಮಾಡ್ತಾರೆ, ನಾನು ಆಗ್ಲೇ ಹೇಳ್ದಾಗೆ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, FSSA ಬೇಕು, ಉದ್ಯಮ ಆಧಾರ್ ಬೇಕು, GST ಬೇಕು. ಈಗ ಎಷ್ಟೋ ಜನ ನಾನು ಹೇಳ್ದಂಗೆ ಅವ್ರವ್ರ ಪಾಡಿಗೆ ಅವ್ರವ್ರ ಏನೇನೋ ಕೆಲಸಗಳು ಮಾಡ್ತಿದ್ದಾರೆ. ನಮ್ಮ ಹೆಣ್ಮಕ್ಳು ಸಂಘಗಳಲ್ಲಿ ಹಪ್ಪಳ ಮಾಡೋದು, ಉಪ್ಪಿನಕಾಯಿ ಮಾಡೋದು, ಸಿರಿಧಾನ್ಯಗಳಲ್ಲಿ ಏನೇನೋ ತಿಂಡಿಗಳನ್ನ ಮಾಡೋದು ಇದನ್ನೆಲ್ಲ ಮಾಡ್ತಿರ್ತಾರೆ, ಬಟ್ ಅವ್ರ ಹತ್ರ ಯಾವ್ದು ಸರ್ಟಿಫಿಕೇಟ್ಸ್ ಇರಲ್ಲ. ಸೊ ಅಂತ ಒಂದು ಸಿಚುವೇಶನ್ಸ್ ಅಲ್ಲಿ ಈ ಸರ್ಟಿಫಿಕೇಟ್ ಗಳನ್ನ ಎಲ್ಲಿ ಮಾಡಿಸ್ಬೋದು, ಹೇಗ್ ಮಾಡಿಸ್ಬೋದು ಅನ್ನೋ ತರ ಮಾಹಿತಿಗಳನ್ನ ಕೂಡ ಮಾಡಿ ನಿಮಗೆ ಹ್ಯಾಂಡ್ ಹೋಲ್ಡ್ ಮಾಡಿ ಕೊಡ್ತಾರೆ. ಆ ಸರ್ಟಿಫಿಕೇಟ್ ಗಳಿಗೆ ಅಪ್ಲಿಕೇಶನ್ ಹಾಕೋದು, ಯಾವ ಆಫೀಸರ್ಸ್ ನ ಹೋಗಿ ಮೀಟ್ ಮಾಡ್ಬೇಕು, ನೀವು ಅದನ್ನ ಹೇಗೆ ಎಲ್ಲಿ ಸಿಗುತ್ತೆ ಇದ್ರ ಬಗ್ಗೆನೂ ಕೂಡ ಅವ್ರು ನಿಮ್ಗೆ ಮಾರ್ಗದರ್ಶನ ನೀಡ್ತಾ ಇರ್ತಾರೆ. ಅದಲ್ಲದೆ ನಿಮಗೆ ಕೊನೆವರೆಗೂ ಅಂದ್ರೆ ನಿಮ್ಗೆ ಸಾಲ ಬಂದು ಸಬ್ಸಿಡಿ ಬಂದು ನಿಮ್ಮ ಅಕೌಂಟಿಗೆ ಬಂದ್ ಬಿದ್ದಿದೆ ಅದಾದ್ಮೇಲೂ ಕೂಡ ನಿಮಗೆ ಯಾವ್ದಾದ್ರು ಮಾರ್ಕೆಟಿಂಗ್ ಸಪೋರ್ಟ್ ಬೇಕು ಅಂತಂದಾಗ DRPಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲಾದ್ರೂ ಅಕ್ಕಪಕ್ಕದಲ್ಲಿ ಸುತ್ತಮುತ್ತ ನಡೀತಿರುವಂತ ಮೇಳಗಳ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾರೆ. ನೀವೇನಾದ್ರೂ ಸ್ಟಾಲ್ಸ್ ಹಾಕಕ್ಕೆ ಇಷ್ಟ ಪಡ್ತೀವಿ ಅಂತ ಎಲ್ಲ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ನಿಮ್ಗೆ ಆದಷ್ಟು ಕೆಲವು ಸರಿ ಇಲಾಖೆಗಳಿಂದ ನಡೆಯುವಂತ ಮೇಳಗಳಲ್ಲಿ ಫ್ರೀ ಆಗಿ ಸ್ಟಾಲ್ಗಳು ಸಿಗುತ್ತೆ, ಇಲ್ಲ ಬೇರೆ ಯಾವ್ದಾದ್ರು ಆರ್ಗನೈಸೇಷನ್ ಗಳಿಂದ ನಡೆಯುವಂತ ಮೇಳಗಳಾದ್ರೆ ಅದ್ರಲ್ಲಿ ಸಬ್ಸಿಡೈಸ್ಡ್ ರೇಟ್ ಅಲ್ಲಿ ನಿಮ್ಗೆ ಸ್ಟಾಲ್ ನ ಹಾಕೋದಕ್ಕೆ ಅವಕಾಶಗಳನ್ನ ಅವರು ರೆಡಿ ಮಾಡಿ ಕೊಡ್ತಾರೆ. ಅದ್ರ ಜೊತೆಯಲ್ಲಿ ಬೇರೆ ಯಾವ್ಯಾವ ಯೋಜನೆಯಲ್ಲಿ ನಿಮಗೆ ಯಾವ್ಯಾವ ತರ ಬೆನಿಫಿಟ್ ಸಿಗುತ್ತೆ ಅಂದ್ರೆ ಈಗ MSME ಯೋಜನೆಗಳಾಗಿರ್ಬೋದು ಅಥವಾ SC/ST ಗಳಿಗಾದ್ರೆ ಆ ಸಬ್ಸಿಡಿ ರೇಟ್ ಅಲ್ಲಿ ಏನೇನ್ ಕಮ್ಮಿಯಲ್ಲಿ ಸಿಗುತ್ತೆ ಅದಿರ್ಬೋದು, ಅಥವಾ CGTMSE ಅಂತ ಹೇಳ್ತೀವಿ ಅಂದ್ರೆ ಕ್ರೆಡಿಟ್ ಗ್ಯಾರಂಟಿ ಆಕ್ಟ್ ಅಂತ ಇದ್ದು. ಸೊ ಅದ್ರಲ್ಲಿ ನೀವು ಮಾರ್ಟ್ಗೇಜ್ ಮಾಡದೆ ಕೊಲ್ಯಾಟ್ರಲ್ ಕೊಡೋದನ್ನ ನಾವು ಸಾಲ ತಗೋಬಹುದು. ಆದ್ರೆ ಅವ್ರದ್ದೊಂದು ಫೀಸ್ ಇರುತ್ತೆ, ಆ ಫೀಸ್ ಎಷ್ಟಿರುತ್ತೆ ಏನು ಅಂತ ನಿಮ್ಗೊಂದು ಒಳ್ಳೆ ಮಾಹಿತಿನ ಬ್ಯಾಂಕ್ ಕಡೆಯಿಂದ ತಿಳ್ಕೊಂಡು ನಿಮಗೆ ಅದನ್ನ ತಿಳಿ ಹೇಳಿ ನೀವು ಆಯ್ತು ನಾನು ಫೀಸ್ ಕಟ್ಟಕ್ ರೆಡಿ ಇದ್ದೀನಿ, ನನ್ನ ಹತ್ರ ಕೊಲ್ಯಾಟ್ರಲ್ ಕೊಡಕ್ಕೇನು ರೆಡಿ ಇಲ್ಲ ಅಂತ ಹೇಳಿ ಅಂತ ಡಿಸ್ಕಷನ್ ಮಾಡಿ ಫೈನಲೈಸ್ ಮಾಡ್ತು ಅಂದ್ರೆ ನಿಮ್ಮ ಮತ್ತೆ ಬ್ಯಾಂಕ್ ಮಧ್ಯದಲ್ಲಿ ಅವ್ರು ನಿಂತು ವ್ಯವಹಾರಿಕ ಒಂದು ಅಡೆತಡೆಗಳೇನಿರುತ್ತ ಅವುಗಳನ್ನ ಕ್ಲಿಯರ್ ಮಾಡ್ಕೊಡೋದಕ್ಕೆ ಹೆಲ್ಪ್ ಮಾಡ್ತಾರೆ.
1: ಸಾಮಾಜಿಕ ಸವಲತ್ತು.
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಕ್ರಮಬದ್ಧಗೊಳಿಸುವಿಕೆ ಯೋಜನೆ ಸೇವಾ ಸೌಲಭ್ಯಗಳ ಕುರಿತು ಕೃಷಿ ಸಲಹೆಗಾರರು ಹಾಗೂ ತರಬೇತುದಾರರು

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಯೇ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 95 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVG ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
4: ಶಿಲೆಯಾಗಿ ನಿದ್ರಿಸುತ್ತಿರ್ದಾಕೆ,
0: ಶಿಲೆಯಾಗಿ ನಿದ್ರಿಸುತ್ತಿರ್ದಾಕೆ,
4: ರಾಮಪದ
0: ರಾಮಪದ
4: ತಲದ ಸಂಸ್ಪರ್ಶದಿಂದ
0: ತಲದ ಸಂಸ್ಪರ್ಶದಿಂದ
4: ಎದ್ದು ನಿಂತಂತೆ
0: ಎದ್ದು ನಿಂತಂತೆ
4: ಚಲಿಸದೆನಿಸಿದ ಜಡವನ್
0: ಚಲಿಸದೆನಿಸಿದ ಜಡವನ್
4: ಆವಗಾಳಿಯೋ ಸೋಕೆ ಬಲತೀವಿ ಚಲಿಪುದದು ಮಂಕುತಿಮ್ಮ
0: ಬಲತೀವಿ ಚಲಿಪುದದು ಮಂಕುತಿಮ್ಮ.
3: ರಾಮಾಯಣದಲ್ಲಿ ಬರುವಂಥ ಬಹಳ ಸುಂದರವಾದಂಥ ಒಂದು ಕಥೆ ಇದು, ಒಂದು ಘಟನೆ. ರಾಮಾಯಣದಲ್ಲಿ ಈ ಥರದ ಹಲವಾರು ಘಟನೆಗಳು ನಮಗೆ ನಿತ್ಯ ಜೀವನಕ್ಕೆ ಉಪಯೋಗಕರವಾದಂತಹ ಮೌಲ್ಯಗಳನ್ನು ಎತ್ತಿ ಹಿಡಿಯೋದನ್ನು ನಾವು ನೋಡ್ತೀವಿ. ಈ ಹಿನ್ನೆಲೆ ಕೆಲವು ಪದಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಗೌತಮ ಮಹರ್ಷಿಯ ಪತ್ನಿ ಗುರುಪತ್ನಿ ಅಹಲ್ಯೆ ಏನೋ ಒಂದು ತಪ್ಪು ಮಾಡಿದ್ದರಿಂದ ಗೌತಮನ ಶಾಪಕ್ಕೆ ಒಳಗಾಗ್ತಾಳೆ. ಗೌತಮ ಕೊಟ್ಟಂಥ ಶಾಪ ಏನಪ್ಪ ಅಂದರೆ ನೀನು ಶಿಲೆಯಾಗು ಅಂತ. ಆಗ ಪಶ್ಚಾತ್ತಾಪದಿಂದ ಅಹಲ್ಯ ಇಲ್ಲ ನಾನು ಮಾಡಿ ತಪ್ಪಾಯಿತು ಅಂತ ಹೇಳಿದಾಗ ಅದು ಗೌತಮನ ಒಂದು ವಾಗ್ದಾನ ಏನಪ್ಪ ಅಂದರೆ, ಶ್ರೀರಾಮ ಎಷ್ಟೋ ವರ್ಷಗಳ ನಂತರ ಇಲ್ಲಿಗೆ ಬರ್ತಾನೆ, ಅವನ ಕಾಲಿನ ಸ್ಪರ್ಶ ನಿನಗಾದಾಗ ನೀನು ಮತ್ತೆ ಶಿಲೆಯಾಗಿ ನಿಂತಿದ್ದವಳು ಮತ್ತೆ ಜೀವ ತಳೀತೀಯಾ ಅಂಥೇಳಿ ಅವನು ಅದಕ್ಕೊಂದು ಶಾಪಕ್ಕೆ ವಿಮೋಚನೆಯ ಮಾರ್ಗವನ್ನು ಹೇಳ್ತಾನೆ ಅಂತ. ಸೊ ಹಾಗೆ ರಾಮ ವನವಾಸದ ಸಂದರ್ಭದಲ್ಲಿ ಬರ್ತಾ ಬರ್ತಾ ಈ ಒಂದು ಸಂದರ್ಭ ಕೂಡ ಬರುತ್ತೆ. ಅಹಲ್ಯೆ ಶಿಲೆಯಾಗಿ ಬಿದ್ದಂಥ ಜಾಗಕ್ಕೆ ಬಂದು ಅದರ ಮೇಲೆ ಅವನು ಕಾಲಿಟ್ಟಾಗ ಸಡನ್ನಾಗಿ ಅಹಲ್ಯೆ ಎದ್ದು ನಿಂತಲು, ಅಹಲ್ಯೆಯ ಶಾಪ ವಿಮೋಚನೆಯಾಯಿತು ಅಂತ. ಶಿಲೆಯಾಗಿ ನಿದ್ರಿಸುತ್ತಿದ್ದಳು ಶಾಪದ ಪ್ರಭಾವದಿಂದ. ಆಗ ರಾಮಪದ ತಲದ ಸಂಸ್ಪರ್ಶದಿಂದ ಎದ್ದು ನಿಂತಲು. ಸೊ ಇದು ರಾಮಾಯಣದ

ಕಥೆಯಲ್ಲಿ ಬರುವಂಥ ಒಂದು ಸುಂದರವಾದಂಥ ಸಂದರ್ಭ. ಇದು ಬಹಳಷ್ಟು ಚರ್ಚೆಗೆ, ವಾದ ವಿವಾದಕ್ಕೆ ಒಳಗಾದಂತಹ ಒಂದು ಸಂದರ್ಭ. ಅಹಲ್ಯಗೆ ಶಾಪ ಯಾಕೆ ಬಂತು, ಆ ಸಂದರ್ಭದಲ್ಲಿ ಅವಳ ತಪ್ಪನ್ನು ಮನ್ನಿಸಬೇಕಿತ್ತ, ಇದೆಲ್ಲ ಒಂದು ರೀತಿಯ ಧರ್ಮ ಜಿಜ್ಞಾಸೆಗಳು, ಧರ್ಮಕ್ಕೆ ಸಂಬಂಧಪಟ್ಟಂಥ ನೀತಿಗಳನ್ನು ಹೇಗೆ ಅನ್ವಯ ಮಾಡಬೇಕು ಅನ್ನುವಂಥ. ಇವಾಗ ನಾವು ನೋಡ್ತೀವಲ್ಲ, ರೂಲ್ಸ್ ಇರುತ್ತೆ, ಕಾನ್ಸ್ಟಿಟ್ಯೂಷನ್ನಲ್ಲಿ ರೂಲ್ಸ್ ಇದೆ, ಆ ರೂಲ್ಸನ್ನು ಹೇಗೆ ಅಪ್ಲೈ ಮಾಡಬೇಕು. ಪೊಲೀಸ್ ಫಾಲೋ ಮಾಡುವಂಥ ಒಂದು ಭಾರತೀಯ ನ್ಯಾಯ ಸಂಹಿತೆ ಅಂತಿದೆ, ಅದನ್ನು ಹೇಗೆ ಅಪ್ಲೈ ಮಾಡಬೇಕು. ಸೊ ಈ ಅಪ್ಲಿಕೇಶನ್ ಆಫ್ ರೂಲ್ಸ್ ಅಂತ ನಾವು ಇವಾಗ ಏನು ಅನ್ಕೋತೀವಿ. ಹಾಗೆ ಎಥಿಕ್ಸ್, ನೈತಿಕತೆ, ನೈತಿಕತೆಗೆ ಸಂಬಂಧಪಟ್ಟಂಥ ಒಂದು ದೊಡ್ಡ ಚರ್ಚೆ ಈ ಘಟನೆಯ ಹಿಂದೆ ನಾವು ನೋಡ್ತೀವಿ. ಸೊ ರಾಮ ಅದಕ್ಕೆ ಅನೇಕ ರೀತಿಯಲ್ಲಿ ತತ್ವಗಳನ್ನು, ಸಿದ್ಧಾಂತಗಳನ್ನು ಮುಂದಿಟ್ಟು ಧರ್ಮದ ಸೂಕ್ಷ್ಮಗಳನ್ನು ವಿವರಿಸ್ತಾನೆ. ವಾಲ್ಮೀಕಿ ರಾಮಾಯಣದ ಒಂದು ಸುಂದರವಾದಂಥ ಭಾಗ. ಆ್ಯಕ್ಚುಲಿ ಡಿ ವಿ ಜಿಯವರು ಶ್ರೀರಾಮ ಪರೀಕ್ಷಣಂ ಅಂಥೇಳಿ ಒಂದು ಸುಂದರವಾದಂಥ ಕವನ ಬರೆದಿದ್ದಾರೆ. ಅದು ಇದೇ ಒಂದು ವಿಚಾರವನ್ನು ಕುರಿತಂತೆ ಬಹಳ ವಿಸ್ತಾರವಾಗಿ ವಿವರಣೆಯನ್ನು ಕೊಡ್ತಾರೆ. ಬಹಳ ಸುಂದರವಾದಂಥ ಭಾಗ, ಆಸಕ್ತರದನ್ನು ಓದಿದರೆ ಖಂಡಿತ ಅದು ಉಪಯೋಗ ಆಗುತ್ತೆ ಅಂತ. ಬಟ್ ಇಲ್ಲಿ ಮುಕ್ತಕಕ್ಕೆ ವಾಪಸ್ ಬರೋದಾದರೆ, ರಾಮನ ಪದತಲದಿಂದ ಸ್ಪರ್ಶಗೊಂಡು ಎದ್ದು ನಿಂತಹ ಶಿಲೆ ಅಹಲ್ಯೆಯಾಯಿತು. ನಾವು ಹಿಂದಿನ ಮುಕ್ತಕದಲ್ಲಿ ನೋಡಿದಂತೆ ಜಡವಾಗಿ ಬಿದ್ದಂಥದ್ದು ಯಾವುದೋ ಒಂದು ಶಕ್ತಿ ಅದಕ್ಕೆ ಸೇರಿದಾಗ ಅದು ಜೀವವಾಗುತ್ತೆ. ಅದು ಜಡ ಜೀವಗಳ ಸುಲಭವಾಗಿ ಪರಿವರ್ತನೆಗೊಳ್ಳುವಂಥ ಒಂದು ಸಂಬಂಧವ ಅಂತ ನಮಗೆ ಅನಿಸುತ್ತೆ. ಇವಾಗ ಯಾವುದೋ ಒಂದು ಕಲ್ಲಿದೆಯಪ್ಪ, ಆ ಕಲ್ಲ ಮೇಲೆ ರಾಮ ಕಾಲಿಟ್ಟ ತಕ್ಷಣಕ್ಕೆ ಅದು ಎದ್ಬಿಡ್ತಾ, ಈ ಥರ ಪ್ರಶ್ನೆಗಳು ನಮಗೆ ಬರುತ್ತೆ. ಯಾಕೆ ನಾವು ನಾಸ್ತಿಕ ಅವೆಲ್ಲ ಇದ್ದೀವಿ ನಾವೆಲ್ಲ ಅಲ್ವಾ, ನಾವು ಪ್ರಶ್ನಿಸ್ಕೊಳ್ತಾ ಇರ್ತೀವಿ. ಆದರೆ ಇಲ್ಲಿ ಮೂಲಭೂತವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ರಾಮಾಯಣದ ಈ ಕಥೆಯ ಒಂದು ಸಂದೇಶವೂ ಕೂಡ ಕಲ್ಲು ಅಂತಂದರೆ ನಾವು ಕಾಣುವಂಥ ಅಲ್ಲಿ ಮಾದಾಪುರದ ಹತ್ರ ಇರೋವಂಥ ಬಂಡೆ ಆ ರೀತಿ ಅಂತ ಅಂದ್ಕೊಳ್ಳೋದಕ್ಕಿಂತ, ಶಾಪಗ್ರಸ್ತನಾದಾಗ ನನಗೆ ಯಾವ ಸಾಮಾಜಿಕ ಬೆಂಬಲವೂ ಇಲ್ಲದಂತೆ ನಾನು ಸಕ್ರಿಯನಾಗಿ ಎಲ್ಲ ಕಡೆ ಭಾಗವಹಿಸೋದಕ್ಕೆ ಸಾಧ್ಯವಾಗದಂತಹ ಸ್ಥಿತಿಯಲ್ಲಿ ನಾನಿರ್ತೀನಿ. ಯಾಕೆ, ನಾನೇನೋ ತಪ್ಪು ಮಾಡಿದ್ದೀನಿ, ಅದಕ್ಕೋಸ್ಕರ ನನಗೆ ಸಮುದಾಯದವರು ಒಂದು ರೀತಿಯ ನಿಷೇಧ ನಿರ್ಬಂಧವನ್ನು ಹೇರಿದ್ದಾರೆ. ಸೊ ಹಾಗಾಗಿ ಈ ಶಿಲೆ ಅನ್ನೋದು ಒಂದು ಸಾಪೇಕ್ಷ ಸಾಂಕೇತಿಕವಾದಂಥ ಶಬ್ದ ಅಂತ ನಾವು ಅರ್ಥ ಮಾಡ್ಕೋಣ. ಯಾವುದಾದರೂ ಒಂದು ತಪ್ಪು ಮಾಡಿದಾಗ ಆ ತಪ್ಪು ನನಗೆ ಅರ್ಥ ಆಗಬೇಕು, ನಾನು ತಪ್ಪು ಮಾಡಿದ್ದೀನಿ, ನಾನು ಸರಿ ಹೋಗಬೇಕು ಅನ್ನೋಂಥ ಪಶ್ಚಾತ್ತಾಪದ ಭಾವ ನನಗೆ ಬರಬೇಕು. ಪಶ್ಚಾತ್ತಾಪ ಅಂದ್ರೇನು, ಘಟನೆಯ ನಂತರ ನನಗೆ ಉಂಟಾಗುವಂಥ ತಾಪ. ಆ ಘಟನೆಯನ್ನು ನನ್ನ ಒಂದು ಶಕ್ತಿ ಮೀರಿ ನಾನು ಮಾಡಿಬಿಟ್ಟಿದ್ದೀನಿ, ಆ ಸಂದರ್ಭದಲ್ಲಿ ನಾನು ಇಚ್ಛಾಪೂರ್ವಕವಾಗಿ ಮಾಡಿದ್ನ ಏನೋ ನನಗೆ ಗೊತ್ತಿಲ್ಲ, ಆದರೆ ನಾನು ಮಾಡಿದ ನಂತರ ಅದು ತಪ್ಪು ಅಂತ ನನಗೆ ಗೊತ್ತಾಯಿತು, ಪಶ್ಚಾತ್ತಾಪವನ್ನು ನಾನು ಪಡ್ತಾ ಇದ್ದೀನಿ. ಬಹಳ ಉದಾತ್ತವಾದಂಥ ಸಂದೇಶ ಇಲ್ಲಿ ಏನಪ್ಪ ಅಂತಂದರೆ, ಯಾವುದೇ ತಪ್ಪಿತಸ್ಥನಿಗೂ, ಯಾವುದೇ ಪಾಪಿಗೂ ಅದರಿಂದ ವಿಮೋಚನೆಯ ಸಾಧ್ಯತೆ ಇದ್ದೇ ಇದೆ. ಅದಕ್ಕೆ ಮೂಲಭೂತವಾಗಿ ಬೇಕಾಗಿರುವಂಥದ್ದು ಆ ಪಶ್ಚಾತ್ತಾಪ. ಅಹಲ್ಯೆಗೆ ಬಂದಂತೆ ಪಶ್ಚಾತ್ತಾಪ ಬಂದಾಗ ಆ ಶಾಪಕ್ಕೆ ವಿಮೋಚನೆ ಸಾಧ್ಯ ಇದೆ. ಆ ಸಾಧ್ಯತೆಯನ್ನು ಪೂರ್ಣಗೊಳಿಸೋದಕ್ಕೆ ಶ್ರೀರಾಮನಂತಹ ಒಂದು ವಿಶೇಷ ಶಕ್ತಿ ನಮಗೆ ಬೇಕಾಗುತ್ತೆ. ಸೊ ಯಾರನ್ನೂ ಕೂಡ ಇನ್ನೂ ಇದು ಸಾಧ್ಯ ಇಲ್ಲ, ಇನ್ನೂ ಇವ್ರಿಗೆ ಹೋಪ್ಲೆಸ್, ಇವ್ರು ರಿಪೇರಿನೇ ಆಗಲ್ಲಪ್ಪ ಅಂತ ನಾವು ಅನ್ನಕ್ಕೆ ಸಾಧ್ಯ ಇಲ್ಲ. ಖಂಡಿತ ಅವರಲ್ಲಿ ಪರಿವರ್ತನೆ ಸಾಧ್ಯ. ಆ ಪರಿವರ್ತನೆಗೆ ಬೇಕಾದಂತಹ ಸಾತ್ವಿಕ ಶಕ್ತಿ ನಮಗೆ ಬೇಕು. ಯಾಕೆ, ನಾವು ಯಾವುದೋ ತಾಮಸಿಕವಾದಂಥ ಒಂದು ಭಾವದಿಂದ ಒಂದು ಹಿನ್ನೆಲೆಯಲ್ಲಿ ತಪ್ಪುಗಳನ್ನು ಮಾಡಿರ್ತೀವಿ, ಅದರಿಂದ ವಿಮುಖರಾಗಿ ನಾವು ಎದ್ದು ಬರ್ತೀವಿ ಅಂತಂದರೆ ನಮಗೆ ಆ ಥರದ ಒಂದು ಶಕ್ತಿಯ ಅವಶ್ಯಕತೆ ಇರುತ್ತೆ. ಪರಿವರ್ತನೆಗೆ ಪೂರಕವಾದಂತಹ ಮಾರ್ಗದರ್ಶನ ನಮಗೆ ಬೇಕಾಗತ್ತೆ. ಅದನ್ನು ಶ್ರೀರಾಮ ಇಲ್ಲಿ ಸಾಂಕೇತಿಕವಾಗಿ ತಂದುಕೊಟ್ಟಿದ್ದಾನೆ. ಸೊ ನಮ್ಮಲ್ಲೂ ಕೂಡ ಜೀವನದಲ್ಲಿ ಈ ರೀತಿಯ ತಪ್ಪುಗಳು ಏನೇನೋ ನಡೀತಾ ಇರ್ತೇವೆ, ನಾವು ಸಾಕಷ್ಟು ರೀತಿಯಲ್ಲಿ ಎಡುವುತ್ತಾ ಇರ್ತೀವಿ. ಎಡುವುದಾಗಲೆಲ್ಲ ನಮ್ಮಲ್ಲಿ ಪಶ್ಚಾತ್ತಾಪದ ಭಾವ ಅಂತ ಅನ್ನೋದಕ್ಕಿಂತ ಒಂದು ರೀತಿಯ ನಮ್ಮನ್ನು ನಾವು ತುಷ್ಟೀಕರಿಸ್ಕೊಳ್ಳೋವಂಥ ಭಾವನೆ ಜಾಸ್ತಿ. ನಾನು ಮಾಡಿದ್ದು ಸರಿ, ಇನ್ನೇನು ಮಾಡೋಕ್ಕಾಗ್ತಿತ್ತು, ಆ ಸಂದರ್ಭದಲ್ಲಿ ನಾನು ಹಿಂಗೆ ಮಾಡಬೇಕಾಯ್ತು ಅನ್ನೋದಾಗಲಿ, ಅಥವಾ ಅವ್ರು ಹಂಗೆ ಮಾಡಿದ್ರಲ್ಲ ಅದಕ್ಕೋಸ್ಕರ ನಾನು ಹೀಗೆ ಮಾಡಿದೆ ಅನ್ನೋವಂಥ ಒಂದು

0: ಪ್ರತೀಕಾರದ ಒಂದು ಭಾವನೆಯಿಂದ ಮಾಡುವಂಥದ್ದಾಗಲಿ ಈ ರೀತಿ ನಾವು ಮಾಡಿರ್ತೀವಿ. ಅದೇನೂ ಇಲ್ಲದೆ ನಿರ್ಮಲವಾದಂಥ ಭಾವದಿಂದ ನಾನು ತಪ್ಪು ಮಾಡಿದ್ದೀನಿ, ನಾನು ಸರಿಪಡಿಸ್ಕೊಳ್ಳೋವಂಥ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ನಾನು ನನಗೆ ನಾನು ತಿದ್ದುಕೊಳ್ಳೋವಂಥ ಒಂದು ಭಾವದಲ್ಲಿ ನಾನು ಹೋದಾಗ ಅದಕ್ಕೆ ಪೂರಕವಾದ ಸಾತ್ವಿಕ ಶಕ್ತಿ ನಮಗೆ ಸಿಕ್ಕತ್ತೆ. ನಾವು ಆ ಒಂದು ಶಿಲೆಯ ಸ್ಥಿತಿಯಿಂದ ಚೈತನ್ಯದ ಸ್ಥಿತಿಗೆ ಬದಲಾಗೋದಕ್ಕೆ ಸಾಧ್ಯ ಆಗುತ್ತೆ. ಈ ಉದಾತ್ತವಾದಂಥ ಚಿಂತನೆ ನಮ್ಮಲ್ಲೆಲ್ಲರಲ್ಲೂ ಬಂದಾಗ ನಮ್ಮನ್ನು ನಾವು ತಿದ್ದುಕೊಂಡು ಮೇಲಕ್ಕೆ ಹೋಗೋದಕ್ಕೆ ನಾವು ಪ್ರಯತ್ನವನ್ನು ಪಡ್ಬೋದು.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 95 ಕುರಿತು ಎಸ್ವಿಎಂ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧಾ. ಈ ಕಾರ್ಯಕ್ರಮದಲ್ಲಿ ದೇವಶಯನಿ ಏಕಾದಶಿ ಮತ್ತು ಚಾತುರ್ಮಾಸ್ಯದ ಕಥೆ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ದೇವಶಯನಿ ಏಕಾದಶಿ ಮತ್ತು ಚಾತುರ್ಮಾಸ್ಯದ ಕಥೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಶ್ರೀ ಮಹಾವಿಷ್ಣುವು ವರ್ಷದಲ್ಲಿ 4 ತಿಂಗಳು ಏಕೆ ನಿದ್ರಿಸುತ್ತಾನೆ ಎಂಬುದರ ಕುರಿತು ಒಂದು ಸುಂದರವಾದ ಪೌರಾಣಿಕ ಕಥೆ ಇದೆ. ಬಹಳ ವರ್ಷಗಳ ಹಿಂದೆ ಬಲಿ ಚಕ್ರವರ್ತಿ ಎಂಬ ದಾನಶೂರ ಅಸುರ ರಾಜನು 3 ಲೋಕಗಳನ್ನು ತನ್ನ ಹತೋಟಿಗೆ ತೆಗೆದುಕೊಂಡಿದ್ದನು. ಅವನ ಧರ್ಮ ಮತ್ತು ದಾನ ಗುಣವನ್ನು ಮೆಚ್ಚಿದ ಶ್ರೀ ಮಹಾವಿಷ್ಣುವು ವಾಮನ ಅವತಾರವೆತ್ತಿ ಆತನ ಬಳಿ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿದನು. ವಾಮನನು 2 ಹೆಜ್ಜೆಗಳಿಂದ ಇಡೀ ಭೂಮಿ ಮತ್ತು ಆಕಾಶವನ್ನು ಅಳೆದನು. 3ನೇ ಹೆಜ್ಜೆಗೆ ಜಾಗವಿಲ್ಲದಿದ್ದಾಗ ಬಲಿ ಚಕ್ರವರ್ತಿಯು ತನ್ನ ಶಿರಸನ್ನು ನೀಡಿದನು. ಬಲಿಯ ಈ ನಿಷ್ಠೆ ಮತ್ತು ಭಕ್ತಿಗೆ ಪ್ರಸನ್ನನಾದ ವಿಷ್ಣುವು ಆತನಿಗೆ ಪಾತಾಳ ಲೋಕದ ಒಡೆಯನನ್ನಾಗಿ ಮಾಡಿ ತಾನು ಸಹ ಆತನ ಭಕ್ತಿಗೆ ಮೆಚ್ಚಿ ನಿನಗೇನು ವರಬೇಕು ಎಂದು ಕೇಳಿದನು. ಆಗ ಬಲಿ ಚಕ್ರವರ್ತಿಯು, ಹೇ ಪ್ರಭು, ನೀನು ಯಾವಾಗಲೂ ನನ್ನ ಪಾತಾಳಲೋಕದ ಅರಮನೆಯ ಬಾಗಿಲಿನಲ್ಲಿಯೇ ನೆಲೆಸಿ ನನ್ನನ್ನು ಕಾಯುತ್ತಿರಬೇಕು ಎಂದು ಪ್ರಾರ್ಥಿಸಿದನು. ಭಕ್ತನ ಮಾತಿಗೆ ಬದ್ಧನಾದ ವಿಷ್ಣುವು ಪಾತಾಳದಲ್ಲೇ ಉಳಿದುಕೊಂಡನು. ಇತ್ತ ವೈಕುಂಠದಲ್ಲಿ ಲಕ್ಷ್ಮೀದೇವಿಗೆ ತನ್ನ ಪತಿಯನ್ನು ಅಗಲಿರಲು ಸಾಧ್ಯವಾಗಲಿಲ್ಲ. ಆಕೆ ಉಪಾಯ ಮಾಡಿ ಒಬ್ಬ ಬಡ ಮಹಿಳೆಯ ವೇಷದಲ್ಲಿ ಪಾತಾಳ ಲೋಕಕ್ಕೆ ತೆರಳಿ ಬಲಿ ಚಕ್ರವರ್ತಿಗೆ ರಕ್ಷಾಸೂತ್ರವನ್ನು ಕಟ್ಟಿ ಆತನನ್ನು ಸಹೋದರನೆಂದು ಸ್ವೀಕರಿಸಿದಳು. ಪ್ರತಿಯಾಗಿ ಬಲಿ ಚಕ್ರವರ್ತಿಯು, ಸಹೋದರಿ, ನಿನಗೆ ಏನು ವರಬೇಕು ಎಂದು ಕೇಳಿದಾಗ ಲಕ್ಷ್ಮೀದೇವಿಯು ತನ್ನ ಪತಿಯಾದ ವಿಷ್ಣುವನ್ನು ವೈಕುಂಠಕ್ಕೆ ಮರಳಿಸುವಂತೆ ಕೇಳಿಕೊಂಡಳು. ಬಲಿ ಚಕ್ರವರ್ತಿಯು ತನ್ನ ಮಾತಿನಂತೆ ವಿಷ್ಣುವನ್ನು ಕಳುಹಿಸಲು ಒಪ್ಪಿದನು. ಆದರೆ ಭಕ್ತನ ಪ್ರೀತಿಯನ್ನು ಗೌರವಿಸಲು ಮಹಾವಿಷ್ಣುವು ಒಂದು ನಿಶ್ಚಯಕ್ಕೆ ಬಂದನು. ಪ್ರತಿ ವರ್ಷ ಆಷಾಢ ಮಾಸದ ದೇವಶಯನಿ ಏಕಾದಶಿಯಿಂದ ಕಾರ್ತಿಕ ಮಾಸದ ಪ್ರಬೋಧಿನಿ ಏಕಾದಶಿಯವರೆಗೆ, ಅಂದರೆ 4 ತಿಂಗಳುಗಳು ನಾನು ಪಾತಾಳ ಲೋಕದಲ್ಲಿ ಯೋಗನಿದ್ರೆಯಲ್ಲಿದ್ದು ಬಲಿ

ಚಕ್ರವರ್ತಿಯ ಅರಮನೆಯನ್ನು ಕಾಯುತ್ತೇನೆ. ಈ 4 ತಿಂಗಳ ಅವಧಿಯನ್ನೇ ಚಾತುರ್ಮಾಸಿ ಎಂದು ಕರೆಯಲಾಗುತ್ತದೆ. ವಿಷ್ಣುವಿನ ಈ ಯೋಗ ನಿದ್ರೆಯು ಸಾಮಾನ್ಯ ನಿದ್ರೆಯಲ್ಲ, ಬದಲಿಗೆ ಆಳವಾದ ಧ್ಯಾನಸ್ಥಿತಿ. ಈ ಸಮಯದಲ್ಲಿ ಪ್ರಕೃತಿಯಲ್ಲಿ ಮಳೆಗಾಲವಿರುವುದರಿಂದ ಹೊರಗಿನ ಪ್ರಯಾಣ ಮತ್ತು ಆಡಂಬರದ ಶುಭ ಸಮಾರಂಭಗಳನ್ನು ಕಡಿಮೆ ಮಾಡಿ ಪ್ರತಿಯೊಬ್ಬರೂ ತಮ್ಮ ಒಳಗಿನ ಆತ್ಮಾವಲೋಕನ, ಜಪ, ತಪ ಉಪವಾಸ ಮತ್ತು ದಾನ ಧರ್ಮಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂಬುದೇ ಇದರ ನಿಜವಾದ ಸಂದೇಶ. ಈ ಸಮಯದಲ್ಲಿ ಶ್ರೀ ಮಹಾವಿಷ್ಣುವು ಯೋಗ ನಿದ್ರೆಯಲ್ಲಿರುವುದರಿಂದ ಜಗತ್ತಿನ ರಕ್ಷಣೆಯ ಜವಾಬ್ದಾರಿಯನ್ನು ಪರಮಶಿವನು ವಹಿಸಿಕೊಳ್ಳುತ್ತಾನೆ ಎಂಬ ನಂಬಿಕೆಯಿದೆ. ಮಳೆಗಾಲದ ಸಮಯವಾದ ಈ ಅವಧಿಯಲ್ಲಿ ಜೀವ ಹಿಂಸೆಯನ್ನು ತಡೆಯಲು ಸನ್ಯಾಸಿಗಳು ಒಂದೇ ಸ್ಥಳದಲ್ಲಿ ನೆಲೆಸಿ ಜಪ ತಪಗಳಲ್ಲಿ ತೊಡಗಿದರೆ ಸಾಮಾನ್ಯ ಜನರು ಮದುವೆ, ಗೃಹ ಪ್ರವೇಶದಂತಹ ಬಾಹ್ಯ ಶುಭ ಸಮಾರಂಭಗಳನ್ನು ಬದಿಗೊತ್ತಿ ಶಾಖ, ದದಿ, ಕ್ಷೀರ ಹಾಗೂ ದ್ವಿದಳ ಎಂಬ 4 ರಥಗಳ ಮೂಲಕ ಸಾತ್ವಿಕ ಆಹಾರ ಪಾಲನೆ ಮಾಡುತ್ತಾರೆ. ಒಟ್ಟಾರೆಯಾಗಿ ಚಾತುರ್ಮಾಸ್ಯವು ಕೇವಲ ಧಾರ್ಮಿಕ ಆಚರಣೆಯಷ್ಟೇ ಅಲ್ಲದೆ ದೇಹದ ಆರೋಗ್ಯವನ್ನು ಕಾಯ್ದುಕೊಳ್ಳಲು ಹಾಗೂ ಅಂತರಂಗದ ಆತ್ಮಾವಲೋಕನ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಮೀಸಲಾದ ಅತ್ಯಂತ ಮಹತ್ವದ ಕಾಲವಾಗಿದೆ. ನಮ್ಮ ಸನಾತನ ಧರ್ಮ ನಮಗೆ ಕೊಟ್ಟಿರುವ ಅನೇಕ ಆಚರಣೆಗಳು ಮಾನಸಿಕವಾಗಿ, ದೈಹಿಕವಾಗಿ, ಬೌದ್ಧಿಕವಾಗಿ ನಮ್ಮನ್ನು ಮನುಷ್ಯರಾಗಿ ಮತ್ತಷ್ಟು ಪರಿಪಕ್ವಗೊಳಿಸುತ್ತದೆ. ಇವುಗಳ ಮಹತ್ವ ಅರಿತು ಆಚರಿಸಿದಾಗ ಅದರ ಸಂಪೂರ್ಣ ಪ್ರಯೋಜನವನ್ನು ನಾವು ಪಡೆಯಲು ಸಾಧ್ಯ. ಎಲ್ಲವನ್ನು ಕಂದಾಚಾರ, ಮೌಢ್ಯ ಆಚರಣೆಯೆಂದು ಹೀಗಳೆಯುವ ಮುನ್ನ ಅವುಗಳ ಹಿನ್ನೆಲೆಯನ್ನು ತಿಳಿಯೋಣ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ದೇವಶಯನಿ ಏಕಾದಶಿ ಮತ್ತು ಚಾತುರ್ಮಾಸ್ಯದ ಕಥೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ದೇವಶಯನಿ ಏಕಾದಶಿ ಮತ್ತು ಚಾತುರ್ಮಾಸ್ಯದ ಕಥೆ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸುವ ಕಾರ್ಯಕ್ರಮವನ್ನು ಕೇಳಿದ್ರಿ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ವೀರ ಮಾತೆಯರ ಕುರಿತು ಮಂಡ್ಯದ ಮಾಂಡವ್ಯ ಕಾಲೇಜ್ ಆಫ್ ಎಜುಕೇಷನ್ನ ಸಹಾಯಕ ಪ್ರಾಧ್ಯಾಪಕರಾದ ಪ್ರದೀಪ್ ಪೀರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಎಲ್ಲರಿಗೂ ನಮಸ್ಕಾರ. ಆಗಸ್ಟ್ 15ನೇ ತಾರೀಕು ತಮ್ಮೆಲ್ಲರಿಗೂ ತಿಳಿದಿರುವಂಥ ವಿಷಯ ಸ್ವತಂತ್ರಗೊಂಡಂಥ ದಿನ ಆಗಸ್ಟ್ 15. 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವತಂತ್ರ ದೊರಕಿದಂಥ ದಿನ. ಆಗಸ್ಟ್ 15ಕ್ಕೆ ಸ್ವತಂತ್ರಗೊಂಡು 79 ವರ್ಷಗಳು ಪೂರೈಸ್ತಾ ಇದ್ದೀವಿ. ಈ ಒಂದು 79 ವಸಂತಗಳನ್ನು ಪೂರೈಸುತ್ತಿರುವಂಥ ನಾವು ಭಾರತೀಯರು ಎಲ್ಲೋ ಒಂದು ಕಡೆ ನಮಗೆ ಸ್ವತಂತ್ರವನ್ನು ದೊರಕಿಸಿಕೊಟ್ಟಂಥ ಮಹನೀಯರ ಬಗ್ಗೆ, ಅವರು ಮಾಡಿದಂಥ ತ್ಯಾಗ ಬಲಿದಾನದ ಬಗ್ಗೆ, ಅವರು ಮಾಡಿದಂಥ ಹೋರಾಟದ ಬಗ್ಗೆ ನಾವೆಲ್ಲೋ ಒಂದು ಕಡೆ ಮರಿತಾ ಇರುವಂಥದ್ದು ಒಂದು ವಿಷಯವಾಗಿದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಾದರೂ ಸಹ ನಾವು ಮತ್ತೊಮ್ಮೆ ನಮ್ಮ ಸ್ವತಂತ್ರ ಹೋರಾಟದ ಒಂದು ಮೆಲುಕನ್ನು ಹಾಕುವಂಥದ್ದು ನಾವೆಲ್ಲ ಭಾರತೀಯರಿಗೆ ಕರ್ತವ್ಯವಾಗಿದೆ. ನಮಗೆ ಭಾರತಕ್ಕೆ ಸ್ವತಂತ್ರ ಕೊಡಬೇಕಾದ್ರೆ ಯಾರೆಲ್ಲ ಮಹಾನ್ ನಾಯಕರು ಅಂತೇಳಿ ಕರೆಸ್ಕೊತಾ ಹೋಗ್ತೀವಲ್ಲ, ಅವರು ಎಲ್ಲ ಯಾವ ರೀತಿ ಹೋರಾಟವನ್ನು ಮಾಡಿದರು, ಹೇಗೆಲ್ಲ ಚಳುವಳಿಗಳನ್ನು ಮಾಡಿದರು, ಬೃಹತ್ತಾಕಾರವಾಗಿ ನಮ್ಮಲ್ಲಿ ನೆಲೆಯೂರಿದಂಥ ಬ್ರಿಟಿಷರನ್ನು ನಮ್ಮ ರಾಷ್ಟ್ರದಿಂದ ಮತ್ತೊಮ್ಮೆ ಹಿಮ್ಮೆಟ್ಟಿಸಬೇಕಾದ್ರೆ ಹೇಗೆ ತೀವ್ರತರವಾದಂಥ ಚಳುವಳಿಗಳನ್ನು ಪ್ರಾರಂಭ ಮಾಡಿದ್ರು, ಮತ್ತು ಆ ಸಂದರ್ಭದಲ್ಲಿ ಎಲ್ಲರನ್ನು ಎಲ್ಲ ಭಾರತೀಯರನ್ನು ಒಗ್ಗೂಡಿಸಿ ಸಂಘಟಿಸಿ ಯಾವ ರೀತಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದ್ರು, ಈ ಒಂದು ವಿಚಾರಗಳನ್ನು ನೋಡ್ತಾ ಹೋದರೆ ಭಾರತಕ್ಕೆ 1947 ಸ್ವತಂತ್ರ ದೊರಕಿದರೂ ಸಹ ಅದು ಒಂದು ವರ್ಷದಲ್ಲಾಗಲಿ ಅಥವಾ ಒಂದು ಹೋರಾಟದ ಫಲವಾಗಿ ನಮಗೆ ಸುಲಭವಾಗಿ ಭಾರತಕ್ಕೆ ಸ್ವತಂತ್ರ ಬರಲಿಲ್ಲ. ಸ್ವತಂತ್ರ ಕೊಡಬೇಕಾದ್ರೆ ಸುದೀರ್ಘ ಹೋರಾಟವನ್ನು ಮಾಡಬೇಕಾಗಿತ್ತು. ಹಲವಾರು ಮಹನೀಯರು ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸ್ಕೊಳ್ಬೇಕಾಗಿತ್ತು. ಅವರದೇ ಆದಂಥ ಒಂದು ಚಳುವಳಿಕೆ ಮೂಲಕ ಬ್ರಿಟಿಷರಿಗೆ ವಿರುದ್ಧ ಹೋರಾಡಬೇಕಾಗಿತ್ತು. ಸುಮಾರು ನಾಯಕರು ಸ್ವತಂತ್ರ ಹೋರಾಟಗಾರರಾಗಿ ನೇತೃತ್ವವನ್ನು ವಹಿಸಿಕೊಂಡು ಹೋರಾಟವನ್ನು ಪ್ರಾರಂಭ ಮಾಡಿ ತೀವ್ರತರವಾದ ಚಳುವಳಿಯನ್ನು ಮಾಡಿ ಲಕ್ಷಾಂತರ ಮಂದಿಯನ್ನು ಆ ಒಂದು ಹೋರಾಟದಲ್ಲಿ ಭಾಗವಹಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ನಮಗೆ ಸ್ವತಂತ್ರವನ್ನು ದೊರಕಿಸಿಕೊಂಡಂಥದ್ದು ನಮ್ಮ ಇತಿಹಾಸದ ಪುಟದಲ್ಲಿ ಅವಿಸ್ಮರಣೀಯವಾಗಿ ನೆಲೆಸಿರುವಂಥ ವಿಷಯವಾಗಿದೆ. ನಾನು ಮೊದಲೇ ಹೇಳಿದೆ, ಸ್ವತಂತ್ರ ಅನ್ನುವಂಥದ್ದು ಒಂದು ದಿನವಾಗಲಿ ಒಂದು ಹೋರಾಟದಿಂದಾಗಲಿ ನಮಗೆ ದೊರಕಲಿಲ್ಲ. ಅಷ್ಟು ಸುಲಭ ತುತ್ತಲ್ಲ ನಮಗೆ ಭಾರತಕ್ಕೆ ಸ್ವತಂತ್ರ. ಸುದೀರ್ಘ 90 ವರ್ಷಗಳ ಹೋರಾಟದ ಫಲ ನಮಗೆ ಸ್ವತಂತ್ರ ದೊರಕಿರುವಂಥದ್ದು. 1857 ಒಂದು ಸಿಪಾಯಿ ದಂಗೆ ಅನ್ನುವಂಥದ್ದು ನಮ್ಮ ಭಾರತ ಸ್ವತಂತ್ರ ಹೋರಾಟಕ್ಕೆ

ಸ್ವತಂತ್ರಗೊಳ್ಳಕ್ಕೆ ಅದೊಂದು ಮುಂಚೂಣಿ ಎನ್ನುವಂಥದ್ದು. ಆ ಒಂದು ಘಟನೆ ಮುಂಚೂಣಿಯಲ್ಲಿ ನಿಲ್ಲುವಂಥ ಅಂದು 1857 ಪ್ರಾರಂಭವಾದಂಥ ಸ್ವತಂತ್ರ ಹೋರಾಟ ಚಳುವಳಿ ಸುದೀರ್ಘ 90 ವರ್ಷಗಳ ಕಾಲ ಹಲವಾರು ಚಳುವಳಿಯ ಮೂಲಕ ಹಲವಾರು ನಾಯಕರು ನೇತೃತ್ವ ವಹಿಸಿಕೊಂಡು ನಮಗೆ 1947 ಸ್ವತಂತ್ರವು ದೊರಕಿಸಿಕೊಡ್ತಾರೆ. ಅಂಥ ಮಹನೀಯರನ್ನು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳುವಂಥದ್ದು, ಮತ್ತೊಮ್ಮೆ ಸ್ಮರಣೆ ಮಾಡಿಕೊಳ್ಳುವಂಥದ್ದು, ಅವರು ಕೊಟ್ಟಂಥ ತ್ಯಾಗ ಇರ್ಬೋದು, ಬಲಿದಾನ ಇರ್ಬೋದು. ಏಕೆಂದರೆ ಅವರು ಲಕ್ಷಾಂತರ ಮಂದಿ, ಲಕ್ಷಾಂತರ ದೇಶಭಕ್ತರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ 1000 ಮಂದಿ ಪ್ರಾಣವನ್ನೇ ಕಳೆದುಕೊಂಡಂಥದ್ದು, 1,00,000 ಬ್ರಿಟಿಷರ ಶಿಕ್ಷೆಗೆ ಗುರಿಯಾಗಿರುವಂಥದ್ದು, ಲಾಠಿ ಏಟನ್ನು ತಿಂದಿರುವಂಥದ್ದು, ಬೋಟಿನಿಂದ ವಧಿಸಿಕೊಂಡಿರುವಂಥದ್ದು, ಉಂಡೇಟು ತಿಂದಿರುವಂಥದ್ದು, ನೇಣಿಗೆ ಹಾಕಿರುವಂಥದ್ದು, ಸೆರೆಮನೆ ವಾಸವನ್ನು ಅನುಭವಿಸಿರುವಂಥದ್ದು, ಹಲವಾರು ಹಿಂಸೆಯನ್ನು ಬ್ರಿಟಿಷರಿಂದ ಪಡೆದಿರುವಂಥದ್ದು. ಈ ರೀತಿಯ ಹೋರಾಟದ ಫಲವಾಗಿ ನಮ್ಮ ರಾಷ್ಟ್ರಕ್ಕೆ 1947 ಸ್ವತಂತ್ರ. ಈ ಸಂದರ್ಭದಲ್ಲಿ ಆ ನಮ್ಮ ಹೋರಾಟದಲ್ಲಿ ಪಾಲ್ಗೊಂಡಂಥ ಮಹನೀಯರುಗಳು ಯಾರು, ಏನೆಲ್ಲ ಚಳುವಳಿಗಳ ಮೂಲಕ ನಮಗೆ ಬ್ರಿಟಿಷರಿಗೆ ಚಾಟಿಯನ್ನು ಬೀಸಿ ನಮಗೆ ಸ್ವತಂತ್ರವನ್ನು ದೊರಕಿಸಿಕೊಟ್ರು, ಯಾರೆಲ್ಲ ಪ್ರಮುಖ ನಾಯಕರು ಇದ್ದಾರೆ. ನಾವು ಇತಿಹಾಸವನ್ನು ಓದುವಂಥ ಸಂದರ್ಭದಲ್ಲಿ ಕೆಲವೇ ಕೆಲವೊಂದು ಮಹಾನ್ ನಾಯಕರುಗಳು ಮಾತ್ರ ಇತಿಹಾಸದ ಹೋರಾಟಗಾರರು ಅಂತೇಳಿ ಓದ್ತಾ ಹೋಗ್ತೀವಿ. ಇಷ್ಟೇ ಅಲ್ಲದೆ ಹಲವಾರು ಲಕ್ಷಾಂತರ ಮಂದಿ ಈ ಹೋರಾಟದಲ್ಲಿ ಭಾಗಿಯಾಗಿದ್ದರು, ಎಷ್ಟೋ ಮಂದಿ ಈ ಹೋರಾಟದಿಂದ ಇತಿಹಾಸದಲ್ಲಿ ನಾವು ಮತ್ತೊಮ್ಮೆ ಅವರನ್ನು ಪುನರ್ ನೋಡ್ತಾ ಇಲ್ಲ, ಅವ್ರು ಪುನರ್ ಓದ್ತಾ ಇಲ್ಲ, ಎಷ್ಟೋ ಮಂದಿ ಹಂಗೆ ನಶಿಸಿ ಹೋಗಿದ್ದಾರೆ. ಹಾಗಾಗಿ ಆ ರೀತಿ ಪ್ರಮುಖವಾಗಿ ನಾವು ಯಾರನ್ನು ನೆನೆಸ್ಕೊಳ್ತಾ ಹೋಗ್ತೀವಿ, ಇನ್ನೂ ಎಷ್ಟು ಮಂದಿ ನಮಗೆ ಈ ಹೋರಾಟದಲ್ಲಿ ಭಾಗಿಯಾಗಿ ಸ್ವತಂತ್ರ ದೊರಕಿಸಿಕೊಟ್ಟರು ಸಹ ಈ ಒಂದು ಇತಿಹಾಸದ ಪುಟದಲ್ಲಿ ಅವರ ಹೆಸರುಗಳು ಇನ್ನೂ ಅಜರಾಮರಾಗಿ ಯಾಕೆ ಉಳಿತಾ ಇಲ್ಲ, ಈ ಎಲ್ಲ ವಿಚಾರಗಳನ್ನ ಈ ಒಂದು ಸಂದರ್ಭದಲ್ಲಿ ನೋಡ್ತಾ ಹೋದಾಗ, ಮೊದಲಿಗೆ ಪ್ರಮುಖವಾಗಿ ಹೋರಾಟಗಾರರು ಅಂತೇಳಿ ಯಾರೆಲ್ಲ ಕರೀತಾ ಹೋಗ್ತೀವಿ ಅದನ್ನು ನೋಡಿ, ತದನಂತರ ಯಾರೆಲ್ಲ ಹೋರಾಟಗಾರರು ಈ ಹಿನ್ನೆಲೆಯಾಗೆ ಇದ್ದಾರೆ, ಅವರ ಒಂದು ಹೋರಾಟ ಹೇಗಿತ್ತು, ಅದಲ್ಲದೆ ಕರ್ನಾಟಕದಲ್ಲೂ ಸಹ ಕರ್ನಾಟಕದ 100 ಮಂದಿಗಳು ಸಹ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದರು. ಅವರಲ್ಲಿ ಪುರುಷರು ಹೋರಾಟಗಾರರಿದ್ದರು, ಮಹಿಳಾ ವೀರ ಹೋರಾಟಗಾರರಿದ್ದರು. ಅವರುಗಳ ಬಗ್ಗೆನೂ ಸಹ ಈ ಒಂದು ಸಂದರ್ಭದಲ್ಲಿ, ಈ ಸ್ವತಂತ್ರಗೊಳ್ಳುವಂಥ ಈ ಒಂದು ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ಅವ್ರ ಬಗ್ಗೆ ನೆನಪು ಮಾಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಅವರಲ್ಲಿ ನಾವು ಪ್ರಮುಖವಾಗಿ ನೋಡುವಂಥ ಮಹನೀಯರನ್ನು ನೋಡಿದಾಗ, ನಾವೆಲ್ಲರಿಗೂ ಗೊತ್ತಿರುವ ಹಾಗೆ ಬ್ರಿಟಿಷರ ವಿರುದ್ಧ ಶಾಂತಿ ಮತ್ತು ಅಹಿಂಸೆಯ ಒಂದು ತತ್ವದ ಮೂಲಕ ಸ್ವತಂತ್ರವನ್ನು ದೊರಕಿಸಿಕೊಟ್ಟಂಥ ಮುಂಚೂಣಿ ನಾಯಕ ಅಂತೇಳಿ ಕರೆಸಿಕೊಳ್ಳುವಂಥ, ಮಹಾತ್ಮ ಅಂತೇಳಿ ಕರೆಸಿಕೊಳ್ಳುವಂಥ ಮಹಾತ್ಮ ಗಾಂಧೀಜಿಯವರು, ಬಾಪೂಜಿ ಮಹಾತ್ಮ ಗಾಂಧೀಜಿಯವರು ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಭೂಮಿ ಇರುವವರೆಗೂ, ಭಾರತದ ಇತಿಹಾಸದ ಭೂಮಿ ಇರುವವರೆಗೂ ಅವರ ಹೆಸರು ಅಜರಾಮರ. ಏಕೆಂದರೆ ಅವರು ಮಾಡಿದಂಥ ಅಪಾರವಾದಂಥ ಹೋರಾಟದ ಫಲವಾಗಿ ನಮಗೆ ಸ್ವತಂತ್ರ ಗೊಂಡಂತ. ಅವರ ಜೊತೆಯಲ್ಲಿ ಉಳಿದಾಗೆ ನೋಡಿದಾಗ ಸುಭಾಷ್ ಚಂದ್ರ ಬೋಸ್, ನೇತಾಜಿ ಅಂತೇಳಿ ಕರೆಯುವಂಥ ಸುಭಾಷ್ ಚಂದ್ರ ಬೋಸ್ರವರು, ಭಗತ್ ಸಿಂಗ್ರವರು, ಸರ್ದಾರ್ ವಲ್ಲಭಾಯಿ ಪಟೇಲ್ರವರು, ಏನು ನಾವು ಉಕ್ಕಿನ ಮನುಷ್ಯ ಅಂತೇಳಿ ಕರಿತಾ ಹೋಗ್ತೀವಲ್ಲ, ಆ ಸರ್ದಾರ್ ವಲ್ಲಭಾಯಿ ಪಟೇಲ್ರವರು ಇರ್ಬೋದು, ಬಾಲ ಗಂಗಾಧರನಾಥ ತಿಲಕ್ರವರಿರ್ಬೋದು, ಚಂದ್ರಶೇಖರ್ ಆಜಾದ್ರವರು ಇರ್ಬೋದು, ಜವಾಹರ್ಲಾಲ್ ನೆಹರುರವರು ಇರ್ಬೋದು, ಮಂಗಲ್ ಪಾಂಡೆರವರು ಇರ್ಬೋದು, ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರೋರಿರ್ಬೋದು, ಹರಡೇಕರ್ ಮಂಜಪ್ಪ ಇರ್ಬೋದು, ಗಂಗಾಧರ ರಾವ್ ದೇಶಪಾಂಡೆ ಇರ್ಬೋದು, ಹೀಗೆ ಹಲವಾರು ಮಹಾನ್ ನಾಯಕರನ್ನು ನಾವು ಈ ಪ್ರಮುಖ ನಾಯಕರು ಅಂತೇಳಿ ನೋಡ್ತಾ ಹೋಗ್ತೀವಿ. ಇವರಲ್ಲದ ಹಲವಾರು ಸಾಕಷ್ಟು ಮಂದಿ ಹೋರಾಟಗಾರರಿದ್ದಾರೆ, ಅವರನ್ನು ಸಹ ಇವತ್ತು ನೋಡ್ತಾ ಹೋಗೋಣ. ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕದಿಂದ ಯಾರೆಲ್ಲ ಹೋರಾಟವನ್ನು ಮಾಡಿದರು, ಅವರಲ್ಲಿ ಮಹಿಳಾ ಹೋರಾಟಗಾರರು

ಆ ಮಹಿಳಾ ಹೋರಾಟಗಾರರ ಬಗ್ಗೆ ನಾವು ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ನೋಡ್ತಾ ಹೋಗೋಣ. ನಮ್ಮ ಕರ್ನಾಟಕದಲ್ಲಿ ಪಾಲ್ಗೊಂಡಂಥ ವೀರ ಮಹಿಳೆಯರು, ನಮ್ಮ ಕರ್ನಾಟಕದಿಂದ ಸ್ವತಂತ್ರ ಚಳುವಳಿಗೆ ಧುಮುಕಿದಂಥ ವೀರ ಮಹಿಳೆಯರು ಯಾರು, ಯಾವ ರೀತಿ ಅವರು ಹೋರಾಟವನ್ನು ಮಾಡಿದರು, ಹೇಗೆಲ್ಲ ತಮ್ಮ ದೇಶಭಕ್ತಿಯನ್ನು ಪ್ರದರ್ಶಿಸಿ ಹೇಗೆಲ್ಲ ಹೋರಾಟವನ್ನು ಮಾಡಿ ತೊಂದರೆಯನ್ನು ಒಳಪಟ್ಟು ನಮ್ಮ ಸ್ವತಂತ್ರದಲ್ಲಿ ದಿಟ್ಟದ ಒಂದು ತನವನ್ನು ತೋರಿದಂಥ ನಮ್ಮ ಮಹಿಳಾ ಹೋರಾಟಗಾರರು ಯಾರು ಅಂಥೇಳಿ ಈ ಒಂದು ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಭಾರತ ಸ್ವತಂತ್ರ ಸಂಗ್ರಾಮದಲ್ಲಿ ಅನೇಕ ವೀರ ಮಹಿಳೆಯರು ತಮ್ಮ ಪ್ರಾಣ, ತ್ಯಾಗ ಮತ್ತು ಹೋರಾಟದ ಮೂಲಕ ಮಹತ್ವದ ಕೊಡುಗೆಯನ್ನು ನೀಡ್ತಾ ಹೋಗ್ತಾರೆ. ಅಂಥ ಕರ್ನಾಟಕದ ವೀರ ಮಹಿಳೆಯರು ಯಾರು ಅಂಥೇಳಿ ನೋಡಿದಾಗ ರಾಣಿ ಲಕ್ಷ್ಮೀಬಾಯಿ, ಸರೋಜಿನಿ ನಾಯ್ಡು, ಉಮಾಬಾಯಿ ಕುಂದಾಪುರ, ಕರ್ನಾಟಕದ ಮಹಿಳೆಯರ ಬಗ್ಗೆ ಮಾತನಾಡ್ತಾ ಇರೋದು. ಹಾಗಾಗಿ ಕಮಲಾದೇವಿ ಚಟ್ಟೋಪಾಧ್ಯಾಯ, ಬಳ್ಳಾರಿ ಸಿದ್ದಮ್ಮ, ಯಶೋದಮ್ಮ ದಾಸಪ್ಪ, ಗೌರಮ್ಮ ವೆಂಕಟರಾಮಯ್ಯ, ಟಿ ಸುನಂದಮ್ಮ, ಕೃಷ್ಣಾಬಾಯಿ ಪಂಜೇಕರ, ಹೀಗೆ ಹಲವಾರು ಕರ್ನಾಟಕದ ವೀರ ಮಹಿಳೆಯರನ್ನು ನೋಡ್ತಾ ಹೋಗ್ತೀವಿ. ಈ ಮಹಿಳೆಯರಲ್ಲಿ ಪ್ರಥಮವಾಗಿ ಕಿತ್ತೂರು ರಾಣಿ ಚೆನ್ನಮ್ಮದ ಬಗ್ಗೆ ಈ ಯಾವ ರೀತಿ ಈ ಒಂದು ಹೋರಾಟವನ್ನು ಮಾಡಿದ್ರು ಅಂಥೇಳಿ ನೋಡ್ತಾ ಹೋದಾಗ ಕರ್ನಾಟಕದ ಕಿತ್ತೂರು ರಾಜಪ್ರಭುತ್ವದ ರಾಣಿಯಾಗಿದ್ದರು. ತಮ್ಮ ಪ್ರಾಬಲ್ಯದ ಮೇಲೆ ನಿಯಂತ್ರಣ ಉಳಿಸಿಕೊಳ್ಳಲು ಅವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಬಂಡಾಯದ ಸಶಸ್ತ್ರ ಪ್ರತಿರೋಧವನ್ನು ನಡೆಸಿದರು. ಅವರು ಮೊದಲ ಯುದ್ಧದಲ್ಲಿ ಬ್ರಿಟಿಷ್ ಸೈನ್ಯವನ್ನು ಸೋಲಿಸಿ ಹಿಮ್ಮೆಟ್ಟಿಸಿದರು. ಆದರೆ ದುರದೃಷ್ಟವಶಾತ್ ಎರಡನೇ ಯುದ್ಧದ ನಂತರ ಬ್ರಿಟಿಷರ ಸೈನ್ಯದ ವಿರುದ್ಧ ಹೋರಾಡಿ ಸೆರೆಯಾಳಾಗಿ ನಿಧನರಾದರು. ಆದ್ದರಿಂದ ನಮ್ಮ ಕರ್ನಾಟಕದ ಕಿತ್ತೂರು ರಾಜಪ್ರಭುತ್ವದ ರಾಣಿಯಾಗಿದ್ದಂಥ ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರು ಬ್ರಿಟಿಷ್ ವಸಾಹತು ಶಾಹಿಗಳ ವಿರುದ್ಧ ಕಿತ್ತೂರು ಪಡೆಗಳನ್ನು ಮುನ್ನಡೆಸಿ ಮೊದಲ ಮತ್ತು ಕೆಲವೇ ಮಹಿಳಾ ಆಡಳಿತಗಾರರಲ್ಲಿ ಒಬ್ಬರಾಗಿ ಅವರು ಕರ್ನಾಟಕದ ಸ್ವತಂತ್ರ ಹೋರಾಟದಲ್ಲಿ ಮೊದಲ ವೀರ ಮಹಿಳೆಯರಾಗಿ ನಾವು ನೋಡ್ತಾ ಹೋಗ್ತೀವಿ. ಇವರು ಒಬ್ಬರು. ಮತ್ತೊಬ್ಬರು ಉಮಾಬಾಯಿ ಕುಂದಾಪುರರವರು. ಇವರ ಹೆಸರು ಯಾವುದೇ ಇತಿಹಾಸದ ಹೋರಾಟದಲ್ಲಿ ನಾವು ನೋಡುವುದು ವಿರಳ. ಇವರು ಸಹ ಕರ್ನಾಟಕದವರಾಗಿದ್ದು ಬ್ರಿಟಿಷರ ವಸಾಹತು ಶಾಹಿ ವಿರುದ್ಧ ಸಕ್ರಿಯವಾಗಿ ಚಳುವಳಿಯಲ್ಲಿ ಭಾಗವಹಿಸಿ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಂಥ ವೀರ ಮಹಿಳೆಯಾಗಿದ್ದಾರೆ. ಹುಬ್ಬಳ್ಳಿಯನ್ನು ಕೇಂದ್ರವಾಗಿಟ್ಟುಕೊಂಡು ಸ್ವತಂತ್ರ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ಇವರು ಹಿಂದೂಸ್ತಾನಿ ಸೇವಾದಳದ ಮಹಿಳಾ ವಿಭಾಗದ ಮುಖ್ಯಸ್ಥರಾಗಿದ್ದರು. ಇವರು ಹೋರಾಟವನ್ನು ಜಾಗೃತಗೊಳಿಸಬೇಕು ಅಂತೇಳಿ ಮನೆ ಮನೆಗೆ ತೆರಳಿ, ಪ್ರತಿ ಮನೆ ಮನೆಗೂ ತೆರಳಿ ಮಹಿಳೆಯರಲ್ಲಿ ದೇಶಭಕ್ತಿಯನ್ನು ಜಾಗೃತಗೊಳಿಸುವ ಮೂಲಕ ಈ ಒಂದು ಸ್ವತಂತ್ರ ಹೋರಾಟದಲ್ಲಿ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ನೀಡಿದಂಥ ಒಬ್ಬ ವೀರ ಮಹಿಳೆ ಉಮಾಬಾಯಿ ಕುಂದಾಪುರರವರು. ಇವರು ಸಹ ನಾವು ಕರ್ನಾಟಕದ ಸ್ವತಂತ್ರ ಹೋರಾಟಗಾರರ ವೀರ ಮಹಿಳೆಯರಲ್ಲಿ ಪ್ರಮುಖ ಸಾಲಿನಲ್ಲಿ ನಿಲ್ಲುವಂಥವರು ಅಂತೇಳಿ ನಾವು ಹೇಳ್ಬೋದು. ಹಾಗೆಯೇ ಮತ್ತೋರ್ವ ವೀರ ಮಹಿಳೆಯರು ನೋಡಿದಾಗ ಕರ್ನಾಟಕದ ವೀರ ಮಹಿಳೆಯರಲ್ಲಿ ಅದರಲ್ಲೂ ಗಾಂಧೀಜಿಯವರ ಜೊತೆ ಕ್ವಿಟ್ ಇಂಡಿಯಾ ಚಳವಳಿ ಇರ್ಬೋದು, ಉಪ್ಪಿನ ಸತ್ಯಾಗ್ರಹ ಚಳವಳಿಯಲ್ಲಿ ಭಾಗವಹಿಸಿ ಜೈಲುವಾಸವನ್ನು ಅನುಭವಿಸಿದಂಥ ವೀರ ಮಹಿಳೆಯರಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯರು ಒಬ್ಬರು. ಸಾಮಾನ್ಯವಾಗಿ ಇವರ ಹೆಸರನ್ನು ನಾವೆಲ್ಲೂ ಕೇಳಿರಕ್ಕಿಲ್ಲ. ನಾನು ಮೊದಲೇ ಹೇಳಿದಾಗೆ ಗಾಂಧೀಜಿಯವರ ಜೊತೆಯಲ್ಲೇ ಇವರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದಂಥ ವೀರ ಮಹಿಳೆ. ಇವರು ಮೂಲತಃ ಮಂಗಳೂರಿನಲ್ಲಿ ಜನಿಸಿದವರು. ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹ ಇರ್ಬೋದು, ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿ ಜೈಲು ಶಿಕ್ಷೆಯನ್ನು ಅನುಭವಿಸಿದಂಥ ವ್ಯಕ್ತಿ. ನಂತರ ದಿನಗಳಲ್ಲಿ ಭಾರತೀಯರ ಕರಕುಶಲ ವಸ್ತುಗಳ ಪುನರುಜ್ಜೀವನಕ್ಕೆ ಅಪಾರವಾದಂಥ ಕೊಡುಗೆಯನ್ನು ನೀಡಿದಂಥ ಒಬ್ಬ ವೀರ ಮಹಿಳೆ ನಮ್ಮ ಕರ್ನಾಟಕದವರು. ಹಾಗೆ ಮತ್ತೊಬ್ಬರು ನೋಡಿದಾಗ ಬಳ್ಳಾರಿ ಸಿದ್ದಮ್ಮ.

ಅಂತೇಳಿ. ಮತ್ತೊಬ್ಬರು ಬಳ್ಳಾರಿ ಸಿದ್ದಮ್ಮ, ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ ಕರ್ನಾಟಕದ ಮತ್ತೋರ್ವ ಮಹಿಳೆ ಬಳ್ಳಾರಿ ಸಿದ್ದಮ್ಮ. ಮೈಸೂರು ಸಂಸ್ಥಾನದಲ್ಲಿ ನಡೆದ ಅರಕಲಗೂಡು ಚಳವಳಿ, ಮೈಸೂರು ಪ್ರಾಂತ್ಯದ, ಆ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತೆ ಹೊಂದಿಕೊಟ್ಟಂತೆ ನಡೆದಂಥ ಒಂದು ಚಳವಳಿ ಅರಕಲಗೂಡು ಚಳವಳಿ ಅಂತೇಳಿ. ಮತ್ತು ಧ್ವಜ ಸತ್ಯಾಗ್ರಹದಲ್ಲಿ ಪ್ರಮುಖವಾಗಿ ಇವರ ಪಾತ್ರ ಬಹುಮುಖ್ಯವಾಗಿತ್ತು. ಅರಕಲಗೂಡು ಚಳವಳಿ ಎನ್ನುವಂಥದ್ದು ಮತ್ತು ಧ್ವಜ ಸತ್ಯಾಗ್ರಹ ಎನ್ನುವ ಒಂದುದಲ್ಲಿ ಇವರ ಪಾತ್ರ ಬಹುಮುಖ್ಯವಾದಂಥ ಪಾತ್ರ. ಈ ಎರಡು ಚಳವಳಿಯಲ್ಲಿ ಇವರು ಭಾಗವಹಿಸಿದರ ಪರವಾಗಿ ಇವರಿಗೆ ಕಠಿಣವಾದ ಶಿಕ್ಷೆ ಮತ್ತು ಜೈಲುವಾಸವನ್ನು ಅನುಭವಿಸಬೇಕಾಗಿತ್ತು. ಆದರೂ ಸಹ ಎದೆಗುಂದದೆ ಬಳ್ಳಾರಿ ಸಿದ್ದಮ್ಮರವರು ಈ ಒಂದು ಕಠಿಣ ಶಿಕ್ಷೆ ಅಥವಾ ಜೈಲುವಾಸ ಅನುಭವಿಸಿದರೂ ಸಹ ಧೈರ್ಯವಾಗಿ ಬ್ರಿಟಿಷರ ದಬ್ಬಾಳಿಕೆಯನ್ನು ಎದುರಿಸಿದಂಥ ವೀರ ಮಹಿಳೆಯರಲ್ಲಿ ಬಳ್ಳಾರಿ ಸಿದ್ದಮ್ಮರವರು ಸಹ ಒಬ್ಬರಾಗಿದ್ದಾರೆ. ಅವರನ್ನು ಸಹ ನಾವು ಈ ಒಂದು ಕರ್ನಾಟಕದ ವೀರ ಹೋರಾಟ ಮಹಿಳೆಯರಲ್ಲಿ ಸ್ಮರಿಸಿಕೊಳ್ಳುವಂಥ ವ್ಯಕ್ತಿ ಬಂದಂಥ ಸಂದರ್ಭದಲ್ಲಿ ಇವರಿಗೂ ಸಹ ಒಂದು ಸ್ಥಾನವನ್ನು ದೊರಕಿಸಿಕೊಡ್ಬೇಕಾಗ್ತದೆ. ಯಾರು? ಬಳ್ಳಾರಿ ಸಿದ್ದಮ್ಮ ಅನ್ನುವಂಥ ವ್ಯಕ್ತಿ. ಇವೆಲ್ಲ ನೋಡ್ತಾ ಇದ್ರೆ ನಮ್ಮ ವೀರ ಮಹಿಳೆಯರು ಕರ್ನಾಟಕದಲ್ಲಿ ಬ್ರಿಟಿಷರ ಒಂದು ವಿರುದ್ಧವಾಗಿ ಧೈರ್ಯ ಪ್ರದರ್ಶನವನ್ನು ತೋರಿದಂಥವರು, ಬ್ರಿಟಿಷರ ವಿರುದ್ಧ ದಿಟ್ಟತನದ ಹೆಜ್ಜೆಯನ್ನು ಇಟ್ಟಂಥವರು, ಹಲವಾರು ಚಳವಳಿಗಳಲ್ಲಿ ಭಾಗವಹಿಸಿ ಎದೆಗುಂದದೆ ಏನೆಲ್ಲ ಶಿಕ್ಷೆಯನ್ನು ಬ್ರಿಟಿಷರು ಕೊಟ್ಟಿದ್ರು ಸಹ ಹೋರಾಟವನ್ನು ಮಾಡಿ ಇತಿಹಾಸದ ಪುಟಗಳಲ್ಲಿ ತಮ್ಮದೇ ಆದಂಥ ಒಂದು ಛಾಪವನ್ನು ಮೂಡಿಸುವಂಥ ಮಹನೀಯರು ಅಂತೇಳಿ ಕರಿತಾ ಹೋಗ್ಬೋದು. ಬಳ್ಳಾರಿ ಸಿದ್ದಮ್ಮ ನಂತರ ಮತ್ತೋರ್ವ ಒಬ್ಬ ವೀರ ಮಹಿಳೆ ಯನ್ನು ನೋಡಿದಂಥ ಸಂದರ್ಭದಲ್ಲಿ ಯಶೋಧರಮ್ಮ ದಾಸಪ್ಪ ಅಂತೇಳಿ, ಮತ್ತೋರ್ವ ವೀರ ಕರ್ನಾಟಕದ ಮಹಿಳಾ ಹೋರಾಟಗಾರರಲ್ಲಿ ಒಬ್ಬರು ಯಾರಪ್ಪ ಅಂದರೆ ಯಶೋಧಮ್ಮ ದಾಸಪ್ಪ ಅಂತೇಳಿ. ಇವರು ಸಹ ಮೈಸೂರು ಭಾಗದ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂಥವರು, ಮೈಸೂರು ಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಸ್ವತಂತ್ರ ಹೋರಾಟಗಾರರು, ಸಮಾಜ ಸುಧಾರಕರು. ನಮಗೇನು ಮಂಡ್ಯ ಜಿಲ್ಲೆಯ ಶಿವಪುರದಲ್ಲಿ ನಡೆದಂಥ ಸತ್ಯಾಗ್ರಹ ಇರ್ಬೋದು ಸೇರಿದಂತೆ ಹಲವಾರು ಚಳುವಳಿಗಳಲ್ಲಿ ಭಾಗವಹಿಸಿರುವಂಥವರು. ನೋಡಿ, ಅಂದಿನ ಕಾಲದಲ್ಲಿ ನಮಗೆ ಮಹಿಳೆಯರು ಸಕ್ರಿಯರಾಗಿ ಜಾಗೃತರಾಗಿ ಬ್ರಿಟಿಷರ ವಿರುದ್ಧ ಚಳುವಳಿಗಳಲ್ಲಿ ಮನೆಯನ್ನು ತೊರೆದು ಬಂದು ದಿಟ್ಟದನದ ಪ್ರದರ್ಶನವನ್ನು ತೋರಿ ಹೋರಾಟವನ್ನು ಪಾಲ್ಗೊಡ್ತಾರೆ, ಸಕ್ರಿಯವಾಗಿರ್ತಾರೆ. ಅದರ ಜೊತೆಗೆ ಉಳಿದಂಥ ಮಹಿಳೆಯರನ್ನು ಸಂಘಟಿಸುವಂಥ ಕೆಲಸವನ್ನು ಮಾಡ್ತಾರೆ ಯಶೋಧಮ್ಮ. ಹಾಗಾಗಿ ಯಶೋಧಮ್ಮ ದಾಸಪ್ಪರವರನ್ನು ಈ ಒಂದು ಮಹಿಳಾ ಕರ್ನಾಟಕದ ಹೋರಾಟಗಾರರಲ್ಲಿ ಒಬ್ಬರಂತೇಳಿ ನೋಡ್ಬೋದು. ಅವರ ವಿಶೇಷ ಏನು? ಇವರು ಸಹ ಮಹಿಳೆಯರನ್ನು ಜಾಗೃತಿಗೊಳಿಸುವಂಥದ್ದು, ಸ್ವತಂತ್ರ ಚಳವಳಿಗೆ ಅವರನ್ನು ಸಕ್ರಿಯರಾಗಿ ಮಾಡುವಂಥದ್ದು, ಅವರ ವಿರುದ್ಧ ಒಂದು ಸಂಘಟಿತರಾಗುವಂತೆ ಮಾಡುವಂಥದ್ದು, ಜಾಗೃತವರಾಗಿ ಮಾಡುವಂಥದ್ದು, ಈ ರೀತಿಯ ಕೆಲಸವನ್ನು ಯಶೋಧಮ್ಮ ದಾಸಪ್ಪರವರು ಮಾಡ್ತಾ ಹೋಗ್ತಾರೆ. ಹೀಗಾಗಿ ಇವರು ಸಹ ನಮ್ಮ ಕರ್ನಾಟಕದ ಓರ್ವ ದಿಟ್ಟ ಹೋರಾಟಗಾರರಲ್ಲಿ, ಮಹಿಳಾ ಹೋರಾಟಗಾರರಲ್ಲಿ ಒಬ್ಬರು ಅಂತೇಳಿ ನಾವು ನೋಡ್ಬೋದು. ತದನಂತರ ಮತ್ತೋರ್ವ ಮಹಿಳಾ ಹೋರಾಟಗಾರರನ್ನು ನೋಡಿದಂಥ ಸಂದರ್ಭದಲ್ಲಿ ಗೌರಮ್ಮ ವೆಂಕಟರಾಮಯ್ಯರವರು, ಗಾಂಧೀಜಿಯವರು ಕರೆ ಕೊಟ್ಟಂತಹ, ನಾವು ನೋಡ್ತಾ ಇದ್ದೀವಲ್ಲ ನಮ್ಮ ಭಾರತಕ್ಕೆ ಸ್ವತಂತ್ರವನ್ನು ಗಾಂಧೀಜಿಯವರ ನೇತೃತ್ವದಲ್ಲಿ ತಂದುಕೊಟ್ಟು ಅಂತೇಳಿ ನಾವು ನೋಡ್ತಾ ಹೋಗ್ತೀವಲ್ಲ, ಆ ಗಾಂಧೀಜಿಯವರು ಒಂದು ಕಡೆ ಕರೆಯನ್ನು ಹೋಗ್ಬಿಡ್ತಾರೆ, ಕರೆಯನ್ನು ಕೊಡ್ತಾರೆ, ತೆರಿಗೆ ನಿರಾಕರಣೆ ಮಾಡಬೇಕು, ಬ್ರಿಟಿಷರು ಕೊಡುವಂಥ ತೆರಿಗೆಯನ್ನು ಕಟ್ಟದೆ ಅಂತೇಳಿ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಗಾಂಧೀಜಿಯವರು ಕರೆಗೆ ಹೋಗೊಟ್ಟು ತೆರಿಗೆ ನಿರಾಕರಣೆ ಅಭಿಯಾನವನ್ನು ಯಶಸ್ವಿಯಾಗಿ ಮುಂದುವರಿಸಿದವರು ಯಾರಪ್ಪ ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರು ಯಾರಪ್ಪ ಅಂದರೆ ಗೌರಮ್ಮ ವೆಂಕಟರಾಮಯ್ಯರವರು. ತೆರಿಗೆ ನಿರಾಕರಣೆ ಅಭಿಯಾನವನ್ನು ಯಶಸ್ವಿಯಾಗಿ ಮುನ್ನಡೆಸ್ತಾರೆ. ಇದು ಗಾಂಧೀಜಿಯವರು ಸ್ವತಃ ಇವರ ಬಗ್ಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಗಾಂಧೀಜಿಯವರಿಂದ ನಮ್ಮ ಕರ್ನಾಟಕದ ಗೌರಮ್ಮ ವೆಂಕಟರಾಮಯ್ಯರವರು ಒಂದು ಮೆಚ್ಚುಗೆಗೆ ಪಾತ್ರರಾಗ್ತಾ ಹೋಗ್ತಾರೆ. ಅವರು ಕರೆಗೊಟ್ಟಂಥ, ಅವರ ಕರೆಗೆ ಹೋಗ್ಬಿಟ್ಟು ಕರ್ನಾಟಕದಲ್ಲಿ ತೆರಿಗೆ ನಿರಾಕರಣೆಯನ್ನು ಅಭಿಯಾನವನ್ನು ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಇವರು ಸಹ ಈ ಸ್ವತಂತ್ರ ಚಳವಳಿಯಲ್ಲಿ ಪ್ರಮುಖರು ಅಂಥೇಳಿ ನಾವು ನೋಡ್ಬೋದು.
ಹಾಗೆ

ಮತ್ತೋರ್ವರು ಟಿ ಸುನಂದಮ್ಮ ಅಂಥೇಳಿ ಮತ್ತೋರ್ವ ವೀರ ಮಹಿಳೆಯರನ್ನು ನಾವು ಕರ್ನಾಟಕದವರಾಗಿ ನೋಡ್ಬೋದು. ತಾಂಡೂರು ಪ್ರದೇಶದಲ್ಲಿ, ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ತಾಂಡೂರು ಎಂಬ ಪ್ರದೇಶದಲ್ಲಿ ಸ್ವತಂತ್ರ ಹೋರಾಟಕ್ಕೆ ಯುವಕರನ್ನು ಮತ್ತು ಮಹಿಳೆಯರನ್ನು ಪ್ರೇರೇಪಿಸಿದ ಪ್ರಮುಖ ನಾಯಕಿ ಯಾರು? ಟಿ ಸುನಂದಮ್ಮರವರು. ಏನು ತಮ್ಮ ತಾಂಡೂರು ಪ್ರದೇಶ ಇದೆಯೋ ಆ ತಾಂಡೂರು ಪ್ರದೇಶದ ಸುತ್ತಮುತ್ತಲ ಇರುವಂಥ ಯುವಕರನ್ನು ಮಹಿಳೆಯರನ್ನು ಪ್ರೇರೇಪಿಸುವಂಥದ್ದು ಕೆಲಸದಲ್ಲಿ ಪ್ರಮುಖವಾದಂಥ ಸ್ಥಾನವನ್ನು, ನಾಯಕ ಸ್ಥಾನವನ್ನು, ನಾಯಕಿ ಸ್ಥಾನವನ್ನು ಪಡೆದಂಥವರು ನಮ್ಮ ಸುನಂದಮ್ಮರವರು. ಏಕೆಂದರೆ ಅವತ್ತು ನಾವು ಸಂಘಟಿತರಾಗಬೇಕಾಗಿತ್ತು, ಯುವಕರನ್ನು ಸ್ವತಂತ್ರ ಚಳವಳಿಗೆ ಸಂಘಟನಾಗಿ ಮಾಡಬೇಕಾಗಿತ್ತು, ಮಹಿಳೆಯರನ್ನು ಸಂಘಟನೆಯನ್ನಾಗಿ ಮಾಡಬೇಕಾಗಿತ್ತು, ಮಹಿಳೆಯರನ್ನು ಯುವಕರನ್ನು ಬ್ರಿಟಿಷರ ವಿರುದ್ಧ ಜಾಗೃತಗೊಳಿಸಬೇಕಾಗಿತ್ತು. ಆ ಕೆಲಸ ಜವಾಬ್ದಾರಿಯನ್ನು ನಮ್ಮ ಕರ್ನಾಟಕದವರಾದಂಥ ಟಿ ಸುನಂದಮ್ಮರವರು ವಹಿಸ್ಕೊಂಡಿದ್ದರು. ಈ ಬ್ರಿಟಿಷರ ವಿರುದ್ಧ ಚಳುವಳಿಯಲ್ಲೂ ಸಹ ಭಾಗವಹಿಸಿದರು. ಆ ಚಳುವಳಿಯಲ್ಲಿ ಭಾಗವಹಿಸಿದ ಪ್ರಯುಕ್ತ ಇವರಿಗೆ ಅಪಾರವಾದಂಥ ದಂಡ ಮತ್ತು ಜೈಲು ಶಿಕ್ಷೆಯನ್ನು ಸಹ ಅನುಭವಿಸ್ತಾ ಹೋಗ್ತಾರೆ. ಸ್ವತಂತ್ರ ಇತಿಹಾಸದ ಪುಟದಲ್ಲಿ ಸುನಂದಮ್ಮರವರು ಬ್ರಿಟಿಷರಿಂದ ಶಿಕ್ಷೆಗೆ ಒಳಗಾಗ್ತಾರೆ, ದಂಡನೆಗೆ ಒಳಗಾಗ್ತಾರೆ. ಆದ್ದರಿಂದ ಟಿ ಸುನಂದಮ್ಮರವರನ್ನು ಸಹ ಮಹಿಳಾ ಹೋರಾಟಗಾರರಲ್ಲಿ ಪ್ರಮುಖರಲ್ಲಿ ಒಬ್ಬರು ಅಂಥೇಳಿ ನಾವು ನೋಡ್ಬೋದು. ಹಾಗೆ ಮತ್ತೋರ್ವ ಮಹಿಳಾ ಹೋರಾಟಗಾರರನ್ನು ನೋಡಿದಂಥ ಸಂದರ್ಭದಲ್ಲಿ ಕೃಷ್ಣಾಬಾಯಿ ಪಂಜೇಕರ ಅನ್ನುವಂಥವರು, ಇವರು ಯಾವ ರೀತಿ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದರು, ಇವರ ಒಂದು ಸ್ವತಂತ್ರ ಹೋರಾಟದ ಒಂದು ಪಾತ್ರ ಏನು, ಹೇಗಿತ್ತು ಅಂತೇಳಿ ನೋಡಿದಾಗ ಇವರು ಒಂದು ವಿಶೇಷವಾದಂಥದ್ದು, ಸ್ವತಂತ್ರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂಥ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಹೋಗ್ತಾರೆ. ಇವರು ಉತ್ತರ ಕರ್ನಾಟಕದಲ್ಲಿ ಬರುವಂಥವರು, ಉತ್ತರ ಕರ್ನಾಟಕದಲ್ಲಿ ವಿದೇಶಿ ವಸ್ತುಗಳ ಬಹಿಷ್ಕಾರ ಏನು, ನಾವು ಅಂದಿನ ಕಾಲದಲ್ಲಿ ವಿದೇಶಿ ವಸ್ತುಗಳು ಮಾರಾಟ ಆಗ್ತಿತ್ತು, ಆ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಬೇಕು ಅಂತೇಳಿ ಜಾಗೃತಿ ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಹೋಗ್ತಾರೆ, ಜಾಗೃತಿಯನ್ನು ಮೂಡಿಸ್ತಾ ಹೋಗ್ತಾರೆ. ಕಡಾಖಂಡಿತವಾಗಿ ತಿರಸ್ಕಾರ, ಉತ್ತರ ಕರ್ನಾಟಕದಲ್ಲಿ ವಿದೇಶಿ ವಸ್ತುಗಳು ಬಹಿಷ್ಕಾರ ಮಾಡಿದಂಥದ್ದು, ದಿಟ್ಟತನದ ಒಂದು ಪ್ರದರ್ಶನವನ್ನು ಕೈಗೊಂಡಂಥ ವಿಶೇಷ ಮಹನೀಯರು. ಜೊತೆಗೆ ಬರೀ ವಿದೇಶಿ ವಸ್ತುಗಳ ಬಹಿಷ್ಕಾರ ಅಷ್ಟೇ ಅಲ್ಲ, ನಮ್ಮ ಖಾದಿ ಪ್ರಚಾರಕ್ಕಾಗಿ ದುಡಿದಂಥ ಹೋರಾಟಗಾರತಿ, ನಾವೇನಾವತ್ತು ಖಾದಿ ವಸ್ತುಗಳ ಉತ್ಪಾದನೆ ಮಾಡ್ತಾಯಿದ್ದೋ ಅದನ್ನೇ ಹೆಚ್ಚಿಸಬೇಕು, ಖಾದಿ ವಸ್ತುಗಳ ಮೂಲಕ ನಾವೆಲ್ಲರೂ ಜಾಗೃತರಾಗಬೇಕು ಅನ್ನುವಂಥ ಏನು ಮನೋಭಾವ ಇತ್ತು, ಗಾಂಧೀಜಿಯವರ ಕನಸೇನಿತ್ತು, ಅದರಂತೆ ಖಾದಿ ಪ್ರಚಾರಕ್ಕಾಗಿ ದುಡಿದಂಥ ಪ್ರಮುಖರಲ್ಲಿ ಪ್ರಮುಖರು ನಮ್ಮ ಕೃಷ್ಣಾಬಾಯಿ ಪಂಜೇಕರ್ರವರು. ಹೀಗೆ ಕರ್ನಾಟಕದಲ್ಲಿ ವಿಶೇಷವಾಗಿ ತಮ್ಮದೇ ಆದಂಥ ಸ್ವತಂತ್ರ ಹೋರಾಟದ ಚಳುವಳಿಗಳಲ್ಲಿ ವಿಭಿನ್ನವಾಗಿ ಧೈರ್ಯತನವನ್ನು ಪ್ರದರ್ಶಿಸಿದಂಥ ಮಹಿಳೆಯರಲ್ಲಿ ಈ ಪ್ರಮುಖವಾಗಿ ಹೋರಾಟಗಾರರನ್ನು ನೋಡ್ಬೋದು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇವೆಲ್ಲವನ್ನು ನೋಡಿದಂಥ ಸಂದರ್ಭದಲ್ಲಿ ಅಂದು ಸ್ವತಂತ್ರ ಹೋರಾಟದಲ್ಲಿ ಕರ್ನಾಟಕದಲ್ಲಿ ಚಳುವಳಿಗಳು ಪ್ರಾರಂಭ ಆಗಿದ್ದು, ಚಳುವಳಿಯಲ್ಲಿ ಸಕ್ರಿಯರಾಗಿ ಭಾಗವಹಿಸಿದ್ದು ಅನ್ನೋದು ಒಂದು ಭಾಗವಾದರೆ, ಅಂದಿನ ಕಾಲಘಟ್ಟದಲ್ಲಿ ಕರ್ನಾಟಕದ ಮಹಿಳೆಯರು ಸಹ ಈ ಒಂದು ಚಳುವಳಿಯಲ್ಲಿ ಧುಮುಕಿ ಹೋರಾಟದಲ್ಲಿ ಚಳುವಳಿಯಲ್ಲಿ ತಮ್ಮದೇ ಆದಂಥ ಒಂದು ಪಾತ್ರವನ್ನು ನಿರ್ವಹಿಸಿದರು ಅನ್ನುವಂಥದ್ದು ಒಂದು ಅಂಶ ಅಂತ ಹೇಳ್ತಾ ನನಗೆ ಎರಡು ವಿಚಾರವು, ಒಂದು ಸ್ವತಂತ್ರ ಹೋರಾಟದ ವಿಚಾರ, ನಂತರ ಅದರಲ್ಲಿ ವಿಶೇಷವಾಗಿ ಎರಡನೇ ಅಂಶ ನಮ್ಮ ಕರ್ನಾಟಕದ ಮಹಿಳಾ ಸ್ವತಂತ್ರ ಹೋರಾಟಗಾರರ ಬಗ್ಗೆ ತಿಳಿಸಿಕೊಳ್ಳುವಂಥದ್ದು ಒಂದು ಅಂಶವಾಗಿತ್ತು. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.

ಕೇಳುಗರೆ, ಇದುವರೆಗೂ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ವೀರ ಮಾತೆಯರ ಕುರಿತು ಮಂಡ್ಯದ ಮಾಂಡವ್ಯ ಕಾಲೇಜ್ ಆಫ್ ಎಜುಕೇಷನ್ನ ಸಹಾಯಕ ಪ್ರಾಧ್ಯಾಪಕರಾದ ಪ್ರದೀಪ್ ಪೀರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.

ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನದಿಗಳಲ್ಲಿ ಡ್ಯಾಂ ಕಟ್ಟುವ ಪ್ರಾಣಿ ಬೀವರ್ ಎಂಬ ವಿಷಯದ ಕುರಿತು ಕುಮಾರ್ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನದಿಗಳಲ್ಲಿ ಡ್ಯಾಂ ಕಟ್ಟುವ ಪ್ರಾಣಿ ಬೀವರ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಬೀವರ್ ವಿಶ್ವದ ಎರಡನೇ ಅತಿ ದೊಡ್ಡ ದಂಶಕಗಳಲ್ಲಿ ಒಂದಾಗಿದೆ. ಬೀವರ್ಗಳಲ್ಲಿ ಎರಡು ಜಾತಿಗಳಿವೆ, ಒಂದು ಅಮೆರಿಕನ್ ಬೀವರ ಮತ್ತು ಎರಡನೆಯದು ಯುರೋಪಿಯನ್ ಬೀವರ. ಇವುಗಳ ಹೆಸರೇ ಸೂಚಿಸುವಂತೆ ಅಮೆರಿಕನ್ ಬೀವರ್ ಉತ್ತರ ಅಮೆರಿಕಾದಲ್ಲಿ ವಾಸಿಸುತ್ತದೆ ಮತ್ತು ಯುರೋಪಿಯನ್ ಬೀವರ್ ಯುರೋಪ್ ಮತ್ತು ಏಷ್ಯಾದಲ್ಲಿ ವಾಸಿಸುತ್ತದೆ. ಎರಡು ಜಾತಿಗಳು ಸಿಹಿ ನೀರಿನಲ್ಲೂ ಸರೋವರಗಳಲ್ಲೂ ಕೊಳಗಳಲ್ಲೂ ನದಿಗಳಲ್ಲೂ ಕಾಡು ಪ್ರದೇಶದ ಬಳಿ ಇರುವ ಹೊಳೆಗಳಿಗೆ ಆತಿಥ್ಯ ನೀಡುತ್ತದೆ. ವ್ಯಾಪಕವಾದ ಬಿಟ್ಟಿ ಮತ್ತು ಆವಾಸ ಸ್ಥಾನದ ನಷ್ಟದಿಂದಾಗಿ ಇವುಗಳ ಪ್ರಾಣಿ ಸಾಂದ್ರತೆಯು 20th century ತೀವ್ರವಾಗಿ ಕುಸಿಯಿತು. ಯುರೋಪಿಯನ್ ವಲಸಿಗರು ಉತ್ತರ ಅಮೆರಿಕಾವನ್ನ ವಸಾಹತುವನ್ನಾಗಿ ಮಾಡಿ ನಂತರ ಬೀವರ್ಗಳ ಸಂಖ್ಯೆ 60 million to 12 million ಪ್ರಾಣಿಗಳಿಗೆ ಬಂದಿಳಿಯಿತು. ಈ ಅದ್ಭುತ ಪ್ರಾಣಿಗಳು ಅಣೆಕಟ್ಟು, ಕಾಲುವೆಗಳು ಮತ್ತು ವಸತಿ ಗೃಹಗಳನ್ನು ರೂಪಿಸುವ ಮೂಲಕ ತಮ್ಮ ಪರಿಸರವನ್ನ ಮರು ವಿನ್ಯಾಸಗೊಳಿಸಲು ಮತ್ತು ತಮ್ಮ ಅಗತ್ಯತೆಗಳಿಗೆ ಸರಿಹೊಂದಿಸಲು ಸಾಧ್ಯವಾಗುವ ಕೆಲವು ಜಾತಿಗಳಲ್ಲಿ ಒಂದಾಗಿದೆ. ಗಂಡು ಮತ್ತು ಹೆಣ್ಣು ಬೀವರ್ಗಳು ಒಂದಕ್ಕೊಂದು ಹೋಲುತ್ತವೆ. ಇವುಗಳು 3-4 feet ಅಂದರೆ 91-121 centimeters ಉದ್ದದ ದೇಹವು ಗಾಢ ಕಂದು ದಪ್ಪ ತುಪ್ಪಳದಿಂದ ಮುಚ್ಚಲ್ಪಟ್ಟಿದೆ. ಬೀವರ್ 15-27 kg ತೂಕ ತೂಗಬಹುದು. ಗಂಡು ಹೆಣ್ಣುಗಳಿಗಿಂತ ಭಾರವಾಗಿರುತ್ತದೆ. ಉದ್ದ ಮತ್ತು ಚಪ್ಪಟೆ ಬಾಲವು 1 feet ಉದ್ದವಾಗಿದೆ. ಇದನ್ನು ಈಜು ಮತ್ತು ಸಂವಹನಕ್ಕಾಗಿ ಬಳಸುತ್ತವೆ. ನೀರಿನ ಮೇಲ್ಮೈಯನ್ನು ಬಾಲದಿಂದ ಬಡಿಯುವ ಮೂಲಕ ಬೀವರ್ ಸಂಭಾವ್ಯ ಅಪಾಯದ ಬಗ್ಗೆ ಗುಂಪಿನ ಇತರೆ ಸದಸ್ಯರಿಗೆ ಎಚ್ಚರಿಕೆ ನೀಡುತ್ತದೆ. ಬೀವರ್ಗಳು ಅರೆ ಜಲವಾಸಿ ಜಾತಿ ಪ್ರಾಣಿಗಳಾಗಿವೆ. ಅಂದರೆ ಇವು ತಮ್ಮ ಜೀವನವನ್ನು ನೀರಿನಲ್ಲಿಯೇ ಮತ್ತು ನೆಲದ ಮೇಲೆಯೂ ಕಳೆಯತೊಡಗುತ್ತವೆ. ಇವುಗಳ ದೇಹವು ನೀರಿನ ಮತ್ತು ನೆಲದ ಮೇಲಿನ ಜೀವನ ಶೈಲಿಗೆ ಹೊಂದಿಕೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿದೆ. ಜಲನಿರೋಧಕ ತುಪ್ಪಳವು ಬೀವರ್ಗಳನ್ನು ನೀರಿನಲ್ಲಿ ಬೀವರ್ಗಳು ಗಂಟೆಗೆ 5 miles ಮತ್ತು ಗಾಳಿಗಾಗಿ ಮೇಲ್ಮೈ ಹಿಂತಿರುಗಿದ ನೀರಿನ ಮೇಲ್ಮೈ ಅಡಿ 15 minutes ಕಳೆಯಬಹುದು. ಬೀವರ್ಗಳು ಪಾರದರ್ಶಕ ಕಣ್ಣು ರೆಪ್ಪೆಗಳನ್ನು ಹೊಂದಿದ್ದು ಇವು ನೀರಿನ ಅಡಿಯಲ್ಲಿ ನೋಡಲು ಸಹಾಯ ಮಾಡುವ ಕನ್ನಡಕಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಬೀವರ್ಗಳು ರಾತ್ರಿಯ ಪ್ರಾಣಿಗಳು. ಅವು ರಾತ್ರಿಯಲ್ಲಿ ಬೇಟೆಯಾಡುತ್ತವೆ ಮತ್ತು ಅತ್ಯಂತ ಚಟುವಟಿಕೆಯಿಂದ ಇರುತ್ತವೆ. ಬೀವರ್ಗಳು ಸಸ್ಯಾಹಾರಿ

ಚೆರ್ರಿ, ಮೇಪಲ್, ಅಸ್ಟೆಸ್ ನಂತಹ ವಿವಿಧ ಸಸ್ಯ ಜಾತಿಯ ಮರದ ತೊಗಟಿಯನ್ನ ತಿನ್ನಲು ಇಷ್ಟಪಡುತ್ತವೆ. ಇವು ನೀರಿನಲ್ಲಿ ಕೊಳೆದ ಕಳಿ ಮತ್ತು ವಿವಿಧ ರೀತಿಯ ಎಲೆಗಳಂತಹ ಸಸ್ಯಗಳನ್ನ ಸಹ ತಿನ್ನುತ್ತವೆ. ಮರದ ಮತ್ತು ಸಸ್ಯಗಳ ತೊಗಟಿಯನ್ನ ಕತ್ತರಿಸುವ ಮೂಲಕ ಬೀವರ್ಗಳು ಸಸ್ಯಗಳ ಬೆಳವಣಿಗೆಯನ್ನ ಉತ್ತೇಜಿಸುತ್ತವೆ. ಬೀವರ್ಗಳನ್ನು ವಸಾಹತುಗಳು ಎಂದು ಕರೆಯಲ್ಪಡುವ ದೊಡ್ಡ ಗುಂಪುಗಳಲ್ಲಿ ವಾಸಿಸುತ್ತವೆ. ಇವು ಪೋಷಕರ ದಂಪತಿಗಳು ಮತ್ತು ಇವುಗಳ ಸಂತತಿಯು ಕೇವಲ ತಲೆಮಾರುಗಳನ್ನು ಒಳಗೊಂಡಿರುತ್ತವೆ. ಒಂದು ಗಂಡು ಬೀವರ್ ಒಂದೇ ಹೆಣ್ಣು ಬೀವರ್ ಜೊತೆ ಸಂಬಂಧವನ್ನು ಹೊಂದಿಕೊಂಡಿದ್ದು ಜೀವನವನ್ನು ನಡೆಸುತ್ತವೆ. ಅಂದರೆ ಗಂಡು ಮತ್ತು ಹೆಣ್ಣುಗಳೆರಡೂ ತಮ್ಮ ಜೀವಿತ ಅವಧಿಯಲ್ಲಿ ಸಂಗಾತಿಯಾಗಿರುತ್ತವೆ. ಬೀವರ್ ಮನೆಗಳನ್ನು ಲಾಡ್ಜ್ ಎಂದು ಕರೆಯಲಾಗುತ್ತದೆ ಮತ್ತು ಬೀವರ್ಗಳು ಮಣ್ಣು ಮತ್ತು ಕೊಂಬೆಗಳಿಂದ ತಮ್ಮ ಮನೆಗಳನ್ನು ತಯಾರಿಸಿಕೊಳ್ಳುತ್ತವೆ. ಕೊಳದ ಮಧ್ಯದಲ್ಲಿ ಕಟ್ಟುವ ಮತ್ತು ನೀರಿನಲ್ಲಿ ಗುಪ್ತ ಪ್ರದೇಶದಲ್ಲಿ ಮಾಡುತ್ತವೆ. ಅಣೆಕಟ್ಟುಗಳು ಬೀವರ್ಗಳ ಮತ್ತೊಂದು ನಿರ್ಮಾಣ ಮೇರುಕೃತಿ. ಇವು ಪರಭಕ್ಷಕಗಳಿಂದ ಅಂದರೆ ಕಯೋಟೆ ಕರಡಿಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಅಣೆಕಟ್ಟುಗಳನ್ನು ಕಟ್ಟಿ ಅವುಗಳನ್ನು ಬಳಸುತ್ತವೆ. ಅಣೆಕಟ್ಟಿನ ಕೆಳಗೆ ಹರಿಯುವ ನೀರು ಸ್ವಚ್ಛವಾಗಿದೆ. ಇದು ಮನುಷ್ಯರಿಗೂ ಪ್ರಯೋಜನಕಾರಿಯಾಗಿದೆ. ಬೀವರ್ಗಳು ಪ್ರಾದೇಶಿಕ ಪ್ರಾಣಿಗಳು. ಇವು ತಮ್ಮ ಪ್ರಭೇದವನ್ನು ಗುರುತಿಸಲು ಅಣೆಕಟ್ಟುಗಳಲ್ಲಿನ ಕೊಂಬೆಗಳನ್ನು ಮತ್ತು ಮಣ್ಣನ್ನು ಬಳಸುತ್ತವೆ ಹಾಗೂ ಕ್ಲಾಸ್ಟರ್ ಗ್ರಂಥಿಯಿಂದ ಕ್ಯಾಸ್ಟೋರಿಯಂ ಎಂಬ ಸುಗಂಧ ದ್ರವ್ಯವನ್ನು ಸ್ರವಿಸುತ್ತವೆ. ಬೀವರ್ಗಳಿಗೆ ದೃಷ್ಟಿ ಕಡಿಮೆಯಾಗಿದೆ, ಆದರೆ ವಾಸನೆ ಮತ್ತು ಶ್ರವಣದ ಶಕ್ತಿ ಅತ್ಯುತ್ತಮ ಪ್ರಜ್ಞೆ ಇದೆ. ಬೀವರ್ಗಳು ಜನವರಿ ಮತ್ತು ಫೆಬ್ರವರಿಯಲ್ಲಿ ಸಂಗಾತಿಯಾಗಿರುತ್ತವೆ. ಪ್ರತಿ ವರ್ಷ ಹೆಣ್ಣು ಕಿಟ್ ಎಂದು ಕರೆಯಲ್ಪಡುವ ಎರಡು ಶಿಶುಗಳಿಗೆ ಜನ್ಮ ನೀಡುತ್ತವೆ. ಮರಿಗಳು ತಮ್ಮ ಜೀವನದ ಮೊದಲ ತಿಂಗಳನ್ನು ತಮ್ಮ ವಾಸಸ್ಥಾನದಲ್ಲಿ ಕಳೆಯುತ್ತವೆ. ಯೌವನ ಬೀವರ್ಗಳು ತಮ್ಮ ಪೋಷಕರೊಂದಿಗೆ ಎರಡು ವರ್ಷಗಳ ಕಾಲ ಇದ್ದು ಮತ್ತು ಅಣೆಕಟ್ಟು ಮತ್ತು ವಸತಿ ಗೃಹಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತವೆ. ಬೀವರ್ಗಳು ಕಾಡಿನಲ್ಲಿ 16-24 ವರ್ಷಗಳವರೆಗೆ ವಾಸಿಸುತ್ತವೆ. ಪರಿಸರ ವ್ಯವಸ್ಥೆಗಳಲ್ಲಿ ಬೀವರ್ಗಳ ಪಾತ್ರ ಅಗಾಧವಾದುದು. ನೇಚರ್ ಬೀವರ್ಗಳು ತಮ್ಮ ಅಣೆಕಟ್ಟುಗಳಿಗೆ ಪ್ರಸಿದ್ಧವಾಗಿವೆ. ಇವುಗಳು ಬೃಹತ್ ಪ್ರಮಾಣದಲ್ಲಿ ನಿರ್ಮಿಸಿದ ಕೆನಡಾದ ವುಡ್ ಬಾಲು ರಾಷ್ಟ್ರೀಯ ಉದ್ಯಾನವನದಲ್ಲಿರುವ ಅತಿ ದೊಡ್ಡ ಬೀವರ್ ಅಣೆಕಟ್ಟು 850 ಮೀಟರ್ ಉದ್ದವಿದ್ದು ಇದು ಬಾಹ್ಯಾಕಾಶದಿಂದ ಗೋಚರಿಸುತ್ತದೆ. ಇವುಗಳಲ್ಲಿ ಹಲ್ಲುಗಳು ಬೆಳೆಯುವುದನ್ನು ಎಂದಿಗೂ ನಿಲ್ಲಿಸುವುದಿಲ್ಲ. ಬೀವರ್ಗಳ ಕಿತ್ತಳೆ ಹಲ್ಲುಗಳು ಕಬ್ಬಿಣದಿಂದ ಲೇಪಿತವಾಗಿದ್ದು ಇವುಗಳನ್ನು ಸೂಪರ್ ಸ್ಟ್ರಾಂಗ್ ಮತ್ತು ಸ್ವಯಂ ತೀಕ್ಷ್ಣಗೊಳಿಸುತ್ತದೆ. ಇವು ನಿರಂತರವಾಗಿ ಬೆಳೆಯುತ್ತದೆ, ಆದ್ದರಿಂದ ಬೀವರ್ಗಳು ಇವುಗಳನ್ನು ಟ್ರಿಮ್ ಮಾಡಲು ಮರವನ್ನು ಕಡಿಯುತ್ತವೆ. ಇವುಗಳ ಬಾಲ ಬಹು ಕ್ರಿಯಾತ್ಮಕವಾಗಿದೆ. ಬೀವರ್ ಬಾಲಗಳು ಈಜುವಾಗ ಚುಕ್ಕಣಿಗಳಂತೆ ಕಾರ್ಯವನ್ನು ನಿರ್ವಹಿಸುತ್ತವೆ. ಚಳಿಗಾಲದಲ್ಲಿ ಕೊಬ್ಬಿನ ಶೇಖರಣೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಬೀವರ್ಗಳು ತಮ್ಮ ಉಸಿರನ್ನು 15 ನಿಮಿಷಗಳ ಕಾಲ ಹಿಡಿದಿಟ್ಟುಕೊಳ್ಳಬಹುದು. ನೀರಿನ ಅಡಿಯಲ್ಲಿ ತಮ್ಮ ಉಸಿರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವು ಅಣೆಕಟ್ಟುಗಳನ್ನು ನಿರ್ಮಿಸಲು ಮತ್ತು ಪರಭಕ್ಷಕಗಳಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಬೀವರ್ಗಳು ಕ್ಯಾಸ್ಟೋರಿಯಸಂ ಎಂಬ ದ್ರವವನ್ನು ಸ್ರವಿಸುತ್ತವೆ. ಇದನ್ನು ತಮ್ಮ ಪ್ರದೇಶಗಳನ್ನು ಗುರುತಿಸಲು ಬಳಸತೊಡಗುತ್ತವೆ. ಆಶ್ಚರ್ಯಕರವಾಗಿ ಇದು ಮಸ್ಕಿ ವೆನಿಲ್ಲಾ ಪರಿಮಳವನ್ನು ಹೊಂದಿದೆ ಮತ್ತು ಐತಿಹಾಸಿಕವಾಗಿ ಸುಗಂಧ ದ್ರವ್ಯಗಳು ಮತ್ತು ವಾಸನೆಗಳಲ್ಲಿ ಬಳಸಲಾಗುತ್ತಿತ್ತು. ಇವುಗಳನ್ನು ಬಹುತೇಕ ಫ್ಯಾಷನ್ನಿಂದ ಅಳಿಸಲ್ಪಟ್ಟರು. ಬೀವರ್ಗಳನ್ನು 19ನೇ ಶತಮಾನದಲ್ಲಿ ಟೋಪಿಗಳನ್ನು ತಯಾರಿಸಲು ಬಳಸಲಾಗುವ ಫೆಲ್ಟ್ಗಳಿಗಾಗಿ ಬೇಟೆಯಾಡಲಾಯಿತು. ಸಂರಕ್ಷಣಾ ಪ್ರಯತ್ನಗಳು ನಂತರ ಚೇತರಿಸಿಕೊಳ್ಳಲು ಸಹಾಯ ಮಾಡಿದೆ. ಪರಿಸರ ವ್ಯವಸ್ಥೆಗಳನ್ನು ರಚಿಸುತ್ತವೆ ಇವು. ಬೀವರ್ಗಳು ಅಣೆಕಟ್ಟುಗಳು ಚೌಕು ಪ್ರದೇಶಗಳನ್ನು ಸೃಷ್ಟಿಸುತ್ತವೆ. ಇದು ಪಕ್ಷಿಗಳು, ಮೀನುಗಳು ಮತ್ತು ಉಭಯಚರಗಳು ಸೇರಿದಂತೆ ವಿವಿಧ ರೀತಿಯ ಪ್ರಾಣಿಗಳಿಗೆ ಆವಾಸ ಸ್ಥಾನಗಳನ್ನು ಒದಗಿಸುತ್ತದೆ. ಈ ಚೌಕು ಪ್ರದೇಶಗಳು ನೀರಿನಲ್ಲಿ ಫಿಲ್ಟರ್ ಮಾಡಲು ಮತ್ತು ಪ್ರವಾಹವನ್ನು ತಡೆಯಲು ಸಹಾಯವನ್ನು ಮಾಡುತ್ತವೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನದಿಗಳಲ್ಲಿ ಡ್ಯಾಮ್ ಕಟ್ಟುವ ಪ್ರಾಣಿ ಬೀವರ್ಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನದಿಗಳಲ್ಲಿ ಡ್ಯಾಂ ಕಟ್ಟುವ ಪ್ರಾಣಿ ಬೀವರ್ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
2: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಡಾಕ್ಟರ್ ಗುರುರಾಜ ಕರ್ಜಗೀರ್ ಅವರು ಪ್ರಸ್ತುತಪಡಿಸುವ ಕರುಣಾಳು ಬಾಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ನಾನೊಂದು 6-8 ವರ್ಷಗಳ ಹಿಂದೆ ಶ್ರೀಲಂಕಾಕ್ಕೆ ಹೋಗಿದ್ದೆ. ಅದೊಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಗವಾಗುವಂತಹ ಕರ್ತವ್ಯ ನಂದಾಗಿತ್ತು. ಬಹುಶಃ ನನ್ನ ನೆನಪಿದ ಮಟ್ಟಿಗೆ ನಾನು ಭಾರತದಿಂದ ನಾನು ಒಬ್ಬನೇ ಪ್ರತಿನಿಧಿ ಅಂತ ನೆನಪು. ಸುಮಾರು 30-35 ದೇಶಗಳಿಂದ ಜನ ಬಂದಿದ್ರು, ವಿದ್ವಾಂಸರು ಬಂದಿದ್ರು. ಕಾರ್ಯಕ್ರಮ ಈ ಶ್ರೀಲಂಕಾದ ಕೊಲಂಬೋ, ರಾಜಧಾನಿ ಕೊಲಂಬೋದಲ್ಲಿ ಒಂದು ದೊಡ್ಡ ಹೋಟೆಲಲ್ಲಿ ನಡೀತಾ ಇತ್ತು. ಒಂದು ದಿವಸ ಮೊದಲೇ ಹೋಗಿದ್ದೆ ನಾನು. ಹಿಂದಿನ ದಿವಸ ಒಂದು ಇಂಟ್ರೊಡಕ್ಷನ್ ಅಂತ ಇಟ್ಕೊಂಡಿರ್ತಾರೆ, ಎಲ್ಲ ದೇಶ ವಿದ್ವಾಂಸರು ಪರಿಚಯ ಆಗ್ತದೆ. ಆ ಕಾರ್ಯಕ್ರಮದ ವಿಶೇಷ ಕೇಂದ್ರ ಬಿಂದು ಆಗಿದ್ದವರು ಡಾಕ್ಟರ್ ಜಾನ್ ಬೆಲ್ ಅನ್ನೋರು. ಆಗ ಅವರು ಅಮೆರಿಕೆಯ ಮೆಸಚ್ಯುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒಳಗೆ ಅರ್ಥಶಾಸ್ತ್ರದ ಪ್ರೊಫೆಸರ್ ಆಗಿದ್ದರು. ಅವ್ರಿಗೆ ನೊಬೆಲ್ ಪ್ರಶಸ್ತಿ ಬರ್ತದೆ ಅಂತ ಸುದ್ದಿ ಇತ್ತು. ಅವ್ರ ಬಗ್ಗೆ ತುಂಬ ವಿಷಯ ಕೇಳಿದ್ದೆ ನಾನು, ಅವ್ರು ಕಾಣುವಂಥ ಮಾತಾಡುವಂಥ ಅವಕಾಶ ಸಿಕ್ಕಿತ್ತು. ಆದರೆ ಮನುಷ್ಯ ಎಷ್ಟು ಸರಳ ಅಂತಂದರೆ, ನಾವು ಕೇಳಿದ್ದಲ್ಲ ಇಷ್ಟು ವಿಷಯ, ಅದೇ ಮನುಷ್ಯ ಇವನೇನಾ ಅಂತನ್ನು ಹಾಗಿದ್ರು. ಕಾರ್ಯಕ್ರಮ ಶುರು ಆಗೋ ದಿವಸ ಸಂಜೆ ಕಾಲ ನನಗೆ ದೆಹಲಿಯ ದೂರದರ್ಶನದಿಂದ ಒಂದು ಫೋನ್ ಬಂತು. ಆ ದೂರದರ್ಶನದವರಿಗೆ ಈ ಶ್ರೀಲಂಕೆಗೆ ಡಾಕ್ಟರ್ ಬೆಲ್ ಬಂದಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ. ಅವರು ಭಾರತಕ್ಕೆ ಬರುವಂಥ ಕಾರ್ಯಕ್ರಮ ಇಲ್ಲ, ಆದ್ದರಿಂದ ಡಾಕ್ಟರ್ ಬೆಲ್ ಅವ್ರ ಸಂದರ್ಶನ ಏನಾದರೂ ಕೊಲಂಬೋದಲ್ಲೇ ಮಾಡೋಕ್ಕಾಗತ್ತಾ, ನಡೆಸೋಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದರು. ಅನ್ನು ಭಾರತದವ ನಾನು ಒಬ್ಬನೇ ಇದ್ದೆ ಅಂತ ಕೇಳಿರ್ಬೇಕು. ನಾನು ಡಾಕ್ಟರ್ ಬೆಲ್ ಕೇಳ್ತೀನಿ ಎಂದೆ. ರಾತ್ರಿ ಊಟಕ್ಕೆ ಹೋದಾಗ ಕೇಳಿದೆ, ಹಿಂಗೆ ದೂರದರ್ಶನದವ್ರು ನಿಮ್ಮನ್ನು ಒಂದು ಸಂದರ್ಶನ ಮಾಡಬೇಕು ಅಂತಾರೆ, ಆಗ್ಬಹುದೇ ಅಂತ ಕೇಳಿದೆ. ಆಗ್ಬಹುದು, ಆದರೆ ನಾನು ದಿಲ್ಲಿಗೆ ಹೋಗೋಕ್ಕಾಗಲ್ಲ ಅಂದು. ಬೇಡ, ಇಲ್ಲೇ ಕೊಲಂಬೋದಲ್ಲಿ ಒಂದು ಸ್ಟುಡಿಯೋ ವ್ಯವಸ್ಥೆ ಮಾಡ್ತೀವಿ ಎಂದೆ. ಆಗ್ಬಹುದು, ಅದು 1/2 ಗಂಟೆ ಸಂದರ್ಶನ ಸ್ವಾಮಿ, ನನಗೆ ಸ್ಪಷ್ಟ ನೆನಪಿದೆ ಅದು. 1/2 ಗಂಟೆ ನಾನೇ ತಾನೇ ಇಂಟರ್ವ್ಯೂ ಮಾಡಬೇಕಾದದ್ದು, ಅದಕ್ಕೆ ಕೆಲವು ಪ್ರಶ್ನೆಗಳನ್ನು ತಯಾರು ಮಾಡಿ ಅವ್ರು ಬೆಳಿಗ್ಗೆನೆ ಕೊಟ್ಟೆ, ಈ ಪ್ರಶ್ನೆ ಕೇಳ್ತೀನಿ ಸಾಯಂಕಾಲ ಅಂತ. ಆಗ್ಬೋದು ಆಗ್ಬೋದು, ಬಹಳ ಸಿಂಪಲ್ ಮನುಷ್ಯ, ಆಗ್ಬೋದು, ಏನು ಪ್ರಶ್ನೆ ಬೇಕಾದರೂ ಕೇಳಿ ಅಂದರು. ನಾನು ಸ್ವಲ್ಪ ಈ ಪರೀಕ್ಷೆ ಮಾಡೋ ಬುದ್ಧಿ ಇಟ್ಕೊಂಡವನು. ಅವ್ರು ಹೇಳಿದೆ, ಡಾಕ್ಟರ್ ಬೆಲ್, ಒಂದು ಪ್ರಶ್ನೆ ಮಾತ್ರ ನಾನು ಸ್ಟುಡಿಯೋದಲ್ಲೇ ಕೇಳ್ತೀನಿ, ಇದರಲ್ಲಿ ಬರೆದಿಲ್ಲ. ಹೌದಾ ಅಂದರು. ಅದು ಯಾಕೆಂದರೆ ನನಗೆ ಬುದ್ಧಿವಂತಿಕೆ ಉತ್ತರ ಬೇಡ, ನೇರವಾಗಿ ನಿಮ್ಮ ಹೃದಯದ ಉತ್ತರ ಬೇಕು. ನಾನು ಮೊದಲೇ ಪ್ರಶ್ನೆ ಕೇಳಿದ್ರೆ ಬುದ್ಧಿವಂತಿಕೆದು ವಿಚಾರ ಮಾಡಿ ಉತ್ತರ ಕೊಡ್ತೀರಿ, ಬುದ್ಧಿಯಿಂದ ಬೇಡ, ಹೃದಯದ ಉತ್ತರ ಬೇಕು ಅಂದ. ಆಗಲಿ, ಆಗ್ಬೋದು, ಏನು ತೊಂದರೆ ಇಲ್ಲ ಅಂದು. ಸಂದರ್ಶನ ನಡೀತಾ ಇತ್ತು, ಬಹಳ ಚೆಂದಾಯಿತು. ಇನ್ನು ಮುಗಿಯೋದಕ್ಕೊಂದು 2 ನಿಮಿಷ ಇರಬೇಕು, ಗಡಿಯಾರದಲ್ಲಿ ಕಾಣಿಸ್ತಾ ಇತ್ತು. ನಾನು ಕೇಳಿದೆ, ಒಂದು ಪ್ರಶ್ನೆ ನಿಮಗೆ ಕೇಳಬೇಕು ಡಾಕ್ಟರ್ ಬೆಲ್, ನಿಮ್ಮ ವಿಶ್ವವಿದ್ಯಾಲಯ ಪ್ರಪಂಚದಲ್ಲಿ ಇಷ್ಟೊಂದು ಎತ್ತರದಲ್ಲಿ ಇದೆಯಲ್ಲ, ಅದು 1 ವರ್ಷಗಳಿಂದ ಪ್ರತಿ ವರ್ಷ ಅದನ್ನು ಮಾಡ್ತಾರೆ.

ಯೂನಿವರ್ಸಿಟಿ ಯಾವ ಮಟ್ಟದಿದೆ ಅಂತ ನೋಡಿದಾಗ ಮೊದಲಿನ ನಾಲ್ಕು ವಿಲಕ್ಕದಲ್ಲಿ ನಿಮ್ದಿದ್ದೇ ಇರುತ್ತೆ. ಅಷ್ಟು ದೊಡ್ಡ ಯೂನಿವರ್ಸಿಟಿ, ಅಷ್ಟು ಪ್ರಸಿದ್ಧವಾದದ್ದು, ಇಷ್ಟು ಎತ್ತರ ಮಟ್ಟದಲ್ಲಿ ಹೇಗೆ ಉಳ್ಕೊಂತು ಅಷ್ಟು ವರ್ಷಗಳಿಂದ? ನಿಮ್ಮ ವಿಶ್ವವಿದ್ಯಾಲಯದ ಯಶಸ್ಸಿನ ಗುಟ್ಟೇನು ಅಂತ ಕೇಳಿದೆ. ನಾನು ಬೇರೆ ಯಾರನ್ನಾದರೂ ಈ ಪ್ರಶ್ನೆ ಕೇಳಿದ್ರೆ ಅರ್ಧ ತಾಸು ಉತ್ತರ ಹೊಡಿತಿದ್ರಪ್ಪ. ಆದ್ರೆ ಬೆಲ್ ಒಂದು ನಿಮಿಷ ಹಿಂಗೆ ನೋಡಿದ್ರು, ನನ್ನ ಕಣ್ಣು ಕೂಡ ಪಿಳ್ಕಿಸ್ಲಿಲ್ಲ, ಅನಾಯಾಸವಾಗಿ ಹೇಳಿಬಿಟ್ರು. ಆಸ್ ಐ ಅಂಡರ್ಸ್ಟ್ಯಾಂಡ್ ದ ಸಕ್ಸೆಸ್ ಆಫ್ ಮೈ ಯೂನಿವರ್ಸಿಟಿ ಈಸ್ ಬಿಕಾಸ್ ಆಫ್ ಪೀಪಲ್ಸ್ ಎಬಿಲಿಟಿ ಟು ವರ್ಕ್ ವಿದೌಟ್ ಸೂಪರ್ವಿಷನ್. ನನಗೆ ತಿಳಿದಂತೆ ನನ್ನ ವಿಶ್ವವಿದ್ಯಾಲಯದ ಯಶಸ್ಸನ್ನು ಗುಟ್ಟು ಅಂದರೆ ಮೇಲ್ವಿಚಾರಣೆ ಇಲ್ಲದೆ ಕೆಲಸ ಮಾಡುವಂಥ ಮನೋಭಾವ ಆದರು. ದಂಗಾಗಿ ಹೋದೆ ಸ್ವಾಮಿ ನಾನು. ಟು ವರ್ಕ್ ವಿದೌಟ್ ಸೂಪರ್ವಿಷನ್, ಮೇಲ್ವಿಚಾರಣೆ ಇಲ್ಲದೆ ಕೆಲಸ ಮಾಡುವಂಥದ್ದು ಅದ್ಭುತ ಅನಿಸ್ಬಿಡ್ತು ನನಗೆ. ಬರಬೇಕಾದ್ರೆ ದಾರಿಯಲ್ಲಿ ಕಾರಲ್ಲಿ ಹೇಳಿದೆ, ಡಾಕ್ಟರ್ ಬೆಲ್ ಯು ಗೇವ್ ಎ ಬ್ರಿಲಿಯಂಟ್ ಆನ್ಸರ್, ಅದ್ಭುತ ಉತ್ತರ ಕೊಟ್ರಿ ನೀವು. ಅವ್ರ ಉದ್ಮತ್ ಅದ್ಭುತ ಏನಿದೆ ಅದರೊಳಗೆ ಅಂದರು. ಯಾರನ್ನು ನೋಡ್ತೀರಿ ನೀವು? ಹೂಮ್ ಡು ಯು ವಾಚ್? ಅವ್ರು ಕೇಳಿದ್ದು, ಹೂಮ್ ಡು ಯು ವಾಚ್? ಯು ವಾಚ್ ಕ್ರಿಮಿನಲ್ಸ್ ಆ್ಯಂಡ್ ಪ್ರಿಸನರ್ಸ್. ಮೈ ಪೀಪಲ್ ಆರ್ ನಾಟ್ ಪ್ರಿಸನರ್ಸ್ ಆ್ಯಂಡ್ ಕ್ರಿಮಿನಲ್ಸ್. ಕಳ್ಳರನ್ನ ಅಪರಾಧಿಗಳನ್ನು ಮಾತ್ರ ನೋಡ್ತೀರಿ ಗಮನ ಇಟ್ಟು. ನಾನು ಜನ ಅಂತವ್ರು ಅಲ್ಲಲ್ಲ, ಒಳ್ಳೆ ಜನ, ತಾವು ಮಾಡೋ ಕೆಲಸ ಮಾಡೇ ಮಾಡ್ತಾರೆ ಅಂತ ಅವ್ರು ಹೇಳಲಿಲ್ಲ. ನಾನು ನನಗೊಂಚೂರು ಭಯ ಆಯಿತು. ನಮ್ಮಲ್ಲಿ ಗಮನಿಸಿ ಸ್ನೇಹಿತರೆ, ನಮ್ಮಲ್ಲಿ ಹೆಂಗಿದೆ ವ್ಯವಸ್ಥೆ ಅಂದರೆ ಮೇಲ್ವಿಚಾರಣೆಯಿಂದ ಯಾವ ಕೆಲಸನೂ ಆಗೋದಿಲ್ಲ. ಕಲ್ಪನೆ ಮಾಡಿಕೊಡಿ, ರಸ್ತೆಯಲ್ಲಿ ಪೊಲೀಸ್ ಇಲ್ಲ ಅಂದರೆ ಯಾರೂ ನಿಯಮ ಪಾಲಿಸಲ್ಲ, ನುಗ್ಗೆ ಬಿಡ್ತಾರೆ, ಎಲ್ಲರೂ ನುಗ್ತಾರೆ, ಎಲ್ಲರೂ ಪೋಸ್ಟ್ ಗ್ರಾಜ್ಯುಯೇಟ್ಸೆ. ಆಫೀಸಲ್ಲಿ ಸಾಹೇಬ್ರು ಇಲ್ಲ ಅಂದರೆ ಎಲ್ಲರೂ ಮನೆಗೆ ಹೋಗ್ಬಿಡ್ತಾರೆ ಬೇಗ. ಅಂದರೆ ಇನ್ನೊಬ್ಬರು ನಮ್ಮನ್ನು ಸದಾಕಾಲ ಗಮನಿಸಿ ಕಾಯ್ತಿದ್ರೆ ಮಾಡುವಂಥ ಕೆಲಸ ಮಾಡುವಂಥ ಮನಸ್ಸು ಯಾಕಪ್ಪ ಬಂತು ನಮಗೆ? ಇನ್ನೊಬ್ಬರು ನನ್ನ ಕಾಯ್ತಾರೆ ಅಂದ್ರೆ ನಾನು ಕೈದಿ ಆದಂಗೆ ಆಯ್ತಲ್ಲ. ನಾನು ಯಜಮಾನ ಆಗೋದು ಯಾವಾಗ? ನನ್ನ ಕೆಲಸವನ್ನು ನಾನೇ ಪ್ರೀತಿಯಿಂದ ಮಾಡೋದು ಯಾವಾಗ? ನನ್ನ ಕೆಲಸಕ್ಕೆ ನಾನೇ ಮೇಲ್ವಿಚಾರಕ್ಕೆ ಆದರೆ ಒಳ್ಳೇದಲ್ವಾ? ಇನ್ನೊಬ್ಬರು ಯಾಕೆ ಮಾಡಿಲ್ಲ ಅಂತ ಕೇಳೋದಕ್ಕಿಂತ ಐ ಡೂ ಇಟ್ ಬಿಕಾಸ್ ಐ ಲವ್ ಟು ಡೂ ಇಟ್. ನಾನು ಯಾಕೆ ಮಾಡ್ತೇನೆ? ಪ್ರೀತಿಯಿಂದ ಮಾಡ್ತೀನಿ ಅಂತ ಹೇಳುವಂಗೆ ಆಗಬೇಕಲ್ವಾ? ಹಂಗಾದಾಗ ನನ್ನ ದೇಶ ಕೂಡ ಡಾಕ್ಟರ್ ಬೆಲ್ ಹೇಳಿದ ಹಾಗೆ ಪ್ರಪಂಚದ ಸರ್ವಶ್ರೇಷ್ಠ ದೇಶ ಆಗ್ತದೆ. ಆಗೋದಕ್ಕೆ ಒಂದೇ ಕೆಲಸ, ಇನ್ನೊಬ್ಬರಿಗೋಸ್ಕರ ನಾನು ಕೆಲಸ ಮಾಡ್ತಾ ಇಲ್ಲ, ನನ್ನ ಮನಸ್ಸಿಗೋಸ್ಕರ, ನನ್ನ ತೃಪ್ತಿಗೋಸ್ಕರ, ನನ್ನ ದೇಶಕ್ಕೋಸ್ಕರ ನಾನು ಮಾಡ್ತೀನಿ ಅಂದರೆ ನನ್ನ ಜಗತ್ತು, ನನ್ನ ದೇಶ ತುಂಬ ಸುಂದರ ಆಗ್ತದೆ ಅಂತ ನನ್ನ ನಂಬಿಕೆ.

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸಿದ ಕರುಣಾಳು ಬಾವಿಳಕೆ ಕಾರ್ಯಕ್ರಮವನ್ನ ಕೇಳಿದ್ರಿ. ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಚೆನ್ನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-0317311 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739031711.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ.
1: ಇದೇ ರಾಮನಾಮ ಪರ

0: ಜಯರಾಮ್.
1: ಕೇಳುಗರೆ, ಇದುವರೆಗೂ ಸರಗೂರಿನ ಶ್ರೀಮತಿ ಶೋಭಾರವರು ಆಡಿರುವ ಹಾಡುಗಳನ್ನು ಆಲಿಸಿದಿರಿ.
2: ಎಲ್ಲರಿಗೂ ನಮಸ್ಕಾರ.
1: ನಾವು ಇಂದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
2: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
2: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
2: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
2: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
2: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
2: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
2: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
2: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211.
2: ಧನ್ಯವಾದಗಳು.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥ

0: ಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನ ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಜೈವಿಕ ಗೊಬ್ಬರ ಮತ್ತು ಜೈವಿಕ ಕೀಟನಾಶಕಗಳ ಮಹತ್ವ ಕುರಿತು ಮಂಡ್ಯ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆಶಾ ಎನ್ಎನ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಎಲ್ರಿಗೂ ನಮಸ್ಕಾರ. ಇಂದಿನ ಏನು ನಾವು ಕೊಡ್ತಿರುವಂತಹ ಮಾಹಿತಿ ಅಂದ್ರೆ ಜೈವಿಕ ಗೊಬ್ಬರಗಳು ಮತ್ತು ಜೈವಿಕ ಕೀಟನಾಶಕಗಳು. ಎಲ್ರಿಗೂ ಈ ಇತ್ತೀಚೆಗೆ ಎಲ್ಲರಿಗೂ ಒಂದು ಇದ್ರ ಬಗ್ಗೆ ತಿಳುವಳಿಕೆನು ಬಂದಿದೆ. ತುಂಬಾ ಜನಕ್ಕೆ ಈಗ ಜೈವಿಕ ಗೊಬ್ಬರಗಳಂದ್ರೆ ಏನು, ಜೈವಿಕ ಗೊಬ್ಬರಗಳನ್ನ ಯಾಕೆ ನಾವು ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಎಲ್ಲಾ ರೈತ ಬಾಂಧವರಿಗೂ ಗೊತ್ತಾಗಿದೆ. ಯಾಕಂದ್ರೆ ಪ್ರತಿನಿತ್ಯ ನಾನು ರೈತರ ಜೊತೆ ಒಂದು ಬಾಂಧವ್ಯನ ಇರೋದ್ರಿಂದ ಮತ್ತೆ ಅವ್ರ ಜೊತೆ ನನಗೆ ಒಂದು ಏನು ಜೈವಿಕ ಗೊಬ್ಬರಗಳ ಮಾರಾಟದ ಮೂಲಕ ತುಂಬಾ ಜನ ರೈತರನ್ನ ಕಾಂಟ್ಯಾಕ್ಟ್ ಅಲ್ಲಿ ಇರೋದ್ರಿಂದ ನನಗೆ ಗೊತ್ತಾಗಿದೆ. ಇತ್ತೀಚೆಗೆ ಎಲ್ಲರಿಗೂ ಒಂದು ಅವೇರ್ನೆಸ್ ಅಂತೂ ಕ್ರಿಯೇಟ್ ಆಗಿದೆ. ಏನು ಈ ಜೈವಿಕ ಗೊಬ್ಬರ ಅಂದ್ರೆ ಏನು? ಅದರಲ್ಲಿ ಹೆಸರಲ್ಲೇ ಹೇಳಿರುವಂಗೆ ಜೈವಿಕ ಅಂದ್ರೆ ಜೀವ ಇರುವಂತಹ ಸೂಕ್ಷ್ಮಾಣು ಜೀವಿಗಳನ್ನ ಉಪಯೋಗಿಸ್ಕೊಂಡು ಗೊಬ್ಬರ. ಜೈವಿಕ ಗೊಬ್ಬರಗಳಿಗೆ ಹೋಗಕ್ಕಿಂತ ಮೊದಲು ನನ್ಗೆ ಮುಖ್ಯವಾಗಿ ಏನ್ ಮಾಡ್ಬೇಕಂತಂದ್ರೆ ಜೈವಿಕ ಗೊಬ್ಬರಗಳು ಏನು ಅಂತ ಫಸ್ಟ್ ಹೇಳೋಣ. ಜೈವಿಕ ಅಂದ್ರೆ ಅದರ ಹೆಸರಿಗೆ ತಕ್ಕಂತೆ ಅದು ಗೊಬ್ಬರ ಆಗಿರ್ಬೋದು, ಕೀಟನಾಶಕಗಳಾಗಿರ್ಬೋದು. ಏನು ಇದರಲ್ಲಿ ಇರುವಂತಹ ಒಂದು ಮುಖ್ಯವಾದ ವ್ಯತ್ಯಾಸ ಅಂದ್ರೆ, ಗೊಬ್ಬರಗಳಂದ್ರೆ ಸಾಮಾನ್ಯವಾಗಿ ಎಲ್ಲಾ ರೀತಿಯ ಗೊಬ್ಬರಗಳನ್ನ ನೋಡಿದಿರಾ, ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ಸಾವಯವ ಗೊಬ್ಬರಗಳಾಗಿರ್ಬೋದು, ಎರೆಹುಳು ಗೊಬ್ಬರ ಮತ್ತೆ ಏನು ಹಸಿರೆಲೆ ಗೊಬ್ಬರ, ಈ ರೀತಿ ಗೊಬ್ಬರಗಳ ಬಗ್ಗೆ ಸಾಕಷ್ಟು ನೀವು ತಿಳ್ಕೊಂಡಿದ್ದೀರಾ. ಹಾಗಾಗಿ ಗೊಬ್ಬರ ಅಂತ ಹೇಳುವಂತ ಒಂದು ವಿಷಯ ಅಂತಂದ್ರೆ ಗೊಬ್ಬರನ ಪೋಷಕಾಂಶಗಳನ್ನ ಕೊಡೋದಕ್ಕೆ, ಏನು ನಮ್ಮ ಒಂದು ಗಿಡಗಳ ಬೆಳವಣಿಗೆಗೆ ಮತ್ತೆ ಅದು ಒಂದು ಇಳುವರಿ ಕೊಡೋದಕ್ಕೆ ಬೇಕಾಗಿರುವಂತಹ ಒಂದು ಊಟ ಅಂತಾನೆ ಹೇಳ್ಬೋದು. ಈ ರೀತಿ ಕೊಡೋದನ್ನ ನಾವು ಗೊಬ್ಬರಗಳು ಅಂತ ಕರಿತೀವಿ. ಈ ಗೊಬ್ಬರಗಳನ್ನ ಕೊಡೋ ರೀತಿ ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ವಿಧದಲ್ಲಿ, ಬೇರೆ ಬೇರೆ ಒಂದು ಸಮಯದಲ್ಲಿ ನಾವು ನೀಡ್ತಾ ಹೋಗ್ತೀವಿ. ಏನು ಈ ಗೊಬ್ಬರಗಳಲ್ಲಿ ರಾಸಾಯನಿಕ ಗೊಬ್ಬರಗಳ ಬಗ್ಗೆ ನೀವೆಲ್ಲ ಕೇಳಿದಿರಾ, ಸಾರಜನಕಯುಕ್ತ ರಾಸಾಯನಿಕ ಗೊಬ್ಬರ ಆಗಿರ್ಬೋದು, ಪೊಟ್ಯಾಶು, ರಂಜಕಯುಕ್ತ ರಸಗೊಬ್ಬರಗಳು. ಈ ರಸಗೊಬ್ಬರಗಳನ್ನ ನಾವು ಏನು ಎಷ್ಟು ಗಿಡಗಳಿಗೆ ಬೇಕು, ಯಾವ ಬೆಳೆಗೆ ನಾವು ಉಪಯೋಗಿಸ್ತಿದೀವಿ ಅನ್ನೋ ಆಧಾರದ ಮೇಲೆ ನಾವು ಈ ಒಂದು ಜೈವಿಕ ಗೊಬ್ಬರಗಳನ್ನ ನಾವು ಗಿಡಗಳಿಗೆ ನೀಡ್ತಾ ಬಂದಿದ್ವಿ. ಯಾವುದಕ್ಕೆ ಎಷ್ಟು ಜೈವಿಕ ಗೊಬ್ಬರಗಳು ಬೇಕು ಅದಕ್ಕಿಂತ ಯಥೇಚ್ಛವಾಗಿ ನಾವು ಈ ಗೊಬ್ಬರಗಳನ್ನ ಉಪಯೋಗಿಸಿದಾಗ ಮಾತ್ರ ಅದರಿಂದ ತೊಂದರೆ ಆಗುತ್ತೆ. ಏನು ಆಗ್ಲೇ ಹೇಳ್ದಂಗೆ ಗೊಬ್ಬರಗಳನ್ನ ನಾವು ಪೋಷಕಾಂಶಕ್ಕಾಗಿ ಬಳಸ್ತೇವೆ. ಪೋಷಕಾಂಶ ಕೂಡ ಜಾಸ್ತಿ ಆದ್ರೂ ಕೂಡ ಅದರಿಂದ ತೊಂದರೆ ಆಗುತ್ತೆ. ನಾವು ಕೇಳ್ಪಟ್ಟಂಗೆ ಅತಿಯಾದ್ರೆ ಅಮೃತವು ವಿಷ ಅನ್ನುವ ಹಾಗೆ ಈ ಜೈವಿಕ ಗೊಬ್ಬರಗಳನ್ನ ಯಥೇಚ್ಛವಾಗಿ ಉಪಯೋಗಿಸೋದ್ರಿಂದ ಕೂಡ ಗಿಡಗಳ ಬೆಳವಣಿಗೆ ಕೂಡ ಕುಂಠಿತ ಆಗುತ್ತೆ. ಇಲ್ಲಾಂದ್ರೆ ಹೆಚ್ಚಿನ ಒಂದು ಬೆಳವಣಿಗೆ ಆಗಿ ಅದು ಏನು ನಾವು ವೆಜಿಟೇಟಿವ್ ಗ್ರೋತ್ ಅಥವಾ ಒಂದು ಶಾರೀರಿಕ ಬೆಳವಣಿಗೆ ಮತ್ತು ಒಂದು ರಿಪ್ರೊಡಕ್ಟಿವ್ ಸ್ಟೇಜ್ ಅಂತ ಕೊಡುವಂತದ್ದು ಒಂದು ಫಲ ಕೊಡುವಂತಹ ಒಂದು ಬೆಳವಣಿಗೆ ಕುಂಠಿತ ಆಗ ಪ್ರಮೇಯಗಳು ಜಾಸ್ತಿ ಇರುತ್ತವೆ. ಅದೇ ರೀತಿ ಜೈವಿಕ ಕೀಟನಾಶಕಗಳಂದ್ರೆ ಏನು? ಕೀಟನಾಶಕಗಳು ಅಂದ್ರೆ ಔಷಧಿಗಳು ಅಂತ. ಇಲ್ಲಿ ಒಂದು ಕಡೆ ನಾವು ಪೋಷಕಾಂಶಗಳ ಬಗ್ಗೆ ಮಾತಾಡಿದ್ರೆ ಇನ್ನೊಂದು ಒಂದು ಔಷಧಿಗಳ ಬಗ್ಗೆ ಮಾತಾಡ್ತೀವಿ. ಯಾವ ರೀತಿ ಔಷಧಿಗಳು? ಜೈವಿಕ ಒಂದು ಅಂದ್ರೆ ಜೀವ ಇರುವಂತಹ ಒಂದು ಸೂಕ್ಷ್ಮಾಣು ಜೀವಿಗಳನ್ನ ಉಪಯೋಗಿಸ್ಕೊಂಡು ಮಾಡಿರುವಂತದ್ದು ಈ ಜೈವಿಕ ಕೀಟನಾಶಕಗಳು. ಹಾಗೆ ಜೈವಿಕ ಒಂದು ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳನ್ನ ಉಪಯೋಗಿಸ್ಕೊಂಡು ನಾವು ತಯಾರಿಸಿದಂತ ಗೊಬ್ಬರಗಳನ್ನ ಜೈವಿಕ ಗೊಬ್ಬರಗಳು ಅಂತ ಕರಿತೀವಿ. ಯಾಕೆ ಈ ಜೈವಿಕ ಗೊಬ್ಬರಗಳು ಅಥವಾ ಜೈವಿಕ ಕೀಟನಾಶಕಗಳು ನಮ್ಗೆ ಬೇಕಾಗಿದ್ದಾವೆ? ಈ ಜೈವಿಕ ಗೊಬ್ಬರಗಳಂದ್ರೆ ಉಪಯುಕ್ತ ಸೂಕ್ಷ್ಮಾಣುಗಳನ್ನ ಜೀವಿಗಳನ್ನ ಮಾತ್ರ ಉಪಯೋಗಿಸುವಂತದ್ದು. ಯಾಕಂದ್ರೆ ಈಗಾಗ್ಲೇ ರೋಗಕಾರಕ ಸೂಕ್ಷ್ಮಾಣು ಜೀವಿಗಳನ್ನ ನೋಡಿದೀವಿ. ಅದು ಮಾನವರಿಗಲ್ದೆ ಗಿಡಗಳಿಗಾಗ್ಲಿ, ಸಸ್ಯ ಜೀವಿಗಳಿಗಾಗ್ಲಿ, ಪ್ರಾಣಿಗಳಿಗಾಗ್ಲಿ ಸಾಕಷ್ಟು ರೋಗಗಳನ್ನ

ಮಾಡುವಂತಹ ಸೂಕ್ಷ್ಮಾಣು ಜೀವಿಗಳು ನಮ್ಮ ಸುತ್ತಮುತ್ತನೇ ಇದ್ದಾವೆ. ಕೋವಿಡ್ ಬಂದ್ಮೇಲೆ ಎಲ್ಲರಿಗೂ ಈ ವೈರಸ್ ಅನ್ನೋದು ಒಂದು ಸೂಕ್ಷ್ಮಾಣು ಜೀವಿ, ಅದರ ಪಕ್ಕ ನಮಗೆ ಏನೇನು ಪ್ರಾಬ್ಲಮ್ ಆಗಿದೆ ಅನ್ನೋದು ಇತ್ತೀಚೆಗೆ ನಮಗೆಲ್ಲವೂ ಆ ವಿಷಯ ತಿಳಿದುಪಟ್ಟಿದೆ. ಹಾಗಾಗಿ ಈ ಸೂಕ್ಷ್ಮಾಣು ಜೀವಿಗಳನ್ನ ಮುಖ್ಯವಾಗಿ ನಾವು ಏನಕ್ಕೆ ಅಂತ ಇದನ್ನ ಮಾಡ್ತಾ ಇದೀವಿ, ಈ ಜೈವಿಕ ಗೊಬ್ಬರಗಳನ್ನ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳನ್ನ ಮಾತ್ರ ಉಪಯೋಗಿಸ್ಕೊಂಡು ನಾವು ಈ ಒಂದು ಜೈವಿಕ ಗೊಬ್ಬರಗಳನ್ನ ನಾವು ತಯಾರು ಮಾಡ್ತಾ ಇದೀವಿ. ಈ ತಯಾರು ಮಾಡ್ಬೇಕಾದ್ರೆ ಈ ಯಾವ ರೀತಿಯಲ್ಲಿ ನಾವು ಮಾಡ್ತೇವೆ, ಯಾವ ಒಂದು ಉದ್ದೇಶಕ್ಕಾಗಿ ಮಾಡ್ತೇವೆ ಅಂತಂದ್ರೆ, ಮೊದಲನೇದಾಗಿ ಸಾರಜನಕವನ್ನ ಸ್ಥಿರೀಕರಣ ಮಾಡುವಂತಹ ಸೂಕ್ಷ್ಮಾಣು ಜೀವಿಗಳು. ಸಾರಜನಕನ ಸ್ಥಿರೀಕರಣ ಮಾಡೋದಂದ್ರೆ ಏನು? ಸಾರಜನಕ ಅಂದ್ರೆ ಒಂದು ರೀತಿಯ ಒಂದು ಜೈವಿಕ ಗೊಬ್ಬರ. ಸಾರಜನಕ ಅನ್ನೋದು ಒಂದು ಪೋಷಕಾಂಶ. ಆ ಪೋಷಕಾಂಶಗಳನ್ನ ನಾವು ರಾಸಾಯನಿಕಗಳ ಮೂಲಕ, ಅಂದ್ರೆ ಯೂರಿಯಾ ಮೂಲಕನೂ ಕೂಡ ನಾವು ಗಿಡಗಳಿಗೆ ಕೊಡ್ತೇವೆ. ಅದು ಬಿಟ್ರೆ ನಾವು ಡಿ ಎ ಪಿ ಆಗಿರ್ಬೋದು, ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಆಗಿರ್ಬೋದು, ರಸಗೊಬ್ಬರಗಳ ಮೂಲಕ ಕೊಟ್ಟಾಗ ಕೂಡ ಅದರಲ್ಲಿ ಕೂಡ ಒಂದು ಸಾರಜನಕದ ಒಂದು ಅಂಶ ಇರುತ್ತೆ, ಅಥವಾ ಸಾರಜನಕದ ಒಂದು ಗೊಬ್ಬರ ಕೂಡ ಅದರಲ್ಲಿ ವಿಲೀನವಾಗಿರುತ್ತೆ. ಈ ಒಂದು ಸಾರಜನಕನ ಗೊಬ್ಬರಗಳಲ್ಲಿ ಅಲ್ಲದೆ ಇನ್ನು ಯಾವ್ದ್ರ ಮೂಲಕ ನಾವು ಕೊಡಬಹುದು ಅನ್ನುವಾಗ ಜೈವಿಕ ಗೊಬ್ಬರಗಳು ಏನ್ ಮಾಡ್ತವೆ, ಈ ಸೂಕ್ಷ್ಮಾಣು ಜೀವಿಗಳು ಜೈವಿಕ ಗೊಬ್ಬರಗಳಲ್ಲಿ ಅಂತಂದ್ರೆ, ಏನೋ ಒಂದು ಆ ಜೈವಿಕ ಗೊಬ್ಬರಗಳಲ್ಲಿರುವಂತಹ ಸಾರಜನಕವನ್ನ ಸ್ಥಿರೀಕರಣ ಮಾಡುವಂತಹ ಸೂಕ್ಷ್ಮಾಣು ಜೀವಿಗಳು ಏನು, ವಾತಾವರಣದಲ್ಲಿ ಒಂದು 78% ಒಂದು ಸಾರಜನಕದ ಒಂದು ಏರಳವಾದ ಒಂದು ನಮಗೆ ಒಂದು ಬ್ಯಾಂಕ್ ಇದ್ದಂಗೆ ಇದೆ ಎಲ್ಲಿ, ನಮ್ಮ ವಾತಾವರಣದಲ್ಲಿ. ಆ ವಾತಾವರಣದಲ್ಲಿ ಇರುವಂತಹ ಸಾರಜನಕವನ್ನ ಗಿಡಗಳ ಬೇರುಗಳಿಗೆ ಅಥವಾ ಮಣ್ಣಿಗೆ ಇದು ಸ್ಥಿರೀಕರಣ ಮಾಡಿ ಒದಗಿಸುತ್ತೆ, ಗಿಡಗಳ ಬೆಳವಣಿಗೆಗಾಗಿ ಒದಗಿಸುತ್ತೆ, ಅಥವಾ ಭೂಮಿಯಲ್ಲಿ ಇರುವಂತಹ ಇತರ ಸೂಕ್ಷ್ಮಾಣು ಜೀವಿಗಳಿಗೂ ಅವಶ್ಯಕತೆಯನ್ನ ಪೂರೈಸಕ್ಕೆ ಇದು ಸಹಾಯ ಮಾಡ್ತವೆ. ಆ ಕೆಲಸಗಳನ್ನ ನಾವಾಗ್ಲಿ ನೀವಾಗ್ಲಿ ಯಾವುದೇ ವಿಜ್ಞಾನಿಗಳಾಗ್ಲಿ ಮಾಡಕ್ಕಾಗಲ್ಲ, ಆದ್ರೆ ಕಣ್ಣಿಗೆ ಕಾಣಿಸತಃ ಈ ಸೂಕ್ಷ್ಮಾಣು ಜೀವಿಗಳು, ಅದರಲ್ಲೂ ಒಂದೇ ಏಕಕೋಶ ಜೀವಿಗಳಂತ ಏನ್ ಕರಿತೀವಿ, ಆ ಏಕಕೋಶ ಜೀವಿಗಳು ಈ ಒಂದು ಸಾರಜನಕವನ್ನ ಭೂಮಿಯಲ್ಲಿ ಮತ್ತು ಗಿಡಗಳ ಬೇರುಗಳಲ್ಲಿ ಸ್ಥಿರೀಕರಣ ಮಾಡುವಂತಹ ಕೆಲಸಗಳನ್ನ ಮಾಡುತ್ತೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಮುಖ್ಯವಾಗಿ ನಾವು ಯಾವ್ದು ರಸಗೊಬ್ಬರಗಳ ಮೇಲೆ ನಾವು ಅವಲಂಬಿತವಾಗಿದ್ದೀವೋ ಅದನ್ನ ನಾವು ಕಡಿಮೆಗೊಳಿಸಬಹುದು. ರಸಗೊಬ್ಬರಗಳ ಒಂದು 20-25% ಭಾಗದಷ್ಟು ರಸಗೊಬ್ಬರಗಳನ್ನ ಕಡಿಮೆ ಮಾಡಿ ಈ ಒಂದು ಜೈವಿಕ ಗೊಬ್ಬರಗಳನ್ನ ಹಾಕೋದ್ರಿಂದ ನಾವು ಏನು ಸಾರ್ವಜನಿಕಯುಕ್ತ ರಸಗೊಬ್ಬರಗಳ ಮೇಲೆ ಅವಲಂಬಿತರಾಗಿದ್ದೇವೋ ಅದನ್ನ ನಾವು ಇಲ್ಲಿ ಕಡಿಮೆ ಮಾಡಬಹುದಾಗಿದೆ. ಹಾಗಾಗಿ ಇದು ಏನ್ ಮಾಡುತ್ತೆ, ವಾಯುಮಂಡಲದಲ್ಲಿ ಏನಿದೆ ಸಾರ್ವಜನಿಕನ ಹೀರ್ಕೊಂಡು ಕೊಡುತ್ತೆ. ನೆಕ್ಸ್ಟ್ ಏನ್ ಮಾಡುತ್ತೆ ಅದು ಅಂತಂದ್ರೆ, ಅದರಲ್ಲೇ ಒಂದು ಪಿ, ನೆಕ್ಸ್ಟ್ ರಂಜಕ. ಈಗ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು ಏನಂದ್ರೆ, ಸಸ್ಯಗಳಿಗೆ ಪೋಷಕಾಂಶಗಳು ಬೇಕು. ಪೋಷಕಾಂಶಗಳಲ್ಲಿ 3 ವಿಧಗಳಿದ್ದಾವೆ, ಒಂದು ಪ್ರಧಾನ ಪೋಷಕಾಂಶಗಳು, ಮತ್ತೆ ಮಧ್ಯಮ ಪೋಷಕಾಂಶಗಳು, ಮತ್ತು ಲಘು ಪೋಷಕಾಂಶಗಳು. ಈ ಪ್ರಧಾನ ಪೋಷಕಾಂಶಗಳಂದ್ರೆ ಹೆಸರಿಗೆ ತಕ್ಕಂತೆ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಅವಕ್ಕೆ ಬೇಕಾಗಿದೆ. ಮಧ್ಯಮ ಪೋಷಕಾಂಶಗಳೆಂದ್ರೆ ಪ್ರಧಾನಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಸ್ಯಗಳ ಒಂದು ಬೆಳವಣಿಗೆಗೆ ಉಪಯುಕ್ತವಾಗಿರ್ತವೆ. ಲಘು ಪೋಷಕಾಂಶಗಳಂದ್ರೆ ಅದರ ಹೆಸರಿಗೆ ತಕ್ಕಂತೆ ಅತಿ ಕಡಿಮೆ ಪ್ರಮಾಣದಲ್ಲಿ, ಅಂದ್ರೆ ಈಗ ನಾನು ಒಂದು ಊಟ ಒಂದು ತಟ್ಟೆಯಲ್ಲಿ ಅಥವಾ ಒಂದು ಬಾಳೆಹಣ್ಣಲ್ಲಿ ನಾವು ಊಟ ಹಾಕೊಂಡಾಗ ಎಷ್ಟು ಪ್ರಮಾಣದಲ್ಲಿ ಅನ್ನ ಹಾಕೋತೀವಿ, ಸಾಂಬಾರ್ ಹಾಕೋತೀವಿ, ಮುದ್ದೆ ಇಟ್ಕೋತೀವೋ ಅಷ್ಟೇ ಪ್ರಮಾಣದಲ್ಲಿ ನಾವು ಪಲ್ಯ ಮತ್ತೆ ಹಪ್ಪಳಗಳನ್ನ ತಗೊಳ್ಳಲ್ಲ. ಸೊ ಈಗ ನಾವು ಮುಖ್ಯವಾಗಿ ಏನು ಈ ಅನ್ನ ಸಾಂಬಾರು ಮುದ್ದೆ ಅಥವಾ ಚಪಾತಿನ ನಾವು ಪ್ರಧಾನ ಪೋಷಕಾಂಶಗಳು ಅಂತ ಹೇಳಿದ್ರೆ, ಅದರ ನಂತರ ಬರುವಂತಹ ಪಲ್ಯ ಆಗಿರ್ಬೋದು, ಹಪ್ಪಳ ಆಗಿರ್ಬೋದು, ಇಂಥವನ್ನ ನಾವು ಮಧ್ಯಮ ಪೋಷಕಾಂಶಗಳಂತ ಕರಿತೀವಿ. ಹಾಗೆ ಎಲೆಯ ತುದಿಯಲ್ಲಿ ಹಾಕುವಂತಹ ಉಪ್ಪು ಉಪ್ಪಿನಕಾಯಿಗಳನ್ನ ಲಘು ಪೋಷಕಾಂಶಗಳು ಅಂತ ನಾವು ಇದನ್ನ ಅರ್ಥೈಸ್ಕೋಬಹುದಾಗುತ್ತೆ. ಏನು ಹೀಗೆ ತಗೊಂಡಾಗ, ಹಂಗಿದ್ರೆ ಪ್ರಧಾನ ಪೋಷಕಾಂಶಗಳಂದ್ರೆ ಏನು? ನೈಟ್ರೋಜನ್, ನೈಟ್ರೋಜನ್ ಅಂದ್ರೆ ಸಾರಜನಕ, ರಂಜಕ, ಪೊಟ್ಯಾಶ್, ಅದರ ಜೊತೆ ಏನು ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ಆಮ್ಲಜನಕಗಳಿದ್ದಾವೆ. ಇವುಗಳನ್ನ ನಾವು ಪ್ರಧಾನವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು. ಯಾಕೆ ಇವು ಹೆಚ್ಚಿನ ಪ್ರಮಾಣದಲ್ಲಿ ಬೇಕು ಅದನ್ನ ನಾವು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಂದ್ರೆ, ಪ್ರತಿಯೊಂದು ಜೀವಿಯು ಕೂಡ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಆ ಜೀವಕೋಶಗಳ ಒಂದು ಉತ್ಪಾದನೆ, ಜೀವಕೋಶಗಳ ಒಂದು ವಿಭಜನೆಗೆ ಬೇಕಾಗಿರುವಂತಹ ಪೋಷಕಾಂಶಗಳು ಅತಿ ಯಥೇಚ್ಛವಾಗಿ ಬೇಕಾಗಿರ್ತವೆ. ನಂತರದ ಪೋಷಕಾಂಶಗಳು ಅಥವಾ ಮಧ್ಯಮ ಪೋಷಕಾಂಶಗಳಂದ್ರೆ ನಾವು ಕ್ಯಾಲ್ಸಿಯಮು, ಮೆಗ್ನೀಷಿಯಮು, ಏನು ಸೋಡಿಯಮು, ಇವನ್ನೆಲ್ಲ ನಾವು ಮಧ್ಯಮ ಪೋಷಕಾಂಶಗಳಂತೀವಿ. ಹಾಗಿದ್ರೆ ಲಘು ಪೋಷಕಾಂಶಗಳಂದ್ರೆ ಜಿಂಕ್, ಐರನ್, ಮ್ಯಾಂಗನೀಸ್, ಕಾಪರ್, ಬೋರಾನ್ ಅಂತ ಏನ್ ಕರಿತೀವಿ, ಈ ಮೈಕ್ರೋನ್ಯೂಟ್ರಿಯಂಟ್ ಮಿಕ್ಸ್ಚರ್ ಅಂತ ಅವುಗಳನ್ನ ನಾವು ಲಘು ಪೋಷಕಾಂಶಗಳು ಅಂತ ಕರಿತೀವಿ. ಈ ಒಂದು ಪೋಷಕಾಂಶಗಳ ಒಂದು ವಿಧಗಳನ್ನ ನಾವು ಅರ್ಥ ಮಾಡ್ಕೊಂಡ್ಮೇಲೆ ಈಗ ನಾವು ಸಾರಜನಕದ ಬಗ್ಗೆ ಮಾತಾಡ್ತಿದ್ವಿ. ಜೈವಿಕ ಗೊಬ್ಬರಗಳಲ್ಲಿ ಸಾಕಷ್ಟು ವಿಧಗಳಿದ್ದಾವೆ. ಜೈವಿಕ ಗೊಬ್ಬರಗಳನ್ನ ನಾವು ಉಪಯೋಗಿಸೋದು ಒಂದು ಸಾರಜನಕನ ಸ್ಥಿರೀಕರಣ ಮಾಡೋದಕ್ಕೆ, ರಂಜಕವನ್ನ ಕರಗಿಸಿ ಕೊಡೋದಕ್ಕೆ, ಮತ್ತೆ ಒಂದು ಪೊಟ್ಯಾಶ್ನ ಅದು ಏನು ಸಾಲ್ಯುಬಿಲೈಸ್ ಮಾಡಿ ಕರಗಿಸಿ ಕೊಡೋದಕ್ಕೆ, ಮತ್ತೆ ಗಿಡಗಳಿಗೆ ಬೇಕಾಗಿರುವಂತಹ ಸಸ್ಯ ಪ್ರಚೋದಕಗಳನ್ನ ಉತ್ಪಾದನೆ ಮಾಡೋದಕ್ಕೆ, ಮತ್ತು ಯಾವುದೇ ಕೀಟ ರೋಗಗಳ ಬಾಧೆಯಿಂದ ಗಿಡಗಳಿಗೆ ಒಂದು ಸಂರಕ್ಷಣೆಯನ್ನ ಕೊಡ್ಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸ್ತೀವಿ.
ಹಾಗಾಗಿ ಜೈವಿಕ ಗೊಬ್ಬರಗಳನ್ನ ನೀವು ನೋಡ್ತಿರೋ ಹಾಗೆ ಜೈವಿಕ ಗೊಬ್ಬರಗಳನ್ನ ನಾವು ಭೂಮಿಗೆ ಹಾಕೋದ್ರಿಂದ

ಏನೆಲ್ಲ ಉಪಯೋಗಗಳಾಗಿದ್ದಾವೆ ಅಂದ್ರೆ, ಒಂದು ಜೈವಿಕ ಗೊಬ್ಬರಗಳನ್ನ ಹಾಕೋದ್ರಿಂದ ಎಲ್ಲಾ ರೀತಿಯ ಮಲ್ಟಿ ವೈಟಮಿನ್ ಟ್ಯಾಬ್ಲೆಟ್ಸ್ ಗಳನ್ನ ನೀವು ತಗೊಂಡಾಗ ಏನಾಗುತ್ತೆ, ಎಲ್ಲಾ ರೀತಿಯ ಕೆಲಸಗಳನ್ನ ಮಾಡ್ತವೆ. ಆ ರೀತಿ ಜೈವಿಕ ಗೊಬ್ಬರಗಳು ಕೆಲಸಗಳನ್ನ ಮಾಡ್ತವೆ. ಉದಾಹರಣೆಗೆ ಸಾರಜನಕವನ್ನ ನೀವು ತಗೊಂಡಾಗ ಅಥವಾ ಯೂರಿಯಾವನ್ನ ನೀವು ಭೂಮಿಗೆ ಸೇರಿಸಿದ್ರೆ ಸಾರಜನಕದ ಅಂಶ ಮಾತ್ರ ಸಿಗುತ್ತೆ. ನಾವು ಯೂರಿಯಾ ಹಾಕೋದೇನಕ್ಕೆ, ಸಾರಜನಕನ ಒದಗಿಸೋದಕ್ಕೆ, ಸಾರಜನಕ ಒಂದನ್ನೇ ಒದಗಿಸೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಯೂರಿಯಾ ಹಾಕೋದ್ರಿಂದ. ಜೊತೆಗೆ ಯೂರಿಯಾದಲ್ಲಿ 46% ಸಾರಜನಕ ಇದೆ 100 kg. ನಾವು ಹಾಕಿದಂತಹ 46 kg ಏನಿದೆ, 2 ಮೂಟೆ ಗೊಬ್ಬರ ಹಾಕಿದಾಗ ಅದು ಎಲ್ಲವೂ ಗಿಡಗಳಿಗೆ ಸಿಕ್ಕಿರಲ್ಲ. ಏನಾಗಿರುತ್ತೆ, ಅವು ಕೆಲವು ಹಾವಿಯಾಗಿ ಹೋಗಿರುತ್ತೆ, ಮತ್ತೆ ಒಂದು ಇದು ಬ್ಲೀಚ್ ಔಟ್ ಆಗಿ ನೀರಿನ ಜೊತೆ ಬರುತ್ತೋ ಅದು ಗಿಡಗಳಿಗೆ ಸಿಗದಂತಹ ರೂಪದಲ್ಲಿ ಹಾಳಾಗಿರುತ್ತೆ. ಹಾಗಾಗಿ 46 kg ಹೆಚ್ಚಂದ್ರೆ ನಮಗೆ 10-15 kg ಅಷ್ಟೇ ಸಾರಜನಕ ನಮ್ಮ ಗಿಡಗಳಿಗೆ ಸಿಕ್ಕಿರುತ್ತೆ ಯಾವಾಗ ಈ ಒಂದು ಯೂರಿಯಾ ಅನ್ನೋ ಒಂದು ರಸಗೊಬ್ಬರವನ್ನು ನಾವು ಉಪಯೋಗಿಸಿದಾಗ. ಆದ್ರೆ ಅದಕ್ಕೆ ಪೂರಕವಾಗಿ ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸಿದಾಗ ಏನೇನಾಗುತ್ತೆ ಅನ್ನೋ ಒಂದು ಅಂಶದಲ್ಲಿ ನಾವು ನೋಡ್ಬೇಕಂದ್ರೆ ಉಪಯುಕ್ತತೆಗಳನ್ನ, ಒಂದು ಈ ಜೈವಿಕ ಗೊಬ್ಬರಗಳನ್ನ ನಾವು ಭೂಮಿಗೆ ಸೇರಿಸೋದ್ರಿಂದ ಭೂಮಿಯಲ್ಲಿ ಸಾರಜನಕವನ್ನು, ಈಗ ಉದಾಹರಣೆಗೆ ನಾನು ರೈಸೋಬಿಯಂ ಅಥವಾ ಒಂದು ಅಜೋಸ್ಪರ್ಲಮ್ ಅಂತ ಉದಾಹರಣೆಗೆ ತಗೋತೀನಿ ಅಂದ್ರೆ, ಇವು ಹೆಸರಿಗೆ ಸಾರಜನಕವನ್ನ ಸ್ಥಿರೀಕರಣ ಮಾಡುವಂತ ಸೂಕ್ಷ್ಮಾಣು ಜೀವಿ. ಆದರೆ ಬರೀ ಸಾರಜನಕವನ್ನೇ ಇವು ಸ್ಥಿರೀಕರಣ ಮಾಡಲ್ಲ, ಜೊತೆಗೆ ಏನೆಲ್ಲ ಮಾಡ್ತವೆ ಅಂದ್ರೆ, ಈ ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸೋದ್ರಿಂದ ಮಣ್ಣಿನ ಫಲವತ್ತತೆನ ಜಾಸ್ತಿ ಮಾಡ್ತವೆ, ಮಣ್ಣಿನಲ್ಲಿ ನೀರನ್ನ ಹಿಡಿದು ಇಟ್ಟುಕೊಳ್ಳುವ ಶಕ್ತಿನ ಜಾಸ್ತಿ ಮಾಡ್ತವೆ. ಹೇಗೆ ಅಂದ್ರೆ, ನಿಮಗೆ ಗೊತ್ತಿರ್ಬೋದು ಬ್ಯಾಕ್ಟೀರಿಯಾ ಮನೆಗಳಲ್ಲೆಲ್ಲರೂ ನಾವು ತರಕಾರಿಗಳು ಏನು ಅಡಿಕೆಗೆ ಬೇಕಾಗಿರುವಂತ ಒಂದು ವಸ್ತುಗಳನ್ನ ಉಪಯೋಗಿಸ್ಬೇಕಾದ್ರೆ ನಾರ್ಮಲ್ ಆಗಿ ನಾವೆಲ್ಲರೂ ನೋಡಿರ್ತೀವಿ, ಈ ಒಂದು ಬೀನ್ಸ್ ಆಗಿರ್ಬೋದು ಕ್ಯಾರೆಟ್ ಮೇಲೆ ಗುಣ್ಣೆ ತರ ಬ್ಯಾಕ್ಟೀರಿಯಾ ಅದು ಒಂದೊಂದ್ಸರಿ ಬೆಳ್ಕೊಂಡಿರುತ್ತೆ ಹೊರಗಡೆ ಇಟ್ಟಾಗ, ಅದು ಆಗಿರ್ಬೋದು. ಅಥವಾ ಈ ಕಾಯಿ ಬ್ರೆಡ್ ಗಳನ್ನ ಇಟ್ಟಾಗ ಅದ್ರ ಮೇಲೆ ಮೋಲ್ಡ್ ಅಂತ ಏನ್ ಹೇಳ್ತೀವಿ ಫಂಗಸ್, ಶಿಲೀಂಧ್ರ ಬೆಳ್ಕೊಂಡಿರುತ್ತೆ, ಒಳ್ಳೆ ಕಾಟನ್ ಥ್ರೆಡ್ಸ್ ತರ ಇರುತ್ತೆ, ಅವೆಲ್ಲ ನೋಡಿದಾಗ ಅವೆಲ್ಲವೂ ಶಿಲೀಂಧ್ರ ಮತ್ತೆ ಒಂದು ದುಂಡಾಣು ಅಥವಾ ಬ್ಯಾಕ್ಟೀರಿಯಾ ಅಂತ ಏನ್ ಕರಿತೀವಿ ಅದು. ಇವೆರಡು ಏನ್ ಮಾಡ್ತವೆ ಅಂದ್ರೆ, ಒಂದು ಅದು ಸ್ಲೈಮಿಂಗ್ ನೇಚರ್ ಗೊಣ್ಣೆ ತರ ಇರೋದ್ರಿಂದ ಈ ಬ್ಯಾಕ್ಟೀರಿಯಾದಲ್ಲಿ ಆ ಮಣ್ಣಿನ ಕಣಗಳನ್ನ ಇದು ಒಂದುಗೂಡ್ಸಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಈ ಮೈಸೀಲಿಯಂ ಶಿಲೀಂಧ್ರಗಳು ಏನು ಅದರದ್ದು ತಂತುಗಳು, ಶಿಲೀಂಧ್ರದ ತಂತುಗಳು ಕೂಡ ಒಂದು ಮಣ್ಣಿನಲ್ಲಿರುವಂತಹ ಒಂದು ಗುಣಧರ್ಮಗಳನ್ನ ಇದು ಕೊಡೋದಕ್ಕೆ ಸಹಾಯ ಮಾಡ್ತವೆ. ಹಾಗಾಗಿ ಮಣ್ಣಿನ ಒಂದು ನೀರನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಶಕ್ತಿಯನ್ನ ಇವು ಭೂಮಿಗೆ ಕೊಡ್ತವೆ. ಅದು ರಸಗೊಬ್ಬರದಲ್ಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಒಂದು ಮಣ್ಣಿನ ಕಣಗಳನ್ನ, ಮಣ್ಣಿನ ಫಲವತ್ತತೆನ ಹೆಚ್ಚು ಮಾಡುತ್ತೆ. ನಂತರ ಬಂದಾಗ ಬೀಜೋಪಚಾರ ಮಾಡದ ಮೂಲಕ ನಾವು ಭೂಮಿಗೆ ಹಾಕಿದಾಗ ಬೀಜದ ಮೊಳಕೆ ಬೇಗ ಆಗುವಂಗೆ, ಶೀಘ್ರವಾಗಿ ಮೊಳಕೆ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೆ ಗಿಡಗಳಲ್ಲಿ ಒಂದು ಒಳ್ಳೆಯ ಗುಣಮಟ್ಟದ ಬೇರು ಮತ್ತೆ ಕಾಂಡದ ಭಾಗಗಳ ಬೆಳವಣಿಗೆ ಆಗಿ ಒಂದು ಒಳ್ಳೆಯ ಇಳುವರಿ ಕೊಡೋದಕ್ಕೆ ಸಹಾಯ ಮಾಡುತ್ತೆ. ಈ ಬೆಳವಣಿಗೆಗೆ ಬೇಕಾದಂತಹ ಪ್ರಚೋದಕಗಳು ಅಥವಾ ಹಾರ್ಮೋನ್ಸ್ ಗಳಂತ ಏನ್ ಹೇಳ್ತೀವಿ ಅವುಗಳನ್ನ ಕೂಡ ಈ ಸೂಕ್ಷ್ಮಾಣುಜೀವಿಗಳು ಉತ್ಪಾದನೆ ಮಾಡ್ತವೆ. ಜೊತೆಗೆ ರಂಜಕವನ್ನ ಕೂಡ ಕರಗಿಸ್ತವೆ ಅವುಗಳು ಒಂದು ಕಿಣ್ವಗಳ ಮೂಲಕ, ಅದು ಎನ್ಸೈಮ್ಸ್ ಅಂತ ಏನ್ ಹೇಳ್ತೀವಿ ಕಿಣ್ವಗಳನ್ನ ಮೂಲಕ ಪ್ರೊಡಕ್ಷನ್ ಮಾಡೋದ್ರಿಂದ ಅದು ಎನ್ಸೈಮ್ಸ್ ಗಳನ್ನ ಕೂಡ ಇದು ಕರಗಿಸಿ ಗಿಡಗಳಿಗೆ ಒದಗಿಸುತ್ತೆ. ಏನ ಇದರಲ್ಲಿ ಮುಖ್ಯ, ಮತ್ತೆ ಈ ಗಿಡಗಳಿಗೆ ಯಾವುದೇ ಒಂದು ಕೀಟ ಅಥವಾ ರೋಗದ ಬಾಧೆಯಿಂದ ಇವು ಗಿಡಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಗಿಡಗಳನ್ನ ಕಾಪಾಡ್ತವೆ. ಇಷ್ಟೆಲ್ಲ ಕೆಲಸಗಳನ್ನ ಈ ಜೈವಿಕ ಗೊಬ್ಬರಗಳು ಮಾಡ್ತವೆ. ಎಲ್ಲ ಒಂದು ಬೆಳೆಗಳಿಗೂ ನಾವು ಇದನ್ನ ಉಪಯೋಗಿಸ್ಬೋದು. ಏನು ಯಾವ ರೀತಿಯ ಜೈವಿಕ ಗೊಬ್ಬರಗಳನ್ನ ನಾವು ನೋಡ್ಬೋದು, ಒಂದು ಸಾರಜನಕ ಸ್ಥಿರೀಕರಣ ಮಾಡುವ ಸೂಕ್ಷ್ಮಾಣುಜೀವಿಗಳು, ರಂಜಕನ ಕರಗಿಸೋದು. ರಂಜಕ ಏನ್ ಮಾಡುತ್ತೆ, ನಾನಾಗಿರೋ ಸಾರಜನಕ ಏನಾಗುತ್ತೆ ಆವಿಯಾಗ್ಬಿಡುತ್ತೆ, ಇಲ್ಲ ನೀರಲ್ಲಿ ಈಚೋಟಾಗು ಹೋಗ್ಬಿಡುತ್ತೆ, ಇದು ಅದರದ್ದು ಹಣೆ ಬರಹ. ಅದೇ ರಂಜಕದ ಹಣೆ ಬರಹ ಏನಾಗುತ್ತೆ ಅಂದ್ರೆ, ಭೂಮಿಗೆ ಹಾಕದ ತಕ್ಷಣ ನೀವು DAP ಹಾಕಿ, ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಆದ್ರೂ ಹಾಕಿ, ಅಥವಾ ಸ್ಟ್ರೈಟ್ ಫರ್ಟಿಲೈಸರ್ಸ್ ಆದ್ರೂ ಹಾಕಿ, 10-26 ಹಾಕಿ, ಇನ್ಯಾವುದೇ DAP ರಂಜಕ ಇರುವಂತಹ ಒಂದು ರಸಗೊಬ್ಬರಗಳನ್ನ ನೀವು ಭೂಮಿಗೆ ಹಾಕಿದಾಗ ಅದು ಮಣ್ಣಿಗೆ ಹೋಗಿ ಬೇರೆ ಸಿಗದ ರೂಪಕ್ಕೆ ಘನೀಕೃತಗೊಂಡು ಸೇರ್ಕೊಬಿಡುತ್ತೆ. ಅದರಲ್ಲಿ ಗಿಡಗಳಿಗೆ ಸಿಗೋದೇ ಅತಿ ಕಡಿಮೆ ಪ್ರಮಾಣದಲ್ಲಿ, ಉಳಿದಿದ್ದೆಲ್ಲ ಹೋಗಿ ಭೂಮಿಯಲ್ಲಿ ಬೇರೆ ರೂಪಕ್ಕೆ ಅದು ಮಾರ್ಪಾಡಾಗ್ಬಿಡುತ್ತೆ. ಅದನ್ನ ಕರಗಿಸುವಂತಹ ಕೆಲಸಗಳನ್ನ ಸೂಕ್ಷ್ಮಾಣುಜೀವಿಗಳು ಮಾಡ್ತವೆ. ನಂತರ ಪೊಟ್ಯಾಶ್ ಕೂಡ ಏನಾಗುತ್ತೆ, ಈ ಒಂದು ಮಣ್ಣಿನ ಕಣಗಳು ಏನ್ ಕ್ಲೇ ಮಿನರಲ್ಸ್ ಅಂತ ಏನ್ ಹೇಳ್ತೀವಿ ಅದ್ರ ಮಧ್ಯೆ ಹೋಗಿ ಸೇರ್ಕೊಂಡಿರುತ್ತೆ, ಅದನ್ನ ಅದರಿಂದ ರಿಲೀಸ್ ಮಾಡಿ ತೆಗೆದುಕೊಡುವಂತ ಕೆಲಸನ ಮಾಡುವಂತ ಸೂಕ್ಷ್ಮಾಣುಜೀವಿಗಳಿದ್ದಾವೆ. ಮತ್ತೆ ರೋಗ ಮತ್ತೆ ಕೀಟಗಳನ್ನ ನಿಯಂತ್ರಣ ಮಾಡುವಂತ ಸೂಕ್ಷ್ಮಾಣುಜೀವಿಗಳಿದ್ದಾವೆ. ಅದರ ಜೊತೆಗೆ ಒಂದು ಪ್ರಚೋದಕಗಳನ್ನ ಉತ್ಪಾದನೆ ಮಾಡುವಂತ ಸೂಕ್ಷ್ಮಾಣುಜೀವಿಗಳ ಜೊತೆಗೆ ಗೊಬ್ಬರಗಳನ್ನ ಶೀಘ್ರವಾಗಿ ಕಳಿಸೋದು ಒಂದು ತುಂಬಾ ಮುಖ್ಯವಾದ ಪ್ರಕ್ರಿಯೆ. ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಏನ್ ಮಾಡ್ತವೆ ಈ ಜೈವಿಕ ಗೊಬ್ಬರಗಳಲ್ಲಿ ಸಾರಜನಕ ಸ್ಥಿರೀಕರಣ ಮಾಡೋದ್ರಲ್ಲಿ ಮುಖ್ಯವಾಗಿ ರೈಸೋಬಿಯಂ, ಆಸ್ಟ್ರೋಬ್ಯಾಕ್ಟ್ರೋ, ಅಜೋಸ್ಪರ್ಲಮ್, ಗ್ಲುಕನಾಸ್ಟ್ರೋಬ್ಯಾಕ್ಟ್ರನ್ನ ಬೇರೆ ಬೇರೆ ರೀತಿಯ ಒಂದು ಸೂಕ್ಷ್ಮಾಣುಜೀವಿಗಳಿದ್ದಾವೆ. ಏನ್ ಮಾಡ್ತವೆ ಇವು ರೈಸೋಬಿಯಂ? ರೈಸೋಬಿಯಂ ಬಗ್ಗೆ ಸಾಕಷ್ಟು ಎಲ್ಲರಿಗೂ ಮಾಹಿತಿ ಇರುತ್ತೆ. ಏನು ರೈಸೋಬಿಯಂ? ದ್ವಿದಳ ಧಾನ್ಯಗಳಲ್ಲಿ ಇದು ಸಾರಜನಕವನ್ನ ಸ್ಥಿರೀಕರಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ.
ರೈಸೋಬಿಯಮು ದ್ವಿದಳ ಧಾನ್ಯಗಳಲ್ಲಿ ಬಿಟ್ಟು ಬೇರೆ ಏಕದಳ ಧಾನ್ಯಗಳಲ್ಲಿ ಇದು ಅಷ್ಟು ಕೆಲಸ ಮಾಡಲ್ಲ. ದ್ವಿದಳ ಧಾನ್ಯಗಳಲ್ಲಿ ನೀವು ನೋಡಿರಬಹುದು ಬೇರು ಗಂಟುಗಳನ್ನ ಇದು ನಿರ್ಮಾಣ ಮಾಡುತ್ತೆ. ಆ ಬೇರು ಗಂಟುಗಳಲ್ಲೇ ನಾನು ಮೊದಲನೇದಾಗಿ ಹೇಳಿದಾಗ ಸಾರಜನಕ ನಮ್ಮ ವಾತಾವರಣದಲ್ಲಿ ಸಾಕಷ್ಟಿದೆ ಅಂತ ಹೇಳಿದೆ. ಆ ಸಾಕಷ್ಟು ಇರುವಂತಹ ವಾತಾವರಣದಲ್ಲಿರುವ ಸಾರಜನಕನ ಗಂಟುಗಳ ಮೂಲಕ ಗಿಡಗಳಿಗೆ ಒದಗಿಸುವ ಕೆಲಸನ ಈ ರೈಸೋ ಮಾಡುತ್ತೆ. ಅದೇ ರೀತಿ ಹಸ್ಟೋಬ್ಯಾಕ್ಟರ್ ಎಲ್ಲ ರೀತಿಯ ಫಾರೆಸ್ಟ್ರಿ ಸ್ಪೀಶೀಸ್ ಆಗಿರ್ಬೋದು, ತೋಟಗಾರಿಕೆ ಬೆಳೆಗಳು, ಎಲ್ಲ ರೀತಿಯ ಬೆಳೆಗಳಿಗೂ ಈ ಹಸ್ಟೋಬ್ಯಾಕ್ಟರ್ನ ನಾವು ಸಾರಜನಕವನ್ನು ಸ್ಥಿರೀಕರಣ ಮಾಡೋದಕ್ಕೆ ಉಪಯೋಗಿಸ್ಬೋದು. ಅದೇ ರೀತಿ ಅಜೋಸ್ಪೈರ್ಲಮು ಮತ್ತೆ ಗ್ಲುಕನೋಸಿಟೋಬ್ಯಾಕ್ಟರ್, ಇದನ್ನ ಸಾಮಾನ್ಯವಾಗಿ ನಾವು ಗ್ಲುಕನೋಸಿಟೋಬ್ಯಾಕ್ಟರ್ನ ಮುಖ್ಯವಾಗಿ ನಾವು ಶುಗರ್ ಕೇನ್ ಅಥವಾ ಕಬ್ಬಿಗಾಗಿ ಉಪಯೋಗಿಸ್ತೇವೆ. ಗ್ಲುಕನೋ ಗ್ಲುಕೋಸ್ ಹೆಚ್ಚು ಇರುವಂತಹ ಅಂತ ಬೆಳೆಗಳಿಗೆ ಇದು ಅತಿ ಒಂದು ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಅಂಥದಕ್ಕೂ ಕೂಡ ನಾವು ಗ್ಲುಕನೋಸಿಟೋಬ್ಯಾಕ್ಟರ್ನ ಉಪಯೋಗಿಸ್ಬೋದು. ಭತ್ತದಲ್ಲಿ ಇದು ಹೆಚ್ಚಾಗಿ ಯಾಕಿದೆ, ಇದು ಒಂದು ತನ್ನ ಒಂದು ಬೆಳವಣಿಗೆನ ಚೆನ್ನಾಗಿ ಕಾಣಬಹುದು ಅಂತಂದ್ರೆ, ನಾವು ಭತ್ತನ ನಮ್ಮ ಮಂಡ್ಯ ಇಲ್ಲೆಲ್ಲ ಒಳ್ಳೆ ಕ್ಯಾರೆಸ್ ನೀರಿದೆ ಅಂತ ಹೇಳಿ ಚೆನ್ನಾಗಿ ನೀರು ಉಪಯೋಗಿಸ್ಕೊಂಡು ನಿಂತ ನೀರಲ್ಲಿ ನಾವು ಭತ್ತನ ಬೆಳೆಯೋದ್ರಿಂದ ನಿಲ್ಲಿಸಿ ನೀರನ್ನ ನಿಲ್ಲಿಸಿ ಭತ್ತನ ಬೆಳೆಯೋದ್ರಿಂದ ಏನಾಗುತ್ತೆ, ಲೋಲ್ಯಾಂಡ್ ಏರಿಯಾದಲ್ಲಿ ಈ ಹಸಸ್ಪೆರ್ಲಮು ಅಂತ ಏರಿಯಾದಲ್ಲಿ ಉಸಿರಾಟ ಆಮ್ಲಜನಕದ ಒಂದು ಚಲನೆ ಕಡಿಮೆ ಇರುತ್ತೆ. ಅಂತ ಒಂದು ಪರಿಸ್ಥಿತಿಯಲ್ಲೂ ಕೂಡ ತನ್ನ ಒಂದು ಕೆಲಸನ ಮಾಡುವಂತ ಒಂದು ಶಕ್ತಿನ ಹೊಂದಿರುವಂತದ್ದು, ಸಶಕ್ತವಾಗಿರುವುದು ಅಂತಂದ್ರೆ ಅಸೋಸೆರ್ಲಮ್. ಹೀಗೆ ನೀಲಿ ಹೆಸರು ಪಚ್ಚೆ ಅಥವಾ ಅಸೋಲನ ನೀವು ಭತ್ತದ ಗದ್ದೆಗಳನ್ನು ನೋಡಿರ್ತೀರಾ, ಪಾಚಿ ತರ ಎಲ್ಲ ಕಡೆ ಬೆಳ್ಕೊಂಡಿರುತ್ತೆ. ಇದು ಕೂಡ ಸಾಕಷ್ಟು ವಾತಾವರಣದಲ್ಲಿರುವಂತಹ ಸಾರಜನಕವನ್ನ ಗಿಡಗಳ ಬೇರುಗಳಲ್ಲಿ ಇದು ಸ್ಥಿರೀಕರಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನೀಲಿ ಹೆಸರು ಪಚ್ಚಿಯಿಂದ ಬರೀ ಸಾರಜನಕ ಮಾತ್ರ ಅಲ್ಲ, ಏನಾಗುತ್ತೆ ಇದು ತುಂಬಾ ಬೇಗ ಬೆಳವಣಿಗೆ ಆಗೋದ್ರಿಂದ ಬೇರೆ ಯಾವುದೇ ಕಳೆಗಳು ಬರದ ಹಾಗೆ ತಾನೇ ಪೂರ್ತಿ ಜಮೀನ್ ತುಂಬಾ ಗದ್ದೆ ತುಂಬಾ ಬೆಳ್ಕೊಂಡಿರೋದ್ರಿಂದ ಬೇರೆ ಕಳೆಗಳ ನಿಯಂತ್ರಣ ಆಗುತ್ತೆ. ಒಂದು ಸಾರಜನಕ, ನೆಕ್ಸ್ಟ್ ಕಳೆ ನಿಯಂತ್ರಣ, ಮತ್ತೊಂದು ಈ ನೀರನ್ನ ಒಂದು ಸರಿ ಎಲ್ಲನೂ ಇದನ್ನ ನೀರನ್ನ ತೆಗೆದು ನಾವು ಅದನ್ನ ಏನ್ ಬೆಳೆದಿರುವಂತಹ ನೀಲಿ ಹೆಸರು ಪಾಚಿ ಅಥವಾ ಅಜೋಲನ ಭೂಮಿಗೆ ಮತ್ತೆ ನಾವು ಸೇರಿಸೋದ್ರಿಂದ ಹಸಿರೆಲೆ ಗೊಬ್ಬರ ಆಗಿ ಕೂಡ ಇದು ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ. ಹಾಗಾಗಿ ಇವೆಲ್ಲ ಏನು ಜೈವಿಕ ಗೊಬ್ಬರಗಳು ಕೂಡ ಸಾರಜನಕನ ಸ್ಥಿರೀಕರಣ ಮಾಡ್ತವೆ, ಜೊತೆಗೆ ರಂಜಕ ಕರಗಿಸುವಂತಹ ಸೂಕ್ಷ್ಮಾಣು ಜೀವಿಗಳಿದ್ದಾವೆ. ರಂಜಕನ ಕರಗಿಸಿದ್ರೆ ಸಾಕಾಗಲ್ಲ, ಅದನ್ನ ಗಿಡಗಳ ಬೇರುಗಳ ಹತ್ತಿರಕ್ಕೆ ತಗೊಳ್ಳೋ ಹೋಗುವಂತ ಕೆಲಸಗಳನ್ನ ಮಾಡುವಂತಹ ಮೈಕೋರೈಸ್ ಅಥವಾ ವಾಮ್ ಅನ್ನೋದು ಕೂಡ ಸ್ಪೀಶಿಸ್ ಇದೆ. ಮತ್ತೆ ಸಸ್ಯ ಅದು ಏನು ಬ್ಯಾಸಿಲಸ್ ಅಂತ ಹೇಳ್ತೀವಿ, ಮತ್ತೆ ಮೈಕೋರೈಸ್ ಅದ್ರ ಜೊತೆಗೆ ಸಸ್ಯ ಬೆಳವಣಿಗೆಗೆ ಬೇಕಾಗಿರೋಂಥದ್ದು ಅಂದ್ರೆ ಸುಡೋಮೋನಸ್ ಆಗಿರ್ಬೋದು, ಟ್ರೈಕೋಡಮ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸಹಾಯನ ಮಾಡ್ತವೆ. ಈ ವಿವಿಧ ಜೈವಿಕ ಗೊಬ್ಬರಗಳು ಆಗ್ಲೇ ಹೇಳ್ದಂಗೆ ನಾನು ಈ ರೈಸೋಬಿಯಂನ ದ್ವಿದಳ ಧಾನ್ಯಗಳಲ್ಲಿ ಉಪಯೋಗಿಸಿದಾಗ ಈ ರೀತಿಯ ಬೇರುಗಳಲ್ಲಿ ಗಂಟುಗಳು ಬರ್ತವೆ. ಆ ಗಂಟುಗಳನ್ನ ನೀವು ಒಂದು ಚೂರು ಅಮುಕ್ಕಿ ನೋಡಿದಾಗ ನೋಡಿದ್ರೆ ಅದರಲ್ಲಿ ಒಂದು ಬಿಳಿ ತಿಳಿ ಗುಲಾಬಿ ಬಣ್ಣದ ಒಂದು ದ್ರವ ಬರುತ್ತೆ, ಅದು ರೈಸೋಬಿಯಂ ಗಂಟು ಅಂತ ನಮ್ಗೆ ಅದರಿಂದ ಗೊತ್ತಾಗುತ್ತೆ. ಈ ರೀತಿ ಗಂಟುಗಳನ್ನ ಇದು ದ್ವಿದಳ ಧಾನ್ಯಗಳಲ್ಲಿ ರೂಪಿಸೋದ್ರಿಂದ ಅದರ ಮೂಲಕ ಇದು ಸಾರಜನಕವನ್ನ ಸ್ಥಿರೀಕರಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಈ ಒಂದು ಕೆಲವು ಗಿಡಗಳಲ್ಲಿ ಹಸಿರೆಲೆ ಗೊಬ್ಬರಗಳನ್ನ ನಾವು ಏನು ಉಪಯೋಗಿಸ್ತೀವಿ, ಅದರಲ್ಲಿ ಇದು ಕಾಂಡಗಳಲ್ಲಿ ಕೂಡ ಈ ಸಸ್ಪೆನಿಯಾ ಅಂತ ಏನ್ ಕರಿತೀವಿ ಕಾಂಡಗಳನ್ನು ಕೂಡ ಇದು ಕಾಂಡಗಂಟುಗಳನ್ನ ಮಾಡಿ ಅಲ್ಲಿ ಕೂಡ ಇದು ಸಾರಜನಕವನ್ನು ಸ್ಥಿರೀಕರಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಅಸ್ಟ್ರೋಬ್ಯಾಕ್ಟರ್ ಆಗ್ಲೇ ಹೇಳ್ದಾಗ ನಾನು ಬರೀ ಸಾರಜನಕ ಮಾತ್ರ ಸ್ಥಿರೀಕರಣ ಮಾಡಲ್ಲ, ಸಾಕಷ್ಟು ಭೂಮಿಯ ಫಲವತ್ತತೆ, ಗಿಡಗಳ ಬೆಳವಣಿಗೆ, ರೋಗಗಳನ್ನ ನಿಯಂತ್ರಣ ಮಾಡೋದು ಎಲ್ಲ ಕೆಲಸಗಳನ್ನ ಅಸ್ಟ್ರೋಬ್ಯಾಕ್ಟರ್ ಆಗಿರ್ಬೋದು, ಅಜೋಸ್ಪರ್ಲಮ್ ಆಗಿರ್ಬೋದು, ಯಥೇಚ್ಛವಾದ ರಸಗೊಬ್ಬರಗಳ ಬಳಕೆಯಿಂದ ಸಾಕಷ್ಟು ಸಾರಜನಕ ರಂಜಕ ನಮ್ಮಲ್ಲಿ ಮಣ್ಣಿನಲ್ಲಿ ಜಾಸ್ತಿ ಇದೆ. ರಂಜಕ ಜಾಸ್ತಿ ಇದೆ ಅಂತಷ್ಟೇ ಎಲ್ಲಾ ರಿಪೋರ್ಟ್ಗಳಲ್ಲಿ ಏನು ಮಣ್ಣಿನ ವಿಶ್ಲೇಷಣೆ ಮಾಡಿಸಿದಾಗ ಬರ್ತಾ ಇದೆ. ಆದ್ರೆ ಅದ್ ಯಾಕೆ ಗಿಡಕ್ಕೆ ಸಿಕ್ತಿಲ್ಲ ಅನ್ನೋದು ಒಂದು ಪ್ರಶ್ನೆ ಎಲ್ಲರಲ್ಲೂ ಕಾಡಬಹುದು. ಯಾಕೆ ಅಂದ್ರೆ ಇದು ಸ್ಥಿರೀಕರಣಗೊಂಡಿರುತ್ತೆ, ಘನೀಕೃತಗೊಂಡಿರುತ್ತೆ, ಅದನ್ನ ಕರಗಿಸಿಕೊಡುವಂತಹ ಉಪಯುಕ್ತ ಮತ್ತೆ ಸಶಕ್ತವಾದ ದಕ್ಷ ಅಂದ್ರೆ ಚೆನ್ನಾಗಿ ಕೆಲಸ ಮಾಡುವಂತಹ ಈ ಸೂಕ್ಷ್ಮಾಣು ಜೀವಿಗಳು ಭೂಮಿಯಲ್ಲಿ ಇರಲ್ಲ. ಯಾಕೆ ಇರಲ್ಲ ಅಂದ್ರೆ ಯಥೇಚ್ಛವಾಗಿ ರಸಗೊಬ್ಬರಗಳನ್ನ ಹಾಕೋದ್ರಿಂದ, ಕೀಟನಾಶಕಗಳನ್ನ ಉಪಯೋಗಿಸೋದ್ರಿಂದ ಮಣ್ಣಿನಲ್ಲಿ ಏನ್ ಇರ್ತವೆ ಆ ಸೂಕ್ಷ್ಮಾಣು ಜೀವಿಗಳು ಸತ್ತೋಗಿದಾವೆ. ಹಾಗಾಗಿ ನಾವು ಈಗ ಜೈವಿಕ ಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸೋದ್ರ ಮೂಲಕ ಅವನ್ನ ಕೆಲಸಗಳನ್ನ ಮತ್ತೆ ನಾವು ಉತ್ತೇಜಿಸಬೇಕಾಗತ್ತೆ. ಹಾಗಾಗಿ ಬ್ಯಾಸಿಲಸ್ ಆಗಿರ್ಬೋದು, ಸುಡೋಮೋನಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಎಲ್ಲಾ ರೀತಿಯ ಬೆಳೆಗಳಲ್ಲೂ ಮಣ್ಣಿಗೆ ನೀವು ಒಂದ್ಸರಿ ಸೇರಿಸಿದಾಗ ಮಣ್ಣಿನಲ್ಲಿ ಏನು ಆಲ್ರೆಡಿ ಒಂದು ರಂಜಕ ಇದೆ ಅಥವಾ ಯಾವ್ದನ್ನ ನೀವು ರಸಗೊಬ್ಬರಗಳ ಮೂಲಕ ಅಥವಾ ಕೊಟ್ಟಿಗೆ ಗೊಬ್ಬರ ಮೂಲಕ ಸಾವಯವ ಗೊಬ್ಬರಗಳ ಮೂಲಕ ಪೋಷಕಾಂಶಗಳನ್ನ ಕೊಡ್ತೀರ, ಅದು ಸಿಗುವ ರೂಪಕ್ಕೆ ಮಾಡೋ ಕೆಲಸಗಳನ್ನ ನಮ್ಮ ಈ ಸೂಕ್ಷ್ಮಾಣು ಜೀವಿಗಳು ಮಾಡ್ತಿರ್ತವೆ. ಹಾಗೆ ಮೈಕೋರೈಸ ಏನಂದ್ರೆ ಈ ಒಂದು ಕೋವಿಡ್ ಅಲ್ಲಿ ಇದು ಬಂದಂಗೆ, ವೈರಸ್ ಬಂದಂಗೆ, ವೈರಸ್ಗೆ ಒಂದು ಜೀವಿ ಬೇಕು, ಹೋಸ್ಟ್ ಬೇಕು ಅದು ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ. ಇದು ಮಣ್ಣಿನಲ್ಲಿದ್ರೆ ಏನು ಕೆಲಸ ಮಾಡಲ್ಲ, ಸುಮ್ಮನೆ ಇದ್ರೆ. ಯಾವಾಗ ಗಿಡಗಳ ಬೇರುಗಳ ಒಂದು ಸಂಪರ್ಕಕ್ಕೆ ಬರುತ್ತೋ ಆಗ ಇದು ತನ್ನ ಕೆಲಸಗಳನ್ನ ಪ್ರಾರಂಭ ಮಾಡುತ್ತೆ, ಚೆನ್ನಾಗಿ
ಒಂದು ಬೇರುಗಳ ಬೆಳವಣಿಗೆಗೆ ಮೊದಲನೇದಾಗಿ ಸಹಾಯ ಮಾಡುತ್ತೆ. ನಂತರ ಚೆನ್ನಾಗಿ ಬೆಳೆದಿರುವಂತಹ ಬೇರು

ಮೂಲಕ ಎಲ್ಲ ಸೂಕ್ಷ್ಮ ಏನು ಪೋಷಕಾಂಶಗಳನ್ನ ಇದು ಹೀರಿಕೊಂಡು ಗಿಡಗಳ ಇತರ ಭಾಗಗಳಿಗೆ ಇದು ಚಲಿಸೋದಕ್ಕೆ ಸಹಾಯ ಮಾಡುತ್ತೆ. ಈ ರೀತಿ ಮೈಕ್ರೋಯಿಸ ಹಾಕಿದಂತಹ ಗಿಡಗಳ ಬೇರುಗಳ ಬೆಳವಣಿಗೆನ ನೀವು ಒಂದ್ಸರಿ ಕಿತ್ತು ಗಿಡನ ನೋಡಿದಾಗ ಅದರಲ್ಲಿರುವಂತಹ ಬೇರುಗಳ ಬೆಳವಣಿಗೆನೆ ಬೇರೆ ರೀತಿ ಇರುತ್ತೆ. ನೀವು ಯಾವುದನ್ನೇ ಜೈವಿಕ ಗೊಬ್ಬರ ಆಗ್ಲಿ ಮೈಕ್ರೋಯಿಸ ಆಗ್ಲಿ ಉಪಯೋಗಿಸದೆ ಬೆಳೆದ ಗಿಡಗಳಿಗೆ ಹೋಲಿಸಿದಾಗ ಅಷ್ಟೇ ನಿಮಗೆ ಅದರಲ್ಲಿ ಏನೋ ಒಂದು ಡಿಫ್ರೆನ್ಸ್ ಇದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಟ್ರೈಕೋಡರ್ಮಾ ಸುಡೋಮೋನಸ್ ನ ಎಲ್ಲ ರೈತರ ಬಾಯಲ್ಲೂ ಇದೆ. ಪ್ರತಿನಿತ್ಯ ನಮ್ಮಲ್ಲಿ ಜೈವಿಕ ಗೊಬ್ಬರಗಳ ಘಟಕ ಇದೆ ಅದನ್ನ ಹೇಳ್ತಾನೆ. ಅಲ್ಲಿಗೆ ಬರುವಂತ ಎಲ್ಲ ರೈತರ ಬಾಯಲ್ಲಿ ಫಸ್ಟ್ ಬರೋದೇ ಟ್ರೈಕೋಡರ್ಮಾ ಸುಡೋಮೋನಸ್. ಏನ್ ಮಾಡ್ತವೆ ಟ್ರೈಕೋಡರ್ಮಾ ಸುಡೋಮೋನಸ್? ಮುಖ್ಯವಾಗಿ ಬೀಜ ಮತ್ತು ಮಣ್ಣಿನಿಂದ ಬರುವಂತಹ ರೋಗಗಳನ್ನ ಇವು ನಿಯಂತ್ರಣ ಮಾಡ್ತವೆ. ಏನು ಬೀಜದಿಂದನು ಬರಬಹುದು ರೋಗಗಳು, ಸೊರಗು ರೋಗ ಇದೆ, ರೂಟ್ ರೋಟ್ ಅಂತ ಏನ್ ಹೇಳ್ತೀವಿ ಕೊಳೆ ರೋಗಗಳು, ಇವು ಸಾಮಾನ್ಯವಾಗ್ಬಿಟ್ಟಿದೆ. ನಮ್ಮಲ್ಲಿ ತರಕಾರಿ ಬೆಳೆಯೋರು, ತರಕಾರಿ ಬೆಳೆಗಾರರಾಗಿರ್ಬೋದು, ಹೂವಿನ ಬೆಳೆಗಾರರಾಗಿರ್ಬೋದು, ಸಾಕಷ್ಟು ಈ ರೀತಿಯ ಒಂದು ತೊಂದರೆಗಳನ್ನ ದಿನ ಬೆಳಗಾದ್ರೆ ಅನುಭವಿಸ್ದ ಅವರು ಇದರಿಂದ ತೊಂದರೆಗೊಳಗಾಗ್ತಿರೋದನ್ನ ನಾವು ನೋಡ್ತಾ ಇದ್ವಿ. ಅವುಗಳನ್ನ ನಿಯಂತ್ರಣ ಮಾಡಕ್ಕೆ ಸಾಕಷ್ಟು ಪೆಸ್ಟಿಸೈಡ್ಸ್ ಗಳನ್ನ ಇವರು ಹಾಕ್ತಾ ಇದ್ರು ಕೂಡ ಅವು ಸ್ವಲ್ಪ ಮಟ್ಟಕ್ಕೆ ನಿಯಂತ್ರಣ ಕೊಡ್ತವೆ. ಮತ್ತೆ ಇವು ಪದೇ ಪದೇ ಹಿಂದೆ 3 ದಿನಕ್ಕೂ 6 ದಿನಕ್ಕೂ ಕಂಟಿನ್ಯೂಸ್ ಆಗಿ ಇವರು ಕೀಟನಾಶಕಗಳನ್ನ ಅಥವಾ ಪೆಸ್ಟಿಸೈಡ್ಸ್ ಗಳನ್ನ ಹಾಕೋದ್ರಿಂದ ಅವುಗಳಿಗೆ ರೋಗಗಳ ರೋಗ ಕಾರಕಗಳು ರೆಸಿಸ್ಟೆನ್ಸ್ ಬಂದ್ಬಿಡುತ್ತೆ. ಅವುಗಳನ್ನ ನಿಯಂತ್ರಣ ಮಾಡ್ಬೇಕು ಅಂದ್ರೆ ಈ ಟ್ರೈಕೋಡೋಮೋನಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇವು ಸಸ್ಯ ಬೆಳವಣಿಗೆಗೆ ಬರೀ ರೋಗ ಮತ್ತೆ ಕೀಟ ನಿಯಂತ್ರಣ ಮಾಡೋದಲ್ದೆ ರೋಗಗಳನ್ನ ನಿಯಂತ್ರಣದ ಜೊತೆಗೆ ಇವು ಸಾವಯವ ಅಂಶನ ಕೊಳಿಸೋದಕ್ಕೆ ಸಹ ಪ್ರಯತ್ನ ಪಡ್ತಿರ್ತವೆ. ಸಸ್ಯ ಬೆಳವಣಿಗೆನ ಜಾಸ್ತಿ ಮಾಡೋದಕ್ಕೆ ಕೂಡ ಸಹಾಯ ಮಾಡ್ತವೆ. ಹಾಗೆ ಬೇರೆ ರೀತಿ ರಂಜಕ ಪೊಟಾಶ್ಗಳನ್ನ ಕರಗಿಸಿ ಕೊಡೋದಕ್ಕೂ ಕೂಡ ಇವು ಸಹಾಯ ಮಾಡ್ತವೆ. ಹಾಗಾಗಿ ಟ್ರೈಕೋಡರ್ಮಾ ಸುಡೋಮೋನಸ್ ಎಲ್ಲಾ ರೀತಿಯ ಒಂದು ಬೆಳೆಗಳಿಗೂ ಕೂಡ ಅತಿ ಸೂಕ್ತವಾದ ಒಂದು ಜೈವಿಕ ಗೊಬ್ಬರಗಳಾಗಿದ್ದಾವೆ. ನಮ್ ದೇಶ ಆಗ್ಲಿ ಫಸ್ಟ್ ಮನೆಯಿಂದ ಶುರು ಮಾಡೋಣ. ಮನೆಯಿಂದ ಹೊರಗೆ ಬಂದಾಗಿಂದ ದಿನನಿತ್ಯ ಎಷ್ಟು ಕಸನ ನಾವು ಹೊರಗಡೆ ಹಾಕ್ತೀವಿ, ಅದು ಮನೆಯಲ್ಲೇ ಕಸ ಆಗಿರ್ಬೋದು ಅಥವಾ ಕೃಷಿ ತ್ಯಾಜ್ಯ ಆಗಿರ್ಬೋದು, ಈ ಒಂದು ಇಂಡಸ್ಟ್ರಿಗಳಿಂದ ಬರುವಂತ ತ್ಯಾಜ್ಯಗಳಾಗಿರ್ಬೋದು, ಎಲ್ಲ ರೀತಿಯ ಒಂದು ವೇಸ್ಟ್ ಜನರೇಷನ್ ತುಂಬಾನೇ ತ್ಯಾಜ್ಯ ನಮ್ಮಲ್ಲಿ ಬರ್ತಾ ಇದೆ. ಆ ತ್ಯಾಜ್ಯವನ್ನೇ ಒಂದು ಉಪಯುಕ್ತ ಗೊಬ್ಬರವಾಗಿ ಮಾಡುವಂತಹ ಒಂದು ಕೆಲಸ ಮಾಡಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ನಾವು ಏನು ಹಸುಗಳಿಲ್ಲ, ನಮ್ಮಲ್ಲಿ ಗೊಬ್ಬರ ಇಲ್ಲ, ಸೆಗಣಿ ಇಲ್ಲ, ಗಂಜಲ ಇಲ್ಲ ಅಂತ ಪರದಾಡೋದಕ್ಕಿಂತ ಈ ವೇಸ್ಟ್ ಇಂದನೆ ವೇಸ್ಟ್ ಟು ವೆಲ್ತ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಒಂದು ತ್ಯಾಜ್ಯವನ್ನೇ ನಾವು ಪೂರಕವಾಗಿ ಒಳ್ಳೆಯ ಒಂದು ಉಪಯುಕ್ತ ಪೋಷಕಾಂಶಯುಕ್ತ ಪೌಷ್ಟಿಕ ಭರಿತವಾದ ಒಂದು ಸಾವಯವ ಗೊಬ್ಬರನ ಮಾಡಿಕೊಳ್ಳುವಂತಹಕ್ಕೆ ಸಹಾಯ ಮಾಡೋದು ಅಂದ್ರೆ ಮತ್ತೆ ಸೂಕ್ಷ್ಮಾಣುಜೀವಿಗಳು. ಹಾಗಾಗಿ ಈ ಸೂಕ್ಷ್ಮಾಣುಜೀವಿಗಳು ನೀವು ಸುಮ್ಮನೆ ಪ್ರಕೃತಿದತ್ತವಾಗಿ ಯಾವುದೇ ಕಸನ ತಿಪ್ಪೆಗೆ ಹಾಕ್ದಾಗ ಒಂದಷ್ಟು ದಿನ ಆದ್ಮೇಲೆ ಒಂದು 100 ಕೆಜಿ ಹಾಕಿದಂತ ಗೊಬ್ಬರ ಒಂದು 15-20 1 ತಿಂಗಳು 2 ತಿಂಗಳು ಒಳಗಡೆ ಅದು 25-30 ಕೆಜಿಗೆ ಬಂದಿರುತ್ತೆ. ಅಂದ್ರೆ ಕೊಳೆಯೋದಕ್ಕೆ ಒಂದು ವೇಸ್ಟ್ ನೀವು ಹಾಕಿದಂತ ಒಂದು ಪ್ರಕ್ರಿಯೆಗೆ ಸ್ಟಾರ್ಟ್ ಆಗಿರುತ್ತೆ. ಆ ಕೊಳೆಯೋ ಕೆಲಸನ ಈ ಸೂಕ್ಷ್ಮಾಣುಜೀವಿಗಳು ಮಾಡ್ತಿರ್ತವೆ. ಈಗ ನ್ಯಾಚುರಲ್ ಆಗಿ ಪ್ರಕೃತಿದತ್ತವಾಗಿ ಕೆಲವು ಸೂಕ್ಷ್ಮಾಣುಜೀವಿಗಳಿಗೆ ಕೆಲಸ ಮಾಡೋದ್ರ ಜೊತೆಗೆ ವಿ ವೇಸ್ಟ್ ಡಿಕಂಪೋಸರ್ಸ್ ಅಂತಾನೆ ಇದೆ. ಅಂದ್ರೆ ಅದ್ರ ಕೆಲಸನೇ ಕಳಿಸೋ ಪ್ರಕ್ರಿಯೆ, ತಾನು ಬೆಳೆಯೋದಕ್ಕೋಸ್ಕರನಾದ್ರೂ ಅದು ಶೀಘ್ರವಾಗಿ ಈ ಒಂದು ಕಳೆಯುವಿಕೆಯ ಒಂದು ಪ್ರಕ್ರಿಯೆಯನ್ನ ನಾವು ಏನಾಗ್ತಿದೆ, ಈ ಗೊಬ್ಬರ ಬಳಸೋದಕ್ಕೆ ಅಂತ ಉಪಯೋಗಿಸುವಂತ ವೇಸ್ಟ್ ಕಂಪೋಸರ್ ಗಳನ್ನ ನಾವು ಉಪಯೋಗಿಸೋದ್ರಿಂದ ಬೇಗನೆ ಈ ಒಂದು ಪ್ರಕ್ರಿಯೆನ ನಾವು ಸಂಪೂರ್ಣ ಮಾಡಿ ಆ ಒಂದು ತ್ಯಾಜ್ಯಗಳನ್ನ ಒಂದು ಪೌಷ್ಟಿಕಯುಕ್ತ ಗೊಬ್ಬರಗಳನ್ನಾಗಿ ಕನ್ವರ್ಟ್ ಮಾಡಿ ನಾವು ಅದನ್ನ ಗಿಡಗಳಿಗೆ ಮತ್ತೆ ಭೂಮಿಗೆ ಉಪಯೋಗಿಸೋದಕ್ಕೆ ಇದು ಸಹಕಾರಿಯಾಗಿದೆ. ಯಾವ್ಯಾವ ರೀತಿಯಲ್ಲಿ ಜೈವಿಕ ಗೊಬ್ಬರಗಳು ಸಿಗ್ತವೆ ಅಂತಂದ್ರೆ, ಒಂದು ಘನ ರೂಪ ಅಂದ್ರೆ ಪೌಡರ್ ಫಾರ್ಮ್ ಅಥವಾ ಕ್ಯಾರಿಯರ್ ಬೇಸ್ಡ್ ಅಂತ ಏನ್ ಹೇಳ್ತೀವಿ ಆ ರೀತಿಯಲ್ಲಿ ರೂಪದಲ್ಲಿ ಕೂಡ ಸಿಗುತ್ತೆ. ಹಾಗೆ ಲಿಕ್ವಿಡ್ ಬಯೋಫರ್ಟಿಲೈಸರ್ಸ್, ಇವು ಮೂರು ಹೆಚ್ಚೆಚ್ಚವಾಗಿ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ. ಇದ್ರ ಜೊತೆಗೆ ಟ್ಯಾಬ್ಲೆಟ್ ಫಾರ್ಮ್ಸ್ ಕೂಡ ಕೆಲವು ಕಂಪನಿಗಳವರು ಮಾಡಿದ್ರು. ಹಾಗಾಗಿ ಯಾವುದೇ ಒಂದು ರೂಪದ ಜೈವಿಕ ಗೊಬ್ಬರಗಳನ್ನ ನೀವು ಉಪಯೋಗಿಸೋದ್ರಿಂದ ಮಣ್ಣಿಗಂತೂ ತುಂಬಾನೇ ಒಳ್ಳೆಯ ಒಂದು ಕೆಲಸಗಳನ್ನ ಇವುಗಳು ಮಾಡ್ತವೆ. ಈಗ ನಮ್ಮಲ್ಲಿ ನಾನು ಇಸಿಫಾಮ್ ಅಲ್ಲಿ ಕೆಲಸ ಮಾಡೋದ್ರಿಂದ ಅಗ್ರಿಕಲ್ಚರ್ ಕಾಲೇಜ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಮಂಡ್ಯ, ಇಲ್ಲಿ ನಾನು ಸಹ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. 6-7 ವರ್ಷದಿಂದ ನಾವು ಒಂದು ಜೈವಿಕ ಗೊಬ್ಬರಗಳ ಉತ್ಪಾದನೆಯನ್ನ ಇಲ್ಲೇನೆ ಮಾಡ್ತಾ ಇದ್ದೇವೆ. ಮುಖ್ಯವಾದ ಉದ್ದೇಶ ಏನಂದ್ರೆ ಒಂದು ಉಪಯುಕ್ತವಾಗಿ ಮತ್ತೆ ಗುಣಮಟ್ಟದ ಒಂದು ಜೈವಿಕ ಗೊಬ್ಬರಗಳನ್ನ ಒಂದು ನಮ್ಮ ರೈತ ಸಮುದಾಯಕ್ಕೆ ಕೊಡಬೇಕು ಅನ್ನೋದು ಒಂದು ಒಳ್ಳೆಯ ಉದ್ದೇಶದಿಂದ ಪ್ರಾರಂಭ ಮಾಡಿದಂತಹ ಈ ಒಂದು ಉತ್ಪಾದಕ ಘಟಕದ ಮೂಲಕ ನಾವು ಘನರೂಪ ಅಂದ್ರೆ ಪೌಡರ್ ಫಾರ್ಮ್ ಮತ್ತು ದ್ರವ ರೂಪದ ಜೈವಿಕ ಗೊಬ್ಬರಗಳನ್ನ ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಘನರೂಪದ ಜೈವಿಕ ಗೊಬ್ಬರಗಳು 100 ರೂಪಾಯಿ ಕೆಜಿ ಹಾಗೆ, ಹಾಗೂ ದ್ರವ ರೂಪದ ಜೈವಿಕ ಗೊಬ್ಬರ ಇವುಗಳಿಂದ ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸಿ ಬೀಜೋಪಚಾರ ಮಾಡೋದ್ರಿಂದ ಕೂಡ ಬೀಜಗಳ ಮೊಳಕೆ ಒಡೆಯುವಿಕೆ ಆಗಿರ್ಬೋದು, ಗಿಡಗಳಿಗೆ ಒಂದು ಏನೋ ನಾನು ಆಗ್ಲೇ ಹೇಳ್ದಂಗೆ ಬೀಜದಿಂದ ಮತ್ತೆ ಮಣ್ಣಿನಿಂದ ಬರುವಂತಹ ರೋಗಗಳನ್ನ ತಡೆಗಟ್ಟುವಂತಹ ಒಂದು ಶಕ್ತಿಯನ್ನ ಇದು ಬೀಜಕ್ಕೆ ಕೊಡೋದ್ರಿಂದ ಇದರ ಒಂದು ಬೆಳವಣಿಗೆಗೆ ಹಾಗೂ ಇಳುವರಿಗೆ ಕೂಡ ತುಂಬಾ ಸಹಾಯವನ್ನ ಮಾಡುತ್ತೆ. ಹೇಗೆ ಇದನ್ನ ಬೀಜೋಪಚಾರ ಮಾಡ್ಬೋದು ಅಂತಂದ್ರೆ, ನಾವು ಉದಾಹರಣೆಗೆ ನಾವು 5-10 ಗ್ರಾಂ 1 ಕೆಜಿ ಬೀಜಕ್ಕೆ ಅಂತ ಹೇಳ್ತೇವೆ. ಮೊದಲೆಲ್ಲ ಇದನ್ನ ಅಂಟು ಎಲ್ಲವನ್ನ ಕರಗಿಸಿ ಅಂಟು ದ್ರಾವಣ ಮಾಡಿಕೊಂಡು ಅದನ್ನ
ಬೀಜಗಳ ಮೇಲೆ ಹಾಕಿ ಮಾಡಿ ಅಂತ ಹೇಳ್ತಾ

0: ಆದ್ರೆ ಅದರಿಂದ ಏನು ಅನಾನುಕೂಲ ಅಂತಂದ್ರೆ, ಮುಖ್ಯವಾಗಿ ಇದರಿಂದ ನಮ್ಗೆ ಜೈವಿಕ ಗೊಬ್ಬರಗಳಿಂದ ಹುಳಗಳು ಬರೋದು, ಏನು ಗ್ಲೂಕೋಸ್ ಮತ್ತೆ ಇದನ್ನ ಉಪಯೋಗಿಸೋದ್ರಿಂದ ಮಣ್ಣಿನಿಂದ ಹೆಚ್ಚಾಗಿ ಇದರಿಂದ ಹುಳಗಳು ಬಂದ್ಬಿಡ್ತವೆ, ಅದನ್ನ ಬೀಜಗಳನ್ನ ತಿನ್ಬಿಡುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಏನ್ ಮಾಡ್ತಿದೀವಿ ಇವಾಗ, ಬೀಜಗಳನ್ನ ನೀರಿನಲ್ಲಿ ನೆನೆಸಿ ಅದರಿಂದ ತೆಗೆದು ನಂತರ ಅದಕ್ಕೆ ಈ ಒಂದು ಇಷ್ಟು ದಿನ ಮಾರನೇ ದಿನಕ್ಕೆ ನಾವು ಅದನ್ನ ಬೀಜಗಳನ್ನ ನಾವು ಬಿತ್ತನೆ ಮಾಡೋದ್ರಿಂದ ಹೆಚ್ಚಿನ ಒಂದು ಅನುಕೂಲ ಇದೆ. ಈ ರೀತಿ ಬೀಜೋಪಚಾರಗಳನ್ನ ನಾವು ಮಾಡ್ಕೋಬಹುದು. ನೇರವಾಗಿ ಮಣ್ಣಿಗೆ ಕೂಡ ಹಾಕೋಬಹುದು. ನೇರವಾಗಿ ಮಣ್ಣಿಗೆ ಅಂದ್ರೆ ಒಂದ್ ಎಕರೆಗೆ ನಾವು 4 ಕೆಜಿ ಜೈವಿಕ ಗೊಬ್ಬರಗಳನ್ನ ಹೇಳ್ತೇವೆ. ಜೈವಿಕ ಗೊಬ್ಬರಗಳನ್ನ ನೀವು ಹಾಗೆ ಹರಿಸೋದಕ್ಕಿಂತ ಪೌಡರ್ ರೂಪನ್ನ ಮುಖಕ್ಕೆ ಮತ್ತೆ ಬರುತ್ತೆ, ಮತ್ತೆ ಬೇರೆ ರೀತಿಯ ಒಂದು ಸರಿಯಾಗಿ ಅಪ್ಲಿಕೇಶನ್ ಕರೆಕ್ಟ್ ಆಗಿ ಆಗಲ್ಲ ಅಂತ ಹೇಳಿ ನಾವೇನ್ ಹೇಳ್ತೀವಿ, ಒಂದ್ ಎಕರೆಗೆ 4 ಕೆಜಿ ಅಷ್ಟು ಜೈವಿಕ ಗೊಬ್ಬರನ ತಗೊಂಡು 100 ಕೆಜಿ ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರದಲ್ಲಿ ಅಥವಾ ಏನೇ ಯಾವುದೇ ಸಾವಯವ ಗೊಬ್ಬರಗಳಲ್ಲಿ ಇದನ್ನ ಮಿಶ್ರಣ ಮಾಡಿ ನಂತರ ಅದನ್ನ ಒಂದು ವಾರ ಹಿಡಿಸೋದ್ರ ಮೂಲಕ ಮಣ್ಣಿಗೆ ಸೇರಿಸಬಹುದು ನೇರವಾಗಿ. ಈ ರೀತಿ ಮಾಡೋದ್ರಿಂದ ಈ ತರ ಮಿಕ್ಸ್ ಮಾಡಿ ಇಟ್ಟು ನೆರಳಿನಲ್ಲಿ ತೇವಾಂಶನ ನೀವು ಕಾಪಾಡಿಕೊಂಡು ಬೆಳವಣಿಗೆ ಆಗಿರುತ್ತೆ ಜೈವಿಕ ಸೂಕ್ಷ್ಮಾಣುಜೀವಿ. ಬೇರುಪಚಾರ, ಬೇರುಪಚಾರ ಏನಂತಂದ್ರೆ ಈ ಒಂದೊಂದ್ ಸರಿ ನಾವು ಸೀಡ್ ಅನ್ನ ಉಪಚಾರ ಮಾಡೋಕ್ಕಾಗದೆ ನಾವು ಬಿತ್ತನೆ ಮಾಡ್ಬಿಟ್ಟಿರ್ತೀವಿ ಅಂತ ಸಮಯದಲ್ಲಿ, ಅಥವಾ ಈ ಗಿಡಗಳು ಈ ನರ್ಸರಿಗಳಿಂದ ಸಾಮಾನ್ಯವಾಗಿ ಇವುಗಳನ್ನ ತರ್ತಾರೆ ನಮ್ಮ ರೈತರು, ಹೂವಿನ ಗಿಡಗಳಾಗಿರ್ಬೋದು ಅಥವಾ ತರಕಾರಿ ಬೆಳೆಗಳನ್ನಾಗಿರ್ಬೋದು ತರ್ತಾರೆ, ಅಂತ ಸಮಯದಲ್ಲಿ ಕೂಡ ಏನ್ ಮಾಡ್ಬೋದು ನಾವು ಅಂತಂದ್ರೆ ಬೇರುಪಚಾರನ ಮಾಡೋದು. ಒಂದು ಪ್ರೋ ಟ್ರೈಗಳಲ್ಲಿ ಏನು ಟ್ರೈಗಳಲ್ಲಿ ತರ್ತಾರೆ ಆ ಟ್ರೇಗಳಿಗೆನೆ ನಾವು ಒಂದು 1/2 ಲೀಟರ್ನ ಒಂದು 10 ಲೀಟರ್ ನೀರ್ ಜೊತೆ ಬೆರೆಸಿ ಜೈವಿಕ ಗೊಬ್ಬರನ ನೀರಿಗೆ ಇದನ್ನ ಗಿಡಗಳಿಗೆ ಹಾಕ್ಬೋದು. ಆ ಕೋಕೋ ಪಿಟಲ್ ಏನ್ ಬರುತ್ತೆ ಅದನ್ನೊಂದು ಮಾಡ್ಬೋದು.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ
1: ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಕೇಳುವರೆ, ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಜೈವಿಕ ಗೊಬ್ಬರ ಮತ್ತು ಜೈವಿಕ ಕೀಟನಾಶಕಗಳ ಮಹತ್ವ ಕುರಿತು ಮಂಡ್ಯ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆಶಾ ಎನ್ಎನ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ.
4: ಎಲ್ಲರಿಗೂ ನಮಸ್ಕಾರ.
3: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
4: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
3: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
4: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
3: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
4: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
3: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
4: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
3: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
4: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
3: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
4: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
3: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
4: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
4: ದೂರವಾಣಿ ಸಂಖ್ಯೆ 7337765608.
3: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಮತ್ತು ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆ

0: ಸೃಷ್ಟಿ ಹೇಗೆ,
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 11ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ:
1: ಯದಕ್ಷರಂ ವೇದವಿದೋ ವದಂತಿ ವಿಶಂತಿ

ವೇದವನ್ನು ಬಲ್ಲವರು ಯಾವುದನ್ನು ಅಕ್ಷರ ಎಂದು ಹೇಳುತ್ತಾರೆಯೋ, ವೀತರಾಗಿಗಳಾದ ಮುನಿಗಳು ಯಾವುದನ್ನು ಪ್ರವೇಶಿಸುವರೋ, ಯಾವುದನ್ನು ಪಡೆಯುವುದಕ್ಕಾಗಿ ಜನರು ಬ್ರಹ್ಮಚರ್ಯ ವ್ರತವನ್ನು ಪರಿಪಾಲನೆ ಮಾಡುವರೋ, ಆ ಪದದ ಸಂಕ್ಷಿಪ್ತ ವರ್ಣನೆಯನ್ನ ನಾನು ನಿನಗೆ ಹೇಳುತ್ತೇನೆ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆ ಮೂಲಕ ಈ ಶ್ಲೋಕದ ಮುಂದಿನ ಭಾಗದಲ್ಲಿ ಇನ್ನೂ ಅದ್ಭುತವಾದ ವಿಷಯಗಳನ್ನ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಚಿಂತ್ಯ ರೂಪ ಅಂತ ಹೇಳಿ ಈ ಹಿಂದಿನ 10ನೇ ಶ್ಲೋಕದಲ್ಲಿ ಹೇಳಲಾಗಿತ್ತು. ಅಲ್ಲಿ ನಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ಅದರ ಅಸ್ಪಷ್ಟ ರೂಪವನ್ನು ಕೊಡಲಿಕ್ಕೆ ಯತ್ನಿಸ್ತಾ ಇದ್ದಾನೆ ಕೃಷ್ಣ. ಆದರೆ ಇಲ್ಲಿ ಚಿಂತಿಸುವುದಕ್ಕೆ ಆಗುವುದಿಲ್ಲ ಅಂತಂದರೆ ಮನುಷ್ಯ ಸುಮ್ಮನೆ ಇರೋದಿಲ್ಲ. ನಮ್ಮ ಚಿಂತನೆಯ ಯಂತ್ರ ಅಂತ ಹೇಳಿ ಏನಿದೆ, ಆ ಚಿಂತನೆಯ ಯಂತ್ರ ಸದಾ ಕಾಲ ಕೆಲಸ ಮಾಡ್ತಾನೆ ಇರುತ್ತೆ. ಅದಕ್ಕೆ ಆಹಾರವನ್ನು ಒದಗಿಸುತ್ತಲೇ ಇರಬೇಕಾಗತ್ತೆ. ಅದು ಹಾಗೆಯೇ ಎಂದು ಹೇಳುವುದಕ್ಕೆ ಆಗೋದಿಲ್ಲ. ಆದರೆ ಅದರಂತೆ ಇರಬಹುದು, ಇದರಂತೆ ಇರಬಹುದು ಅಂತ ಹೇಳಿ ಒಂದಷ್ಟು ಗುಣವಾಚಕಗಳನ್ನು ಹೋಲಿಸಿ ಆ ಮೂಲಕ ನಮ್ಮ ಗ್ರಹಿಕೆಗೆ ಬರುವಂತೆ ನಾವು ಮಾಡಲೆತ್ತಿಸಬಹುದೇ ಹೊರತು ಮನಸ್ಸು ಎಂಬುವುದು ಹೀಗೇ ಇದೆ ಹಾಗೇ ಇದೆ ಅಂತೇಳಿ ಹೇಳೋಕ್ಕಾಗಲ್ಲ. ಅದರಂತೆ ಇದೆ, ಇದರಂತೆ ಇದೆ ಅಂತೇಳಿ ಹೋಲಿಕೆ ಕೊಟ್ಟು ಹೇಳಬಹುದು. ಹಾಗಾಗಿ ವೇದಗಳನ್ನು ಬಲ್ಲವರು ಬ್ರಹ್ಮನ ವಿಷಯದಲ್ಲಿ ಅವನನ್ನು ಅಕ್ಷರ ಅಂತೇಳಿ ಹೇಳ್ತಾರೆ. ಇಲ್ಲಿ ಅಕ್ಷರ ಅಂತಂದ್ರೆ ಕೇವಲ ವರ್ಣಗಳು ಬರೆಯುವಂಥ ಒಂದು ಅಕ್ಷರಗಳಲ್ಲ. ಅಕ್ಷರ ಯಾವುದು ಕ್ಷರವಲ್ಲವೋ ಅದು ಅಕ್ಷರ. ಹಾಗಿದ್ರೆ ಕ್ಷರ ಅಂದ್ರೇನು? ಕ್ಷರ ಅಂದ್ರೆ ಯಾವುದು ಉಳಿಯುವುದಿಲ್ಲವೋ ಅಥವಾ ಯಾವುದು ನಾಶವಾಗುತ್ತದೆಯೋ ಅದು ಕ್ಷರ. ಯಾವುದು ನಾಶವೇ ಆಗುವುದಿಲ್ಲವೋ ಅದು ಅಕ್ಷರ. ಅಂದ್ರೆ ಅವನು ನಾಶವಿಲ್ಲದವನು ಅಂತೇಳಿ ಅರ್ಥ. ನಮ್ಮ ಕಣ್ಣೆದುರಿಗೆ ಕಾಣುವಂತಹ ದೃಶ್ಯ ಪ್ರಪಂಚ ಇಲ್ಲದೆ ಹೋಗಬಹುದು, ಆದರೆ ಆ ಪ್ರಪಂಚ ನಾಶವಾಗೋದಿಲ್ಲ. ಈ ಪ್ರಪಂಚದಲ್ಲಿ ದೇಶ ಕಾಲ ನಿಮಿತ್ತದಲ್ಲಿರುವುದೆಲ್ಲ ನಾಶವಾಗುತ್ತೆ, ಆದರೆ ಅದನ್ನು ಅತಿಕ್ರಮಿಸಿರುವವನು ದೇಶ ಕಾಲ ನಿಮಿತ್ತದ ಪ್ರಪಂಚದ ಧರ್ಮಗಳಿಂದ ಬಾಧಿತನಾಗುವುದಿಲ್ಲ. ಎಲ್ಲ ಇಂದ್ರಿಯಗಳನ್ನೂ ನಿಗ್ರಹಿಸಿದ ಮುನಿಗಳು ವಿಷಯ ವಸ್ತುವಿನ ಕಡೆ ಗಮನವನ್ನೇ ಕೊಡುವುದಿಲ್ಲ. ಆದರೆ ಅವನು ಗಮನಿಸುವ ಒಂದು ವಸ್ತುವಿದೆ, ಅದೇ ಪರಬ್ರಹ್ಮ. ಅವನನ್ನು ಪಡೆಯಲು ಉಳಿದ ಎಲ್ಲವನ್ನೂ ತಿರಸ್ಕರಿಸುವರು. ಅವನನ್ನ ರುಚಿ ನೋಡಲು ಉಳಿದ ಎಲ್ಲವನ್ನೂ ತಿರಸ್ಕರಿಸ್ತಾರೆ. ಆ ಭೂಮವನ್ನ ಪಡೆಯುವುದಕ್ಕೆ ಅಲ್ಪ ಸ್ವಲ್ಪವನ್ನೆಲ್ಲ ನಿರಾಕರಿಸ್ಬಿಡ್ತಾರೆ. ಹಾಗೆಯೇ ಬ್ರಹ್ಮಚರ್ಯವನ್ನ ಪಾಲನೆ ಮಾಡುತ್ತಾರೆ. ಅದನ್ನ ಪಾಲನೆ ಮಾಡುವುದು ತಮ್ಮ ಶಕ್ತಿಯನ್ನ ನಿಗ್ರಹಿಸುವುದಕ್ಕಾಗಿ. ಆ ನಿಗ್ರಹಿಸಿದ ಶಕ್ತಿಯನ್ನ ನಾವು ದೇವರ ಕಡೆಗೆ ಇದೀಗ ಕಳುಹಿಸಬೇಕಾಗಿದೆ. ಇಲ್ಲಿ ನಿಗ್ರಹಿಸಿದ ಶಕ್ತಿಯೇ ದೇವರ ಕಡೆಗೆ ನಮಗೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಕೆಳಗೆ ಹೋಗುವ ಶಕ್ತಿಯನ್ನ ನಿಗ್ರಹಿಸಿ

0: ಸಿದರೆ ಅದು ಮೇಲಕ್ಕೆ ಏಳುತ್ತೆ. ಇನ್ನು ಇಂದ್ರಿಯದ ವಿಷಯ ಕಡೆ ಹರಿಯುವ ಶಕ್ತಿಯನ್ನು ನಿಗ್ರಹಿಸಿದಾಗ ಅದು ದೇವರ ಕಡೆ ಹೋಗುತ್ತೆ. ಸಾಧಕ ಶಕ್ತಿ ಸಂಗ್ರಹಿಸುವುದು ಬರೀ ಸಂಗ್ರಹಕ್ಕಲ್ಲ, ಅದರಿಂದ ಮತ್ತೇನನ್ನೋ ಪಡೆಯಲು ಕೂಡಿಡ್ತಾನೆ. ಆ ಪಡೆಯಬೇಕಾದ ವಸ್ತುವೇ ಪರಬ್ರಹ್ಮ. ಆ ಸ್ಥಿತಿಯ ಸಂಕ್ಷೇಪ ವರ್ಣನೆಯನ್ನ ಕೊಡುತ್ತೇನೆ ಎನ್ನುತ್ತಿದ್ದಾನೆ ಇಲ್ಲಿ ಕೃಷ್ಣ. ಆದರೆ ಅದೊಂದು ಭಾವಚಿತ್ರವಲ್ಲ, ಮೂಲ ವಸ್ತುವನ್ನ ಊಹಿಸಿಕೊಳ್ಳುವುದಕ್ಕೆ ಅಲ್ಲಿ ಕೊಡುವಂತಹ ಕೆಲವು ಸಲಹೆಗಳು ಅಷ್ಟೆ. ಹಾಗಾಗಿ ವೇದವೇತ್ತರು ಯಾವುದನ್ನು ಅಕ್ಷರ ಪುರುಷ ಎಂದು ಹೇಳುತ್ತಾರೋ, ವೈರಾಗಿಗಳೆಲ್ಲರೂ ಕೂಡ ಯಾವ ಪದವಿಯನ್ನು ಪಡೆಯಬೇಕು ಎನ್ನುತ್ತಾರೋ, ಯಾವುದನ್ನು ಇಚ್ಛಿಸಿ ಸಾಧಕರು ಬ್ರಹ್ಮಚರ್ಯೆಯನ್ನ ಆಚರಿಸ್ತಾರೋ ಅದೇ ಈ ಒಂದು ಬದುಕಿನ ಧ್ಯೇಯ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಇಲ್ಲಿ ಸಾಧಕನಿಗೆ ಧ್ಯಾನಕ್ಕೆ ತೊಡಗುವ ಮುಂಚೆ ಮಾಡಿಕೊಳ್ಳಬೇಕಾಗಿರುವಂತಹ ಒಂದು ತಯಾರಿಯ ಬಗ್ಗೆ ಹೇಳಲಾಗಿದೆ. ಜಾಗರೂಕನಾಗಿ ಅವನು ಮಾಡುವಂತಹ ತಯಾರಿಗಳೆಲ್ಲವೂ ಅಚ್ಚುಕಟ್ಟಾಗಿ ಮಾಡಿಕೊಂಡು ಧ್ಯಾನವನ್ನ ಮುಂದುವರಿಸ್ತಾ ಇದ್ದಾರೆ. ಧ್ಯಾನ ಮಾಡುವ ರೀತಿಯನ್ನ ವರ್ಣಿಸುವುದು ಮಾತ್ರವಲ್ಲದೆ ಆ ಧ್ಯಾನ ಮಾಡುವಾಗ ಒದಗಬಹುದಾದ ನಾನಾ ರೀತಿಯ ತೊಂದರೆಗಳನ್ನ ಮತ್ತು ಅದನ್ನು ತಪ್ಪಿಸಿಕೊಳ್ಳುವ ವಿಧಾನವನ್ನೂ ಕೂಡ ವಿವರಿಸ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಹೇಳಿರುವಂತೆ ಸಾಧಕನು ಧ್ಯಾನ ಮಾಡುವುದನ್ನು ಅಭ್ಯಸಿಸುವುದಾದರೆ ಅವನ ಮನಸ್ಸು ಮತ್ತು ಬುದ್ಧಿಯು ಪ್ರಾಪಂಚಿಕ ವಿಷಯ ವಾಸನೆಗಳನ್ನು ಬಿಟ್ಟು ಆತ್ಮನಲ್ಲೇ ನೆಲೆ ನಿಲ್ಲುವುದು ಖಂಡಿತ. ಹಾಗಾಗಿ ಈ ಅಧ್ಯಾಯದ ಆರಂಭದಲ್ಲಿ ಪರಮಾತ್ಮನನ್ನು ಅಕ್ಷರ ಪುರುಷನೆಂದು ನಿರೂಪಿಸಲಾಗಿತ್ತು. ಈ ಅಕ್ಷರ ಪುರುಷನನ್ನೇ ಧ್ಯಾನದ ಸ್ಥಿತಿಯಲ್ಲಿ ಆತ್ಮ ಸಂಯಮಿಗಳಾದ ಸಾಧಕರು ಪಡೆಯುತ್ತಾರೆ. ಹಾಗೆ ಪಡಿಬೇಕು ಅಂದರೆ ಅವರು ವೀತರಾಗಿಗಳಾಗಿರಬೇಕು ಅಂಥೇಳಿ ಈ ಭಗವದ್ಗೀತೆ ಹೇಳುತ್ತೆ. ಅಂದರೆ ಈ ಭಗವದ್ಗೀತೆಯಲ್ಲಿ ತ್ಯಾಗಕ್ಕೆ ಬಹಳ ಗೂಢವಾದ ಅರ್ಥವಿದೆ. ಜ್ಞಾನದ ಮೂಲಕ ಪ್ರಾಪಂಚಿಕ ವಸ್ತುಗಳ ಮೋಹವನ್ನು ಬಿಡುವುದೇ ಈ ತ್ಯಾಗ ಅಥವಾ ವೈರಾಗ್ಯ. ಆದರೆ ಮೋಹವನ್ನ ಬಿಡುವುದೆಂದರೆ ಮನಸ್ಸಿನಲ್ಲಿ ಏಳುವಂತಹ ಬಯಕೆಗಳನ್ನ ಅದುಮಿ ಹಿಡಿಯುವುದಲ್ಲ. ಆದರೆ ಪ್ರಾಪಂಚಿಕ ವಸ್ತುಗಳ ನಿಜವಾದ ಬೆಲೆಯನ್ನು ಅರಿತು ಅವುಗಳಲ್ಲಿ ತಾನು ಬಯಸುವ ಪೂರ್ಣ ಸುಖವಿಲ್ಲವೆಂಬ ಜ್ಞಾನವನ್ನ ಪಡೆದು ಬದುಕುವುದನ್ನೇ ವೈರಾಗಿಯ ಬದುಕು ಅಂತ ಹೇಳಿ ಹೇಳುವಂಥದ್ದು. ಸಸಿಯಲ್ಲಿ ಒಂದು ಮೊಗ್ಗು ಅರಳಿ ಹೂವಾಗಿ ಕಾಯಾಗಿ ಕೊನೆಗೆ ಹಣ್ಣಾಗುವ ರೀತಿ ಅದು. ಮೊಗ್ಗು ಅರಳಬೇಕಾದ್ರೆ ತನ್ನ ಮೊಗ್ಗುತನವನ್ನ ತ್ಯಾಗ ಮಾಡಲೇಬೇಕು. ಅರಳಿದ ಹೂವು ಕಾಯಾಗಬೇಕಾದ್ರೆ ಅದು ತನ್ನ ಎಸಳುಗಳೆಲ್ಲವನ್ನ ತ್ಯಾಗ ಮಾಡಬೇಕು. ಹೀಗೆ ತ್ಯಾಗದ ಮೂಲಕವೇ ಅಮೃತತ್ವವನ್ನ ಪಡೆಯಲು ಸಾಧ್ಯ. ನಮ್ಮ ವೇದಾಂತ ಶಾಸ್ತ್ರದಲ್ಲಿ ತ್ಯಾಗ ಅಥವಾ ವೈರಾಗ್ಯಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನ ಕೊಡಲಾಗಿದೆ. ಈ ವೈರಾಗ್ಯವು ಜ್ಞಾನದ ಮೂಲಕ ಬರುವಂತಹ ವೈರಾಗ್ಯ. ಹೀಗೆ ವೀತರಾಗಿಗಳಾದವರು ಆ ಪರಮ ಪುರುಷನನ್ನ ಪಡೆಯುತ್ತಾರೆ. ಇನ್ನುವಂಥ ಈ ವಾಕ್ಯದಲ್ಲಿ ವೀತರಾಗಿಗಳು ಎಂತಂದ್ರೆ ಪ್ರಪಂಚದ ಸತ್ಯಾಸತ್ಯತೆಯನ್ನು ತಿಳಿದಿರುವಂಥವರು, ಮನಸ್ಸು ಬುದ್ಧಿಯ ಮೇಲೆ ಪೂರ್ಣ ಹತೋಟಿಯುಳ್ಳವರು ಅಂತರ್ಥ. ಬಯಕೆಗಳು ಹೆಚ್ಚಿದಷ್ಟು ಮನಸ್ಸಿನಲ್ಲಿ ಅಶಾಂತಿ ಜಾಸ್ತಿ ಆಗುತ್ತೆ. ಮನಸ್ಸಿನಲ್ಲಿ ಅಶಾಂತಿ ಜಾಸ್ತಿಯಾದಷ್ಟು ನಮ್ಮ ಆಂತರಿಕ ಶಕ್ತಿಯೆಲ್ಲವೂ ವ್ಯರ್ಥವಾಗಿ ಹೋಗುತ್ತೆ. ಸಾಧಕನಾದವನು ಮನಸ್ಸಿನ ಸಮತ್ವವನ್ನು ಮತ್ತು ಆ ಮೂಲಕ ಆಂತರಿಕ ಸ್ಥಿರತೆಯನ್ನ ಕಾಪಾಡಿಕೊಳ್ಬೇಕು. ಇದು ವೈರಾಗ್ಯದಿಂದ ಮಾತ್ರ ಸಿದ್ಧಿಸುವಂಥದ್ದು. ಹಾಗಾಗಿ ಓಂಕಾರದ ಉಪಾಸನೆಯ ಮೆಟ್ಟಿಲುಗಳನ್ನ ಮುಂದಿನ ಶ್ಲೋಕದಲ್ಲಿ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಅದಕ್ಕೂ ಮುನ್ನ ಈ ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ.
1: ನನ್ನದೇನಿದೆ ಇಲ್ಲಿ ಒಂದೊಂದು ಅವನಿಚ್ಛೆ, ನನ್ನದೇನಿದೆ ಇಲ್ಲಿ ಒಂದೊಂದು ಅವನಿಚ್ಛೆ, ಏನು

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿಕಸಿತ ಭಾರತ್ ಜಿ ರಾಮ್ಜಿ ಅಡಿ ಗರಿಷ್ಠ ಉದ್ಯೋಗ ಒದಗಿಸುವಂತೆ ಅಧಿಕಾರಿಗಳಿಗೆ ಸಚಿವ

0: ಈಶ್ವರ್ ಬಿ ಖಂಡ್ರೆ ಸೂಚನೆ. ಕೃತಕ ಬುದ್ಧಿಮತ್ತೆಯ ಮೂಲಕ ಈ ಆಡಳಿತವನ್ನು ಎಐ ಆಡಳಿತಕ್ಕೆ ಉನ್ನತೀಕರಿಸಲು ರಾಜ್ಯ ಸರ್ಕಾರ ಚಿಂತನೆ. ರಾಜ್ಯದಲ್ಲಿ ಪತ್ತೆಯಾಗದ 16,30,000 ಮತದಾರರು, ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ಮಾಹಿತಿ. ವಿಧಾನಸೌಧದಲ್ಲಿ ಇದೇ ಮೊದಲ ಬಾರಿಗೆ ಸಾರ್ವಜನಿಕರ ಸ್ವಾತಂತ್ರ್ಯೋತ್ಸವ ಆಚರಿಸಲು ನಿರ್ಧಾರ, ಫ್ರೀಡಂ ಹಬ್ಬ ಘೋಷಿಸಿದ ಸಚಿವ ಕೃಷ್ಣ ಬೈರೇಗೌಡ. ನವದೆಹಲಿಯಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ತಗ್ಗಿಸುವ ಕುರಿತಂತೆ ಸಭೆ, ರಾಜ್ಯದ ತಂತ್ರಜ್ಞಾನ ಆಧಾರಿತ ವಿಧಾನ ಶ್ಲಾಘಿಸಿದ ಸಮಿತಿ. ವಾರ್ತೆಗಳ ವಿವರ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ಪ್ರಾಮಾಣಿಕ ಕಾರ್ಯಾಚರಣೆ ಕಾರ್ಯವಿಧಾನಗಳು ಮತ್ತು ಅನುಷ್ಠಾನ ಮಾರ್ಗಸೂಚಿಗಳನ್ನು ಈ ವಾರದ ಅಂತ್ಯದೊಳಗೆ ಹೊರಡಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಈ ಸಂಬಂಧ ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿರುವ ಅವರು, ಮಳೆ ಕೊರತೆಯ ಪ್ರಸಕ್ತ ಸನ್ನಿವೇಶದಲ್ಲಿ ಎಲ್ಲಾ ಅರ್ಹ ಗ್ರಾಮೀಣರಿಗೆ ಉದ್ಯೋಗ ಖಾತರಿಪಡಿಸುವ ಜೊತೆಗೆ ನಿತ್ಯ 500,000 ಮಾನವ ದಿನ ಸೃಜನೆಗಾಗಿ ಗರಿಷ್ಠ ಉದ್ಯೋಗ ನೀಡುವಂತೆ ತಿಳಿಸಿದ್ದಾರೆ. ವಿಬಿಜಿ ರಾಮ್ಜಿ ಅಡಿಯಲ್ಲಿ ಅನುಮೋದಿಸಲಾಗಿರುವ 318 ಕಾಮಗಾರಿಗಳ ವಿವರ, ಮಾದರಿ ವಿನ್ಯಾಸ, ದರಪಟ್ಟಿ, ಪ್ರಮಾಣಿತ ಮಾನದಂಡ, ತಾಂತ್ರಿಕ ಟಿಪ್ಪಣಿ ಇತ್ಯಾದಿ ಮಾರ್ಗಸೂಚಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಸೂಚನೆ ನೀಡಿದ್ದಾರೆ. ರಾಜ್ಯ ಸರ್ಕಾರ ಶೀಘ್ರವೇ ಬೆಂಗಳೂರಿನಲ್ಲಿ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪಿಸುವ ಮಹತ್ವಪೂರ್ಣ ಹೆಜ್ಜೆ ಇಡಲಿದೆ ಎಂದು ಗೃಹ ಮತ್ತು ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಹಾಗೂ ವಾಲ್ಟರ್ ಹ್ಯಾಂಪ್ಟನ್ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಇಂದು ನಡೆದ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಮುನ್ನಡೆಸಲು ಕೃತಕ ಬುದ್ಧಿಮತ್ತೆಯ ಬಳಕೆ ಎಂಬ ಅಂತಾರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ನಿಪುಣ ಕರ್ನಾಟಕ ಯೋಜನೆಯ ಮೂಲಕ ವಿದ್ಯಾರ್ಥಿಗಳಿಗೆ ಮತ್ತು ಯುವ ಜನರಿಗೆ ಉತ್ತಮ ಭವಿಷ್ಯ ರೂಪಿಸುವ ನಿಟ್ಟಿನಲ್ಲಿ 300 ಕೋಟಿ ರೂಪಾಯಿಗಳನ್ನು ಸರ್ಕಾರ ಮೀಸಲಿಟ್ಟಿದೆ ಎಂದು ಹೇಳಿದ್ದಾರೆ. ಕೃಷಿ, ಗ್ರಾಮೀಣಾಭಿವೃದ್ಧಿ, ಆರೋಗ್ಯ ಮುಂತಾದ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಮೂಲಕ ರಾಜ್ಯ ಸರ್ಕಾರ ಈ ಆಡಳಿತವನ್ನು ಎಐ ಆಡಳಿತ ಹಂತಕ್ಕೆ ಉನ್ನತೀಕರಿಸಲು ಪ್ರಯತ್ನಿಸುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಇದೇ 8ರವರೆಗೂ ನಡೆಯಲಿದ್ದು, ಈಗಾಗಲೇ 5,54,32,314 ಗಣತಿ ನಮೂನೆಗಳನ್ನು ನೀಡಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 4,43,04,632 ಅರ್ಜಿಗಳು ಡಿಜಿಟಲೀಕರಣಗೊಂಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಸುಮಾರು 16,30,012 ಮತದಾರರು ಪತ್ತೆಯಾಗಿಲ್ಲ ಎಂದು ತಿಳಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ 45% ಮತದಾರರು ನಾಪತ್ತೆಯಾಗಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ 47%, ಬೆಂಗಳೂರು ಕೇಂದ್ರದಲ್ಲಿ 48% ಮತ್ತು ಬೆಂಗಳೂರು ದಕ್ಷಿಣದಲ್ಲಿ 51% ಮತದಾರರು ನಾಪತ್ತೆಯಾಗಿದ್ದಾರೆ ಎಂದು ಹೇಳಿದ್ದಾರೆ. ಹಾವೇರಿ, ಚಾಮರಾಜನಗರ, ಹಾಸನ, ಕೊಡಗು ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ 100% ಗಣತಿ ನಮೂನೆಗಳನ್ನು ಹಂಚಿಕೆ ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದ ಹಬ್ಬವನ್ನಾಗಿ ರೂಪಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ಫ್ರೀಡಂ ಹಬ್ಬವನ್ನು ಆಚರಣೆ ಮಾಡಲಾಗುತ್ತಿದೆ ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಘೋಷಣೆ ಮಾಡಿದ್ದಾರೆ. ಆಗಸ್ಟ್ 15ರಂದು ವಿಧಾನಸೌಧದ ಮುಂಭಾಗದಲ್ಲಿ ಬೆಳಗ್ಗೆಯಿಂದ ರಾತ್ರಿ 10 ಗಂಟೆಯವರೆಗೆ ಸಾಂಸ್ಕೃತಿಕ, ಐತಿಹಾಸಿಕ ಮತ್ತು ಮನರಂಜನಾ ಕಾರ್ಯಕ್ರಮಗಳು ಜರುಗಲಿವೆ. ಈ ಹಬ್ಬವು ವಿವಿಧ ರಾಜ್ಯಗಳನ್ನು ಪ್ರತಿನಿಧಿಸುವ ಸಮುದಾಯಗಳ ಭವ್ಯ ಪರೇಡ್, ಸಾಂಪ್ರದಾಯಿಕ ಉಡುಪುಗಳು, ಜಾನಪದ ಕಲೆ, ಸಂಗೀತ, ನೃತ್ಯ, ಕರಕುಶಲ ವಸ್ತು ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳ ಮೂಲಕ ರಾಜ್ಯದ ಶ್ರೀಮಂತ ಪರಂಪರೆ ಮತ್ತು ಭಾರತದ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಸಂಭ್ರಮಿಸಲಿದೆ. ಬೆಂಗಳೂರಿನಲ್ಲಿ ನೆಲೆಸಿರುವ ಎಲ್ಲಾ ರಾಜ್ಯದ ಜನರು ಈ ಹಬ್ಬದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸ್ಮರಣಾರ್ಥ ಭಾರತೀಯ ವಾಯುಪಡೆಯ No.1 ಬ್ಯಾಂಡ್ ತಂಡ ಇದೇ 9ರಂದು ವಿಧಾನಸೌಧದಲ್ಲಿ ಪ್ರದರ್ಶನ ನೀಡಲಿದೆ. ಸಂಜೆ 6 ಗಂಟೆಗೆ ಆರಂಭವಾಗುವ ಈ ಪ್ರದರ್ಶನವು ಸ್ವಾತಂತ್ರ್ಯದ ಚೈತನ್ಯಕ್ಕೆ ಗೌರವ ಮತ್ತು ಭಾರತದ ರಕ್ಷಣಾ ಪಡೆಗಳ ನಿರಂತರ ಪರಂಪರೆಯ ಆಚರಣೆಯಾಗಿರಲಿದೆ. ಸಾರ್ವಜನಿಕರಿಗೆ ಮುಕ್ತವಾಗಿರುವ ಈ ಕಾರ್ಯಕ್ರಮದಲ್ಲಿ ಭಾರತೀಯ ವಾಯುಪಡೆಯ ಹಿರಿಯ ಅಧಿಕಾರಿಗಳು, ಗಣ್ಯರು ಭಾಗಿಯಾಗಲಿದ್ದಾರೆ. ರಕ್ಷಣಾ ಪಡೆಗಳು ಮತ್ತು ನಾಗರಿಕರ ಬಾಂಧವ್ಯಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಗಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ
0: ಎಕ್ಸ್ ಖಾತೆ ಮತ್ತು

0: ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ನೇತೃತ್ವದಲ್ಲಿ ನವದೆಹಲಿಯಲ್ಲಿಂದು ಸಂಸದೀಯ ಸಲಹಾ ಸಮಿತಿ ಸಭೆ ನಡೆಯಿತು. ತಂತ್ರಜ್ಞಾನ ಸಮುದಾಯದ ಭಾಗವಹಿಸುವಿಕೆ ಮತ್ತು ಸಂಘಟಿತ ರಾಷ್ಟೀಯ ಕಾರ್ಯಕ್ರಮಗಳ ಮೂಲಕ ಮಾನವ ವನ್ಯಜೀವಿ ಸಂಘರ್ಷ ತಗ್ಗಿಸುವಿಕೆಯನ್ನು ಬಲಪಡಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ರಾಜ್ಯದಿಂದ ಭಾಗವಹಿಸಿದಂತಹ ಅಧಿಕಾರಿಗಳು ಕೃತಕ ಬುದ್ಧಿಮತ್ತೆ, ಸಶಕ್ತ ಕಣ್ಗಾವಲು, ಕಮಾಂಡ್ ಸೆಂಟರ್ಗಳು, ಎಂಜಿನಿಯರ್ ಹಸ್ತಕ್ಷೇಪಗಳು, ತ್ವರಿತ ಸ್ಪಂದನಾ ಪಡೆಗಳು, ಸಮುದಾಯ ಸ್ವಯಂ ಸೇವಕ ಜಾಲಗಳು ಮತ್ತು ಇ ಪರಿಹಾರ ಡಿಜಿಟಲ್ ಪರಿಹಾರ ವ್ಯವಸ್ಥೆಗಳನ್ನು ಆಧರಿಸಿದ ಸಮಗ್ರ 6 ಸ್ತಂಭಗಳ ಮಾದರಿಯನ್ನು ಪ್ರಸ್ತುತಪಡಿಸಿದ್ದಾರೆ. ಕರ್ನಾಟಕದ ತಂತ್ರಜ್ಞಾನ ಆಧಾರಿತ ವಿಧಾನಗಳನ್ನು ಸಮಿತಿ ಶ್ಲಾಘಿಸಿದೆ. ಬೆಂಗಳೂರು ಹುಬ್ಬಳ್ಳಿ ಮೀರಜ್ ಮತ್ತು ಅಮೃತಸರ ಮಾರ್ಗವಾಗಿ ರಾಜ್ಯದಿಂದ ಜಮ್ಮು ಮತ್ತು ಕಾಶ್ಮೀರದ ವೈಷ್ಣೋದೇವಿ ಕತ್ರಾಗೆ ಎಕ್ಸ್ಪ್ರೆಸ್ ರೈಲು ಸೇವೆ ಆರಂಭಿಸಬೇಕು ಎಂದು ದಾವಣಗೆರೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಮನವಿ ಮಾಡಿದ್ದಾರೆ. ನವದೆಹಲಿಯಲ್ಲಿಂದು ಸಚಿವರನ್ನು ಭೇಟಿ ಮಾಡಿದ ಸಂಸದರು ರಾಜ್ಯದಿಂದ ಉತ್ತರ ಭಾರತ ಹಾಗೂ ಪ್ರವಾಸಿ ತಾಣಗಳಿಗೆ ತೆರಳುವ ಯಾತ್ರಾರ್ಥಿಗಳ ಸಂಖ್ಯೆ ಹೆಚ್ಚಿದ್ದು ಬೆಂಗಳೂರು ಹುಬ್ಬಳ್ಳಿ ಮೀರಜ್ ಮಾರ್ಗದಲ್ಲಿ ಹೊಸ ರೈಲು ಆರಂಭಿಸಿದರೆ ಮಧ್ಯ ಮತ್ತು ಉತ್ತರ ಕರ್ನಾಟಕದ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ಯಶವಂತಪುರ ಶ್ರೀಶೈಲ ರೈಲು ಸೇವೆಯನ್ನು ದಾವಣಗೆರೆ ಮತ್ತು ತುಮಕೂರು ಜಿಲ್ಲೆಗಳ ಮೂಲಕ ವಿಸ್ತರಿಸಬೇಕು. ಮಾಯಕೊಂಡ ನಿಲ್ದಾಣದಲ್ಲಿ ಸಿದ್ಧಗಂಗಾ ಸೂಪರ್ಫಾಸ್ಟ್ ಮತ್ತು ವಿಶ್ವ ಮಾನವ ಎಕ್ಸ್ಪ್ರೆಸ್ ರೈಲುಗಳಿಗೆ ನಿಲುಗಡೆ ಕಲ್ಪಿಸಬೇಕು. ಹರಿಹರ ಚಿತ್ರದುರ್ಗ ಪ್ರಯಾಣಿಕ ರೈಲು ಸೇವೆಯನ್ನು ಶೀಘ್ರವೇ ಪುನರಾರಂಭಿಸಬೇಕು ಎನ್ನುವುದೂ ಸೇರಿದಂತೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬಹುದಿನಗಳ ರೈಲ್ವೆ ಯೋಜನೆಯ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮನವಿ ಮಾಡಿದ್ದಾರೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಇಂದು ಅತಿದೊಡ್ಡ ತೆರವು ಕಾರ್ಯಾಚರಣೆ ನಡೆಯಿತು. ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ಆಯುಕ್ತ ಜಗದೀಶ್ ಜಿ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ನಡೆದಿದ್ದು ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿದರು. ಕೆಆರ್ ಮಾರುಕಟ್ಟೆ ಮೇಲ್ಸೇತುವೆ ಕೆಳಗಡೆ ಅನಧಿಕೃತವಾಗಿ ನಿರ್ಮಾಣ ಮಾಡಿಕೊಂಡಿದ್ದಂತಹ ಸುಮಾರು 150 ಅಂಗಡಿಗಳನ್ನು ತೆರವು ಮಾಡಲಾಗಿದೆ. ಬಳಿಕ ಮಾತನಾಡಿದ ಪಾಲಿಕೆ ಆಯುಕ್ತರಾದಂತಹ ಜಗದೀಶ್ ಜಿ ಪಾದಚಾರಿ ಮಾರ್ಗದಲ್ಲಿ ವ್ಯಾಪಾರ ಮಾಡುವವರು ಕೂಡಲೇ ತೆರವುಗೊಳಿಸುವಂತೆ ಮನವಿ ಮಾಡಿದ್ದಾರೆ. 15 ದಿನಗಳ ಹಿಂದೆಯೇ ಅನಧಿಕೃತ ಅಂಗಡಿ ನಿರ್ಮಾಣ ಮಾಡಿದ್ದವರಿಗೆ ಪಾಲಿಕೆ ತೆರವು ಮಾಡುವ ಬಗ್ಗೆ ಮಾಹಿತಿ ನೀಡಿತ್ತು. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕ ಬಸನಗೌಡ ದದ್ದಲ್ ರಾಜೀನಾಮೆ ನೀಡಿದ್ದಾರೆ. ರಾಜೀನಾಮೆ ಪತ್ರವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಲ್ಲಿಸಿದ್ದಾರೆ. ರಾಯಚೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಬಸನಗೌಡ ದದ್ದಲ್ ಅವರು ಪ್ರಬಲ ಸಚಿವಾಕಾಂಕ್ಷಿಯಾಗಿದ್ದರು. ತಾವು ಒಬ್ಬ ಪ್ರಬಲ ಸಚಿವಾಕಾಂಕ್ಷಿ ಎಂಬುದನ್ನು ವರಿಷ್ಠರ ಗಮನಕ್ಕೆ ತಂದಿದ್ದರು. ಆದರೆ ಸಚಿವ ಸ್ಥಾನ ಸಿಗದಿರುವುದಕ್ಕೆ ಅಸಮಾಧಾನಗೊಂಡು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ವಿಪಥ ಕಾಮಗಾರಿಯ ಕಾರಣದಿಂದಾಗಿ ಭಾಗಶಃ ರದ್ದಾಗಿದ್ದಂಥ ಲೋಂಡಾ ಕ್ಯಾಸಲ್ ರಾಕ್ ನಡುವಿನ ರೈಲು ಸೇವೆಯನ್ನು ಪುನರಾರಂಭಿಸಲು ನೈಋತ್ಯ ರೈಲ್ವೆ ವಿಭಾಗ ಅಧಿಕೃತ ಆದೇಶ ಹೊರಡಿಸಿದೆ. ಕ್ಯಾಸಲ್ ರಾಕ್ ಮತ್ತು ಜೋಯ್ಡಾ ಸುತ್ತಮುತ್ತಲಿನ ಭಾಗದ ಸಾರ್ವಜನಿಕರು ಮತ್ತು ಪ್ರಯಾಣಿಕರು ಎದುರಿಸುತ್ತಿದ್ದಂತಹ ತೀವ್ರ ತೊಂದರೆ ಮನಗಂಡು ರೈಲು ಸಂಚಾರವನ್ನು ಪುನರಾರಂಭಿಸುವಂತೆ ಕೇಂದ್ರ ರೈಲ್ವೆ ರಾಜ್ಯ ಸಚಿವ ಪಿ ಸೋಮಣ್ಣ ಅವರಿಗೆ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮನವಿ ಮಾಡಿದ್ದರು. ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಮನವಿಯನ್ನು ಪುರಸ್ಕರಿಸಿರುವಂತಹ ರೈಲ್ವೆ ಸಚಿವಾಲಯವು ರೈಲು ಸಂಚಾರಕ್ಕೆ ಅನುಮೋದನೆಯನ್ನು ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ್ ಜಿ ರಾಮ್ಜಿ ಅಡಿ ಗರಿಷ್ಠ ಉದ್ಯೋಗ ಒದಗಿಸುವಂತೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ಕೃತಕ ಬುದ್ಧಿಮತ್ತೆಯ ಮೂಲಕ ಇ ಆಡಳಿತವನ್ನು ಎಐ ಆಡಳಿತಕ್ಕೆ ಉನ್ನತೀಕರಿಸಲು ರಾಜ್ಯ ಸರ್ಕಾರ ಚಿಂತನೆ. ರಾಜ್ಯದಲ್ಲಿ ಪತ್ತೆಯಾಗದ 16,30,000 ಮತದಾರರು, ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ಮಾಹಿತಿ. ವಿಧಾನಸೌಧದಲ್ಲಿ ಇದೇ ಮೊದಲ ಬಾರಿಗೆ ಸಾರ್ವಜನಿಕರ ಸ್ವಾತಂತ್ರ್ಯೋತ್ಸವ ಆಚರಿಸಲು ನಿರ್ಧಾರ, ಫ್ರೀಡಂ ಹಬ್ಬ ಘೋಷಿಸಿದ ಸಚಿವ ಕೃಷ್ಣ ಬೈರೇಗೌಡ. ನವದೆಹಲಿಯಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ತಗ್ಗಿಸುವ ಕುರಿತಂತೆ ಸಭೆ, ರಾಜ್ಯದ ತಂತ್ರಜ್ಞಾನ ಆಧಾರಿತ ವಿಧಾನ ಶ್ಲಾಘಿಸಿದ ಸಮಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಮನಿಲೇಯದಿಂದ ಇನ್ನು ಮುಂದೆ ಮನೋಚಿಂತನ. ಒತ್ತಡ ಮತ್ತು ಸಂಕಟ ಎಂಬ ವಿಷಯದ ಕುರಿತು ಬೆಂಗಳೂರಿನ ಹೃದಯ ತಜ್ಞರಾದ ಡಾಕ್ಟರ್ ಬಿ ಎಂ ಹೆಗ್ಡೆರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಮಾನಸಿಕ ಸ್ವಾಸ್ಥ್ಯ ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಆರೋಗ್ಯವೇ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.

0: ಕಾರ್ಯಕ್ರಮ ಮನೋಚಿಂತನ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.
2: ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಟ್ರೆಸ್ ಮತ್ತೆ ಡಿಸ್ಟ್ರೆಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪದ್ಮಭೂಷಣ ಫಿಸಿಷಿಯನ್, ಕಾರ್ಡಿಯಾಲಜಿಸ್ಟ್, ಆಥರ್, ಮೆಡಿಕಲ್ ಸೈಂಟಿಸ್ಟ್, ಎಲ್ಲದಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರ ವೈದ್ಯ ಅಂತಾನೆ ಖ್ಯಾತಿ ಪಡೆದಿರುವಂತಹ ಡಾಕ್ಟರ್ ಬಿಎಂ ಹೆಗಡೆ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ಸರ್, ಸ್ಟ್ರೆಸ್ ಮತ್ತೆ ಡಿಸ್ಟ್ರೆಸ್ ಬಗ್ಗೆ ಇವತ್ತು ಮಾತನಾಡ್ತಾ ಇದೀವಿ. ಸ್ಟ್ರೆಸ್ ಅಂದ್ರೆ ಎಲ್ರಿಗೂ ಗೊತ್ತು, ಒತ್ತಡ ಅಂತನ್ಬಿಟ್ಟು. ನಮ್ಮ ಒಂದು ಎಪಿಸೋಡ್ ಅಲ್ಲೂ ಕೂಡ ನಾವು ಮೆಂಟಲ್ ಹೆಲ್ತ್ ಮತ್ತೆ ಸ್ಟ್ರೆಸ್ ಬಗ್ಗೆ ಮಾತನಾಡಿದ್ವಿ. ಈ ಸ್ಟ್ರೆಸ್ ಮತ್ತೆ ಡಿಸ್ಟ್ರೆಸ್ ಇರ್ತಕ್ಕಂತ ಡಿಫ್ರೆನ್ಸ್ ಏನು ಅಂತ ಹೇಳ್ತೀರಾ?
3: ಇದು ಆ ಸ್ಟ್ರೆಸ್ಸಿಗೂ ಡಿಸ್ಟ್ರೆಸ್ಸಿಗೂ ನಡುವಿನಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ಮನುಷ್ಯ ಏನ್ ತಪ್ಪು ತಿಳ್ಕೊಳ್ತಾರೆ, ಸಾಮಾನ್ಯ ಜನರ ಅಭಿಪ್ರಾಯ ಏನಂದ್ರೆ ಸ್ಟ್ರೆಸ್ ಹಾಳು ಅಂತ. ಸ್ಟ್ರೆಸ್ ಬಹಳ ಒಳ್ಳೇದು ದೇಹಕ್ಕೆ. ಸ್ಟ್ರೆಸ್ ಇಲ್ಲದಿದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಂದು ಉದಾಹರಣೆ ಹೇಳ್ತೇನೆ, ಈ ಎರೆಹುಳ ಉಂಟಲ್ವಾ ಅರ್ತುವಂ, ಅದನ್ನ ನೀನು ಫ್ರಿಡ್ಜ್ನಲ್ಲಿಡು, ಸತ್ತು ಹೋಗ್ತದೆ. ಅದಕ್ಕೆ ಬಿಸಿ ಬೇಕು, ಬಿಸಿ ಇಲ್ಲದೆ ಬದುಕುದಿಲ್ಲ. ಸರಿ, ಬಿಸಿ ಬೇಕಲ್ವಾ, ಅದನ್ನ ನಾನು ಎಲೆ ಇದೆಲ್ಲ ಒಲೆಗೆ ಹಾಕ್ತೇನೆ, ಸತ್ತು ಹೋಗ್ತದೆ. ಹಾಗಾಗಿ ಎಕ್ಸ್ಟ್ರೀಮ್ಸ್ ಹಾಳು. ಆ ಎಕ್ಸ್ಟ್ರೀಮಿಗೆ ಹೇಳುದು ಡಿಸ್ಟ್ರೆಸ್ ಅಂತ. ಸ್ಟ್ರೆಸ್ ಬೇಕು ಮನುಷ್ಯನಿಗೆ. ಈಗ ನನಗೆ ಏನು ಸ್ಟ್ರೆಸ್ ಬೇಡ, ನಾನು ಏನ್ ಮಾಡೋದಿಲ್ಲ, ನಾನು ಹೋಗಿ ಸುಮ್ಮನೆ ಕೂತ್ಕೊಳ್ತೇನೆ ಅಂದ್ರೆ ಒಂದು ವಾರದಲ್ಲಿ ಅದು ಮುಗೀತದೆ. ಅಲ್ಲ, ಸ್ಟ್ರೆಸ್ ಇರಲೇಬೇಕು.
2: ಪಾಸಿಟಿವ್ ಸ್ಟ್ರೆಸ್,
3: ಸ್ಟ್ರೆಸ್ಸಿನಿಂದ ನಾವು, ನೀನು ಒಂದು ಒಳ್ಳೆ ಶಬ್ದ ಹೇಳಿದಿ ಪಾಸಿಟಿವ್ ಸ್ಟ್ರೆಸ್ ಅಂತ. ಅದಕ್ಕೆ ಹೇಳುದು ಅವರು ಇದೆಲ್ಲ ಲ್ಯಾಟಿನ್ ಅಲ್ವಾ, ಅದಕ್ಕೆ ಪಾಸಿಟಿವ್ ಅಂತ ಲ್ಯಾಟಿನ್, ಅದಕ್ಕೆ ಇಂಗ್ಲಿಷ್ ಲ್ಯಾಟಿನ್ ಅಲ್ಲಿ ಯು ಸ್ಟ್ರೆಸ್ ಅಂತ ಹೇಳುದು, EUSTRESS. ಯು ಅಂದ್ರೆ ನಾರ್ಮಲ್, ನಾರ್ಮಲ್ ಸ್ಟ್ರೆಸ್. ಡಿಸ್ಟ್ರೆಸ್ ಅಂದ್ರೆ ಎಬ್ನಾರ್ಮಲ್ ಸ್ಟ್ರೆಸ್,
2: ನೆಗೆಟಿವ್ ಸ್ಟ್ರೆಸ್.
3: ನೆಗೆಟಿವ್ ಸ್ಟ್ರೆಸ್ ಅಲ್ಲ, ನೆಗೆಟಿವ್ ಸ್ಟ್ರೆಸ್ ಅಲ್ಲ, ಎಬ್ನಾರ್ಮಲ್ ಸ್ಟ್ರೆಸ್. ಏನು ಅಂದ್ರೆ ನಾವು ಅದಕ್ಕೆ ಹೇಗೆ ಬೆಂಡ್ ಆಗ್ತೇವೆ ಸ್ಟ್ರೆಸ್ಸಿಗೆ. ಈಗ ನಾರ್ಮಲ್ ಸ್ಟ್ರೆಸ್ ಸಿಗಬೇಕು, ಈಗ ನನಗೆ ಇಲ್ಲಿ ಬಂದು ಮಾತಾಡ್ಬೇಕು, ಓಕೆ, ಅದು ಸ್ಟ್ರೆಸ್. ಇಲ್ಲಿ ಮಾತಾಡೋದು ಸುಮ್ಮನೆ ಆಗುದಿಲ್ಲ, ಅದಕ್ಕೆ ಸ್ವಲ್ಪ ಸ್ಟ್ರೆಸ್ ಉಂಟು. ಆದ್ರೆ ಇಲ್ಲಿ ಬರ್ಲಿಕ್ಕೆ ನನಗೆ ಹೆದರಿಕೆ, ನನಗೆ ಬರ್ಲಿಕ್ಕೆ ಆಗುದಿಲ್ಲ, ಜನರಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲ, ಪಬ್ಲಿಕ್ ಸ್ಪೀಚ್ ಕೊಡ್ಲಿಕ್ಕೆ ಆಗುದಿಲ್ಲ, ಅದು ನನ್ನ ಎಬ್ನಾರ್ಮಲ್ ರಿಯಾಕ್ಷನ್ ಆಗ್ತದೆ ಸ್ಟ್ರೆಸ್ಸಿಗೆ. ಸ್ಟ್ರೆಸ್ ಏನು, ಒಂದೇ ಸ್ಟ್ರೆಸ್, ನನಗೂ ಆ ಮನುಷ್ಯನಿಗೂ ಸ್ಟ್ರೆಸ್ ಒಂದೇ. ಇಲ್ಲಿ ಬಂದು ಮಾತಾಡ್ಬೇಕು. ಕೆಲವರಿಗೆ ಮಾತಾಡುದಂದ್ರೆ ಅವರಿಗೆಲ್ಲ ಗೊತ್ತುಂಟು, ವಿಷಯ ಎಲ್ಲ ಗೊತ್ತುಂಟು, ಮಾತಾಡ್ಲಿಕ್ಕೆ ಆಗುದಿಲ್ಲ, ಜನರ ಎದುರು ನಿಂತು ಮಾತಾಡ್ಲಿಕ್ಕೆ ಆಗುದಿಲ್ಲ. ಇದನ್ನು ನಾವು ಬಹಳ, ನಾನು ಸ್ಟೂಡೆಂಟ್ ಆಗಿರೋ ಲಂಡನ್ ಅಲ್ಲಿ ನಾವು ಇದರ ವಿಷಯ ರಿಸರ್ಚ್ ಮಾಡ್ತಾ ಇದ್ದೆ. ಏನ್ ಮಾಡ್ತಾ ಇದ್ದೆ, ಅಲ್ಲಿ ಒಂದು ಹೈಡ್ ಪಾರ್ಕಿನಲ್ಲಿ ಸ್ಪೀಕರ್ ಕಾರ್ನರ್ ಅಂತ ಉಂಟು, ಅಲ್ಲಿ ಈ ಭಾಷಣ ಮಾಡ್ಲಿಕ್ಕೆ ಕಲಿಯೋರು ಬರೋದು. ಅಲ್ಲಿ ಒಂದು ಪೋಡಿಯಂ ಎಲ್ಲ ಹಾಕಿಟ್ಟಿದ್ದಾರೆ, ಯಾರು ಯಾರು ಬಂದಲ್ಲಿ ಮಾತಾಡ್ಬೋದು, ಏನ ವಿಷಯ ಮಾತಾಡ್ಬೋದು, ಏನು ಮಾತಾಡ್ಬೋದು, ಅಬದ್ಧ ಮಾತಾಡ್ಬೋದು. ಅಲ್ಲಿ ಕಲಿಯುವುದು, ಮಾತಾಡ್ಲಿ ಕಲಿಯೋರಿದ್ದಾರೆ ಅಲ್ಲಿ. ಅವರನ್ನು ನಾವು ದೂರದಿಂದ ಡಿಸ್ಟೆಂಟ್ ಟೆಲಿಮೆಟ್ರಿ ಮಾಡಿ ಅವರನ್ನು ನೋಡ್ತಾ ಇದ್ದೇವೆ, ಪರೀಕ್ಷೆ ಮಾಡ್ತಾ ಇದ್ದೇವೆ. ಈ ಯಾರಿಗೆ ಆದ್ರೂ ಮಾತಾಡೋದಕ್ಕೊಂದು ಆಸೆ ಉಂಟು, ಸಂತೋಷ ಉಂಟು, ಅವರಿಗೆ ಅದರಲ್ಲಿ ನಿಜವಾದ ಅದನ್ನು ನ್ಯಾಚುರಲ್ ಆಗಿ ಬರ್ತದೆ, ಅವ್ರಿಗೆ ಏನ್ ತೊಂದರೆ ಇಲ್ಲ, ಅವ್ರ ಹಾರ್ಟ್ ನಾರ್ಮಲ್ ಆಗಿ ಉಂಟು. ಯಾರಿಗೆ ಅಲ್ಲಿ ಹೆದರಿ, ಅದು ನೋಡ್ಲಿಕ್ಕೆ ಆಗುದಿಲ್ಲ, ಮೈಕೈ ಬೆವರ್ತದೆ, ಎಲ್ಲ ಒಳಗೆ ಎಲ್ಲ ಒದ್ದೆ ಆಗಿದೆ, ಮಾಯೆಲ್ಲ ಒಣಗ್ತದೆ, ಎಂಗ್ಸೈಟಿ ಆಗ್ತದೆ, ಇಂಥವರಿಗೆ ನೋಡಿದ್ರೆ ನಾವು ಹಾರ್ಟ್ ಎಲ್ಲ ಎಬ್ನಾರ್ಮಲ್ ಓಡ್ತಾ ಇರ್ತದೆ. ಎಲ್ಲಿವರೆಗೆ ಓಡ್ತದೆ ಅಂದ್ರೆ ಕೆಲವು ಸಲ ಅವ್ರು ಸಾಯ್ತಾರಂತ ಅಷ್ಟವರೆಗೆ ಓಡ್ತದೆ. ಇದೆಲ್ಲ ಯಾಕೆ ಅಂದ್ರೆ ನಮ್ಮ ದೇಹ ಬೇರೆ ಬೇರೆ ರೀತಿಯಲ್ಲಿ ದಿನನಿತ್ಯದ ಸ್ಟ್ರೆಸ್ಸಿಗೆ ರಿಯಾಕ್ಟ್ ಆಗ್ತದೆ. ಕೆಲವರಿಗೆ ಎಂತ, ಈ ಕೆಲವರು ಇದ್ದಾರೆ ಅವ್ರು ಕೂಲ್ ಆಸ್ ಕ್ಯೂಕಂಬರ್, ಅವ್ರು ಎಂತ ಆದ್ರೂ ಅವ್ರು ಬಿದ್ದೇ ಹೋಗ್ತಾರೆ. ಕೆಲವರು ಹಾಗಲ್ಲ, ಒಂದು ಸಣ್ಣ ವಿಷಯಕ್ಕೂ ದೊಡ್ಡ ಗಡಿಬಿಡಿ ಮಾಡಿಕೊಂಡು ಮನೆಯಲ್ಲಿ

ಮಕ್ಕಳೆಲ್ಲ ಇದ್ರೆ ತಾಯಿಗಳನ್ನ ನೋಡ್ಬೇಕು ನಿನ್ ಬೆಳಿಗ್ಗೆ ಶಾಲೆ ಮಕ್ಕಳನ್ನ ಶಾಲೆ ಕಳಿಸೋದು ಒಂದು ದೊಡ್ಡ ಡಿಸ್ಟ್ರೆಸ್ ಅವರಿಗೆ. ಮಕ್ಕಳನ್ನ ಶಾಲೆ ಕಳಿಸೋದು ಸ್ಟ್ರೆಸ್ ಅವರಿಗೆ, ಅಂಗಿ ಹಾಕ್ಬೇಕು, ಅವ್ರು ಸ್ನಾನ ಮಾಡಿದಾರ ನೋಡ್ಬೇಕು, ಪಾಯ್ಕನೆ ಹೋಗಿದಾರ ನೋಡ್ಬೇಕು, ಊಟ ಮಾಡಿದಾರ ನೋಡ್ಬೇಕು, ಅಂಗಿ ಸರಿ, ಪುಸ್ತಕ ಎಲ್ಲ ಬೇಕು, ಅವ್ ಸ್ಟ್ರೆಸ್ ಎಲ್ಲ ತಾಯಂದ್ರಿಗೆ. ಅದಕ್ಕಾಗಿ ತಾಯಂದ್ರಿಗೆ ಬ್ಲಡ್ ಪ್ರೆಷರ್ ಮೇಲೆ ಹೋಗೋದು. ಕೆಲವು ತಾಯಂದ್ರಿಗೆ ಡಿಸ್ಟ್ರೆಸ್, ಅವ್ರು ಹುಚ್ಚಾಗಿ ಬಿಡ್ತಾರೆ ಆ ಮಗುವನ್ನು ಕರ್ಕೊಂಡು. ಈ ಬಾರ್ಗೇನ್ ನಲ್ಲಿ ನೀವು ಡಿಸ್ಟ್ರೆಸ್ ಇದ್ದಾವಾಗ ಸಮಯ ಹೆಚ್ಚು ಹೋಗ್ತದೆ, ನೀವು ಸ್ಟ್ರೆಸ್ ನಲ್ಲಿ ಇದ್ದಾವಾಗ ಏನಿಲ್ಲ, ಯೂ ಸ್ಟ್ರೆಸ್ ಇದ್ರೆ ಏನ್ ತೊಂದರೆ ಇಲ್ಲ. ಹೆಚ್ಚು ಜನ ಏನ್ ಮಾಡ್ತಾರೆ, ಅವರಿಗೆ ಒಂದು ಕೆಲಸ ಮಾಡುವುದೇ ಒಂದು ಸಂತೋಷ. ಈ ಕೆಲವರಿಗೆ ಆ ಒಂದು ಕೆಲಸ, ನನಗೆ ಅಡಿಗೆ ಮಾಡ್ತೇನೆ, ನನಗೆ ಅಡಿಗೆ ಮಾಡೋದ್ರಲ್ಲಿ ನನ್ನ ಅಡಿಗೆಯನ್ನು ಇನ್ನೊಬ್ರು ತಿನ್ಬೇಕು, ಅವ್ರು ಅಪ್ರಿಷಿಯೇಟ್ ಮಾಡ್ಬೇಕು ಅಂತ ಆಸೆ ಇದ್ರೆ ಅಡಿಗೆ ಮಾಡೋದು ಬಹಳ ಆಸೆ. ಅಡಿಗೆ ಮಾಡೋದು ಸ್ಟ್ರೆಸ್ಸೇ ಅಲ್ಲ, ಯೂ ಸ್ಟ್ರೆಸ್ ಆಗಿ ಹೋಗ್ತದೆ. ಕೆಲವರಿಗೆ ಅಡಿಗೆ ಮಾಡ್ಲಿಕ್ಕೆ ಮನಸ್ಸಿಲ್ಲ, ಯಾರಾದ್ರೂ ಮನೆಗೆ ಬರ್ತಾರೆ ಅಂದ್ರೆ ಹೆಚ್ಚು ಅಡಿಗೆ ಮಾಡ್ಬೇಕು ಅಂದ್ರೆ ಆ ದಿವಸ ಅವರು ಕಂಡಪಟ್ಟೆ ಸ್ಟ್ರೆಸ್, ಅವ್ರ ಬ್ಲಡ್ ಪ್ರೆಷರ್ ಮೇಲೆ ಹೋಗ್ತದೆ, ಅವ್ರು ಏನೇನೋ ಆಗ್ತದೆ, ಅಂತವರಿಗೆ ಅದು ಹಾಳು. ಅದಕ್ಕೆ ನಿನಗೆ ಜೀವನದಲ್ಲಿ ಸುಖ ಇರಬೇಕಾದ್ರೆ ಲವ್ ಯುವರ್ ವರ್ಕ್, ನಿನಗೇನು ಸಂತೋಷ ಉಂಟು ಆ ಕೆಲಸ ಮಾತ್ರ ಮಾಡು, ನಿನಗೇನು ಸಂತೋಷ ಇಲ್ಲ ಆ ಕೆಲಸ ಮಾಡಬೇಡ. ಹಾಗೆ ಲವ್ ಯುವರ್ ವರ್ಕ್, ಲವ್ ಯುವರ್ ಎನ್ವೈರನ್ಮೆಂಟ್. ಈಗ ನಮಗೆ ಈಗ ಐಡಿಯಲ್ ಹೇಗಂದ್ರೆ, ಈಗ ನಾನು ಒಳ್ಳೆಯವನು, ನನ್ನ ಹೆಂಡತಿ ಒಳ್ಳೆಯವರಾಗಿರ್ಬೇಕು, ನಮ್ಮ ಮಕ್ಕಳು ಒಳ್ಳೆಯವರಾಗಿರ್ಬೇಕು, ನಮ್ಮ ಮನೆಯವರೆಲ್ಲ ಒಳ್ಳೆಯವರಾಗಿದ್ದು, ನಮ್ಮ ಸಮುದಾಯ ನಮ್ಮನ್ನ ಒಡಮಂಡಿಗಳಲ್ಲಿ ಉಂಟಾಗಿರೋ, ನನ್ನ ಸಹೋದ್ಯೋಗಿಗಳಲ್ಲಿ ಇದು ಸಾಧ್ಯ ಇಲ್ಲ ಜೀವನದಲ್ಲಿ. ಅದಕ್ಕೆ ಏನು ಮಾಡಬೇಕು ಅಂದರೆ ಜೀವನದಲ್ಲಿ ಹೇಗೆ ಸುಖ ಪಡುವುದಂದ್ರೆ, ಆ ಸುಖ ಅಂತ ಒಂದಿಲ್ಲ, ಸಂತೋಷ ಅಂತ ಇಲ್ಲ. ನಿನಗೆ ಸಂತೋಷ ಬೇಕಿದ್ರೆ ಅದು ಇನ್ನೊಬ್ಬರ ಸಂತೋಷದಲ್ಲಿ ಅದನ್ನು ಕಾಣಬೇಕು. ಸಂತೋಷ ಅಂತ ಅದನ್ನು ಹುಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ಅದು ಅಂಗಡಿಯಲ್ಲಿ ಸಿಕ್ಕುವುದಿಲ್ಲ, ಕಪ್ಪು ಹಣ ಇದ್ರೂ ಕೂಡ ಸಿಕ್ಕುವುದಿಲ್ಲ, ಎಷ್ಟು ಈಗ 1000 ರೂಪಾಯಿ ನೋಟ್ ಇದ್ರೂ ಸಂತೋಷ ಸಿಕ್ಕುವುದಿಲ್ಲ. ಸಂತೋಷ ಸಿಕ್ಬೇಕಾದ್ರೆ ಇನ್ನೊಬ್ಬರಿಗೆ ಸಂತೋಷ ಕೊಡಬೇಕು, ಪ್ರೀತಿ ಸಿಕ್ಬೇಕಾದ್ರೆ ಇನ್ನೊಬ್ಬರಿಗೆ ಪ್ರೀತಿ ಕೊಡಬೇಕು. ಇದೆಲ್ಲ ಕನ್ನಡಿ ಇದ್ದ ಹಾಗೆ, ನೀನು ಮುಖ ನೋಡಿದ ನೀನು ಕನ್ನಡಿ ನೋಡಿದ ಕೂಡ ನಿನ್ನೇ ಅದು ನೋಡ್ತದೆ. ಹಾಗೆ ಸಂತೋಷ ಪ್ರೀತಿ ಇದೆಲ್ಲ ಹಾಗೆ, ಸ್ಟ್ರೆಸ್ ಕೂಡ ಹಾಗೆ. ಆ ಸ್ಟ್ರೆಸ್ ಇದ್ದದನ್ನು ನಾವು ಮಾಡ್ಲಿಕ್ಕೆ ಹೋಗಬಾರ್ದು, ಡಿಸ್ಟ್ರೆಸ್ ಇದ್ದದನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ಇದು ಒಂದು ಒಳ್ಳೆ ಉದಾಹರಣೆ ಹೇಳ್ಬೇಕಾದ್ರೆ, ಈಗ ಸ್ಟ್ರೆಸ್ ಲೆವೆಲ್ ನೋಡ್ತಾರೆ ಮೆಟ್ಲಿನಲ್ಲೆಲ್ಲ. ಈಗ ಒಂದು ಬ್ರಿಡ್ಜ್ ಕಟ್ಟಬೇಕು ಅಂದ್ರೆ ಇಂಜಿನಿಯರ್ ಏನ್ ಮಾಡ್ತಾರೆ, ಈ ಬ್ರಿಡ್ಜ್ ಎಷ್ಟು ವಾಹನಗಳನ್ನು ಹಿಡ್ಕೊಳ್ಬಹುದು, ಎಂತ ವಾಹನಗಳು, ಹಳ್ಳಿಯಲ್ಲಿ ಇದ್ರೆ ಒಂದು ಸಣ್ಣ ಕಾರು ಅಥವಾ ಒಂದು ಸಣ್ಣ ಲಾರಿ ಹೋಗುವಂತ ಬ್ರಿಡ್ಜ್ ಸಾಕು. ಅದಕ್ಕೆ ಒಂದು ಮೆಟ್ಲು ಒಂದು ಲೆಕ್ಕ ಹಾಕಿ ಆರ್ ಸಿ ಸಿ ಎಲ್ಲ ಲೆಕ್ಕ ಹಾಕಿ ಮಾಡ್ತಾರೆ. ಅದರಲ್ಲಿ ನೀನು ದೊಡ್ಡ ಜಗರ್ನಾಟ್ ಅನ್ನು ಹಿಡ್ಕೊಂಡು ಹೋದ್ರೆ ಅದು ತುಂಡು ತುಂಡಾಗಿ ಬೀಳ್ತದೆ, ಅದು ಡಿಸ್ಟ್ರೆಸ್ ಆಗ್ತದೆ. ಬಾಕಿ ಆ ಸಣ್ಣ ಕಾರ್ ಹೋದಾಗ ಅದಕ್ಕೆ ಸ್ಟ್ರೆಸ್ ಉಂಟು, ಆದ್ರೆ ಅದೇನಾಗುದಿಲ್ಲ, ಅದು ಯೂಸ್ ಸ್ಟ್ರೆಸ್ ಆಗ್ತದೆ. ಅದಿಲ್ಲದಿದ್ರೆ ಅದು ಏನು ಯೂಸೇ ಮಾಡದಿದ್ರೆ ಅದು ಹಾಳಾಗ್ತದೆ. ಈಗ ನೀನು ಒಂದು ಕಾರ್ ತಗೊಂಡು ಮನೆಯಲ್ಲೇ ಇಟ್ಟರೆ, ಅದನ್ನು ಓಡಿಸದೇ ಇದ್ರೆ ಮನೆಯಲ್ಲೇ ಇಟ್ಟರೆ ಅದು ಹಾಳಾಗ್ತದೆ, ಬಹಳ ಬೇಗ ಹಾಳಾಗ್ತದೆ. ಅದು ಮಾತ್ರ ಅಲ್ಲ, ಅದರ ಟೈರ್ ಕೂಡ ಹಾಳಾಗ್ತದೆ. ನೀನು ಟೈರ್ ನಲ್ಲಿ ಥ್ರೆಡ್ ಇರ್ಬೋದು, ಆದ್ರೆ ಅದರಲ್ಲಿ ಹಾಳಾಗಿ ನೀನು ಮತ್ತೆ ಅದನ್ನು ಒಂದ್ಸಲ ಕೊಂಡೋಗುವಾಗ ಎಲ್ಲಾದ್ರೂ ರಸ್ತೆ ಬಿಸಿ ಇದ್ರೆ ಅದಲ್ಲಿ ಒಡಿತದೆ, ಅಂತ ಪರಿಸ್ಥಿತಿ ಬರ್ತದೆ. ಹಾಗೆ ನಮ್ಮ ದೇಹ, ನಮ್ಮ ದೇಹ ಹೇಗಂದ್ರೆ ಅದಕ್ಕೆ ಯಾವುದನ್ನಾದ್ರೂ ಒಂದು ಕೆಲಸ ಬೇಕು. ಅದಕ್ಕೆ ಹೇಳುದು ವ್ಯಾಯಾಮ ಅಗತ್ಯ ಅಂತ ಹೇಳುದು. ಅದಕ್ಕೆ ಸುಮ್ಮನೆ ಕೂತ್ಕೊಳ್ಬಾರ್ದು, ನಾ ಕಾಲು ನಾನು ಕೂತ್ಕೊಳ್ತೇನೆ, ನನಗೆ ಏನು ಬೇಡ, ನನಗೆ ಸ್ಟ್ರೆಸ್ ಬೇಡ, ನಾನು ನಡೆಯುವುದಿಲ್ಲ, ನಡೆದ್ರೆ ಕೂಡ ಸ್ಟ್ರೆಸ್ ನನಗೆ, ನಾನು ಸೋಫಾದಲ್ಲಿ ಕೂತ್ಕೊಂಡು ಟೆಲಿವಿಷನ್ ನೋಡಿ ನಿದ್ರೆ ಮಾಡ್ತೇನೆ ಅಂತ ಹೇಳಿದ್ರೆ ನೀನು ಹೆಚ್ಚು ಕಾಲ ಬದುಕುವುದಿಲ್ಲ. ಹಾಗಾಗಿ ಸ್ಟ್ರೆಸ್ ಬಹಳ ಅಗತ್ಯ. ಡಿಸ್ಟ್ರೆಸ್ ಹಾಳು. ಈ ಡಿಸ್ಟ್ರೆಸ್ ಹೋಗುವುದು ಹೇಗೆ? ಡಿಸ್ಟ್ರೆಸ್ ಅನ್ನು ತೆಗೆದು ಮಾರ್ಲಿಕ್ಕೆ ಆಗುದಿಲ್ಲ, ಅದು ಬಿಸಾಡ್ಲಿಕ್ಕೆ ಆಗುದಿಲ್ಲ. ಡಿಸ್ಟ್ರೆಸ್ ಮನಸ್ಸಿನಲ್ಲಿ ಬರುದು, ಎಲ್ಲವನ್ನೂ ಮನಸ್ಸಿನಲ್ಲಿ ಬರುದು. ನಮ್ಮ ಮನಸ್ಸಿಗೆ ನಾವು ಅದನ್ನು ಕಲಿಸಬೇಕು. ಹೇಗೆ ಆ ಡಿಸ್ಟ್ರೆಸ್ ಬರದ ಹಾಗೆ ನಾವು ಏನ್ ಮಾಡಬೇಕು? ಇದಕ್ಕೆ ನಾವು ಪ್ರಾಕ್ಟೀಸ್ ಮಾಡಬಹುದು. ಈಗ ನಾವು ಪ್ರಾಕ್ಟೀಸ್ ಮಾಡ್ತಾ ಟ್ರೈನಿಂಗ್ ಕೊಡ್ತಾ ಇದ್ದೇವೆ ಪಬ್ಲಿಕ್ ಸ್ಪೀಕಿಂಗ್. ಪಬ್ಲಿಕ್ ಸ್ಪೀಕಿಂಗ್ ಹೇಗೆ ಅಂದ್ರೆ, ಅವರು ಇಂಥದನ್ನ ಸುಮ್ಮನೆ ಅಂದು ನನಗೆ ಆಗ್ಲಿಕ್ಕೆ ಆಗುದಿಲ್ಲ ಅಂತ ದೂರ ಇದ್ರೆ ಅವನು ಆಗುವುದೇ ಇಲ್ಲ. ಅವರು ಸುಳುವಿಗೆ ದೂಡ್ಬೇಕು ಅದಕ್ಕೆ. ಈಗ ಮಕ್ಕಳಿಗೆ ನೀರು ನೋಡಿದ್ರೆ ಹೆದರಿಕೆ ಆದ್ರೆ ಅವರು ಸ್ವಿಮ್ ಮಾಡುವುದಿಲ್ಲ, ಸುರುವಿನ ಸರ್ತಿ ಅವ್ರಿಗೆ ಗೊತ್ತಿಲ್ಲದ ಹಾಗೆ ನೀರಿನಲ್ಲಿ ಬಿಸಾಡಬೇಕು. ಅವಾಗ ಅವ್ರ ಮೇಲೆ ಕೆಳಗೆ ಹೋಗಿ 2 ಸಲ ನೀರು ಕೊಡದ ನಂತರ ಆ ಹೆದರಿಕೆ ಹೋಯ್ತು, ಮತ್ತೆ ಅವ್ರು ಮಾಡ್ತಾರೆ ಆ ಹೆದರಿಕೆ ಹೋಗ್ಬೇಕು. ಹಾಗಾಗಿ ಅವರಿಗೆ ಸ್ವಲ್ಪ ಟ್ರೈನಿಂಗ್ ಮಾಡಿ, ಜನರು ಇದ್ದಾರೆ ಅಂತ ಹೇಳಿ ಎಣಿಸಿಕೊಂಡು ಅವರು ಎದುರಲ್ಲಿ ಮಾತಾಡೋದು, ಜನರಿಲ್ಲಲ್ಲಿ ಹಾಗೆ ಕನ್ನಡ ಎದುರಲ್ಲಿ ಮಾತಾಡೋದು, ಇಂಥದೆಲ್ಲ ಮಾಡಿಸಿದ್ರೆ ಮತ್ತೆ ಮತ್ತೆ ಕ್ರಮೇಣ ಅವರಿಗೆ ಅದು ಅಭ್ಯಾಸ ಆಗ್ತದೆ. ಇಲ್ದಿದ್ರೆ ಪಬ್ಲಿಕ್ ಸ್ಪೀಕಿಂಗ್ ಅಷ್ಟು ದೊಡ್ಡ ಸ್ಟ್ರೆಸ್ಫುಲ್ ಆಕ್ಟಿವಿಟಿಯೇ ಇಲ್ಲ. ಯಾಕೆಂದ್ರೆ ಪಬ್ಲಿಕ್ ಸ್ಪೀಕಿಂಗ್ ಬೇರೆ ಎಲ್ಲ ಕಲೆಗೂ ವ್ಯತ್ಯಾಸ ಉಂಟು. ಈಗ ನೀನು ಪೇಂಟರ್, ನಿನ್ನ ಪೇಂಟಿಂಗ್, ನೀನು ಪೇಂಟ್ ಮಾಡುವಾಗ ನಾನು ಅದನ್ನು ನೋಡುದಿಲ್ಲ, ನಿನಗೆ ಸ್ಟ್ರೆಸ್ ಇಲ್ಲ, ನೀನು ಒಳ್ಳೆ ಪೇಂಟ್ ಮಾಡಬಹುದು, ಹೇಗೆ ಮಾಡಬಹುದು. ನಾನು ಪೇಂಟ್ ನೋಡುವಾಗ ನೀನಲ್ಲಿಲ್ಲ. ಇಲ್ಲಿ ಹಾಗಲ್ಲ, ದ ಆರ್ಟಿಸ್ಟ್ ಅಂಡ್ ದ ಮೀಡಿಯಾ ಇದು ಒನ್. ನಾನೇ ಮಾತಾಡಬೇಕು, ನಾನೇ ಅಲ್ಲಿರ್ಬೇಕು, ನಾನು ಮಾತಾಡುವಾಗ ಅವ್ರು ಕೇಳಬೇಕು. ಅದು ಬಹಳ ಕಷ್ಟದ ಕೆಲಸ, ಅದಷ್ಟು ಈಸಿ ಕೆಲಸ ಅಲ್ಲ. ಎಲ್ಲ ಆರ್ಟಿನಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್. ಅದ್ರ ಇದಕ್ಕೆ ಏನು ಅಂದ್ರೆ, ವ್ಯತ್ಯಾಸ ಇಷ್ಟೇ, ಸ್ಟ್ರೆಸ್ಸಿಗೂ ಡಿಸ್ಟ್ರೆಸ್ಸಿಗೂ ನಾದಲ್ಲಿ ಸ್ಟ್ರೆಸ್ ಇಲ್ಲದೆ ಜೀವನ ಸಾಧ್ಯ ಇಲ್ಲ. ಡಿಸ್ಟ್ರೆಸ್ ಇದ್ರೆ ಜೀವನ ಕಷ್ಟ, ಡಿಸ್ಟ್ರೆಸ್ ಇಂದ ಕಾಯಿಲೆಗಳು ಬರುದು. ಹಾಗಾಗಿ ಡಿಸ್ಟ್ರೆಸ್ ಕಡಿಮೆ ಮಾಡಬೇಕಾದ್ರೆ ಸ್ಟ್ರೆಸ್ ಲೆವೆಲ್ ಅನ್ನು ಅಭ್ಯಾಸ ಮಾಡಿ ಮಾಡಿ ಮಾಡಿ ಮಾಡಿ, ಬೊಗಳಿ ಬೊಗಳಿ ರಾಗ, ಉಗುಳಿ ಉಗುಳಿ ರೋಗ ಅಂತ ಹೇಳ್ತಾರಲ್ಲ,

0: ಬೊಗಳಿ ಬೊಗಳಿಯೇ ರಾಗ ಬರೋದು ವಿನಃ ತನ್ನಷ್ಟೇ ರಾಗ ಬರೋದಿಲ್ಲ, ಅದು ಬೊಗಳದೇ ಇದ್ರೆ ರಾಗ ಬರೋದಿಲ್ಲ, ಉಗುಳದೇ ಇದ್ರೆ ರೋಗ ಬರೋದಿಲ್ಲ. ಹೀಗಾಗಿ ಇದನ್ನೆಲ್ಲ ಮಾಡಿ ಅಭ್ಯಾಸ ಆದ ನಂತರ ಡಿಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗಿ ಸ್ಟ್ರೆಸ್ ಬರ. ಈಗ ಡಿಸ್ಟ್ರೆಸ್ ಎಷ್ಟು ಹಾಳು ಅಂತ ನಾನು ಹೇಳ್ತೇನೆ, ಇದೆಲ್ಲ ಮನಸ್ಸಿನಲ್ಲಿ. ಆಫ್ರಿಕಾದಲ್ಲಿ ಒಂದು ವೂಡು ಡೆತ್ ಅಂತ ಉಂಟು. ವೂಡು ಡೆತ್ ಅಂದ್ರೆ ಆಫ್ರಿಕಾದಲ್ಲಿ ಕೋರ್ಟ್ ಎಲ್ಲ ಇಲ್ಲ, ನಮ್ಮ ಸುಪ್ರೀಂ ಕೋರ್ಟ್ ನಾಗೆ ಇವ್ರು ನನಗೆ ಕೆಲಸ ಇಲ್ಲ, ನಾನು ಅಷ್ಟು ಮಾಡಿದ್ದೀನಿ, ನನ್ನ ಸಂಬಳ ಕಮ್ಮಿ ಆಯ್ತು, ನಾನು ಅದು, ನಾನು ಸುಪ್ರೀಂ ಕೋರ್ಟ್ ನ ಮಹಾರಾಜ, ನಾನು ಹೇಳಿದ್ದೆಲ್ಲರೂ ಕೇಳಬೇಕು ಅಂತ ಹೇಳುವಂತ ಪ್ರಶ್ನೆ ಇಲ್ಲ. ಅಲ್ಲಿ ಒಂದು ಏನು ಕೂಟ ಇದೆ ಜನರದ್ದು, ಆ ಒಂದು ಹಳ್ಳಿ ಇದೆ, ಅದಕ್ಕೊಬ್ಬ ಯಜಮಾನ ಇದ್ದಾರೆ, ಅವರೇ ಎಲ್ಲ, ಅವರು ಸುಪ್ರೀಂ ಕೋರ್ಟ್. ಯಾರಾದ್ರೆ ಈಗ ಒಬ್ಬ ಕದ್ದ ಅಥವಾ ಒಬ್ಬ ಹುಡುಗಿಯನ್ನು ರೇಪ್ ಮಾಡಿದ, ಅವನಲ್ಲಿ ಹಿಡ್ಕೊಂಡು ಹೋಗ್ತಾರೆ ಎಲ್ಲ ಹಳ್ಳಿಯವರು, ಹುಡ್ಕೊಂಡು ಹೋಗಿ ಅವ್ರು ಹೇಳ್ತಾರೆ ಇಂಥವನು ಇಂತಿಂತ ಕೆಲಸ ಮಾಡಿದ್ದಾನೆ, ಇಂತಿಂತ ಕೆಲಸ ಮಾಡಿದ್ದಾನೆ, ಎರಡು ಕಡೆ ಅವ್ರು ಹೇಳ್ತಾರೆ, ಅವ್ನು ಮಾಡಲಿಲ್ಲ ಅಂತ ಒಂದು ಕಡೆ ಮಾಡಿದ್ದಾನೆ. ಇವನು ಕೂತ್ಕೊಂಡೆಲ್ಲ ಕೇಳ್ತಾನೆ, ಅವನಿಗೇನು ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ, ಅದಕ್ಕೆ ನಿಜವಾದೊಂದು ಕಾನೂನು, ಹೌದು ಈ ಮಾಡಿದ ತಪ್ಪು ಇವ ಅಂತ ಹೇಳ್ತಾನೆ. ಮತ್ತೆ ಒಂದು ಎಲುಬುಂಟು, ಈ ಮನುಷ್ಯನ ಕಾಲಿದ್ದ ಕೈ ಇದೊಂದು ಎಲುಬುಂಟು, ಅದನ್ನು ತೆಗೆದು ಹೀಗೆ ತೋರಿಸ್ತಾನೆ ಅವನಿಗೆ, ಅದಕ್ಕೆ ಹೇಳೋದು ವೂಡು ಅಂತ, VOOD, ವೂಡು. ಅದು ತೋರಿಸಿದ ನಂತರ ಆ ಹಳ್ಳಿಯ ಕ್ರಮ ಹೇಗಂದ್ರೆ, ಆ ಮನುಷ್ಯ ಒಂದು ಬೇರೆ ಮನೆಯಲ್ಲಿರ್ಬೇಕು, ಹಳ್ಳಿಯಿಂದ ಬದಿಯಲ್ಲಿ, ಹಳ್ಳಿಯ ಬದಿಯಲ್ಲಿ ಒಂದು ಮನೆ, ಚಂದದ ಮನೆ, ಅದರಲ್ಲೆಲ್ಲ ಸೌಕರ್ಯ ಉಂಟು. ಮತ್ತೆ ಅವನಿಗೆ ಹೊತ್ತು ಹೊತ್ತಿಗೆ ಆಹಾರ ಜನ ಕೊಡಬೇಕು, ಕೊಂಡು ಕೊಡ್ತು. ಆದ್ರೆ ಯಾರು ಅವನ ಹತ್ರ ಮಾತಾಡಬಾರ್ದು, ಅವನ ಸಂಬಂಧ ಇಟ್ಕೊಳ್ಬಾರ್ದು, ಅವನ ಮನೆಯವರು, ಅವನ ಕುಟುಂಬದವರು, ಅವನ ಹೆಂಡತಿ ಮಕ್ಕಳು ಕೂಡ ಅವನ ಮಾತಾಡ್ಲಿಕ್ಕಿಲ್ಲ. ಅವನು ಕಂಪ್ಲೀಟ್ ಔಟ್ ಕಾಸ್ಟ್ ಆಗ್ತಾನೆ ಸೊಸೈಟಿಲಿ, ಸಮಾಜದಲ್ಲಿ ನನ್ನೆಲ್ಲ ಹೊರಗೆ ಹಾಕಿದ್ದಾರೆ, ನನಗೆ ಒಂದು ಗೌರವ ಇಲ್ಲ ಅಂತ ಹೇಳಿದ ಕೂಡಲೇ ಅದು ಡಿಸ್ಟ್ರೆಸ್ ಆಗ್ತದೆ. ಸಮಾಜದಲ್ಲಿ ನಮಗೆ ಈ ಸ್ಟ್ರೆಸ್ ಅಂತ ಗೊತ್ತಂದ್ರೆ ಎಲ್ಲರೂ ಈಗ BMI ಅವನು ಇವನು ಈಗ ನೀನು ಹೇಳಿದೆಲ್ಲ ಅಂತೆಲ್ಲ ಹುಡುಗಿ ಇದೆಲ್ಲ ಸುಳ್ಳು ಎಲ್ಲ ಹೇಳ್ತಿಯಲ್ಲೋ, ಅದು ನನಗೆ ಏನಾಗ್ತದೆ, ನನಗೆ ಅದು ಸ್ಟ್ರೆಸ್ ಆಗಿ ಹುಷಾರಾಗ್ತಾ, ಹೌದು ನಾನು ಇವತ್ತು ರಕ್ಷಾ ಹೊಗಳಿದಾಳೆ ಅಂತ ಆಗ್ತದೆ. ಇಲ್ಲ ಯಾರು ಹೊಗಳೋದಿಲ್ಲ, ಅವ್ರು ನಿನ್ನ ವಿಷಯನೇ ಮಾತಾಡೋದಿಲ್ಲ, ನೀವು ಯಾರು ಬಿದ್ದರು, ಯಾರಿಗೆ ಬಿದ್ದು ಹೋಗಲಿಲ್ಲ ಅಂತ ಹೇಳಿದ ಕೂಡಲೇ ಡಿಸ್ಟ್ರೆಸ್ ಆಗ್ತದೆ. ಈ ಮನುಷ್ಯನಿಗೆ ಎಷ್ಟು ಡಿಸ್ಟ್ರೆಸ್ ಆಗ್ತದೆ ಅಂತ ಹೇಳಿದರೆ, ಅವನು ಒಂದು ವಾರಕ್ಕಿಂತ ಹೆಚ್ಚು ಸಾಯಿ ಬದುಕುದಿಲ್ಲ. ಆದರೆ ಜನ ಅಲ್ಲಿ ಏನು ಹೇಳಿ ಎಣಿಸಿಕೊಂಡಿದ್ದಾರೆ ಅಂದರೆ, ಊಡು ಅಂದರೆ ಅವರ ಎಲುಬು ತೋರಿಸಿದ್ರಿಂದ ಅವನು ಸತ್ತೋದ ಅಂತ, ಎಲುಬು ತೋರಿಸಿದ ಸತ್ತದ್ದಲ್ಲ, ಫ್ರಸ್ಟ್ರೇಷನ್ ಸತ್ತದ್ದು,
1: ಸೊಸೈಟಿಯಿಂದ
0: ದೂರ ಆಗಿದ್ದಾನೆ, ಅವನ ಮರ್ಯಾದೆ ಇಲ್ಲ, ಸೊಸೈಟಿ ಹೊರಗೆ ಹಾಕಿದೆ ಅಂತ ಹೇಳುವಾಗ ಫ್ರಸ್ಟ್ರೇಷನ್. ಹಾಗೆ ನಾವು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದೆವು, ಏನಾಗ್ತದೆ, ಯಾಕೆ ಅವನು ಸಾಯ್ತಾನೆ ಅಂತ. ನಾವು ಹಂದಿಯನ್ನು ನಮ್ಮ ಲ್ಯಾಬೊರೇಟರಿಯಲ್ಲಿ ಅದಕ್ಕೆ ಡಿಸ್ಟ್ರೆಸ್ ಮಾಡ್ಲಿಕ್ಕೆ ನೋಡಿದೆ, ಹೇಗೆಂದ್ರೆ ಹಂದಿಯನ್ನು ಒಂದು ಇದರಲ್ಲಿ ಹಾಕುದು, ಪೆಟ್ಟಿಗೆಯಲ್ಲಿ ಹಾಕುದು, ಅದಕ್ಕೆ ಹಸಿವಾಗ್ತಲ್ವ, ಜೋರು ಹಸಿವಾಗ್ತದೆ. ಅದು ಆವಾಗ ಹಸಿವಾಗುವಾಗ ಒಳ್ಳೆ ಆಹಾರ, ಅದು ಯಾವ್ದಕ್ಕೆ ಯಾವ್ದು ಬೇಕೋ ಆಹಾರವನ್ನು ಕೊಂಡು ಕೊಡೋದು ಈಗ. ಆದ್ರೆ ಅದು ಆಹಾರ ತಿನ್ಲಿಕ್ಕೆ ಅಂತ ಮುಂದೆ ಬಂದ ಕೂಡಲೇ ಇಲ್ಲಿ ಒಂದು ಎಲೆಕ್ಟ್ರಿಕ್ ಶಾಕ್ ಸಿಗ್ತದೆ, ಅದು ಸಿಕ್ಕಿದ ಕೂಡಲೇ ನೋವಾಗ್ತದೆ, ಅದಕ್ಕೆ ಹಿಂದೆ ಹೋಗ್ತದೆ, ಪುನಃ ಹಸಿವಾಗ್ತದೆ, ಪುನಃ ಬರ್ತದೆ ತಿನ್ಲಿಕ್ಕೆ, ಪುನಃ ಶಾಕ್ ಬರ್ತದೆ. ಹೀಗೆ ಒಂದು 10 ಸಲ ಅದು ಬರ್ತದೆ ಹೋಗ್ತದೆ, ಬರ್ತದೆ ಹೋಗ್ತದೆ, ಬರ್ತದೆ ಹೋಗ್ತದೆ, ಮತ್ತೂ ಈ ಶಾಕ್ ಬಿಡುದಿಲ್ಲ ತಿನ್ಲಿಕ್ಕೆ, ಅದು ಫ್ರಸ್ಟ್ರೇಟ್ ಆಗ್ತದೆ, ನನಗೆ ಬೇಡ ಆಹಾರ ಅಂತ ಹೇಳಿ ಅದು ಕೋಣೆ ಹಿಂದೆ ಹೋಗಿ ಮಲ್ಕೊಳ್ತದೆ.
1: ಆಹಾರ ತೋರಿಸಿದ್ರೂ ಮುಂದೆ ಬರೋದಿಲ್ಲ,
0: ಬರೋದಿಲ್ಲ. ಆ ಸ್ಟೇಜಿನಲ್ಲಿ ಆ ಹಂದಿಗೆ 1 ಜೂಲ್ ಕರೆಂಟ್ ನಲ್ಲಿ ಕೊಲ್ಬಹುದು, ನಾರ್ಮಲ್ ಹಂದಿಗೆ 100 ಜೂಲ್ ಕರೆಂಟ್ ಬೇಕು. ಅದರ ಅರ್ಥ ಏನು ಅಂದ್ರೆ, 1 ಜೂಲ್ ಕರೆಂಟ್ ಅಂದ್ರೆ ಸಣ್ಣ ಕರೆಂಟ್ ಅದು, ನಾನೀಗ ಕೈ ಎತ್ತಿದ್ರೆ ಈಗ 1 ಜೂಲ್ ಕರೆಂಟ್ ನನ್ನ ದೇಹದಲ್ಲಿ ಆಯ್ತು, ಆ ಕರೆಂಟ್ ನಲ್ಲಿ ನಾನು ಹಾರ್ಟ್ ನಿಲ್ಬಹುದು. ಆದ್ರೆ ಫ್ರಸ್ಟ್ರೇಷನ್ ಇಲ್ಲದಾವಾಗ ಅಂತ 100 ಜೂಲ್ ಕರೆಂಟ್ ಬೇಕು. ಹಾಗೆ ಆ ಮನುಷ್ಯ ಸಾಯುವುದು ಫ್ರಸ್ಟ್ರೇಷನ್ ಇಂದ, ಅದು ಡಿಸ್ಟ್ರೆಸ್, ಇದು ಸ್ಟ್ರೆಸ್. ನಮಗೆ ಯಾವುದು ಸಂತೋಷ ಅದನ್ನು ಮಾಡಿದ್ರೆ ಯೂ ಸ್ಟ್ರೆಸ್, ನಮ್ಗೆ ಯಾವುದು ಹೇಟ್ ಆಗ್ತದೆ ಅದನ್ನು ಮಾಡಿದ್ರೆ
1: ಡಿಸ್ಟ್ರೆಸ್.
0: ಅದಕ್ಕೆ ನಾನು ಹೇಳುದು, ನಾವು ಕೆಲಸವನ್ನು ಪ್ರೀತಿ ಮಾಡಿ ಮಾಡಿದ್ರೆ 24 ಗಂಟೆನೂ ಕೆಲಸ ಮಾಡಬಹುದು. ನಾವು ಕೆಲಸವನ್ನು ಹೇಟ್ ಮಾಡಿದ್ರೆ 1 ಗಂಟೆ ಮಾಡುವಾಗಲೇ ಸಾಕಾಗ್ತದೆ. ಯಾಕೆಂದ್ರೆ 1 ಗಂಟೆ ಮಾಡ್ಲಿಕ್ಕೆ 1 ಗಂಟೆ ಬೇಕು, ಅದನ್ನು ನಾನು ಮಾಡ್ಬೇಕಾ ಮಾಡ್ಬೇಕಾ, ನನ್ಗೆ ಮನಸ್ಸಿಲ್ಲ ಮಾಡ್ಬೇಕಾ ಮಾಡ್ಬೇಕಾ ಅಂತ, ಅದಕ್ಕೊಂದು ಎನರ್ಜಿ ಹೋಯ್ತು, ಮತ್ತೆ ಮಾಡ್ಲಿಕ್ಕೆ ಒಂದು ಎನರ್ಜಿ ಹೋಯ್ತು, ಮಾಡಿದ ನಂತರ ಅಯ್ಯೋ ಮಾಡಿದೆ ಎಂತದಿದು ನಂದೆಲ್ಲ ಇದು ಹಾಳಾಯ್ತಲ್ಲ, ಅದಕ್ಕೊಂದು ಎನರ್ಜಿ, 3 ಪಾಲು ಎನರ್ಜಿ ಬೇಕು, 1 ಕಿಲೋ ಎನರ್ಜಿ 3 ಕಿಲೋ ಬೇಕು. ಅದೇ ನನಗೆ ಪ್ರೀತಿ ಆಗುವಾಗ ಮಾಡ್ಲಿಕ್ಕೆ ಅಂತ ಇಲ್ಲ, ಅದ್ರ ನಂತರ ಆಲೋಚನೆ ಮಾಡ್ಲಿಕ್ಕಿಲ್ಲ, ಮಾಡಿದ ಒಂದೇ ಎಲ್ಲ ಎನರ್ಜಿ. ಹಾಗಾಗಿ ಡಿಸ್ಟ್ರೆಸ್ ಇಲ್ಲದೆ ಜೀವನ ಸುಖದಲ್ಲಿ ಇರಬೇಕಾದ್ರೆ ಲವ್ ಯುವರ್ ವರ್ಕ್, ಲವ್ ಯುವರ್ ಸರೌಂಡಿಂಗ್, ಲವ್ ಯುವರ್ ರಿಲೇಟಿವ್ಸ್, ಲವ್ ಎವ್ರಿಥಿಂಗ್ ಅರೌಂಡ್ ಯು. ಅದಕ್ಕೆ ನಾನು ಅದು ಸಾಧ್ಯ ಉಂಟಾ ಜೀವನದಲ್ಲಿ, ಇಲ್ಲ,
1: ಅದು ಒಂದು ಪ್ರಶ್ನೆ.
0: ಅದಕ್ಕೆ ನಾನು ಒಂದು ಸ್ವಲ್ಪ ಅದನ್ನು ಮಾಡಿಫೈ ಮಾಡಿದ್ದೇನೆ, ಲವ್ ಯುವರ್ ಎನಿಮಿ, ಲವ್ ಯುವರ್ ವರ್ಕ್. ನೌ ಇಫ್ ಯು ಕಾಂಟ್ ಡೂ ದಟ್, ಇಫ್ ಯು ಡೋಂಟ್ ವಾಂಟ್ ಟು ಡೂ ದಟ್, ಲವ್ ವಾಟ್ ಯು ಗೆಟ್. ಆ ಕೆಲಸವನ್ನು ಮತ್ತೆ ಪ್ರೀತಿ ಮಾಡದಿದ್ರೆ ಡಿಸ್ಟ್ರೆಸ್ ಬರ್ತದೆ. ಎಷ್ಟೋ ಜನ ಕೆಲಸ, ಈಗ ನನಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ಬೇಕು ಅಂತ ಒಂದು ಆಸೆ, ನಾನು ಪ್ರೆಸಿಡೆಂಟ್ ಆಗಿದ್ರೆ ಬಹಳ ಸಂತೋಷ ಆಯ್ತು, ಪ್ರೆಸಿಡೆಂಟ್ ಆಗುದಿಲ್ಲ ನಾನು, ಆದ್ರೆ ಪ್ರೆಸಿಡೆಂಟ್ ಆಗದಿದ್ರು ಸಂತೋಷ ಮಾಡ್ಕೊಳ್ಬೇಕು. ಯಾಕಂದ್ರೆ ಇಲ್ಲಿ ನಾನು ಪ್ರೆಸಿಡೆಂಟ್ ಆಗ್ಬೇಕು, ನಾನೇ ಆಗ್ಬೇಕು, ನಾನೇ ಆಗ್ಬೇಕು, ನಾನೇ ಆಗ್ಬೇಕು ಮಾಡಿದ್ರೆ
1: ಡಿಸ್ಟ್ರೆಸ್.
0: ಹಾಗಾಗಿ ಜೀವನದಲ್ಲಿ ಮನುಷ್ಯ ಸ್ಟ್ರೆಸ್ ಬೇಕು, ಡಿಸ್ಟ್ರೆಸ್ ಇರಬಾರ್ದು, ಇದು ಮುಖ್ಯ. ಲವ್ ವಾಟ್ ಯು ಲೈಕ್ ಆರ್ ಲವ್ ವಾಟ್ ಯು ಗೆಟ್. ಎರಡೂ ಆಗ್ತದೆ.

0: ಎರಡರಲ್ಲೂ ಉಂಟು, ಅದು ಅತ್ಲಾಗಿ ಇತ್ಲಾಗಿ ಬದಲಾವಣೆ ನಾವೇ ಮಾಡಿಕೊಳ್ಬೇಕು
1: ಸರ್. ಹಾಗೇನೆ ಈಗ ಇನ್ನು ರೋಗಿಗಳ ವಿಚಾರಕ್ಕೆ ಬಂದ್ರೆ ಸಾಕಷ್ಟು ಕಾಯಿಲೆಗಳಿಂದ ಜನ ನರಳ್ತಾ ಇರ್ತಾರೆ. ಸೊ ನನಗೆ ಕಾಯಿಲೆ ಬಂತು, ಕಾಯಿಲೆ ಬಂತು ಅನ್ನೋದನ್ನೇ ಅವರು ಡಿಸ್ಟ್ರೆಸ್ ಮಾಡಿಕೊಂಡಾಗ ಇನ್ನು ಕಾಯಿಲೆ ಹೆಚ್ಚಾಗಿ ಅದು ತುಂಬಾ ವಿಕೋಪಕ್ಕೆ ಹೋಗುವಂತ ಸಂದರ್ಭ ಕೂಡ ಸಾಕಷ್ಟು ನೀವು ನೋಡಿದ್ದೀರಾ. ಸೊ ಏನ್ ಹೇಳ್ತೀರಾ ಸರ್ ನೀವು ಅಂತ ಸಿಚುಯೇಷನ್?
0: ಅಲ್ಲ, ಎಲ್ಲಾ ಕಾಯಿಲೆಗೂ ಸ್ಟ್ರೆಸ್ ಕಾರಣ. ಸ್ಟ್ರೆಸ್ನಿಂದ ಕಾಯಿಲೆ ಬರುವುದಲ್ಲ, ಡಿಸ್ಟ್ರೆಸ್ನಿಂದ ಕಾಯಿಲೆ ಬರುದು. ನಾವು ಅದಕ್ಕೆ ಹೇಗೆ ಬೆಂಡ್ ಆಗ್ತೇವೆ ಅದರಿಂದ ಕಾಯಿಲೆ ಬರುದು. ಕೆಲವರು ಹೆದರಿ ಹೆದರಿ ಹೆದರಿಯೇ ಕಾಯಿಲೆ ಬರುದು, ಇದು ಡಿಸ್ಟ್ರೆಸ್. ದಿವಸಾಗ್ಲೂ ಎದ್ದು ನಾನು ಕ್ಯಾನ್ಸರ್ ಉಂಟ, ಕ್ಯಾನ್ಸರ್ ಉಂಟ, ಕ್ಯಾನ್ಸರ್ ಉಂಟ ಅಂತ ಹೇಳಿದ್ರೆ ಒಂದ್ ದಿವಸ ಕ್ಯಾನ್ಸರ್ ಬರ್ತದೆ. ಹಾಗಾಗಿ ಡಿಸ್ಟ್ರೆಸ್ ನಿಂದ ನಾವು ಆಹ್ವಾನ ಕೊಡುದು ಕಾಯಿಲೆಗೆ, ಬಾ ಬಾ ಅಂತ. ಹಾಗಲ್ಲ, ನನಗೆ ಕಾಯಿಲೆ ಬರ್ಲಿಕ್ಕಿಲ್ಲ, ಯಾಕೆ ಬರಬೇಕು, ನಾನೇನು ತೊಂದರೆ ಇಲ್ಲ ಅಂತ ಹೇಳಿದ್ರೆ ಆ ಇದ್ದಷ್ಟು ಕಾಲ ಸುಖ ಅಲ್ವಾ. ಇಲ್ಲದಿದ್ರೆ ಈ ಹೆದರಿದವ ದಿವಸಾಗ್ಲೂ ಸಾಯ್ತಾನೆ, ಧೈರ್ಯ ಇದ್ದ ಒಂದೇ ಸಲ ಸಾಯುದು, ಸಾಯುದು ಸಾಯ್ಬೇಕಲ್ವ. ಆದ್ರೆ ಅದನ್ನ ನಾನು ದಿವಸಾಗ್ಲೂ ಸಾಯುವುದಕ್ಕಿಂತ ಒಂದೇ ಸಲ ಸಾಯುದು ಒಳ್ಳೇದಲ್ವಾ. ಹಾಗೆ ಡಿಸ್ಟ್ರೆಸ್ ನಿಂದ ಎಲ್ಲ ಅನ್ಯಾಯ ಆಗುತ್ತೆ.
1: ಸ್ಟ್ರೆಸ್ ವಿಚಾರಕ್ಕೆ ಬಂದ್ರೆ ಇವಾಗ ಸ್ಟ್ರೆಸ್ಗೂ ಕೂಡ ತುಂಬಾ ಮೆಡಿಸಿನ್ ಬಂದ್ಬಿಟ್ಟಿದೆ. ಸ್ಟ್ರೆಸ್ ಆದ್ರೆ ನಾವು ಮೆಡಿಸಿನ್ ತಗೋತೀವಿ, ನಿದ್ದೆ ಬರ್ತಾ ಇಲ್ಲ ಮೆಡಿಸಿನ್ ತಗೋತೀವಿ. ಅಫ್ಕೋರ್ಸ್ ಇದ್ರ ಬಗ್ಗೆ ನೀವು ಹೇಳಿದೀರಾ ಹಿಂದೆ ಕೂಡ. ಸೊ ಎಲ್ಲದಕ್ಕೂ ಈ ಮೆಡಿಸಿನ್ ಔಷಧಿಗಳು ಬಂದಿರೋದ್ರಿಂದ ನಮ್ಗೆ ಸ್ಟ್ರೆಸ್ ಆದ್ರೂ ನಮ್ಗೇನು ಪ್ರಾಬ್ಲಮ್ ಇಲ್ಲ, ಬಿಕಾಸ್ ವಿ ಹ್ಯಾವ್ ಅ ಮೆಡಿಸಿನ್ ತಗೋತೀವಿ, ಮಲ್ಕೊಂತೀವಿ, ಸ್ಟ್ರೆಸ್ ಕಡಿಮೆ ಆಗುತ್ತೆ.
0: ಇದಕ್ಕೆ ತಪ್ಪು ಅಭಿಪ್ರಾಯ ಅಂತ ಹೇಳುದು, ಬಹಳ ತಪ್ಪು ಅಭಿಪ್ರಾಯ. ಏನು ಅಂದ್ರೆ ಈ ಸ್ಟ್ರೆಸ್ಸು ಡಿಸ್ಟ್ರೆಸ್ ಇದೆಲ್ಲ ಮನಸ್ಸಿನಲ್ಲಿರು ಮಾತ್ರ, ಮನಸ್ಸಿಗೆ ಹೋಗಿ ಮುಟ್ಟುವುದಿಲ್ಲ. ಮನಸ್ಸು ದೇಹದಲ್ಲಿಲ್ಲ, ಮನಸ್ಸು ಮೆದುಳಿನಲ್ಲಿಲ್ಲ. ಮನಸ್ಸು ಅಂದ್ರೆ ಯೂನಿವರ್ಸಲ್ ಕಾನ್ಶಿಯಸ್ನೆಸ್, ಅದನ್ನು ನಾವು ಪಾರ್ಟ್. ನಮ್ಮ ಏನ್ ನಾನು ಎಲ್ಲ ಏನ್ ಸ್ಟ್ರೆಸ್ ಬಂದ್ರೆ ತೊಂದರೆ ಇಲ್ಲ, ನಾನು ಇದಕ್ಕೊಂದು ಮಾತ್ರೆ ತೆಕ್ಕೊಳ್ತೇನೆ ಅಂತ ಹೇಳುವ ಹೆಡ್ಡ, ಅಥವಾ ಅವನಿಗೆ ಯಾರು ತಪ್ಪು ಅಭಿಪ್ರಾಯ ಕೊಟ್ಟಿದ್ದಾರೆ. ಯಾವ ಕೆಮಿಕಲ್ ರಿಡಕ್ಷನಿಸ್ಟ್ ಕಾಂಪೌಂಡ್ ಕೂಡ ಯಾವುದಕ್ಕೂ ಇದಕ್ಕೂ ಉಪಯೋಗ ಇಲ್ಲ. ಕಾಯಿಲೆಗೆ ಒಂದು ಮಾತ್ರೆ ಅಂತ ಇಲ್ಲ, ನಾವು ಎಣಿಸಿಕೊಳ್ಳುವುದಷ್ಟೇ. ಹಾಗಾಗಿ ಸ್ಟ್ರೆಸ್ ತೆಗೆಯುವ ಮಾತ್ರೆ ಇಲ್ಲ. ಸ್ಟ್ರೆಸ್ ತೆಗೆಯುವ ಮಾತ್ರೆ ಏನು ಅಂದ್ರೆ, ನಾವು ಸಮಾಜದಲ್ಲಿ ಸ್ಟ್ರೆಸ್ ಅನ್ನು ತೆಗೀಲಿಕ್ಕೆ ನಮ್ಮ ಮನಸ್ಸನ್ನು ಎತ್ತರ ಕೊಡ್ಕೊಂಡ್ವಿ. ಮನಸ್ಸನ್ನು ಎತ್ತರಕ್ಕೆ ಯಾವ ಕೊಂಡೋದು, ಚಿತ್ತ ವೃತ್ತಿ ನಿರೋಧ ಯೋಗ ಅಂತ ಪತಂಜಲಿ ಬರ್ದ ನೋಡು. ಮನುಷ್ಯನಿಗೆ ಕಷ್ಟ ಬರುವುದು ಮನಸ್ಸಿನಲ್ಲಿ ಅಹಂಕಾರದಿಂದ, ಚಿತ್ತ ಲೆವೆಲ್ನಲ್ಲಿ. ಅದನ್ನು ನಿಲ್ಲಿಸಿದ್ರೆ ಮಾತ್ರ ಸಮಾಜಕ್ಕೆ ಒಳ್ಳೆತು, ಮನುಷ್ಯನಿಗೆ ಒಳ್ಳಿತು. ಅದಕ್ಕೆ ಅವನು ಯೋಗ ಅಂತ ಹೇಳಿದ್ದು, ಮೆಡಿಟೇಷನ್ ಪ್ರಾಣಾಯಾಮ ಎಲ್ಲ ಇದಕ್ಕೆ ಇರೋದು. ಎಂತ ಸ್ಟ್ರೆಸ್ ಇದ್ರೂ ಅದರಲ್ಲಿ ಹೋಗ್ತದೆ. ವೃತ್ತಿ ವೃತ್ತಿ ಅಂದ್ರೆ ಅಲೆಗಳು ಸಮುದ್ರದಲ್ಲಿ ತೆರೆ ಬಂದ ಹಾಗೆ, ಆ ತೆರೆಗಳನ್ನೆಲ್ಲ ಸಮಾಧಾನ ಮಾಡ್ತದೆ. ಎಲ್ಲರೂ ಎಲ್ಲಾ ಕಾಲದಲ್ಲಿ ಸುಖದಲ್ಲಿ ಇರಬೇಕಾದ್ರೆ ನಾವು ಅದನ್ನು ಬೆಂಡಾಗಿ ಅದರೊಟ್ಟಿಗೆ ಸೇರಿಕೊಂಡು ಅದನ್ನು ಅನುಭವಿಸಿಕೊಂಡು ಅಳವಡಿಸಿಕೊಂಡು ಜೀವನ ಮಾಡಬೇಕು. ಸ್ಟ್ರೆಸ್ ಡಿಸ್ಟ್ರೆಸ್ ಇಲ್ಲ, ಸ್ಟ್ರೆಸ್ ಉಂಟು.
1: ಸ್ಟ್ರೆಸ್ ಬಗ್ಗೆ ನಾವು ಸಾಕಷ್ಟು ಸಲ ಮಾತಾಡಿದೀವಿ ಸರ್. ಇವಾಗ ಸ್ಕೂಲ್ ಚಿಲ್ಡ್ರನ್ ಗೂ ಕೂಡ ತುಂಬಾನೇ ಸ್ಟ್ರೆಸ್. ಬರೀ ಸ್ಟ್ರೆಸ್ ಅಂದಾಗ ಒಬ್ರು ಜವಾಬ್ದಾರಿ ತಗೊಂಡಾಗ ಅಥವಾ ನಾವೆಲ್ಲೋ ಒಂದ್ ಕಡೆ ಕೆಲ್ಸಕ್ಕೆ ಹೋದಾಗ ಆಗ ಮಾತ್ರ ಸ್ಟ್ರೆಸ್ ಅನ್ನೋ ಒಂದ್ ಕಾಲ ಇತ್ತು. ಬಟ್ ಇವಾಗ ಸ್ಕೂಲ್ಗೆ ಹೋಗ್ತಿದ್ದಾಗೆ ಸ್ಕೂಲ್ ಮಕ್ಳು ಕೂಡ ಸ್ಟ್ರೆಸ್ ಶುರುವಾಗುತ್ತೆ. ಸೊ ಅಲ್ಲಿ ಅವ್ರಿಗೆ ಅಸೈನ್ಮೆಂಟ್ ಸ್ಟ್ರೆಸ್ ಆಗಿರ್ಬೋದು, ಪ್ರಾಜೆಕ್ಟ್ ಸ್ಟ್ರೆಸ್ ಆಗಿರ್ಬೋದು. ಸೊ ಎಲ್ಲರೂ ಕೂಡ ಸ್ಟ್ರೆಸ್ ಅಲ್ಲೇ ಜೀವನ ನಡೆಸ್ತಾ ಇರುವಂತದ್ದು ಈಗ ನಾವು ನೋಡೋದಾದ್ರೆ.
0: ಇವಾಗ ಅದನ್ನೇ ನಾನು ಹೇಳಿದ್ದು, ಸ್ಟ್ರೆಸ್ ಇಲ್ಲದ್ರೆ ಮನುಷ್ಯ ಬದುಕುದಿಲ್ಲ. ಅದು ಮಗು ಆದ್ರೂ ಹಾಗೆ, ಒಂದು ಹುಳ ಆದ್ರೂ ಹಾಗೆ, ಅದಕ್ಕೆ ಸ್ಟ್ರೆಸ್ ಬೇಕು. ಯಾಕೆಂದ್ರೆ ಇವಾಗ ಎಲ್ಲದಕ್ಕೂ ಕಾನ್ಶಿಯಸ್ನೆಸ್ ಉಂಟು. ಒಂದು ಹುಳಕ್ಕೂ ಕಾನ್ಶಿಯಸ್ನೆಸ್ ಉಂಟು, ಮಗುವಿಗೂ ಕಾನ್ಶಿಯಸ್ನೆಸ್ ಉಂಟು. ಮಗು ಮಗುವಿನ ಲೋಕದಲ್ಲೇ ಇದೆ. ನೀನಿಸಿದ ಮಗುವಿಗೆ ಅಂತಂದ್ರೆ ನಮ್ಮ ಹಾಗೆ ಅಲ್ಲ, ಅದಕ್ಕೆಲ್ಲ ಕಷ್ಟ ಇಲ್ಲ ಅಂತ ಇಲ್ಲ. ಮಗುವಿಗೆ ಹೊಟ್ಟೆಗಿಚ್ಚುಂಟು, ಎಷ್ಟೋ ಸಂಗತಿ ಸಮಯದಲ್ಲಿ. ಒಂದು ಮಗು ಹೊಸ ಮಗು ಹುಟ್ಟಿದಾಗ, ಎರಡನೇ ಮಗು ಹುಟ್ಟಿದಾಗ, ಸುರುವಿನ ಮಗುವಿಗೆ ಎಷ್ಟು ಅದ್ರ ಮೇಲೆ ಹೊಟ್ಟೆಗಿಚ್ಚಿರ್ತದೆ ಅಂದ್ರೆ ಅದಕ್ಕೆ ಸಿಬ್ಲಿಂಗ್ ರೈವಲ್ ಅಂತ ಹೇಳಿ. ಹೀಗೆ ಅವರದ್ದೇ ಒಂದು ಲೋಕದಲ್ಲಿ ಅವರು ಇರ್ತಾರೆ, ಅವರಿಗೆ ಸ್ಟ್ರೆಸ್ ಉಂಟು. ಇಂಥ ಸ್ಟ್ರೆಸ್ ನಮಗೂ ಇತ್ತು, ನಾವು ಶಾಲೆಗೆ ಹೋಗುವಾಗ ನಮಗೂ ಇತ್ತು. ಆದ್ರೆ ನಮ್ಮ ಶಾಲೆ ಹೋಗುವಾಗ ಇಷ್ಟು ಡಿಸ್ಟ್ರೆಸ್ ಇರಲಿಲ್ಲ, ಯಾಕಂದ್ರೆ ಇಷ್ಟು ಆ ಲೆವೆಲ್ನಲ್ಲಿ ಇರಲಿಲ್ಲ. ಈಗ ಏನಾಗಿದೆ ಅಂದ್ರೆ ತಂದೆ ತಾಯಿಗಳು ಅದರ ಮೇಲೆ ಪ್ರೆಷರ್ ಹಾಕ್ತಾರೆ,
1: ತುಂಬಾ ಕಾಂಪಿಟೇಷನ್ ಇದೆ ಈಗ.
0: ಕಾಂಪಿಟೇಷನ್ ತಂದೆ ತಾಯಿಗಳ ಪ್ರೆಷರ್ ಇಂದ ಮಕ್ಕಳನ್ನ ಅಷ್ಟಕ್ಕೆ ಬಿಟ್ಟರೆ ಅವ್ರು ಚೆನ್ನಾಗಿರ್ತಾರೆ. ಇದಿಲ್ಲ, ನನ್ನ ಮಗ ಅದೇ ಆಗ್ಬೇಕು, ನೂರಲ್ಲಿ ನೂರೇ ಮಾರ್ಕ್ ತಗೊಳ್ಬೇಕು ಅಂತ. ನಾನು ಇತ್ತಾಗ ಒಂದು ಹೆಡ್ ಮಾಸ್ಟರ್ ಒಂದು ತಂದೆ ತಾಯಿಗಳಿಗೆ ಬರೆದ ಒಂದು ಕಾಗದ ನನಗೆ ಯಾರು ಕಳಿಸಿದ್ರು, ಬಹಳ ಒಳ್ಳೆ ಕಾಗದ. ಅದ್ರಲ್ಲಿ ಏನ್ ಹೇಳ್ತಾರೆ ಹೆಡ್ ಮಾಸ್ಟರ್, ಇವತ್ತು ನಮ್ಮ ಗ್ರಾಜುಯೇಷನ್ ಡೇ, ನೀವೆಲ್ಲ ಇವತ್ತಲ್ಲಿ ಬರ್ತೀರಾ, ನಿಮ್ಮ ಮಕ್ಕಳ ಮಾರ್ಕ್ ಅನ್ನೆಲ್ಲ ನೋಡ್ತೀರಾ. ಆಗ ಕೆಲವರಿಗೆ ಮಾರ್ಕ್ ನೂರಲ್ಲಿ ನೂರು ಸಿಕ್ಕದಿದ್ರೆ ಮನಸ್ಸಲ್ಲಿ ಬೇಸರ ಆಗ್ಬಹುದು. ಆದ್ರೆ ನಾನೊಂದು ಸತ್ಯ ಹೇಳ್ತೇನೆ ನಿಮಗೆ, ಈ ನಿಮ್ಮ ಕ್ಲಾಸ್ನಲ್ಲಿ, ಈ ನಮ್ಮ ಕ್ಲಾಸ್ನಲ್ಲಿ ಯಾರೋ ಒಬ್ಬ ದೊಡ್ಡ ಪೇಂಟರ್ ಇದ್ದಾನೆ, ಯಾರೋ ಒಬ್ಬ ದೊಡ್ಡ ಸಂಗೀತಗಾರ ಇದ್ದಾನೆ, ಯಾರೋ ಒಬ್ಬ ವಯಲಿಸ್ಟ್ ಇದ್ದಾನೆ, ಯಾರೋ ಒಬ್ಬ ಕವಿತೆ ಬರೆಯುವನಿದ್ದಾನೆ, ಯಾರೋ ಒಬ್ಬ ಕಾದಂಬರಿ ಬರೆಯುವನಿದ್ದಾನೆ, ಯಾರೋ ಒಬ್ಬ ದೊಡ್ಡ ಫಿಲಾಸಫರ್ ಇದ್ದಾನೆ. ಇವರೆಲ್ಲರೂ ಇದ್ದಾರೆ, ಆದ್ರೆ ಅವರೆಲ್ಲರಿಗೂ ಭವಿಷ್ಯ ಉಂಟು. ಅವರೆಲ್ಲರೂ ನೂರಲ್ಲಿ ನೂರು ಮಾರ್ಕ್ ತೆಗೆದುಕೊಳ್ಳೋದಕ್ಕೆ ಎಷ್ಟೋ ಒಳ್ಳೆಯವರಾಗಿರ್ಬೋದು. ಇದನ್ನ ನೀವು ಆಲೋಚನೆ ಮಾಡಿದರೆ ನಿಮಗೂ ಸ್ಟ್ರೆಸ್ ಕಮ್ಮಿ ಆಗ್ತದೆ, ನಿಮ್ಮ ಮಕ್ಕಳಿಗೂ ಸ್ಟ್ರೆಸ್ ಕಮ್ಮಿ ಆಗ್ತದೆ. ಇದರಿಂದ ನೀವು ಮಕ್ಕಳು ಕಮ್ಮಿ ಮಾರ್ಕ್ ಆದಾಗ ಕೋಪ ಬರುವುದಿಲ್ಲ. ಮಾರ್ಕಿನಿಂದ ಮಾತ್ರ ಯಾರನ್ನು ಅಳಿಬಾರದು. ಹಾಗೆ ಬೇರೆ ಎಲ್ಲ ಎಷ್ಟೋ ಅಳತೆ ಮಾಡುವಂತ ಮಾನದಂಡಗಳಿವೆ, ಅವುಗಳನ್ನೆಲ್ಲ ಯೂಸ್ ಮಾಡಿದ್ರೆ ಇಲ್ಲಿ ಯಾರು ಹೆಡ್ ಇಲ್ಲ, ಪ್ರತಿಯೊಬ್ಬನು ಬುದ್ಧಿವಂತ, ನಿಮ್ಮ ಮಗು ಕೂಡ ಬುದ್ಧಿವಂತ. ಹಾಗಾಗಿ ನೀವೇನು ತರಬೇತಿ ಮಾಡಬೇಕು ಅಂತಿಲ್ಲ. ಸಂತೋಷದಲ್ಲಿ ಬನ್ನಿ, ಗ್ರಾಜುಯೇಷನ್ ಎಂಜಾಯ್ ಮಾಡಿ, ಸಂತೋಷದಲ್ಲಿ ಮನೆಗೆ ಹೋಗಿದ್ದೆ. ಎಂತ ಒಂದು ಕಾಗದ
1: ತುಂಬಾ ಒಳ್ಳೆ ಥಾಟ್,
0: ಮನುಷ್ಯ ಇದೆ ಅರ್ಥ ಆಗುದಿಲ್ಲ. ಮತ್ತೆ ಇವತ್ತು ನಾವು ಏನ್ ಎಣಿಸುದು, ನನ್ನ ಮಗ ಡಾಕ್ಟರ್ ಆಗ್ಬೇಕು, ನಮ್ಮ ಇಂಜಿನಿಯರ್ ಆಗ್ಬೇಕು, ನಮ್ಮ

0: ಇಲ್ಲ ಎಷ್ಟೋ ಈಗ ಬದಲಾಗ್ತಾ ಉಂಟು ಸ್ಲೋಲಿ. ನಾನು ಮೊನ್ನೆ ಒಂದು ಪೇರೆಂಟ್ ಕರ್ಕೊಂಡು ಬಂದ್ರೆ ಮಗನನ್ನು, ಅವ್ರು ಬಹಳ ಹಣದವರು, ಅವ್ರಿಗೆ ಎಷ್ಟು ಏನೋ ಮಾಡಿ ಅವ್ರನ್ನ ಡಾಕ್ಟರ್ ಮಾಡಬಹುದು. ಅವನಿಗೆ ಏನು ಆಸೆ, ತಾನು ಇದು ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲಿ ಇರಬೇಕು, ನಾನು ಹಾಸ್ಪಿಟಲ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕಲಿಬೇಕು ಅಂತ. ಅವನು ಸ್ವಿಟ್ಜರ್ಲೆಂಡಿಗೆ ಹೋಗಿ, ಇಂಗ್ಲೆಂಡಿಗೆ ಹೋಗಿ, ಅಮೆರಿಕಾಗೆ ಹೋಗಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕಲ್ತು ಬಂದಿದ್ದಾನೆ. ಈಗ ಅವನಿಗೆ ಎಲ್ಲ 5-star ಹೋಟೆಲ್ನಲ್ಲಿ ಅವನು ಕರೀತಾ ಇದ್ದಾರೆ. ಅವನಿಗೆ ಈ ಡಾಕ್ಟರ್ ಆದವನು ಅಷ್ಟೊತ್ತಿನ ಏನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವನಿಗೆ 4-5 lakh rupees ತಿಂಗಳಿಗೆ ಸಂಬಳ ಕೊಡುವ ಆಫರ್ಸ್ ಬರ್ತಾ ಇದೆ. ಸೊ ನೀನ್ ಏನ್, ಅವನಿಗೆ ಡಿಸ್ಟ್ರೆಸ್ ಇರೋದಿಲ್ಲ. ಅವನಿಗೆ ಚಿಕ್ಕವನಾಗಿರುವಾಗಲೂ ನಾನು ಇದೇ ಆಗ್ಬೇಕು ಅಂತ ಆಸೆ. ನನಗೆ ಈಗಲೂ ನೆನ್ಪು, ನಾನು ಚಿಕ್ಕವನಾಗಿರುವಾಗ ನನಗೆ ಏನಾಗಬೇಕು ಅಂದ್ರೆ ನಾನು ಮಾಸ್ಟರ್ ಆಗಬೇಕು ಅಂತ. ನಾನು ಮನೆಯಲ್ಲಿ ಒಂದು ಚಾಕ್ ಇಟ್ಕೊಂಡು ಗೋಡೆಯಲ್ಲೆಲ್ಲ ಬರೆಯುದು, ನಮ್ಮ ಅಮ್ಮನ ಹತ್ರ ಪೆಟ್ಟು ತಿಂದಿನಿ ಅಷ್ಟು. ಒಂದು ಗೋಡೆ ಕೂಡ ಸರಿ ಇಲ್ಲ, ಎಲ್ಲ ಮಕ್ಕಳು ಅಂತ ಎಣಿಸಿಕೊಳ್ಳೋದು, ಒಂದು ಬೆತ್ತ ಇಟ್ಕೊಳ್ಳೋದು. ಅದು ಆಗಿನ ಕಾಲದಲ್ಲಿ ನಮ್ಗೆಲ್ಲ ಹೊಡಿತಿದ್ರಲ್ಲ ಮಾಸ್ಟರ್ ಮಕ್ಕಳಿಗೆ ಹೊಡೆಯುವುದು, ಅದು ನನಗೆ ಆಸೆ. ನಾನು ಮಾಸ್ಟರ್ ಆದಾಗ ಸಂತೋಷ. ಮತ್ತೆ ನಮ್ಮ ಊರಿನಲ್ಲಿ ಒಬ್ರು ಡಾಕ್ಟರ್ ಇದ್ರು ಬಹಳ ಒಳ್ಳೆಯವರು, ಚಂದ ಹೆಗಡೆ ಅವರು, ಬಹಳ ಒಳ್ಳೆಯವರು. ಅವ್ರು ಎಷ್ಟು ಒಳ್ಳೆ ಡಾಕ್ಟರ್ ಅಂದ್ರೆ ಅವರು ದೇವ್ರ ಹಾಗೆ ಡಾಕ್ಟರ್. ನನಗೊಂದು ಆಸೆ, ನಾನು ಡಾಕ್ಟರ್ ಆದ್ರೆ ಇವ್ರ ಹಾಗೆ ನಾನು ಒಳ್ಳೇದು ಮಾಡಬಹುದಲ್ಲ ಅಂತ. ಸೊ ಆ ಆಸೆ ಇದ್ರೆ ಅದನ್ನೇ ಮಾಡ್ಬೇಕು ನಾವು. ಇಲ್ದಿದ್ರೆ ನಾನು ಮೆಡಿಕಲ್ ಕಾಲೇಜಿಗೆ ಹೋಗಿದ್ರೆ ಸ್ಟ್ರೆಸ್ ಡಿಸ್ಟ್ರೆಸ್ ಅಲ್ಲಿ ಸತ್ತು ಹೋಗ್ತಿದ್ದೆ. ನನಗೆ ಆಸೆ ಇತ್ತು, ಆದ್ರೆ ಅದರಲ್ಲೂ ಕೂಡ ಕಷ್ಟ ಆಗ್ತದೆ. ನಾವು ಏನ್ ಮಾಡ್ತೇವೆ ಅದು ಮಾಡ್ಲಿಕ್ಕೆ ಆಗದಿದ್ರೆ ಕಷ್ಟ ಆಗ್ತದೆ. ಸೊ ಇದು ಆ ಸ್ಟ್ರೆಸ್ಗೂ ಡಿಸ್ಟ್ರೆಸ್ಗೂ ದೊಡ್ಡ ವ್ಯತ್ಯಾಸ.
1: ಓಕೆ ಡಾಕ್ಟರ್, ಕೊನೆಯದಾಗಿ ಸ್ಟ್ರೆಸ್ ಮತ್ತೆ ಡಿಸ್ಟ್ರೆಸ್ಗೆ ಸಂಬಂಧಪಟ್ಟ ಹಾಗೆ ಲಾಸ್ಟ್ ಮಿನಿಟ್ ಟಿಪ್ಸ್ ಏನ್ ಕೊಡಕ್ಕೆ ಇಷ್ಟಪಡ್ತೀರಾ?
0: ಸ್ಟ್ರೆಸ್ ಅಂದ್ರೆ ಹೆದರಬೇಡಿ. ಈಗ ನಿಮ್ಮ ಅಭಿಪ್ರಾಯ ಏನಂದ್ರೆ ಸ್ಟ್ರೆಸ್ ಹಾಳು ಅಂತ ಅಲ್ಲ, ಅದನ್ನ ಆ ಮಿತ್ತನ್ನು ನಾನು ತೆಗೆದಿದ್ದೇನೆ. ಸ್ಟ್ರೆಸ್ ಒಳ್ಳೇದು, ಪ್ರತಿಯೊಬ್ಬರಿಗೂ ಸ್ಟ್ರೆಸ್ ಬೇಕು, ಅದನ್ನ ನಾನು ತೆಗೆದಿದ್ದೇನೆ. ಆ ಅಭಿಪ್ರಾಯದಲ್ಲಿ ನಿಮ್ಗೆಲ್ಲ ಸ್ಟ್ರೆಸ್ ಉಂಟು, ಆ ಸ್ಟ್ರೆಸ್ನಲ್ಲಿ ಡಿಸ್ಟ್ರೆಸ್ ಮಾಡ್ಕೊಳ್ಬೇಡಿ. ಆ ಸ್ಟ್ರೆಸ್ ಅನ್ನು ಯೂಸ್ ಸ್ಟ್ರೆಸ್ ಆಗಿ ಉಪಯೋಗಿಸಿ, ಇದು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕೈಯಲ್ಲುಂಟು. ಆ ಸ್ಟ್ರೆಸ್ ಅನ್ನು ಯೂಸ್ ಸ್ಟ್ರೆಸ್ ಆಗಿ ನಿಮ್ಮ ದೇಹಕ್ಕೆ ಒಳ್ಳೇದಾಗಿ ಮಾಡ್ಕೊಳ್ಳೋದು ಅಥವಾ ಸ್ಟ್ರೆಸ್ ಅನ್ನು ಡಿಸ್ಟ್ರೆಸ್ ಆಗಿ ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋದು, ಎರಡೂ ನಿಮ್ಮ ಕೈಯಲ್ಲಿ.
1: ಓಕೆ ಡಾಕ್ಟರ್, ಡಿಸ್ಟ್ರೆಸ್ ಯಾವ ತರ ನಮ್ಮನ್ನ ಕೊಲ್ಲತ್ತೆ, ಹಾಗೇನೆ ಪಾಸಿಟಿವ್ ಸ್ಟ್ರೆಸ್, ಯೂ ಸ್ಟ್ರೆಸ್ ನಮಗೆ ಎಷ್ಟು ಅವಶ್ಯಕ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ. ನಿಮಗೆ
0: ನಮಸ್ಕಾರ.

ಮಾನಸಿಕ ಸ್ವಾಸ್ಥ್ಯ ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಆರೋಗ್ಯವೇ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.

0: ಕಾರ್ಯಕ್ರಮ ಮನೋಚಿಂತನ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.
2: ಕೇಳುಗರೆ, ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಒತ್ತಡ ಮತ್ತು ಸಂಕಟ ಎಂಬ ವಿಷಯದ ಕುರಿತು ಬೆಂಗಳೂರಿನ ಹೃದಯ ತಜ್ಞರಾದ ಡಾಕ್ಟರ್ ಬಿ ಎಂ ಹೆಗ್ಡೆರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸ್ವಾಸ್ಥ್ಯ ಜೀವನ ಗುಟ್ಟು ಕುರಿತು ಸರಗೂರು ತಾಲೂಕಿನ ದೇವಲಾಪುರ ಹಾಡಿಯ ಶ್ರೀಮತಿ ಚಿಕ್ಕಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಹಿರಿಯರೇ ಮನೆಯ ಲಕ್ಷಣ.
2: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
1: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
2: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
2: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಸ್ಸಂಜೆ ವೃದ್ಧರ 2ನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರೇ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಗಿರಿಜನರ ಸ್ವಾಸ್ಥ್ಯ ಜೀವನ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ದೇವಲಾಪುರ ಹಾಡಿಯ ಶ್ರೀಮತಿ ಚಿಕ್ಕಮ್ಮರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಸ್ವಾಸ್ಥ್ಯ ಜೀವನ ಗುಟ್ಟಿನ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಕಿರು ಪರಿಚಯವನ್ನ ಮಾಡಿಕೊಡಿ. ಎಲ್ಲಿಯವರು, ಯಾವ ಊರು?
4: ಚಿಕ್ಕಮ್ಮ ಅಂತ, ಡೇವಲಪುರ ಗಾಡಿ, ಸರಗೂರು ತಾಲೂಕು. ನಾವು ಹುಟ್ಟಿದ್ದು ನಾಣಪುರ, ಬೆಳ್ಳೂರುಂಡಿ ಅಂತ ನಾಣಪುರ ಕುರುಬ್ರಾಡಿ. ನಾ ಅಲ್ಲಿಂದ ಇಲ್ಲಿ ಮದುವಾದಿ. ಈಗ ಕಾಡುಗಣಿ ಎಲ್ಲ ಕಬ್ಗಣಿ ಎಲ್ಲ ತಿರಿಕೊಬನ್ನು. ಈಗ ಹೆಂಗೆ ನಾವು ಸೌಲಭ್ಯ ಕೊಡ್ತಿರೋ ಸುಮ್ಮನೆ ಇಷ್ಟು ಮಟ್ಕಮ್ಮಿ. ಈಗ ಸೌಲಭ್ಯವೂ ಇಲ್ಲ, ನಿಮ್ಮ ಮಾತು ಇಲ್ಲ, ಕುಂತೀವಿ. ಹಿಂಗ ಹೋದ ಸೊಪ್ಪಿನ ಕೊನ ತರಬೇಕು, ತಿನ್ಬೇಕು, ಕಾಳು ಕಡಿ ಏನೂ ಇಲ್ಲ. ಹಿಂಗೆ ಇದ್ರೆ ಉಂಟು ಗೈದೇ ಇಲ್ಲ. ಇಲ್ಲ ಒಲ ಇದ್ರ ಮನ ಮನ ಒಂದಾಗ ಆಯ್ತು ನೋಡಿ. ಇನ್ನು ಹೊಕ್ಕ ಕುಂತೀವಿ ಬಗ್ರ ತಕೊಂಡು.
3: ದೇವಲಾಪುರ ಅಡಿಲಿ ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ರ?
4: ನಾವು ಸುಮಾರು 45 ವರ್ಷದಿಂದ ಇಲ್ಲಿ ವಾಸ ಮಾಡ್ತೀವಿ.
3: ನಿಮ್ಗೆ ಎಷ್ಟು ವಯಸ್ಸಾಗಿದೆ?
4: 75 ಅಷ್ಟೇ. ಈಗ ದುಡ್ಡು ಬರ್ತಾ ನನಗ ಹಿಂಗ್ ಕೂತೀನಿ ನೋಡಿ.
3: ಈಗ 75 ವರ್ಷ ಆಗಿದೆ ಅಂತ ಹೇಳಿದ್ರಲ್ಲ, ಮನೇಲಿ ಯಾರ್ಯಾರು ಇದ್ರಿ ನೀವು?
4: ಈಗ ನಾನು ನನ್ನ ಮೊಮ್ಮಗ, ಇಲ್ಲಿ ನನ್ನ ಸೊಸ, ನನ್ನ ಮೊಮ್ಮಕ್ಕ.
3: ಎಷ್ಟು ಜನ ಮಕ್ಕಳು?
4: ಒಂದೇ ಹುಡುಗ. ಇಲ್ಲಿ ಮದುವೆಗನ್ನಲ್ಲ ಅಮ್ಮ ಒಬ್ಬನೇ, ಮಾದ ಅಂತ ಅವನ ಹೆಸರು. ಸೊಸೆ ಹೆಸರು ಮಂಜುಳ ಅಂತ. ನನ್ನ ಮಗ ತೀರೋಯ್ತು, ಈಗ ಮೊಮ್ಮಗನ ಕಟ್ಕೊಂಡವನಿ. ಮನೇಲಿ
3: ವಯಸ್ಸಾದ ಜೀವನ ಕಷ್ಟ ಅನಿಸ್ತಿದ್ಯಾ?
4: ಕಷ್ಟ ಅನಿಸ್ತದ ಕಡಿಮೆ ಮೇಡಮ್. ಯಾಕೆ ಅಂದ್ರ ಇಲ್ಲಿ ರೇಷನ್ ಬರ್ತೇ ಇಲ್ವಲ್ಲ, ಇನ್ನೇನ್ ಅನ್ವಸ ಮೇಡಮ್. ಈ ಮರ್ದ ಹೋಗಿ ಉದ್ದೇರ್ಕಣ ಏನ್ ತಿನ್ನ ಜೀವನಕ್ಕ ಇಷ್ಟ ಹೇಳಿ ಬಂದ್ರೆ ಅಲ್ಲಿ ಡಿಪೋದಲ್ಲಿ ಸೆಕ್ಕಿ ಕೊಡ್ತಾರ, ರಾಗಿ ಕೊಡ್ತಾರ. ಇನ್ ಕಾಳು ಕಡ್ಡಿವಿಲ್ಲ, ಇನ್ನೂ ಏನು ಇಲ್ಲ.
3: ಸುಮ್ಗೆ ನಿಮ್ ಕಾಲದಲ್ಲಿ ಶಿಕ್ಷಣ ಏನಾರ್ಗು ಹೋಗಿದ್ರ ನೀವು? ಸ್ಕೂಲ್ಗೆ ಏನಾರು ಹೋಗಿದ್ರ?
4: ಹೋಯ್ತಿದ್ದಿ ಹೋಯ್ತಿದ್ದಾಗ ನನ್ನದು ತಂಗ ಹುಟ್ಟಿಸು. ಅತ್ತಂಗ ಕರ್ಕೊಳಕ್ ಸಲುವಾಗಿ ನಮ್ ತಾಯಿ 3ನೇ ಕಳಿಸ್ಕೊಂಡು ಓದ್ ಈ ಕಡೆ ಮೇಡ. ನಮ್ ಕಾಲದಲ್ಲಿ ಇನ್ನ ಆಚ್ಕೋನಿಲ್ಲ. ನನ್ ತಂಗ ಕರ್ಕೊಳಕ ನಮ್ ತಾಯಿ ಉಳಿಸಿದ್ರು.
3: ಅಂದ್ರೆ ಅವಾಗೂ ಶಿಕ್ಷಣ ಪದ್ಧತಿ ಇತ್ತು, ನೀವು 3ನೇ ಕ್ಲಾಸ್ ತನಕ ಹೋಗಿದ್ರಿ, ನಿಮ್ಮ ತಂಗಿ ನೋಡ್ಕೊಳಕೋಸ್ಕರ ನಿಮ್ ವಿದ್ಯಾಭ್ಯಾಸವನ್ನ ನಿಲ್ಸ್ಬಿಟ್ರಿ. ಹೇಗಿತ್ತು ಅವಾಗೊಂದ್ ಶಿಕ್ಷಣ, ಹೆಂಗ್ ಹೇಳ್ಕೊಡ್ತಿದ್ರು?
4: ಹಾಗಂದ್ರ ನಮ್ಗ ಅಲ್ಲಿ ಹಾಸನಲ್ಲಿ ನಮ್ಗ ಊಟ ಎಣ್ಣ ಸೋಪು ಇಲ್ಲೂ ಕೊಡ್ತಿದ್ರು. ಅಲ್ಲೂ ಸೌಲಭ್ಯ ಇತ್ತು.
3: ಯಾವ ಹಾಸ್ಟೆಲು?
4: ನಮ್ಮ ಕುರುಬ್ರಾಡಿ ಹಾಸ್ಟೆಲು.
3: ಈಗ ನೀವ್ ಯಾವ ಜನಾಂಗಕ್ಕೆ ಬರ್ತೀರಾ?
4: ನಾವು ಕುರುಬ್ರೆ,
3: ಜೇನು ಕುರುಬ ಪಂಗಡಕ್ಕೆ ಬರ್ತೀರಾ ನೀವು?
4: ಆಗ
3: ಓದೋದೆಲ್ಲ ಯಾವ ತರ ಹೇಳ್ಕೊಡ್ತೀರ ಗೊತ್ತಾಗ್ತಿ?
4: ಗೊತ್ತಾಗಲ್ಲ ಕಣಿ ಮೇಡ, ಆವಾಗ ಗೊತ್ತಾಯ್ತಿತ್ತು. ಈಗ ಎಲ್ಲಾನು ಮುದ್ಕ್ರಮೇಲೆ ಇನ್ನೇನು ಕಲಿಯೋ ಹೇಳಿ ಮತ್ತೆ ನೀವೇ ಹೇಳ್ತೀರ ಎಲ್ಲ ಮಾಡ್ತದ. ಅದೊಂದು ಹೆಸರು ಮಾತ್ರ ಬರತ್ತಿನಲ್ಲ, ಅದು ಬಿಟ್ಟು ಯಾವುದು ಬರಲ್ಲ.
3: ಅಂದ್ರೆ ಈಗ್ಲೂ ಕೂಡ ಹೆಸರು ಬರೀತೀರಾ?
4: ಕತ್ನಿ ತಿದ್ದಿ ತಿದ್ದಿ ಕೊತ್ತ ವೈಕ ಅದ್ ನೋಡಿ ನೋಡಿ ಕಲ್ತು ಕತ್ನಿ.
3: ಈಗ ಹಿಂದಿನ ಕಾಲದಲ್ಲೆಲ್ಲ ಏನ್ ಕೆಲಸ ಮಾಡ್ತಿದ್ರಿ ನೀವು?
4: ಆಗ ಗೆಣಸು ಗಂಡ, ಆಬಳ ಗಂಡ ಇನ್ನೆಲ್ಲ ತಿನ್ಕೊಂಡು ಜೀವನ ಮಾಡ್ತೀನಿ. ಆಬಳ ಗಂಡ ಗೆಣಸು ಮುಳು ಗೆಣಸು ಅದು ತಿನ್ಕೊಂಡು ಹಂಗೆ ಕೊಟ್ಟಿಗಿಟ್ಟಾರ ಕಳ್ಕೊಂಡು ಜೀವನ ಮಾಡ್ತೀನಿ. ಈಗ ಏನಿಲ್ಲ, ಭಗವಂತನ ಕಟ್ಟಿಸ್ತೀನಿ. ಈಗ ತಿನ್ನಕ್ 3 ಅಕ್ಕಿ ಕೊಡ್ತಾನೆ. ಏನ

0: ಮಾಡ್ಕೊತೀವಿ. ಈಗ ಇನ್ನೇನು ಇಲ್ಲ,
1: ಆಗಿನ ಕೆಲಸ ಏನು ಇರ್ಲಿಲ್ಲ, ಕಾಡಿಗೆ ಹೋಗ್ತಿದ್ರಿ ಅಂತ. ಹ್ಮ್, ಆಗೆಲ್ಲ ಕೃಷಿ ಪದ್ಧತಿ ಇತ್ತ?
0: ಇಲ್ಲ ಕಣೆ, ಆಗ್ಲೂ ಇಲ್ಲ ಜಮೀನು. ಹಿಂಗೆ ಜಮ್ಸು ದಂಡ ಎತ್ಕ ತಿನ್ನೋದಷ್ಟು ಕೆಲಸಕ್ಕೆ ಯಾರು ಕರತಿದ್ದಿಲ್ಲ. ಅದೇ ಒಂದಿಷ್ಟು ಕರೆದ ಹತ್ಲವರು ಯಾರು ಯಾವ ಊರ್ಲ ಹೋದ್ರೆ ಅವ್ರು ಕುಡಿಯೋಕೆ ಎಡ್ತಿತ್ತಲ್ಲ ಎಂಟ ಗಂಟ. ಈಗ ಏನು ಇಲ್ಲ, ಯಾರು ನಮ್ಮ ಮನೇಲಿ ಯಾರು ಬೇರೆ ಅಂತ ಕುಡಿಯೋದಿಲ್ಲ. ನಮ್ಮ ಮನೇಲಿ ನನ್ನ ಮನೆ ಕೂಡ ಕುಡಿಯೋಣ, ಕುಡಿಯುತ್ತಿತ್ತು ಬಿಡಿಸ್ಬೇಕು. ಹೌದ, ಬೇಡ ಕಣಪ್ಪ, ಬೇಡಪ್ಪ ಕಂದ ಇರ ನೋಡೋದು ಎರಡು ಮಕ್ಕ ಸಾಕು ಹೋಗು ನೀನು ಒಂದ್ ಕಡೆ ಒಂದು ಬುದ್ಧಿ ಹೇಳಿ ಅನ್ನ ಬಿಡ್ಸಾಕೊಟ್ಟು ಏಳೆಂಟು ವರ್ಷ ಆಗೋಯ್ತು ಅಂದ್ಬಿಟ್ಟು.
1: ಹಿಂದಿನ ಕಾಲದಲ್ಲಿ ಕೂಲಿಗೆ ಹೋಗ್ತಿದ್ರಿ, ಆ ಕೂಲಿಗೆ ತಕ್ಕನಾಗೆ ಬಂದದ ಆದಾಯದಲ್ಲಿ ಒಂದು ಕುಡಿತವನ್ನ ಮಾಡಿಕೊಂಡು ಮನೆಯವರು ಜೀವನ ಮಾಡ್ತಿದ್ರಿ. ಈಗ ಎಷ್ಟು ಕೂಲಿ ಕೊಡ್ತಿದ್ರು ಅವಾಗೆಲ್ಲ?
0: ಆಗ್ಲೆಲ್ಲ ಬರೀ 150 ಅಷ್ಟೇ, 100 ರೂಪಾಯಿ ಇಲ್ಲ ರೈಸ್ ರಾಗಿ ಇನ್ನೇನು ಇಲ್ಲ,
2: 1 ರೂಪಾಯಿ
0: 2 ರೂಪಾಯಿ ಆಗ ಸಿಕ್ತಿತ್ತು. 1 ರೂಪಾಯಿ ತಕೊಂಡು ಇಷ್ಟಿಷ್ಟು ಕಳ್ಳ ಕೊಡ್ತಿದ್ರು. ಈಗೇನ್ ಕೊಟ್ಟರು, 1 ರೂಪಾಯಿ ತಕೋಗಿ ನೋಡಿ ಕಾಪೇಟ್ ಕೊಡತಾರೆ. ಈಗ 500 ರೂಪಾಯಿ ತಕೋ ಸಾಮಾನ್ ಕೇಳಿದ್ರು ಬರೋದಿಷ್ಟ ನಾಕಿ, ಈಗ ಏನ್ ಸಿಕ್ಕಿದ್ರು ಹೇಳಿ. ಈಗ 300 ರೂಪಾಯಿ ತರ್ತೀವಿ, ಈಗ 300 ರೂಪಾಯಿ ಬೆಲ್ಲ ಟೀ ಶರ್ಟ್ ಏನ, ನಮ್ಮ ಅಡಿಕೆಗೇನ, ಮಕ್ಕಳ ತಿಂಡಿಗೇನ, ಮನೆ ಸಂಸಾರ ಹೆಂಗೆ ನಡೆಸೋದು 300 ರೂಪಾಯಿ ಹೇಳಿ.
2: ಅವಾಗ ಬರ್ತಿತ್ತ?
0: ಅವಾಗ ಅಂದ್ರೆ ದುಡ್ಡು ಹಂಗೆ ಏನು ಸಾಮಾನು ಬರ್ತಿತ್ತು. ಅಗ್ಗವಾಗಿತ್ತು. ಈಗ ನಿಮ್ ಕಾಲದಲ್ಲಿ
1: ಆಗ ನಿಮ್ ಕಾಲದಲ್ಲಿ ಎಲ್ಲಾ ಸಾಮಾನು ಕೂಡ ಅಗ್ಗವಾಗಿರ್ತಿತ್ತು. ಯಾವ್ಯಾವ ಸಾಮಾನು ಕೊಂಡ್ಕೋತಿದ್ರಿ? ಎಷ್ಟೆಷ್ಟು ಇತ್ತು?
0: ಬೆಲ್ಲ ಟೀ ಸೊಪ್ಪು, ನಮ್ಮ ಅಡ್ಕೆಲ್ಲ ಒಗ ಸೊಪ್ಪು, ಆಮೇಲೆ ಅವ್ರ ಬೆಳ್ಳಿ ಪೇಟೆ ಕುಡಿ, ಅದಕ್ಕ ಎಲ್ಲಕ್ಕೂ ಅದು 150 ಅಂದ್ರೆ ಅದು ಕ್ರೀಮ್ ಆಗ್ತಿತ್ತು. ಈಗ ಆಗಲ್ಲ. ನೋಡಿ ಈ ಕಾಲದಲ್ಲಿ
1: ಈಗ ಕಾಡ್ಗೆಲ್ಲ ಹೋಗ್ತೀನಿ ಅಂತ ಹೇಳ್ತಿದ್ರಲ್ಲ, ಆ ಕಾಡಲ್ಲಿ ಬೆಳೆಗಳನ್ನೆಲ್ಲ ಬೆಳಿತಿದ್ರ?
0: ಇಲ್ಲ ಕಣೆ ಮೇಡಮ್, ಜೆಂಟ್ಸ್ ಗಂಟ್ಗೆ ಹೋಯ್ತಿದ್ದು, ಇನ್ಯಾತ್ಕ ಹೋಯ್ತಿದ್ನು ಜೆಂಟ್ಸ್ ಕಿಕ್ಕ ಬರೋದು.
1: ಕೂಲಿಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಜಮೀನ್ ಮಾಡಿದ್ರೆ ಅಲ್ಲಿ ಏನೇನ್ ಬೆಳೆ ಬೆಳಿತಿದ್ರು?
0: ಅವರು ರಾಗಿ, ಜೋಳ, ಹತ್ತಿ, ಮೀನ್ಸೇಣ್ಣು ಹಿಂಗೆಲ್ಲ ಬೆಳ್ಕೊತಿದ್ರು. ಆಗ
1: ಸಿರಿಧಾನ್ಯಗಳು, ನವಣೆ, ಸಜ್ಜೆ
0: ಹಂಗಂದ್ರೆ ನಂಗೆ ಗೊತ್ತಿಲ್ಲ ಬಿಡಿ. ಕೊಮ್ಮನಕ್ಕಿ, ಜೋಳ ಇಷ್ಟು ಬೆಳ್ಕೊತಿದ್ರು.
1: ಊಟ ಮಾಡ್ತಿದ್ರ ಅದನ್ನ ನೀವು?
0: ಊಟ ಮಾಡ್ತೀವಿ ನೋಡಿ, ನಾವೆಲ್ಲ ಮುರ್ಕೊ ಮುರ್ಕಡೆ ಸಸಿನ ತಿಂತೀನಿ ಹೇಳಿ, ಆ ಜೋಳ ಜೋಳನ ಹಂಗ್ ಮಾಡ್ತೀನಿ. ಈಗ ನೀವು ತಿನ್ನೋದು ಹಸಿನ ತಿನ್ನಕ್ಕಾಗಲ್ಲ.
1: ಬೆಳೆದಿದ್ ಬೆಳೆಗಳನ್ನ ನಾವು ಮಾರ್ಕೆಟ್ ಇತ್ತವಾಗ ಮಾರಕ್ಕೆ
0: ಎಲ್ಲಿ ಬೆಳೆ ತಿನ್ನು ಮೇಡಮ್, ಹಂಗು ಹಿಂಗೆ ಆಗ್ಲೂ ಏನ್ ಬೆಳ್ಕ ತಿಂತೀನಿ ಏನು ಇಲ್ಲ, ಹಿಂಗೆ ಜಮ್ಸಿ ಗಂಡಾಗ ತಿನ್ಕೊಂಡು ಕಾಲ ಆಗ್ತೀನಿ. ಇನ್ನೇನ್ ಬೆಳ ಬೀಳ್ತೀನಿ ಆಗ್ಲೂ ಏನು ಇಲ್ಲ, ಅನುವಾಸ ಮಾಡ್ಲಿಂಗೆ ಮಾಡ್ತೀನಿ.
1: ಅಂದ್ರೆ ಯಾವ್ದೇ ರೀತಿ ದವಸ ಧಾನ್ಯಗಳು ಬೆಳೀತಾ ಇರ್ಲಿಲ್ಲ, ಪಾಲಕ್ ಬಂದಿದ್ದು ಪಂಚಾಮೃತ ಅನ್ಬಿಟ್ಟು ತಿಂತಾ ಇದ್ರಿ. ಈಗ ಕಾಡ್ಗೆ ಹೋಗ್ತಿದ್ರಲ್ಲ, ಕಾಡ್ಗೆ ಹೋಗೋದ್ ಕಷ್ಟ ಅನಿಸ್ತಿರ್ಲಿಲ್ವಾ ಅವಾಗ ನಿಮ್ಗೆ?
0: ಹಾಗೆ ಅಷ್ಟು ಆನೆಗಿನ ಏನು ಇಟ್ಟಿದ್ದಿಲ್ಲ, ಹಿಂಗ ಊರು ಇಲ್ಲೆಲ್ಲ ಉಳಿಯೋವಾಗ ಈಗ ಅತ್ತಗೆ ಹೋಗಕ್ಕು ಬಂಗ್ಯ ನಮ್ಗೆ ಅಲ್ಲಿ ಕೊಬ್ಬರಿ ಗದ್ದೆ ಉಳಿಯದ, ಈಗ ಸೊಪ್ಪು ಸೇರಿ ಅತ್ತಕ್ಕೂ ಹೋಗಕ್ಕಾಗಲ್ಲ ಅತ್ತಗೆ, ಅದು ಸುಮ್ಮನೆ ಕುಕ್ಕೆ ಕುಂತಿದ್ದಾನು. ಇಲ್ಲ ಸೊಪ್ಪು ಸೇರಿ ಹೊರ್ತಗೋನು ನಾನು ಸೊಪ್ಪು ಗಿಪ್ಪು ತಂದ್ಕೊಳ್ಳೋಣ.
1: ಅವಾಗೆಲ್ಲ ಹೆಂಗ್ ರಕ್ಷಣೆ ಮಾಡ್ಕೋತಿದ್ರಿ ಅವುಗಳಿಂದ?
0: ಅವಾಗ ಏನ್ ರಕ್ಷಣೆ ಮಾಡೋದು ಅಂದ್ರೆ ಹಿಂಗೆ ಸೊಪ್ಪು ಸೇರ ತರೋದು ಮಾಡ್ಕೊಳ್ಳೋದು ತಿನ್ನೋದು ಜೀವನ ಮಾಡೋದು.
2: ಅಂದ್ರೆ ಏನು ಮಾಡ್ತೀರಿ?
0: ಇಲ್ಲ ಇನ್ನೇನು ಇಲ್ಲ, ಕೆಲಸ ಕೆಲಸ ಏನು ಇಲ್ಲ.
1: ಪ್ರಾಣಿಗಳೇನು ಮಾಡ್ತಿರ್ಲಿ?
0: ಇಲ್ಲ ಆಗೇನು ಇಲ್ಲ, ತೊಂದ್ರೆ ಇಲ್ಲ ಬಿಡಿ. ಈಗಲೂ ಹಿಂಗ ಹುಲಿಯಾಗ ಸೇರ್ಕೊಂಡದು ನೋಡಿ, ಆ ಕೊಬ್ಬನ ಗದ್ದಲ್ಲಿ ಹುಲಿ ಒದ್ದಾಡ್ಕೊಂಡು ಏನು ಇಷ್ಟಿಷ್ಟಗಳ ಒಂದ್ ಅಬ್ಜ ಅದ್ ನೋಡಿ ನಮಗ್ ಭಯ ಬರ್ಲ್ವೇ. ಅದ್ ಹಂಗೋದಡಿ ಜೀವ ತಡ್ಕೊಂಡು ತಿನ್ಬೇಕು ಮಕ್ಕ, ಇವೆರಡು ಹುಡಿ ಮಕ್ಕ ಸಾಕ್ಬೇಕಲ್ಲ ಏನ್ ಮಾಡೋ ಹೇಳಿ ಮತ್ತೆ ನೀವು?
1: ಹಿಂದಿನ ಕಾಲದಲ್ಲಿ ಆತರ ಪ್ರಾಣಿ ಭಯ, ಪ್ರಾಣ ಭಯ ಆತರದ ಏನು ಇರ್ಲಿಲ್ಲ
0: ಬಿಡಿ. ಕಾಡ್ ದೊಡ್ಡ ಕಾಡ್ಗೆಲ್ಲ ಹೋಯ್ತೀನಿ, ಅದೆಲ್ಲ ಭಯ ಇತ್ತು.
1: ಈಗ ಒಂದ್ ದಿನಕ್ಕೆ ಕಾಡ್ಗೆ ಹೋಗ್ಬೇಕು ಅಂದ್ರೆ ನಡ್ಕೊಂಡೇ ಹೋಗ್ತಿದ್ರ?
0: ಬೀಜ ಕಾಡಲ್ವಾ, ನಮ್ಮ ಕಾಲದಲ್ಲಿ ದೊಡ್ಡ ದೊಡ್ಡ ಮಲಗಾಡ್ನವು ಅಲ್ಲಿ ಎಡೆಯಲ್ಲ ಆ ಕಾಡು. ಈಗ ಇಲ್ಲಿ ಬಟ್ಲು ಇಷ್ಟು ಕೂತ್ರು ಕಾಡು, ಈ ಚರ್ಕು ಬೆಟ್ಟಿ ಕಾಡೆ ಮಧ್ಯೆ ನಾಕೋತೀವಿ.
1: ಅಂದ್ರೆ ನಿಮ್ ಕಾಲದಲ್ಲಿ ದೊಡ್ಡ ದೊಡ್ಡ ಕಾಡುಗಳಿಗೆ ನಡ್ಕೊಂಡೇ ಹೋಗಿ ಆಹಾರವನ್ನ ಸಂಗ್ರಹಣೆ ಮಾಡ್ಕೋ ಬರ್ತಿದ್ರಿ. ಏನೇನ್ ಸಂಗ್ರಹಣೆ ಮಾಡ್ಕೋ ಬರ್ತಿದ್ರಿ?
0: ಅಲ್ಲೇನ ಗೆಣಸು ಕಿತ್ಕೊಳ್ಳೋದು, ಸುಟ್ಟು ಬಿಡೋದು,

0: ಬರೋದು ನನಗ ಮಕ್ಕಳ
1: ಹೊಟ್ಟೆ ತುಂಬಿತ್ತು
0: ತುಂಬಕೊಂಡು ಒಂದ್ ಗಳಿಸ್ ಕಾಫಿ ಆದ ಮೇಲೆ ಕುಡಿದ್ಬಿಡೋ ಜೀವನ ಆಗೋಯ್ತು ನಮ್ಗೆ.
1: ಅವಾಗ ಈಗ
0: ಈಗೇನು ಇಲ್ಲ, ಅಕ್ಕಿ ಅದಲ್ಲ ಗಂಜಿ ನೆರ ಕುಯ್ಸ್ಕೊ ಕುಡಿಬೇಡ, ಅನ್ನ ಮಾಡ್ಕೊಂಡು ಉಪ್ಪು ಮೆಣಸಿನಕಾಯಿ ತಿನ್ಬೇಡ, ಇನ್ನೇನ್ ಮಾಡ್ಬೇಡಿ ದೇಶ ನಿನ್ ತಗೋದಲ್ಲ
1: ಬರ್ತಿಲ್ವ.
0: ಈಗ ಎಲ್ಲಿ ಬರ್ತಿದ್ದ ಐದಾರು ತಿಂಗಳಾಗೋಯ್ತು ಬಂದ್ವಿ.

0: ಹಿಂದಿನ ಕಾಲದಲ್ಲಿ ನೀವೆಲ್ಲ ತುಂಬಾ ಗಟ್ಟಿಯಾಗಿರ್ತಿದ್ರಿ, ನಡ್ಕೊಂಡೇ ಜೀವನ ಸಾಗಿಸ್ತಾ ಇದ್ರಿ, ಏನಾರ ಕೆಲಸ ಮಾಡ್ಬೇಕು ಅಂದ್ರೆ ಗಟ್ಟು ಮುಟ್ಟಿಯಾಗಿರ್ತಿದ್ರಿ. ಅವಾಗ ಏನೇನ್ ತಿಂತಿದ್ರಿ ನೀವು?
1: ಗೆಣಸು ಗಂಡ ತಿಂದೆ ದಪ್ಪಾಗಿರ್ತದು. ಈಗ ಹಿಂಗ ಕೂತಿದ್ವಿ, ಏನು ತಿಂತೀವಿ, ಅಕ್ಕ ಬಂದು ತಿಂತೀವಿ ನಾವು ಬುಟ್ಟಿಲನ್ನ. ಅದೇ ಅನ್ನ ಕೊಟ್ಟದ ನಮ್ಗ ಅನ್ನ ಸಮಿ ನಾವು ಮರೆಯಲ್ಲ. ಗೆಣಸು ಅವಳಿಗಂಡ ಅಂತದ ಕೆರಾಗ ನೀವು ಪಟ್ಟೆ ಅವನು ಎತ್ಕೊಬಂದು ತಿಂತೀವಿ, ಈಗಲೂ ತಿಂತೀವಿ ನಾವು ಬಿಡಲ್ಲ. ಅನ್ನ
0: ಸೊಪ್ಪು ಯಾವ ತರ ತಿಂತಿದ್ರಿ?
1: ಸೊಪ್ಪು, ಸೀಗ ಸೊಪ್ಪು, ಕೀರ ಸೊಪ್ಪು, ಅನ್ನ ಸೊಪ್ಪು, ತುಂಬ ಸೊಪ್ಪು, ಆಮೇಲೆ ನಾನಾ ಥರ ಸೊಪ್ಪು ಮೇಲೆ ಬೆರೆಸ್ತೀವಿ ನಾವು. ನಾನಾ ಥರದ ಅನ್ನೇ ಜಾತಿ ಸೊಪ್ಪು ಬೆರೆಸ್ತೀವಿ ನಾವು ಸೀಗ ಸೊಪ್ಪು. ನಿಮ್ ಕೈಲಾದ ತಿನ್ನಕ್ಕ ಅದನ್ನ.
0: ಈಗ ಆತರ ಶಕ್ತಿ ಇಲ್ವಲ್ಲ ನಮ್ಮಲ್ಲಿ?
1: ನಿಮ್ಗಿಲ್ಲ ಬಿಡಿ, ನಮ್ಮಷ್ಟು ಶಕ್ತಿ ಇಲ್ಲ, ನನ್ ಶಾಸ್ಗೆ ನನ್ ಶಕ್ತಿ ಇಲ್ಲ.
0: ಅದ ಆಹಾರದ ಗುಟ್ಟು ಏನ್ ಅಷ್ಟೊಂದ್ ಶಕ್ತಿ ಇರ್ತದೆ ನಿಮ್ಗೆ?
1: ಸೊಪ್ಪು ಸೊಪ್ಪು ಸೇದ ಗೆಣಸು ಗೆಲ್ಲ ಅತ್ತಿಂದ ಸೊಪ್ಪು ತೆಗಿರೋದು. ಇನ್ನೇನು ಹಾಲು ತುಪ್ಪ ಇಲ್ಲ ಕಣವ. ಒಕ್ಕಲಿಗೆ ನಾನು ಪುಟ್ಟ ಕುಟ್ಟಕ್ಕೋದ್ರೆ ನಾನು ಅದು ತೋಡ್ಕೊಂಡು ಅಂಬಳಿ ಕಸ್ಕೊತೀನಿ, ಜೋಳ ತೋಡ ಅದ್ರಲ್ಲಿ ಜೀವನ ಮಾಡಿದ್ವಿ ನಾನು.
0: ಆಗೆಲ್ಲ ಮಿಷಿನ್ಗಳು ಇರ್ಲಿಲ್ವಾ?
1: ಇಲ್ಲ ಕಣವ, ಆಗೆಲ್ಲ ಬೀಸದೇ ಮನೆಯಲ್ಲಿ. ಈಗೆಲ್ಲ ಈಗ ಮಿಷಿನು, ಆಗೆಲ್ಲ ಎಷ್ಟಾಗ್ಯಾರು ಅನಸ್ಕೊಂಡೆ ಮಾಡ್ತಿದ್ದರು, ಇಲ್ಲೂ ಅನ್ನತೀನಿ ನಾನು. ಈಗಿಲ್ಲ, ಎಲ್ಲ ಮಿಷಿನ್
0: ಆಗೆಲ್ಲ ಒಲೆಯಲ್ಲಿ ಅಡುಗೆ ಮಾಡ್ತಿದ್ರಿ, ಮಡಿಕೆ ಊಟ ಹೇಗಿತ್ತು ಅದ್ರ ರುಚಿ?
1: ಅದ್ರ ರುಚಿ ರುಚಿ ಬೇರೆ. ಈ ಗ್ಯಾಸ್ ಆಗಲ್ಲ ಬಿಡಿ, ಈ ಗ್ಯಾಸ್ ನೀವು ಒಂದ್ ದಿವಸ ಮಾಡ್ಬಿಡಿ ನೋಡ್ರಿ, ಗ್ಯಾಸ್ ನೇದ ಅಷ್ಟೇ ಬರ್ತದ ಅಲ್ಲಿ. ಇದು
0: ಮಾಡ್ತಿದ್ರ?
1: ನಾವು ಮಾಡ್ಕೋತೀನಿ ಬಿಡಿ,
0: ಎಲ್ಲದಕ್ಕೂ ಮಾಡ್ತೀವಿ.
1: ಇಲ್ಲೂ ಮಡ್ಕನೆ ನಾವು ಮಾಡ್ತಿದ್ದರು, ಇಲ್ಲಿದ್ದಾಗ ಇಲ್ಲೂ ಬಂದಲ್ಲಿ ಮಡ್ಕಲೆ ಮಾಡ್ತಿದ್ದರು. ಈಗ ಚಟ್ನ ತಕ್ಕ ಬಳಸ್ಕೊಂಡ್ರೆ
0: ಅವಾಗೆಲ್ಲ ಕಷ್ಟ ಆಗ್ತಿರ್ಲಿಲ್ಲ ಒಳಲಿ ಮಾಡೋದು?
1: ಇಲ್ಲ ಇಲ್ಲ, ಏನು ಕಷ್ಟ ಇಲ್ಲ, ಅದೇನ ನಮಗ್ ಗೊತ್ತಲ್ವಾ ಅಡುಗೆ ಮಾಡೋದು. ಇಟ್ಟು ಮಾಡ್ಬೇಕಾದ್ರು ಮಡ್ಕಲ್ಲಿ, ಸಾರು ಮಾಡ್ಬೇಕಾದ್ರು ಅದ್ರಲ್ಲಿ, ಎಲ್ಲಕ್ಕೂ ಅದ್ರಲ್ಲಿ.
0: ಆಗೆಲ್ಲ ನೀರಿನ ಸೌಲಭ್ಯ ಇರ್ತಿತ್ತ?
1: ಆಗ್ಬೇಕು ನೀರು. ಆಗ ಸೌಲಭ್ಯ ಅಂದ್ರೆ ಕರ ಕರ ಕಟ್ಟ ಹಳ್ಳ ಕಳ್ಕೊಂಡು
0: ನಡ್ಕೊಂಡೆ
1: ಹೊತ್ಕೊಬೇಕು.
0: ಈಗ ನಿಮ್ಗೆ ಒಬ್ರೆ ಮಗ ಅಂತ ಹೇಳಿದ್ರಿ?
1: ಐದು ಮಕ್ಕ ನನಗ, ಐದ್ರಲ್ಲಿ ನಾಲ್ಕ ತೀರೋರು. ಗುಳ್ಮಲ್ ಒಂದ್ ತೀರೈತು, ಒಂದ್ ಏಳೆಂಟು ವರ್ಷ ಆದ್ಮೇಲೆ ಪುಡುಕೊಟ್ಟಲ್ಲಿ ಅದು ತೀರೈತು. ಗುಳ್ಮಲ್ಲೇ ಎರಡು ಮಕ್ಕ ತೀರರ. ಒಬ್ಬ ಮಗ ಮದುವೆ ಮಾಡಿನು, ಅದಕ್ಕ ಉಳಿ ಜೋಳಿ ಮಕ್ಕ ಚೊಚ್ಚಲಕ್ಕೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯಲ್ಲಿ ಕರ್ಕೋಗಿ ಎರಡು ಮಕ್ಕಳು. ಒಂಬತ್ತು ಗಂಟೆಗೆಲ್ಲ ಕರೆಕ್ಟಾಗಿ ಹುಟ್ಟುಗಡೆ ಎರಡು ಗಂಡು ಮಕ್ಕಳು ಹುಟ್ಟುಗಟ್ಲೆ. ಇನ್ನು ಹೋಗ ಗುಲ್ಕೋಸ್ ಕಟ್ಬಿಟ್ರು, ರಕ್ತ ಹಂಗೆ ಇತ್ತು.
0: ಈಗ ಒಬ್ರು ಮಗ ಅಂತ ಹೇಳಿದ್ರಿ, ಆ ಮಕ್ಕಳನ್ನ ಸಾಕ್ಬೇಕು ಅಂದ್ರೆ ನಿಮ್ಗೆ ಎಷ್ಟು ಕಷ್ಟ ಇರ್ತಿತ್ತು?
1: ಸಾಕೋಣ. ಇನ್ನೇನು ಮೇಡ, ಇಲ್ಲಿ ನಮ್ಮ ಸಾರ್ ಗುಡಿಯಿಂದ ಸಾಬ್ರು ಬಂದಿದ್ರು ಇಲ್ಲಿ ನಿಮ್ಮ ಅಲ್ಲಿ. ಅವರು ಅವರೇ ಪಾಪ ನನ್ನ ಮೊಮ್ಮಗನ ಸಾಕೊಟ್ಬಿಟ್ರು. ಕಾಸು ಕೇಳಿದ್ರೆ ನನ್ನ ಮಗ ಟ್ಯಾಟ್ ಓಡ್ಸಕ್ಕೆ ಹೋಯ್ತಿದ್ನ, ಆಗ ದುಡ್ಡು ಕಾಸು ಎಲ್ಲನೂ ಕೊಟ್ಟಿದ್ರು ಕೊಡ್ತಿದ್ರು ಮಕ್ಕಳಿಗೆ. ನಮ್ಮ ಹಾಸ್ಪಿಟಲಿ ಮುರುಗೇಶ್ ಡಾಕ್ಟರ್ ಅಂತ ಇದ್ರು ನಮ್ಮ ಮಗಳು ಬಿಡಿಲಿ, ಅವರು ಕಾಪಾಡಲ್ಲ ನನ್ನ ಮಗನ. ಫುಡ್ ಕೊಡೋದು, ಹಾಲು ಪೌಡ್ರ್ ಕೊಡೋದು, ಅದನ್ನ ಮೊಟ್ಟ ಅವನ್ನೆಲ್ಲ ಕೊಟ್ಟಾರ ಅವ್ರಿಗೆ. ನನ್ನ ತಬ್ಬಳ್ಗೊಂಡು ಸಾಕಾಕ ಎರಡ್ಲು ಒಂದು ತೀರೈತು, ಇನ್ನೊಂದು ನನ್ನ ತಪ್ಪ ಅದು ಆಡ್ಕೊಂಡೈತು.
0: ಈಗ ಮಕ್ಕಳನ್ನೆಲ್ಲ ಸಾಕ್ಬೇಕಾದ್ರೆ ಒಂದು ಹುಷಾರು ಇರ್ಲಿಲ್ಲ, ಒಂದು ಹೊಟ್ಟೆ ನೋವು ಬಂತು, ಜ್ವರ ಬಂತು, ಆಗ ನಿಮ್ ಕಾಲದಲ್ಲಿ ಏನ್ ಮಾಡ್ಕೋತಿದ್ರಿ? ಹಾಸ್ಪಿಟಲ್ಗಳು
1: ಔಷಧಿ ಕಷಾಯ ವಾಸ ಮಾಡ್ಕೋತೀನಿ.
0: ಏನು ಔಷಧಿ ಕಷಾಯ?
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ಮಸೂದೆಗೆ ಸಂಸತ್ ಅನುಮೋದನೆ. ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಸಭೆ. ಭ್ರಷ್ಟಾಚಾರ ವಿರುದ್ಧ ಶೂನ್ಯ ಸಹಿಷ್ಣು ನೀತಿ ಪುನರುಚ್ಚರಿಸಿದ ಭಾರತ. ಕರಾವಳಿ ಕರ್ನಾಟಕ ಸೇರಿ ವಿವಿಧ ರಾಜ್ಯಗಳಲ್ಲಿ ನಾಳೆ ಭಾರೀ ಮಳೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ. ಭಾರತದ ಏಳು ಆಟಗಾರ್ತಿಯರು ಮಹಿಳಾ ಸಿಂಗಲ್ಸ್ನ ಎರಡನೇ ಸುತ್ತಿಗೆ ಪ್ರವೇಶ. ವಾರ್ತೆಗಳ ವಿವರ. ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ಮಸೂದೆ 2026ರನ್ನು ಸಂಸತ್ ಅಂಗೀಕರಿಸಿದೆ. ರಾಜ್ಯಸಭೆಯು ಚರ್ಚೆಯ ನಂತರ ಶಾಸನವನ್ನು ಲೋಕಸಭೆಗೆ ಹಿಂತಿರುಗಿಸಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿಯನ್ನು ಹೊರತುಪಡಿಸಿ

0: ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು ಪ್ರಸ್ತುತ 33 32 ಹೆಚ್ಚಿಸಲು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ಕಾಯ್ದೆ 1956 ಮತ್ತಷ್ಟು ತಿದ್ದುಪಡಿ ಮಾಡುವ ಗುರಿಯನ್ನು ಈ ಮಸೂದೆ ಹೊಂದಿದೆ. ಲೋಕಸಭೆಯು ಸೋಮವಾರ ಮಸೂದೆಯನ್ನು ಅಂಗೀಕರಿಸಿದೆ. ಕಾರ್ಯವಿಧಾನಗಳನ್ನು ಪೂರ್ಣಗೊಳಿಸಿದ ನಂತರ ಉಪಸಭಾಪತಿಯವರು ಸದನವನ್ನು ದಿನದ ಮಟ್ಟಿಗೆ ಮುಂದೂಡಿದರು. ಈ ವರ್ಷದ ಮೇ ತಿಂಗಳಿನಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆಯನ್ನು 33 32 ಹೆಚ್ಚಿಸಲು ಸುಗ್ರೀವಾಜ್ಞೆಯನ್ನು ಪ್ರಕಟಿಸಿದರು. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ಮಸೂದೆ ಕುರಿತು ಚರ್ಚೆಯನ್ನು ಪ್ರಾರಂಭಿಸಿದ ಕಾಂಗ್ರೆಸ್ನ ವಿವೇಕ್ ತಂಖಾ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆಯನ್ನು 33 32 ಹೆಚ್ಚಿಸಲು ಸುಗ್ರೀವಾಜ್ಞೆ ತರುವ ಉದ್ದೇಶವನ್ನು ಪ್ರಶ್ನಿಸಿದರು. ಚರ್ಚೆಯಲ್ಲಿ ಭಾಗಿಯಾಗಿದ್ದ ಬಿಜೆಪಿಯ ಸಂಗೀತಾ ಯಾದವ್ ಸುಪ್ರೀಂಕೋರ್ಟ್ನಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವ ಮಸೂದೆಯು ಐತಿಹಾಸಿಕ ಮತ್ತು ದೂರದೃಷ್ಟಿಯ ಹೆಜ್ಜೆಯಾಗಿದೆ ಎಂದು ಬಣ್ಣಿಸಿದರು. ತೆಲಂಗಾಣದ ಹೈದರಾಬಾದ್ನಲ್ಲಿ ನಡೆದ ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಕಾರ್ಯಕಾರಿ ಗುಂಪಿನ 2 ಸಭೆ ಇಂದು ಮುಕ್ತಾಯಗೊಂಡಿತು. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಡಿಒಪಿಟಿ ಆಯೋಜನೆ ಮಾಡಿದಂತಹ ಈ ಸಭೆಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ಭಾರತದ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಡಿಒಪಿಟಿ ಕಾರ್ಯದರ್ಶಿ ರಚನಾ ಶಾ ಪುನರುಚ್ಚರಿಸಿದರು. ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ತಲೆ ಮರೆಸಿಕೊಂಡಿರುವಂತಹ ಆರೋಪಿಗಳನ್ನು ಪತ್ತೆ ಹಚ್ಚಲು ಹಾಗೂ ಹಸ್ತಾಂತರ ಪ್ರಕ್ರಿಯೆಗೆ ನೆರವಾಗುವ ಬ್ರಿಕ್ಸ್ ಕಾನೂನು ಜಾರಿ ಅಧಿಕಾರಿಗಳ ಜಾಲ ಸ್ಥಾಪಿಸುವ ಭಾರತದ ಪ್ರಸ್ತಾವನೆಗೆ ಸದಸ್ಯ ರಾಷ್ಟಗಳು ತಾತ್ವಿಕ ಒಪ್ಪಿಗೆ ನೀಡಿದವು. ಅಲ್ಲದೆ ಆರೋಪಿಗಳ ಪತ್ತೆಗೆ ಸಂಬಂಧಿಸಿದ ಮಾಹಿತಿ ಹಂಚಿಕೊಳ್ಳಲು ಹೊಸ ಬ್ರಿಕ್ಸ್ ಅನೌಪಚಾರಿಕ ಸಹಕಾರವನ್ನು ಸ್ವಾಗತಿಸಲಾಯಿತು. ಆಸ್ತಿ ಮರು ಪಡೆಯುವಿಕೆ, ಗಡಿ ಆಚೆಗಿನ ಭ್ರಷ್ಟಾಚಾರ ನಿಯಂತ್ರಣ ಹಾಗೂ ತಂತ್ರಜ್ಞಾನ ಆಧಾರಿತ ಪಾರದರ್ಶಕ ಆಡಳಿತಕ್ಕೆ ಬ್ರಿಕ್ಸ್ ರಾಷ್ಟಗಳ ನಡುವೆ ಪ್ರಾಯೋಗಿಕ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಹೈದರಾಬಾದ್ ಸಭೆ ಮಹತ್ವದ ಅಡಿಪಾಯ ಹಾಕಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಒಡಿಶಾದ ಬೇರ್ಹಾಂಪುರ್ ಸಮೀಪದ ಧಬಲೇಶ್ವರ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಇದರೊಂದಿಗೆ ಒಡಿಶಾದಲ್ಲಿ ಅವರ 3 ಪ್ರವಾಸ ಮುಕ್ತಾಯಗೊಂಡಿತು. ರಾಷ್ಟ್ರಪತಿಯವರು ಗೋಪಾಲಪುರದಲ್ಲಿರುವಂತಹ ಸೇನಾ ವಾಯು ರಕ್ಷಣಾ ಕಾಲೇಜಿಗೂ ಭೇಟಿ ನೀಡಿ ಅಧಿಕಾರಿಗಳು ಮತ್ತು ಬೋಧಕ ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಿದರು. ಈ ವೇಳೆ ಒಡಿಶಾ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಂಝಿಕ್ ಸಹ ಉಪಸ್ಥಿತರಿದ್ದರು. ಪ್ರವಾಸದ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ಕಟಕ್ನಲ್ಲಿ ಜಗದ್ಗುರು ಕೃಪಾಲು ವಿಶ್ವವಿದ್ಯಾಲಯವನ್ನು ಉದ್ಘಾಟನೆ ಮಾಡಿದರು. ನಂತರ ರಾಷ್ಟ್ರಪತಿಯವರು ವಿಶೇಷವಾಗಿ ರಾಷ್ಟ್ರಪತಿಗಾಗಿ ಕಾರ್ಯನಿರ್ವಹಿಸುವಂತಹ ಪ್ರೆಸಿಡೆಂಟ್ ಸ್ಪೆಷಲ್ ರೈಲಿನಲ್ಲಿ ಬೆರ್ಹಂಪುರ್ನಿಂದ ಭುವನೇಶ್ವರಕ್ಕೆ ಪ್ರಯಾಣಿಸಿದರು. ಅಲ್ಲಿಂದ ನವದೆಹಲಿಗೆ ತೆರಳುವ ಮೂಲಕ ತಮ್ಮ ತವರು ರಾಜ್ಯದ 3 ಪ್ರವಾಸವನ್ನು ಅವರು ಮುಕ್ತಾಯಗೊಳಿಸಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಅಧಿಕೃತ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ನೀಡಲಾಗಿದ್ದ ಆಯ್ದ 300 ಉಡುಗೊರೆಗಳನ್ನು ರಾಷ್ಟ್ರಪತಿ ಭವನ ಇಂದು ಈ ಉಪಹಾರ ಆನ್ಲೈನ್ ಪೋರ್ಟಲ್ ಮೂಲಕ ಹರಾಜು ಮಾಡುತ್ತಿದೆ. ಹರಾಜಿನಲ್ಲಿ ಭಾಗಿಯಾಗಲು ಆಸಕ್ತಿ ಹೊಂದಿರುವವರು ಮುಂದಿನ ತಿಂಗಳ 5 ಬಿಡ್ ಸಲ್ಲಿಸಬಹುದು. ಆಸಕ್ತರು ಉಪಹಾರ .raashtrapatibhavan.gov.in ಪೋರ್ಟಲ್ನಲ್ಲಿ ಬಿಡ್ಗಳನ್ನು ಹಾಕಬಹುದು. ಹರಾಜಿನಿಂದ ದೊರೆಯುವಂತಹ ಸಂಪೂರ್ಣ ಮೊತ್ತವನ್ನು ಸಾಮಾಜಿಕ ಕಾರ್ಯಗಳಿಗೆ ಬಳಸಲಾಗುವುದು ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಮಸೂದೆ 2026 ಲೋಕಸಭೆ ಅಂಗೀಕರಿಸಿದೆ. ನಂತರ ಲೋಕಸಭೆಯನ್ನು ದಿನದ ಮಟ್ಟಿಗೆ ಮುಂದೂಡಣೆ ಮಾಡಲಾಯಿತು. ಮಧ್ಯಾಹ್ನ 2 ಸದನದಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬ್ಯಾಂಕರ್ಸ್ ಬುಕ್ಸ್ಗೆ ಸಂಬಂಧಿಸಿದ ಪುರಾವೆಗಳಿಗೆ ಒಳಪಡುವ ಕಾನೂನನ್ನು ಒದಗಿಸಲು ಮತ್ತು ಅದನ್ನು ಸಮಕಾಲೀನ ಡಿಜಿಟಲ್ ಬ್ಯಾಂಕಿಂಗ್ ಪದ್ಧತಿಯೊಂದಿಗೆ ಹೊಂದಿಸಲು ಪ್ರಯತ್ನಿಸುವ ಮಸೂದೆಯನ್ನು ಮಂಡಿಸಿದರು. ಪ್ರಸ್ತುತ ಬ್ಯಾಂಕಿಂಗ್ ವ್ಯವಸ್ಥೆಯ ಅವಶ್ಯಕತೆಗಳನ್ನು ಪೂರೈಸಲು ಕಾನೂನು ಚೌಕಟ್ಟನ್ನು ಆಧುನೀಕರಿಸುವ ಗುರಿಯನ್ನು ಈ ಮಸೂದೆ ಹೊಂದಿದೆ. ಆ ಪ್ರಕಾರ ಬ್ಯಾಂಕರ್ಸ್ ಬುಕ್ಸ್ನ ಎಲೆಕ್ಟ್ರಾನಿಕ್ ಅಥವಾ ಡಿಜಿಟಲ್ ದಾಖಲೆಯು ಸಾಕ್ಷಿಯಾಗಿ ಸ್ವೀಕಾರಾರ್ಹ ಮಾನ್ಯ ಮತ್ತು ಕಾನೂನುಬದ್ಧವಾಗಿ ಜಾರಿಗೊಳಿಸಬಹುದಾದಂತಹ ನಿಬಂಧನೆಯನ್ನು ಮಸೂದೆ ಒಳಗೊಂಡಿದೆ. ವಿರೋಧ ಪಕ್ಷದ ಗದ್ದಲದ ನಡುವೆಯೇ ಯಾವುದೇ ಚರ್ಚೆಯಿಲ್ಲದೆ ಮಸೂದೆಯನ್ನು ಲೋಕಸಭೆ ಅಂಗೀಕರಿಸಿತು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಿ ವ್ಯಾಪಾರ ನೀತಿ 2023 ಅಡಿಯಲ್ಲಿ ಕೇಂದ್ರ ಸರ್ಕಾರವು ದಾಸ್ತಾನು ಆಧಾರಿತ

ಗಡಿಯಾಚೆಗಿನ ಇ ಕಾಮರ್ಸ್ ರಫ್ತು ಚೌಕಟ್ಟನ್ನು ಕಾರ್ಯಗತಗೊಳಿಸಿದೆ. ಇದು ಭಾರತದಲ್ಲಿ ಉತ್ಪಾದಿಸುವ ಸರಕುಗಳ ದಾಸ್ತಾನು ಆಧಾರಿತ ಗಡಿಯಾಚೆಗಿನ ಇ ಕಾಮರ್ಸ್ ರಫ್ತಿಗೆ ಅನುಕೂಲವಾಗುವಂತೆ ಈ ಚೌಕಟ್ಟು ಸಮಗ್ರ ನೀತಿ ಮತ್ತು ಕಾರ್ಯವಿಧಾನದ ಚೌಕಟ್ಟನ್ನು ಒದಗಿಸುತ್ತದೆ. ಅದರಂತೆ ನಿಯಂತ್ರಕ ಮೇಲ್ವಿಚಾರಣೆಯನ್ನು ನಿರ್ವಹಿಸುವಾಗ ಇ ಕಾಮರ್ಸ್ ರಫ್ತಿನ ಪ್ರಯೋಜನಗಳು ಭಾರತೀಯ ತಯಾರಕರು ಮತ್ತು ಎಂಎಸ್ಎಂಇಗಳಿಗೆ ಸೇರುವುದನ್ನು ಖಚಿತಪಡಿಸಿಕೊಳ್ಳಲು ಇದು ಹಲವಾರು ಸುರಕ್ಷತಾ ಕ್ರಮಗಳನ್ನು ಒಳಗೊಂಡಿದೆ. ನೋಂದಾಯಿತ ರಫ್ತುದಾರರಿಗೆ ಆನ್ ರೆಕಾರ್ಡ್ ಮೂಲಕ ರಫ್ತು ಮಾತ್ರವಲ್ಲದೆ ದಾಸ್ತಾನು ಕಾರ್ಯಾಚರಣೆಗಳನ್ನು ಸಹ ಚೌಕಟ್ಟು ಸಕ್ರಿಯಗೊಳಿಸುತ್ತದೆ. ಇದು ವಿದೇಶಿ ಖರೀದಿದಾರರಿಂದ ಪಾವತಿಯ ಸ್ವೀಕೃತಿಯನ್ನು ಲೆಕ್ಕಿಸದೆ ನಿಗದಿತ ಸಮಯದ ಒಳಗೆ ಭಾರತೀಯ ಮಾರಾಟಗಾರರಿಗೆ ಸಕಾಲಿಕ ಪಾವತಿಗಳನ್ನು ಸಹ ಒದಗಿಸುತ್ತದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ ದೀರ್ಘಕಾಲದ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಒಂದು ದಿನದ ಅಧಿಕೃತ ಪ್ರವಾಸಕ್ಕಾಗಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಇಂದು ಕೊಲಂಬೋ ತಲುಪಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಅವರನ್ನು ಶ್ರೀಲಂಕಾದಲ್ಲಿನ ಭಾರತದ ಹೈಕಮಿಷನರ್ ಸಂತೋಷ್ ಝಾ ಮತ್ತು ಶ್ರೀಲಂಕಾ ವಿದೇಶಾಂಗ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಸ್ವಾಗತ ಕೋರಿದರು. ಶ್ರೀಲಂಕಾ ಅಧ್ಯಕ್ಷ ಅನುರುಕುಮಾರ ದಿಸ್ಸಾ ನಾಯಕೆ, ಪ್ರಧಾನಿ ಹರಿಣಿ ಅಮರಸೂರ್ಯ ಹಾಗೂ ವಿದೇಶಾಂಗ ಸಚಿವ ವೆಜಿತಾ ಹೆರತ್ ಸೇರಿದಂತೆ ಹಲವು ಪ್ರಮುಖ ನಾಯಕರನ್ನು ವಿಕ್ರಮ್ ಮಿಸ್ರಿ ಭೇಟಿ ಮಾಡುವ ನಿರೀಕ್ಷೆ ಇದೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನಲ್ಲಿ 7 ವರ್ಷಗಳ ಹಿಂದೆ 370 ಮತ್ತು 35 ಎ ವಿಧಿಗಳನ್ನು ರದ್ದುಗೊಳಿಸಿದ ನಂತರ ಮೂಲಸೌಕರ್ಯ, ಶಿಕ್ಷಣ, ಆರೋಗ್ಯ, ಉದ್ಯಮಶೀಲತೆ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ವ್ಯಾಪಕ ಪ್ರಗತಿಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ. 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಂವಿಧಾನದ ಸಂಪೂರ್ಣ ಅನ್ವಯದಿಂದಾಗಿ ಮಹಿಳೆಯರು ಹಾಗೂ ಹಿಂದುಳಿದ ಸಮುದಾಯಗಳು ಸಬಲೀಕರಣಗೊಂಡಿವೆ ಎಂದು ಅವರು ತಿಳಿಸಿದ್ದಾರೆ. ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ರಾಷ್ಟೀಯ ಏಕತೆಯ ದೃಷ್ಟಿಕೋನ 2019 ಆಗಸ್ಟ್ 5 ಐತಿಹಾಸಿಕವಾಗಿ ಸಾಕಾರಗೊಂಡಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನ ಪ್ರಗತಿಗೆ ಸರ್ಕಾರ ಬದ್ಧವಾಗಿದೆ ಎಂದು ಅವರು ಪುನರುಚ್ಚರಿಸಿದ್ದಾರೆ. ನಾಳೆ ಕರಾವಳಿ ಕರ್ನಾಟಕ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಬಿಹಾರ, ಛತ್ತೀಸ್ಗಢ, ಪೂರ್ವ ರಾಜಸ್ಥಾನ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಹರಿಯಾಣ, ಚಂಡೀಗಢ ಮತ್ತು ದೆಹಲಿಯಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರಾಖಂಡ, ಜಾರ್ಖಂಡ್, ಪಶ್ಚಿಮ ಬಂಗಾಳದ ಗಂಗಾ ನದಿ ತೀರ, ಒಡಿಶಾ, ಮಧ್ಯ ಮಹಾರಾಷ್ಟ, ಕೊಂಕಣ ಮತ್ತು ಗೋವಾದಲ್ಲಿ ನಾಳೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ಈ ವೇಳೆ ಮಧ್ಯಪ್ರದೇಶ, ಈಶಾನ್ಯ ಭಾರತದ ಕೆಲವು ಭಾಗಗಳು, ಕರ್ನಾಟಕದ ದಕ್ಷಿಣ ಒಳನಾಡು, ಪಶ್ಚಿಮ ಬಂಗಾಳ, ತಮಿಳುನಾಡು, ಪುದುಚೇರಿ ಮತ್ತು ಉತ್ತರ ಪ್ರದೇಶದಲ್ಲೂ ಇದೇ ರೀತಿಯ ಹವಾಮಾನ ಪರಿಸ್ಥಿತಿ ಇರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಮಹಿಳಾ ವಿಭಾಗ ಉತ್ತಮ ಪ್ರದರ್ಶನವನ್ನು ನೀಡಿತು. ಅನ್ಮೋಲ್ ಬರ್ಕ್ ಸೇರಿದಂತೆ 7 ಆಟಗಾರ್ತಿಯರು ಮಹಿಳಾ ಸಿಂಗಲ್ಸ್ನ 2 ಸುತ್ತಿಗೆ ಪ್ರವೇಶ ಪಡೆದಿದ್ದಾರೆ. ಆದರೆ ಪುರುಷರ ಸಿಂಗಲ್ಸ್ನಲ್ಲಿ ಕಿಡಂಬಿ ಶ್ರೀಕಾಂತ್ ಸೇರಿದಂತೆ ಭಾರತದ ಎಲ್ಲ 6 ಆಟಗಾರರು ಮೊದಲ ಸುತ್ತಿನಲ್ಲೇ ಪರಾಭವಗೊಂಡರು. ಮಹಿಳಾ ಸಿಂಗಲ್ಸ್ನಲ್ಲಿ ಅನ್ಮೋಲ್ ಬರ್ಕ್, ಮಾನ್ಸಿ ಸಿಂಗ್, ರಕ್ಷಿತಾ ರಾಮರಾಜ್, ಅಸ್ಮಿತಾ ಚಾಲಿಹಾ, ಇಶಾ ರಾಣಿ ಬರುವ, ತನ್ವಿ ಶರ್ಮಾ ಮತ್ತು ಶ್ರೇಯಾಂಶಿ ವಾಲಿಶೆಟ್ಟಿ ಜಯ ಸಾಧಿಸಿ ಮುಂದಿನ ಸುತ್ತಿಗೆ ಲಗ್ಗೆಟ್ಟರು. ಮಹಿಳಾ ಡಬಲ್ಸ್ನಲ್ಲಿ ಸೋನಾಲಿ ಸಿಂಗ್ ಮತ್ತು ರೀತಿಕಾ ಠಾಕರ್ ಜೋಡಿ ಹಾಗೂ ಮಿಶ್ರ ಡಬಲ್ಸ್ನಲ್ಲಿ ಶ್ರುತಿ ಮಿಶ್ರಾ ಹಾಗೂ ಈಶಾನ್ ಭಟ್ನಾಗರ್ ಜೋಡಿ ಕೂಡ 2 ಸುತ್ತಿಗೆ ಪ್ರವೇಶ ಪಡೆಯಿತು. ಪುರುಷರ ಡಬಲ್ಸ್ನಲ್ಲಿ ಕೃಷ್ಣ ಪ್ರಸಾದ್ ಗರಗ ಮತ್ತು ಪೃಥ್ವಿ ಕೃಷ್ಣಮೂರ್ತಿ ರಾಯ್ ಜೋಡಿ 6 ಶ್ರೇಯಾಂಕದ ಥಾಯ್ಲೆಂಡ್ ಜೋಡಿಯನ್ನ ಮಣಿಸಿ ಅಚ್ಚರಿಯ ಗೆಲುವು ದಾಖಲಿಸಿ 2 ಸುತ್ತಿಗೆ ಪ್ರವೇಶ ಪಡೆಯಿತು. ಮಾನವ ವನ್ಯಜೀವಿ ಸಂಘರ್ಷ ತಡೆಗೆ ಸಮತೋಲಿತ ವಿಧಾನ ಅನುಸರಿಸುವ ಅಗತ್ಯವಿದೆ ಎಂದು ಪರಿಸರ ಸಚಿವರಾದಂತಹ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ರಾಷ್ಟೀಯ ಮಾನವ ವನ್ಯಜೀವಿ ಸಂಘರ್ಷ ಪೋರ್ಟಲ್ ಮತ್ತು ಶ್ರೇಷ್ಠತಾ ಕೇಂದ್ರವು ದತ್ತಾಂಶ ಆಧಾರಿತ ಕಾರ್ಯತಂತ್ರ ರೂಪಿಸಲು ನೆರವಾಗಲಿದೆ ಎಂದು ಹೇಳಿದ್ದಾರೆ. ಸಭೆಯಲ್ಲಿ ಕರ್ನಾಟಕ, ಕೇರಳ, ಅಸ್ಸಾಂ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ ರಾಜ್ಯಗಳು ಸಂಘರ್ಷ ತಗ್ಗಿಸುವ ಕ್ರಮಗಳು, ಸಮುದಾಯದ ಸಹಭಾಗಿತ್ವ ಮತ್ತು ತಂತ್ರಜ್ಞಾನದ ಬಳಕೆ ಕುರಿತು ಪ್ರಸ್ತಾವನೆ ಮಾಡಿದವು. ಚಲನಚಿತ್ರ, ದೂರದರ್ಶನ, ಪ್ರಸಾರ, ಡಿಜಿಟಲ್ ಮಾಧ್ಯಮ ಮತ್ತು ಕಂಟೆಂಟ್ ಕ್ರಿಯೇಷನ್ಗೆ ಮುಂಬೈ ದೇಶದ ಪ್ರಮುಖ ಕೇಂದ್ರವಾಗಿ ಮುಂದುವರೆದಿದ್ದು ಭಾರತದ ಮಾಧ್ಯಮ ಮತ್ತು ಮನರಂಜನಾ ವಲಯದ ಬೆಳವಣಿಗೆಗೆ ಗಮನಾರ್ಹ ಕೊಡುಗೆ ನೀಡುತ್ತಿದೆ ಎಂದು ಕೇಂದ್ರ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ಮಸೂದೆಗೆ ಸಂಸತ್ ಅನುಮೋದನೆ. ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಸಭೆ. ಭ್ರಷ್ಟಾಚಾರ ವಿರುದ್ಧ ಶೂನ್ಯ ಸಹಿಷ್ಣುತಾ ನೀತಿ ಪುನರುಚ್ಚರಿಸಿದ ಭಾರತ. ಕರಾವಳಿ ಕರ್ನಾಟಕ ಸೇರಿ ವಿವಿಧ ರಾಜ್ಯಗಳಲ್ಲಿ ನಾಳೆ ಭಾರೀ ಮಳೆ, ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ

0: ಭಾರತದ 7 ಆಟಗಾರ್ತಿಯರು ಮಹಿಳಾ ಸಿಂಗಲ್ಸ್ನ 2ನೇ ಸುತ್ತಿಗೆ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಕಷಾಯ ಅಂದ್ರೆ ಬೇರೆ ಕಂಡಿರೋದು ಕಟ್ಟು ಕಟ್ಟಿದ್ರು, ದೇವ್ರ ಕರೆದು ಎತ್ತು ಕಟ್ಟಿದ್ರು, ದೇವ್ರ ಕರೆತಿರು ಬುಂಡ ಕರೆತಿರಲ್ಲ ಅದು ಕಷ್ಟನೇ ವಾಸ ಮಾಡ್ಕೊತಿದ್ರು. ಈಗಿನ ಕಾಲದಲ್ಲಿ ಆಸ್ಪತ್ರೆ ಆಸ್ಪತ್ರೆ ಅಂತೀನಿ, ಈಗಿಲ್ಲ ಎಲ್ಲ ಬರೀ ಆಸ್ಪತ್ರೆ. ಈಗ ಆ ಹುಡುಗನ್ಗಂತೂ ಕೆಮ್ಮಾದ್ರು ಎತ್ಕೋಬೋಲೇಬೇಕಂದ್ರೆ ಪಾಪ ನಮ್ ಕಲ್ ಕರ್ಕೊಯ್ತಿಲ್ಲ. ನಾವೇನಾದ್ರೂ ಬೂದಿ ತೆಗೆದು ಗಂಟು ಗುತ್ತು ಬಿಟ್ರೆ ಒಂದ್ಕೊತಾಗಿ ವಾಸ ಕೊಯ್ತಿತ್ತು. ಈಗಿನ ಕಾಲದಾಗಿ ಆಗಲ್ಲ ಅದು, ಇದೆ ಈ ಕಲ್ಲ ಕಪ್ಪ ಕಟ್ಟದೆ ಅಂದ್ಬಿಟ್ರೆ ಇನ್ನೆತ್ಕೋಬೋದು ಅಲ್ವಾ.
2: ಏನಾದ್ರು ಆರೋಗ್ಯ ಸಮಸ್ಯೆ ಇದೆಯಾ ನಿಮ್ಗೆ?
1: ಇನ್ನೇನು ಇಲ್ಲ, ಆರೋಗ್ಯ ಎಲ್ಲ ಚೆನ್ನಾಗಿ ನೋಡಿ.
2: ಬಿ ಪಿ ಶುಗರ್
1: ಯಾವ್ದು ಇಲ್ಲ. ಟಿ ಬಿ ಕಾಯಿಲೆ ಬಂದಿತ್ತು, 6 ತಿಂಗಳ ಕರೆಕ್ಟ್ ಆಗಿ ತಕೊಬಿಟ್ಟಿ ಮಾತ್ರ ಅಲ್ಲಿ ವಾಸ ಮಾಡ್ಕೊಂಡು ಈಗ ಆರಾಮಾಗಿ ಅವನಿ
2: ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತೀರಾ?
1: ಏನಾದ್ರೂ ನನ್ನ ಮಕ್ಕ ತಂದು ಕೊಡ್ತಾವ, ಸರ್ ಗುರುಗರ ಹೆಣ್ಣು ಹಂಪಳ ಎಲ್ಲನೂ ತಂದು ಕೊಡ್ತಾರೆ ನಂಗೆ ಚೆನ್ನಾಗಿ.
2: ಈಗ ಇದೇ ರೀತಿ ನಿಟ್ಟಿನಲ್ಲಿ ಸರ್ಕಾರದಿಂದ ಸೌಲಭ್ಯ ಬರ್ತಾ ಇದೆಯಾ?
1: ಏನು ಇಲ್ಲ, ಅದೊಂದು 2000 ರೂಪಾಯಿ ಬಿಟ್ಟರೆ ಏನೂ ಇಲ್ಲ. ಪಿಂಚಣಿ ದುಡ್ಡು ಇಲ್ಲ ಕಣಿ ಮೇಡ, ಅದು 3-4-5 ವರ್ಷದಿಂದ ಬರ್ತಾ ಇಲ್ಲ ನನಗ. ಮಾಡಿಸಿನಿ ಮಾಡಿಸಿದ್ವಿ, ಅದು ಎಡ್ಡ ಆಗೋಗದ ಅಂದ್ಬಿಟ್ಟು ಅವ್ರು ಕೊಡ್ತೇ ಇಲ್ಲ. ಅದನ್ನು
2: ಎಷ್ಟು ಬರ್ತಿತ್ತು?
1: ಒಂದ ತಕ್ಕೊಂಡೇ ಇಲ್ಲ, ಮಾಡಿಸ್ತದೆ ಅಂತೇಳಿ ನಾನು ಬಂದಿಲ್ಲ. ಒಂದ್ಸತ್ತು ಎಂಥದ್ ಬಂದಿದ್ರು ಪುಸ್ತಕನೆಲ್ಲ ಇಸ್ಕೋಗಕ್ಕ ಅದೇನ ಮಾಡಕ್ಕ ಆರ್ಡ್ರ್ ಕಾಪಿ ಎಲ್ಲ ಪ್ರತಿ ಒಂದು
2: ಮಾಡಿಸ್ಬಿಡುತ್ತೀನಿ.
1: ಆರ್ಡ್ರ್ ಕಾಪಿ ಪುಸ್ತಕ ಎಲ್ಲ ಬಂದದ ಕಣಿ ಮೇಡ, 5,000 ರೂಪಾಯಿನಲ್ಲೂ ಮಾಡ್ತೀನಿ ಇಲ್ಲ ಅದಕ್ಕೆ ಕಾರಡೆ ಅದನ್ನೇ ಮಾಡಿದ್ದೀನಿ. ಎಲ್ಲನೂ ನಮ್ಮ ಜಾತಿ ಪತ್ರ ಗೀತ ಎಲ್ಲನೂ ಮಾಡಿಸಿದ್ ಬಡಿಕೀನಿ. ಇನ್ನೇನಂದ್ರೆ ಆ ಕೋಟೆ ಅಂದ್ರೆ ಮಾಡಿಸ್ಬೇಕು ದೊಡ್ಡ ಆ ಕೋಟೆ, ಇದೇನೇ ಚಿಕ್ಕದು ನಮ್ಮ ಮಂಚಿಪುರ ಪೋಸ್ಟು, ಮಂಚಿಪುರ ಪೋಸ್ಟ್ಲಿ ಇದು ಮಾಡಿಸ್ಕೊಟ್ಟದ್ದು 2,000 ರೂಪಾಯಿ ನಡ್ಕ ದುಡ್ಡು ನಡ್ಕೋ ಅಲ್ಲೇ ಮಾಡಿಸಿದ್ದೆ ನಾನು ಪೋಸ್ಟ್ಲಿಯೇ. ಈಗಿಲ್ಲ ನಮ್ಮ ಹತ್ಕೊಂಡ ತೀರಂದಲ್ಲ, ಆದ್ರೆ ಇದನ್ನೇ ಬಿಟ್ಬಿಟ್ಟು ಧ್ಯಾನನೇ ಬಿಟ್ಬಿಟ್ಟು ಹತ್ತೋಟಿಂದ ಹತ್ತಗೋಗಿಲ್ಲ ಎತ್ತಗೋಗಿಲ್ಲ ನಾವು ಆ ದುಡ್ಡಿನ ಸರ್ವೇಸ್ಗೆ ಹೋಗಿಲ್ಲ. ಈಸ್ಕೋ ಕೇಳೋಂಗಂಟ ಅದು ಎಟ್ಟೋಗೋಕ್ಕದು ಆಗಲ್ಲ ಕಣಿಮ್ಮ ಅಮ್ಮ ಅಜ್ಜಿ ಅಂತಂದ್ಬಿಟ್ಟು ಆ ತೋಟಿಂದ ನಾವು ಹೋಗ್ಬಿಲ್ಲ. ಇದು ನನಗೋದ್ನ ಬಂದಿಲ್ಲ ಕಣಮ್ಮ ಅಂತಿಂತ ಹುಡುಗಿ ಪೋಸ್ಟ್ ನಾವು ಹೋಗಿದ್ ಬಂದಿದ್ದೆ, ಹೋಗಿ 2,000 ರೂಪಾಯಿ ತಕೋಬರಕ್ ಹೋದ್ನಲ್ಲ ಹೋಗಿದ್ನಲ್ಲ ಅದಕ್ಕೆ ದುಡ್ಡು ಕೇಳಕ್ಕಂಟ ನಿಮಗೆ ಬಂದಿಲ್ಲ ಕಣಿ ಚಿಕ್ಕಮ್ಮ ಅಂತ ಅವ್ರಂದ್ರು. ಸರಿ ಬಿಡಿ ಬರ್ತಿದ್ನಲ್ಲ ಇದ್ದವ್ರು ಯಾವತ್ತು ಕಳಿಸ್ತಾನೆ ಅವತ್ತು ಬರಲಿ ಅಂತಂದ್ರು ಸುಮ್ಮನೆ. ಇನ್ನೇನು ಮನೆ
2: ಈಗ ದುಡ್ಡು ಬರ್ತಾ ಇಲ್ಲ, ಮನೆ ವ್ಯವಹಾರ ಎಲ್ಲ ಯಾರು ಮಾಡ್ತಾ ಇದಾರೆ?
1: ಏನು ಯಾವಾರ ಅಂದ್ರೆ ಕೂಲಿಗೆ ಹೋಗೋದು, ಇವಾಗ ಸೊಪ್ಪು ಕಟ್ಟಕ್ಕೆ ಹೋಗಾರ ಆ ರೋಗ ಸೊಪ್ಪು ನಿಂತ ಅಂದರೆ ಕೂಲಿ ಜೀವನ ಮಾಡಬೇಕು, ಮನೆ ಯಾವಾರ ನೋಡ್ಕೋಬೇಕು.
2: ಕಾಡಿನ ಜೀವನ ಉತ್ತಮನ ನಾಡಿನ ಜೀವನ ಉತ್ತಮನ?
1: ಈಗ ಕಾಡ್ಗಿಂತ ಊರೇನೆ ಉತ್ತಮ. ಯಾಕೆ ಅಂದ್ರೆ ರೇಷನ್ ಬರ್ತದ ತಿನ್ಕೋತೀನಿ.
2: ಬೆಳಗಿನ ಸಂಜೆವರೆಗೂ ನೀವು ಮನೇಲೇ ಇರ್ತೀರಾ?
1: ಹೋಯ್ತೀನಿ, ಇವತ್ತೇ ಉಗಿರೋದು ನಾನು ಶುಂಠಿ ಗೊಂಟೈತಿದ್ವಿ. ಶುಂಠಿ ಹೋಗಿ ಆಯ್ಕೆ ಬಂದು ಉಜ್ಜಿ ಮಾಡಿ ಹಾಕೋದು ಹಂಗ. ಹಸಿ ಶುಂಠಿ ಒಂದು 200 ಆಯ್ತು. ಅದೇ ಸಾಮಂತ ಕಾಳು ಕುಡಿತವ್ರಲ್ಲಿ ಮಡಿಕೊಂಡಿದ್ವಿ.
2: ಅಂದ್ರೆ ಈಗಲೂ ಕೂಡ ನೀವು ವಯಸ್ಸಾಗಿದ್ರು ಕೂಡ ಕೂಲಿಗೆ ಹೋಗ್ತಾ ಇದ್ರಿ, ಜೀವನ ನಡೆಸೋಕೆ ಶ್ರಮ ಪಡ್ತಾ ಇದ್ರಿ.
1: ಕುಂತ್ಕೊಂಡ್ರ ಕಾಲ ಹೆಂಗಾದ್ರು ಹೇಳಿ ಮತ್ತೆ ರೇಷನ್ ಬರ್ತಿರೋಕೆ ಎತ್ತಗೂ ಕಳಿಸ್ತಿಲ್ಲ ನನ್ನ ಮಕ್ಕ. ಈಗ ಇದು ನಿಂತೈತಲ್ಲ ಆ ತೋಟಿಂದ ಕೂಲಿಗೆ ಹೋಗ್ತೀನಿ.
2: ಒಟ್ಟಾರೆ ಕೇಳುಗರಿಗೆ ಈಗ ವಯಸ್ಸಾದವ್ರಿಗೆ ನಿಮ್ಮಂತ ವಯಸ್ಸಾದವರು ಮನೇಲೇ ಕುತ್ಬಿಟ್ಟಿರ್ತಾರೆ ಅಂತವ್ರಿಗೆ ನೀವೇನು ಹೇಳ್ತೀರಾ?
1: ಇನ್ನೇನು ಹೇಳಕ್ಕದ್ದು ನನ್ನಂಗೆ ಕುಂತ್ಕೋತಾರೆ ಅವ್ರಿಗೆ, ಅವರು ನನ್ನಂಗೆ ಬೈಗಳು ಕಷ್ಟ ಅನ್ನಿಸ್ತದೆ. ಇಲ್ದೇ ಎತ್ತರಿಗೆ ತಿರಿಕ ಬರೋವಂದ್ರೆ ಕೈ ಸಾಗಲ್ಲ, ಮುಸೋದ ಸೊಪ್ಪ ತರೋಕ್ಕೂ ಆಗಲ್ಲ. ಇನ್ನೇನು ಮಾಡೋ ಹೇಳಿ, ಜೀವನ ಹೆಂಗ್ ನಡೆಸ್ಬೇಕು ನೀವೇ ಹೇಳ್ಕೊಳ್ಳಿ. ರೇಷನ್ ಬರ್ತಿದ್ರೇನ ಬಿಡು ಅಂಬ್ಲಿ ತುಂಬ ಸೊಪ್ಪ ಅಂತ ಕಾಯಿಸ್ಕೋ ಕುಡಿಯೋವಂತ ತಿಳ್ಕೊಬೋದು. ಈಗಿಲ್ವಲ್ಲ ರೇಷನ್ ನಿಂತೈತಲ್ಲಿ ಯಾತ್ರ ಜೀವನ ಮಾಡೋ ಮೇಡಮ್? ಈಗ
2: ಈಗಲೂ ಕೂಲಿಗೆ ಹೋಗಿ ಜೀವನ ಸಾಗಿಸ್ಬೇಕು ಅಂತ ಈ ಸ್ವಾವಲಂಬಿ ಯೋಚನೆ ಇದೆಯಲ್ಲ, ಅದಕ್ಕೆ ನಾವು ನಿಜವಾಗ್ಲೂ ಖುಷಿ ಪಡಬೇಕು ಅಜ್ಜಿ. ಈಗಿನ ಕಾಲದಲ್ಲಿ ವಯಸ್ಸಾಯ್ತು ಅಂತ ಕುಂತ್ಕೊಳ್ಳೋರೆ ಜಾಸ್ತಿ. ಈ ನಿಟ್ಟಲ್ಲಿ ನಮ್ಮನ್ನ ನಾವೇ ದುಡ್ಕೊಂಡು ತಿನ್ಬೇಕು ಅಂತ ಈಗಲೂ ಕೂಡ ಕೆಲ್ಸಕ್ಕೆ ಹೋಗ್ತಾ ಇದ್ರಲ್ಲ, ಇದು ತುಂಬಾ ಖುಷಿಯ ವಿಚಾರ ಅಜ್ಜಿ.
1: ಮಾಡಂತ ಮಾಡ್ಲೇಬೇಕು ಕುಂತ್ಕೊಂಡ್ರೆ.

0: ಕುಂತಾಳ.
1: ಮನೇಲಿ ಚೆನ್ನಾಗಿ ನೋಡ್ಕೋತಾರ?
0: ಮತ್ತೆ ನನ್ನ ಸಾಸು ಅಷ್ಟೇ, ನಾನು ಚಂದ ನೋಡ್ಕೋತಾರೆ. ನನಗೇನು ತೊಂದ್ರೆ ಇಲ್ಲ, ನಾನು ಬಟ್ಟೆಲ್ಲ ಬರೀಲ ಏನು ತೊಂದ್ರೆ ಇಲ್ಲ ಕಡೆ. ಮನ ನೀರು ಕಾಯಿಸಿಯೋದು ಮತ್ತೆ ಅದೆಲ್ಲ ನನ್ನ ಸಾಸೇ ಮಾಡೋದು. ಇನ್ನು ಏನೋ ಒಂದು ಬಟ್ಟೆ ಒಗೆಯೋಳಲ್ಲ, ಒಂದೇನಿಲ್ಲ. ಈಗ ಕೂಲಿಗೆ ಹೋದ್ರೆ ಗೇಕ ಬರ್ತೀನಿ, ಮನೇಲಿ ಇರ್ತೀನಿ.
1: ಕೂಲಿ ದುಡ್ಡೆಲ್ಲ ಅವ್ರ ಕೈಗೆ ಕೊಡ್ತೀರಾ?
0: ಅವ್ರ ಕೈಗೂ ಕೊಡಲ್ಲ, ಅವ್ ಈಸ್ಕೊಳ್ಳೋದು ಇಲ್ಲ, ನನ್ನ ತಪ್ಪೇ ಇರ್ತದೆ ಅಂತ
1: ವ್ಯವಹಾರ ಮಾಡ್ತೀರ?
0: ನಮ್ಮನೇ ಮಾಡೋದು ವ್ಯವಹಾರನ. ನಾನು ಹೋಗಿ ನಾ ಸಾಮಂತ ರೊಕ್ಕದವ, ನಾನೇ ಯಾತಾರ ಬೊಬ್ಬ ಬಂದ್ಬಿಡ್ತೀನಿ. ಹ್ಮ್, ಅದಕ್ಕೆ ಅವರೇ ಹೋಗಿ ವ್ಯವಹಾರ ಮಾಡ್ಕೋತಾರೆ. ಅವ ನಂಗೆ ಇಪ್ಪಡಿ ಬೇಯಿಸ್ಕೊಡಿಕೊಂಡ ತಿನ್ಕೊಂಡ್ಬಿಡ್ಬೇಕು.
1: ಖುಷಿ ಆಯ್ತು ಅಮ್ಮ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡಿಸಿ. ನಿಮ್ಮ ಒಂದು ಜೀವನ ಹೇಗೆ ನಡೀತಾ ಇದೆ, ಹಾಗೆ ಸ್ವಾವಲಂಬಿ ಜೀವನ ಯಾವ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
0: ಧನ್ಯವಾದ.

ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸ್ವಾಸ್ಥ್ಯ ಜೀವನ ಕುರಿತು ನಮ್ಮ ಜೊತೆ ಇಷ್ಟೊತ್ತು ನಮ್ಮ ಸಂದರ್ಶನ ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಸರಗೂರು ತಾಲೂಕಿನ ದೇವಲಾಪುರ ಹಾಡಿಯ ಶ್ರೀಮತಿ ಚಿಕ್ಕಮ್ಮಾರ್ ಅವರು. ಇಲ್ಲಿಗೆ ಒಂದು ಮುಸ್ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.

0: ಬೆಳಕು.
1: ಕೇಳುಗರೆ, ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸ್ವಾಸ್ಥ್ಯ ಜೀವನದ ಗುಟ್ಟು ಕುರಿತು ಸರಗೂರು ತಾಲೂಕಿನ ದೇವಲಪುರ ಆಡಿಯ ಶ್ರೀಮತಿ ಚಿಕ್ಕಮ್ಮಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳಿದ್ರಿ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739713711 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739713711.
0: ಇಮೇಲ್ ವಿಳಾಸ covord.genext@svym.org.in. ಬನ್ನಿ ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಗಾನಗಂಧರ್ವ.

ಕೇಳುಗರೆ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮವನ್ನ ಕೇಳಿದ್ರಿ. ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ಎಸ್ಎಂಎಸ್ ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಬಹುದು. ದೂರವಾಣಿ ಸಂಖ್ಯೆ 9900501119. ನಮಸ್ಕಾರ, ಶುಭರಾತ್ರಿ.